ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಆಗಸ್ಟ್ 14.

ಇಂತಿದೆ. ಬೆಳಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಲಿಜರ್ಡ್ ಡೇ ವಿಷಯದ ಬಗ್ಗೆ ತಿಳಿಸಲಿದ್ದಾರೆ ಆರ್ಜೆ ಶ್ವೇತಾ ಅವರು. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀಮತಿ ಕಮಲಮ್ಮನವರು ವಚನ ಸಾಹಿತ್ಯವನ್ನ ಪರಿಚಯಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ ಎಸ್ಎಚ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗಲಿದೆ. ಬೆಳಗ್ಗೆ 7:45 ದಿನೇಶ್ ಹೊಸನಗರ ಇವರು ನಡೆಸಿಕೊಡುವ ಗಾದೆಗಳು ಮತ್ತು ಒಗಟುಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಪರಿಸರ ಪರಿಚಯ ಕಾರ್ಯಕ್ರಮ ಇದ್ದು, ಮರಗಳ ಬಗ್ಗೆ ವಿಶೇಷ ಮಾಹಿತಿಯನ್ನು ನವ್ಯಶ್ರೀ ನಾಗೇಶ್ ಅವರು ತಿಳಿಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆಯ ಬಗ್ಗೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಬೋಧಗಯ ಬಗ್ಗೆ ಆರ್ಜೆ ರಕ್ಷಿತಾ ಹೊಳ್ಳ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಆರ್ಜೆ ಮಹಾಲಕ್ಷ್ಮಿಯವರು ಡಾಕ್ಟರ್ ಪಿ ಶಾಂತಾರಾಮ್ ಪ್ರಭುರವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಪರಿಚಯ ಮಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ ಹಾಡನ್ನ ಹೇಳಿ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಬಹುದಾಗಿದೆ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಹಣ ಎನ್ನುವ ಕಥೆಯನ್ನ ತಿಳಿಸಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ. ಬೆಳಗ್ಗೆ 11:30 ಕೆಲಸದ ಜೊತೆ ಕಾಲ ಕಳೆದು ಒಂದಿಷ್ಟು ಚಿತ್ರಗೀತೆಯನ್ನ ಭಾವಗೀತೆಯನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಾಗೇಶ್ ಅವರು ವಿಶೇಷ ಖಾದ್ಯದ ಬಗ್ಗೆ ಮಾಹಿತಿ ತಿಳಿಸಲಿದ್ದಾರೆ. ಆರ್ಜೆ ಮಹಾಲಕ್ಷ್ಮಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯದಲ್ಲಿ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತದ ಕಾವ್ಯ ವಾಚನ ಡಾಕ್ಟರ್ ಪಿರಾಜೆ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯಿರಿ ವಿಜಯ ಎಸ್ಎಚ್ ಅವರು ತಿಳಿಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು ಕುಂದು ಕೊರತೆಯನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮ ಇದ್ದು ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಪ್ರಪಂಚದ ವಿಶೇಷ ಕಾಡುಗಳ ಕುರಿತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 6:30 0-0 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಯೂನಿವರ್ಸಲ್ ಸೋಲಾರ್ ಮಾಲೀಕರೊಂದಿಗೆ ಮಾತುಕತೆ ಇದ್ದು ಆರ್ಜೆ ಅರ್ಪಿತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ಇದರಲ್ಲಿ ಮೇಕೆ ಸಾಕಾಣಿಕೆ ಕುರಿತು ಮಾಹಿತಿ ಇದ್ದು ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೇರ್ ಅವರು. ರಾತ್ರಿ 8:20 ರೈತನ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ.
ರಾತ್ರಿ 8:30 ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ರಾತ್ರಿ 8:30 9:30 ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ

0: ಭಕ್ತಿಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿ ಬರಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿ ಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹೀಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರ ದಿನವು ಪ್ರೀತಿ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರಲಿ ಅಂತ ಹಾರೈಸ್ತಾ ಇವತ್ತಿನ ನಮ್ಮ ಮಾರ್ನಿಂಗ್ ಮೋಟಿವೇಶನ್ ಕಥೆಯನ್ನ ಶುರು ಮಾಡ್ತೀನಿ. ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ, ಏನ್ ಗೊತ್ತಾ, ಹಣೆ ಬರಹ ಅಂತಂದ್ರೆ ಏನು? ಅದನ್ನ ಬದಲಾಯಿಸೋಕೆ ಸಾಧ್ಯನಾ? ನಾವೆಲ್ಲ ಬಹಳ ಸಾರಿ ಒಂದು ಮಾತನ್ನ ಕೇಳ್ತಾ ಇರ್ತೀವಿ, ಬ್ರಹ್ಮನಿಂದಲೂ ಹಣೆ ಬರಹ ಬದಲಾಯಿಸೋಕೆ ಸಾಧ್ಯವಿಲ್ಲ ಅಂತ. ಇದರ ಅರ್ಥ ಏನು? ನಮ್ಮ ಭವಿಷ್ಯ ಮೊದಲೇ ಬರ್ದಿರುತ್ತೆ, ನಾವು ಏನೇ ಮಾಡಿದ್ರೂ ಅದು ಹಾಗೆಯೇ ಆಗುತ್ತೆ ಅಂತನಾ? ಇಲ್ಲ ಅಲ್ವಾ. ಅದರ ನಿಜವಾದ ಅರ್ಥ ಒಂದು ಕಥೆಯ ಮುಖಾಂತರ ತಿಳಿಯೋಣ. ಒಂದು ಊರ್ನಲ್ಲಿ ರಾಮು ಅಂತ ಒಬ್ಬ ಶಿಲ್ಪಿ ಇದ್ದ. ಆತ ಕಲ್ಲಿನಲ್ಲಿ ಜೀವ ತುಂಬುವಂತಹ ಅದ್ಭುತ ಕಲಾವಿದ. ಆದ್ರೆ ರಾಮುವಿಗೆ ಯಾವಾಗ್ಲೂ ಒಂದು ಚಿಂತೆ, ನನ್ನ ಜೀವನದಲ್ಲಿ ಏನೂ ಸರಿಯಾಗ್ತಾ ಇಲ್ಲ, ನನ್ನ ಹಣೆ ಬರಹ ಚೆನ್ನಾಗಿಲ್ಲ ಅಂತ ನೊಂದುಕೊಳ್ತಾ ಇದ್ದ. ಒಂದು ದಿನ ಆತ ಒಂದು ಸುಂದರವಾದ ಗಟ್ಟಿಯಾದ ಕಲ್ಲನ್ನ ಆರಿಸಿ ಅದಕ್ಕೆ ದೇವರ ರೂಪ ಕೊಡಲು ಶುರು ಮಾಡಿದ. ಮೊದಲು ಆತ ಸಣ್ಣ ಸುತ್ತಿಗೆ ಮತ್ತು ಉಳಿಯಿಂದ ಕಲ್ಲನ್ನು ಒಡೆಯಲು ಪ್ರಯತ್ನಿಸಿದ. ಕಲ್ಲು ಒಡೆಯಲಿಲ್ಲ. ರಾಮು ಮತ್ತೆ ಮತ್ತೆ ಹೊಡೆದ, ಆದರೂ ಪ್ರಯೋಜನವಾಗ್ಲಿಲ್ಲ. ಆಗ ರಾಮು ಕೋಪದಿಂದ ಆ ಸುತ್ತಿಗೆಯನ್ನ ಬಿಸಾಕಿ, ನನ್ನ ಹಣೆ ಬರಹವೇ ಹೀಗೆ, ಈ ಕಲ್ಲು ಸಹ ನನಗೆ ಸಹಕಾರ ನೀಡ್ತಿಲ್ಲ ಅಂತ ನಿರಾಶೆಯಿಂದ ಕೈ ತೊಳ್ಕೊಂಡು ಹೊರಟು ಹೋದ. ಸರಿ, ಅವನು ಹೋದ ಕೂಡಲೇ ಕೃಷ್ಣ ಎಂಬ ಮತ್ತೊಬ್ಬ ಶಿಲ್ಪಿ ಬಂದ. ರಾಮು ಬಿಸಾಕಿದ್ದ ಸುತ್ತಿಗೆಯನ್ನೇ ತೆಗೆದುಕೊಂಡ ಕೃಷ್ಣ. ಆ ಕಲ್ಲಿನ ಮೇಲೆ ನಂಬಿಕೆ ಮತ್ತು ಶಾಂತಿಯಿಂದ ಒಂದೇ ಒಂದು ಬಡಿತವನ್ನ ನೀಡಿದ. ಆಗ ಒಂದು ಆಶ್ಚರ್ಯ ಕಾದಿತು. ಅಷ್ಟು ಹೊತ್ತು ಒಡೆಯದ ಕಲ್ಲು ಒಂದೇ ಪೆಟ್ಟಿಗೆ ಎರಡು ಭಾಗವಾಯಿತು. ಈ ದೃಶ್ಯವನ್ನು ಗಿಡದ ಮರೆಯಲ್ಲಿ ಕುಳಿತು ನೋಡುತ್ತಿದ್ದ ರಾಮು ಆಶ್ಚರ್ಯದಿಂದ ಕೃಷ್ಣನ ಹತ್ತಿರ ಓಡಿಬಂದ. ಓಡಿಬಂದು ಕೇಳಿದ, ನಾನು ಅಷ್ಟು ಬಾರಿ ಹೊಡೆದರೂ ಒಡೆಯದ ಕಲ್ಲು ನಿನ್ನ ಒಂದು ಪೆಟ್ಟಿಗೆ ಹೇಗೆ ಒಡೆಯಿತು ಅಂತ ಕೇಳಿದ. ಆಗ ಕೃಷ್ಣ ನಗುತ್ತಾ ಉತ್ತರಿಸಿದ, ರಾಮು, ನಿನ್ನ ಮತ್ತು ನನ್ನ ಶಕ್ತಿ ಒಂದೇ ಇತ್ತು. ನೀನು ಕೊಟ್ಟಿದ್ದ ನೂರಾರು ಪೆಟ್ಟುಗಳು ಈ ಕಲ್ಲನ್ನು ಒಡೆಯುವ ಅಂಚಿಗೆ ತಂದಿದ್ದವು. ಆದರೆ ನೀನು ಒಂದು ಹೆಜ್ಜೆ ಹಿಂದೆ ಇಟ್ಟೆ. ನನ್ನದು ಕೊನೆಯ ಪೆಟ್ಟು ಆಗಿದ್ದರಿಂದ ಕಲ್ಲು ಒಡೆಯಿತು. ಹಣೆ ಬರಹವೂ ಕೂಡ ಅಷ್ಟೇ ರಾಮು. ಬ್ರಹ್ಮನು ನಿನಗೆ ಒಳ್ಳೆಯ ಹಣೆ ಬರಹವನ್ನೇ ಕೊಟ್ಟಿದ್ದಾನೆ. ಆದರೆ ಅದನ್ನ ಸಾಧಿಸಲು ಬೇಕಾದ ಕಡೆಯ ಪ್ರಯತ್ನವನ್ನ ನೀನು ಮಾಡದೆ ನಿಲ್ಲಿಸಿದರೆ ಅದು ಬ್ರಹ್ಮನ ತಪ್ಪಲ್ಲ, ನಿನ್ನದೇ ತಪ್ಪು ಅಂತ ಕೃಷ್ಣ ಹೇಳಿದ. ಸೊ ಸ್ನೇಹಿತರೆ, ನಮ್ಮ ಹಣೆ ಬರಹ ಅಂತಂದ್ರೆ ನಾವು ತೆಗೆದುಕೊಂಡ ನಿನ್ನೆಯವರೆಗಿನ ನಿರ್ಧಾರಗಳು ಮತ್ತು ಪ್ರಯತ್ನಗಳ ಒಟ್ಟು ಮೊತ್ತವಾಗಿರುತ್ತೆ. ಬ್ರಹ್ಮನಿಂದಲೂ ಹಣೆ ಬರಹ ಬದಲಾಯಿಸಲು ಸಾಧ್ಯವಿಲ್ಲ ಅಂತಂದ್ರೆ ನಿಮ್ಮ ನಿಶ್ಚಯ ಮತ್ತು ಬದ್ಧತೆಯ ಶಕ್ತಿಯನ್ನು ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅರ್ಥ. ಇವತ್ತು ನೀವು ಒಂದು ಕೆಲಸವನ್ನ ಪ್ರಾರಂಭಿಸಿದ್ದೀರಿ, ಎಡವಿದ್ದೀರಿ, ಬಿದ್ದಿದ್ದೀರಿ, ನೊಂದಿದ್ದೀರಿ. ಆದರೆ ನೆನ್ಪಿಡಿ ಸ್ನೇಹಿತರೆ, ನೀವು ಕೊನೆಯ ಪ್ರಯತ್ನವನ್ನು ಬಿಟ್ಟು ಹೊರಟು ಹೋದರೆ ನಿಮ್ಮ ಹಣೆ ಬರಹ ಬೇರೆಯವರ ಕೈ ಸೇರುತ್ತೆ. ನೀವು ನಿರಂತರ ಪ್ರಯತ್ನ ಮಾಡಿದರೆ ಅದು ಎಷ್ಟೇ ಕಷ್ಟವಿರಲಿ ಒಂದು ದಿನ ಆ ಕಲ್ಲು ಒಡೆದೇ ಒಡೆಯುತ್ತೆ. ನಿಮ್ಮ ಭವಿಷ್ಯ ಬದಲಾಗಿಯೇ ಬದಲಾಗುತ್ತೆ. ಪ್ರಯತ್ನ ಮಾಡಿ, ಯಶಸ್ಸು ನಿಮ್ಮದಾಗುತ್ತೆ. ಮತ್ತೊಮ್ಮೆ ಶುಭೋದಯ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಮನೆ ಗೋಡೆ ಮೇಲೆ ಹಲ್ಲಿ ಕಂಡ ಕೂಡಲೇ ಓಡ್ ಹೋಗಿ ಪೊರ್ಕೆ ಹಿಡಿಯೋರು ನೀವಾ? ಹಾಗಾದ್ರೆ ಇವತ್ತಿನ ದಿನ ನಿಮಗೆ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ತೀನಿ. ಯಾಕೆ ಗೊತ್ತಾ? ಇವತ್ತು ವರ್ಲ್ಡ್ ಲಿಜರ್ಡ್ ಡೇ, ಅಂದ್ರೆ ವಿಶ್ವ ಹಲ್ಲಿ ದಿನ. ಹೌದು ಸ್ನೇಹಿತರೆ, ನಾವೆಲ್ಲರೂ ಅಸಹ್ಯ ಪಟ್ಕೊಳ್ಳುವ ಅಥವಾ ಹೆದರ್ಕೊಳ್ಳುವ ಈ ಪುಟ್ಟ ಪ್ರಾಣಿ ನಮ್ಮ ಪರಿಸರಕ್ಕೆ ಎಷ್ಟೊಂದು ಉಪಯುಕ್ತ ಗೊತ್ತಾ? ನೀವು ಯಾವತ್ತಾದ್ರೂ ನೋಡಿದ್ದೀರಾ ಅಥವಾ ಅಬ್ಸರ್ವ್ ಮಾಡಿದ್ದೀರಾ, ನಮ್ಮ ನಿಮ್ಮ ಮನೆ ಗೋಡೆ ಹಲ್ಲಿಗಳು ಸೊಳ್ಳೆ ಅಥವಾ ನೊಣಗಳನ್ನ ಗುಡಿಸಿ ಹಾಕುವ ನೈಸರ್ಗಿಕ ಕ್ಲೀನರ್ಗಳು. ಇನ್ನ ಕೆಲವು ಹಲ್ಲಿಗಳಂತೂ ಸೂಪರ್ ಹೀರೋಸ್ ತರ ಅಪಾಯ ಬಂದಾಗ ತಮ್ಮ ಬಾಲವನ್ನೇ ಕಳಚಿಕೊಂಡು ಶತ್ರುಗಳಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾವೆ. ಆಮೇಲೆ ಮತ್ತೆ ಹೊಸ ಬಾಲ ಬೆಳೆಸ್ಕೊಳ್ತಾವೆ. ಎಸ್, ಮರದಲ್ಲೆಲ್ಲ ಓಡಾಡುವ ಗೆಕೋ ಹಲ್ಲಿಯ ಕಾಲುಗಳಲ್ಲಿರುವ ಕೋಟ್ಯಾಂತರ ಸೂಕ್ಷ್ಮ ನಾರುಗಳು ಗುರುತ್ವಾಕರ್ಷಣೆಯನ್ನು ಲೆಕ್ಕಿಸದೆ ಗಾಜಿನ ಮೇಲೆ ಅಂಟಿಕೊಂಡು ನಡೆಯುವಂತೆ ಮಾಡ್ತಾವೆ. ಸರಿ ಶ್ವೇತಾ, ಇದ್ರ ಉದ್ದೇಶ ಏನು ಅಂತ ನೀವು ಕೇಳ್ಬೋದು. ಏನಪ್ಪ ಅಂದ್ರೆ, ಹಲ್ಲಿಗಳು ಪರಿಸರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವೆ. ವಿಶೇಷವಾಗಿ ಕೃಷಿಗೆ ಹಾಗೂ ಮನೆಗಳಿಗೆ ಹಾನಿ ಮಾಡುವ ಕೀಟಗಳು, ಸೊಳ್ಳೆಗಳು ಮತ್ತು ನೊಣಗಳನ್ನ ತಿನ್ನುವುದರ ಮೂಲಕ ಪ್ರಕೃತಿಯ ನೈಸರ್ಗಿಕ ಕೀಟ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಹಾಗೆ ಜಗತ್ತಿನಲ್ಲಿ ಮರುಭೂಮಿಗಳಿಂದ ಹಿಡಿದು ಮಳೆ ಕಾಡುಗಳವರೆಗೆ ಸುಮಾರು 6,000 ಹೆಚ್ಚು ಹಲ್ಲಿಯ ಪ್ರಭೇದಗಳಿವೆ. ಇವುಗಳ ಅದ್ಭುತ ವೈವಿಧ್ಯತೆಯನ್ನು ಸಂರಕ್ಷಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಹೆಚ್ಚಿನ ಜನರು ಹಲ್ಲಿಗಳನ್ನು ಕಂಡ್ರೆ ಭಯ ಪಡ್ತಾರೆ ಅಥವಾ ಎಲ್ಲಾ ಹಲ್ಲಿಗಳು ವಿಷಕಾರಿ ಅಂತ ತಪ್ಪಾಗಿ ಭಾವಿಸ್ತಾರೆ. ಆದ್ರೆ ಸುಮಾರು ಹಲ್ಲಿಗಳು ಮನುಷ್ಯರಿಗೆ ಹಾನಿಕಾರಕವಲ್ಲ ಮತ್ತು ಪರಿಸರಕ್ಕೆ ಉಪಯುಕ್ತ ಎಂಬ ಸತ್ಯವನ್ನ ಜನರಿಗೆ ತಲುಪಿಸುವುದು. ಇದು ಹೇಗೆ ಶುರುವಾಯಿತು ಅಂತ ನೀವು ಕೇಳ್ಬೋದು. ಎಸ್, ವಿಶ್ವ ಹಲ್ಲಿ ದಿನದ ಆರಂಭದ ಬಗ್ಗೆ ಯಾವುದೇ ಅಧಿಕೃತ ಸರ್ಕಾರಿ ಅಥವಾ ಜಾಗತಿಕ ಸಂಸ್ಥೆಯ ಘೋಷಣೆ ಇಲ್ಲ ಅಂತಂದ್ರು, ಇದು ವನ್ಯಜೀವಿ ಸಂರಕ್ಷಕರು, ಸರೀಸೃಪ ಪ್ರಿಯರು ಮತ್ತು ಆನ್ಲೈನ್ ಪ್ರಾಣಿ ಸಂರಕ್ಷಣೆ ಸಮುದಾಯಗಳಿಂದ ಜಾರಿಗೆ ಬಂತು. ಸ್ನೇಹಿತರೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಹಲ್ಲಿಗಳ ಕುರಿತ ಅಪರೂಪದ ಫೋಟೋಗಳು, ವೈಜ್ಞಾನಿಕ ಸಂಗತಿಗಳು ಹಂಚಿಕೊಳ್ತಾರೆ. ಇದು ಜಾಗತಿಕವಾಗಿ ಜನಪ್ರಿಯ ದಿನವಾಗಿದೆ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ದಿನ ಹಲ್ಲಿಗಳ ಬಗ್ಗೆ ಇದ್ದ ತಪ್ಪು ಕಲ್ಪನೆಯನ್ನ ಬಿಟ್ಟು ಪ್ರಕೃತಿಯ ಸರಪಳಿಯಲ್ಲಿ ಅವು ಕೂಡ ಎಷ್ಟು ಮುಖ್ಯವಾದವು ಅನ್ನೋದನ್ನ ತಿಳಿಬೇಕಾಗಿದೆ. ಅವುಗಳಿಗೆ ಪ್ರತ್ಯೇಕವಾಗಿ ತೊಂದರೆ ಕೊಡದೇ ಇರೋಣ, ಪ್ರಕೃತಿಯ ವೈವಿಧ್ಯತೆಯನ್ನು ಪ್ರೀತಿಸೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಶ್ವೇತಾ ಬಿಡೆ ಅವರು ಚಿಂತೆ ಬಿಡೆ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ಒಂದು ಸುಂದರವಾದ ಕಥೆಯನ್ನ ಉಲ್ಲೇಖಿಸಿದ್ದಾರೆ. ಆ ಕಥೆ ಪ್ರೀತಿಯಲ್ಲಿ ಬೇರ್ಪಟ್ಟವರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಬಹುದು. ಪ್ರೀತಿ ಪ್ರೇಮ ಯಾರನ್ನೂ ಹೇಳಿ ಕೇಳಿ ಬರೋದಿಲ್ಲ, ಅದು ತಾನಾಗಿಯೇ ಮನಸ್ಸಿನಲ್ಲಿ ಮೂಡುತ್ತೆ. ಅದ್ರಲ್ಲೂ ಹರೆಯದಲ್ಲಿ ಕೇಳ್ಬೇಕಾ, ಅದ್ಯಾರೋ ಹುಡುಗಿ ಗೊತ್ತಿಲ್ಲದೆ ಇವನ ಮನಸ್ಸಿಗೆ ಲಗ್ಗೆ ಹಾಕ್ತಾಳೆ. ಇವನ ತರಗತಿ ಹಾಜಾರಿಗಳಲ್ಲಿ ಈಗ ಜೋರು ಧ್ವನಿಯಲ್ಲಿ ಯಸ್ ಹೇಳಿ ಹಾಜಾರಿಯನ್ನ ಬೀಳ್ಸ್ಕೊಳ್ತಾನೆ. ಹೀಗೆ ಹಿಂದೆ ಮುಂದೆ ಸುತ್ತಾನೆ ಇರ್ತಾನೆ. ಇವನು ಈಗೀಗ ಕೆಲ್ಸಕ್ಕೂ ಕೂಡ ಸೇರಿರ್ತಾನೆ. ಕೈಯಲ್ಲಿ ಸ್ವಲ್ಪ ದುಡ್ಡು ಓಡಾಡ್ತಿದೆ. ಚಂದದ ಬಟ್ಟೆಗಳು, ಬ್ರ್ಯಾಂಡೆಡ್ ಶೂಗಳು, ಹಾಗೆ ಅವನ ಪರ್ಫ್ಯೂಮ್ ಅಂತೂ ಕೇಳಲೇಬೇಡಿ. ಏನೋ ಒಂದು ಸೇರಿ ಅವಳಿಗೂ ಕೂಡ ಇವನ ಮೇಲೆ ಲವ್ ಆಗುತ್ತೆ. ಅವನೊಬ್ಬ ಸಾಧಾರಣ ಕೆಲಸದ ಮಧ್ಯಮ ವರ್ಗದ ಹುಡುಗ. ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇರುವಾಗ ಇವಳೆಲ್ಲಿಂದಲೋ ಬಂದು ಅವನ ಹೃದಯವನ್ನ ಕದಿತಾಳೆ. ಇವೆಲ್ಲವೂ ಕೇವಲ ಪ್ರೀತಿಯಾಗುವ ಕಥೆಯಷ್ಟೆ. ಹೇಗೋ ಅದು ಪ್ರೀತಿಯ ಬಲೆಗೆ ಬೀಳುತ್ತೆ. ಬಿದ್ದ ಮೇಲೆ ಆಗುವ ಬದಲಾವಣೆಗಳು ಅನೇಕ ಅಂತಾನೆ ಹೇಳ್ಬಹುದು. ಕೆಲವು ಹುಡುಗರಂತೂ ಇದ್ದಕ್ಕಿದ್ದಂತೆ ಗಂಭೀರವಾಗ್ತಾರೆ, ಜವಾಬ್ದಾರಿಗಳನ್ನ ಕಲಿಯೋದಕ್ಕೆ ಪ್ರಾರಂಭಿಸ್ತಾರೆ. ನಾಳೆಗಳು ಅವರಿಗೆ ಮುಖ್ಯವಾಗ್ತಾ ಹೋಗುತ್ತೆ. ಯಾವ ಕೆಲಸಕ್ಕೆ ಸೇರ್ಬೇಕು, ಹುಡುಗಿಯನ್ನು ಹೇಗೆ ನೋಡ್ಕೊಳ್ಬೇಕು, ಹೇಗೆ ಅವರ ತಂದೆ ತಾಯಿಯನ್ನ ಒಪ್ಪಿಸ್ಬೇಕು, ಮನೆಯಲ್ಲಿ ಏನೆಲ್ಲ ಜವಾಬ್ದಾರಿಗಳನ್ನ ಮುಗಿಸಿದರೆ ನಾನು ಸೆಟ್ಲ್ ಆಗ್ಬಹುದು ಅಂತ ಯೋಚಿಸ್ತಾ ಇರ್ತಾರೆ. ಅದರ ತಯಾರಿಯಲ್ಲಿ ತೊಡಗಿಬಿಡ್ತಾರೆ. ಅವಳಿಗೆ ಕರೆನ್ಸಿ ಹಾಕ್ಸೋದೇನೋ, ಆಗಾಗ ಪಾರ್ಟಿ ಕರ್ಕೊಂಡು ಹೋಗೋದೇನೋ, ಇನ್ನೆಲ್ಲೋ ಔಟಿಂಗ್ ಅಂತೆ ಎಲ್ಲವನ್ನೂ ಮಾಡ್ತಾ ನಿಭಾಯಿಸ್ತಾ ಇರುವಾಗ ಅವಳ ಕಡೆಯಿಂದ ಬಾಂಬ್ ಒಂದು ಬಂದು ಬೀಳುತ್ತೆ. ನಮ್ಮ ಮನೆಯಲ್ಲಿ ನಿನ್ನನ್ನು ಒಪ್ಪೋದಿಲ್ಲ, ನಿನ್ನ ಕೆಲಸ ನಮ್ಮಿಬ್ಬರ ಬದುಕು ನಡೆಸಲು ಸಾಕಾಗೋದಿಲ್ಲ, ನೀನು ಮೊದಲಿನ ಹಾಗಿಲ್ಲ, ನಂಗೆ ಅಪ್ಪ ಅಮ್ಮನಿಗೆ ಎದುರಾಡೋ ಧೈರ್ಯವಿಲ್ಲ, ಹಾಗಾಗಿ ಅವರು ಹೇಳಿದ ಹುಡುಗನನ್ನೇ ಒಪ್ಪಿದ್ದೇನೆ, ನನಗಿಂತ ಒಳ್ಳೆ ಹುಡುಗಿ ನಿಂಗೆ ಖಂಡಿತ ಸಿಗ್ತಾಳೆ, ಹೀಗೆ ಮುಂತಾದವುಗಳನ್ನ ಹೇಳಿ ಹೊರಟು ಬಿಡ್ತಾಳೆ. ಕೆಲ ಹುಡುಗಿಯರು ಇಷ್ಟನ್ನಾದರೂ ಹೇಳುವ ಸೌಜನ್ಯ ತೋರಿದರೆ ಮತ್ತು ಕೆಲವರು ಯಾವುದನ್ನು ಬಾಯಿಬಿಟ್ಟು ಹೇಳದೆ

ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಲೇಖಕಿಯಾದ ಶ್ವೇತಾ ಬಿಡೆ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ಬೇಡವೆಂದರೂ ಅವಳೇ ಕಾಡ್ತಾಳೆ, ನಾನೇನು ಮಾಡಲಿ ಅನ್ನೋ ಒಂದು ಕಥೆಯನ್ನ ಉಲ್ಲೇಖಿಸಿದ್ದಾರೆ. ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಪ್ರೀತಿಯಲ್ಲಿ ಬಿದ್ದ ಹುಡುಗ ಹುಡುಗಿಯರ ಪರಿಸ್ಥಿತಿ ಹೀಗೆ.

ಇರುತ್ತೆ. ಹುಡುಗಿ ನಮ್ಮನೇಲಿ ನಿನ್ನನ್ನ ಒಪ್ಪೋದಿಲ್ಲ ಅದು ಇದು ಅಂತ ನೆಪ ಹೇಳಿ ಹುಡುಗನನ್ನ ದೂರ ಮಾಡ್ತಾಳೆ. ಇಷ್ಟೆಲ್ಲ ಆದ್ರೂ ಕೂಡ ಅವನು ಅವಳನ್ನೇ ತನ್ನವಳು ಎಂದುಕೊಂಡಿರ್ತಾನೆ. ಕಡೇ ಪಕ್ಷ ಅವನ ಸುತ್ತ ಇರೋ ಸೋ ಕಾಲ್ಡ್ ಕ್ಲೋಸ್ ಫ್ರೆಂಡ್ಸ್ ಅವರಿಗೆ ಇವರ ಪ್ರೇಮ ಕತೆ ಗೊತ್ತಾಗಿರುತ್ತೆ. ಮನೆಯಲ್ಲಿ ಅಕ್ಕನೋ ತಂಗಿನೋ ಆಗಾಗ ಛೇಡ್ಸೋಕೆ ಶುರು ಮಾಡಿರ್ತಾರೆ. ಅಮ್ಮನಿಗೆ ಗೊತ್ತಿದ್ರೂ ಗೊತ್ತಿಲ್ಲದಂತೆ ಇರ್ತಾರೆ. ಆದರೆ ಅವಳೇ ಇಲ್ವಲ್ಲ ಅನ್ನೋ ಚಿಂತೆ ಅವನಿಗೆ ಕಾಡ್ತಾ ಇರುತ್ತೆ. ಆಗ ಹುಡುಗನ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಯಾರಿಗೂ ಸರಿಯಾಗಿ ಉತ್ತರ ಕೊಡದ ಪರಿಸ್ಥಿತಿ ಆಗಿರುತ್ತೆ. ಮುಂದೇನು ಅಂತ ತಿಳಿಯದೆ ಒದ್ದಾಡ್ತಾ ಇರ್ತಾನೆ. ತಾನು ಮಾಡುವ ಕೆಲಸ ಸರಿ ಇಲ್ಲ ಅಂತ ಬದಲಾಯಿಸ್ತಾನೆ. ಗೆಳೆಯರಿಂದ ನಿಧಾನವಾಗಿ ದೂರವಾಗ್ತಾನೆ. ಫೋನ್ ಮುಟ್ಟಿದ್ರೂ ಅವಳದ್ದೇ ನೆನಪಾಗುತ್ತೆ. ಅವಳ ಗೆಳತಿ ಇವಳ ಜೊತೆ ಇರುವ ಸ್ಟೇಟಸ್ ಹಾಕಿಕೊಂಡಾಗ ಇವನಿಗೆ ಕಸಿವಿಸಿ ಆಗ್ತಾ ಇರುತ್ತೆ. ಮಾತನಾಡಿಸಲು ಅನೇಕ ಕಾರಣಗಳಿದ್ರೂ ಕೂಡ ಅವಳ ಆ ತಡೆಗೋಡೆಯನ್ನ ಒಡೆದು ಹೋಗೋದಕ್ಕೆ ಧೈರ್ಯ ಇರೋದಿಲ್ಲ. ಇವನದ್ದು ಇಬ್ಬಂದಿಯ ಸಂಕಟವಾಗಿರುತ್ತೆ. ಇವನ ಚಿಂತೆಗಳ ಪಟ್ಟಿ ಬೆಳೀತಾ ಇರುತ್ತೆ. ನೆಮ್ಮದಿ ಹಾಳಾಗಿರುತ್ತೆ. ಅವಳು ಇನ್ಯಾರನ್ನೋ ಮದುವೆಯಾಗಿ ಸ್ಟೇಟಸ್ ಹಾಕಿಕೊಳ್ತಾಳೆ. ಇವನ ಬದುಕಲ್ಲಿ ನೆಮ್ಮದಿ ಬಿಟ್ಟು ಬೇರೆ ಎಲ್ಲವೂ ಇರುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಹಂತವನ್ನ ದಾಟಿಯೇ ಬರ್ತಾರೆ ಅನ್ನೋದು ನಾವು ತಿಳಿಬೇಕಾದ ವಿಷಯ. ಇನ್ನು ಅವಳು ಬೇಡ ಅಂತ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಬಿಟ್ಟು ಹೋಗಿದ್ದು ಸತ್ಯ ಅಂತ ಖಾತ್ರಿಯಾದ್ಮೇಲೆ ಅದನ್ನ ಒಪ್ಕೊಳ್ಳಿ. ಹೇಳಿದಷ್ಟು ಸುಲಭ ಅಲ್ಲ ನಿಜ. ಆದ್ರೆ ನೀವು ಖುಷಿಯಾಗಿ ಇರದ ಯಾವುದೇ ಸಂಬಂಧಗಳು ಕೊನೆವರೆಗೂ ಗಟ್ಟಿಯಾಗಿ ಹೇಗೆ ಉಳಿಯುತ್ತೆ ಹೇಳಿ? ಇನ್ನು ಅವಳು ನಿಮ್ಮನ್ನು ನಿಮ್ಮ ಕೆಲಸವನ್ನು ಅಥವಾ ನಿಮ್ಮ ಕುಟುಂಬವನ್ನು ಒಪ್ಪುತ್ತಿಲ್ಲ ಅಂತಂದ್ರೆ ಗುಡ್, ಅವಳಿಗೊಂದು ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ಅದನ್ನ ಅವಳು ಮೊದಲೇ ಹೇಳಿ ಹೋಗಿದ್ದಾಳೆ. ಮದುವೆಯಾಗಿ ಬಿಟ್ಟು ಬಿಡದ ಸ್ಥಿತಿಯಲ್ಲಿ ಎಲ್ಲರನ್ನೂ ಸಿಕ್ಕಿ ಹಾಕ್ಸಿಲ್ಲ, ಒತ್ತಡ ಹೇರಿ ಮನೆಯಲ್ಲೂ ಇರದ ಸ್ಥಿತಿ ತಂದಿಲ್ಲ. ಅವಳ ಕಾರಣಗಳು ಏನೇ ಇರಬಹುದು, ಆ ಕಾರಣಗಳು ಸುಳ್ಳಾಗಿಯೋ ಅಥವಾ ಜಾಳಾಗಿಯೋ ಇರಬಹುದು, ಅವಳು ಇರೋದಿಲ್ಲ ಅಂತ ಹೇಳಿದ್ಮೇಲೂ ಎಷ್ಟು ಕಾಲದವರೆಗೆ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ? ಅಂತವರನ್ನ ಕೊನೆವರೆಗೂ ಸಂಭಾಳಿಸ್ಕೊಂಡು ಹೋಗೋದು ಸಾಧ್ಯನಾ? ನೆಮ್ಮದಿಯಿಂದ ಬದುಕುವ ಹಕ್ಕು ಅವರಿಗೆ ಮಾತ್ರ ಅಲ್ಲ, ನಿಮಗೂ ಇರುತ್ತೆ. ಹಾಗಾಗಿ ನಿಮ್ಮ ಜೊತೆ ಇರುವುದಿಲ್ಲ ಎಂದು ನಿರ್ಧರಿಸಿದವರನ್ನ ತಡೆ ಹಿಡಿಯುವ ಪ್ರಯತ್ನಗಳಿಗಿಂತ ನಿಮ್ಮನ್ನು ನೀವು ಖುಷಿಯಾಗಿಡಲು ಪ್ರಯತ್ನಿಸಿ. ಚಿಂತೆರಹಿತ ದಿನಗಳಿಗೆ ನೀವೇ ಅನುವು ಮಾಡಿಕೊಳ್ಳಿ. ಪ್ರೀತಿ ಪ್ರೇಮಗಳೆಷ್ಟು ಮುಖ್ಯವೋ ಅಷ್ಟೇ ನಿಮಗೆ ನೀವು ಮುಖ್ಯ, ಏನಂತೀರಾ ಅಂತ ಲೇಖಕಿಯಾದ ಶ್ವೇತಾ ಭಿಡೆ ಅವರು ಚಿಂತೆ ಬಿಡಿ ಚಿಲ್ ಮಾಡಿ ಅನ್ನೋ ಪುಸ್ತಕದಲ್ಲಿ ಈ ಒಂದು ಕಥೆಯನ್ನ ಸುಂದರವಾಗಿ ವಿವರಿಸಿದ್ದಾರೆ. ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686926279.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮೋಹನ್ದಾಸ್ ಕರಮ್ಚಂದ್ ಗಾಂಧಿಯವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದಿಂದ ಆಯ್ದ ಭಾಗಗಳು. ಭಾಗ 1, ಅಧ್ಯಾಯ 20, ಮತಗಳ ಪರಿಚಯ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಮತಗಳ ಪರಿಚಯ. ನಾನು ಇಂಗ್ಲೆಂಡಿಗೆ ಹೋದ 2ನೆಯ ವರ್ಷದ ಕೊನೆಯಲ್ಲಿ ನನಗೆ ಇಬ್ಬರು ಥಿಯೋಸಫಿಸ್ಟರ ಪರಿಚಯವಾಯಿತು. ಅವರಿಬ್ಬರು ಅಣ್ಣ ತಮ್ಮಂದಿರು ಮತ್ತು ಅವಿವಾಹಿತರು. ಅವರು ನನ್ನೊಂದಿಗೆ ಭಗವದ್ಗೀತೆಯನ್ನು ಕುರಿತು ಮಾತನಾಡಿದರು. ಅವರು ಸರ್ ಎಡ್ವಿನ್ ಆರ್ನಾಲ್ಡರ ಭಗವದ್ಗೀತೆಯ ಅನುವಾದವನ್ನು ಓದುತ್ತಿದ್ದರು. ನನ್ನನ್ನೂ ತಮ್ಮೊಂದಿಗೆ ಭಗವದ್ಗೀತೆಯ ಮೂಲವನ್ನು ವ್ಯಾಸಂಗ ಮಾಡಲು ಅವರು ಆಹ್ವಾನಿಸಿದರು. ನಾನು ಭಗವದ್ಗೀತೆಯನ್ನು ಸಂಸ್ಕೃತದಲ್ಲಾಗಲಿ ಗುಜರಾತಿಯಲ್ಲಾಗಲಿ ಓದಿರಲಿಲ್ಲ. ನನಗೆ ನಾಚಿಕೆಯಾಯಿತು. ನಾನು ಅವರಿಗೆ ಹೇಳಿದೆ, ನಾನು ಭಗವದ್ಗೀತೆಯನ್ನು ಓದಿಲ್ಲ, ನನ್ನ ಸಂಸ್ಕೃತ ಜ್ಞಾನ ಅಷ್ಟೇನೂ ಹೆಚ್ಚು ಇಲ್ಲದಿದ್ದರೂ ಮೂಲಕ್ಕೂ ಅನುವಾದಕ್ಕೂ ವ್ಯತ್ಯಾಸ ಎಲ್ಲಿದೆ ಎಂಬುದನ್ನು ಹೇಳಬಲ್ಲೆ. ಅದರಂತೆ ನಾನು ಗೀತೆಯನ್ನು ಅವರ ಜೊತೆಯಲ್ಲಿ ಓದಲು ಪ್ರಾರಂಭಿಸಿದೆ. 2ನೆಯ ಅಧ್ಯಾಯದಲ್ಲಿರುವ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ಥೇಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾದ್ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾದ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಮನುಷ್ಯ ವಿಷಯಗಳ ಚಿಂತನೆ ಮಾಡುತ್ತಿದ್ದರೆ ಅವುಗಳಲ್ಲಿ ಅವನಿಗೆ ಆಸಕ್ತಿ ಹುಟ್ಟುತ್ತದೆ. ಆಸಕ್ತಿಯಿಂದ ಕಾಮ, ಕಾಮದಿಂದ ಕ್ರೋಧ ಉತ್ಪನ್ನವಾಗುತ್ತದೆ. ಕಾಮವುಳ್ಳವನಿಗೆ ಕ್ರೋಧ ಅನಿವಾರ್ಯ, ಏಕೆಂದರೆ ಕಾಮಕ್ಕೆ ತೃಪ್ತಿ ಎಂಬುದೇ ಇಲ್ಲ. ಕ್ರೋಧದಿಂದ ಸಮ್ಮೋಹ ಅಥವಾ ವಿವೇಕರಾಹಿತ್ಯ ಉಂಟಾಗುತ್ತದೆ. ಸಮ್ಮೋಹದಿಂದ ಸ್ಮೃತಿಭ್ರಮಣೆಯೂ, ಸ್ಮೃತಿಭ್ರಮಣೆಯಿಂದ ಬುದ್ಧಿನಾಶವೂ ಉಂಟಾಗುತ್ತದೆ. ಬುದ್ಧಿ ಎಂದರೆ ಜ್ಞಾನ. ಬುದ್ಧಿ ನಷ್ಟವಾದ ಮೇಲೆ ಮನುಷ್ಯನು ಪೂರ್ತಿ ನಾಶವಾದಂತೆಯೇ. ಈ ಶ್ಲೋಕಗಳು ನನ್ನ ಹೃದಯವನ್ನು ಮುಟ್ಟಿದ್ದವು. ಅವು ಈಗಲೂ ನನ್ನ ಕಿವಿಯಲ್ಲಿ ಧ್ವನಿಸುತ್ತಿವೆ. ಭಗವದ್ಗೀತೆ ಅಮೂಲ್ಯ ಗ್ರಂಥವೆಂದು ನನಗೆ ಆಗ ತೋರಿತು. ಆ ಭಾವನೆ ನನ್ನ ಮನಸ್ಸಿನಲ್ಲಿ ಒಂದೇ ಸಮನೆ ಬೆಳೆಯುತ್ತಲೇ ಬಂದಿದೆ. ಸತ್ಯದ ಜ್ಞಾನ ಸಂಪಾದನೆಗೆ ಆ ಗ್ರಂಥ ಸರ್ವೋತ್ಕೃಷ್ಟವಾದುದೆಂದು ನಾನು ಇಂದು ಭಾವಿಸುತ್ತೇನೆ. ನನ್ನ ನಿರಾಸೆಯ ಸಂದರ್ಭಗಳಲ್ಲೆಲ್ಲ ಈ ಗ್ರಂಥ ನನಗೆ ಅಮೂಲ್ಯವಾದ ಸಹಾಯವನ್ನು ಮಾಡಿದೆ. ಭಗವದ್ಗೀತೆಯ ಎಲ್ಲ ಇಂಗ್ಲಿಷ್ ಅನುವಾದಗಳನ್ನೂ ನಾನು ಓದಿದ್ದೇನೆ. ಸರ್ ಎಡ್ವಿನ್ ಆರ್ನಾಲ್ಡರ ಅನುವಾದ ಅತ್ಯುತ್ತಮವಾದುದೆಂದು ನನ್ನ ಅಭಿಪ್ರಾಯ. ಆತ ಮೂಲ ಗ್ರಂಥದ ಭಾವಗಳನ್ನು ತನ್ನ ಭಾಷಾಂತರದಲ್ಲಿ ಪೂರ್ಣವಾಗಿ ತಂದಿದ್ದಾರೆ. ಅದು ಅನುವಾದದಂತೆ ತೋರುವುದೇ ಇಲ್ಲ. ಆ ಸ್ನೇಹಿತರ ಜತೆಯಲ್ಲಿ ನಾನು ಆಗ ಭಗವದ್ಗೀತೆಯನ್ನು ಓದಿದರೂ ಆಗ ಅದನ್ನು ನಾನು ಅಧ್ಯಯನ ಮಾಡಿದೆನೆಂದು ಹೇಳಲಾರೆ. ಅದಾದ ಅನೇಕ ವರ್ಷಗಳ ನಂತರವೇ ಅದು ನನಗೆ ನಿತ್ಯದ ಅಧ್ಯಯನ ಗ್ರಂಥವಾದುದು. ಆ ಸಹೋದರರು ಎಡ್ವಿನ್ ಆರ್ನಾಲ್ಡರ ಲೈಟ್ ಆಫ್ ಏಷ್ಯಾ ಬುದ್ಧ ಚರಿತ್ರೆ ಗ್ರಂಥವನ್ನು ನಾನು ಓದಬೇಕೆಂದು ಸೂಚಿಸಿದರು. ಅಲ್ಲಿಯವರೆಗೆ ನನಗೆ ಎಡ್ವಿನ್ ಆರ್ನಾಲ್ಡರು ಭಗವದ್ಗೀತೆಯ ಅನುವಾದಕರೆಂದು ಮಾತ್ರ ಗೊತ್ತಾಗಿದ್ದಿತು. ಭಗವದ್ಗೀತೆಯ ಅನುವಾದಕರೆಂದು ಹೆಚ್ಚು ಉತ್ಸಾಹದಿಂದ ಅದನ್ನೂ ಓದತೊಡಗಿದೆ. ಓದುವುದಕ್ಕೆ ಪ್ರಾರಂಭಿಸಿದ ಮೇಲೆ ಅದನ್ನು ಬಿಡುವುದಕ್ಕೆ ಮನಸ್ಸು ಬರಲಿಲ್ಲ. ಆ ಮಿತ್ರರು ನನ್ನನ್ನು ಒಂದು ಸಲ ಬ್ಲಾವಾಟ್ಸ್ಕಿ ಲಾಡ್ಜ್ಗೆ ಕರೆದುಕೊಂಡು ಹೋದರು. ನನಗೆ ಶ್ರೀಮತಿ ಬ್ಲಾವಾಟ್ಸ್ಕಿ ಮತ್ತು ಶ್ರೀಮತಿ ಅನಿಬೆಸೆಂಟರ ಪರಿಚಯವಾಯಿತು. ಶ್ರೀಮತಿ ಬೆಸೆಂಟರು ಆಗತಾನೇ ಥಿಯೋಸಾಫಿಕಲ್ ಸೊಸೈಟಿಗೆ ಸೇರಿದ್ದರು. ಅವರ ಮತಾಂತರವನ್ನು ಕುರಿತು ಪತ್ರಿಕೆಗಳಲ್ಲಿ ಬರುತ್ತಿದ್ದ ಚರ್ಚೆಯನ್ನು ನಾನು ತುಂಬ ಉತ್ಸಾಹದಿಂದ ಓದುತ್ತಿದ್ದೆ. ಆ ಮಿತ್ರರು ನಾನೂ ಥಿಯಾಸಾಫಿಕಲ್ ಸೊಸೈಟಿಗೆ ಸೇರಬೇಕೆಂದು ಉಪದೇಶಿಸಿದರು. ನಾನು ನಮ್ರನಾಗಿ ಅವರ ಸಲಹೆಯನ್ನು ತಿರಸ್ಕರಿಸಿದೆ. ನನಗೆ ನನ್ನ ಧರ್ಮದ ವಿಚಾರವೇ ಏನೇನೂ ತಿಳಿಯದು. ಆದುದರಿಂದ ನಾನು ಯಾವ ಧಾರ್ಮಿಕ ಸಂಸ್ಥೆಗೂ ಸೇರಲು ಇಚ್ಛೆ ಪಡುವುದಿಲ್ಲ ಎಂದು ಹೇಳಿದೆನು. ಆ ಭ್ರಾತೃಗಳ ಸಲಹೆಯಂತ�े ನಾನು ಮ್ಯಾಡಂ ಬ್ಲಾವಾಟ್ಸ್ಕಿಯವರ ಕೀ ಟು ಥಿಯಾಸಫಿ ಎಂಬ ಗ್ರಂಥವನ್ನು ಓದಿದ ಜ್ಞಾಪಕವಿದೆ. ಆ ಪುಸ್ತಕ ಹಿಂದೂ ಧರ್ಮವನ್ನು ಕುರಿತು ಗ್ರಂಥಗಳನ್ನು ಓದುವ ಆಸೆಯನ್ನು ನನ್ನಲ್ಲಿ ಅಂಕುರಿಸಿತು. ಅದನ್ನು ಓದಿ ಹಿಂದೂ ಧರ್ಮ ಬರಿಯ ಮೂಢನಂಬಿಕೆಗಳ ತವರು ಎಂಬುದಾಗಿ ಕ್ರಿಸ್ತ ಪಾದ್ರಿಗಳು ಪ್ರಚಾರ ಮಾಡಿದ್ದ ಭಾವನೆ ನನ್ನ ಮನಸ್ಸಿನಿಂದ ದೂರವಾಯಿತು. ಭಾಗ 1 ಅಧ್ಯಾಯ 20 ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
0: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
3: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
4: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಇದೇ ವಿಚಾರವಾಗಿ ಆಗಸ್ಟ್ 15ರ ಬೆಳಗ್ಗೆ 11-12 ಗಂಟೆಯವರೆಗೆ ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, ಆರ್ಜಿ ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ.
1: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
2: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
1: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
2: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
3: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
4: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಈ ವಚನ ಸಾಹಿತ್ಯ ಅನ್ನೋದು ಸಮಾಜದ ಎಲ್ಲ ವರ್ಗಗಳ ಜನರು ವಚನಗಳನ್ನು ಮುಖ್ಯವಾಗಿ ಮಾಧ್ಯಮವನ್ನಾಗಿ ಮಾಡಿಕೊಂಡು ತಮ್ಮ ಅನುಭವವನ್ನು ಹೇಳಿಕೊಡತೊಡಗಿದ್ರು. ವಚನ ಸಾಹಿತ್ಯ ಒಂದು ಚಳುವಳಿ ಕೂಡ ಆಯಿತು. ಬಂಡಾಯ ಸಾಹಿತ್ಯಕ್ಕಿಂತ ಮೊದಲು ಕನ್ನಡ ನಾಡಿನಲ್ಲಿ ವಚನ ಒಂದು ಚಳುವಳಿಯ ಮುಖವಾಣಿಯಾಗಿತ್ತೆಂದರೆ ಅದರ ವ್ಯಾಪಕತೆ ಎಷ್ಟು ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗೆ ವಚನಗಳು ಅತ್ಯಂತ ಸರಳ ಹಾಗೂ ನೇರವಾಗಿ ತಮ್ಮ ಆಡು ಭಾಷೆಯಲ್ಲಿಯೇ ಜನಕ್ಕೆ ಮುಟ್ಟುವಂತೆ ತಮ್ಮ ಅನುಭವದ ಸಾರವನ್ನ ಹೇಳ್ತಾ ಹೋದವರು ನಮ್ಮ ಶಿವಶರಣರು. ಇಂತಹ ವಚನಗಳನ್ನ ಕೇಳ್ತಾ ಹೋದಾಗೂ ಅದರಲ್ಲಿರುವಂತಹ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹಾಗೆ ಇಳಿದಷ್ಟು ಆಳವಾಗಿ ನಮ್ಮನ್ನ ಕೊಂಡೊಯ್ಯುವಂತಹ ಈ ವಚನಗಳಲ್ಲಿ ಎಷ್ಟೊಂದು ಮೌಲ್ಯಗಳು ಅಡಗಿದೆ. ಹಾಗೆ ನಮ್ಮ ಸಮಾಜಕ್ಕೆ ಬೇಕಾದಂತಹ ಸಾಕಷ್ಟು ವಿಚಾರಗಳನ್ನ ನಮ್ಮ ಶಿವಶರಣರು ಹೇಳ್ತಾ ಹೋದ್ರು. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಈ ರೀತಿಯ ಮೌಲ್ಯಯುತವಾದಂತಹ ವಚನ ಸಾಹಿತ್ಯದ ಬಗ್ಗೆ ಹಾಗೆ ಶಿವಶರಣರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಗಿವತ್ತು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ಹೇಳ್ತಾರೆ. ಇವರು ಶಿವಮೊಗ್ಗದ BSNL ಅಲ್ಲಿ ಕಾರ್ಯವನ್ನು ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರಿಗೆ ವಚನ ಸಾಹಿತ್ಯದ ಬಗ್ಗೆ ಸಾಕಷ್ಟು ಅನುಭವ ಹೊಂದಿರುವಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಕೂಡ ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ವಚನ ಸಾಹಿತ್ಯದ ಬಗ್ಗೆ ಹಾಗೆ ನಮ್ಮ ಶಿವಶರಣರು ಹೇಳಿರುವಂತಹ ವಿಚಾರ ಧಾರೆಗಳನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
8: ಪವಿತ್ರ ಮೇಡಮ್, ನಮಸ್ಕಾರ.
7: ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹೇಳ್ಬೋದಾ?
8: ಎಲ್ಲರಿಗೂ ನಮಸ್ಕಾರಗಳು. ನಾನು ಶ್ರೀಮತಿ ಶಶಿಕಲಾ ಚಂದ್ರಶೇಖರ್, ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ನನ್ನ ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶರಣರ ನಡೆ ನುಡಿ ಮತ್ತು ಕಾಯಕತ್ವದ ಪ್ರತಿಪಾದನೆ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಶರಣರ ವಚನಗಳು ಅಂದ ಕೂಡಲೇ ಕೆಲವು ವರ್ಗದ ಜನರಿಗೆ ಕೆಲವು ಪೂರ್ವಾಗ್ರಹಗಳು ಇವೆ. ಏಕೆಂದ್ರೆ ಅವರು ವೈದಿಕ ಧರ್ಮದ ಕೆಲವು ಅಂಧ ಆಚರಣೆಗಳನ್ನ ಖಂಡಿಸಿದವರು ಅಂತ. ಆದ್ರೆ ನಾವು ನಮ್ಮ ಸಂಕುಚಿತ ಮನೋಭಾವವನ್ನ ಬಿಟ್ಟು ಸಂಪೂರ್ಣ ಅದರಿಂದ ಹೊರಗೆ ನಿಂತು ನೋಡಿದಾಗ ನಮಗೆ ವಚನಕಾರರ ಆಶಯ ಏನಿತ್ತು ಅಂತ ಅರ್ಥ ಆಗುತ್ತದೆ. ಶುದ್ಧ ಗಾಳಿ ಕಿಟಕಿಯಿಂದನಾದ್ರೂ ಬರಲಿ, ಬಾಗಿಲಿನಿಂದನಾದ್ರೂ ಬರಲಿ, ನಾವು ಮನದ ಕಿಟಕಿಯನ್ನ ಬಾಗಿಲುಗಳನ್ನ ತೆರೆದಿಟ್ಕೊಂಡು ಸ್ವಾಗತಿಸಬೇಕಲ್ವೇ? ಶರಣರು ಸಮಾಜದಲ್ಲಿ ಕ್ರಾಂತಿ ಉಂಟು ಮಾಡಿ ಸಮಾಜವನ್ನ ತಿದ್ದುವ ಪ್ರಯತ್ನ ಮಾಡಿದರು. ಹಾಗೆ ಮಾಡ್ಬೇಕಂತ ಅವ್ರಿಗೆ ಯಾಕೆ ಅನ್ನಿಸ್ತು, ಹಾಗೆ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ಅಂದ್ರೆ ಆಗಿನ ಸಮಾಜದಲ್ಲಿ ಇದ್ದಂತಹ ಜನರ ಸ್ಥಿತಿ ಗತಿ ಕಂಡು ಮರುಗಿ ಜೀವನೊಂದು ಕ್ರಾಂತಿಗೆ ನಾಂದಿ ಹಾಡಿದ್ರು. ಏಕೆಂದ್ರೆ ಆಗ ಸಮಾಜದಲ್ಲಿ ಅತಿಯಾದ ವರ್ಗಭೇದ ವರ್ಣಭೇದಗಳು ತಾಂಡವವಾಡ್ತಿದ್ವು. ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಗಳು ಜನರನ್ನ ಕಾಡ್ತಾ ಇದ್ವು. ಬಸವಾದಿ ಶಿವಶರಣರ ಆಗಮನಕ್ಕೆ ಮುಂಚೆ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಅಸಮಾನತೆಗಳು ತಾಂಡವವಾಡ್ತಿದ್ವು ಅಂತ ಹೇಳಿದ್ನಲ್ಲ, ಯಾಕೆಂದ್ರೆ ದುಡಿಯೋ ವರ್ಗದವರು ಒಂದು ವರ್ಗದವರಾದ್ರೆ ದುಡಿಮೆಯ ಫಲವನ್ನ ಶ್ರಮವಿಲ್ಲದೆ ಭೋಗಿಸುವವರದ್ದೇ ಒಂದು ವರ್ಗ ಇತ್ತು. ಬಹುಸಂಖ್ಯಾತರು ಶೂದ್ರ ವರ್ಗದವರು ಅಂದ್ರೆ ದುಡಿಮೆಗಾರರು. ಉಚ್ಚ ವರ್ಗದವರು ದುಡಿಮೆಗಾರರ ಫಲವನ್ನ ಉಂಡು ಮಿಕ್ಕ ಎಂಜಲನ್ನ ಅವರಿಗೆ ಕೊಡ್ತಾ ಇದ್ರು. ಇಂತಹ ಅಸಮಾನತೆಯನ್ನ ಪ್ರತ್ಯಕ್ಷವಾಗಿ ಕಂಡಂತ ಶಿವಶರಣರು ಬಡ ದುಡಿಮೆಗಾರರ ಸ್ಥಿತಿಗತಿಗಳನ್ನ ಕಂಡು ಮಮ್ಮಲ ಮರಗಿದ್ರು. ಅದಕ್ಕಾಗಿ ಬಸವಣ್ಣನವರು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾಯ ಕಷ್ಟದಿಂದ ದುಡಿಯಬೇಕು, ದುಡಿಮೆಯಿಂದ ಬಂದ ಗಳಿಕೆಯನ್ನ ತನ್ನ ಕುಟುಂಬದ ನಿರ್ವಹಣೆಗೆ ಬಳಸಬೇಕು, ಬಳಸಿ ಉಳಿದಿದ್ದನ್ನ ಸಮಾಜದ ಹಿತಕ್ಕಾಗಿ ಉಪಯೋಗಿಸಬೇಕು. ಹೀಗೆ ದುಡಿದು ಉಣ್ಣುವುದನ್ನ ಸಮಾಜದ ಪ್ರತಿಯೊಬ್ಬರಿಗೂ ಕಡ್ಡಾಯ ಮಾಡಿದ ಕೀರ್ತಿ ಬಸವಣ್ಣನವರಿಗೆ ಮತ್ತು ಅವರ ಸಮಕಾಲೀನ ಶಿವಶರಣರಿಗೆ ಸಲ್ತದೆ. ಶ್ರಮ, ಉತ್ಪಾದನೆ, ಬಳಕೆ, ಹೀಗೆ ಶ್ರಮದಿಂದ ದುಡಿದು ಬಂದ ಉತ್ಪಾದನೆಯನ್ನು ಬಳಸಿಕೊಂಡು ಉಳಿದ ಸಂಪತ್ತನ್ನ ಸಮಾಜದ ಹಿತಕ್ಕಾಗಿ ಬಳಸಬೇಕೆಂಬುದನ್ನ ಬಸವಾದಿಶರಣರು ಕಾರ್ಯರೂಪದಲ್ಲಿ ತಂದ್ರು.
7: ಸಮಾಜದಲ್ಲಿ ತಲೆದೂಗಿದಂತ ಸಾಮಾಜಿಕ ಅಸಮಾನತೆಯನ್ನ ತೊಳೆದು ಹಾಕೋದಕ್ಕೆ ಬಸವಣ್ಣನವರು ವಚನ ಚಳುವಳಿಯ ಮೂಲಕ ಸಮಾಜದ ಅಸಮಾನತೆಯನ್ನ ತೊಳೆದು ಹಾಕೋದಕ್ಕೆ ಪ್ರಯತ್ನಿಸಿದ್ರು. ಹಾಗೆ ಬಸವಣ್ಣನವರು ಎಲ್ಲರಿಗೂ ಸಮಾನ ಅವಕಾಶ ನೀಡಬೇಕು ಎಂಬ ಉದ್ದೇಶದಿಂದ ಇಂತಹ ಅಸಮಾನತೆಯನ್ನ ತೊಳೆದು ಹಾಕಲು ವಚನ ಕ್ರಾಂತಿಯನ್ನೇ ಮಾಡಿದ್ರು. ಬಸವಣ್ಣನವರಿಗೆ ಸಾಕಷ್ಟು ಜನ ಶಿವಶರಣರು ಕೂಡ ಬೆಂಬಲವನ್ನ ಕೂಡ ನೀಡಿದ್ರು. ಇಂತಹ ಶಿವಶರಣರ ಕುರಿತಾಗಿ ಶಶಿಕಲಾ ಚಂದ್ರಶೇಖರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅಂದ್ರೆ ಬಸವಣ್ಣ ಇರಬಹುದು, ಹಾಗೆ ಇವರ ಜೊತೆ ಇನ್ನು ಸಾಕಷ್ಟು ಶಿವಶರಣರು ನಮ್ಮ ಸಮಾಜದಲ್ಲಿ ವಚನ ಸಾಹಿತ್ಯದ ಮೂಲಕ ಹೇಗೆಲ್ಲ ಕಾಯಕ ತತ್ವಕ್ಕೆ ಮಹತ್ವವನ್ನ ನೀಡಿದ್ರು ಎಂಬುದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ಇದುವರೆಗೆ ಶಿವಮೊಗ್ಗದವರೇ ಆದಂಥ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ನಮ್ಮ ಶಿವಶರಣರು ಕಾಯಕ ನಿಷ್ಠೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಿದ್ರು, ಹಾಗೆ ಕಾಯಕ ತತ್ವ ಹೀಗೆಲ್ಲ ಸಮಾಜದಲ್ಲಿರುವಂತಹ ಅಸಮಾನತೆಯನ್ನು ತೊಡೆದು ಹಾಕುವಂತಹ ಕೆಲಸವನ್ನು ಮಾಡಿತು ಎಂಬುದರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಅದರಲ್ಲಿಯೂ ಮುಖ್ಯವಾಗಿ ಬಸವಣ್ಣನವರು ಸಮಾಜದ ಎಲ್ಲ ವರ್ಗದವರಿಗೂ ಕೂಡ ಒಂದು ಸಮಾನ ಅವಕಾಶವನ್ನು ವಚನ ಸಾಹಿತ್ಯದ ಮೂಲಕ ನೀಡುವಂತಹ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ರು. ಈಗ ಬಸವಣ್ಣನವರಿಗೆ ಬೆಂಬಲವಾಗಿ ಇನ್ನು ಉಳಿದ ಶಿವಶರಣರು ಕೂಡ ಕಾಯಕ ತತ್ವದ ಕುರಿತು ಮಾಹಿತಿ ಹೇಳಿದ್ದಾರೆ ಅಂತ ಕೇಳೋಣ.
3: ಈ ಒಬ್ಬ ಶಿವಶರಣ ಶಿವಲಿಂಗ ಮಂಚಣ್ಣನವರು ಕಾಯಕವನ್ನು ಕುರಿತು ಆಡಿರುವ ಮಾತುಗಳು ಹೇಗಿವೆ ನೋಡಿ. ಓ, ಅತ್ಯಂತ ಅನುಕರಣ ಯೋಗ್ಯವಾಗಿವೆ. ಕಾಯಕವನ್ನು ಮಾಡುವ ರೀತಿ ಆದರ್ಶವಾಗಿರಬೇಕು. ಸಾಮಾನ್ಯನೇ ಆಗಲಿ, ಗುರುವೇ ಮಾಡಲಿ, ಜಂಗಮನೇ ಮಾಡಲಿ, ಯಾರೇ ಮಾಡಿದರೂ ಅದನ್ನು ಹೃದಯ ಶುದ್ಧಿಯಿಂದ ಮಾಡಿದಾಗ ಮಾತ್ರ ಅದು ಪರಮಾತ್ಮನಿಗೆ ಪ್ರಿಯ ಆಗುತ್ತದೆ, ಇಲ್ಲ ಅಂದರೆ ಅಪ್ರಿಯ. ಅವರು ಪ್ರತಿಪಾದಿಸಿದಂತಹ ವಚನ ನೋಡಿ ಎಲ್ಲರೂ ಅನುಕರಣೀಯವಾಗಿದೆ. ಕಾಯಕವೆಂದು ಕಾಯವ ಬಳಲಿಸದೆ, ಕಾಯಕವೆಂದು ಕಾಯವ ಬಳಲಿಸದೆ, ತನು ಕರಗದೆ, ಮನನೋಯದೆ, ಕಾಡಿ ಬೇಡಿ ಮಾಡುವುದು ದಾಸೋಹವೇ. ಕಾಡಿಬೇಡಿ ಮಾಡುವುದು ದಾಸೋಹವೇ. ಆವ ಕಾಯಕವು ಪ್ರಾಣವೇ ಕಡೆಯಾಗಿ ದ್ರವ್ಯ ಮೊದಲಾಗಿ ಚಿತ್ತ ಶುದ್ಧದಲ್ಲಿ ಗುರುಚರಣಕ್ಕೆ ಮುಯ್ಯಾಂತು ಬಂದುದಕ್ಕೆ ಸರಿಗಂಡು ಲಿಂಗದೇಹಿಗಳಿಗೆಲ್ಲ ಒಂದೇ ಪ್ರಮಾಣದಲ್ಲಿ ಸಂದುದು ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನ ಲಿಂಗಕ್ಕೆ ತೃಪ್ತಿ. ಇದು ಅವರ ಒಂದು ವಚನ. ಶಿವಲಿಂಗ ಮಂಚಣ್ಣವರ ಅಭಿಪ್ರಾಯದಲ್ಲಿ ಶಾರೀರಿಕ ದುಡಿಮೆ ಮನಸ್ಸಿನ ಸ್ಥಿಮಿತಿಗಳು ಕಾಯಕ ಮಾಡುವವರಿಗೆ ಕಡ್ಡಾಯವಾಗಿದ್ದು ಕೇವಲ ಪೂಜೆ ಪುನಸ್ಕಾರ ಭಾಷಣ ಕೀರ್ತನೆ ಪುರಾಣ ಪ್ರವಚನಗಳನ್ನ ಮಾಡುವ ಕ್ರಿಯೆಗಳಿಗೆ ಕಾಯಕ ತತ್ವ ಅಳವಡಿಸೋಕೆ ಆಗಲ್ಲ. ಪರರನ್ನ ಕಾಡಿ ಬೇಡಿ ಧನ ಸಂಗ್ರಹಿಸಿ ದಾಸೋಹ ಮಾಡ್ತೇವೆ ಅಂತ ಬೀಗಬಾರದು. ಚಿತ್ತ ಶುದ್ಧದಿಂದ ಆತ್ಮತೃಪ್ತಿಯಿಂದ ಕಾಯಕ ಮಾಡಬೇಕು. ಈ ವಿಚಾರ ಲಿಂಗಧಾರಿಗಳಿಗೆಲ್ಲ ಒಂದೇ ಪ್ರಮಾಣದಲ್ಲಿ ಅನ್ವಯಿಸುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ.
2: ವಚನಕಾರರಾದಂತಹ ಶಿವಲಿಂಗ ಮಂಚಣ್ಣ ಅವರು ಕೂಡ ನಾವು ಮಾಡುವ ಕಾಯಕವು ಆತ್ಮತೃಪ್ತಿಗಾಗಿ ಮಾಡಬೇಕೇ ವಿನಃ ಬೇರೆಯವರ ಒತ್ತಾಯಕ್ಕಾಗಲಿ ಅಥವಾ ಬೇರೆಯವರ ಹಣದಿಂದ ನಾವು ಕಾಯಕವನ್ನು ಮಾಡಬಾರ್ದು. ನಾವು ಮಾಡಿದ ಕಾಯಕದಿಂದ ಉಳಿದಂತಹ ಹಣದಿಂದ ಖುಷಿಯಾಗಿ ಬೇರೆಯವರಿಗೆ ನಾವು ದಾನವನ್ನು ಮಾಡಬೇಕು ಅಥವಾ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಮ್ಮ ಆತ್ಮತೃಪ್ತಿಯಿಂದ ಮಾಡಿದಾಗ ಮಾತ್ರ ಅದು ಯಶಸ್ವಿಯಾಗೋದಕ್ಕೆ ಸಾಧ್ಯ. ಅದೇ ರೀತಿ ಬೇರೆಯವರಿಗೆ ನಾವು ಕೊಡುವಾಗಲೂ ಕೂಡ ನಾವು ಖುಷಿಯಿಂದನೇ ಕೊಡಬೇಕು ಎಂಬುದನ್ನು ಇವರ ವಚನಗಳಲ್ಲಿ ಕೂಡ ಹೇಳಿರುವ ವಿಚಾರವನ್ನು ಶಶಿಕಲಾ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ಕಾಯಕ ತತ್ವದ ಕುರಿತು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿವಲಿಂಗ ಮಂಚಣ್ಣ ಅವರ ವಚನದಲ್ಲಿ ಹೇಳಿರುವಂತಹ ಕಾಯಕ ನಿಷ್ಠೆಯ ಕುರಿತಾಗಿ ಶಶಿಕಲಾ ಚಂದ್ರಶೇಖರ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಈಗ ಸಹ ಇನ್ನಷ್ಟು ವಚನಕಾರರ ಬಗ್ಗೆ ವಚನಕಾರರು ಹೇಳಿರುವ ಕಾಯಕ ನಿಷ್ಠೆಯ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
1: ಹಸಿಯಾಗಲಿ, ಕೃಷಿಯಾಗಲಿ, ವಾಚಕ ವಾಣಿಜ್ಯ ಮಸಿಯಾಗಲಿ, ಮಾಡುವಲ್ಲಿ ಹುಸಿಯಿಲ್ಲದಿರಬೇಕು. ಅದು ಸಮಾಕ್ಷಣ ಪರವು, ಪಶುಪತಿಯ ಇರವು. ಐಘಟ ದೂರ ರಾಮೇಶ್ವರ ಲಿಂಗ ತಾನೇ. ಇದು ಮೆರಮಿಂಡ ದೇವನೆಂಬ ವಚನಕಾರರ ಬೇಸಾಯ, ವ್ಯಾಪಾರ, ಉದ್ಯೋಗ ಯಾವುದೇ ಕಾಯಕವನ್ನು ಸುಳ್ಳು ಬೆರೆಸಿ ಮಾಡಕೂಡುದು. ಸತ್ಯ ಶುದ್ಧವಾಗಿ ಕಾಯಕ ಮಾಡುವವನು ಲಿಂಗಕ್ಕೆ ಸಮಾನ ಅಂತ ಅರ್ಥೈಸುತ್ತೆ. ಇನ್ನು ಕಾಯಕದ ಬಗ್ಗೆ ಇನ್ನೊಬ್ಬ ವಚನಕಾರ್ತಿ ನೋಡಿ, ಆವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಕೂಡ ಗಂಡಸರಿಗೆ ಸರಿ ಸಮಾನವಾಗಿ ವಚನಗಳನ್ನು ರಚಿಸಿ ದೇವರ ಕಾರ್ಯದಲ್ಲಿ, ಅಂದರೆ ಗುರು, ಲಿಂಗ, ಜಂಗಮ, ದಾಸೋಹ, ಅನುಭವ ಮಂಟಪಕ್ಕೆ ಪ್ರತಿಯೊಬ್ಬರಿಗೂ ಪ್ರವೇಶವಿತ್ತು. ಪ್ರತಿಯೊಬ್ಬ ಜಾತಿಯವರು, ಪ್ರತಿಯೊಬ್ಬ ಕುಲದವರು, ಪ್ರತಿಯೊಬ್ಬ ವೃತ್ತಿಕಾರರು ಅಂತಾನು ಹೇಳ್ಬೋದು. ಪ್ರತಿಯೊಬ್ಬ ವೃತ್ತಿಯವರು ಎಲ್ಲರಿಗೂ ಮುಕ್ತವಾಗಿ ಪ್ರವೇಶ ಇತ್ತು. ಹೆಣ್ಣು ಮಕ್ಕಳಿರಬಹುದು, ಗಂಡು ಮಕ್ಕಳಿರಬಹುದು, ಅವರು ತಮ್ಮ ಆಚರಣೆಯಲ್ಲಿಯೂ ಕೂಡ ಸಮಾನತೆಯನ್ನು ಪ್ರತಿಪಾದಿಸ್ತಾನೇ ಬಂದರು. ಅಂಥವರಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಕೂಡ ಒಬ್ಬರು. ಅವರು ಕಾಯಕನಿಷ್ಠ ವಚನಕಾರ್ತಿ, ಆಯ್ದಕ್ಕಿ ಮಾರಯ್ಯನವರ ಧರ್ಮಪತ್ನಿ. ಸತ್ಯ ಶುದ್ಧ ಕಾಯಕ ಮಾಡುವುದರಿಂದ ಬಡತನ ನಿವಾರಣೆಯಾಗಿ ಶ್ರೀಮಂತಿಕೆ ಬರುವುದು ಅಂತ ಅವರು ವಚನದಲ್ಲಿ ಹೇಳಿದ್ದಾರೆ. ಹೇಗೆ ಅಂದರೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದರತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ.
0: ಆಯ್ದಕ್ಕಿ ಲಕ್ಕಮ್ಮ ಅವರು ಕೂಡ ಸತ್ಯ ಶುದ್ಧವಾಗಿ ಮಾಡುವಂತಹ ಕಾಯಕದಿಂದ ಲಕ್ಷ್ಮಿ ತಾನಾಗಿಯೇ ಒಲಿತಾಳೆ, ಹಾಗೆ ನಾವು ಮಾಡುವ ಕಾಯಕ ಶುದ್ಧವಾಗಿರ್ಬೇಕು ಎಂಬುದರ ಬಗ್ಗೆ ಆಯ್ದಕ್ಕಿ ಲಕ್ಕಮ್ಮ ಅವರು ಹೇಳಿರುವ ವಿಚಾರವನ್ನ ತಿಳ್ಕೊಂಡ್ವಿ. ಅಂದ್ರೆ ನಮ್ಮ ಶಿವಶರಣರೆಲ್ಲರೂ ಹೇಳುವುದು ಒಂದೇ, ನಾವು ಮಾಡುವ ಕಾಯಕ ಸನ್ಮಾರ್ಗದಲ್ಲಿ ಮಾಡಬೇಕು, ಹಾಗೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ಉಳಿದಂತಹ ಕಾಯಕದಿಂದ ಬಂದಂತಹ ಹಣವನ್ನ ದಾಸೋಹದ ಮೂಲಕ ಬೇರೆಯವರಿಗೂ ಕೂಡ ಹಂಚಬೇಕು. ಇದನ್ನ ಎಲ್ಲ ಶಿವಶರಣರು ಕೂಡ ತಮ್ಮ ಜೀವನದಲ್ಲಿ ಪಾಲಿಸ್ಕೊಂಡು ಬಂದಿದ್ರು. ಆದ್ರಿಂದ ಬಸವಣ್ಣನವರು ಇಂಥ ಶಿವಶರಣರಿಗೆ, ಹಾಗೆ ಮುಖ್ಯವಾಗಿ ಹೆಣ್ಮಕ್ಳಿಗೂ ಸಹ ಅನುಭವ ಮಂಟಪದಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡುವ ಮೂಲಕ ಸಮಾಜದಲ್ಲಿ ಹೆಣ್ಣು ಗಂಡೆಂಬ ಭೇದವಿಲ್ಲ, ಎಲ್ಲರೂ ಸಮಾನರು ಎಂಬ ವಿಚಾರವನ್ನ ಸಾರಿ ಹೇಳಿದಂತಹ ಬಸವಣ್ಣನವರ ಕುರಿತಾಗಿ, ಹಾಗೆ ಇನ್ನು ಉಳಿದ ಶಿವಶರಣರು ಕಾಯಕ ತತ್ವವನ್ನ ಕುರಿತು ಏನೆಲ್ಲ ಹೇಳಿದ್ದಾರೆ ಎಂಬುದನ್ನ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಾಳೆಯ ಸಂಚಿಕೆಯಲ್ಲಿ ಸಹ ಕಾಯಕ ತತ್ವದ ಕುರಿತು ಇನ್ನು ಯಾವ್ಯಾವ ಶರಣರು ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಎಂಬುದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಅಂತ ಹೇಳ್ತಾ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಯಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಶ್ರೀಮತಿ ಶಶಿಕಲಾ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ ನಾಳೆ ಪುನಃ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಬೆರಗು ಕಾರ್ಯಕ್ರಮದಲ್ಲಿ ವಿನೋಬನಗರದ ಶ್ರೀಮತಿ ವಿಜಯ ಗಣೇಶ್ ಅವರು ಭಗವದ್ಗೀತೆಯ ಕಲಿಕೆಯನ್ನ ಹೇಳ್ಕೊಡ್ತಾರೆ, ಹಾಗೆ ಇಂಗ್ಲಿಷ್ ಎಲಿಮೆಂಟ್ಸ್ ಹಾಗೂ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
3: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಕಾರ್ಯ ಧೀರ ಪಾರಿಜಾತವ ಕಂಡು ನಿಡು ಸುಯಿದು ಪದಗಳಿಂ ಶೌರಿ ಕಥೆಯನ್ನು ಹೆಣೆದು ತೃಪ್ತನಹನು ಕವಿ ಊರಿನುದ್ಯಾನಕದ ತರಿಸಿ ಬೆಳೆಸುವ ಕಾರ್ಯ ಧೀರನಲ ರಾಜ್ಯಕನು ಮಂಕುತಿಮ್ಮ ಪಾರಿಜಾತವ ಕಂಡು ನಿಡುಸುಯಿದು ಪಾರಿಜಾತದ ಹೂವನ್ನು ನೋಡಿ ನಿಟ್ಟುಸಿರು ಬಿಟ್ಟು ನಿಡುಸುಯಿದು ಅಂದರೆ ನಿಟ್ಟುಸಿರು ಬಿಟ್ಟು ಪದಗಳಿಂ ಶೌರಿ ಕಥೆಯನ್ನು ಪದಗಳಿಂದ ಶೌರಿ ಕಥೆ ಅಂದರೆ ಕೃಷ್ಣನ ಕಥೆಯನ್ನು ಹೆಣೆದು ತೃಪ್ತನಹನು ಕವಿ ತೃಪ್ತನಾಗ್ತಾನೆ ಊರಿನುದ್ದಾನಕದ ತರಿಸಿ ಊರಿನ ಉದ್ಯಾನಕ್ಕೆ ಅದನ್ನು ತರಿಸಿ ಬೆಳೆಸುವ ಕಾರ್ಯ ಧೀರನಲ್ಲ ರಾಜಕನು ಬೆಳೆಸುವಂತಹ ಕಾರ್ಯವನ್ನು ಮಾಡ್ತಾನೆ ಧೀರನಾಗಿರುವಂತಹ ರಾಜಕನು ಅಂದರೆ ರಾಜ್ಯದ ಆಡಳಿತ ನಡೆಸುವಂತಹವನು ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಪಾರಿಜಾತವ ಕಂಡು ನಿಡು ಸುಯಿದು ಪದಗಳಿಂ ಶೌರಿ ಕಥೆಯನ್ನು ಹೆಣೆದು ತೃಪ್ತನಹನು ಕವಿ ಊರಿನುದ್ಯಾನಕದ ತರಿಸಿ ಬೆಳೆಸುವ ಕಾರ್ಯ ಧೀರನಲ ರಾಜ್ಯಕನು ಮಂಕುತಿಮ್ಮ ಹಾಗಂದ್ರೆ ಏನಂತ ನೋಡೋಣ ಬನ್ನಿ ಪಾರಿಜಾತ ಹೂವನ್ನು ಕಂಡು ನಿಟ್ಟುಸಿರು ಬಿಟ್ಟು ಕೃಷ್ಣನ ಕಥೆನ ಸುಂದರವಾಗಿ ಬರೆದು ತೃಪ್ತಿ ಪಡುವಂಥವನು ಕವಿ ಪಾರಿಜಾತ ಹೂವನ್ನು ನೋಡಿ ಅದರ ಸಸಿಯನ್ನು ಊರಿನ ಉದ್ಯಾನಕ್ಕೆ ತರಿಸಿ ಬೆಳೆಸಿ ಎಲ್ರಿಗೆ ಸಿಗೋ ಹಾಗೆ ಮಾಡುವಂಥವನು ಧೀರನಾಗಿರುವಂತಹ ರಾಜ್ಯದ ಆಡಳಿತಗಾರ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು ನೋಡಿ ಕಾವ್ಯ ಸೃಷ್ಟಿಗೆ ಒಂದು ಪ್ರೇರಣೆ ಇದ್ದೇ ಇರುತ್ತೆ ಅಲ್ವಾ ದೇಶ ಕಾಲದಲ್ಲಿ ನಡೆಯೋ ಘಟನೆಗಳು ವಿಷಯಗಳು ಕಾವ್ಯದ ಮೂಲ ಸಾಮಗ್ರಿಗಳಾಗಿರುತ್ತೆ ಆಗ ಕವಿ ಸಂವೇದನೆಯ ಕೇಂದ್ರದಲ್ಲಿ ತನ್ನನ್ನು ಕಲ್ಪಿಸಿಕೊಂಡು ಆ ಘಟನೆಗಳಿಗೆ ಅಕ್ಷರವಾಗೋ ಸಾಮರ್ಥ್ಯನ ಪಡಿತಾನೆ ಅವನ ಕಾವ್ಯದ ಜೀವಾಳ ಅಂದರೆ ಸೌಂದರ್ಯ ಕಾವ್ಯ ಸತ್ಯ ವಾಸ್ತವ ಸತ್ಯ ಅಲ್ಲ ಅದು ಕಲ್ಪನಾ ಸತ್ಯ ಶಬ್ದದ ಶ್ರವ್ಯ ಮತ್ತು ಅರ್ಥಬೋಧಕ ಅಂಶಗಳಲ್ಲಿ ಸೌಂದರ್ಯನ ಸಾಧಿಸೋದು ಅವನ ಗುರಿ ಇಲ್ಲಿ DVG ಅವರು ಈ ಚೌಪದಿಯ ಮೊದಲ 2 ಸಾಲುಗಳಲ್ಲಿ ಕವಿ ಮಾಡಬಹುದಾದದ್ದನ್ನು ಹೇಳುತ್ತೆ ಕವಿಯ ಕಣ್ಣಿಗೆ ಸುಂದರವಾಗಿರುವಂತಹ ಪಾರಿಜಾತದ ಹೂವು ಕಣ್ಣಿಗೆ ಬೀಳುತ್ತೆ

0: ಅವರು ಕಾವ್ಯನ ಓದಿದ್ರೆ ಪಾರಿಜಾತದ ಹೂ ಸಿಕ್ಕ ಹಾಗಾಗತ್ತಾ, ಹಾಗಾಗಿ ಈ ರಾಜಕ್ಕನ ಕಾರ್ಯವೇ ದೊಡ್ಡದು ಅಂತ ಹೇಳ್ತಾರೆ. ಆದ್ರೆ ಇನ್ನೊಂದಷ್ಟನ, ಅವನ್ ಹಾಕ್ಸಿರೋ ಗಿಡ ಬದುಕೋದು ಒಂದಷ್ಟು ದಿವಸ ಮಾತ್ರ, ಆದ್ರೆ ಕವಿಯ ಕಾವ್ಯ ಶಾಶ್ವತವಾಗಿ ಉಳಿಯುವಂಥದ್ದು ಅಂತ ಹೇಳ್ಬಹುದು. ಇಲ್ಲಿ ನೋಡಕ್ಕೋದ್ರೆ ಇಬ್ಬರ ಕಾರ್ಯಗಳು ಶ್ರೇಷ್ಠವಾದವುಗಳೇ. ಶ್ರೀರಾಮ ತುಂಬಾ ದೊಡ್ಡವನೇ, ಕೃಷ್ಣ ಕೂಡ ದೊಡ್ಡವನು, ಆದ್ರೆ ವಾಲ್ಮೀಕಿ ರಾಮಾಯಣನ ಬರೀದೇ ಇದ್ದಿದ್ರೆ, ವ್ಯಾಸರು ಮಹಾಭಾರತ ಭಾಗವತಗಳನ್ನ ಬರೀದೇ ಇದ್ದಿದ್ರೆ ಶ್ರೀರಾಮನ ಕೃಷ್ಣನ ಮಹಿಮೆ ಜಗತ್ತಿಗೆ ಹೇಗೆ ತಿಳಿತಿತ್ತು? ಕವಿಗೆ ನಾಯಕನ ಪ್ರೇರಣೆ ಮತ್ತೆ ನಾಯಕನಿಗೆ ಕವಿಯಿಂದ ಶಾಶ್ವತತೆ. ಕಲ್ಪನಾ ಶಕ್ತಿ ಇರೋನಿಗೆ ಕವಿ ಅಂತಾರೆ. ಅಂಥ ಕವಿ ಕಥೆ ಅಥವಾ ಕಾವ್ಯನ ಹೆಣಿತಾನೆ. ಹಲವಾರು ಪಾತ್ರಗಳು, ಹಲವಾರು ಸಂದರ್ಭಗಳು, ಒಂದಷ್ಟು ಪ್ರಸಂಗಗಳನ್ನ ವರ್ಣಿಸ್ತಾನೆ. ಆ ಪಾತ್ರಗಳನ್ನ ಉದಾರವಾಗಿ ಮತ್ತೆ ಉದಾತ್ತವಾಗಿ ಸೃಷ್ಟಿಸ್ತಾನೆ. ಆ ಪಾತ್ರಗಳ ಮೂಲಕ, ಅಲ್ಲಿ ವಿವರಿಸೋ ಸಂದರ್ಭ ಪ್ರಸಂಗಗಳ ಮೂಲಕ ಜನರ ಜೀವನವನ್ನ ಇನ್ನಷ್ಟು ಸುಂದರವಾಗಿಸೋ ವಿಧಾನನ ಒಂದು ಸಂದೇಶ ಮತ್ತೆ ಆದೇಶದ ರೂಪದಲ್ಲಿ ಕವಿ ಕೊಡ್ತಾನೆ. ಆದ್ರೆ ರಾಜ ಅನ್ನಿಸ್ಕೊಂಡವನು ಅಥವಾ ರಾಜ್ಯಾಂಗನ ನಡೆಸೋ ಜವಾಬ್ದಾರಿಯನ್ನ ಹೊತ್ತವನು ಆ ಕವಿಯ ಕಾವ್ಯ ಕಥೆಗಳಲ್ಲಿನ ಕಾರ್ಯರೂಪಕ್ಕೆ ತರಬಹುದಾದ ವಿಚಾರಗಳನ್ನ ಕೇವಲ ಜನಹಿತಕ್ಕಾಗಿ ಕಾರ್ಯರೂಪಕ್ಕೆ ತಂದ್ರೆ ಕವಿಯ ಕಲ್ಪನೆಗೆ ಒಂದು ಮೂರ್ತ ರೂಪ ಕೊಟ್ಟು ಕವಿಯ ಕಲ್ಪನೆನ ಮತ್ತೆ ಅದರ ಉದ್ದೇಶನ ಸಾಕಾರಗೊಳಿಸಿದ ಹಾಗಾಗತ್ತೆ. ಅಂತ ರಾಜ ಅಥವಾ ರಾಜಕಾರಣಿ ಧೀರ ಅಂತ ಅನಿಸ್ಕೊಳ್ತಾನೆ ಅನ್ನೋದು ಮಾನ್ಯ ಗುಂಡಪ್ಪನವರ ಅಭಿಮತ ಅನ್ಸತ್ತೆ. ಆದ್ರೆ ಪ್ರಸ್ತುತ ಪರಿಸ್ಥಿತಿಯನ್ನ ನೋಡಿದ್ರೆ ತುಂಬಾ ದುಃಖ ಆಗತ್ತೆ. ಯಾಕಂದ್ರೆ ಇವತ್ತು ಸಮಾಜಮುಖಿಯಾಗಿ ಸರ್ವಜನ ಹಿತನ ಕಲ್ಪಿಸಿಕೊಂಡು ಬರೆಯೋ ಕವಿಗಳು ಅಷ್ಟಾಗಿ ಕಾಣಿಸೋದಿಲ್ಲ. ಅಕಸ್ಮಾತ್ ಅಂತಹ ಕವಿಗಳು ನಮ್ಮಲ್ಲಿ ಇದಾರೆ ಅಂದ್ರೆ ಅವರ ಕಲ್ಪನೆಯನ್ನ ಸಾಕಾರಗೊಳಿಸೋ ರಾಜಕಾರಣಿಗಳು ಕಾಣಿಸೋದಿಲ್ಲ. ಎಲ್ಲರೂ ತಮ್ಮ ತಮ್ಮನ್ನ ಬಿಂಬಿಸಿಕೊಂಡು ಮೆರೆಯೋ ಪ್ರಯತ್ನದಲ್ಲಿ ತೀವ್ರ ಪೈಪೋಟಿನ ಮಾಡ್ತಾ ಇದ್ದಾರೆ. ಮುಂದೆ ಯಾವತ್ತಾದರೂ ಜನಜೀವನವನ್ನ ಸುಂದರವಾಗಿಸೋ ಕಲ್ಪನೆಯನ್ನ ಹೊತ್ತ ಕವಿಗಳು ಮತ್ತೆ ಅವರ ಕಲ್ಪನೆಯನ್ನ ಸಾಕಾರಗೊಳಿಸೋ ರಾಜಕೀಯ ಧುರೀಣರೂ ಬಂದು ಸಮಾಜದ ಪರಿಸ್ಥಿತಿ ಬದಲಾಗಬಹುದು ಅನ್ನೋ ಅಪೇಕ್ಷೆ ಮತ್ತೆ ನಿರೀಕ್ಷೆನ ಮಾತ್ರ ನಾವು ಬಿಡಬಾರ್ದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಹೊಸನಗರ್ ಇವರು ಒಗಟಿನ ಕುರಿತು ಮಾಹಿತಿಯನ್ನ, ಹಾಗೆ ಒಂದು ಒಗಟನ್ನ ಕೂಡ ಹೇಳಲಿಕ್ಕೆ ಅಂತ ಬಂದಿದ್ದಾರೆ, ಕೇಳೋಣ.
5: ಎಲ್ಲರಿಗೂ ನಮಸ್ಕಾರ. ಈ ಒಗಟಿನ ಇತಿಹಾಸವನ್ನು ಗಮನಿಸಿದ್ರೆ ಒಗಟು ಬರೀ ಕನ್ನಡಕ್ಕಷ್ಟೇ ಅಲ್ಲ, ಅದು ಭಾರತಕ್ಕಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲೂ ಸಹ ಒಗಟಿನ ಉಲ್ಲೇಖಗಳು ಕಂಡು ಬರ್ತದೆ. ಅದರಲ್ಲೂ ಗ್ರೀಕ್, ರೋಮನ್ ಮತ್ತು ಈಜಿಪ್ಟ್ ಜನಾಂಗಗಳಲ್ಲೂ ಸಹ ಒಗಟಿರೋದನ್ನು ಕಾಣ್ತೇವೆ. ಬೈಬಲ್ ಅಲ್ಲಿ, ಕುರಾನ್ ಅಲ್ಲಿ, ಹಾಗೆ ಮಹಾಭಾರತದಲ್ಲಿ ಸಹ ಒಗಟಿನ ಉಲ್ಲೇಖಗಳನ್ನು ನಾವು ನೋಡಬಹುದು. ಅಷ್ಟು ಸುದೀರ್ಘವಾದ ಇತಿಹಾಸ ಈ ಒಗಟಿಗಳಿಗೆ. ಒಗಟು ಜನಸಾಮಾನ್ಯರಿಗೆ ಅಷ್ಟೇ ಅಲ್ಲ, ಪಂಡಿತ ಮಹಾನೀಯರಿಗೂ ಸಹ ತಮ್ಮ ಬುದ್ಧಿವಂತಿಕೆಯನ್ನ, ತಮ್ಮ ಚಾಕಚಕ್ಯತೆಯನ್ನ, ತಮ್ಮ ಜಾಣ್ಮೆಯನ್ನ, ವಿದ್ವತ್ತನ್ನ ಪರೀಕ್ಷೆಗೊಡ್ಲಿಕ್ಕೆ ಈ ಒಗಟು ದೊಡ್ಡ ಸಹಕಾರಿಯಾಗಿತ್ತು ಅನ್ನೋದು ಸಹ ನಾವು ನೆನಪು ಮಾಡ. ಕೆಲವು ಸಂದರ್ಭ ರಾಜಸ್ಥಾನಗಳಲ್ಲಿ ಪಂಡಿತರು ಇದನ್ನ ತಮ್ಮ ಪಾಂಡಿತ್ಯ ಪ್ರದರ್ಶನಕ್ಕೆ ಇದನ್ನ ಸ್ಪರ್ಧೆಗಾಗಿ ಇಟ್ಕೊಳ್ತಿದ್ರು. ಈ ಸ್ಪರ್ಧೆ ಮೂಲಕ ಅವರು ಹಣ, ಧಾನ್ಯ, ಆಸ್ತಿ ಈ ತರದೆಲ್ಲ ಪಡ್ಕೊಳ್ತಿದ್ರಂತೆ ಅಂತ ಇತಿಹಾಸ ನಾವು ಕಾಣ್ಬೋದು. ಅದಷ್ಟೇ ಅಲ್ಲದೆ ಈ ತರದ ಸ್ಪರ್ಧೆಗಳು ಗ್ರೀಕ್ ನಲ್ಲಿ ತುಂಬಾ ನಡೀತಿತ್ತು ಅಂತ. ಗ್ರೀಕ್ ನ ರುದ್ರನಾಟಕಗಳಲ್ಲಿ ಈ ತರದ ಒಂದು ಚಲನಶಕ್ತಿ ಕಾಣ್ತೇವೆ. ಅದರಲ್ಲಿ ನೋಡಿ, ಸ್ಪಿಂಗ್ ಭೂತ ಇಡಿಪಸ್ನಿಗೆ ಒಡ್ಡದಂತ ಒಂದು ಒಗಟು ಜಗತ್ತಿನ ಅತ್ಯಂತ ಪ್ರಾಚೀನ ಒಗಟುಗಳಲ್ಲಿ ಒಂದಾಗಿದೆ. ಒಗಟು ಹೆಂಗಿದೆ ಅಂತ ಹೇಳಿದ್ರೆ, ಇಡಿಪಸ್ನಿಗೆ ಆ ಭೂತ ಒಂದು ಪ್ರಶ್ನೆ ಕೇಳುತ್ತೆ, ಈ ಒಗಟನ್ನು ಬಿಡಿಸು ಅಂತೇಳಿ. ಬೆಳಗ್ಗೆ 4 ಕಾಲು, ಮಧ್ಯಾಹ್ನ 2 ಕಾಲು, ಸಂಜೆ 3 ಕಾಲುಗಳಲ್ಲಿ ಓಡಾಡುವ ಪ್ರಾಣಿ ಯಾವುದು ಅಂತ. ಇದು ಪುತ್ರ ಮನುಷ್ಯ ಅಂದ್ರೆ ಅವನ ಏಜ್ ಸಂಬಂಧಪಟ್ಟಂಗೆ, ಬಾಲ್ಯದಲ್ಲಿ 4 ಕಾಲು ಇರ್ತಾನೆ, ಯೌವನದಲ್ಲಿ 2 ಕಾಲು ಓಡಾಡ್ತಾನೆ, ಮುಪ್ಪಿನಲ್ಲಿ ಅವನ ಕೈಗೊಂದು ಕೋಲ್ ಬರುತ್ತೆ, 3 ಕಾಲು ಓಡಾಡ್ತಾನೆ. ಇಡಿಪಸ್ ನಡ್ತು ಬರುವಂತ ಒಂದು ಒಗಟಿಗೆ

0: ವ್ಯತ್ಯಾಸವೂ ಸಹ ಇದೆ. ಈ ಜೊತೆಗೆ ಈ ವೈದಿಕ ಸಂಪ್ರದಾಯದಲ್ಲೂ ಸಹ ಅವರು ಯಜ್ಞಯಾಗಾದಿಗಳು ಮಾಡಬೇಕಾದ್ರೆ ಈ ತರದ ಒಗಟುಗಳನ್ನು ಬಳಸ್ತಾ ಇದ್ರು ಅಂತೆ. ಅದಕ್ಕೆ ಒಂದು ಉದಾಹರಣೆ, ಅಂಗೈ ಅಗಲದ ಗದ್ದೆ, ಗದ್ದೆಗೆ ನೀರು, ನೀರಿಗೆ ಬೇರು, ಬೇರಿಗೆ ಬೆಂಕಿ, ಹಾಗಾದ್ರೆ ನಾನು ಯಾರು? ಉತ್ತರ, ದೀಪ ಹಚ್ಚಬೇಕಲ್ಲ, ದೀಪ ಹಚ್ಚಬೇಕಾದ್ರೆ ಈ ತರ ಒಗಟಿನ ಮೂಲಕ ತನ್ನ ಕಿರಿಯರಿಗೆ ಹೇಳ್ತಿದ್ರಂತೆ. ಕಿರಿಯರ ಒಗಟನ್ನ ಅರ್ಥ ಮಾಡ್ಕೊಂಡು ಆ ಕೆಲಸ ಮಾಡ್ಬೇಕು. ಅವರ ಬುದ್ಧಿಮತ್ತೆಯನ್ನು ಅಲ್ಲಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಒಗಟನ್ ಬಳಸ್ಕೊಳ್ತಿದ್ರು ಅನ್ನೋದು ಬಹಳ ವಿಶೇಷ ಆಗಿದೆ. ಹಾಗಾಗಿ ಒಗಟಿಗೆ ಬಹಳ ಸುದೀರ್ಘವಾದ ಇತಿಹಾಸ ಇದೆ, ವಿಶೇಷವಾದಂತ ಒಂದು ತಾಕತ್ತಿದೆ. ಬಹಳ ಹಿಂದಿನಿಂದಲೂ ಎಲ್ಲರೂ ಸಹ ಇದನ್ನು ಬಳಸ್ಕೊಂಡು ತಮ್ಮ ಬುದ್ಧಿಮತ್ತೆಯನ್ನ ಚಾತುರ್ಯವನ್ನ ಬೆಳೆಸ್ಕೊಳ್ಲಿಕ್ಕೆ ಒಗಟನ್ನ ಬಳಸ್ಕೊಳ್ತಿದ್ರು. ಒಗಟಿಗೆ ಪಂಡಿತ ಪಾಮರರು ಅನ್ನುವಂಥ ಭೇದ ಇಲ್ಲ, ಎಲ್ಲರನ್ನೂ ಅದು ಆವರಿಸಿಕೊಂಡು ಬೆಳೆದಂಥದ್ದು. ಈಗ ನಾನು ನಿನ್ನೆ ನಿಮಗೆ ಹೇಳಿದಂಥ ಒಗಟಿನ ಅರ್ಥ ಚಿನ್ನಿದಾಂಡು. ಒಂದೇ ತಾಯಿ ಮಕ್ಕಳಿಬ್ಬರು, ಅಣ್ಣ ಮುಟ್ಟಿದ್ರೆ ತಮ್ಮ ಹಾರ್ತಾನೆ, ಅಣ್ಣನ ಮೇಲೆ ಹತ್ತು ಕುಣಿತಾನೆ, ಅಣ್ಣ ಹೊಡೆದ್ರೆ ದೂರ ಹೋಗ್ಬಿಡ್ತಾನೆ, ಆದರೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರಲ್ಲ. ಹಾಗಾದ್ರೆ ಅಂದ್ರೆ ಒಂದೇ ಕೋಲಲ್ಲೇ ಚಿನ್ನಿ ಮತ್ತು ದಾಂಡನ್ನ ಮಾಡ್ತಾರೆ. ಆ ದಾಂಡಲ್ಲಿ ಚಿನ್ನಿ ಮುಟ್ಟಿದಾಗ ಚಿನ್ನಿ ಮೇಲೆ ನೆಗೆಯುತ್ತೆ, ಮತ್ತೆ ಅದನ್ನ ಗಿಲ್ಲಿ ಎತ್ತಬೇಕಾದ್ರೆ ದಾಂಡಿನ ಮೇಲೆ ಚಿನ್ನಿ ಕುಣಿಯುತ್ತೆ. ಅಣ್ಣ ದಾಂಡಲ್ಲಿ ಜೋರಾಗಿ ಹೊಡೆದಾಗ ಚಿನ್ನಿ ದೂರ ಹೋಗ್ಬಿಡುತ್ತೆ. ಆದ್ರೆ ಇವೆರಡು ಒಟ್ಟಿಗೆ ಇರುತ್ತೆ, ಒಂದನ್ ಬಿಟ್ಟು ಒಂದ್ ಇರೋದಿಲ್ಲ, ಒಂದನ್ ಬಿಟ್ಟು ಒಟ್ಟಿದ್ರೆ ಆಟ ಇರುತ್ತೆ. ಇದೊಂದು ಚಿನ್ನಿ ದಾಂಡಿನ ಆಟದ ಬಗ್ಗೆ ನಾನು ನಿಮ್ಗೆ ಹೇಳ್ತೇವೆ. ನೋಡಿ, ಇಲ್ಲಿ ಪದಗಳನ್ನ ಗಮನಿಸ್ತಾ ಹೋದಾಗ ಒಂದು ಸಂಬಂಧ ಅಂದ್ರೆ ಹೇಗಿರ್ಬೇಕು? ಅವರಲ್ಲಿ ಎಷ್ಟೇ ಕಿತ್ತಾಟಗಳಿದ್ರು ಮತ್ತೆಲ್ಲರೂ ಒಂದೇ ಆಗಿರ್ಬೇಕು. ಒಂದನ್ ಬಿಟ್ಟು ಒಂದಿದ್ರೆ ಅದು ಒಂದು ಪರಿಪೂರ್ಣ ಜೀವನ ಆಗೋದಿಲ್ಲ ಅಂತ ಸಾಕಷ್ಟು ಸರಿ ಗಮನಿಸ್ಬೇಕು. ನಮ್ಮಲ್ಲೇ ಕೆಲವಷ್ಟು ವೈರುಧ್ಯಗಳಿರ್ತವೆ, ಭಿನ್ನಾಭಿಪ್ರಾಯಗಳಿರ್ತವೆ, ಆದ್ರೆ ನಮ್ಮೊಳಗಿನ ಅಂದ್ರೆ ಎರಡು ತರ, ಒಂದು ನಮ್ಮೊಳಗಿನ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡ್ಕೊಳ್ಳದೆ ಹೋದ್ರೆ ನಾವು ನೆಟ್ಟಿಗಾಗೋದಿಲ್ಲ. ಒಂದು ಎರಡನೇದಾಗಿ ನಮ್ಮ ಸಂಬಂಧಗಳು ಸರಿ ಮಾಡ್ಕೊಳ್ಬೇಕಾದ್ರೆ ಈ ತರ ಭಿನ್ನಾಭಿಪ್ರಾಯಗಳನ್ನ ಬದಿಗಿಟ್ಟು ಮತ್ತೆ ನಾವು ಒಂದಾಗಿದ್ರೆ ಮಾತ್ರ ನಮ್ಮನ್ನ ನಾವು ಗುರುತಿಸ್ಕೊಳ್ಳಿಕ್ ಸಾಧ್ಯ, ಇಲ್ಲ ನಾವು ಗುರುತಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನೋದು ನಾವಿಲ್ಲಿ ನೋಡ್ಬೋದು. ಹಾಗೆ ನಾನೀಗ ನಿಮಗೆ ಮತ್ತೊಂದು ಒಗಟನ್ನು ಹೇಳ್ತೇನೆ. ಇದು ಸಹ ಒಂದು ಆಟದ ಒಗಟೆ. ಹರಳಿನ ಕಣ್ಣುಗಳು ಬೆರಳಿನಿಂದ ಹರಿದಾಡ್ತವೆ, ನೆಲದ ಮೇಲೆಲ್ಲ ಉರುಳುತ್ತಂತೆ, ಬೆರಳಿನಿಂದ ಹಾರುತ್ತೆ, ಒಂದಕ್ಕೊಂದು ಗುದ್ದಾಡುತ್ತೆ, ಒಟ್ಟಿಗೆ ಸೇರಿದ್ರೆ ಗದ್ದಲ ಮಾಡುತ್ತೆ. ಹಾಗಾದ್ರೆ ನಾನು ಯಾರು? ಹರಳಿನ ಕಣ್ಣುಗಳು ಬೆರಳಿಂದ ಹರಿದಾಡುತ್ತೆ, ನೆಲದ ಮೇಲೆ ಉರುಳುತ್ತೆ, ಬೆರಳಿನಿಂದ ಹಾರುತ್ತೆ, ಒಂದಕ್ಕೊಂದು ಗುದ್ದಾಡುತ್ತೆ, ಒಟ್ಟಿಗೆ ಸೇರಿದ್ರೆ ಗದ್ದಲ ಮಾಡುತ್ತೆ. ಉತ್ತರ, ಗೋಲಿ. ಹರಳಿನ ಕಣ್ಣುಗಳ ತರ ಇರುತ್ತೆ, ಅದನ್ನ ನಾವು ಬೆರಳಲ್ಲಿ ಇಟ್ಕೊಂಡು ಹೊಡಿತೀವಿ, ಬೆರಳಿಂದ ಹರಿದಾಡುತ್ತೆ, ಬಿಟ್ಟಾಗ ನೆರಳ ಮೇಲೆ ಉಡ್ಕೊಂಡು ಹೋಗುತ್ತೆ, ಮತ್ತೆ ಸ್ವಲ್ಪ ಎತ್ತರಕ್ಕೆ ಹಾರಿಸಿ ಹೊಡಿಬೇಕು ಅಂದ್ರೆ ಬೆರಳಲ್ಲಿತ್ತೆ, ದೊಡ್ಡ ಕಾಯಿಸ್ಕೋ, ಚಿಕ್ಕ ಕಾಯಿಸ್ಕೋ ಅಂತ ಹೇಳಿ ನಾವು ಅದನ್ನ ಹೊಡಿತೀವಿ. ಒಂದಕ್ಕೊಂದು ಗುದ್ದಾಡುತ್ತೆ, ಒಂದ್ ಗೋಲಿಂದ ಮತ್ತೊಂದ್ ಗೋಲಿಗೆ ನಾವು ಹೊಡಿತೀವಿ, ಒಂದಕ್ಕೊಂದು ಗುದ್ದಾಡುತ್ತೆ, ಆದ್ರೆ ಎಲ್ಲ ಒಟ್ಟಿಗೆ ಇಟ್ಕೊಂಡ್ರೆ ಗಜ ಬಜ ಅಂತ ಶಬ್ದ ಮಾಡುತ್ತೆ. ಗೋಲಿ ಆಟ. ಗೋಲಿ ಆಟದಲ್ಲಿ ಬಹಳ ವಿಶೇಷವಾಗಿ ನಮ್ಗೆ ಕೈಗೆ ತುಂಬಾ, ಬೆರಳಿಗೆ ತುಂಬಾ ತಾಕತ್ ಕೊಡುವಂತ ಆಟ ಇದೆ. ಮತ್ತೆ ಗುರಿಯನ್ನ ನಿಖರವಾಗಿ ನಾವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಗೋಲಿ ಆಟ ಬಹಳ ವಿಶೇಷವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಫೋಕಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಬರೀ ಕಾನ್ಸಂಟ್ರೇಟ್ ಸಾಕಾಗಲ್ಲ, ಫೋಕಸ್ ಮಾಡಬೇಕು. ಈ ಗೋಲಿ, ಆ ಗೋಲಿನೇ ಫೋಕಸ್ ಮಾಡಿ ಹೊಡೆದಾಗ ಮಾತ್ರ ಆ ಗೋಲಿ ಟಚ್ ಆಗುತ್ತೆ. ಕೆಲ ಟೈಮ್ ಬೇರೆ ಗೋಲಿ ಟಚ್ ಆದ್ರೆ ನಾವು ಔಟ್ ಆಗಿ ಹೊರಗೆ ಬರಬೇಕಾಗುತ್ತೆ. ಆ ತರ ಇರೋದ್ರಿಂದ ಬಹಳ ವಿಶೇಷವಾಗಿ, ಮತ್ತೆ ನೆಲದ ಮೇಲೆ ಒಂದೇ ಸರಳರೇಖೆಯಲ್ಲಿ ಗೋಲಿ ಉರುಳಿಸ್ಬೇಕಾದ್ರೆ ಆ ಗೋಲಿಗೆ ಎಷ್ಟು ಶಕ್ತಿ ಹಾಕ್ಬೇಕು, ಎಷ್ಟು ಬಲ ಹಾಕ್ಬೇಕು, ಎಷ್ಟು ಬಲ ಹಾಕಿದ್ರೆ ಎಷ್ಟು ದೂರ ಹೋಗುತ್ತೆ, ಈ ತರದ ಒಂದು ಅಂದಾಜನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮ್ಮ ಮೈಂಡಲ್ಲಿ ಆಗುತ್ತೆ. ಸೊ ಹಂಗ ಅಂದಾಜನ್ ಕ್ಯಾಲ್ಕುಲೇಷನ್ ಮಾಡಿ ನಾವು ಹೊಡಿತೀವಿ. ಆ ಅಂದಾಜನ್ ಯಾರು ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಷನ್ ಮಾಡ್ತಾನೋ ಅವ್ನು ಒಳ್ಳೆ ಆಟಗಾರ ಆಗ್ತಾನೆ. ಬದುಕಿನಲ್ಲೂ ಸಹ ಅಷ್ಟೇ, ನಾವು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಮ್ ಗೋಲ್ಸ್ ನ ರೀಚ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಒಂದು ಆಟದಲ್ಲಿ ಒಂದು ಗೋಲ್ ಇದೆ, ಹಾಗಿದ್ಮೇಲೆ ನಮ್ಮ ಬದುಕಿನಲ್ಲಿ ಒಂದು ಗೋಲ್ ಕಟ್ಕೊಳ್ಬಹುದು. ಈ ಆಟ ಆಡ್ತಾ ಆಡ್ತಾ ನಾವು ನಮ್ಮ ಬದುಕಿನ ಗೋಲ್ನ ಸ್ಪಷ್ಟ ಮಾಡ್ಕೊಳ್ಬಹುದು. ಅಲ್ಲಿ ಬೇಕಾದಂತ ಏನೆಲ್ಲ ಸ್ಕಿಲ್ಗಳು ಬೇಕೋ ಅದು ಈ ಗೋಲಿ ಆಟದಲ್ಲೂ ಸಹ ನಮಗೆ ಸಿಗುತ್ತೆ. ಒಂದು ನಿಖರತೆ ಇರಬೇಕು, ಎಷ್ಟು ಎತ್ತರಕ್ಕೆ ನಾವು ಅದನ್ನ ಎತ್ತಬೇಕು, ಎಷ್ಟು ಫೋರ್ಸ್ ಹಾಕ್ಬೇಕು, ಎಷ್ಟು ಲೋಡ್ ಹಾಕಿ ಅದನ್ನ ಹೊಡಿಬೇಕು, ಯಾವ ದಿಕ್ಕಿನಲ್ಲಿ ಹೊಡಿಬೇಕು, ಎಷ್ಟು ವೇಗದಲ್ಲಿ ಅದು ಹೋಗ್ಬೇಕು, ಇಂಥದ್ದೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೇವೆ ಇಲ್ಲಿ ಒಂದು ಆಟ ಆಡ್ಬೇಕಾದ್ರೆ. ಹಾಗೆ ನಮ್ಮ ಬದುಕಿನ ಗೋಲ್ನ ಸೆಟ್ ಮಾಡ್ಕೊಂಡ್ರೆ ಆ ಥರದೊಂದು ಕ್ಯಾಲ್ಕುಲೇಷನ್ ನಾವು ಮಾಡ್ಬೋದು ಅಂತ ಹೇಳ್ತಾ ಈಗ ನಿಮಗೆ ಇನ್ನೊಂದು ಒಗಟನ್ನು ಹೇಳ್ತೇನೆ. ಅದು ನೀವು ಉತ್ತರವನ್ನ ನೀವು ಹೇಳ್ತೀರಿ ಅಂತ ಅನ್ಕೊಳ್ತೀನಿ. ಕೋಲಿಗೂ ಕಲ್ಲಿಗೂ ನೆಂಟಸ್ತನ. ಕೋಲಿಗೂ ಕಲ್ಲಿಗೂ ನೆಂಟಸ್ತನ, ಕೋಲಿಗೆ ಕೋಲೆ ಶತ್ರು. ಕೋಲಿಗೆ ಕೋಲೆ ಶತ್ರು. ಒಂದು ಕೋಲ್ ಬೀಳುತ್ತೆ ಮತ್ತೊಂದು ಕೋಲ್ ಎಳೆಯುತ್ತೆ. ಕೋಲ್ ಕುತ್ಕೊಂಡು ನೋಡುತ್ತೆ. ಹಾಗಾದ್ರೆ ನಾನು ಯಾರು? ಇದಕ್ಕೆ ನಿಮ್ಮಿಂದ ನಾನು ಉತ್ತರ ಬಯಸ್ತಾ ಇರ್ತೇನೆ. ಉತ್ತರವನ್ನ ಮೆಸೇಜ್ ಮೂಲಕ ತಿಳಿಸಿ ಅಂತ ಹೇಳಿ ನಾಳೆ ಮತ್ತೆ ಪುನಃ ನಿಮ್ ಜೊತೆ ಸೇರ್ಕೊಳ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ದಿನೇಶ್ ಹೊಸನಗರ್ ಅವರು ಹೇಳಿದಂತಹ ಒಗಟನ್ನ ಕೇಳಿದ್ರಿ. ಈ ಒಗಟಿನ ಉತ್ತರ ಗೊತ್ತಿದ್ದವರು ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ನಿಮ್ಮ ಉತ್ತರವನ್ನ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಪೊನ್ನಜ್ಜಿ, ನಾನು ಊಟ ತಿಂಡಿ ಮಾಡಬೇಕಾದ್ರೆ ನಮ್ಮಪ್ಪ ಮೆಲ್ಲುಕ್ ತಿನ್ನು ಮೆಲ್ಲುಕ್ ತಿನ್ನು, ಒಳ್ಳೆ ಬಕಾಸುರ ತರ ಮುಕ್ಬೇಡ ಅಂತ ಬೈತಾರೆ.
4: ಹೌದು, ಯಾಕಂದ್ರೆ ನೀನು ಊಟ ತಿಂಡಿನ ಗಬ ಗಬ ಅಂತ ತಿಂತೀಯ.
3: ಹಾಗೇನಿಲ್ಲ, ನಂಗೆ ಊಟ ತಿಂಡಿ ಇಷ್ಟ, ಅದಕ್ಕೆ ಹಾಕಿ ತಿಂತೀನಿ.
5: ಅಂತೂ ಬಕಾಸುರನ ಹಾಗೆ ತಿಂತೀಯ ಅಂತ ಒಪ್ಕೊಂಡಿಯಲ್ಲ ನೀನು.
3: ನೋಡಿ ಪೊನ್ನಜ್ಜಿ, ನನ್ನನ್ನು ಹೇಗೆ ಚುಡಾಯಿಸ್ತಾರೆ.
6: ಏ ಸುಮ್ನಿರ್ರ, ಪಾಪ, ಕೆಲವರಿಗೆ ಊಟ ತಿಂಡಿ ಅಂದ್ರೆ ಮಹಾಪ್ರೀತಿ, ಅದರಲ್ಲಿ ತಪ್ಪೇನಿದೆ? ಅದಿರ್ಲಿ, ಇವತ್ತು ಬಕಾಸುರನ ವಧೆ ಅನ್ನೋ ಕತೆ ಹೇಳ್ತೀನಿ. ಪಾಂಡವರು ವಾರಣಾವತದಲ್ಲಿದ್ದಾಗ ಅವರು ಇರೋ ಅರಗಿನ ಮನೆಗೆ ಬೆಂಕಿ ಬೀಳುತ್ತೆ. ಮನೆ ನೋಡ್ ನೋಡ್ತಿದ್ದ ಹಾಗೆ ಕರ್ಪೂರದ ಹಾಗೆ ಕರಗಿ ಹೋಗುತ್ತೆ. ಅಲ್ಲಿಂದ ತಪ್ಪಿಸ್ಕೊಂಡಂತಹ ಪಾಂಡವರು ತಾಯಿ ಕುಂತಿ ಜೊತೆಗೆ ಹಿಡಂಬ ವನಕ್ಕೆ ಬರ್ತಾರೆ. ಭೀಮಾ ಅಲ್ಲಿ ರಾಕ್ಷಸ ಹಿಡಂಬನನ್ನು ಸಂಹರಿಸಿ ಅವನ ತಂಗಿ ಹಿಡುಂಬೆಯನ್ನು ತಾನು ಮದುವೆಯಾಗಿ ಘಟೋತ್ಕಚ ಅನ್ನುವ ಪುತ್ರನನ್ನು ಪಡಿತಾನೆ. ಆಮೇಲೆ ಅವರು ವೇದವ್ಯಾಸರ ಸಲಹೆಯ ಮೇರೆಗೆ ಬ್ರಾಹ್ಮಣರ ವೇಷವನ್ನು ಧರಿಸಿ ಏಕಚಕ್ರ ನಗರಿಗೆ ಆಗಮಿಸ್ತಾರೆ. ಅಲ್ಲಿ ಅವರಿಗೆ ಒಬ್ಬ ಬಡ ಬ್ರಾಹ್ಮಣ ಆಶ್ರಯವನ್ನು ಕೊಡ್ತಾನೆ. ಭೀಮ ಕುಂತಿಯ ಕಾವಲಿಗಾಗಿ ಮನೆಯಲ್ಲೇ ಇರ್ತಿದ್ದ. ಉಳಿದ ಪಾಂಡವರು ಭಿಕ್ಷಾಟನೆಗೆ ಹೋಗಿ ಭಿಕ್ಷೆಯನ್ನು ತರ್ತಾ ಇದ್ರು. ತಾಯಿ ಕುಂತಿ ಭಿಕ್ಷಾನ್ನವನ್ನು ಎರಡು ಭಾಗ ಮಾಡಿ ಒಂದು ಭಾಗವನ್ನು ಭೀಮನಿಗೆ ಕೊಟ್ಟುಬಿಡ್ತಿದ್ಲು. ಉಳಿದ ಒಂದು ಭಾಗವನ್ನು ಉಳಿದವರು ಹಂಚಿ ಉಣ್ತಾ ಇದ್ರು. ಆ ಜಾನುಬಾಹು ದೃಢಕಾಯನಾದ ಭೀಮನಿಗೆ ಆ ಒಂದು ಭಾಗನೇ ಸಾಲ್ತಾ ಇರಲಿಲ್ಲ. ತನ್ನ ಮಗ ಭೀಮ ದಿನಾಲು ಅರೆ ಹೊಟ್ಟೆಯಲ್ಲಿ ಇರಬೇಕಾಗ್ತಾ ಇದೆಯಲ್ಲ ಅಂತ ಕುಂತಿ ಮನಸ್ಸಿನಲ್ಲೇ ದುಃಖಿಸ್ತಾ ಇದ್ಲು. ಹೀಗೆ ಹಲವು ದಿನಗಳು ಕಳೆದು ಹೋಗುತ್ತೆ. ಒಂದಿನ ಅವರಿದ್ದ ಬಡ ಬ್ರಾಹ್ಮಣನ ಮನೆಯಿಂದ ಜೋರಾಗಿ ಅಳ್ತಾ ಇರುವಂತಹ ಕೂಗು ಕೇಳಿಬರುತ್ತೆ. ಕುಂತಿ ಯಾಕೆ ಯಾರು ಅಳ್ತಾ ಇದ್ದಾರೆ ಅಂತ ನೋಡೋಕ್ಕೆ ಅವ್ರ ಮನೆಗೆ ಹೋಗ್ತಾಳೆ. ಅಲ್ಲಿ ಆ ಬಡ ಬ್ರಾಹ್ಮಣ, ಅವನ ಪತ್ನಿ, ಅವನ ಮಗ ಮಗಳು ಎಲ್ಲರೂ ಚಿಂತಾಕ್ರಾಂತರಾಗಿ ಕೂತಿದ್ರು. ಎಲ್ಲರೂ ರೋಧಿಸ್ತಾ ಇದ್ರು. ಕುಂತಿ ಅಳುವಿನ ಕಾರಣ ಏನು ಅಂತ ಅವರನ್ನು ವಿಚಾರಿಸ್ತಾಳೆ. ವಿಷಯ ಏನಂದರೆ, ಏಕಚಕ್ರನಗರದ ಹೊರವಲಯದ ಗುಡ್ಡದಲ್ಲಿ ಬಕಾಸುರ ಅನ್ನೋ ಒಬ್ಬ ರಕ್ಕಸನಿದ್ದ. ಆತ ದಿನಾ ಊರೊಳಗೆ ಬಂದು ಸಿಕ್ಕ ಸಿಕ್ಕ ಜನರನ್ನೆಲ್ಲ ಕೊಂದು ತಿಂತಾ ಇದ್ದ. ಮನಸ್ಸಿಗೆ ಬಂದ ಹಾಗೆ ಎಲ್ಲರನ್ನ ತಳಿಸಿ ಅಟ್ಟಹಾಸ ಮಾಡ್ತಿದ್ದ. ಅವನ ಉಪಟಳವನ್ನು ತಾಳ್ಲಾರದೆ ಊರವರೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ದಿನ ಒಂದು ಬಂಡಿ ಅನ್ನ ಪದಾರ್ಥ, ಒಬ್ಬ ಮನುಷ್ಯ ಮತ್ತು ಒಂದು ಗಾಡಿಯ ಎತ್ತು, ಇವಿಷ್ಟನ್ನು ಕೊಡ್ತೀವಿ, ನೀನು ನಮ್ಮ ತಂಟೆಗೆ ಮಾತ್ರ ಬರಬಾರ್ದು ಅಂತ ಊರವರು ಕೇಳ್ಕೊಳ್ತಾರೆ. ಅದಕ್ಕೆ ಆ ದೂರ್ತ ರಾಕ್ಷಸ ಬಹಳ ಸಂತೋಷದಿಂದ ಒಪ್ಕೊಳ್ತಾನೆ. ಕೂತು ಕೂತಲ್ಲೇ ಬಂಡಿ ಅನ್ನ ಉಳಿದಿದ್ದೆಲ್ಲ ಸಿಗಬೇಕಾದ್ರೆ ಬಕಾಸುರ ಒಪ್ಪದೇ ಏನು ಮಾಡ್ತಾನೆ? ಊರಿನವರು ಕೊಟ್ಟ ಮಾತಿನ ಪ್ರಕಾರ ದಿನಾಲೂ ಸರದಿಯಂತೆ ಒಬ್ಬೊಬ್ಬರ ಮನೆಯಿಂದ ಒಬ್ಬೊಬ್ಬ ಬಂಡಿ ಅನ್ನವನ್ನು ಎತ್ತಿನ ಗಾಡಿಯ ಜೊತೆಗೆ ತಗೊಂಡು ಹೋಗಿ ಬಕಾಸುರನ ಬಳಿಗೆ ಹೋಗ್ತಾ ಇದ್ರು. ಈ ದುಃಖದ ಕತೆ ದಿನಾನೂ ನಡೀತಾ ಇತ್ತು. ಆ ದಿನ ಬಕಾಸುರನಿಗೆ ಊಟ ತಗೊಂಡು ಹೋಗುವ ಸರದಿ ಆ ಬಡ ಬ್ರಾಹ್ಮಣನದಾಗಿತ್ತು. ಗಾಡಿ ಜೊತೆಗೆ ಯಾರು ಹೋಗೋದು ಅಂತ ಅವರು ತಮ್ಮ ತಮ್ಮಲ್ಲೇ ಚರ್ಚೆ ನಡೆಸ್ತಾ ಇದ್ರು. ಆಗ ಮಗ ಹೇಳ್ತಾನೆ, ನೀವಿಬ್ಬರು ಇಳಿ ವಯಸ್ಸಿನ ದಂಪತಿಗಳು, ಒಬ್ಬರಿಗೆ ಒಬ್ಬರು ಆಸರೆಯಾಗಿದ್ದೀರಿ, ಹಾಗಾಗಿ ಆ ರಾಕ್ಷಸನ ಹತ್ರ ನಾನೇ ಹೋಗ್ತೀನಿ, ಅದುವೇ ಧರ್ಮವಾದದ್ದು ಅಂತ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ನಮ್ಮ ಕುಟುಂಬದ ಕಣ್ಣು ನೀನು, ಮುಂದೆ ಬಾಳಿ ಬದುಕಬೇಕಾದವನು, ನಮ್ಮದು ಮುಗಿದ ಕತೆ, ಹಾಗಾಗಿ ನಾನೇ ಹೋಗ್ತೀನಿ ಅಂತ. ಕೂಡ್ಲೆ ತಾಯಿ, ಯಜಮಾನನಿಲ್ಲದ ಮನೆ ಮನೆಯೇ ಅಲ್ಲ, ಮುಂದೆ ನಮ್ಮ ಮಕ್ಕಳಿಗೆ ಗತಿಯಾರು, ಅದಕ್ಕೆ ನಾನೇ ರಕ್ಕಸ್ನಿಗೆ ಆಹಾರ ಹಾಕ್ತೀನಿ ಅಂತ ಪಟ್ಟು ಹಿಡಿತಾಳೆ. ಏನೂ ತಿಳಿಯದ ಆ ಪುಟ್ಟ ಮಗಳು, ಅಮ್ಮ ನಾನು ಹೋಗ್ತೀನಿ, ರಾಕ್ಷಸನ ಹತ್ರ ನಾನು ಹೋಗ್ತೀನಿ ಅಂತ ಚಪ್ಪಾಳೆ ತಟ್ಟಿ ನಗ್ತಾಳೆ. ಮುಗ್ಧ ಮಗುವಿನ ಮಾತನ್ನು ಕೇಳಿ ಎಲ್ಲರ ದುಃಖ ಉಕ್ಕಿ ಬರುತ್ತೆ. ಆಗ ಇದನ್ನೆಲ್ಲ ನೋಡ್ತಾ ಇದ್ದ ಕುಂತಿ, ನೀವ್ಯಾರು ಹೆದರಬೇಕಾಗಿಲ್ಲ, ನನಗೊಂದು ಉಪಾಯ ಹೊಳಿತು. ನನಗೆ 5 ಜನ ಗಂಡು ಮಕ್ಕಳು, ಅವರಲ್ಲಿ ಒಬ್ಬನನ್ನು ಬಕಾಸುರನಿಗೆ ಆಹಾರವಾಗಿ ಕಳಿಸ್ಕೊಡ್ತೀನಿ, ಒಬ್ಬ ಹೋದರೆ ಇನ್ನೂ 4 ಜನ ನನಗೆ ಉಳಿತಾರೆ ಅಂತ ಭೀಮನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾಳೆ. ಕೂಡಲೇ ಆ ಬ್ರಾಹ್ಮಣ, ಅಯ್ಯೋ ಬ್ರಾಹ್ಮಣ ಕುಲ ಸಂಭೂತರಾದ ನೀವು ನಮ್ಮ ಮನೆಯಲ್ಲಿ ವಾಸ ಮಾಡ್ತಿರುವುದೇ ನಮ್ಮ ದೊಡ್ಡ ಭಾಗ್ಯ, ಅತಿಥಿಗಳಾದ ನಿಮ್ಮನ್ನು ಇಂತಹ ಅನರ್ಥ ಕೆಲಸಕ್ಕೆ ಬಳಸ್ಕೊಂಡ್ರೆ ನಮಗೆ 7 ಜನ್ಮಕ್ಕೂ ಮುಕ್ತಿ ಸಿಗೋಲ್ಲ. ಏನೋ ನಮ್ಮ ಹಣೆ ಬರಹ, ನಮ್ಮಲ್ಲೇ ಒಬ್ಬರು ರಾಕ್ಷಸನ ಬಾಯಿಗೆ ತುತ್ತಾಗ್ತೀವಿ ಅಂತ ಹೇಳ್ತಾರೆ. ಆಗ ಕುಂತಿ, ತಾಯೇ ನೀವು ಚಿಂತೆ ಮಾಡಬೇಡಿ, ನನ್ನ ಮಗನನ್ನು ಕಳಿಸ್ಕೊಡ್ತೀನಿ, ನೀವು ಬಂಡಿ ಅನ್ನದ ತಯಾರಿಯನ್ನು ನಡೆಸಿ, ಮತ್ತೆ ಇನ್ನೇನನ್ನು ಹೇಳಬೇಡಿ, ನೆಲೆ ಇಲ್ಲದ ನಮಗೆ ನೆಲೆಯನ್ನು ನೀವು ಕೊಟ್ಟಿದ್ದೀರಿ, ನಿಮ್ಮ ಕಷ್ಟಕ್ಕಾಗದೇ ಇದ್ದರೆ ನಮ್ಮನ್ನು ಏನಂತ ಹೇಳ್ತಾರೆ, ಇದು ನಮ್ಮ ಕರ್ತವ್ಯ ಕೂಡ. ಇನ್ನು ನೀವು ಒಂದು ಮಾತನ್ನು ಆಡಬಾರ್ದು, ನನ್ನ ಮಗನನ್ನು ತಯಾರು ಮಾಡ್ತೀನಿ ಅಂತ ಹೇಳಿಬಿಟ್ಲು. ಆಗ ಬಡ ಬ್ರಾಹ್ಮಣ, ಎಂಥ ದೊಡ್ಡ ಮನಸ್ಸು ತಮ್ಮದು, ನೀವು ಹೇಳ್ದ ಹಾಗೆ ಮಾಡ್ತೀನಿ ಅಂತ ಬಂಡಿ ಅನ್ನವನ್ನು ತಯಾರು ಮಾಡಲಿಕ್ಕೆ ಅಂತ ಹೊರಟೋಗ್ತಾರೆ. ಕುಂತಿ ಮನಸ್ಸಿನಲ್ಲೇ, ಈಗಲೇ ಭೀಮನನ್ನು ಕರೆದು ವಿಷಯ ತಿಳಿಸ್ತೀನಿ, ಇಷ್ಟು ದಿನ ಅರೆ ಹೊಟ್ಟೆ ಉಂಡು ಬಳಸ್ತಾ ಇದ್ದ ಭೀಮ ಬಂಡಿ ಅನ್ನ ನೋಡಿ ಹಿರಿ ಹಿರಿ ಹಿಗ್ಗಿಬಿಡ್ತಾನೆ, ಇನ್ನು ಆ ಬಕಾಸುರನ ಕಥೆಯಂತೂ ಮುಗ್ಧ ಹಾಗೇನೆ ಅಂದ್ಕೊಂಡು ಭೀಮನನ್ನು ಕರೆದು ವಿಷಯವನ್ನೆಲ್ಲ ತಿಳಿಸ್ತಾಳೆ. ಭೀಮ, ಗುಡ್ಡದ ಮೇಲೆ ಬಕಾಸುರ ಎನ್ನುವ ಒಬ್ಬ ರಾಕ್ಷಸ ಇದ್ದಾನಂತೆ, ಅವನಿಗೆ ಆಹಾರವಾಗಿ ನೀನಿವತ್ತು ಹೋಗಬೇಕು, ಜೊತೆಗೆ ಒಂದು ಎತ್ತಿನ ಗಾಡಿಯ ತುಂಬ ಅನ್ನ ಪದಾರ್ಥಗಳಿರುತ್ತೆ, ಹೊಟ್ಟೆ ತುಂಬ ಉಂಡು ಆ ರಾಕ್ಷಸನನ್ನು ಇವತ್ತು ಮುಗಿಸ್ಬಿಡು ಅಂತ ಹೇಳ್ತಾಳೆ. ಭೀಮ ವಿಷಯ ತಿಳಿದು, ಏನು ಬಂಡಿ ತುಂಬ ಅನ್ನನೇ, ಆಹಾ ಇವತ್ತು ನನ್ನ ಭಾಗ್ಯವೇ ಭಾಗ್ಯ ಅಂತ ಖುಷಿ ಪಡ್ತಾನೆ. ಅಷ್ಟರಲ್ಲಿ ಅನ್ನದ ಗಾಡಿ ತಯಾರಾಗಿ ಎದುರಿಗೆ ಬಂದು ನಿಲ್ಲುತ್ತೆ. ವಿಧ ವಿಧದ ಪಕ್ವಾನದ ಘಮ ಭೀಮನ ಮೂಗಿನ ಹೊಳ್ಳೆಯನ್ನು ಹೊಕ್ಕು ಅವನ ಬಾಯಲ್ಲಿ ನೀರೂರುವ ಹಾಗೆ ಮಾಡುತ್ತೆ. ಆತ ಬಹಳ ಸಂಭ್ರಮದಿಂದ ತಾಯಿ ಕುಂತಿಗೆ ನಮಸ್ಕಾರವನ್ನು ಮಾಡಿ ಬ್ರಾಹ್ಮಣನ ಕುಟುಂಬಕ್ಕೆ ವಿದಾಯವನ್ನು ಹೇಳಿ ಅನ್ನದ ಗಾಡಿ ಹತ್ತಿ ಒಂದು ಸಲ ಚಾಟಿಯನ್ನು ಗಾಳಿಯಲ್ಲಿ ಚಟೀರಂತ ಬೀಸಿ ಎತ್ತುಗಳನ್ನು ಓಡಿಸ್ತಾನೆ. ಎಲ್ಲರೂ ಕಣ್ತುಂಬಿ ಅವನನ್ನೇ ನೋಡ್ತಾ ನಿಲ್ತಾರೆ. ಇತ್ತ ಭೀಮ ಊರ ಜನರು ಕಣ್ಮರೆ ಆಗೋ ತನಕ ಗಾಡಿಯನ್ನು ಓಡಿಸಿದ್ದ. ಆಮೇಲೆ ಗುಡ್ಡದ ಮಧ್ಯದಲ್ಲಿ ಮರವೊಂದರ ಕೆಳಗೆ ಗಾಡಿಯನ್ನು ನಿಲ್ಲಿಸ್ತಾನೆ. ಘಮ ಘಮಿಸ್ತಾ ಇದ್ದ ಪಕ್ವಾನಗಳು ಅವನನ್ನು ಕೈ ಬೀಸಿ ಕರಿತಾ ಇತ್ತು. ಆತ ಅನ್ನಕ್ಕೆ ಪದಾರ್ಥಗಳನ್ನು ಕಲಸಿ ದೊಡ್ಡ ದೊಡ್ಡ ತುತ್ತುಗಳನ್ನು ಮಾಡಿಕೊಂಡು ಮುಕ್ಕೋಕ್ಕೆ ಶುರು ಮಾಡ್ದ. ಸ್ವಾದಿಷ್ಟವಾದ ವ್ಯಂಜನಗಳು ಅವನ ಹೊಟ್ಟೆಯನ್ನು ತಣಿಸ್ತಾ ಇತ್ತು. ಹೀಗಿರಬೇಕಾದ್ರೆ ಗುಡ್ಡದ ತುದಿಯಲ್ಲಿ ಬಕಾಸುರ ಅಸಹನೆಯಿಂದ ಅಂದಿನ ಭೋಜನಕ್ಕಾಗಿ ಕಾಯ್ತಾ ಇದ್ದ. ಅತ್ತಿತ್ತ ಶತಪಥ ಅಂತ ತಿರುಗಾಡ್ತಾ, ಯಾಕಿನ್ನೂ ಅನ್ನದ ಬಂಡಿ ಬರಲಿಲ್ಲ ಅಂತ ಒಳಗೆ ಕುದಿತಾ ಇದ್ದ. ಹೊತ್ತು ಮೀರ್ತಾ ಇತ್ತು. ಹಸುವೆ ತಡೆಯೋಕ್ಕಾಗದೆ ಆತ ಗಾಡಿಯನ್ನು ಹುಡುಕುತ್ತಾ ಗುಡ್ಡದಿಂದ ಕೆಳಗಿಳಿಯೋಕ್ಕೆ ಶುರು ಮಾಡ್ದ. ಮಧ್ಯದಲ್ಲಿ ಗಾಡಿ ನಿಂತಿರೋದನ್ನು ನೋಡಿ ಬಕಾಸುರ ಅದರತ್ತ ಗಮನವನ್ನು ಹರಿಸ್ತಾನೆ. ಅಲ್ಲಿ ಭೀಮ ಬಂಡಿ ಅನ್ನವನ್ನು ಉಂಟಾ ಕೂತಿದ. ಅದನ್ನು ನೋಡಿ ಬಕಾಸುರ, ಎಲಗೋ ಕುನ್ನಿ, ಎಷ್ಟು ಸೊಕ್ಕು ನಿನಗೆ, ನನಗೆ ತಂದ ಅನ್ನವನ್ನು ಮುಕ್ಕುತ್ತಿರುವೆಯಾ ಅಂತ ಆರ್ಭಟಿಸ್ತಾನೆ. ಭೀಮ ಅವನ ಹತ್ರ ತಿರುಗಿ ಕೂಡ ನೋಡೋದಿಲ್ಲ. ತನ್ನನ್ ಕಂಡ್ರೆ ಗಡಗಡ ಅಂತ ನಡುಗುವ ಈ ಮನುಷ್ಯ ಜಾತಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ ಬಕಾಸುರ ಓಡಿ ಬಂದು ಭೀಮನ ಬೆನ್ನಿಗೊಂದು ಗುದ್ದುತ್ತಾನೆ. ಆದ್ರೆ ಆ ಭೀಮನು ಡ್ರರ್ ಅಂತ ಒಂದ್ ತೇಗ್ ತೇಗ್ತಾನೆ, ಪಾತ್ರೆಗಳನ್ನ ಕೀಸಿ ಕೀಸಿ ನೆಕ್ಕೋಕೆ ಶುರು ಮಾಡ್ತಾನೆ.
7: ಇದೊಳ್ಳೆ ತಮಾಷೆ ಆಯ್ತಲ್ಲ.
8: ಬಕಾಸುರ ಎಲ್ಲವೋ ಕುನ್ನಿ ಅಂದ್ರೆ ಭೀಮ ಡರ್ ಅಂತ ಆರಾಮಾಗಿ ತೇಗ್ತಾ ಇದ್ದಾನಲ್ಲ.
5: ಹೌದಲ್ವಾ, ಭೀಮನಿಗೆ ಬಕಾಸುರನನ್ನ ಕಂಡು ಹೆದರಿಕೆ ಆಗ್ಲಿಲ್ವಾ?
6: ಅವನು ಬಲಭೀಮ, 10,000 ಆನೆಯ ಬಲದವನು, ಅವನಿಗೆಂತ ಹೆದರಿಕೆ? ಭೀಮನ ಈ ಕೆಲಸ ನೋಡಿ ಬಕಾಸುರ ಕೆಂಡ ಮಂಡಲನಾಗ್ತಾನೆ. ಇನ್ನೊಮ್ಮೆ ಜೋರಾಗಿ ಅವನ ಮೇಲೆ ಪ್ರಹಾರ ಮಾಡ್ತಾನೆ. ಆಗ ಭೀಮ, ಎಲ್ಲವೋ ಬಕಾಸುರ, ಏನಿದು ನಿನ್ನ ವರಾತ? ಸಮಾಧಾನದಿಂದ ಉಣ್ಣಲೂ ಬಿಡುತ್ತಿಲ್ಲವಲ್ಲ ನೀನು ಅಂತ ತಿರುಗ್ತಾನೆ. ಈಗಲೇ ನಿನ್ನನ್ನು ಕೊಂದು ತಿಂದು ತೇಗುವೆ ಅಂತ ಬಕಾಸುರ ಭೀಮನ ಮೇಲೇರಿ ಹೋಗ್ತಾನೆ. ನಾನೇನು ಕುರಿ ಕೋಳಿಯೇ ತಿಂದು ತೇಗೋಕೆ? ಬಾ ಯುದ್ಧಕ್ಕೆ ಅಂತ ಭೀಮ ಕೂಗ್ತಾನೆ. ನಾನಾರು ಅಂತ ತಿಳಿದೆ ಮಾತಾಡ್ತಾ ಇದೆಯಲ್ಲ, ಎಲ್ಲವೋ ಕುನ್ನಿ ಅಂತ ಹೇಳಿದಾಗ ಭೀಮ, ನೀನು ಯಾರಾದರೆ ಏನಂತೆ? ನಿನ್ನ ಲೆಕ್ಕದಲ್ಲಿ ನನಗೆ ಪುಷ್ಕಳ ಭೋಜನ ಸಿಕ್ತು ಅಂತ ಜೋರಾಗಿ ನಕ್ಕ. ಇದರಿಂದ ಬಕಾಸುರನ ರೋಷ ಹೆಚ್ಚುತ್ತೆ, ನಿನ್ನನ್ನು ಈಗಲೇ ಸೀಳಿಬಿಡ್ತೀನಿ ಅಂತ ಮತ್ತೆ ಪ್ರಹಾರ ಮಾಡ್ತಾನೆ. ಅದಕ್ಕೆ ಭೀಮ, ನಿನಗಿಂತ ಮುಂಚೆ ನಾನೇ ನಿನ್ನನ್ನು ವಧಿಸಿ ಊರ ಕೋಟೆಯ ಬಾಗಿಲಿಗೆ ತೋರಣ ಕಟ್ತೀನಿ ಅಂತ ಹೂಂಕರಿಸ್ತಾನೆ. ಇಬ್ಬರೂ ಬಹಳ ಭೀಕರವಾಗಿ ಕಾದಾಡ್ತಾರೆ, ವೃಕ್ಷಗಳನ್ನು ಕಿತ್ತು ಹೊಡೆದಾಡ್ತಾರೆ, ಬಂಡೆಗಳನ್ನು ಎತ್ತಿ ಒಗಿತಾರೆ. ಕೊನೆಗೆ ಭೀಮ ಬಕಾಸುರನ ಎರಡು ಕಾಲನ ಹಿಡ್ಕೊಂಡು ಘರ ಘರ ಅಂತ 3 ಬಾರಿ ಮೇಲಕ್ಕೆ ತಿರುಗಿಸಿ ಎತ್ತಿ ಬಂಡೆಗೆ ಅಪ್ಪಳಿಸಿ ಬಿಡ್ತಾನೆ. ಬಕಾಸುರ ರಕ್ತಕಾರಿ ಸತ್ತೋಗ್ತಾನೆ. ಆಮೇಲೆ ಭೀಮ ಅವನ ಹೆಣವನ್ನು ಬಂಡಿಗೆ ನೆಟ್ಟಕ್ಕೆ ಕಟ್ಟಿ ಊರ ಕಡೆ ಹೊರಡ್ತಾನೆ. ಊರ ಜನರು ದೂರದಿಂದ ಇದನ್ನು ನೋಡಿ ಬಕಾಸುರನೇ ಬರ್ತಾ ಇದ್ದಾನೆ ಅಂತ ಹೆದರಿ ಚಲ್ಲಾ ಪಿಲ್ಲಿಯಾಗಿ ಓಡ್ತಾರೆ. ಆದರೆ ಕೊನೆಗೆ ಅದು ಬಕಾಸುರನ ಮೃತದೇಹ ಅಂತ ತಿಳಿದು ಭೀಮನಿಗೆ ಜೈಕಾರ ಹಾಕ್ತಾರೆ. ಹೀಗೆ ಭೀಮನ ಬಾಹುಬಲದಿಂದಾಗಿ ಬಕಾಸುರನ ಕಾಟದಿಂದ ಏಕಚಕ್ರ ನಗರದ ವಾಸಿಗಳು ಮುಕ್ತರಾಗಿ ನೆಮ್ಮದಿಯ ಉಸಿರನ್ನು ಬಿಡ್ತಾರೆ. ಹೀಗೆ ಶಕ್ತಿಶಾಲಿಗಳಿಗೆ ತಮ್ಮ ಶಕ್ತಿಯ ಬಗ್ಗೆ ಅಪಾರವಾದ ವಿಶ್ವಾಸ ಇರುತ್ತೆ. ಅವರು ಅದೇ ವಿಶ್ವಾಸದಿಂದ ವಿಜಯಶಾಲಿಗಳಾಗ್ತಾರೆ. ಮಕ್ಕಳೇ,
7: ಡರ್ ಅಂತ ತೆಗ್ದ
4: ಭೀಮ ಬಂಡಿಯನ್ನ ತಿನ್ನದ್ ಕೇಳಿ ನನಗೆ ಹೊಟ್ಟೆ ತುಂಬಿ ಡರ್ ಅಂತ ತೇಗ್ ಬಂತು.
2: ಇದುವರೆಗೂ ಪೊನ್ನಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
9: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲ್ನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದು.
16: ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
17: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
16: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
18: ಬಳಸಿ ಪರಿಶುದ್ಧ ನಂದಿನಿ.
19: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
20: ಹೂನೆ, ರೆಡಿ ಆಗ್ತಾ ಇದೆ.
19: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
21: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
22: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
23: ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಶಾಲಾ ಶಿಕ್ಷಣ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳ ಬಿಆರ್ಸಿ ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಿಂಗಳ ತಾತ್ಕಾಲಿಕ ಅವಧಿಗೆ ಮಾಸಿಕ ಆರೋಗ್ಯ ಸಲಹೆಗಾರ, ಸಮಾಲೋಚಕರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸಿಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಎಂಎ ಅಥವಾ ಎಂಎಸ್ಸಿ ಪದವಿ ಪೂರ್ಣಗೊಳಿಸಿರಬೇಕು. ಮಾಸಿಕ ವೇತನ 40,000 ರೂಪಾಯಿ ಹಾಗೂ ಪ್ರಯಾಣ ಭತ್ಯೆಯಾಗಿ 10,000 ರೂಪಾಯಿ ನೀಡಲಾಗುವುದು. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಉಪನಿರ್ದೇಶಕರು ಹಾಗೂ ಪದನಿಮತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿಯಿಂದ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಆಗಸ್ಟ್ 17 ಸಲ್ಲಿಸಬೇಕೆಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಮತ್ತು ಉತ್ತಮ ಆರೋಗ್ಯಕ್ಕಾಗಿ 1-19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಜಂತು ಹುಳು ನಿವಾರಣಾ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಸ್ ನಟರಾಜ್ ಕರೆ ನೀಡಿದರು. ರಾಷ್ಟೀಯ ಆರೋಗ್ಯ ಅಭಿಯಾನ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ, ಮಿಳಗಟ್ಟ ಸರ್ಕಾರಿ ಪ್ರೌಢಶಾಲೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಮಿಳಗಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿದ್ದ ರಾಷ್ಟೀಯ ಜಂತು ಹುಳು ನಿವಾರಣಾ ದಿನ ಕಾರ್ಯಕ್ರಮವನ್ನು ಮಕ್ಕಳಿಗೆ ಮಾತ್ರೆ ನೀಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. 1-19 ಎಲ್ಲಾ ಮಕ್ಕಳು ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ನೀಡಲಾಗುವ ಅಲ್ಬೆಂಜೋಲ್ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಎಂದರು. ಮುಂದಿನ ವಿವರ. ಮೈಸೂರು ವಿಶ್ವವಿದ್ಯಾನಿಲಯವು 2026-27 ಶೈಕ್ಷಣಿಕ ಸಾಲಿಗೆ ಪ್ರಥಮ ವರ್ಷದ ಎಂವಿಎ ಸ್ನಾತಕೋತ್ತರ ಪದವಿ ಪ್ರವೇಶಾತಿಗಾಗಿ ಬಿವಿಎ ಸಮಾನಾಂತರ ಕೋರ್ಸುಗಳಲ್ಲಿ ಉತ್ತೀರ್ಣರಾಗಿರುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಎಂವಿಎ ಸ್ನಾತಕೋತ್ತರ ಪದವಿಯು ದೃಶ್ಯ ಕಲೆಯಲ್ಲಿ 2 ವರ್ಷಗಳು 4 ಸೆಮಿಸ್ಟರ್ ಸಿಬಿಎಸ್ ಪದ್ಧತಿಯ ಕೋರ್ಸ್ ಆಗಿದ್ದು, ಈ ಸ್ನಾತಕೋತ್ತರ ಪದ್ಧತಿಯು ಚಿತ್ರಕಲೆ, ಶಿಲ್ಪಕಲೆ ಮತ್ತು ಅಚ್ಚುಕಲೆ ವಿಷಯಗಳಲ್ಲಿ ವಿಶೇಷ ಅಧ್ಯಯನವನ್ನು ಒಳಗೊಂಡಿರುತ್ತದೆ. ಅರ್ಜಿಗಳನ್ನು ಕಚೇರಿಯ ವೇಳೆಯಲ್ಲಿ ಪಡೆಯಬಹುದಾಗಿದ್ದು, ಭರ್ತಿ ಮಾಡಿದ ಅರ್ಜಿಯನ್ನು ಸಲ್ಲಿಸಲು ಆಗಸ್ಟ್ 17 ಸಲ್ಲಿಸುವುದು. ಪ್ರವೇಶಾತಿ ಕೋರಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಅರ್ಹತಾ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನದ ದಿನಾಂಕ ಆಗಸ್ಟ್ 18 ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0821-24-38-931 ಈ ಮೂಲಕ ಕಚೇರಿ ಅವಧಿಯಲ್ಲಿ ಸಂಪರ್ಕಿಸಬಹುದಾಗಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ನೀವು ಕೇಳ್ತಾ ಇದ್ರೆ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾ ಖಜಾನೆಯಿಂದ ಜಿಲ್ಲೆಯ ಎಲ್ಲಾ ಇಲಾಖೆಗಳ ಬಟವಾಡೆ ಅಧಿಕಾರಿಗಳಿಗೆ ಪಿಂಚಣಿ, ಜಿಪಿಎಫ್, ಅದಾಲತ್ ಮತ್ತು ಲೆಕ್ಕಪತ್ರ ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಆಗಸ್ಟ್ 24 ಬೆಳಗ್ಗೆ 10 ಮಧ್ಯಾಹ್ನ 2 ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಪಿಂಚಣಿ ಅದಾಲತ್ ನಡೆಯಲಿದ್ದು, ಜಿಲ್ಲೆಯ ಎಲ್ಲಾ ಇಲಾಖೆಗಳ ಡಿಡಿಒಗಳು ಹಾಜರಾಗುವಂತೆ ಜಿಲ್ಲಾ ಖಜಾನೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಭಾರತ್ ಜೋಡೋ ಯುವ ಸಂಘಗಳನ್ನು BJYS ಆನ್ಲೈನ್ ಪೋರ್ಟಲ್ ಮೂಲಕ ನೋಂದಾಯಿಸುವಂತೆ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡರು ತಿಳಿಸಿದ್ದಾರೆ. ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ತಲಾ 1 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಹಾಗೂ ಪಾಲಿಕೆಯ ವಾರ್ಡ್ ಸಂಖ್ಯೆ 1, 16, 17 ಮತ್ತು 23 ಜನಸಂಖ್ಯೆಗೆ ಅನುಗುಣವಾಗಿ ತಲಾ 2 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡಬೇಕಾಗಿದ್ದು, ಕ್ರೀಡೆ ಮತ್ತು ಫಿಟ್ನೆಸ್, ಯುವ ಸಬಲೀಕರಣ, ಕೌಶಲ್ಯಾಭಿವೃದ್ಧಿ, ಸಮುದಾಯ ಅಭಿವೃದ್ಧಿ, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲ್ಯಾಭಿವೃದ್ಧಿ ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಹೊಂದಿರುವ 16-35 ಮಹಾನಗರ ಪಾಲಿಕೆ ವ್ಯಾಪ್ತಿಯ ಯುವಕ ಅಥವಾ ಯುವತಿಯರು ಸದಸ್ಯತ್ವ ಹೊಂದಬಹುದಾಗಿದ್ದು, ಆಯಾ ಪ್ರದೇಶಗಳಲ್ಲಿ ಕನಿಷ್ಠ 6 ವಾಸವಿರಬೇಕು. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಇರಬೇಕು. ಆಸಕ್ತರು www.bjys.karnataka.gov.in ಮೂಲಕ ನೋಂದಾಯಿಸಿಕೊಳ್ಳುವಂತೆ ಅವರು ಕೋರಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಆಗಸ್ಟ್ 27-13 ಕಾಲ ನಿರುದ್ಯೋಗಿ ಪುರುಷರಿಗೆ ಉಚಿತ ಸಿಸಿಟಿವಿ ಅಳವಡಿಕೆ ಮತ್ತು ಸರ್ವಿಸಿಂಗ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-49 ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 28-8-2026 ಗುರುವಾರ ಬೆಳಗ್ಗೆ 9:30 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವ ಸಂದರ್ಶನಕ್ಕೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 28-2026 ಒಳಗೆ ಸಂಸ್ಥೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆ 9 7 5 1 4 7 6 0 5 0 9 5 1 1 1 3 9 3 6 3 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 6 ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
1: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ. ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ. ಶ್ರೇಯಸ್ ಜೊತೆ.
0: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
1: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆದಾಗ ವಿಷಯಗಳು ಮಕ್ಕಳಿಗೆ ಸುಲಭವಾಗಿ ಅರ್ಥವಾಗುತ್ತದೆ, ಜೊತೆಯಲ್ಲಿ ಸ್ವತಂತ್ರ ಚಿಂತನೆ ಹಾಗೂ ಸೃಜನಶೀಲತೆಯನ್ನು ಬೆಳೆಸುತ್ತದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಮಂಜುನಾಥ್ ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಡಿವಿಎಸ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ದತ್ತಿ ಕಾರ್ಯಕ್ರಮಗಳನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಅರ್ಥವಾಗದ ಭಾಷೆ ಹಾಗೂ ಅರ್ಥವಾಗದ ಜನರ ಆಕರ್ಷಣೆಗೆ ಮಾರು ಹೋಗುವ ಮನೋಭಾವವೇ ಇಂದು ಸಮಾಜದ ದೊಡ್ಡ ದುರಂತವಾಗಿದೆ. ಹೊಸ ಹೊಸ ತಂತ್ರಗಳ ಮೂಲಕ ವ್ಯವಸ್ಥಿತವಾಗಿ ಅನ್ಯಾಯ ನಡೆಯುತ್ತಿದ್ದು ಅದರ ಪರಿಣಾಮ ಶೈಕ್ಷಣಿಕ ವ್ಯವಸ್ಥೆಯ ಮೇಲೂ ಬೀಳುತ್ತಿದೆ ಎಂದರು. ಸಾಹಿತ್ಯ ಸಂಗೀತಕ್ಕಿರುವ ಅಂತಃಕರಣದ ಮಹತ್ವ ವಿಷಯವಾಗಿ ಮಾತನಾಡಿದ ಪತ್ರಕರ್ತ ದೀಪಕ್ ಸಾಗರ್, ಕೆಎಸ್ ನರಸಿಂಹಸ್ವಾಮಿ ಅವರ ಕಾವ್ಯದಲ್ಲಿ ಪ್ರೀತಿ ಹಾಗೂ ಸ್ತ್ರೀಪರ ಸಂವೇದನೆ ಜೀವಂತವಾಗಿದೆ. ದರಾ ಬೇಂದ್ರೆ ಅವರ ಶಬ್ದ ವೈಚಿತ್ರ್ಯ ಮತ್ತು ಮಲೆನಾಡಿನೊಂದಿಗೆ ಆತ್ಮೀಯ ನಂಟು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ ಎಂದು ವಿವರಿಸಿದರು. ಮುಂದಿನ ವಿವರ. ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬಿ ಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಪನಹಳ್ಳಿ ಗ್ರಾಮದಲ್ಲಿ ಬಹುಕಾಲದಿಂದ ಎದುರಾಗಿದ್ದ ಕುಡಿಯುವ ನೀರಿನ ಸಮಸ್ಯೆಗೆ ಕೊಳವೆ ಬಾವಿ ಕೊರೆಸುವ ಮೂಲಕ ಪರಿಹಾರ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಶಾರದಾ ಪೂರ್ಯನಾಯ್ಕ ಅವರನ್ನು ಅಭಿನಂದಿಸಿದರು. ಹರಪನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರುವ ಕುರಿತು ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದಿದ್ದರು. ಇದಕ್ಕೆ ಸ್ಪಂದಿಸಿದ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಗ್ರಾಮಕ್ಕೆ ಅಗತ್ಯವಿರುವ ನೀರಿನ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕೊಳವೆ ಬಾವಿ ಕೊರೆಸಲು ಕ್ರಮ ಕೈಗೊಂಡಿದ್ದರು. ಕೊಳವೆ ಬಾವಿ ಕೊರೆಸುವ ಮೂಲಕ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಯಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಗ್ರಾಮಸ್ಥರು ತಮ್ಮ ಮನವಿಗೆ ತ್ವರಿತವಾಗಿ ಸ್ಪಂದಿಸಿ ಅಗತ್ಯ ಕ್ರಮ ಕೈಗೊಂಡ ಶಾಸಕಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಮುಂದಿನ ವಿವರ. ನಗರದ ಪಿಇಎಸ್ ಐಎಎಂಎಸ್ ಕಾಲೇಜಿನಲ್ಲಿ ನಿರ್ವಹಣಾಶಾಸ್ತ್ರ ವಿಭಾಗದ ವತಿಯಿಂದ ಬಿಬಿಎ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶಿವಮೊಗ್ಗದ ಕಿಮ್ಮನೆ ಲಕ್ಸುರಿ ಗಾಲ್ಫ್ ರೆಸಾರ್ಟ್ ಗ್ರೂಪ್ ಜನರಲ್ ಮ್ಯಾನೇಜರ್ ದೇವೇಂದ್ರ ಪ್ರತಾಪ್ ಸಿಂಗ್ ಮಾತನಾಡಿ, ನಾಯಕತ್ವವು ಒಂದು ಸರಪಳಿಯಲ್ಲ, ಅದು ನಾವು ಹೊತ್ತುಕೊಂಡು ಸಾಗಬೇಕಾದ ಜವಾಬ್ದಾರಿಯಾಗಿದೆ ಎಂದರು. ಆತಿಥ್ಯ ಕ್ಷೇತ್ರದಲ್ಲಿ ಇಂದು ನಾಯಕತ್ವ, ಜವಾಬ್ದಾರಿತನ ಹಾಗೂ ವೃತ್ತಿಪರತೆಯ ಮಹತ್ವವು ಬಹಳ ಮುಖ್ಯವಾಗಿದ್ದು ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಕೌಶಲ್ಯಗಳನ್ನು ನಾವು ಪಡೆದುಕೊಳ್ಳಬೇಕಾಗಿದೆ ಎಂದ ಅವರು, ಪ್ರಸ್ತುತ ಆತಿಥ್ಯ ಕ್ಷೇತ್ರದಲ್ಲಿ ವಿವಿಧ ಜವಾಬ್ದಾರಿಗಳು ಹೆಚ್ಚು

0: ಆಗುತ್ತಿದೆ. ಇವು ಸವಾಲಿನ ಕೆಲಸವಾಗಿದ್ದು ಇಂತಹ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವಂತಹ ದಾರಿ ಕಂಡುಕೊಳ್ಳಬೇಕಾಗಿದೆ. ಹಾಗೆಯೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಟೆಲ್ ರೆಸಾರ್ಟ್ಗಳ ಉದ್ಯಮವು ಅತ್ಯಂತ ವೇಗವಾಗಿ ಸಾಗುತ್ತಿದ್ದು ಗ್ರಾಹಕರ ಮನ ತೃಪ್ತಿಗೊಳ್ಳುವಂತಹ ಸೇವೆಗಳು ಬೇಕಾಗಿವೆ. ಇದರ ಜೊತೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರವು ಕೂಡ ವಿಶಾಲ ವ್ಯಾಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದು ಹಲವು ಅವಕಾಶಗಳು ಈ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ ಎಂದರು. ಮುಂದಿನ ವಿವರ. ಶ್ರೀ ವಿಶ್ವಕರ್ಮ ಯಕ್ಷಾಭಿಮಾನಿ ವೇದಿಕೆ ಡಾ ಶರತ್ ಮರಿಯಪ್ಪ ಫೌಂಡೇಶನ್ ಅವರ ಸಂಯುಕ್ತಾಶ್ರಯದಲ್ಲಿ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಗಸ್ಟ್ 16 ಸಂಜೆ 5 ಗಂಟೆಗೆ ಎಸ್ ಜಾನಕಿ, ಲತಾ ಮಂಗೇಶ್ಕರ್, ಕಿಶೋರ್ ಕುಮಾರ್ ಹಾಡುಗಳ ಸಾಗರ ಕಿನಾರಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಯಕ್ಷಾಭಿಮಾನಿ ವೇದಿಕೆ ಶಶಿ ಎಸ್ ಮಂಗಳ್ಕರ್, ಡಾ ಶರತ್ ಮರಿಯಪ್ಪ ಫೌಂಡೇಶನ್ನ ಡಾ ಶರತ್ ಮರಿಯಪ್ಪ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮವು ಈಗಾಗಲೇ ಬೆಂಗಳೂರಿನಲ್ಲಿ ಬಹಳಷ್ಟು ಯಶಸ್ಸು ಪಡೆದಿದೆ. ಖ್ಯಾತ ಗಾಯಕ ರಾಮಚಂದ್ರ ಹಡಪದ ಹಾಗೂ ಗಾಯಕಿ ಎಂಡಿ ಪಲ್ಲವಿ ಹಾಡಲಿದ್ದಾರೆ. ರಾಘವೇಂದ್ರ ಕಂಚನ್ ನಿರೂಪಣೆ ಮಾಡಲಿದ್ದಾರೆ. ವಾದ್ಯ ಸಂಗೀತದಲ್ಲಿ ಶಿವಮೊಗ್ಗದವರೇ ಆದ ದೀಪಕ್ ಜಯಶೀಲನ್ ತಂಡ ಭಾಗವಹಿಸಲಿದೆ ಎಂದರು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
2: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
7: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
8: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
10: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ತಾನೆ? ಆರೋಗ್ಯವಾಗಿದ್ದೀರಾ ತಾನೆ? ಹಾಗೆ ಯಾವಾಗಲೂ ಆರಾಮಾಗಿ ಆರೋಗ್ಯವಾಗಿ ನಗ್ನಗ್ತ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಕೇಳುಗರೆ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ. ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ ಇನ್ನು ಪರಿಸರ ಪರಿಚಯ ಅನ್ನುವಾಗ ನನ್ನ ಕಣ್ಣ ಮುಂದೆ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು ಎಲ್ಲವೂ ಕೂಡ ಒಮ್ಮೆ ನೆನಪಾಗತ್ತೆ, ಕಾಡತ್ತೆ ಕಾಣತ್ತೆ. ಹೀಗೆಲ್ಲ ಇರುವಾಗ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ. ಹಾಗಿದ್ರೆ ಅರ್ಪಿತಾ, ಇವತ್ತು ಯಾವ ವಿಶೇಷವಾದ ಮಾಹಿತಿಯನ್ನ ನೀಡೋದಕ್ಕಾಗಿ ಬಂದಿದ್ದೀರಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ವಿಶೇಷವಾದ ಮಾಹಿತಿ ನಿಮಗಾಗಿ ಕಾದಿದೆ. ಕೇಳುಗರೆ, ಆಯುರ್ವೇದದಲ್ಲಿ ಇದನ್ನ ಅಮೃತ ಅಂತ ಕರೀತಾರೆ. ಇದನ್ನ ನೈಸರ್ಗಿಕ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಅತ್ಯಮೂಲ್ಯ ಔಷಧಿಯ ಸಸ್ಯ ಅಂತ ಕೂಡ ಕರೀತಾರೆ. ಹೌದು, ಇದು ಒಂದು ಬಳ್ಳಿ ಸಸ್ಯವಾಗಿದ್ದು ತುಂಬಾನೇ ಆರೋಗ್ಯಕಾರಿ ಪ್ರಯೋಜನವನ್ನ ಹೊಂದಿರುವಂತಹ ಸಸ್ಯ, ಅದೇನೆ ಅಮೃತ ಬಳ್ಳಿ. ಹೌದು, ಇಂದು ನಾವು ನಮ್ಮ ಆರೋಗ್ಯದ ಖಜಾನೆಯಲ್ಲಿರುವಂತಹ ಒಂದು ಅದ್ಭುತ ಔಷಧಿಯ ಬಗ್ಗೆ ಮಾತನಾಡೋಣ ಅಂತ. ಅಪರೂಪದ ಅಮೃತದ ಶಕ್ತಿಯನ್ನ ಹೊಂದಿರುವಂತಹ ಒಂದು ಬಳ್ಳಿನೇ ಅಮೃತ ಬಳ್ಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನ ಹಂಚಿಕೊಳ್ಳ ಅಂತ ಕೇಳುಗರೆ, ಈ ಅಮೃತ ಬಳ್ಳಿ ಏನಿದೆ ಸಾಕಷ್ಟು ವಿಶೇಷತೆಯನ್ನ ಹೊಂದಿರುವಂತಹ ಒಂದು ಬಳ್ಳಿಯಾಗಿದ್ದು ಬೇರೆ ಒಂದು ಮರಗಳ ಮೇಲೆ ತನ್ನ ಬಳ್ಳಿಯನ್ನ ಹಬ್ಬಿಸ್ತಾ ಸಾಗತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಹೊಂದಿದ್ದು ಜ್ವರ ನಿವಾರಕ ಇರ್ಬೋದು, ಮಧುಮೇಹ ನಿಯಂತ್ರಣ ಇರ್ಬೋದು, ಜೀರ್ಣಕ್ರಿಯೆ ಹಾಗೆ ರಕ್ತ ಶುದ್ಧೀಕರಣವನ್ನ ಕೂಡ ಮಾಡುವಂತದ್ದು ಸಾಕಷ್ಟು ಪ್ರಯೋಜನ ಇರುವಂತ ಈ ಅಮೃತ ಬಳ್ಳಿಯ ಬಗ್ಗೆ ಇವತ್ತು ನಮ್ಮೊಟ್ಟಿಗೆ ಒಬ್ಬರು ವಿಶೇಷವಾದ ಅತಿಥಿ ಕೂಡ ಮಾತಾಡ್ತಾ ಇದ್ದಾರೆ. ನೀವೆಲ್ಲ ಕೇಳಿರ್ಬೋದು, ನಮ್ಮ ಶಿವಮೊಗ್ಗದ ಹೆಮ್ಮೆಯ ಒಂದು ವನ ಅಂದ್ರೆ ಅದು ಈಶ್ವರ ವನ. ಇದರ ಮಾಲೀಕರಾಗಿರುವಂತಹ ನವ್ಯಶ್ರೀ ನಾಗೇಶ್ ಅವರು ಅವರ ಒಂದು ಈಶ್ವರ ವನದಲ್ಲಿ ಇರುವಂತಹ ಮರಗಳ ಬಗ್ಗೆ, ಗಿಡಗಳ ಬಗ್ಗೆ, ಬಳ್ಳಿಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ನಾಗೇಶ್ ನಮಸ್ತೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಈಶ್ವರ ವನದಲ್ಲಿರುವಂತಹ ಅಮೃತ ಬಳ್ಳಿ ಹಾಗೆ ಅಮೃತ ಬಳ್ಳಿಯ ವಿಶೇಷತೆ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಡ್ಬೋದಾ ಸರ್?
12: ಅಮೃತ ಬಳ್ಳಿ ಅದು ಕೂಡ ನಮ್ಮಲ್ಲಿ ತುಂಬಾ ಇದೆ. ಅದು ತುಂಬಾ ದಪ್ಪ ಇದೆ, ಸುಮಾರು ಒಂದು 2 ಇಂಚ್ ಗಾತ್ರ ಬೆಳೆದಿದೆ.
13: ಅದು ಸ್ವಲ್ಪ ವಿಶೇಷ ಅಲ್ವಾ ಸರ್? ಅಮೃತ ಬಳ್ಳಿ ಚಿಕ್ಕದಿರುತ್ತೆ, ಮನೆ ಹತ್ರ ಅಥವಾ ಬೇಲಿ ಬದಿಯೆಲ್ಲ ಕಾಣಬಹುದು. ಇಲ್ಲಿ ವಿಶೇಷವಾಗಿ 2 ಇಂಚ್ ಅಷ್ಟು
12: ಬೆಳೆದಿದೆ. ಅದು ನಮ್ಮಲ್ಲಿ ಸುಮಾರು 10 ವರ್ಷದಿಂದ ನಮ್ಮಲ್ಲಿ ಇದೆ. ಅದು ತುಂಬಾ ದೊಡ್ಡದಾಗಿ ಬೆಳೆದಿದೆ. ಇನ್ನೊಂದು ಅಮೃತ ಬಳ್ಳಿ ನಿಮ್ಗೆ ಎಷ್ಟಾದ್ರೂ ಮಹತ್ವ ಅಂತ ನನ್ಗೆ ಹೇಳ್ತೀನಿ. ನೀವೊಂದು ಅಮೃತ ಬಳ್ಳಿ, ಒಂದು ಬಲಿತ ಅಮೃತ ಬಳ್ಳಿಯನ್ನ ಮನೆಯಲ್ಲಿ ಮೇಲ್ಗಡೆ ತಂದು ಸಿಕ್ಸ್ಬಿಡಿ, ಅದು ತಂತಾನೆ ಬೇರನ್ನ ಬಿಟ್ಕೊಳ್ಳಕ್ ಶುರುವಾಗತ್ತೆ. 1 ವರ್ಷ ಆದ್ರೂ ಅದು ಸಾಯಲ್ಲ. ಅದು ಆ ಬಳ್ಳಿ ತನ್ನ ಬೇರನ್ನ ಚಾಚ್ತಾ ಬರುತ್ತೆ, ಚಾಚ್ಬಿಟ್ಟು ಭೂಮಿಯನ್ನ ಸೇರ್ಕೊಳ್ಳುತ್ತೆ. ಎಷ್ಟು ಅದರಲ್ಲಿ, ಅದಕ್ಕೆ ಅಮೃತತ್ವ ಅದರಲ್ಲಿದೆ ಅಂತ. ಏನು ಅದು, ಅಷ್ಟು ಔಷಧೀಯ ಗುಣ ಇದೆ. ನಿಮ್ಗೆ ಯಾವುದೇ ಕಷಾಯ, ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ಕಫ ಇರ್ಬೋದು, ಅದಕ್ಕೆ ಅಮೃತಾರಿಷ್ಟ ಅಂತ ನಿಮ್ಗೆ ಆಯುರ್ವೇದದ ಅಂಗಡಿಗಳಲ್ಲೂ ಸಿಗುತ್ತೆ. ನಿಮ್ಗೆ ಅಷ್ಟು ಅದರ ವಿಶೇಷತೆ ಇದೆ. ಅದು
13: ಹೆಸರಲ್ಲೇ ಅಮೃತವನ್ನ ಇಟ್ಕೊಂಡಿರುವಾಗ ಅದ್ರಲ್ಲಿ ಅಷ್ಟು ವಿಶೇಷತೆ ಇದ್ದೇ ಇರುತ್ತೆ. ಖಂಡಿತ. ಇನ್ನ ಅಮೃತ ಬಳ್ಳಿನ ನಾವು ಎಲ್ಲಿ ಬೇಕಾದ್ರೂ ಬೆಳೆಸಬಹುದು.
12: ಎಲ್ಲಿ ಬೇಕಾದ್ರೂ ಬೆಳೆಸಬಹುದು. ಮನೆಯಲ್ಲೇ ನಿಮ್ ಪಾಟ್ ಅಲ್ಲಿ ಬೆಳೆಸಬಹುದು. ನಿಮ್ ಮಕ್ಕಳಿಗೆ ಹುಷಾರಿಲ್ಲ, ಶೀತ ಜ್ವರ ಅಂತಂದ್ರೆ ಏನಾಗಿದೆ ಅಂದ್ರೆ, ಒಂದ್ ಸಣ್ಣ ಶೀತ ಜ್ವರ ಬಂತು, ಡೋಲೋ ತಗೋ ಡೋಲೋ ಕೊಡೋ ಅನ್ನುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಹಿಂದೆಲ್ಲ ಏನ್ ಮಾಡ್ತಿದ್ರು, ದಿನ ಆಹಾರದಲ್ಲಿ ಆಮೇಲೆ ಅದನ್ನ ಔಷಧಿಯಾಗಿಯೇ ಬಳಸ್ತಾ ಇದ್ರು. ನಿಮ್ಗೆ ಗೊತ್ತಿರ್ಬೋದು, ತಂಬುಳಿ ಅಂತ ನಮ್ಮಲ್ಲೆಲ್ಲ ಮಾಡ್ತೀವಿ. ಪ್ರತಿಯೊಂದು ಔಷಧೀಯ ಸಸ್ಯಗಳಿಂದಲೇ ತಂಬುಳಿಗಳನ್ನ ಮಾಡ್ಬೋದು.
13: ಹೌದು.
12: ಏನು ಎಲ್ಲ ಬಸಳೆ ಇರ್ಬೋದು, ಒಂದೆಲಗ ಇರ್ಬೋದು, ಪ್ರತಿಯೊಂದು ಸಸ್ಯಗಳ ಸೊಪ್ಪಿನಿಂದಲೇ

0: ಈ ರೀತಿ ನೀವು ಹೇಳ್ದಂಗೆ ಅಡಿಗೆ ಮನೆಯ ಔಷಧಾಲಯ ನಮ್ಮ ಅಡಿಗೆ ಮನೆಯಲ್ಲೇ ಸಾಕಷ್ಟು ಔಷಧಿಗಳು ಇರುವಂತದ್ದು. ಅದರಿಂದ ಒಂದು ಚಿಕ್ಕ ಪುಟ್ಟ ಕಷಾಯನ ಮಾಡ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬಹುದಲ್ವಾ ಸರ್? ಖಂಡಿತ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನವ್ಯಶ್ರೀ ನಾಗೇಶ್ ಅವರು ಅಮೃತ ಬಳ್ಳಿಯ ಬಗ್ಗೆ ಎಷ್ಟು ವಿಶೇಷವಾದ ಮಾಹಿತಿನ ಹಂಚಿಕೊಳ್ತಾ ಇದ್ರಲ್ವಾ. ಖಂಡಿತವಾಗ್ಲೂ ಈ ಮಾತುಕತೆನ ಮುಂದುವರಿಸ್ತೀನಿ. ಹಾಗೆ ಈಶ್ವರವನದಲ್ಲಿ ಮತ್ತಿನೆಲ್ಲ ಯಾವ ಮರಗಳಿದೆ ಅದ್ರ ಬಗ್ಗೆ ಕೂಡ ಮಾಹಿತಿನ ನೀಡ್ತಾರೆ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಈಶ್ವರ ವನದ ಮಾಲೀಕರಾಗಿರುವಂತಹ ನವ್ಯಶ್ರೀ ನಾಗೇಶ್ ಅವರು ಅವರ ವನದಲ್ಲಿರುವಂತಹ ಮರಗಳ ಬಗ್ಗೆ, ಬಳ್ಳಿಯ ಬಗ್ಗೆ, ಗಿಡಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಹಾಗೆ ಇಷ್ಟು ತನಕ ಈ ಒಂದು ಅಮೃತ ಬಳ್ಳಿಯಲ್ಲಿರುವಂತಹ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಈಗ ಈಶ್ವರ ವನದಲ್ಲಿ ಯಾವ ಮರದ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಕೇಳೋಣವಾ? ಸರ್, ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ನಮಗೆ ಈಶ್ವರ ವನದಲ್ಲಿರುವಂತಹ ಯಾವ ಮರದ ಬಗ್ಗೆ ಮಾಹಿತಿನ ನೀಡ್ತೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಇದೊಂದು ದೊಡ್ಡ ಒಂದು ವಿಶೇಷ ವೃಕ್ಷದ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇದು ಹೊನ್ನೆ ಮರ ಅಂತ ಹೇಳ್ಬೋದು. ಹೊನ್ನೆ ಮರ ಅಂತ ಇದ್ರ ವಿಚಾರ ಹೇಳೋದು ಅಂದ್ರೆ ತುಂಬಾ ವಿಶೇಷ ಮರ ಇದು. ಇದು ನಮ್ಮ ಟಿಂಬರಲ್ಲೂ ಅಷ್ಟೇ, ಸೆಕೆಂಡ್ ಟೀಕ್ ಅಂತ ಕೂಡ ಇದು ಕರೀತಾರೆ. ಹೊನ್ನೆ ಮರವನ್ನ ಅಷ್ಟು ಬಲಿಷ್ಠವಾದ ಮರ. ಹಿಂದಿನ ಕಾಲದಲ್ಲಿ ನಮ್ಮ ಈ ರೈಲ್ವೆ ಸ್ಲೀಪರ್ ಅಂತ ಹೇಳ್ತೀವಿ ನಾವು, ರೈಲ್ವೆ ಹಳಿ ಅಡಿಗಡೆ ಹಾಕ್ಲಿಕ್ಕೆ ಈ ಮರಗಳನ್ನ ಕೂಡ ಬಳಸ್ತಾ ಇದ್ರು. ಹೊನ್ನೆ ಮರವನ್ನ ಅಷ್ಟು ಸ್ಟ್ರಾಂಗ್ ಇದೆ ಅದು. ಹಾಗೆ ಮರಮಟ್ಟು ನಿಮ್ಮ ಬಾಗಿಲಿರ್ಬೋದು, ನೆಲಗಳು ಅದು ಕೂಡ ನಾವು ಈ ಹೊನ್ನೆ ಮರವನ್ನ ಬಳಸ್ತೀವಿ. ಇದು ವಿಶೇಷ ನೋಡಿ, ಇದ್ರ ಬಗ್ಗೆ ಹೇಳ್ಬೋದಾದ್ರೆ ನೀವು ಬೆಂಗಳೂರಿಗೆ ಹೆಸರು ಬರೋ ಕಾರಣ ಈ ಮರ ಅಂತ. ಹೊನ್ನೆ ಮರ ಅಂತ
2: ಹೇಗೆ ಸರ್ ಅದು?
3: ನೋಡಿ, ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು. ಅದಕ್ಕೆ ಮರದ ಹೆಸರು ವೆಂಗೈ ಅಂತ ಅದಕ್ಕೆ ಹೇಳ್ತಾರೆ. ವೆಂಗೈ ಅಂತ ಅದ ಹೆಸರು. ಇನ್ನೂ ವಿಶೇಷ ಇದೆ ಅದಕ್ಕೆ, ಅದ್ ನಂತರ ಹೇಳ್ತೀನಿ ನಿಮ್ಗೆ. ಆ ವೆಂಗೈ ಅನ್ನುವ ಧಾತುವಿನಿಂದ ಅದು ಬೆಂಗಳೂರು, ವೆಂಗೈ ಆಗಿ ಅದು ಬೆಂಗಳೂರು ಅಂತ ಆಗಿರೋದು.
2: ಹೊನ್ನೆ ಮರದಿಂದ ಬೆಂಗಳೂರಿಗೆ ಹೆಸರು ಬಂದಿದೆ.
3: ನೀವು ಬಿಜಿಎಲ್ ಸ್ವಾಮಿ ಅವರ ನೀವು ಲೇಖನಗಳನ್ನ ಓದಿದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಿಮ್ಗೆ. ಅವರು ಇದನ್ನ ಕೋಟ್ ಮಾಡಿದ್ದಾರೆ, ಬೆಂಗಳೂರಿಗೆ ಹೆಸರು ಬರೋ ಕಾರಣನೇ ಈ ಹೊನ್ನೆ ಮರ ಅಂತ. ಇದು ತುಂಬಾ ವಿಶೇಷವಾಗಿ, ಇದು ಸುಮಾರು ಒಂದು 100 ಅಡಿ ಬೆಳೆಯುವಂತ ಸಾಮರ್ಥ್ಯ ಇದೆ. ಇದು ಕೂಡ ಬೇಗ ಬೆಳೆಯುತ್ತೆ. ಇದು ಕೂಡ ತುಂಬಾ ಹಾರ್ಡೆಸ್ಟ್ ವುಡ್ ಕೂಡ. ಇನ್ನೊಂದು ವಿಶೇಷ ನಾನು ಇದ್ರ ಬಗ್ಗೆ ಹೇಳ್ಬೇಕು, ವೆಂಕಟರಮಣ ಹೆಸರು ಬರ್ಲಿಕ್ಕೆ ಕಾರಣ ಕೂಡ ಈ ಮರ ಅಂತ.
2: ವೆಂಕಟರಮಣ ಕೂಡ
3: ವೆಂಗೈ. ಈ ನೀವು ಈ ಆಂಧ್ರದಲ್ಲಿ ಕಾಚಿಗುಡ, ನಾರಾಯಣ ಗುಡ ಅಂತ ನಾವು ಹೇಗೆ ಹೇಳ್ತೀವ, ಅದೇ ರೀತಿಯಾಗಿ ಇದು ವೆಂಗೈ ಗುಡ, ಅದು ವೆಂಕಟರಮಣ ಅನ್ನೋ ಹೆಸರು ಕೂಡ ಅವ್ರು ಅದ್ರಲ್ಲಿ ಕೋಟ್ ಮಾಡಿದ್ದಾರೆ ಬಿಜಿಎಲ್ ಸ್ವಾಮಿಯವರು. ಆ ವೆಂಕಟರಮಣನಿಗೆ ಹೆಸರು ಕೂಡ ಈ ಮರದಿಂದ ಬಂದಿದೆ ಅಂತ.
2: ಹೊನ್ನೆ ಮರದಿಂದ
3: ಬಂದಿದೆ
2: ಬಿಜಿಎಲ್ ಸ್ವಾಮಿಯವರು ಹೇಳಿದ್ದಾರೆ, ಸ್ವತಃ
3: ಹೇಳಿದ್ದಾರೆ ಅದ್ರ ಬಗ್ಗೆ. ಹಾಗಾಗಿ ಇದು ತುಂಬಾ ವಿಶೇಷತೆ ಇದೆ. ಹಾಗೇನೆ ಇದರ ಅಂಟು ಬರುತ್ತೆ, ಇದರದ್ದು ಆ ಅಂಟಿನಿಂದ ಸಾಕಷ್ಟು ಔಷಧಿಯ ಗುಣ ಕೂಡ ಅದರಲ್ಲಿ ನಾವು ಕಾಣಬಹುದು.
2: ಸುಮಾರು 100 ಅಡಿವರೆಗೂ ಬೆಳಿಬಹುದು,
3: ಧಾರಾಳವಾಗಿ ಬೆಳೆಯುತ್ತೆ ಇದು.
2: ಇದು ಅಂದ್ರೆ ಮನುಷ್ಯನಿಂದ ಸ್ವಲ್ಪ ಅಪಾಯಕ್ಕೆ ಒಳಗಾಗಿರುವಂತಹ ಮರನ?
3: ಖಂಡಿತವಾಗಿಯೂ ಹೌದು. ಯಾಕೆಂತಂದ್ರೆ ಅದು ತುಂಬಾ ಕಾಸ್ಟ್ಲಿಯಸ್ಟ್ ವುಡ್, ಹಾರ್ಡೆಸ್ಟ್ ವುಡ್. ನಮ್ಮ ಅತಿ ಹೆಚ್ಚು ಕಳ್ಳ ಸಾಗಾಣಿಕೆ ಆಗ್ತಾ ಇರೋದು ಈ ಮರವನ್ನೇ. ಆಮೇಲೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಕಾಣ್ತಾ ಇತ್ತು
2: ಹೊನ್ನೆ ಮರ.
3: ಅವರು ಬಿಜಿಎಲ್ ಸ್ವಾಮಿ ಅವರು ಹೇಳ್ತಾರೆ, ಅಲ್ಲಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈ ಮರ ಹೇರಳವಾಗಿ ಬೆಳೆದಿತ್ತು ಅಂತ. ಎಲ್ಲಿ ಕನಕಪುರ ರಸ್ತೆ ಇರ್ಬೋದು, ಹಾಗೇನೆ ಟಿಪ್ಪುಗೊಂಡನ ಕೆರೆ ಅಂತ ನೀವು ಕೇಳಿರ್ಬೋದು. ಇಡೀ ಶಿವಮೊಗ್ಗಕ್ಕೆ ನೀರನ್ನ ಅಲ್ಲ ಸಾರಿ ಇಡೀ ಬೆಂಗಳೂರಿಗೆ ನೀರನ್ನ ಸರಬರಾಜು ಮಾಡ್ತಾ ಇದ್ದಿದ್ದು ಮೊದಲು ತಿಪ್ಪಗೊಂಡನ ಕೆರೆ. ಆ ನಂತರದಲ್ಲಿ ಕಾವೇರಿಯಿಂದ ತರಕ್ ಶುರು ಮಾಡಿದ್ರು. ಆದ್ರೆ ಆ ಒಂದು ತಿಪ್ಪಗೊಂಡನ ಪ್ರದೇಶದಲ್ಲಿ ಅತಿ ಹೆಚ್ಚು ಮರಗಳು ಕಾಣ್ತಾ ಇತ್ತಂತೆ ಹಿಂದೆ. ಅವ್ರು ಅದನ್ನು ಕೂಡ ಅಲ್ಲಿ ಕೋಟ್ ಮಾಡಿದ್ದಾರೆ.
2: ನಿಜ ಸರ್, ತುಂಬಾ ವಿಶೇಷ ಅನ್ಸುತ್ತಲ್ವಾ ಈ ಹೊನ್ನೆ ಮರ ನೋಡಕಂದ್ರೆ. ಈಗ ಕೆಲವೊಂದು ಮರಗಳು ಹೇಗೆ ಅಂದ್ರೆ 100 feet ಬೆಳೆಯುತ್ತೆ ಅಂದ್ರೆ ಅದ್ರ ಬುಡ ತುಂಬಾ ದಪ್ಪ ಇರುತ್ತೆ, ಆದ್ರೆ ಇದು ಆತರ ಏನಿಲ್ಲ, ಬುಡನು ತುಂಬಾ ದಪ್ಪ ಇಲ್ಲ ಸರ್, ಆದ್ರೆ 100 feet ತನಕ
3: ಬೆಳೆಯುತ್ತೆ. ಇದು ದಪ್ಪನು ತುಂಬಾ ದೊಡ್ಡದಾಗೆ ಬೆಳೆಯುತ್ತೆ, ಸುಮಾರು 6-7 feet ಅಗಲ ಬರುತ್ತೆ.
2: ಈ ಮರಕ್ಕೆ ಎಷ್ಟು ವರ್ಷ ಆಗಿದೆ?
3: ಹೊನ್ನೆ ಮರ ಇದು,
2: ಹೊನ್ನೆ ಮರ
3: ಇದು ಸುಮಾರು ನೋಡಿ 6 feet ಆಗಿದೆ. ಇದು
2: 6 feet
3: ನಮ್ಗೆ ಸಾಧಾರಣ ಒಂದು 30 feet ಬೆಳೆದಿದೆ. ಏನೋ ಈಗಾಗಲೇ 30-40 feet ಬೆಳೆದಿದೆ. ಇದಾಗಲೇ
2: 6 feet ಒಂದು 40-50 feet
3: ಬೆಳೆದಿದೆ. 100 feet ಬೆಳೆಯೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು.
2: ನಿಜ ನಿಜ ಸರ್, ಈ ಮರಗಳ ಬಗ್ಗೆ ಎಲ್ಲ ಮಾತಾಡುವಾಗ ಎಷ್ಟು ಖುಷಿ ಆಗುತ್ತಲ್ಲ ಸರ್. ಮನುಷ್ಯನಿಗಿಂತ ಮೀರದಂತದ್ದು ಈ ಪ್ರಾಣಿ ಪಕ್ಷಿಗಳು ಮರಗಳು ಅಲ್ವಾ?
3: ಅದಕ್ಕೆ ನಾನು ಹೇಳೋದೇನು, ಎಲ್ಲರೂ ಗಿಡ ನೆಡಿ. ಯಾಕೆ ಅಂತಂದ್ರೆ ಮನುಷ್ಯನ ಆಯಸ್ಸು ಸರಾಸರಿ ಅಂದ್ರೂ 100 feet ಇಟ್ಕೊಂಡ್ರು ಕೂಡ, ಆದ್ರೆ ನಾವು ನೆಟ್ಟಂತ ಮರ 1000+ years ಈ ಭೂಮಿ ಮೇಲೆ ಇರುತ್ತೆ.
2: ಹೌದು,
3: ಹಾಗಾಗಿ ನೀವು ಯಾವುದೇ ಕಾರ್ಯ ಮಾಡೋದಕ್ಕಿಂತ ಗಿಡ ನೆಡುವಂತ ಅರಣ್ಯ ಬೆಳೆಸುವಂತ ಕಾರ್ಯವನ್ನ ಮಾಡ್ಬೇಕು. ಅದು ಅದಷ್ಟು ಮಹತ್ವದ ಕಾರ್ಯ ಇನ್ಯಾವುದು ಇಲ್ಲ ಅಂತ ನಾನು ಹೇಳ್ತೀನಿ.
2: ಖಂಡಿತ ಸರ್, ಈ ಸಂದರ್ಭದಲ್ಲಿ ಒಂದು ವಿಷಯ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಈಗ ನಾವು ಆಸ್ತಿ ಮಾಡಬಹುದು, ಹಣ ಸಂಪಾದನೆ ಮಾಡಬಹುದು, ಅದು ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳಿಗೆ ಆಗ್ಬೋದೇನೋ
3: ಅಷ್ಟೇ.
2: ಆದ್ರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಕುತ್ಕೊಂಡು ತಿಂದ್ರೆ ಕುಡಿಕೆ ಹೊನ್ನು ಸಾಲಲ್ಲ ಅಂತ. ಹೀಗಿರುವಾಗ ನಾವು ಗಿಡಗಳನ್ನ ನೆಟ್ಟಾಗ, ಅದರಲ್ಲೂ ಈ ಆಲದ ಮರ ತರ ಒಂದು ಸಸಿಯನ್ನ ನೆಟ್ಟಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರ ಮಕ್ಕಳು ಕೂಡ ಒಂದು ಉತ್ತಮವಾದ ಗಾಳಿಯನ್ನ ಪಡ್ಕೋಬಹುದು, ಆರೋಗ್ಯಕರ ಜೀವನವನ್ನ ನಡೆಸಬಹುದು ಅಲ್ವಾ ಸರ್? ಅದಕ್ಕೆ ನಾವ್ ಯಾವಾಗ್ಲೂ ಹೇಳೋದು, ಗಿಡಗಳನ್ನ ನೆಡಬೇಕು, ಮರಗಳನ್ನ ಉಳಿಸ್ಕೋಬೇಕು ಅಂತ ಅಲ್ವಾ ಸರ್?
3: ನಿಜವಾಗ್ಲು.
2: ಹಾಗಾಗಿ ನಾವು ಮುಖ್ಯವಾಗಿ ನಾವೆಲ್ಲರೂ ಮಾಡ್ಬೇಕಾಗಿರೋ ಕೆಲಸ ಗಿಡಗಳನ್ನ
3: ನೆಡಬೇಕು.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನಾಗೇಶ್ ಸರ್ ಕೂಡ ಪರಿಸರದ ಕಾಳಜಿಯ ಕುರಿತು ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾವು ಇರೋದು ನಮ್ಮ ಶಿವಮೊಗ್ಗದ ಈಶ್ವರ ವನದಲ್ಲಿ. ಹಾಗೆ ಈ ವನದಲ್ಲಿ ಕುತ್ಕೊಂಡು ವನಗಳ ಬಗ್ಗೆ ಮಾತಾಡೋ ಒಂದು ಖುಷಿನೇ ಬೇರೆ ಕಣ್ರಿ. ಇನ್ನು ನಮ್ಮ ನವ್ಯಶ್ರೀ ನಾಗೇಶ್ ಸರ್ ಅವರು ಕೂಡ ಪರಿಸರ ಕಾಳಜಿ ಕುರಿತು ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ನಾಗೇಶ್ ಸರ್, ಈಗ ನೀವು ಕೂಡ ಹೇಳ್ತಿದ್ರಿ ಪರಿಸರ ಕಾಳಜಿ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಅಂತ, ಇದ್ರ ಬಗ್ಗೆ ಮತ್ತೊಂದಿಷ್ಟು ವಿಚಾರವನ್ನ ಹಂಚ್ಕೋಬಹುದಾ ಸರ್?
1: ನಾನು ಹಾಗಾಗಿ ಆದಷ್ಟು ಮಕ್ಕಳಿಗೆ ಅದ್ರ ಬಗ್ಗೆನೆ ಜಾಸ್ತಿ ಮಾಹಿತಿಯನ್ನ ಕೊಡ್ತೀನಿ. ಫಾರೆಸ್ಟ್ ಅಂದ್ರೆ ನಾನು ಆ ಮಹತ್ವ, ಆ ಒಂದು ಆರು ಅಕ್ಷರಗಳನ್ನ ಹಿಡ್ಕೊಂಡ್ಬಿಟ್ಟು ಎಫ್ ಅಂದ್ರೆ ಏನು, ಓ ಅಂದ್ರೆ ಏನು, ಆರ್ ಅಂದ್ರೇನು, ಇ ಅಂದ್ರೇನು, ಎಸ್ ಅಂದ್ರೇನು, ಟಿ ಅಂದ್ರೇನು, ಅದ್ರ ಮಹತ್ವ ಏನು, ಅದ್ರ ಬಗ್ಗೆನೆ ಸಾಕಷ್ಟು ಮಾಹಿತಿಯನ್ನ ಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ.
0: ನಮಗೊಂಚೂರು ಹೇಳ್ಬೋದಾ ಸರ್, ಫಾರೆಸ್ಟ್ ಅಂದ್ರೆ ಏನು ನಿಮ್ಮ ಪ್ರಕಾರ?
1: ಖಂಡಿತ ನೋಡಿ, ಎಫ್ ಅಂದ್ರೆ ಫುಡ್ ಅಂತ ಹೇಳ್ಬೋದು. ಫುಡ್, ನಾವು ಫುಡ್ ತಗೋಬೇಕು. ಆಹಾರ ಬೇಕು ಅಂತಂದ್ರೆ ಕಾಡಿರ್ಲೇಬೇಕು. ಕಾಡಿದ್ರೆ ಮಳೆ, ಕಾಡಿದ್ರೆ ಬೆಳೆ, ಬೆಳೆ ಇದ್ರೆ ಬದುಕು. ಹಾಗಾಗಿ ಫುಡ್ ಇರ್ಲೇಬೇಕು, ಅದಕ್ಕೆ ಎಫ್ ಅಂತ ಹೇಳ್ಬೋದು. ಓ ಫಾರ್ ಆಕ್ಸಿಜನ್, ನಿಮ್ಗೆ ಗೊತ್ತಿದೆ ಆಕ್ಸಿಜನ್ ಅಂದ್ರೆ ಅರಣ್ಯ ಕಾಡು ಇರ್ಲೇಬೇಕು, ಅದಕ್ಕೆ ಬೇರೆ ಯಾವುದೇ ಕೃತಕತೆ ಸಾಧ್ಯನೇ ಇಲ್ಲ. ನಾವು ಕಾಡಿನಿಂದಲೇ ಆಕ್ಸಿಜನ್ ಅನ್ನ ಪಡಿಬಹುದು. ಓ ಆಮೇಲೆ ಆರ್, ಆರ್ ಫಾರ್ ರೈನ್, ಮಳೆ ಬರಬೇಕು ಅಂತಂದ್ರೆ ಕಾಡಿರ್ಲೇಬೇಕು. ಗುಡ್ಡ ಇದ್ರೇನೆ ಮಳೆಯನ್ನ ಬರ್ಸುತ್ತೆ, ಮಳೆ ಇದ್ರೇನೆ ನೀರ ಜೀವ ನದಿಗಳಿಗೆ ಜೀವವನ್ನು ಕೊಡುತ್ತೆ. ಹಾಗಾಗಿ ಆರ್ ರೈನ್ ಬರಬೇಕು ಅಂದ್ರೆ ಬೆಟ್ಟದ ಸಾಲುಗಳು ಬಂದ ಇರ್ಲೇಬೇಕು, ಪಶ್ಚಿಮ ಘಟ್ಟಗಳು ಇರ್ಲೇಬೇಕು, ಅದಕ್ಕೆ ಆರ್ ಅಂತ ಹೇಳ್ಬೋದು. ಈ ಫಾರ್ ಎಕಾಲಜಿ ಅಂತ ಹೇಳ್ತೀವಿ, ಜೀವ ವೈವಿಧ್ಯತೆ. ಜೀವ ವೈವಿಧ್ಯತೆ ಅಂತಂದ್ರೆ ಭೂಮಿ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಬದುಕಬೇಕು. ಅವುಗಳು ಇದ್ರೆ ನಮ್ಮ ಸರಪಳಿ ನಡೆಯುತ್ತೆ. ಪ್ರತಿಯೊಂದು ಕೀಟ ಪ್ರಭೇದಗಳು, ಪಕ್ಷಿ ಪ್ರಾಣಿಗಳು ಕೂಡ ಪರಿಸರಕ್ಕೆ ತನ್ನದೇ ಆದ ಕೊಡುಗೆಯನ್ನ ಕೊಡುತ್ತೆ. ಆದ್ರೆ ಮನುಷ್ಯ ಏನೂ ಕೊಡೋದಿಲ್ಲ ಪರಿಸರಕ್ಕೆ. ಏನು ಜೀವ ವೈವಿಧ್ಯತೆ ಇರ್ಲೇಬೇಕು ಅಂತಂದ್ರೆ ನಮ್ ಫಾರೆಸ್ಟ್
0: ಕಾಡು ಇರ್ಲೇಬೇಕು
1: ಅಲ್ವಾ? ಈ ಫಾರ್ ಎಕಾಲಜಿ,
0: ಎಸ್
1: ಫಾರ್ ಸಾಯಿಲ್,
0: ಸಾಯಿಲ್
1: ಮಣ್ಣು. ಮಣ್ಣು ಸವಕಳಿ ಆಗದೆ ಉಳಿಬೇಕು ಅಂತಂದ್ರೆ
0: ಕಾಡು ಮರ
1: ಇರ್ಲೇಬೇಕು. ಹಾಗಾಗಿ ಇಡೀ ಮಣ್ಣನ್ನ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ಇರೋದು ನಮ್ಮ ಸಸ್ಯ ಪ್ರಭೇದಗಳಿಗೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಒಂದ್ ಮಳೆ ಬಂತು ಅಂದ್ರೆ ಇಡೀ ಭೂಮಿನೇ ಕೊಚ್ಕೊಂಡು ಹೋಗುವಂತ ಸಾಧ್ಯ ಇರುತ್ತೆ. ಹಾಗಾಗಿ ಇಡೀ ಮಣ್ಣನ್ನ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇರೋದು ಅರಣ್ಯಕ್ಕೆ ಮಾತ್ರ. ಟಿ ಫಾರ್ ಟಿಂಬರ್, ನಿಮ್ಗೆ ಗೊತ್ತಿದೆ ನಾವು ಏನೇ ಮನೆ ಕಟ್ಟಬೇಕು ಅಂತಂದ್ರು ನಮ್ಗೆ ಮರ ಮಟ್ಟಗಳು ಬೇಕೇ ಬೇಕು. ಬದುಕು ಬದುಕಲಿಕ್ಕೂ ಮರ ಮಟ್ಟಗಳು ಬೇಕೇ ಬೇಕು. ನಾವು ಏನೇ ಔಷಧಿ ತರಬೇಕು ಅಂದ್ರೆ ನಮ್ಗೆ ಕಾಡಿರ್ಲೇಬೇಕು. ಎಲ್ಲಾ ಸಸ್ಯಗಳು ಕೂಡ ಇದ್ರೇ ನಮ್ಗೆ ಔಷಧಿ ಸಿಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಟಿಂಬರ್, ನಾವು ಹುಟ್ಟಿನಿಂದ ಸಾಯುವರೆಗೂ, ಹುಟ್ಟಿನಿಂದ ತೊಟ್ಲು ಸತ್ತ ಮೇಲೆ ಚಟ್ಟ,
0: ಎಲ್ಲವುದಕ್ಕೂ
1: ಅರಣ್ಯ ನಾವು ಅವಲಂಬಿಸಿಯೇ ಇದ್ದೀವಿ. ಹಾಗಾಗಿ ಅದು ಅಷ್ಟೊಂದು ಮಹತ್ವವನ್ನ ನಾವು ಫಾರೆಸ್ಟ್ ಅಲ್ಲಿ ನಾವು ಕಂಡ್ಕೋಬಹುದು.
0: ಖಂಡಿತ ಖಂಡಿತ ಸರ್. ಇನ್ನು ನಮ್ಮ ಶಿವಮೊಗ್ಗಕ್ಕೆ ಈಶ್ವರ ವನ ಅನ್ನೋದು ಒಂದು ಉಡುಗೊರೆನೆ ಸರ್, ಉಡುಗೊರೆಯಾಗಿ ಸಿಕ್ಕಿರುವಂತಹ ವನ ಅಂತಾನೆ ಹೇಳ್ಬೋದು ಸರ್. ಖಂಡಿತವಾಗ್ಲು, ಯಾಕಂದ್ರೆ ತಮ್ಮ ಸ್ವಂತ ಜಾಗ ಸಿಕ್ಕರೆ ಸಾಕು, ಅದರಲ್ಲಿ ಯಾವ ಬಿಲ್ಡಿಂಗ್ ಕಟ್ಟಣ, ಯಾವ ಮನೆ ಮಾಡೋಣ, ಬಾಡಿಗೆ ಕೊಡೋಣ ಅಂತೆಲ್ಲ ಆಲೋಚನೆ ಮಾಡೋರ ಮಧ್ಯೆ ನೀವು ನಿಮ್ಮ ಜಾಗವನ್ನ ನಿಮ್ಮದಲ್ಲ ಅಂತ ಅಂದ್ಕೊಂಡು ಒಂದು ವನವನ್ನ ಬೆಳೆಸಿದೀರ, ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಇದಕ್ಕೆ ಮುಖ್ಯವಾದ ಸ್ಫೂರ್ತಿ ಏನು ಸರ್?
1: ಇಲ್ಲ, ಇದು ಸ್ಫೂರ್ತಿಯೇ ನನಗೆ ಕಾಡು.
0: ಕಾಡು
1: ಯಾಕೆಂದ್ರೆ ನಾನು ಕಾಡಿನಲ್ಲೇ ಹುಟ್ಟಿ, ನಮ್ದು ಮಲ್ನಾಡು, ಏನ್ ನಾವು ಪಶ್ಚಿಮ ಘಟ್ಟ ಅಂತ ಹೇಳ್ತೀವಿ ಅಂತ, ಶೃಂಗೇರಿಯ ಸಮೀಪದ ಮಲ್ನಾಡು, ಕಾಡಿನ ಬುಡದಲ್ಲಿ ಹುಟ್ಟಿದ್ದು ಬೆಳೆದು ನಾನು. ಆ ಒಂದು ಪರಿಸರವನ್ನ ಅಲ್ಲಿ ನಮ್ದು ಇದೇ ತರ ಒಂದು ಕಾಡು, ಕಾಡಿನ ಮಧ್ಯೆ ಒಂದು ಶಿವನ ದೇವಸ್ಥಾನ, ಪಕ್ಕದಲ್ಲಿ ತುಂಗಾ ನದಿ ಇರುವಂತ ಒಂದು ಸನ್ನಿವೇಶ, ಅದನ್ನೇ ನಾನು ಇಲ್ಲಿ ಪುಟ್ಟದಾಗಿ ಮರು ನಿರ್ಮಾಣ ಮಾಡುವಂತ ಒಂದು ಪ್ರಯತ್ನ. ಪಕ್ಕದಲ್ಲಿ ತುಂಗಾ ಚಾನಲ್, ಆ ಒಂದು ಕಾಡು, ಮಧ್ಯದಲ್ಲಿ ಶಿವನ ಮಂದಿರ, ಇದಿಷ್ಟು ನಮ್ಮ ಹುಟ್ಟಿನ ಸಂದರ್ಭದಲ್ಲಿ ಇರುವಂತಹ ನಮ್ಮ ಬದುಕು ಕಟ್ಟಿಕೊಂಡ ಒಂದು ಸಮಯ ಜಾಗ ಹೇಗಿದೆಯೋ ಅದೇ ತರ ನಾನು ಇಲ್ಲಿ ಮಾಡಿದ್ದೀನಿ ಅಷ್ಟೇ.
0: ಖಂಡಿತ
1: ಒಂದು ಪುಟ್ಟ ಪ್ರಯತ್ನ ಅಷ್ಟೇ. ಇದೊಂದು 2 ಎಕರೆಯಿಂದ ಏನು ಇಡೀ ಶಿವಮೊಗ್ಗಕ್ಕೆ ಆಕ್ಸಿಜನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು. ಆದ್ರೆ ಇದೇ ತರ ಇನ್ನೂ ಜನ ಮುಂದೆ ಬರಬೇಕು, ಹೆಚ್ಚೆಚ್ಚು ಗಿಡ ಮರಗಳನ್ನ ನೆಡಬೇಕು. ಹಾಗಾದ್ರೂ ಒಂದಷ್ಟು ನಾವು ಸಸ್ಯ ಸಂಕುಲಗಳನ್ನ ಉಳಿಸುವಂತ ಪ್ರಯತ್ನ ಆಗ್ಬೇಕು ಅಂತ ನನ್ನ ಒಂದು ಯೋಚನೆ.
0: ಖಂಡಿತ ಸರ್, ಅಟ್ ಲೀಸ್ಟ್ ಈ ರೀತಿ ಮಾಡಕ್ಕೆ ಮನಸ್ಸಾದ್ರೂ ಪಡ್ಬೇಕು ಫಸ್ಟ್. ಮನಸ್ ಪಟ್ರೆ ಅಟ್ ಲೀಸ್ಟ್ ಅದ್ರ ಹತ್ರ ಆದ್ರೂ ಹೋಗ್ತೀವಂತೆ. ನಿಮ್ ತರ ಒಂದು ಚಿಕ್ಕ ಜಾಗ ಸಿಕ್ಕಿದ್ರು ಪರವಾಗಿಲ್ಲ, ಅದ್ರಲ್ಲಿ ಮನೆ ಕಟ್ಕೊಳ್ತೀವಿ, ಅದೊಂದ್ ಮಾಡ್ತೀವಿ ಇದೊಂದ್ ಮಾಡ್ತೀವಿ ಅನ್ನೋ ಬದಲು ಗಿಡಗಳನ್ನ ನೆಟ್ಟಿ ಗಿಡಗಳನ್ನ ಉಳಿಸ್ತೀವಿ, ವನವನ್ನ ಮಾಡ್ತೀವಿ ಅಂತ ಮನಸ್ ಮಾಡದೆ ಖಂಡಿತವಾಗ್ಲು ಎಲ್ಲರಿಗೂ ಉಚಿತವಾಗಿನೇ ಒಳ್ಳೆ ಗಾಳಿ ಸಿಗುತ್ತೆ ಅಲ್ವಾ ಸರ್?
1: ಖಂಡಿತ ಖಂಡಿತ
0: ನಿಜ ಸರ್. ಸೊ ಕೇಳಿಸ್ಕೊಳ್ತಾ ಇರಲ್ಲ ಸ್ನೇಹಿತರೆ, ನವ್ಯಶ್ರೀ ನಾಗೇಶ್ವರ್ಗೆ ಪರಿಸರದ ಕಾಳಜಿ ಮೇಲೆ ಅಪಾರವಾದಂತಹ ಪ್ರೀತಿ ಇದೆ, ಪರಿಸರದ ಮೇಲೆ ಪ್ರೀತಿ ಇದೆ. ಹಾಗೆ ಅವರು ಆ ಫಾರೆಸ್ಟ್ ಅನ್ನೋ ಒಂದು ಹೆಸರಿಗೆ ಆ ಸ್ಪೆಲ್ಲಿಂಗ್ಗಳಿಗೆ ಕೊಟ್ಟಂತಹ ಒಂದು ವಿಶ್ಲೇಷಣೆ ಇತ್ತಲ್ಲ, ಮನಸ್ಸಿಗೆ ಮುಟ್ಟುವಂಥದ್ದು ಅಲ್ವಾ? ಖಂಡಿತವಾಗ್ಲು. ಎಫ್ ಅಂದ್ರೆ ಫುಡ್ ಅಂತ, ಒ ಅಂದ್ರೆ ಆಕ್ಸಿಜನ್, ಆರ್ ಅಂದ್ರೆ ರೈನ್, ಇ ಅಂದ್ರೆ ಎಕೋಲಜಿ ಜೀವ ವೈವಿಧ್ಯತೆ ಅಂತ, ಇನ್ನು ಎಸ್ ಅಂದ್ರೆ ಸಾಯಿಲ್, ಟಿ ಅಂದ್ರೆ ಟ್ರೀ ಅಥವಾ ಟಿಂಬರ್. ಈ ಒಂದು ವಿವರಣೆ ಕೂಡ ತುಂಬಾ ಇಷ್ಟ ಆಯ್ತು ಅಲ್ವಾ? ನಿಜವಾಗ್ಲು ಪರಿಸರದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಕಾಳಜಿ ಇರಬೇಕು. ಪರಿಸರದಿಂದ ನಾವು ಸಾಕಷ್ಟು ಪಡ್ಕೊಳ್ತಾ ಇದೀವಿ, ಹೀಗಿರುವಾಗ ನಮ್ಮಿಂದ ಏನಾದ್ರೂ ಪರಿಸರಕ್ಕೆ ಒಳ್ಳೇದನ್ನ ಮಾಡ್ಬೇಕಲ್ವಾ ಕೇಳುಗರೆ? ಹಾಗಿದ್ಮೇಲೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂದಿದೆ. ನಾಗೇಶ್ ಸರ್, ಮತ್ತೊಮ್ಮೆ ನಿಮಗೆ ಮನಸಾರಿ ಧನ್ಯವಾದವನ್ನ ತಿಳಿಸ್ತಾ ಕೇಳುಗರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ತಿಳಿಸ್ತಾ, ಹಾಗಿದ್ರೆ ನಾ ಹೋಗ್ಬರ್ತೀನಿ. ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984

0: 9478 ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆ ಅಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮ್ಗೆ ಪರಿಚಯಿಸ ಹೊರಟಂತಹ ತಾಣ ಯಾವುದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನಿಮ್ಮನ ಒಂದು ಅದ್ಭುತವಾಗಿರುವಂತಹ ದೇವಾಲಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನಿವತ್ತು ನಿಮ್ಮನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಾಗೆ ಇವತ್ತು ನಾ ನಿಮ್ಗೆ ಒಂದು ಅದ್ಭುತವಾಗಿರುವಂತಹ ಸ್ಥಳವನ್ನ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ಹೌದು, ಈ ಸ್ಥಳ ಎಲ್ಲರಿಗೂ ನೆಚ್ಚಿನ ಸ್ಥಳ ಅಂತಲೇ ಹೇಳಬಹುದು. ಎಷ್ಟೋ ಜನರ ಕನಸಾಗಿರುತ್ತೆ ಒಂದ್ಸರ್ತಿ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಬೇಕು ಅಂತ ಹೇಳಿ. ಹೌದು, ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು, ಪರಿಚಯಿಸ್ತಾ ಇರೋದು ಇಂಡೋನೇಷ್ಯಾದಲ್ಲಿರುವಂತಹ ಬಾಲಿ ಎನ್ನುವಂತಹ ಒಂದು ಸ್ಥಳಕ್ಕೆ. ಹೌದು, ಹಾಗೆ ಈ ಒಂದು ಬಾಲಿಯನ್ನ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಾನೆ ಹೇಳಬಹುದು. ಅದರಲ್ಲೂ ಭಾರತೀಯರ ಪ್ರವಾಸದ ಪಟ್ಟಿಯಲ್ಲಿ ಬಾಲಿ ಇದೇ ಇರುತ್ತೆ. ತುಂಬಾ ಜನ ಬಾಲಿಗೆ ಹೋಗ್ಬೇಕಪ್ಪ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರುವುದನ್ನ ನಾವು ನೋಡ್ತಾ ಇರ್ತೀವಿ. ಹಾಗೆ ಇಲ್ಲಿಗೆ ಹೋಗೋದಕ್ಕೆ ಅಂಥದ್ದೇನಿದೆ ಈ ಪ್ಲೇಸ್ನಲ್ಲಿ ಅಂತ ನೋಡೋದಾದರೆ, ಆಹ್ಲಾದಕರವಾದಂತಹ ಅನುಭವವನ್ನು ನೀಡುವಂತಹ ಸುಂದರವಾದ ಪ್ರಕೃತಿ ಇಲ್ಲಿದೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ಪ್ರಕೃತಿಯನ್ನು ನೋಡೋದಕ್ಕೆ, ಇಲ್ಲಿರುವಂತಹ ಒಂದು ಅದ್ಭುತವಾಗಿರುವಂತಹ ಪ್ಲೇಸ್ಗಳನ್ನು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಾಲಿಗೆ ಬರ್ತಾರೆ ಅಂತಲೇ ಹೇಳಬಹುದು. ಬಾಲಿ ಅನ್ನೋದು ಒಂದು ದ್ವೀಪವಾಗಿದೆ, ಇಂಡೋನೇಷ್ಯಾದ ದ್ವೀಪವಾಗಿದೆ. ಹಾಗೆ ಜ್ವಾಲಾಮುಖಿಗಳು ಮತ್ತು ಹಚ್ಚ ಹಸಿರಾದಂತಹ ಭತ್ತದ ಗದ್ದೆಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆಯೇ ವಿಶ್ವದ ಅಗ್ರಗಣ್ಯ ಪ್ರವಾಸಿ ಮತ್ತು ಹನಿಮೂನ್ ತಾಣವಾಗಿ ಕೂಡ ಬಾಲಿಯನ್ನ ಕರೆಯಲಾಗುತ್ತೆ. ಇನ್ನು ಬಾಲಿ ಹಿಂದೂ ಸಂಸ್ಕೃತಿಯ ಪ್ರಭಾವವನ್ನು ಹೊಂದಿದ್ದು, ಇಲ್ಲಿನ ಜನಜೀವನ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಭಾರತೀಯ ಛಾಪನ್ನು ಕಾಣಬಹುದು. ಅದು ಯಾಕೆ ಅಂತ ಹೇಳಿದ್ರೆ, ಇವರು ಅನುಸರಿಸುವಂತಹ ಪದ್ಧತಿಗಳು ಹಿಂದೂ ಸಂಸ್ಕೃತಿಗೆ ತುಂಬ ಹತ್ತಿರವಾಗಿದೆ ಅಂತಲೇ ಹೇಳಬಹುದು. ಈ ಎಲ್ಲ ಕಾರಣದಿಂದ ಭಾರತೀಯ ಸಂಸ್ಕೃತಿಗೆ ಈ ಒಂದು ಸಂಸ್ಕೃತಿ, ಬಾಲಿಯಲ್ಲಿರುವಂತಹ ಸಂಸ್ಕೃತಿ ತುಂಬ ಹತ್ತಿರವಾಗಿದೆ ಅಂತಲೇ ಹೇಳಬಹುದು. ಹಾಗೆ ಇಲ್ಲಿ ಅನೇಕ ಯೋಗ ಕೇಂದ್ರಗಳು ಮತ್ತು ಕಲಾ ಮಂದಿರಗಳನ್ನು ನೋಡಬಹುದಾಗಿದೆ. ಇನ್ನು ಇಲ್ಲಿ ವಿಶೇಷವಾಗಿ ಲೇಂಪುಯಾಂಗ್ ದೇವಾಲಯವನ್ನು ನೋಡಬಹುದಾಗಿದೆ. ಈ ಒಂದು ಲೇಂಪುಯಾಂಗ್ ದೇವಾಲಯ ಗೇಟ್ಸ್ ಆಫ್ ಹೆವೆನ್ ಅಂತ ಕೂಡ ಇದನ್ನು ಕರೀತಾರೆ. ಹಾಗೆ ಕುಟಾ ಬೀಚ್ ಸುಂದರವಾದ ಸೂರ್ಯಾಸ್ತವನ್ನು ನೋಡುವಂತಹ, ವೀಕ್ಷಿಸುವಂತಹ ತಾಣವಾಗಿದೆ. ಹಾಗೆ ಮೌಂಟ್ ಭೂತಾರ್ ಎನ್ನುವಂತಹ ಸ್ಥಳ ಇದೆ. ಈ ರೀತಿಯಾಗಿ ಅನೇಕ ಸ್ಥಳಗಳು ಇಲ್ಲಿ ಭೇಟಿ ನೀಡುವಂತಹ ಪ್ರವಾಸಿಗರಿಗೆ ಹೆಚ್ಚು ಇಷ್ಟ ಆಗುತ್ತೆ ಅಂತಲೇ ಹೇಳಬಹುದು. ಸೊ ಹಾಗಿದ್ರೆ ಇಷ್ಟೆಲ್ಲ ಅದ್ಭುತವಾಗಿರುವ ಸ್ಥಳಗಳಿರುವ, ವಿಶೇಷತೆಯನ್ನು ಹೊಂದಿರುವಂತಹ ಈ ಒಂದು ಬಾಲಿಯ ಬಗ್ಗೆ, ಇಲ್ಲಿನ ಒಂದು ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿನ ಪ್ರಕೃತಿ ಸೌಂದರ್ಯದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳಿಸ್ತೇವೆ.

ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಪ್ರವಾಸಿಗರ ಸ್ವರ್ಗ ಅಂತಾನೆ ಕರೆಯಲ್ಪಡುವಂತಹ ಬಾಲಿಯ ಬಗ್ಗೆ ಹೇಳ್ತಾ ಇದ್ದೆ. ಸೊ ಹಾಗೆ ಬಾಲಿಯಲ್ಲಿ ವಿಶೇಷವಾಗಿರುವಂತಹ ಕೆಲವೊಂದಿಷ್ಟು ಪ್ಲೇಸ್ನ ಬಗ್ಗೆ ಕೂಡ ಹೇಳ್ತಾ ಇದ್ದೆ. ಹಾಗೆ ಬಾಲಿಯಲ್ಲಿ ಇರುವಂತಹ ಸಂಸ್ಕೃತಿ ಇರ್ಬೋದು, ಅಲ್ಲಿನ ಜನಜೀವನ ಪದ್ಧತಿ ಇರ್ಬೋದು, ಅದು ಭಾರತೀಯ ಜನಜೀವನ ಪದ್ಧತಿಗೆ ಸಂಸ್ಕೃತಿಗೆ ತುಂಬ ಹತ್ತಿರವಾಗಿದೆ ಅನ್ನೋದಾಗಿ ಕೂಡ ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಬಾಲಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ನಾನಾಗ್ಲೇ ಹೇಳ್ತಾ ಇದ್ದೆ, ಬಾಲಿ ಅನ್ನೋದು ಒಂದು ದ್ವೀಪವಾಗಿದೆ ಅಂತ ಹೇಳಿ. ಹಾಗೆ ಅಪಾರವಾದ ಜಲರಾಶಿ, ದಟ್ಟ ಕಾಡಿನ ನಡುವೆ ಇರುವಂತಹ ಈ ಒಂದು ದ್ವೀಪದ ಸೊಬಗನ್ನ ಕಣ್ತುಂಬಿಕೊಳ್ಳೋದೇ ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬೋದು. ಸುತ್ತೆಲ್ಲ ಜಲಸಾಗರ, ಮಧ್ಯೆ ಒಂಟಿ ದ್ವೀಪ. ಈ ಒಂದು ನಡುಗಡ್ಡೆಯಲ್ಲಿ ಒಂದೆಡೆ ನಿರ್ಜನವಾದ ಕಾಡು, ಇನ್ನೊಂದೆಡೆ ಸೌಂದರ್ಯದ ಬೀಡು. ನದಿ, ತೊರೆ, ಪರ್ವತ, ಜ್ವಾಲಾಮುಖಿ, ಸುಂದರ ದೇವಾಲಯಗಳು, ಅಲ್ಲಲ್ಲಿ ಚಿಕ್ಕ ಚೊಕ್ಕ ಹಳ್ಳಿ, ಪಟ್ಟಣಗಳ ಸಮುಚ್ಚಯ, ಹೀಗೆ ಬಾಲಿಯಲ್ಲಿ ಇಲ್ಲದೆ ಇರುವಂತಹದ್ದು ಏನೂ ಇಲ್ಲ ಅಂತ ಹೇಳಬಹುದು. ಆದ್ರಿಂದಲೇ ಈ ಒಂದು ಸ್ಥಳ ಅಷ್ಟು ಜನಪ್ರಿಯವಾಗಿದೆ ಅಂತಾನೆ ಹೇಳಬಹುದು. ಇಲ್ಲಿ ಒಂದೆಡೆ ಅಗಾಧವಾದ ವಿಸ್ತಾರದ ಸಮುದ್ರ ಚಾಚಿಕೊಂಡಿದ್ರೆ, ಮತ್ತೊಂದೆಡೆ ನಮ್ಮ ಸಹ್ಯಾದ್ರಿಯನ್ನ ಹೋಲುವಂತಹ ನೀಳ ನೀಳ ಘಟ್ಟಗಳ ಕಾಡು ಮೇಡು. ಹಾಗೆ ಬಾಲಿಯಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ರಸ್ತೆಗಳ ಈ ಕೆಲೆಗಳಲ್ಲೂ ಕೂಡ ಗಣೇಶ, ಶಿವ, ಪಾರ್ವತಿ, ವಿಷ್ಣು, ಆಂಜನೇಯ ಸ್ವಾಮಿ, ಇಂದ್ರ, ಶ್ರೀಕೃಷ್ಣ, ಹೀಗೆ ಹಿಂದೂ ದೇವತೆಗಳ ದೇವಾಲಯವನ್ನ ನೋಡಬಹುದಾಗಿದೆ. ಇನ್ನು ಅಂಗಡಿ ಮುಂಗಟ್ಟುಗಳಲ್ಲೂ ಕೂಡ ಈಗ ನಾವೇನು ನಮ್ಮ ಭಾರತದಲ್ಲಿ ನೋಡ್ತೀವಲ್ವಾ, ಶ್ರೀಕೃಷ್ಣ ಹೋಟೆಲ್, ವೆಂಕಟೇಶ್ವರ ಜನರಲ್ ಸ್ಟೋರ್, ಈ ರೀತಿಯಾಗಿ ಭಾರತದ ಅಂಗಡಿಗಳಿಗೆ ಹೆಸರಿಡೋದನ್ನ ನೋಡ್ತೀವಲ್ವಾ, ಅದೇ ರೀತಿಯಾಗಿ ಬಾಲಿಯಲ್ಲಿ ಕೂಡ ಅನೇಕ ಅಂಗಡಿ ಮುಂಗಟ್ಟುಗಳಲ್ಲೂ ಹಿಂದೂ ದೇವತೆ ಹೆಸರು ಇಟ್ಟಿರುವುದನ್ನ ಕಾಣಬಹುದಾಗಿದೆ. ಇನ್ನು ಬಾಲಿಯಲ್ಲಿ ತೀರ್ಥ ಎಂಪುಲ್ ಅನ್ನುವಂತಹ ಒಂದು ಸ್ಥಳ ಇದೆ. ಇಲ್ಲಿ ನೀರಿನ ಉದ್ಭವ ಆಗುತ್ತೆ, ನೀರು ಇಲ್ಲಿ ಹುಟ್ಟುತ್ತೆ. ಈ ನೀರಿನಲ್ಲಿ ನಾವು ಸ್ನಾನವನ್ನ ಮಾಡೋದ್ರಿಂದ ಮೈ ಮನಗಳ ಜೊತೆಗೆ ಆತ್ಮ ಕೂಡ ಶುದ್ಧಿಯಾಗುತ್ತೆ ಅಂತ ಹೇಳಿ ಬಾಲಿಯ ಜನರ ನಂಬಿಕೆ ಆಗಿದೆ. ಈ ರೀತಿಯಾಗಿ ಅನೇಕ ಆಚರಣೆಗಳು ಬಾಲಿಯಲ್ಲಿ ಇದೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಬಾಲಿಗೆ ಹೋದ್ರೆ ಯಾವೆಲ್ಲ ಸ್ಥಳಗಳು ಇದೆ, ಯಾವೆಲ್ಲ ಸ್ಥಳಗಳಿಗೆ ಭೇಟಿಯನ್ನ ನೀಡಬಹುದು, ಯಾವೆಲ್ಲ ಪ್ಲೇಸಸ್ನ ಕವರ್ ಮಾಡಬಹುದು ಅನ್ನೋದ್ರ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಇಂಡೋನೇಷ್ಯಾದಲ್ಲಿರುವಂತಹ ಒಂದು ಅದ್ಭುತವಾಗಿರುವ ದ್ವೀಪ ಬಾಲಿಯ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಬಾಲಿಯ ಸೌಂದರ್ಯದ ಬಗ್ಗೆ ಆಗಲೇ ವಿವರಿಸ್ತಾ ಇದ್ದೆ. ಇನ್ನು ಹಾಗೆಯೇ ಆಗಲೇ ಹೇಳ್ತಾ ಇದ್ದೆ, ಬಾಲಿಗೆ ಹೋದರೆ ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡಬೇಕು, ಯಾವೆಲ್ಲ ಸ್ಥಳಗಳಿಗೆ ಹೋಗಬಹುದು ಅಂತ ಹೇಳಿ. ಸೊ ಬಾಲಿಯಲ್ಲಿರುವಂತಹ ಕೆಲವೊಂದಿಷ್ಟು ಸ್ಥಳಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನೀವು ಉಬುದ್ ಅನ್ನುವಂತಹ ಸ್ಥಳ. ಉಬುದ್ ಹಚ್ಚ ಹಸಿರಿನ ಭತ್ತ ಗದ್ದೆಗಳಿಂದ ಸುತ್ತುವರಿದ ಸ್ಥಳವಾಗಿದೆ. ಹಾಗೆಯೇ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಲೇಂಪುಯಾಂಗ್ ದೇವಾಲಯ. ಆಗ್ಲೇ ಹೇಳಿದ್ದೆ ನಾನು ಲೇಂಪುಯಾಂಗ್ ದೇವಾಲಯ ಅಂತ ಹೇಳಿ. ಇದನ್ನ ಗೇಟ್ಸ್ ಆಫ್ ಹೆವೆನ್ ಅಂತ ಕೂಡ ಕರೀತಾರೆ ಅಂತ ಕೂಡ ಹೇಳ್ತಾ ಇದ್ದೆ. ಹಾಗೆ ಈ ಲೇಂಪುಯಾಂಗ್ ದೇವಾಲಯ ಅತ್ಯಂತ ಹಳೆಯ ಮತ್ತೆ ಪವಿತ್ರ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಒಂದು ದೇವಾಲಯ ಪರ್ವತಗಳ ಇಳಿಜಾರಿನಲ್ಲಿ ಇದ್ದು ಮೌಂಟ್ ಆಂಗುಂಗ್ನ ಅದ್ಭುತ ನೋಟವನ್ನ ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ 1700 ಮೆಟ್ಟಿಲುಗಳನ್ನ ಏರಿಕೊಂಡು ದೇವಾಲಯಕ್ಕೆ ಹೋಗ್ಬೇಕು. ಹಾಗೆ ಒಂದು ಅದ್ಭುತವಾಗಿರುವಂತಹ ಆಧ್ಯಾತ್ಮಿಕ ಅನುಭವವನ್ನ ಪ್ರವಾಸಿಗರಿಗೆ ಈ ಸ್ಥಳ ಕೊಡುತ್ತೆ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿಗೆ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಮುಂಜಾನೆ 6 ಗಂಟೆಗೆ ಮೊದಲು ಇಲ್ಲಿಗೆ ಭೇಟಿ ನೀಡುವುದು ಸೂಕ್ತ ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ಒಟ್ಟು 7 ದೇವಾಲಯ ಇದೆ. ಇನ್ನು ಈ ಒಂದು ದೇವಾಲಯ ಶಿವನ ಅಗ್ನಿ ರೂಪವಾದಂತಹ ಇದಾಬತಾರ ಹ್ಯಾಂಗಗ್ನಿ ಜಯನಿಗೆ ಸಮರ್ಪಿತವಾದಂತಹ ದೇವಾಲಯ ಇದಾಗಿದೆ. ಹಾಗೆ ಇನ್ನು ಇಲ್ಲಿಗೆ ಭೇಟಿ ನೀಡಬೇಕಾದಂತಹ ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಕುಟಾ ಬೀಚ್. ನಾನಾಗ್ಲೇ ಹೇಳ್ತಾ ಇದ್ದೆ, ಸೂರ್ಯಾಸ್ತ ವೀಕ್ಷಿಸೋದಕ್ಕೆ ಮತ್ತೆ ವಾಟರ್ ಸ್ಪೋರ್ಟ್ಸ್ಗೆ ಅತ್ಯುತ್ತಮವಾದಂತಹ ಸ್ಥಳವಾಗಿದೆ ಈ ಒಂದು ಕುಟಾ ಬೀಚ್. ಇಲ್ಲಿ 2.5 ಕಿಲೋಮೀಟರ್ ಉದ್ದದ ಬಿಳಿ ಮರಳು, ಅದ್ಭುತ ಸೂರ್ಯಾಸ್ತಗಳು, ಹಾಗೆ ಸ್ಪೋರ್ಟ್ಸ್ ಅನ್ನ ಕೂಡ ಇಲ್ಲಿ ಆಡಬಹುದಾಗಿದೆ. ಹಾಗೆ ಹೆಚ್ಚಿನ ಜನ ಇಲ್ಲಿ ನೈಟ್ ಸ್ಟೇ ಮಾಡುವುದನ್ನ ನೋಡಬಹುದಾಗಿದೆ. ಹತ್ತಿರದಲ್ಲೇ ರೆಸಾರ್ಟ್ಗಳು ಎಲ್ಲ ಇರೋದ್ರಿಂದ ಎಷ್ಟೋ ಜನ ರಾತ್ರಿ ಇಲ್ಲಿ ಸ್ಟೇ ಮಾಡುವುದನ್ನ ನೋಡಬಹುದಾಗಿದೆ. ಹಾಗೆ ಇಲ್ಲಿ ಕೆಫೆಗಳಿರ್ಬೋದು, ಹಾಗೆ ಶಾಪಿಂಗ್ ಮಾಲ್ಗಳೆಲ್ಲ ಇರೋದ್ರಿಂದ ತುಂಬಾ ಜನ ಬಾಲಿಗೆ ಬಂದವರು ಇಲ್ಲಿ ಶಾಪಿಂಗ್ ಮಾಡ್ತಾರೆ. ಇನ್ನೊಂದು ಸ್ಥಳ ಅಂತ ಹೇಳಿದ್ರೆ ಮೌಂಟ್ ಅಬತೂರ್. ಇದು ಒಂದು ಜ್ವಾಲಾಮುಖಿಯಾಗಿದೆ. ಸಮುದ್ರ ಮಟ್ಟದಿಂದ 1717 ಮೀಟರ್ ಎತ್ತರದಲ್ಲಿ ಇದೆ. ಕಿಂತಾಮಣಿ, ಬಾಲಿಯ ಕಿಂತಾಮಣಿ ಅನ್ನುವಂತಹ ಪ್ರದೇಶದಲ್ಲಿರುವ ಇದು ಬೆಳಗಿನ ಟೈಮ್ ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬಾ ಸೂಕ್ತವಾಗಿರುವಂತಹ ಸ್ಥಳ ಅಂತಾನೆ ಹೇಳ್ಬೋದು. ಹಾಗೆ ಸೂರ್ಯೋದಯದ ಅದ್ಭುತ ದೃಶ್ಯವನ್ನ ಇಲ್ಲಿ ವೀಕ್ಷಿಸಬಹುದು. ಹಾಗೆ ಇದು 28 ವರ್ಷಗಳ ಹಿಂದೆ ಬೃಹತ್ ಜ್ವಾಲಾಮುಖಿಯಿಂದ ರೂಪುಗೊಂಡಂತಹ ಸ್ಥಳವಾಗಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಇದಿಷ್ಟು ಕೂಡ ಬಾಲಿಯ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಹಾಗೆ ನೀವೇನಾದರೂ ನೆಕ್ಸ್ಟ್ ಒಂದೊಳ್ಳೆ ಪ್ಲೇಸ್ಗೆ ಟ್ರಾವೆಲ್ ಮಾಡಬೇಕು, ಯಾವುದಾದ್ರೂ ಔಟ್ ಆಫ್ ಕಂಟ್ರಿ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬಾಲಿಗೆ ವಿಸಿಟ್ ಮಾಡಿ. ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯದ ಜೊತೆ ನಿಮ್ಮ ನೆನಪುಗಳನ್ನ ಸಿಹಿಯಾಗಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ, ನೀವು ಕೂಡ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲು ಯಾವ್ದಾದ್ರು ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅಥವಾ ಯಾವ್ದಾದ್ರು ಹಿಡನ್ ಪ್ಲೇಸ್ ಬಗ್ಗೆ ನೀವು ಇನ್ಫಾರ್ಮೇಶನ್ ತಿಳಿಸ್ತೀರಾ ಅಂದ್ರೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ, ಹಾಗೆ ಯಾವಾಗ್ಲೂ ಹೇಳೋ ಹಾಗೆ ಟ್ರಾವೆಲಿಂಗ್ ಮಾಡ್ತಾ ಲೈಫ್ ನ ಎಂಜಾಯ್ ಮಾಡ್ತಾ ಇರಿ. ಎಲ್ರಿಗೂ ಕೂಡ ಟಡಾ, ಬಾಯ್, ಹ್ಯಾವ್ ಅ ನೈಸ್ ಡೇ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ನೆನ್ನೆಯ ಸಂಚಿಕೆಯಲ್ಲಿ ಆಧುನಿಕ ಭಗವದ್ಗೀತಾ ಅಂತಲೇ ಕರೆಯಲ್ಪಡುವಂತಹ, ಬದುಕಿನ ಮೌಲ್ಯಗಳನ್ನು ತಿಳಿಸುವಂತಹ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಪರಿಚಯದ ಬಗ್ಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ್ ಪ್ರಭು ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರು. ಮಂಕುತಿಮ್ಮನ ಕಗ್ಗವು 945 ಕಗ್ಗಗಳನ್ನು ಒಳಗೊಂಡಿರುವಂತಹ ಮೇರು ಕೃತಿಯಾಗಿದೆ. ಅದರಲ್ಲಿ ಆಯ್ದಂತಹ ಕೆಲವು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಜೊತೆಗೆ ಯಾಕೆ ಈ ಮಂಕುತಿಮ್ಮನ ಕಗ್ಗದ ಕೃತಿಯನ್ನು ಓದಬೇಕು ಅನ್ನೋದನ್ನು ಕೂಡ ತಿಳಿ ಹೇಳ್ತಾ ಇದ್ರು. ಕಾರ್ಯಕ್ರಮವನ್ನು ಮುಂದುವರಿಸಿದ ಮತ್ತಷ್ಟು ವಿಷಯಗಳನ್ನು ಶಾಂತಾರಾಮ್ ಪ್ರಭು ಅವರಿಂದ ತಿಳಿತಾ ಹೋಗೋಣ. ಸರ್ ನಮಸ್ತೆ. ಸರ್, ನೆನ್ನೆಯ ಸಂಚಿಕೆಯಲ್ಲಿ ನಮ್ಮೆಲ್ಲ ಕೇಳುಗರಿಗೆ ಮಂಕುತಿಮ್ಮನ ಕಗ್ಗದ ಪುಸ್ತಕವನ್ನು ಯಾಕೆ ಓದಬೇಕು, ಇದರಲ್ಲಿ ನಮಗೇನೆಲ್ಲ ಸಿಗತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರಿ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈ ಗ್ರಂಥದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳಿಯೋದಾದ್ರೆ ಸರ್.
6: ನೋಡಿ, ಒಂದೊಂದ್ಸಲ ಈಗ ನಾವು ಇವತ್ತಿನ ದಿನಗಳಲ್ಲಿ ಆತ್ಮಹತ್ಯೆಗಳನ್ನು ತುಂಬಾ ನೋಡ್ತಾ
7: ಇದ್ದೀವಿ.
6: ಬದುಕುವ ಧೈರ್ಯ ಇಲ್ಲ, ಧೈರ್ಯ ಇಲ್ಲ. ಪುರಂದರದಾಸರು ಅದಕ್ಕೆ ಆವಾಗಲೇ ನಮ್ಮನ್ನೆಲ್ಲ ಎಚ್ಚರಿಸಿದ್ದಾರೆ. ಈಸಬೇಕು, ಇದ್ದು ಜಯಿಸಬೇಕು. ಆಮೇಲೆ ಎಷ್ಟೋ ಜನರಿಗೆ ಜೀವನ ಅಂತ ಹೇಳಿದ್ರೆ ಅಸಹ್ಯ, ಅಪ್ರಿಯ, ಅಹಿತ ಆಗಿರುತ್ತೆ. ಅಂಥವರಿಗೆ DVJ ಅವರು ಹೇಳುವ ಹಿತವಚನ ನೋಡಿ, ಗೌರವಿಸು ಜೀವನವ,
7: ಕರೆಕ್ಟ್,
6: ಗೌರವಿಸು ಚೇತನವ. ನಿನ್ನ ಜೀವನವನ್ನ ನೀನ್ ಗೌರವಿಸು. ಹೌದಪ್ಪ, ಕಷ್ಟಗಳು ಬರ್ತವೆ, ನಿಜ. ಆರದೋ ಜಗವೆಂದು ಭೇದವೆಣಿಸದಿರು. ಇದು ಯಾರದ್ದು? ಬೇರೆಯವ್ರದ್ದು. ನಮ್ಗೆ ಯಾಕಿದ್ರು ಸುದ್ದಿ? ಭೇದ ಇರಬಾರ್ದು ನಮ್ಮಲ್ಲಿ. ನಾವು ಕೆಲಸ ಆಯ್ತ ಕೂಡ್ಲೆ ಸ್ವಿಚ್ ಆಫ್ ಮಾಡಿಸಿದ್ವಿ, ಯಾಕಂದ್ರೆ ಎಲೆಕ್ಟ್ರಿಕ್ ಬಿಲ್ ಬರ್ತದೆ ಅಂತ. ಮಾತೆ ಹೇಳ್ತೀವಿ ನಾವು, ಓ ಹೋದ ತಿಂಗಳು 250 ಬಂದಿತ್ತು, ಲೈಟ್ ಆಫ್ ಮಾಡು. ಹೋದ ವರ್ಷ 250 ರೂಪಾಯಿ ಬಂದಿತ್ತು, ಮಿಕ್ಸಿ ಆಫ್ ಮಾಡು. ಆದ್ರೆ ಒಂದು ಸ್ಟ್ರೀಟ್ ಲೈಟ್ ಉರಿತಾ ಇರೋದನ್ನಾದ್ರೆ ಗುಡದಲ್ಲಿ ಗಂಟೆ ಗಟ್ಟಲೆ ನಿಂತು ಮಾತಾಡಿದ್ರು, ಅದನ್ನ ಆಫ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆರದೋ ಜಗವೆಂದು ಭೇದವೆಣಿಸದಿದು. ಆ ಸ್ಟ್ರೀಟ್ ಲೈಟ್ ಕೂಡ ನಮ್ಮನೇದು, ನಮ್ಮ ರಾಜ್ಯದ್ದು. ಹಾಗೆ ಹೊತ್ತು ಉರಿಯೋದು ಬೇಡ ಆಫ್ ಮಾಡೋರಿ ಜೀವನ.
7: ಇಲ್ಲ,
6: ನಮ್ಮನೆ ಕಸ ಗುಡಿಸ್ತೀವಿ ನಾವು, ಕಸ ಹಾಕ್ಬೇಡ ಅಂತೀವಿ. ಯಾರು ಅತಿಥಿಗಳು ಬಂದ್ರೆ ವಿಶೇಷ ಮುತುವರ್ಜಿಯಿಂದ ಮನೆಯಲ್ಲೆಲ್ಲ ಸ್ವಚ್ಛ ಮಾಡ್ತೀವಿ. ಮನೆ ಎದುರುಗಡೆ ಇರೋ ಬಸ್ ಸ್ಟ್ಯಾಂಡ್ ಅನ್ನು ಒಂಚೂರು ಗುಡಿಸಬಾರ್ದೆ. ಏ, ಇದು ಗ್ರಾಮ ಪಂಚಾಯತಿ ಸರ್ಕಾರದ್ದು, ಬೇಕಾದ್ರೆ ಮಾಡ್ತಾರೆ. ಆರದು ಜಗವೆಂದು ಭೇದವೆಣಿಸದಿರು. ಕೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ. ಇದೆಲ್ಲ ಮಾಡ್ಬೇಕು, ಹೋರಾಟ ಮಾಡ್ಬೇಕು. ಆಗ ನಮ್ಮ ಜೀವನ ಸಮೃದ್ಧಿ ಆಗುತ್ತೆ. ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ, ಅದು ನಮ್ಮ ಆತ್ಮದ ಉನ್ನತಿಗೆ ಅದೊಂದು ಮಾರ್ಗವಾಗ್ತದೆ. ನೋಡಿ, ಅವರು ಬರೀತಾರೆ ಸೀತೆ ಕಾಡಿಗೆ ಬರುವಾಗ ಬಂಗಾರದ ಆಭರಣ ಎಲ್ಲ ತೆಗೆದಿಟ್ಟು ಬಂದ್ರು.
7: ಹೌದು,
6: ಆದ್ರೆ ಇನ್ನೇನು ವನವಾಸ ಮುಗಿತಾ ಬಂದಿದೆ ಒಂದ್ ವರ್ಷ. ಬಂಗಾರದಂತೆ ಹೊಳೆಯುವ ಕೃತಕವಾದ ಬಣ್ಣಕ್ಕೆ ಮಾರುವುದು. ಧಾರಣೀಸುತೆಯ ಒಂದು ದೃಢ ಮನಸ್ಕರದಾರು, ಅಷ್ಟು ಗಟ್ಟಿ ಮನಸ್ಸ ಒಂದು. ವನವಾಸ ಇದ್ದಿದ್ರೆ ರಾಮನಿಗೆ ಮಾತ್ರ ಸೀತೆ ಇರ್ಲಿಲ್ಲ.
7: ಹೌದು,
6: ಆದ್ರೂ ಗಂಡನ ಹಾಗೆ ನಾರು ಬಟ್ಟೆ ಉಟ್ಕೊಂಡು ಎಲ್ಲ ತೆಗೆದಿಟ್ಟು ಬಂದ್ರು.

0: ಬಹಳ ಸುಂದರವಾಗಿ ಬರೀತಾರೆ. ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ ಮನಸ್ಸಿನುದ್ದಾರ. ಒಂದು ದೇವಸ್ಥಾನ ಬೇಕು, ಭಜನೆ ಬೇಕು, ಪೂಜೆ ಬೇಕು, ಆಮೇಲೆ ದೇವರ ಪ್ರಸಾದ ಬೇಕು. ನಾವೊಂದು ಎರಡು ತೆಂಗಿನಕಾಯಿ ತಗೊಂಡು ಹೋಗಿ ದೇವರಿಗೆ ಕೊಡ್ತೀವಿ, ಆಮೇಲೆ ಬಟ್ಟೆ ನಮ್ ಪ್ರಸಾದ ಕೊಡಿ ಅಂತ ಹೇಳ್ತೀವಿ.
1: ಹೌದು,
0: ನಮ್ ತೆಂಗಿನಕಾಯಿ ಕೊಡಿ ಅಂತ ನಾವು ಕೇಳೋದಿಲ್ಲ.
1: ಇಲ್ಲ ಇಲ್ಲ,
0: ನಾವೇ ಕೊಟ್ಟ ತೆಂಗಿನಕಾಯಿಯನ್ನ ಒಡೆದು ಎರಡು ಭಾಗ ಮಾಡಿದ್ದು ನಮ್ಗೆ ಪ್ರಸಾದ ಆಗತ್ತೆ. ಅದು
1: ಕರೆಕ್ಟ್.
0: ಇದೆಲ್ಲ ಜೀವನದ ಅಲಂಕಾರ. ಅಲಂಕಾರ ಅಂದ್ರೆ ಕಣ್ಣಿಗೆ ಕಾಣಿಸೋದು ಮಾತ್ರ ಅಲ್ಲ, ಮನಸ್ಸಿನ ಉದ್ಧಾರ. ನಮ್ಮ ಮನಸ್ಸು ಉದ್ಧಾರ ಆಗ್ಬೇಕು. ಉದ್ಧಾರ ಅಂತ ಹೇಳಿದ್ರೆ ಮೇಲ್ಮುಖವಾಗಿ ಚಲಿಸಬೇಕು. ಬರೀತಾರೆ, ಭಾವವಂ ಕ್ಷುಲ್ಲ ಜಗದಿಂ ಬಿಡಿಸಿ ಮೇಲುವಯುವುದು. ನಮ್ಮ ಭಾವ, ಭಾವನೆಗಳು, ಆಲೋಚನೆಗಳು, ಚಿಂತೆಗಳು ಜಗತ್ತಿನ ಕ್ಷುಲ್ಲಕವಾದ ವಿಚಾರಗಳಲ್ಲೇ ಮುಳುಗಿರೋದು. ನೋಡಿ, ವರ್ಡ್ಸ್ವರ್ತ್ ಅನ್ನುವಂತಹ ಒಬ್ಬ ಮಹಾಕವಿ ಒಂದು ಒಳ್ಳೆಯ ಒಂದು ಸಾನೆಟ್ ಬರ್ಲಿಯನ್ನು 14 ಸಾಲಿನ ಬಂದ್ರೆ, ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್. ನಮ್ಮ ಜೀವನದಲ್ಲಿ ಅಭ್ಯುದಯ ಪ್ರಗತಿಗಳು ಯಾಕೆ ಆಗೋದಿಲ್ಲ? ಇಡೀ ಪ್ರಪಂಚವನ್ನ ನಾವು ತಲೆಯಲ್ಲಿ ತುಂಬಿಕೊಂಡಿದ್ದೀವಿ. ನಮ್ಮ ಮುಂದಿನ ಗುರಿ ಏನು, ನಮ್ಮ ಮುಂದಿನ ಕರ್ತವ್ಯ ಏನು, ಅದರ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ನಾವು ರವೀಂದ್ರನಾಥ ಠಾಗೂರ್ ಅವರು ಗೀತಾಂಜಲಿಯ ಒಂದು ಒಳ್ಳೆ ಪ್ರಾರ್ಥನೆ ಬರೆದಿದ್ದಾರೆ. ನಮಗೆ ಬಂಗಾರ ಕೊಡೋ, ಐಶ್ವರ್ಯ ಕೊಡು ಅಂತ ಅಲ್ಲ. ಗಿವ್ ಮೀ ದ ಸ್ಟ್ರೆಂತ್, ನಮ್ಗೆ ಎಷ್ಟು ಶಕ್ತಿ ಕೊಡು ದೇವ್ರಿ, ಟು ರೈಸ್ ಮೈ ಹೆಡ್ ಎಬೌ ದ ಡೈಲಿ ಟ್ರಿಫಲ್ಸ್. ಟ್ರಿಫಲ್ ಅಂತ ಹೇಳಿದ್ರೆ ಕ್ಷುಲ್ಲಕ ವಿಚಾರ. ನನ್ನ ಜೀವನದಲ್ಲಿ ಪ್ರಪಂಚದಲ್ಲಿ ನಡೆಯುವ ಕ್ಷುಲ್ಲಕ ವಿಚಾರಗಳ ಎದುರಿಗೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡು. ಅದ್ಯಾವುದು ನಮ್ಮ ಒಳಗೆ ಪ್ರವೇಶ ಮಾಡಬಾರದು. ಆವುದಾದೊಡಂ ಒಳಿತು ಮಂಕುತಿಮ್ಮ, ಅದ್ಯಾವುದೇ ಇರ್ಲಿ, ದೇವಸ್ಥಾನ ಇರಬಹುದು, ಪುಣ್ಯಕ್ಷೇತ್ರ ಇರಬಹುದು, ಯಾತ್ರೆ ಇರಬಹುದು, ಅದ್ಯಾವ್ದಿದ್ರೂ ಕೂಡ ಅವೆಲ್ಲವೂ ಕೂಡ ನಮಗೆ ಒಂದು ಬಿಡುಗಡೆಯನ್ನ ಕೊಡ್ತಾವೆ.
2: ಖಂಡಿತವಾಗ್ಲೂ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಮಹಾನ್ ಕೃತಿ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆಗಳು ಎದುರಾದ್ರೂ ಅದನ್ನ ಎದುರಿಸಿ ಗಟ್ಟಿಯಾಗಿ ನಿಲ್ಲಬೇಕು, ದೃಢವಾಗಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು, ಬಗೆಹರಿಸಿಕೊಳ್ಳುವಲ್ಲಿ ನಮ್ಮ ಚಿತ್ತ ಇರಬೇಕು ಅನ್ನೋದನ್ನ ತಿಳಿಸುತ್ತೆ. ಇಂತಹ ಮತ್ತಷ್ಟು ವಿಷಯಗಳನ್ನ ಶಾಂತಾರಾಮ ಪ್ರಭು ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮಹಾಲಕ್ಷ್ಮಿ ಸ್ವೀಟ್ಸ್.
5: ಓ, ಯಾವ್ದೋ ಮೆಸೇಜ್ ಬಂತು.
6: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
5: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
6: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
5: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಸರ್ ಅವರಿದ್ದಾರೆ. ನಿನ್ನೆ ಮತ್ತು ಈ ದಿನದ ಸಂಚಿಕೆಯಲ್ಲಿ ಮಂಕುತಿಮ್ಮನ ಕಗ್ಗದ ಪುಸ್ತಕವನ್ನು ಯಾಕೆ ಓದಬೇಕು, ಅದನ್ನು ಓದೋದ್ರಿಂದ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮಂಕುತಿಮ್ಮನ ಕಗ್ಗದ ಮಹಾನ್ ಕೃತಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಶಾಂತಾರಾಮ ಪ್ರಭು ಸರ್ ಅವರಿಂದ ಕೇಳೋಣ.
0: ನೋಡಿ, ಈಗ ನಾವು ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ಹೇಳ್ತೀವಿ, ಕೇಳ್ತೀವಿ, ಯಕ್ಷಗಾನ ಆಮೇಲೆ

0: ರಾಮಾಯಣ ಮಹಾಭಾರತಗಳನ್ನ ಆಧರಿಸಿದಂತ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ನಲ್ಲಿ ತುಂಬಾ ಸಿನಿಮಾಗಳು ಬಂದ್ವು. ಅದೆಲ್ಲ ನೋಡ್ತೀವಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ. ಆದರೆ ಅದರಿಂದ ನಾವು ಏನ್ ಕಲಿತೀವಿ, ಅದನ್ನ ಬರೀತಾ ಇರೋರು ತನ್ನ ರುಚಿ ರಾಮ ರುಚಿ, ತನ್ನ ಸಂತುಷ್ಟಿ ಪರಿಪೂರ್ಣ ಒಪ್ಪುದು ರಾಮ ಸಂತುಷ್ಟಿ ಹಿಂದೆ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಗುತಿಮ್ಮ. ಅವಳು ಪ್ರತಿ ದಿವಸ ಸ್ನಾನ ಮಾಡಿ ಹಣ್ಣುಗಳನ್ನ ತಂದಿರ್ತಿತ್ತು, ಕೊಳೆತ ಹಣ್ಣುಗಳು, ಕಾಯಿ ಎಲ್ಲ ತೆಗೆದು ಸಾಕಿದ್ಲು. ಅವಳು ಎಷ್ಟೋ ದಿವಸ ಉಪವಾಸನೇ ಇದ್ಲು. ರಾಮ ಬರ್ತಾನೆ ಅಂತ ರಾಮನ ನೋಡಿರ್ಲಿಲ್ಲ ಅವಳು. ಅವಳ ಗುರುಗಳಾದಂತ ಮತಂಗ ಋಷಿಗಳು ಹೇಳಿದ್ರು, ಮಹಾವಿಷ್ಣು ರಾಮನಾಗಿ ಹುಟ್ಟಿದಾನೆ, ರಾಮನಾಗಿ ಮನುಷ್ಯನಾಗಿ ಬಂದಿದ್ದನ್ನ ನೋಡುವ ಯೋಗ ನನಗಿಲ್ಲ, ನೀನ್ ನೋಡು, ನೀನ್ ನನ್ನ ಶಿಷ್ಯೆ, ನನ್ಗೆ ಆ ಪುಣ್ಯ ಬರ್ತದೆ ಅಂತೇಳಿ ಅವರು ಬ್ರಹ್ಮೈಕ್ಯರಾಗ್ತಾರೆ. ರಾಮ ಲಕ್ಷ್ಮಣರು ಬರ್ತಾರೆ. ಬಂದ ತಕ್ಷಣ ಅವಳ ಗುಡಿಸಿಲಿನಲ್ಲಿ ಒಂದು ಹರಕು ಚಾಪೆ ಹಾಸಿ ರಾಮನಿಗೆ ಹಣ್ಣುಗಳನ್ನ ಆರಿಸಿ ಕೊಡ್ತಾಳೆ. ಆ ರಾಮ ಹಣ್ಣುಗಳನ್ನ ತಿಂದು ಸಂತೃಪ್ತಿ ಪಡ್ತಾನೆ. ಶಬರಿ ತಾನು ಸ್ವತಃ ಹಸಿದಾಗ ಹಣ್ಣು ತಿಂದಷ್ಟು ಸಂತೋಷ ಪಡ್ತಾಳೆ. ಇದನ್ನ ನಾವು ಕಲಿಬೇಕು.
1: ನಿಜ ನಿಜ.
0: ಬೇರೆಯವರಿಗೆ ಯಾವುದು ಪ್ರಿಯವೋ ಅದು ನಮ್ಗೆ ಪ್ರಿಯವಾಗಬೇಕು. ಬೇರೆಯವರಿಗೆ ಯಾವುದು ಅಪ್ರಿಯವೋ ಅದು ನಮಗೂ ಅಪ್ರಿಯವಾಗಬೇಕು. ನಾವು ಅದನ್ನ ಮಾಡೋದಿಲ್ಲ ಜೀವನದಲ್ಲಿ. ನಾವು ನಮ್ಮ ಸುಖ ನಮ್ಮ ಪ್ರೀತಿ.
1: ನಿಜ.
0: ಹನುಮಂತನ ಉದಾಹರಣೆಯನ್ನು ಬಹಳ ಸೊಗಸಾಗಿ ಹೇಳ್ತಾರೆ. ಹನುಮಂತ ಏನ್ ಪಾಠ ಮಾಡ್ತಾನೆ ನಮ್ಗೆ?
1: ಹೌದಲ್ಲ,
0: ಹನುಮಂತ ಇಲ್ಲದ ಊರೇ ಇಲ್ಲ.
1: ಹೌದು.
0: ಆ ಮುತ್ತತ್ತಿ, ಕೋಲಾರ, ನಮ್ಮ ಹೊಸನಗರ ತಾಲೂಕಿನಲ್ಲಿರುವಂತಹ ನಗರದ ಪಂಚಮುಖಿ ಆಂಜನೇಯ ದೇವಸ್ಥಾನ, ಇವೆಲ್ಲವೂ ಬಹಳ ಪ್ರಸಿದ್ಧ. ಹನುಮಂತನು ನಮ್ಗೊಂದು ಉಪದೇಶ ಮಾಡ್ತಾನೆ, ಬಾಯಿ ಬಿಟ್ಟು ಹೇಳೋದಿಲ್ಲ ಅವನು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನು ಎಲ್ಲವೂ ಎಲ್ಲವ ನೀಡುತ್ತ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತತ್ವ ಇರಬೇಕು, ಒಳ್ಳೆಯ ಸಿದ್ಧಾಂತ ಇರಬೇಕು, ಒಂದು ಒಳ್ಳೆಯ ಮೌಲ್ಯ ಇರಬೇಕು. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ಆ ತತ್ವಕ್ಕೆ ನಾವು ಹಗಲು ರಾತ್ರಿ ಮನಸೋರಬೇಕು. ಬೇರೇನು ಆಲೋಚನೆ ಮಾಡಬಾರ್ದು, ಎಲ್ಲವನ್ನು ಅದಕ್ಕೆ ಸಮರ್ಪಣೆ ಮಾಡಬೇಕು. ನಾವು ಮಾಡುವ ವೃತ್ತಿ ಇರಬಹುದು, ಅಥವಾ ನಮ್ಮ ಪ್ರವೃತ್ತಿ, ನಮ್ಮ ಅಭಿರುಚಿ ಇರಬಹುದು. ಹಿಂದೆ ದೊಡ್ಡ ದೊಡ್ಡ ಸಾಧಕರು ಹೇಗಾದ್ರು ಅಂದ್ರೆ ಹೀಗೆ ಒಂದು ಸಾಧನೆ, ಒಂದು ಗುರಿ ಎದುರುಗಡೆ ಇಟ್ಕೊಂಡು ಹಗಲೂ ರಾತ್ರಿ ತಮ್ಮ ಜೀವನ, ಚಿಂತನೆ, ಹಣ ಎಲ್ಲವನ್ನು ಕೂಡ ಅದಕ್ಕೆ ಸಮರ್ಪಣೆ ಮಾಡಿದ್ರು. ಥಾಮಸ್ ಆಲ್ವಾ ಎಡಿಸನ್, ಅವನು ಗ್ರಾಮಫೋನ್ ಕಂಡು ಹಿಡಿದ, 72 ಗಂಟೆ ಕೆಲಸ ಮಾಡಿದ್ನು ಅಂತ ಹೇಳಿದ್ರು, ಅವಿಶ್ರಾಂತವಾಗಿ. ನಾವು ಆಡಿದ ಮಾತನ್ನ ರಕ್ಷಣೆ ಮಾಡಿ ಇಟ್ಕೊಂಡು ಆ ಮೂಲ ಧ್ವನಿಯನ್ನ ಕೇಳಬಹುದಾದ ತತ್ವವನ್ನು ಅವನು ಕಂಡಿಡಿದ. ಅಲ್ಲಿ ತುಂಬಾ ಸಂತೋಷ ಆಯಿತು. ಅವನಿಗೊಬ್ಬ ಅಟೆಂಡರ್ ಇದ್ದ, ಒಬ್ಬ ಸಹಾಯಕ, ಅವನನ್ನು ಕರೆದು ಹೇಳಿದ್ನಂತೆ, ನೋಡ್ ನಾನು ಇದೊಂದು ಯಂತ್ರ ಕಂಡು ಹಿಡಿದಿದ್ದೀನಿ, ಒಂದು ಹಾಡು ಹೇಳು ಅಂದಂತೆ. ಅವನಿಗೆ ಏನ್ ಹಾಡು ಬರುತ್ತೆ?
1: ಹೌದಲ್ಲ,
0: ಅವನು ಗಂಟ್ಲು ಸರಿ ಮಾಡಿಕೊಂಡು ಮೇರಿ ಹ್ಯಾಡಿ ಲಿಟ್ ಲ್ಯಾಂಬ್ ಅಷ್ಟೇ ನನ್ಗೆ ಬರೋದು ಅಂದಂತೆ. ಅದು ರೆಕಾರ್ಡ್ ಮಾಡಿ ಮತ್ತೆ ಕೇಳಿಸ್ಲು. ಹಾಗೆ ಆ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಒಂದು ತತ್ವ, ಒಂದು ಸಿದ್ಧಾಂತ ಇಟ್ಕೊಳ್ಬೇಕು. ಹೀಗಾಗಿ ಬಹಳ ದೊಡ್ಡ ದೊಡ್ಡವರೆಲ್ಲ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ರು. ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯನ್ನ ನಾವು ಓದಿದ್ರೆ ಸಾಕು.
1: ನಿಜ ನಿಜ.
0: ಇದು ಹನುಮಂತ ಮಾಡುವಂತಹ ಒಂದು ಉಪದೇಶ ಅಂತ ಅವರು ಬರೀತಾರೆ. ನೋಡಿ, ಈಗ ಉದಾಹರಣೆಗೆ ನಾನು ಮ್ಯಾಕ್ಬೆತ್ ನ ಉದಾಹರಣೆ ಹೇಳಿದೆ. ಒಂದೇ ಒಂದರಲ್ಲಿ ನಾನು ಪ್ರಾತಿನಿಧಿಕವಾಗಿ ಹೇಳ್ತೀನಿ, ಕಾಂಕ್ಷೆಗಳ ಬೋಧಿಸುವ ಬಂಧು ಸಖರು ಉಪಕಾರ. ನಮ್ಗೆ ಬಂಧುಗಳು, ಮಿತ್ರರು, ನೆಂಟರು ಎಲ್ಲ ಇರ್ತಾರೆ, ಬೇಕಾದಷ್ಟು ಉಪದೇಶ ಮಾಡ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಮ್ಯಾಕ್ಬೆತನಿಗೆ ಯಕ್ಷಿಣಿಯರು ಎಸಗಿದ ಉಪದೇಶ. ಯಕ್ಷಿಣಿಯರು ಸ್ಕಾಟ್ಲೆಂಡಿನ ಒಬ್ಬ ರಾಜ ಪ್ರಮುಖ, ಅವನು ಮ್ಯಾಕ್ಬೆತ್ತು ಒಂದು ದಂಗೆಯನ್ನ ಅಡಗಿಸಿ ಬರ್ತಾನೆ. ಬರುವ ದಾರಿಯಲ್ಲಿ ಮೂರು ಜನ ಮಂತ್ರವಾದಿನಿಗಳು ಯಕ್ಷಿಣಿಯ ಸಿಗ್ತಾರೆ. ನೀನು ಇನ್ನೂ ಮೇಲಿನ ಹುದ್ದೆಗೆ ಹೋಗ್ತೀಯಾ ಅಂತ ಒಬ್ಳು ಹೇಳ್ತಾಳೆ. ಶ್ರೀಮಂತ ಆಗ್ತಿ ಅಂತ ಇನ್ನೊಬ್ಳು, ಸ್ಕಾಟ್ಲೆಂಡಿನ ರಾಜ ಆಗ್ತೀಯ ನೀನು ಅಂತ ಅಂತಾಳೆ. ಅದನ್ನ ಹೆಂಡತಿ ಹತ್ರ ಬಂದು ಹೇಳ್ತಾನೆ ಅವನು. ಹಲೋ, ಅವಾಗ ಅವನ ಹೆಂಡತಿ 80 ವರ್ಷದ ಡಂಕನ್ ಅನ್ನ ಕೊಲೆ ಮಾಡ್ತಾಳ. ಅವಳು ನನ್ನ ಗಂಡ ರಾಜ ಆಗ್ಬೇಕು ಅಂತ. ಉತ್ಸಾಹ ವಿದ್ಯೇನು, ಉಲ್ಲಾಸ ವಿದ್ಯೇನೋ, ವಾತ್ಸಲ್ಯ ವಿದ್ಯೇನೋ, ಅಕ್ಷಿ ನಿರ್ಮಲವೇನೋ ಮಂಕುತಿಮ್ಮ. ನಮ್ಮ ಉತ್ಸಾಹ ಇರ್ಬೋದು, ನಾನು ದೊಡ್ಡ ಅಧಿಕಾರಿ ಆಗ್ಬೇಕು, ಶ್ರೀಮಂತ ಆಗ್ಬೇಕು ಅಂತ. ಆಮೇಲೆ ವಾತ್ಸಲ್ಯವೂ ಇರಬಹುದು, ಆದ್ರೆ ಅಕ್ಷಿ ನಿರ್ಮಲವೇನೋ ಮಂಕುತಿಮ್ಮ. ಬಂಧುಗಳು, ಮಿತ್ರರು, ಸ್ನೇಹಿತರು ನಮ್ಗೆ ಸಲಹೆ ಕೊಡ್ತಾರೆ, ಉಪದೇಶ ಮಾಡ್ತಾರೆ. ಅದಕ್ಕೆ ಕೈಗೆ ಮಂಥರೆ ಮಾಡಿದ ದುರ್ಬೋಧನೆಯನ್ನು ಡಿವಿಜರ್ ಉಪಯೋಗಿಸ್ಕೊಳ್ತಾರೆ. ಒಬ್ಬ ಮಂಥರಿಯ ದುರ್ಬೋಧನೆಯಿಂದ ಏನೆಲ್ಲ ಆಯ್ತು, ಇಡೀ ಅಯೋಧ್ಯೆ ಸ್ಮಶಾನ ಆಗೋಯ್ತು. ಆದ್ರೆ ನಮ್ಮ ನೋಟ, ನಮ್ಮ ದೃಷ್ಟಿ, ನಮ್ಮ ಆಲೋಚನೆಗಳು ಶುದ್ಧವಾಗಿರ್ಬೇಕು. ಆಮೇಲೆ ನೋಡಿ ಅವ್ರು ಹೇಳ್ತಾರೆ, ನಾವು ಯೌವನ ಇದ್ದಾಗ, ಬಿಸಿರಕ್ತ ಇದ್ದಾಗ, ಉತ್ಸಾಹ ಇದ್ದಾಗ ಬೇಕಾದಷ್ಟು ಸಂಪತ್ತನ್ನ ದುಡಿತೀವಿ ನಾವು. ಆದ್ರೆ ನಮ್ಮಲ್ಲೊಂದು ಪರಿಪಕ್ವತೆ ಬರಬೇಕು.
1: ಕರೆಕ್ಟ್.
0: ಆ ಪರಿಪಕ್ವತೆ ಹೇಗಿರ್ಬೇಕು ಅನ್ನೋದಕ್ಕೆ ಬಹಳ ಅದ್ಭುತವಾಗಿ ಪರಿಣಾಮಕಾರಿಯಾಗಿ ಹೇಳ್ತಾರೆ. ಜೋಳಿಗೆಯ ಪಿಡಿದು ನೀ ನೂರಿ ನೂರಿಗೆ ನಡೆದು, ಹೇಳುತ್ತ ಹಾಡುಗಳ ಭಾರಗಳ ಮರೆತು, ಬೀಳು ಮೇಲುಗಳಿಂದ ಮನವನನು ಅಲುಗಿಸದೆ ಬಾಳ ನಡೆಸುವುದೆಂದೋ ಮಂಕುತಿಮ್ಮ. ಎಲ್ಲ ಉಂಟು ನಮ್ಮ ಹತ್ರ. ಜೋಳಿಗೆಯ ಪಿಡಿದು ನೀ ನೂರಿ ನೂರಿಗೆ ನಡೆದು, ಊರಿಂದ ಊರಿಗೆ ನಡ್ಕೊಂಡೇ ಹೋಗ್ಬೇಕು ನಾವು.
1: ಹೌದು,
0: ಬಸ್ನಲ್ಲೋ ಫ್ಲೈಟ್ ನಲ್ಲೋ ಹೋಗೋದಲ್ಲ, ಒಂದು ಜೋಳಿಗೆ ಇದ್ರೆ ಸಾಕು. ಜೋಳಿಗೆಯಲ್ಲಿ ಇನ್ನೆಂತ ಇರುತ್ತೆ, ಒಂದ್ ಎರಡು ಬಟ್ಟೆ ಚೂರು ಬಿಟ್ರೆ.
1: ಹೌದು,
0: ಹೇಳುತ್ತ ಹಾಡುಗಳ ಭಾರಗಳ ಮರೆತು. ಏನ್ ಮಾಡೋದು, ದೇವ್ರು ನಮ್ಗೆ ಹಾಡುವ ಕಂಠ ಕೊಡ್ಲಿಲ್ಲ, ಅರೆ ಬಯಲು ಹೇಳ್ಬಹುದಲ್ಲ.
1: ನಿಜ ನಿಜ.
0: ನಮ್ಗೆ ಯಾವ ಸಾಹಿತ್ಯಕ್ಕೆ, ಯಾವ ಸಂದರ್ಭಕ್ಕೆ, ಯಾವ ರಾಗ, ಯಾವ ರಸಕ್ಕೆ ಯಾವ ರಾಗ ಅನ್ನೋದು ಗೊತ್ತಿಲ್ಲ. ಏನ್ ಮೂರ್ತಿ ರಾಯರಿ ಒಂಥರ ತುಂಬಾ ಸಂತೋಷ ಆಗಿತ್ತಂತೆ. ಏನೋ ಕಾರಣ, ಅಪ್ರಯತ್ನವಾಗಿ ಅವರು ದಾಸರ ಕೀರ್ತನೆ ಹರಿತಿದ್ರು. ಅದೇನಂದ್ರೆ, ಮನುಜ ಶರೀರವಿದೇನು ಸುಖ, ಇದು ನೆನೆದರೆ ಘೋರವಿದೇನು ಸುಖ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ರೂ ಕೂಡಲೇ ಅವರಿಗೆ ನುಗು ಬಂತಂತೆ. ಅಲ್ಲ, ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ, ಮನುಜ ಶರೀರವಿದೇನು ಸುಖ ಅಂತ ಹಾಡ್ತಾ ಇದ್ದೀನಿ ನಾನು.
1: ಹೌದು,
0: ಮನುಜ ಶರೀರವೇ ಇಲ್ಲದೆ ಇದನ್ನ ಹಾಡೋದು ಹೇಗೆ?
1: ಹೌದಲ್ಲ.
0: ಆ ರೀತಿ ನಾವು ಹಾಡುಗಳನ್ನ ಹೇಳ್ತಾ ಹೋಗೋಣ. ಆಮೇಲೆ ಈ ಜಗತ್ತಿನಲ್ಲಿ ಕೀಳು ಮೇಲು, ಶ್ರೀಮಂತ ಬಡವ ಅನ್ನುವಂತಹ ಭೇದ ಭಾವನ ಮರ್ತು ಬಿಡೋಣ. ಭಾರಗಳ ಮರೆತು ನೋಡಿ ಎಂತ ದೊಡ್ಡ ಮಾತು.
1: ಹೌದು,
0: ಮನುಷ್ಯ ಹುಟ್ಟಿದ ಕೂಡಲೇ ಅವನ ಹೆಗಲನ್ನ ಹತ್ತಿ ಕೂತ್ಕೊಳ್ಳೋದು ಹೊಣೆಗಾರಿಕೆ ಅನ್ನುವ ಭಾರ. ಆ ಭಾರ ಹೋಗೋದು ಯಾವಾಗ? ನಾವು 4 ಜನರ ಹೆಗಲಿಗೆ ಭಾರವಾದಾಗ.
1: ಕರೆಕ್ಟ್.
0: ವಾಲ್ಮೀಕಿ ಮಹರ್ಷಿಗಳು ನೋಡಿ, ಹೆಂಡತಿ ಬೇಡ, ಮಕ್ಕಳು ಬೇಡ, ಮೊಮ್ಮಕ್ಕಳು ಬೇಡ, ಬಂಧುಗಳು ಬೇಡ ಅಂತ ಎಲ್ಲರನ್ನು ಬಿಟ್ಟು ಒಂದು ಆಶ್ರಮ ಕಟ್ಕೊಂಡಿದ್ರು. ಯಾವ ವಯಸ್ಸಿನಲ್ಲಿ ಒಬ್ಬಳು ಮಗಳು, ಸೊಸೆನೋ, ಮೊಮ್ಮಗಳು ಗರ್ಭಿಣಿಯಾಗಿ ಮನೆಯಲ್ಲಿದ್ದು ಅವಳ ಬಾಣಂತನ, ಮೊಮ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗಮನ ಕೊಡಬೇಕಿತ್ತು, ಗರ್ಭವತಿಯಾದ ಸೀತೆ ಅವರ ಆಶ್ರಮವನ್ನು ಸೇರಿದ್ರು. ಅವ್ರ ಜವಾಬ್ದಾರಿ ಬಿಟ್ರು, ಜವಾಬ್ದಾರಿ ಅವರನ್ನ ಬಿಟ್ಲಿದ್ರ, ಹುಡ್ಕೊಂಡು ಬಂದ್ಬಿಡ್ತು.
1: ಹೌದಲ್ವಾ ಸರ್?
0: ಆ ಗರ್ಭವತಿ ಸೀತೆ,
1: ಓಕೆ,
0: ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಹೆಂಡತಿ, ಇಡೀ ಜಗತ್ತನ್ನ ಆಳಿದ ಸಾರ್ವಭೌಮನ ಪತ್ನಿ, ಗರ್ಭಿಣಿ, ಅಲ್ಲಿರುವಂತ ಮುನಿ ವಧುಗಳನ್ನ ಸ್ತ್ರೀಯರನ್ನೆಲ್ಲರನ್ನು ಕರೆದು, ಅವಳ ಬಗ್ಗೆ ಏನು ಕೇಳಬೇಡಿ, ನಿನ್ನ ಹೆಸರೇನು, ಊರು ಯಾವ್ದು, ಅಪ್ಪ ಅಮ್ಮ ಯಾರು, ಗಂಡ ಯಾರು ಕೇಳಬೇಡಿ, ದೇವಿ ಚೆನ್ನಾಗಿ ನೋಡ್ಕೊಳ್ಳಿ ಗರ್ಭವತಿ ಅವಳು. ಅವಳಿ ಮಕ್ಕಳು ಹುಟ್ಟಿದ್ರು, ಶಸ್ತ್ರ ಶಾಸ್ತ್ರ ಎಲ್ಲ ಪಾಠ ಹೇಳಿದ್ರು. ಸೀತೆಯ ಅನುಭವವನ್ನ ತಗೊಂಡು ರಾಮಾಯಣವನ್ನ ಬರೆದು ನೋಡಿ, ಹೊಣೆಗಾರಿಕೆಯನ್ನ ಬಿಟ್ಟ ವಾಲ್ಮೀಕಿಗಳಿಗೆ ಹೊಣೆಗಾರಿಕೆ ಗಂಟು ಬಿತ್ತು.
1: ನಿಜ, ಹೌದು,
0: ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಮ್ಮ ಹೊಣೆಗಾರಿಕೆ ಉಂಟು. ರಸ್ತೆ ಮೇಲೆ ಹೋಗುವಾಗ, ಅಂಗಡಿ ಹೋಟ್ಲಲ್ಲಿ ಬಸ್ ಪ್ರಯಾಣ ಮಾಡುವಾಗ, ಆ ಹೊಣೆಗಾರಿಕೆಯನ್ನು ಮರೆತಿರೋದೆ ಇವತ್ತೆಷ್ಟೋ ಘರ್ಷಣೆಗಳಿಗೆ ಕಾರಣ, ಭಾರಗಳ ಮರೆತು. ಅದನ್ನ ನಾವು ಸ್ವಲ್ಪ ಮರೀಬೇಕು. ಅದನ್ನ ಎಷ್ಟೋ ಜನ ಕಾಶಿಗೆ ಹೋಗೋದು, ಅಲ್ಲಿಂದ ಫೋನ್ ಮಾಡೋದು ಮನೆಗೆ, ಕೆಲಸದವ್ರು ಬಂದ್ಯಾರ, ಮಳೆ ಬರ್ತಾ ಇದೆಯಾ, ಅವನೊಂದು 5,000 ರೂಪಾಯಿ ಕೊಡೋದಿತ್ತು ಕೊಡು ಅಂತ ಹೇಳಿ ಕೊಟ್ನ, ಇರೋದಿಲ್ಲ ಅಂದ್ರೆ ಕಾಶಿಯಲ್ಲಿ.
1: ನಿಜ,
0: ಕಾಶಿಗೆ ಹೋಗೋ ಹೋಗ್ತಾ ಅವ್ರ ಮನೆ ವ್ಯವಹಾರ ಎಲ್ಲ ಹೊತ್ಕೊಂಡೇ ಹೋಗೋದು, ಎಲ್ಲ ಮರಿಬೇಕು. ಇದಕ್ಕೆ ಅನಾಸಕ್ತ ಭಾವ ಅಂತ ಹೆಸರು, ಡಿಸ್ಇಂಟರೆಸ್ಟೆಡ್ನೆಸ್ ಅಂತ ಒಂದು ಶಬ್ದ ಇದೆ. ಡಿವಿಜಿಯವರು ನಮಗೆ ಅಂತದನ್ನ ಬೋಧನೆ ಮಾಡ್ತಾರೆ ಈ ಮಂಕುತಿಮ್ಮನ ಕಗ್ಗದಲ್ಲಿ.
2: ಸ್ನೇಹಿತರೆ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅವರು ಮಂಕುತಿಮ್ಮನ ಕಗ್ಗದ ವಿಶೇಷತೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಆ ಪುಸ್ತಕದ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಅವರಿಂದ ಕೇಳೋಣ.
0: ಈ ಒಂದು ಪ್ರಶ್ನೆ ಬರುತ್ತೆ, ಡಿವಿಜಿಯವರು ಈ ಪದ್ಯಗಳನ್ನೆಲ್ಲ ಯಾಕೆ ಬರೆದರು? ಕೆಲವು ಕಡೆ ನಾನೆಂಬುದೊಂದಂಶ ಇತರ ಜಗ ಒಂದಂಶ, ನಾನು ನೀನುಗಳಿದ ಭಾವೈಕ್ಯ ಒಂದು ಸರ್ವೈಕ್ಯ ಒಂದು, ಭಾವಿಸುತ್ತು ಭಯವನ್ನು ಜಾಣಿಸುವುದೈಕ್ಯವನ್ನು ಜಾಣಿ ನಾ ನಾಟಕವೋ ಮಂಕುತಿಮ್ಮ, ಇದೆಲ್ಲ ಯಾಕೆ ಬರೆದ್ರೆ ಯಾರಿಗೆ ಅರ್ಥ ಆಗತ್ತೆ ಅಂತ ಕೇಳಬಹುದು. ಅದಕ್ಕೆ ಡಿವಿಜಿಯವರು ಹೇಳ್ತಾರೆ, ಕವನ ನೆನಪಿಗೆ ಸುಲಭ. ನಾವೊಂದು ಸಿನಿಮಾ ನೋಡ್ತೀವಿ, ಅದರಲ್ಲಿ ಒಂದು ಮೂಲ ಕಥೆ ಇರುತ್ತೆ, ಗೊತ್ತಿಲ್ಲ ನಮ್ಗೆ ಚಿತ್ರಕಥೆ, ಅದು ಗೊತ್ತಿಲ್ಲ, ಪಾತ್ರಗಳು ಮಾತಾಡ್ತವೆ ಸಂಭಾಷಣೆ, ಅದು ನಮ್ಮ ನೆನಪಿನಲ್ಲಿ ಉಳಿಯೋದಿಲ್ಲ. ನಮ್ಮ ನೆನಪಿನಲ್ಲಿ ಉಳಿಯೋದು ಚಿತ್ರಗೀತೆಗಳು ಮಾತ್ರ. ಹೀಗಾಗಿ ಇವತ್ತು ಮಂಕುತಿಮ್ಮನ ಕಗ್ಗದ ಕೆಲವು ಪದ್ಯಗಳನ್ನ ಪಿ ಕಾಳಿಂಗರಾಯ್ ಹಾಡಿದ್ದಾರೆ. ಬದುಕು ಜಟಕೋ ಬಂಡಿ ವಿಜಯದರ ಸಾಹೇವ, ಇವತ್ತಿಗೂ ಕೂಡ ಅದು ಜನಪ್ರಿಯ.
1: ಹೌದು, ಕರೆಕ್ಟ್.
0: ಆಮೇಲೆ ಚಿನ್ಮಯ ಮಿಷನ್ನಿನ ಬ್ರಹ್ಮಾನಂದರು ಅದನ್ನ ಸುಮಾರು 10 ಭಾಗಗಳಲ್ಲಿ ಕೆಲವು ಪದ್ಯಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಸೊಗಸಾಗಿ ಹಾಡ್ತಾರೆ ಅವರು, ಉದಾಹರಣೆಗಳನ್ನ ಕೊಡ್ತಾರೆ, ಇಷ್ಟು ವ್ಯಾಖ್ಯಾನಗಳು ಬಂದಿದ್ದಾವೆ. ಈ ರೀತಿ ಮಂಕುತಿಮ್ಮನ ಕಗ್ಗ ಕೇವಲ ಒಂದು ಸಲ ಓದಿ ಪಕ್ಕ ಕೇಳೋದಲ್ಲ. ನಾವು ಪುಸ್ತಕವನ್ನ ತೆರೆದು ಯಾವ ಪದ್ಯದಿಂದ ಬೇಕಾದ್ರೂ ಓದ್ಲಿಕ್ಕೆ ಸಾಧ್ಯ, ಅದೆಲ್ಲ ಮುಕ್ತಕಗಳು.
1: ಕರೆಕ್ಟ್, ಕರೆಕ್ಟ್.
0: ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಡಿವಿಜಿಯವರು ಅವ್ರಿಗೆ ಇದ್ದಿದ್ದು ಒಂದಂಗಿ ಒಂದ್ ಪಂಚೆ ಅಂತೆ. ಒಂದು ಕಾರ್ಯಕ್ರಮಕ್ಕೆ ಅವರ ನೆಂಟರು ಯಾರೋ ಕರೆದ್ರೆ ಅಂತ ಹೆಂಡತಿ ಹೇಳಿದ್ರೆ ಅಂತ ಹೋಗು ಅಂತ ಹೇಳಿ ಇವರೆಲ್ಲ ಎತ್ಕೊಂಡು ಹೋದ್ರು. ಒಂದ್ ದಿವಸ ಸ್ನೇಹಿತರು ಹೇಳಿದಾಗ, ಏನ್ ಗುಂಡಪ್ಪನವ್ರೆ, ನೀವು ನಿಮ್ ಹೆಂಡತಿ ಯಾರು ಬರ್ಲಿಲ್ಲ ಅಂದ್ರಂತ. ಹೆಂಡತಿ ಅಂತ ಕೇಳಿದ ಕೂಡಲೇ ಹೇಳಿದ್ರಂತ, ಹೆಂಡತಿ ನನ್ನ ಹತ್ರ ಹೇಳೋದು ಎರಡು ಸೀರೆ, ಅದು ಅಲ್ಲಲ್ಲಿ ಹರಿದು ಹೋಗಿದೆ. ಈ ಹರಕ್ ಸೀರೆ ಉಟ್ಕೊಂಡು ನಾನು ಡಿ ವಿಜಿ ಅವ್ರ ಹೆಂಡತಿ ಅಂತ ಹೋದ್ರೆ ನಿಮ್ಗೆ ಕೆಟ್ಟ ಹೆಸರು ಬರತ್ತೆ, ನೀವ್ಯಾಕೆ ಹೋಗ್ಲಿಲ್ಲ ಕೇಳಿದ್ರಂತೆ. ಅಯ್ಯೋ ನಂದು ಅದೇ ಪಾಡು ಅಂದ್ರಂತೆ. ಅಂದ್ರೆ ಕನಿಷ್ಠ ಅಗತ್ಯಗಳಲ್ಲಿ ಹೇಗೆ ಮನುಷ್ಯ ಬದುಕಬೇಕು ಅದು ಕೊಡುವ ಸಂತೃಪ್ತಿ ಯಾವುದರಲ್ಲೂ ಇಲ್ಲ ಅನ್ನುವಂತ ವಿಚಾರವನ್ನ ಡಿ ವಿಜಿ ಅವರು ಬಹಳ ಸೊಗಸಾಗಿ ಹೇಳ್ತಾರೆ. ಇನ್ನೊಂದು ಇವತ್ತಿನ ಯುವ ಜನಾಂಗಕ್ಕೆ ಹೇಳುವ ದೊಡ್ಡ ಮಾತುಂಟು, ಏನಾನು ಮಮ್ಮಾಡು ಕೈಗೆ ದೊರೆ ಸುಜ್ಜುಗವ, ಏನಾರು ಉದ್ಯೋಗ ಮಾಡು. ನಾನು ಓದಿದ್ದೀನಿ, ನಾನಷ್ಟು ಓದಿದ್ದೀನಿ, ಇಷ್ಟು ಓದಿದ್ದೀನಿ, ನನಗೆ ಇಂಥ ಕೆಲಸವೇ ಬೇಕು ಅಂತ ಹಠ ಹಿಡಿಬೇಡ, ಏನಾದ್ರು ಮಾಡು. ಈ ಕೊರೋನಾದಲ್ಲಿ ಲಾಕ್ಡೌನ್ ಆದಾಗ ತುಂಬಾ ಜನ ವಕೀಲರು, ಇಂಜಿನಿಯರ್ಸ್, ಬೆಂಗಳೂರಿನಲ್ಲಿ ಇದ್ದವರು ಹಳ್ಳಿಗೆ ಬಂದ್ರು.
1: ಕರೆಕ್ಟ್, ಹೌದು.
0: ಟೈಮ್ ಪಾಸ್ ಮಾಡ್ಲಿಕ್ಕೆ ಕೆಲವರು ಕೃಷಿ ಕೆಲಸಕ್ಕೆ ಇಳಿದ್ರು.
1: ನಿಜ ನಿಜ.
0: ಕೆಲವರು ಸಣ್ಣದೊಂದು ಹೋಟ್ಲ್ ಹಾಕಿದ್ರು.
1: ಹೌದು.
0: ಮತ್ತೆ ಎಷ್ಟೋ ಜನ ಬೆಂಗಳೂರಿಗೆ ಹೋಗಲೇ ಇಲ್ಲ. ಅವ್ರು
1: ಹೌದು ಹೌದು.
0: ಅವ್ರು ವಕೀಲರು, ಇಂಜಿನಿಯರ್ಸ್, ದೊಡ್ಡ ದೊಡ್ಡ ಕೆಲಸದಲ್ಲಿದ್ದವರು ಈಗ ಇದರಲ್ಲಿ ತುಂಬಾ ಸಂತೋಷವನ್ನು ಕಾಣ್ತಾ ಇದ್ದಾರೆ.
1: ಹೌದು ಹೌದು.
0: ನಾನೇನು ಹುಲು ಕಡ್ಡಿ ಎಂಬ ನುಡಿ ಬೇಡ, ಎಷ್ಟು ದೊಡ್ಡ ಮಾತು ನೋಡಿ.
1: ಹೌದು ಸರ್.
0: ನಾವು ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಳ್ಬಾರ್ದು. ಐ ಕಾಂಟ್ ಅಂತ ಹೇಳಬೇಡ, ಐ ಕೆನ್ ಅಂತ ಹೇಳು. ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ಹೇಳಿದ್ರಂತೆ, ಹೀನ ಮಾವುದು ಮಿಲ್ಲ ಜಗದ ಗುಡಿ ಯೂಳಿಗದಿ ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ಈ ಜಗತ್ತು ಒಂದು ದೇವಸ್ಥಾನ ಅಂತ ಭಾವಿಸಿಕೋ. ದೇವಸ್ಥಾನದ ಗರ್ಭಗುಡಿಯ ಒಳಗೆ ಅರ್ಚಕರು ವಿಗ್ರಹವನ್ನ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ, ಅದು ಪುಣ್ಯ ಇದೆ.
1: ಹೌದು.
0: ದೇವಸ್ಥಾನದ ಹೊರಭಾಗದಲ್ಲಿ ಒಬ್ಬ ಅಸ್ಪೃಶ್ಯ ಕಸ ಗುಡಿಸ್ತಾನೆ, ಇನ್ನೊಬ್ಳು ಸಗಣಿ ಬೆಳೀತಾಳೆ, ಮತ್ತೊಬ್ಳು ರಂಗೋಲೆ ಹಾಕ್ತಾಳೆ. ನಮ್ಮ ಶಾಸ್ತ್ರಗಳು ಹೇಳ್ತಾವೆ, ದೇವಸ್ಥಾನದಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ಪುಣ್ಯ ಇದೆ, ಆದರೆ ಅದರ 10 ಪಟ್ಟು ಪುಣ್ಯ ಇರೋದು ಇವರಿಗೆ, ಕಸ ಗುಡಿಸೋರಿಗೆ, ಅಂಗಳ ಬಳಿಯೋರಿಗೆ, ರಂಗೋಲೆ ಹಾಕೋರಿಗೆ.
1: ನಿಜ ನಿಜ ನಿಜ.
0: ಅದು ಹೀನ ಕಾರ್ಯ ಅಲ್ಲ. ಈ ಜಗತ್ತನ್ನು ದೇವಸ್ಥಾನ ಅಂತ ತಿಳ್ಕೊ ನೀನು. ಈ ದೇವಸ್ಥಾನದಲ್ಲಿ ಇದು ಮೇಲು ಇದು ಕೀಳು ಅಂತ ಯಾವುದು ಇಲ್ಲ. ನೀನು ಯಾವ ಕೆಲಸ ಮಾಡಿದ್ರು ಕೂಡ ಅದು ದೇವರು ಸೇವೆ. ಇಷ್ಟು ದೊಡ್ಡ ಮಾತನ್ನ ಡಿ ವಿಜಿ ಅವ್ರು ಹೇಳ್ತಾರೆ.
1: ಹೌದು ಸರ್. ಮಂಕುತಿಮ್ಮನ ಕಗ್ಗ ಅಂದಿಗೂ ಇಂದಿಗೂ ಎಂದೆಂದಿಗೂ ಎಲ್ಲಾ ಒಂದು ಪರಿಸ್ಥಿತಿಗಳಿಗೂ ಪ್ರಸ್ತುತ ಸರ್.
0: ಖಂಡಿತ ಖಂಡಿತ ಖಂಡಿತ, ನಿಸ್ಸಂಶಯ.
1: ಓಕೆ ಸರ್, ಅದ್ಭುತವಾದಂತಹ ಒಂದು ಪುಸ್ತಕ ಪ್ರಪಂಚಕ್ಕೆ ಕರೆದೊಯ್ದ್ರಿ ಸರ್, ಮಂಕುತಿಮ್ಮನ ಕಗ್ಗದ ವಿಷಯ ಹೇಳ್ತಾ. ನಾವಂತೂ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ವಿಶೇಷ ಪುಸ್ತಕದ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್.
0: ನನಗೂ ಕೂಡ ಇಂತಹ ಒಂದು ಕೃತಿ, ಪರಮ ಪೂಜನೀಯರಾದಂತಹ ಡಿ ವಿಜಿ ಅವರನ್ನ ಸ್ಮರಿಸಿಕೊಳ್ಳುವಂತಹ ಒಂದು ಅವಕಾಶ ಕೊಟ್ಟ ತಮಗೂ ಕೂಡ ಹಾರ್ದಿಕವಾದ ಅಭಿವಂದನೆಗಳು.
1: ನಮಸ್ತೆ ಸರ್.
0: ನಮಸ್ತೆ
2: ಸ್ನೇಹಿತರೆ, ಇದಾಗಿತ್ತು ನಿನ್ನೆ ಮತ್ತು ಈ ದಿನದ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಪರಿಚಯ. ಮತ್ತೊಮ್ಮೆ ಡಾಕ್ಟರ್ ಪಿ ಶಾಂತಾರಾಮ್ ಪ್ರಭು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ, ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
5: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ, ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
3: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
5: ಇದೇ ಆಗಸ್ಟ್ 15 1-2 PM ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
5: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 9039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ, ಎಸ್ ಏನ್ ಶ್ವೇತಾ, ಇವತ್ತೇನ್ ತಿನ್ಕೊಂಬಂದೆ ಅಂತ ನೀವೆಲ್ಲರೂ ಕೇಳ್ತೀರಾ ಅಂತ ಗೊತ್ತು. ಹಾಗೆ ನಾನು ಕೂಡ ನಿಮ್ಮೆಲ್ಲರ ಮನೆಯಲ್ಲಿ ಏನೇನು ಸ್ಪೆಷಲ್ ಅಡುಗೆ ಅಂತಲೂ ಕೇಳ್ತೀನಿ. ಹಾಗೆ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ನಮ್ಮ ಕನ್ನಡ ಚಿತ್ರರಂಗದ ತೇಜಸ್ಸು, ಮುಗ್ಧತೆಯ ಪ್ರತೀಕ, ತಮ್ಮ ಸುಂದರ ನಟನೆಯಿಂದಲೇ ಕೋಟ್ಯಾಂತರ ಕನ್ನಡಿಗರ ಮನಸ್ಸು ಗೆದ್ದಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ, ಅಭಿನಯದ ಚತುರೆ ಸುಧಾರಾಣಿ ಅವರ ಹುಟ್ಟುಹಬ್ಬ. ಸೊ ಅವರಿಗೆ ಹುಟ್ಟುಹಬ್ಬವನ್ನು ಕೋರ್ತಾ, ಶುಭ ಕೋರ್ತಾ, ಈ ಒಂದು ಸಂದರ್ಭದಲ್ಲಿ ನೀವು ಕೂಡ ಸುಧಾರಾಣಿ ಅವರು ನಟಿಸಿರುವಂತಹ ಕನ್ನಡ ಚಲನಚಿತ್ರದ ಚಿತ್ರದ ಗೀತೆಗಳನ್ನು ಹಾಡ್ಬೋದು ಅಂತ ಹೇಳ್ತಾ. ಓಕೆ, ಈಗ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ತೆ.
10: ನಮಸ್ತೆ.
9: ನಮಸ್ತೆ.
10: ಅರ್ಕಲ್ಗುಡ ತಾಲೂಕು ಮಾದಿ ಹೇಳಿ ನಾ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತು ಸುಧಾರಾಣಿ ಅವರ ಅಭಿನಯದ ಚಿತ್ರದ ಗೀತೆಗಳು ಹಾಡಬೇಕು ಅಂತ ಹೇಳಿದಿರಿ.
9: ಖಂಡಿತ.
10: ಇವತ್ತು ನಾನು ಒಂದು ಸುಂದರವಾದ ಗೀತೆಯನ್ನ ಆಯ್ಕೊಂಡಿದ್ದೀನಿ ಮಲ್ಲೇದೇವರು ಚಿತ್ರದಿಂದ. 1993 ತೆರೆ ಕಂಡ ಚಿತ್ರ ಇದಾಗಿತ್ತು.
9: ಓಕೆ, ಹಾಡಿ ಸರ್.
10: ಮೂಲ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.
9: ಓಕೆ.
10: ನೀನೇ ನನ್ನ, ನೀನೇ ನನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು, ಇಲ್ಲ ತಾಯಿ ಸೀತಾಮಾಯಿ ನೀನೇ ನನ್ನ ಪ್ರೀತಿ ಮಾಡೋದು. ಇಷ್ಟ ಮೇಡಮ್.
9: ಓಕೆ, ಥ್ಯಾಂಕ್ ಯು ಮಧು ಅವರೇ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮಾ.
10: ಥ್ಯಾಂಕ್ ಯು, ಥ್ಯಾಂಕ್ ಯು.
9: ಓಕೆ, ನಮ್ಮ ಅರಕಲಗೂಡು ಊರಿನಿಂದ ನಮ್ಮ ಮಧುಕುಮಾರ್ ಅವರು ಕರೆ ಮಾಡಿ ಮನೆ ದೇವರು ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ. ಹಲೋ
11: ಹಲೋ ಶ್ವೇತಾ, ಗುಡ್ ಮಾರ್ನಿಂಗ್.
9: ಗುಡ್ ಮಾರ್ನಿಂಗ್ ಶುಭ ಮೇಡಮ್. ಆಯ್ತಾ ತಿಂಡಿ?
11: ಓ, ತಿಂಡಿ ಆಯ್ತು.
9: ಸೂಪರ್, ಸೂಪರ್. ಓಕೆ, ಇವತ್ತು ಸುಧಾರಾಣಿ ಅವರ ಹುಟ್ಟುಹಬ್ಬ, ಸೊ ಹಾಗಾಗಿ ಅವರ ಒಂದು ಹಾಡನ್ನ ಹಾಡಬಹುದು.
11: ಆಗ್ಲಿ, ಮೊದಲನೇ ನಮ್ಮ ಪ್ರಾಯದಲ್ಲಿ ಶುರುವಾಗಿದ್ದು ಅಂದ್ರೆ ಈ ಆನಂದ ರಥ ಸಪ್ತಮಿ ಅವ್ರಗಳ ಮೂವಿನೇ.
9: ಓಕೆ,
11: ಅದ್ರಲ್ಲಿ ಒಂದು ಯಾವ್ದು ಆನಂದ್ ಮೂವಿ ಹೇಳ್ತೀನಿ.
9: ಹಾಡಿಪ.
11: ಓಕೆ. ನೀನ ಮೀಗ ಗಾಳಿ ಬೀಸಿ ದುರಾದಾಗೆ ಚಂದ್ರ ತಾರಿ ತಂಪು ಕಾಂತಿ ಚೆನ್ನಾಡವಾಗೆ ಎದೆಯ ತುಂಬಿ ಕೆಳಕಿದ ಚಿಂತೆ ಕರಗಿ ಕರಗಿ ಪನಿಯಂತೆ ಮನ ಉಯ್ಯಾಲೆಯಂತಾಗಿ ತೂಗಾಡಿದಿ ನೀಲ ಮೇಗ ಗಾಳಿ ಬೀಸಿ ದುರಾದಾಗೆ ಹೂವಾಯಿತು ಮನ ಹೂವಾಯಿತು ನೀ ಸೇರಲು ಬಲು ಚೀನಾಯಿತು ಹಾಡಾಯಿತು ಹೊಸ ಹಾಡಾಯಿತು ನೀ ಹಾಡಲು ಬಲು ಹಿಂಪಾ

0: ഗാളി ബീസി ദുരാഗാ ചന്ദ്രകാര തമ്പു കാട്ടി ചെല്ലാടാതെ കരതി കരതി മനോയി.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಶುಭಾ ಮೇಡಮ್.
0: ಧನ್ಯವಾದಗಳು ನಿಮಗೂ ಕೂಡ.
1: ಓಕೆ, ಎಸ್ ಶುಭಾ ಅವರು ಆನಂದ್ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ
2: ನಮಸ್ತೆ ಮೇಡಮ್, ಗೊತ್ತಾಯ್ತಾ?
1: ಗೊತ್ತಾಯ್ತು ಗೊತ್ತಾಯ್ತು, ಸಿ ಟಿ ಚಂದ್ರಶೇಖರ್ ಅವರು.
2: ಶ್ವೇತಾ ಅಲ್ವಾ?
1: ಹೌದು,
2: ಮೈಲಿಂಗ್ ಶ್ವೇತಾ.
1: ಸರ್ ಆಯ್ತಾ ತಿಂಡಿ?
2: ಇಲ್ಲ ಮೇಡಮ್, ಆಗಿಲ್ಲ, ಫೋನ್ ಮಾಡ್ಬಿಟ್ಟು ಈಗ ನೀರ್ ಬರ್ತಾ ಇದೆ, ನೀರಾಯಿಸ್ತಾ ಇದೀನಿ.
1: ಓಕೆ, ಇವತ್ತು ಸುಧಾರಾಣಿ ಅವರ ಹುಟ್ಟು ಹಬ್ಬದ ಒಂದು ಸಂದರ್ಭದಲ್ಲಿ ನೀವು ಅವರ ಒಂದು ಚಿತ್ರದ ಗೀತೆಯನ್ನ ಹಾಡಬಹುದು.
2: ಹಾಡ್ತೀನಿ ಮೇಡಮ್, ಈಗ ಮೊದಲು ಪರಿಚಯ ಮಾಡ್ಕೊಬಿಡ್ತೀನಿ. ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಅತ್ತಿಜೋಡನಹಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ.
1: 573
2: 211 ಕರ್ನಾಟಕ ರಾಜ್ಯ, ಭಾರತ ದೇಶ.
1: ಸೂಪರ್ ಸೂಪರ್. ಓಕೆ,
2: ಮೊದಲಿಗೆ ನಮ್ಮೆಲ್ಲ ಸೋದರ ಸೋದರಿಯರಿಗೆ ನನ್ನ ನಮಸ್ಕಾರಗಳು. ಸುಧಾರಾಣಿ ಅಂದ್ರೆ ಬಹಳ ಒಳ್ಳೆ ಅದ್ಭುತ ನಟಿ ಮೇಡಮ್, ಎಲ್ಲಾ ಪಾತ್ರಗಳು ಇದು ಸಹಿ ಅವರು. ಅವ್ರ ಮೊದಲನೇ ಚಿತ್ರ ಆನಂದ್,
1: ಹೌದು,
2: ಅದು ಶಿವರಾಜ್ ಕುಮಾರ್ ಜೊತೆ ಮಾಡಿದ್ದಾರೆ. ಅದರಲ್ಲಿ ಒಂದಿದೆ ಹಾಡು ಮೇಡಮ್, ಹೇಳ್ತೀನಿ ಮೇಡಮ್.
1: ಹಾಡಿ ಹಾಡಿ.
2: ಮಗು ಚಂದ ನಗು ಚಂದ ಹುಡುಗಿ ಎಂತ ಚೆನ್ನ, ನಗು ಚೆನ್ನ ಹುಡುಗ ಎಂತ ಚೆನ್ನ. ಅಂದ್ರೆ ಸಾಹಿತ್ಯ ಬರಲ್ಲ, ಸಾಹಿತ್ಯ ಬರೋದು. ಮಗು ಚೆನ್ನ ನಗು ಚೆನ್ನ ಹುಡುಗಿ ಎಂತ ಚೆನ್ನ ಅಂತ ಇದೆ.
1: ಧನ್ಯವಾದಗಳು. ಓಕೆ, ಸಿ ಟಿ ಚಂದ್ರಶೇಖರ್ ಅವರು ಆನಂದ್ ಚಿತ್ರದ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
3: ಮೇಡಮ್.
1: ನಮಸ್ತೆ,
3: ನಾನು ಪ್ರೇಮಾ ಮೇಡಮ್, ಹಾಸನ್ ಬಸವೇಶ್ವರ.
1: ಓಕೆ ಪ್ರೇಮಾ ಅವರೇ, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ಉಪ್ಪಿಟ್ಟು, ಇವತ್ತು ತರಕಾರಿ ಉಪ್ಪಿಟ್ಟು.
1: ಆಯ್ತು ಸೂಪರ್. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಸುಧಾರಾಣಿ ಅವರದು?
3: ತಪ್ಪು ಮಾಡೋದು ಅದು ಹಾಕ್ತೀನಿ.
1: ಹಾಡಿ.
3: ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ,

0: ತಪ್ಪ ಕುಡಿಬೇಡಪ್ಪ, ತಪ್ಪ ಮೇಲೇಕೆ ತಪ್ಪ್ಯಾಕಪ್ಪ, ಗಂಡು ಮಾಡಿದ್ದೆ ನೀತಿ ಕಣೋ, ತಪ್ಪ ಸರಿ ಅನ್ನೋ ಜಾತಿ ಕಣೋ. ಅಮ್ಮ ಬೇಡ ಅಮ್ಮ ಅಳಬೇಡಮ್ಮ, ನೋವ ಮೇಲೊಂದು ನೋವ್ಯಾಕಮ್ಮ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋ ನಿಮ್ಮನು ಜಾಕಣೋ.
1: ಇಷ್ಟ ಆಗಿದೆ ಮೇಡಮ್.
2: ಓಕೆ ಪ್ರೇಮ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
2: ಓಕೆ ಎಸ್, ಪ್ರೇಮ ಅವರು ಮನೆ ದೇವರು ಚಿತ್ರದಿಂದ ನಮ್ಮ ಸುಧಾರಾಣಿಯವರು ನಟಿಸಿರುವಂತಹ ಒಂದು ಗೀತೆಯನ್ನ ಹಾಡಿದ್ದಾಯ್ತು ಪ್ರೇಮ ಅವರು. ಈಗ ಮುಂದಿನ ಕಾಲರ್ ಯಾರು ಅಂತ ಕೇಳೋಣ. ಹಲೋ ಹಲೋ
3: ಹಲೋ, ಗುಡ್ ಮಾರ್ನಿಂಗ್.
2: ಗುಡ್ ಮಾರ್ನಿಂಗ್ ಮೀನಾ ಅವರೇ.
3: ಚಿತ್ರಾನ್ನ?
2: ಚಿತ್ರಾನ್ನ, ಸೂಪರ್ ಸೂಪರ್.
3: ನಿಮ್ದು?
2: ನಮ್ಮಲ್ಲಿ ಇವತ್ತು ಅವಲಕ್ಕಿ. ಓಕೆ,
3: ಅನ್ನ ಅಲ್ಲಿ ಅವಲಕ್ಕಿ.
2: ಅವಲಕ್ಕಿ, ಹೌದೌದು. ಓಕೆ, ಹಾ ಮೀನಾ ಅವರು ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
3: ಸುಧಾರಾಣಿ ಅವರು ನಮ್ಮ ಮಲ್ಲೇಶಂದವರೇ, ತುಂಬಾ ಸರಿ ನೋಡಿದ್ದೀನಿ ಅವ್ರಿಗೆ, ಕಾಣಿಸ್ತಿದ್ದೀನಿ.
2: ಓಕೆ ಸೂಪರ್.
3: ಸ್ಪರ್ಶ ಫಿಲ್ಮ್ ದು.
2: ಹಾ,
3: ಬರೆಯದ ಮೌನದ ಕವಿತೆ ಹಾಡಾಯಿತು, ಎದೆಯಲ್ಲಿ ನೆನಪಿನ ನಾವು ಸುಖ ತಂದಿತು, ಹೃದಯದಿ ಪ್ರೇಮ ತರಂಗ ನೀ ಮೀಟಿದೆ, ಬದುಕಿಗೆ ನೂತನ ಅರ್ಥ ನೀ ನೀಡಿದೆ, ಸುಮಧುರ ಅನುಭವ.

0: ಹೃದಯದಿ ಪ್ರೇಮ ತರಂಗ ನೀಡಿದೆ, ಬದುಕಿಗೆ ನೂತನ ಅರ್ಥ ನೀಡಿದೆ ನೀಡಿದೆ.
1: ಓಕೆ, ಥ್ಯಾಂಕ್ ಯು ಮೀನಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಮಾ, ಥ್ಯಾಂಕ್ ಯು. ಓಕೆ, ಸೂಪರ್ ಆಗಿ ಹಾಡಿದ್ರು ನಮ್ಮ ಮೀನಾ ಅವರು ಸ್ಪರ್ಶ ಚಿತ್ರದಿಂದ ಈ ಒಂದು ಗೀತೆ. ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ, ಹಲೋ, ನಮಸ್ತೆ ಮೇಡಮ್, ಶುಭೋದಯ.
1: ನಮಸ್ತೆ ಉಮಾ ಮೇಡಮ್, ಶುಭೋದಯ. ಆಯ್ತಾ ತಿಂಡಿ?
2: ಇಲ್ಲ, ಮಾಡ್ಬೇಕು ಅವಲಕ್ಕಿ.
1: ಓ ಸೂಪರ್ ಸೂಪರ್. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
2: ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಧಾರಾಣಿ ಅವ್ರದ್ದು ಅದೇ, ಅವ್ರದೇ ಫಸ್ಟ್ ಪಿಕ್ಚರ್ ಇಂದ ಅವ್ರ ಅರ್ಧಮರ್ಧ ಹಾಡಿದ್ರು, ನಾನ್ ಪೂರ ಮಾಡ್ತೀನಿ. ಯಾರೋ ಒಬ್ರು, ಮಗವು ಚೆನ್ನ ನಗವು ಚೆನ್ನ ಹುಡುಗಿ ಎಂತ ಚೆನ್ನ, ನಡೆಯು ಚೆನ್ನ ನುಡಿಯು ಚೆನ್ನ ಹುಡುಗ ಎಂತ ಚೆನ್ನ, ಮಗವು ಚೆನ್ನ ನಗವು ಚೆನ್ನ ಹುಡುಗಿ ಎಂತ ಚೆನ್ನ, ನಡೆಯು ಚೆನ್ನ ನುಡಿಯು ಚೆನ್ನ ಹುಡುಗ ಎಂತ ಚೆನ್ನ, ಮಿಂಚು ಅವಳ ನಯನ ಸೊಗಸು ಅವನ ವದನ, ಇಂತ ಅಂದ ಇಂತ ಚಂದ ಕಾಣಿ ನನ್ನಾಣಿ, ಮಗವು ಚೆನ್ನ ನಗವು ಚೆನ್ನ ಹುಡುಗಿ ಎಂತ ಚೆನ್ನ, ನಡೆಯು ಚೆನ್ನ ನುಡಿಯು ಚೆನ್ನ ಹುಡುಗ ಎಂತ ಚೆನ್ನ, ಇನ್ನು ಇನ್ನು ನೋಡು ಆಸೆ ಅವಳನ್ನು ಲಾಲಲ್ಲ, ಇನ್ನು ಇನ್ನು ಕೇಳು ಆಸೆ ಮಾತನ್ನು ಲಾಲಲ್ಲ, ಇನ್ನು ಇನ್ನು ನೋಡು ಆಸೆ ಅವಳನ್ನು ಲಾಲಲ್ಲ, ಇನ್ನು ಇನ್ನು ಕೇಳು ಆಸೆ ಮಾತನ್ನು ಅವಳ ಪ್ರೇಮ.

0: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ ಅವರೇ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ, ಉಮಾ ಅವರು ಕರೆ ಮಾಡಿದ್ರು, ಅವರ ಒಂದು ಯಾವುದು ಆನಂದ್ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
0: ಯಾರಿದು?
2: ನಾನು ರೀನಾಜ್ ಅಂತ.
0: ರೀನಾಜ್ ಎಲ್ಲಿಂದ ಕರೆ ಮಾಡ್ತಾ ಇರೋದು?
2: ನಾನು ಶಿವಮೊಗ್ಗದಿಂದ.
0: ಏನ್ ಮಾಡ್ಕೊಂಡಿರೋದು ರೀನಾಜ್?
2: ನಮ್ದು ಕಾಸ್ಮೆಟಿಕ್ಸ್ ಅಂಗಡಿ ಇದೆ.
0: ಓ, ಸೂಪರ್ ಸೂಪರ್. ಓಕೆ ರೀನಾಜ್ ಅವರೇ ಇವತ್ತು ನಮ್ಮ ಟಾಪಿಕ್ ನಲ್ಲಿ ನಮ್ಮ ಸುಧಾರಣೆ. ಹೌದು, ಕರೆಕ್ಟ್, ಖಂಡಿತ
2: ಹಾಡ್ತೀನಿ ಮೇಡಮ್.
0: ಹಾಡಿ ಹಾಡಿ.
2: ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷ ಇಷ್ಟ ಬರಲ್ಲ.
0: ಹೌದು, ಸೂಪರ್ ರೀನಾಜ್ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಓಕೆ,
0: ಎಸ್ ರೀನಾಜ್ ಅವರು ಒಂದು ಒಳ್ಳೆ ಗೀತೆಯನ್ನ ಹಾಡಿದಾಯ್ತು, ಅಪರಂಜಿ ಚಿನ್ನವು ಮನೆ ದೇವರು ಚಿತ್ರದಿಂದ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಅರೆರೆ, ಹಲೋ,
3: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಗರ್, ವಿದ್ಯಾನಗರ, ಶಿವಮೊಗ್ಗ.
0: ನಮಸ್ತೆ ಬ್ರಹ್ಮಾನಂದ ಸರ್, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ನಂದು ಇವತ್ತು ಉಪ್ಪಿಟ್ಟು ಮೇಡಮ್. ನಿಮ್ದು?
0: ನಮ್ದು ಅವಲಕ್ಕಿ
3: ಮೇಡಮ್. ಅದೇ ಕೇಂದ್ರ ಸರ್ಕಾರ 9ನೇ ತಾರೀಕಿಂದ 17ನೇ ತಾರೀಕು ತಂಗ ಹರ್ ಘರ್ ತಿರಂಗ ಅಂತ ಆಚರಿಸ್ತಾ ಇದೆ. ಪ್ರತಿಯೊಬ್ರು ಸಾಧ್ಯವಾದ್ರೆ ನಮ್ಮ ಮನೆ ಮೇಲೆ ರಾಷ್ಟ್ರ ಧ್ವಜವನ್ನ ಹಾರಿಸಿ ದೇಶಭಕ್ತಿಯನ್ನ ಮೆರೆಯೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸುಧಾರಾಣಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದೀನಿ. ನಾನು ಇವಾಗ ಮನ ಮೆಚ್ಚಿದ ಹುಡುಗಿ ಚಿತ್ರದಿಂದ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನ ಒಂದೆರಡು ಲೈನ್ ಹಾಡ್ತೀನಿ ಮೇಡಮ್.
0: ಹಾಡಿ ಸರ್.
3: ಜಿಂಗಿ ಚಕ್ಕ ಓ ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಣೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು, ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನಿ, ನನ್ನಾಣೆ ನಾನು ಡೊಂಕಿನಲ್ಲೂ ಅಂದ ಕಂಡೆನಿ. ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಮಾವನ ಮಗಳು ನನ್ನ ಮೋಹಿಸಿ ಬಂದಾಗ, ಬೇವಿನಲ್ಲೂ ಸಿಯ ಕಂಡೆನು, ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು, ನನ್ನಾಣೆ ನಾನು ಮತ್ತಿನಲ್ಲೂ ಸುಖ ಕಂಡೆನು. ಅತ್ತೆಯ ಮಗನು ನನ್ನ ಹತ್ತಿರ ಬಂದಾಗ, ಅತ್ತೆಯ ಮಗನು ನನ್ನ ಹತ್ತಿರ ಬಂದಾಗ, ಮುತ್ತಿನಂತ ಕನಸು ಕಂಡೆನು, ನಿನ್ನಾಣೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೆನು. ಮೇಡಮ್ ಇನ್ನೂ ಇದೆ ಸಾಕು. ಏನ್ ವಿಶೇಷ ಅಂದ್ರೆ, ನಾ ಚಿಕ್ಕವನಿದ್ದಾಗ ಈ ಹಾಡನ್ನ ನಂದು ಅಂಗಡಿ ಅಣ್ಣವ್ರ ಅಂಗಡಿ ಇತ್ತು, ಅಲ್ಲಿ ಹಾಡ್ತಾ ಇದ್ದೆ. ಅಲ್ಲಿ ಒಬ್ರು ಎಕನಾಮಿಕ್ಸ್ ಪ್ರೊಫೆಸರ್ ಜಯರಾಮ್ ಭಟ್ ಅಂತ ಬರ್ತಾ ಇದ್ರು ಕಸ್ಟಮರ್. ನಾನು ಈ ಹಾಡು ಆಡುವಾಗ ಅವ್ರೊಂದು ಪ್ರಶ್ನೆ ಕೇಳ್ತಿದ್ರು, ಕತ್ತಲಲ್ಲಿ ಹೇಗೆ ನೀನ್ ಬೆಳಕು ಕಾಣ್ತೀಯಾ ಅಂತ ಕೇಳ್ತಿದ್ರೆ. ನನಗೆ ಅದೇ ಪೆಟ್ ನೇಮ್ ಇಟ್ಬಿಟ್ಟಿದ್ರು, ಕತ್ತಲಲ್ಲಿ ಬೆಳಕು ಅಂತ.
0: ಓಹೋ, ಸೂಪರ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಎಸ್ ಬ್ರಹ್ಮಾನಂದ ಅವರು ಮನ ಮೆಚ್ಚಿದ ಹುಡುಗಿ ಚಿತ್ರದಿಂದ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
4: ಹಲೋ,
0: ನಮಸ್ತೆ.
4: ನಮಸ್ತೆ. ನಮಸ್ತೆ ಅಮ್ಮ.
0: ನಾರಾಯಣಪ್ಪ ಸರ್, ಆಯ್ತಾ ತಿಂಡಿ?
4: ತಿಂಡಿ ಆಯ್ತ್ರಿ.
0: ಓಕೆ, ಇವತ್ತು ನಮ್ಮ ಸುಧಾರಾಣಿ ಅವರ ಹುಟ್ಟು ಹಬ್ಬ, ಈ ಒಂದು ಪ್ರಯತ್ನದಲ್ಲಿ ಅವರ ಒಂದು ಗೀತೆಯನ್ನ ಹಾಡಬಹುದು.
4: ಅವರ ಅಭಿನಯದ ಒಂದು ಎರಡು ಸಾಲ ಹೇಳ್ಬಿಡ್ತೀನಮ್ಮ.
0: ಹಾ ಸರ್.
4: ತಿಂಡಿ ಎಲ್ಲ ತಿನ್ಕೊಂಡ್ಬಂದ್ರ್ಯಾ?
0: ಆಯ್ತು ಸರ್.
4: ಆಯ್ತಮ್ಮ, ಅದು ಜೀವನ ಚೈತ್ರದ ಒಂದ್ ಎರಡು ಸಾಲ ಹೇಳ್ಬಿಡ್ತೀನಿ.
0: ಹಾಡಿ ಹಾಡಿ ಸರ್.
4: ಲಕ್ಷ್ಮೀ ಬರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬರಮ್ಮ, ಭಾಗ್ಯಲಕ್ಷ್ಮೀ ಬಾರಮ್ಮ, ಹಿತವಾದ ಶ್ರುತಿಯಲ್ಲಿ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ ನಮ್ಮ ಜೊತೆಯಾಗಿ ನರಹರಿ ಸತಿಯಾಗಿ ನಮ್ಮ ಜೊತೆಯಾಗಿ ನರಹರಿ ಸತಿಯಾಗಿ ನಮಗಾನಂದ ತುಂಬುತ್ತಲೀ ಲಕ್ಷ್ಮೀ ಬರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಮನೆಯನ್ನು ಬೆಳಗಲು ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಥ್ಯಾಂಕ್ ಯು ಅಮ್ಮ
0: ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
4: ಒಳ್ಳೆದೊಳ್ಳೆದು ಅಭಿನಂದನೆಗಳು
0: ಓಕೆ ಸರ್ ಓಕೆ ನಮ್ಮ ನಾರಾಯಣಪ್ಪ ಸರ್ ಅವರು ಜೀವನ ಚೈತ್ರ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದ್ದಾಯ್ತು ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ ಹಲೋ ಹಲೋ
1: ನಮಸ್ತೆ ಮೇಡಮ್
0: ನಮಸ್ತೆ
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್
0: ಓಕೆ ಸುಬ್ರಹ್ಮಣ್ಯ ಸರ್ ಆಯ್ತಾ ತಿಂಡಿ
1: ತಿಂಡಿ ಆಯ್ತಾ ಮೇಡಮ್ ನಿಮ್ದು ಆಯ್ತಾ ಮೇಡಮ್
0: ಹಾ ನಮ್ದು ಆಯ್ತು
1: ಹಾ ಮೇಡಮ್
0: ಇವತ್ತು ಸುಧಾರಾಣಿ ಅವರ ಹುಟ್ಟುಹಬ್ಬ
1: ಬಹಳಷ್ಟು ಒಳ್ಳೆ ಅದ್ಭುತವಾದ ಚಿತ್ರಗಳನ್ನ ಕೊಟ್ಟಿದ್ದಾರೆ
0: ಖಂಡಿತ
1: ಇದು ಶ್ರೀಗಂಧ ಇರ್ಬೋದು ಆಮೇಲೆ ಪಂಚಮವೇದ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಚಿತ್ರ
0: ಹೌದು
1: ನಾನು ಇದು ಅನುರಾಗ ಸಂಗಮ ಅವತ್ತಿನ ದಿನಗಳಲ್ಲಿ ಬಹಳ ಟಾಪ್ ಆಗಿ ಓಡಿದಂತಹ ಚಿತ್ರ ಮೇಡಮ್ 25 ವಾರಗಳು ಸತತವಾಗಿ ಓಡಿದಂತಹ ಚಿತ್ರ ಅದೇ ಗೀತೆ ಒಂದು ತಗೊಂಡಿದ್ದೀನಿ ಮೇಡಮ್
0: ಆಯ್ತು ಸರ್ ಹಾಡಿ
1: ಸಂಗಮ ಸಂಗಮ ರಾಗ ಅನುರಾಗ ಜೀವ ಬೆರೆತಾಗ ಬೆಳಕೆ ಪ್ರತಿ ಜಾಗ ಹೊಸತು ಜಗವೀಗ ಸವಿ ಯೋಗ ಸಂಗಮ ಸಂಗಮ ರಾಗ ಅನುರಾಗ ಜೀವ ಬೆರೆತಾಗ ಜಗವ ನೋಡು ಕಣ್ಣೆ ಬೇರೆ ಹೃದಯವನ್ನದು ನೋಡದು ಪ್ರೀತಿಗಿರುವ ಕಣ್ಣೆ ಬೇರೆ ನೋಡಬಹುದು ಮನಸಲು ಇರುಳು ಒಂದೇ ಅಗಲು ಒಂದೇ ಪ್ರೇಮಿಗಳಿಗೆ ಪ್ರಾಣ ಒಂದೇ ಹೃದಯ ಸಮಭಾಗ ಸಂಗಮ ಸಂಗಮ ರಾಗಾನುರಾಗ ದೀವ ಬೆರೆತಾಗ ಮೇಘ ಸರಿದಾಗ ತಾರೆ ಹೊಳೆದಾಗ ಪ್ರೇಮ ಶುಭ ಯೋಗ ಸಾಕಾಗುತ್ತೆ ಮೇಡಮ್ ಬೇರೆಯವ್ರಿಗೆ ಅವಕಾಶ ಸಿಕ್ಕಲಿ
0: ಓಕೆ ಸರ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್
0: ಓಕೆ ಓಕೆ ಹಾ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಅನುರಾಗ ಸಂಗಮ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು ಎಸ್ ಸ್ನೇಹಿತರೆ ನೀವು ಕೂಡ ಕರೆ ಮಾಡಿ ನಟಿ ಸುಧಾರಾಣಿ ಅವರ ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ನೀವು ಅವರು ಅಭಿನಯಿಸಿರುವಂತಹ ಕನ್ನಡ ಚಿತ್ರದ ಹಾಡುಗಳನ್ನ ಹಾಡಬಹುದು ಅಂತ ಹೇಳ್ತಾ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9 ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಅಭಿನಯದ ಚತುರೆ ಸುಧಾರಾಣಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನೀವು ಕೂಡ ಅವರು ನಟಿಸಿರುವಂತಹ ಕನ್ನಡ ಚಲನಚಿತ್ರದ ಗೀತೆಗಳನ್ನು ಹಾಡ್ಬೋದು ಅಂತ ಹೇಳ್ತಾ, ಸುಧಾರಾಣಿ ಅವರು ತಮ್ಮ ವೃತ್ತಿ ಜೀವನವನ್ನು ಬಾಲ್ಯದಲ್ಲೇ ಶುರು ಮಾಡ್ತಾರೆ. ಪ್ರಸಿದ್ಧ ನಟರ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸುವ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಡ್ತಾರೆ ಅಲ್ವಾ? ಸೊ ಅವರ ಬಗ್ಗೆ ಮಾತಾಡಲಿಕ್ಕೆ ಇನ್ನೂ ಇದೆ, ಆದರೆ ಸಮಯದ ಅಭಾವದಿಂದ ನಾವು ಹಾಡುಗಳನ್ನು ಪ್ಲೇ ಮಾಡ್ತೀವಿ. ಹಾಗೆ ನೀವು ಕೂಡ ಹಾಡಬಹುದು. ಅವರ ಒಂದು ಬಾಲ್ಯ ನಟದಲ್ಲಿ ತುಂಬಾ ಅಭಿನಯಿಸಿದ್ರು ಅಂತಲೇ ಹೇಳ್ಬೋದು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ.
5: ಶುಭೋದಯ ಮೇಡಮ್.
1: ಶುಭೋದಯ ಬಸವರಾಜ್ ಸರ್. ಆಯ್ತಾ ನಾಷ್ಟ?
5: ಆಯ್ತು ಮೇಡಮ್.
1: ಓಕೆ, ಇವತ್ತು ನಮ್ಮ ಸುಧಾರಾಣಿ ಅವರ ಹುಟ್ಟು ಹಬ್ಬ.
5: ಹೌದು ಮೇಡಮ್.
1: ಅವರ ಒಂದು ಗೀತೆಯನ್ನ ಹಾಡ್ಬೋದಾ?
5: ಆನಂದ ಚಿತ್ರದ ಮೂಲಕ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ ಸುಧಾರಾಣಿ ಅವರಿಗೆ ಜನ್ಮದಿನದ ಶುಭಾಶಯಗಳು.
1: ಓಕೆ,
5: ಅವ್ರದ್ದು ಒಂದು ಮನಮೆಚ್ಚದ ಹುಡುಗಿ ಹಾಡ್ತೀನಿ ಮೇಡಮ್.
1: ಹಾಡಿ ಸರ್.
5: ಗೌರಿ ಮೊಗವು ಚಂದಿರನಂತೆ, ಗೌರಿ ನಗುವು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಮಾತು ಮುತ್ತಂತೆ ಮಾತು ಮುತ್ತಂತೆ, ಜಿಂಕೆ ಮರಿಯೋ ಮುದ್ದು ಗಿಣಿಯೋ ಒಲಿದು ಬಂದ ಪ್ರೇಮ ಸಿರಿಯೋ, ಮೇಲೆ ಬಾನಿಂದ ನನಗಾಗಿ ಜಾರಿದ ಮಿನುಗುವ ತಾರೆಯೋ ಮಿನುಗುವ ತಾರೆಯೋ. ಹೊಲದಲ್ಲಿ ಓಡೋವಾಗ ಕಾಲ್ ಗೆಜ್ಜೆಯಿಂ ಪಂದ ಗಲಿರೆಂದು ಚುಮ್ಮೂನಾದ ಕಿವಿಗೆಂತ ಚಂದ. ಹೊಲದಲ್ಲಿ ಓಡೋವಾಗ ಕಾಲ್ ಗೆಜ್ಜೆಯಿಂ ಪಂದ ಗಲಿರೆಂದು ಚುಮ್ಮೂನಾದ ಕಿವಿಗೆಂತ ಚಂದ. ಕೆಣಕಿ ಕಾಡುತ್ತ ತುಂಟಾಟದಿಂದ ಕೂಗಿ ಹಾಡುತ್ತ ಸಂತೋಷದಿಂದ, ಕೆಣಕಿ ಕಾಡುತ್ತ ತುಂಟಾಟದಿಂದ ಕೂಗಿ ಹಾಡುತ್ತ ಸಂತೋಷದಿಂದ. ಮುದ್ದು ಗೌರಿ ಕೈಯ ಹಿಡಿದಾಗಲೇ ಬಳಿಗೆ ಸೆಳೆದಾಗಲೇ ನನ್ನ ಮನಸ್ಸೆನ್ನುವ ನವಿಲು ಕುಣಿದಾಗಲೇ, ಮೇಲೆ ಮುಗಿಲಲ್ಲಿ ಜೊತೆಯಾಗಿ ಹಾರುವ ಕನಸನ್ನು ಕಾಣುವೆ ಕನಸನ್ನು ಕಾಣುವೆ. ಗೌರಿ ಮೊಗವು ಚಂದಿರನಂತೆ ಗೌರಿ ನಗುವು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಮಾತು ಮುತ್ತಂತೆ ಮಾತು ಮುತ್ತಂತೆ.
1: ಓಕೆ, ಸೂಪರ್ ಆಗಿ ಹಾಡಿದ್ರಿ ಬಸವರಾಜ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
5: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
1: ಓಕೆ ಓಕೆ, ಗಂಗಾವತಿಯಿಂದ ಬಸವರಾಜ್ ಅವರು ಕರೆ ಮಾಡಿ ಮನ ಮೆಚ್ಚಿದ ಹುಡುಗಿ ಚಿತ್ರದಿಂದ ಒಂದು ಹಾಡನ್ನು ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಅರೆರೆ ಕರೆ ಕಟ್ಟಾಯ್ತು. ಹಲೋ
6: ಹಲೋ,
1: ನಮಸ್ತೆ.
6: ನಮಸ್ಕಾರ ಮೇಡಮ್.
1: ನಮಸ್ತೆ, ಸುಮಿತ್ರ ಅವರು.
6: ಹೌದ್ರಿ ಮೇಡಮ್. ಆರಾಮಿದ್ರಿ ಮೇಡಮ್?
1: ಆರಾಮಿದ್ದೀವಿ. ನೀವು?
6: ನಾವು ಕೂಡ ಆರಾಮಿದ್ದೀರಿ ಮೇಡಮ್.
1: ಓಕೆ. ಅಷ್ಟೇ, ನಾಷ್ಟ ಆಯ್ತಾ?
6: ನಾಷ್ಟಾ ಮಾಡ್ಬೇಕ್ರಿ ಮೇಡಮ್.
1: ಓಕೆ, ಇವತ್ತು ಸುಧಾರಾಣಿ ಅವರ ಗೀತೆಯನ್ನ ಹಾಡಬಹುದು.
6: ಹಾ, ಕೇಳತ್ತೀನ್ರಿ ಮೇಡಮ್. ನಾನು ಎಲ್ಲಾರು ಚಂದ ಹಾಡಾತಾರಿ. ನಾನು ಹಾಡ್ತೀನ್ರಿ ಮೇಡಮ್, ದೇವತಾ ಮನುಷ್ಯ.
1: ಓಕೆ.
6: ಹಾಲೆಲ್ಲ

ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಸುಖವನ್ನೇ ನೀಡೆಂದೋ ಎಂದೋ ಕೇಳೆನು ನಾನು ರಾಘವೇಂದ್ರ. ಸುಖವನ್ನೇ ನೀಡೆಂದೋ ಎಂದೋ ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ನೀನೇ ಹೇಳು ರಾಘವೇಂದ್ರ. ಬಿಸಿಲಲ್ಲೇ ಮಲಗಿಸು, ನೆರಳಲ್ಲೇ ಮಲಗಿಸು ರಾಘವೇಂದ್ರ. ನೀನನ್ನ ಉಸಿರಾಡಿ ನಿನ್ನಲ್ಲೇ ಶರಣಾಗಿ ಒಂದ

0: ಸೂಪರ್ ಸೂಪರ್ ಸುಮಿತ್ರಾ ಅವರೇ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
1: ಧನ್ಯವಾದ ಮೇಡಮ್.
0: ಓಕೆ, ನಮ್ಮ ಸುಮಿತ್ರಾ ಅವರು ದೇವತಾ ಮನುಷ್ಯ ಚಿತ್ರದಿಂದ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ,
1: ಗುಡ್ ಮಾರ್ನಿಂಗ್ ಮೇಡಮ್.
0: ಗುಡ್ ಮಾರ್ನಿಂಗ್, ಯಾರಿದು?
1: ರೇಖಾ.
0: ರೇಖಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಕುಶಿನಗರ ಮೇಡಮ್, ರೇಖಾ ಕುಶಿನಗರದಿಂದ.
0: ಓಕೆ, ಆಯ್ತಾ ತಿಂಡಿ?
1: ಹಾ ಮೇಡಮ್, ತಿಂಡಿ ಆಯ್ತು. ನಿಮ್ದು ಆಯ್ತಾ?
0: ನಮ್ದು ಆಯ್ತು.
1: ಓಕೆ
0: ಓಕೆ. ರೇಖಾ ಅವರೇ,
1: ಸುಧಾರಾಣಿ ಅವರ ಬರ್ಡೇ.
0: ಹೌದು,
1: ಹ್ಯಾಪಿ ಬರ್ಡೇ ಮ್ಯಾಮ್ ನಮ್ಮ ಕಡೆಯಿಂದ.
0: ಓಕೆ, ಯಾವ ಗೀತೆಯನ್ನ ಅವರಿಗೆ ಡೆಡಿಕೇಟ್ ಮಾಡ್ತೀರಾ?
1: ಓಕೆ ಮೇಡಮ್, ನಾನು ಹೇಳಲಾ ಸಾಂಗ್ ಹೇಳ್ತೀನಿ.
0: ಹಾಡಿ ಹಾಡಿ. ಹಾ,
1: ಕಾಯಿಸುವ ಹುಡುಗರನು ಯಾರು ಪ್ರೀತಿಸಬಾರದು, ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ, ನಾನು ನಿನ್ನ ಪ್ರೀತಿಸುವೆ.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ರೇಖಾ ಮ್ಯಾಮ್.
1: ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದ.
0: ಓಕೆ, ಎಸ್, ನಮ್ಮ ಕೃಷಿನಗರದಿಂದ ರೇಖಾ ಅವರು ಕರೆ ಮಾಡಿ ಎಸ್ ತುಂಬ ಚೆನ್ನಾಗಿ ಹಾಡು ಹೇಳಿದ್ರು. ಒಂದು ಕಾಲದಲ್ಲಿ ಈ ಹಾಡು ಎಷ್ಟು ಫೇಮಸ್ ಆಗಿತ್ತು ಅಂತಂದರೆ ಎಸ್ ನಮ್ಮ ಎಸ್ ಜಾನಕಿ ಅವರು ಈ ಹಾಡನ್ನು ಹಾಡಿದ್ದಾರೆ. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ,
2: ಆರಾಮಿದ್ದೀರಿ ಮೇಡಮ್?
0: ಸೂಪರ್ ಆಗಿದ್ದೀವಿ, ನೀವು?
2: ನಾವು ಆರಾಮಿದ್ದೀವಿ ಮೇಡಮ್. ನ್ಯಾರಿ ಆಯ್ತ್ರಿ?
0: ನ್ಯಾರಿ ಆಯ್ತು. ನಿಮ್ದು?
2: ನಮ್ದು ಆಯ್ತು ಮೇಡಮ್ ಇವಾಗ.
0: ಓಕೆ, ಶಿವಶರಣ ಸರ್, ಇವತ್ತು ಸುಧಾರಾಣಿ ಅವರ ಹುಟ್ಟು ಹಬ್ಬ, ನಟಿ ಸುಧಾರಾಣಿ
2: ಅವರ ಹುಟ್ಟು ಹಬ್ಬ ರೀ.
0: ಓಕೆ,
2: ಅವರಿಗೆ ನಮ್ಮ ಕಡೆಯಿಂದ ನಮ್ಮ ತಾಜ್ಪುರ ಗ್ರಾಮದ ವತಿಯಿಂದ ಅವರಿಗೆ ಶುಭಾಶಯಗಳು.
0: ಸೂಪರ್ ಸೂಪರ್. ಓಕೆ
2: ಮೇಡಮ್, ಯಾಕಂದ್ರೆ ಅವರು ಒಂದು ಬಾಲ್ಯ ನಟದಿಂದ ಯಾವ ಬಂದ್ರಲ್ಲ, ಅವ್ರು ಯಾವಾಗಲೂ ನೋಡ್ರಿ ಅಂತಕ್ಕಲ್ಲ, ಏ ಇವರೊಂದು ಕಾಲಕ್ಕೆ ಬಾರಿ ಹೀರೋಯಿನಿಪ್ಪ ಅಂತ ಯಾವಾಗಾದ್ರೂ ಒಂದೊಂದು ಅವ್ರು ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅವಾಗ ಹೇಳ್ತಿರ್ತಾರೆ ಮೇಡಮ್. ಹೇಳ್ತಾ ಇರ್ತೀವಿ ನಾವು ಯಾವಾಗ ನಮ್ ಟಿವಿ ಆಗದು, ಅವ್ರ ಅಂತ ಹೀರೋಯಿನ್ ಅಂದ್ರೆ ತಪ್ಪಾಗಲಿಲ್ಲ ಮೇಡಮ್. ಬಾರಿ ಒಂದು ಅವರು ಸೂಪರ್ ವಾದ ಹೀರೋಯಿನ್ ಮೇಡಮ್.
0: ಹೌದು ಹೌದು,
2: ಅವ್ರ ಬಗ್ಗೆ ಒಂದು ಹಾಡು ಹಾಡ್ತೇನೆ ಮೇಡಮ್.
0: ಹಾಡಿ.
2: ಕೇಳಿ ಎಲ್ಲ ಕೇಳಿ, ಶಿವನೆಂದು ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಉಲ್ಲಾಸ, ಶಿವನಾಮ ಒಂದೇ ಕಾಪಾಡೋ ಶಕ್ತಿ ದಯ ತೋರಿದ, ಸಾವು ನೋವಿಲ್ಲ ನಿನಗೆ ಎದುರಿಲ್ಲ, ಶಿವನ ನಂಬಿದರೆ ಯಾರ ಭಯವಿಲ್ಲ. ಮುಂದಿನ ಬರ್ತಾರೆ ಮೇಡಮ್, ಧನ್ಯವಾದ ಮೇಡಮ್.
0: ಓಕೆ, ಯಾವ ಚಿತ್ರದಿದು?
2: ಮನ ಮೆಚ್ಚಿದ ಹುಡುಗಿ ಮೇಡಮ್.
0: ಸೂಪರ್ ಸೂಪರ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
2: ಧನ್ಯವಾದ ಮೇಡಮ್.
0: ಓಕೆ, ನನಗೆ ಈ ಹಾಡು ಕೇಳಿರಲಿಲ್ಲ. ಮನ ಮೆಚ್ಚಿದ ಹುಡುಗಿ ಚಿತ್ರದಿಂದ ಈ ಒಂದು ಹಾಡನ್ನ ಶಿವಶರಣ ಸರ್ ಅವರು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
3: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ಕಾರ ಚಿಕ್ಕಪ್ಪರೇ, ಆರಾಮಿದ್ದೀರಿ?
3: ಹೇಗಿದ್ದೀರಾ ಮೇಡಮ್? ಅರೆ, ತಿಂಡಿ ಆಯ್ತಾ?
0: ಸೂಪರ್ ಆಗಿದ್ದೀವಿ, ತಿಂಡಿನೂ ಆಯ್ತು. ನಿಮ್ದಾಯ್ತಾ?
3: ಹೋ ಮೇಡಮ್ ಅರೆ, ಆಯ್ತ್ರೆ.
0: ಓಕೆ, ಇವತ್ತು ಸುಧಾರಾಣಿ
3: ಅವರಿಗೆ, ಸುಧಾರಾಣಿ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಬೆಳಗಿನ ಶುಭೋದಯ.
0: ನಿಮಗೂ ಕೂಡ ಶುಭೋದಯ.
3: ಈಗ ಒಂದ್ ವೇಳೆ ನಾವು ಹಾಡ ಹಾಡನ್ನ ಬೇರೆ ಯಾರಾದ್ರೂ ಹಾಡಿದ್ರೆ ಹೆಂಗ್ ಮಾಡಿದ್ರಿ ಮೇಡಮ್? ಅರೆ,
0: ಅಂದ್ರೆ ಅರ್ಥ ಆಗ್ಲಿಲ್ಲ.
3: ಈಗ ನಾವ್ ಹಾಡ್ತೇವಲ್ಲ, ಈ ಹಾಡನ್ನ ಬೇರೆ ಯಾರಾದ್ರೂ ಹಾಡಿದ್ರೆ
0: ಹಾಡಿದ್ರೆ ಪರವಾಗಿಲ್ಲ. ನಿಮ್ಮ ನಿಮ್ಮ
3: ಯಾಕೆಂದ್ರೆ ಒಬ್ರು ಹಾಡಿದ್ದ ಹಾಡನ್ನ ಮತ್ತೆ ಹಾಡಂಗಿಲ್ಲ ಅಂತ ಇರುತ್ತಲ್ಲ.
0: ಅದು ಒಂದು ಎರಡು ಸತಿ ಚಂದ, ಬಟ್ ಅದೇ ಸ್ವಲ್ಪ ನಾಲ್ಕೈದು ಸರಿ ಆಗ್ಬಿಟ್ರೆ ಸ್ವಲ್ಪ ಇದಾಗತ್ತೆ.
3: ಆಯ್ತು ಮೇಡಮ್, ಅರೆ ಹಾಡ್ತೀನಿ. ಪರದೆಯತ್ತಿ ಪನ್ನೀರ ಚೆಲ್ಲಿ ಹಣೆಗೆ ಬಟ್ಟು ಇಟ್ಟೋನೆ, ತುಟಿಯ ಮೇಲೆ ತುಟಿಯ ನಿಟ್ಟು ಬಿಸಿಯ ಮುತ್ತು ಕೊಟ್ಟೋನೆ, ಪ್ರೇಮ ಮಂದಿರ ಕಟ್ಟೋಣ ಬಾ, ಸುಖದ ಬಾಗಿಲು ತಟ್ಟೋಣ ಬಾ, ಎಳೆಯ ಪ್ರಾಯ ಅರಳಿದಾಗ ಸುಡುವ ಬಿಸಿಲಿಗೆ ಬಯಕೆ ಎದೆಯೊಳಗೆ. ಧನ್ಯವಾದಗಳು.
0: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್ ಚಿಕ್ಕಪ್ಪ ಅವರು ಸ್ವಾತಿ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ,
4: ಶುಭೋದಯ ಮೇಡಮ್ ಅವರಿಗೆ.
0: ಶುಭೋದಯ ಪಂಕಜ ಮ್ಯಾಮ್.
4: ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು. ನಿಮ್ದಾಯ್ತಾ? ಓಕೆ, ಇವತ್ತು ಯಾವ ಗೀತೆನ ಹಾಡ್ತಾ ಇದ್ದೀರಾ?
4: ಹ್ಯಾಪಿ ಬರ್ತ್ಡೇ ವಿಶ್ ಯು, ಹ್ಯಾಪಿ ಬರ್ತ್ಡೇ ಸುಧಾರಾಣಿ ಮೇಡಮ್ ಅವರಿಗೆ.
0: ಓಕೆ,
4: ಇದು ಅವ್ರದ್ದು ಸಾಂಗ್ಸ್ ಅಲ್ಲ?
0: ಹ್ಮ್ ಹೌದು.
4: ನಾನು ಶ್ರೀಗಂಧ ಫಿಲಂ ಅಂದ್ರೆ ತುಂಬಾನೇ ಇಷ್ಟ ಮೇಡಮ್.
0: ಓಕೆ.
4: ಅವಾಗ ಸ್ಟಾಕಿ ಶಿವಮೊಗ್ಗಕ್ಕೆ ಬಂದ್ ನೋಡ್ತಿದ್ವಿ ನ್ಯಾಮತಿಯಿಂದ. ನಾನು 8th ಅಲ್ಲಿ ಇದ್ದಾಗ ಈ ಫಿಲಂ ಬಂದಿತ್ತು ಮೇಡಮ್.
0: ಓಕೆ.
4: ಒಂದು ಅನುರಾಗದ ಕಾವ್ಯ ಈ ಅಂದ ಕಾವ್ಯದ ಮೈಯ ತುಂಬೆಲ್ಲ ಶ್ರೀಗಂಧ ಒಂದು ಅಪರೂಪದ ಶಿಲ್ಪ.

0: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಪಂಕಜ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಪಂಕಜ ಅವರು ಶ್ರೀಗಂಧ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾತಾಡ್ತಾರೆ ಕೇಳೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್. ಶ್ವೇತಾ ಮೇಡಮ್
1: ನಮಸ್ತೆ. ಉಲ್ಲಾಸ್ ಅವರೇ, ಆಯ್ತಾ ತಿಂಡಿ?
2: ಇಲ್ಲ ಮೇಡಮ್, ನಿಮ್ದು?
1: ನಮ್ದಾಯ್ತು.
2: ಇಡ್ಲಿ ಮಾಡಿದ್ರು ಮೇಡಮ್, ಆಗಿಲ್ಲ.
1: ಓಕೆ ಓಕೆ, ಇವತ್ತು ಸುಧಾರಾಣಿ ಅವರ ಹಾಡನ್ನ
2: ಹಾಡಿ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಕುಲಗಂಜಿ ದೋಷವು ದೋಷವು ಇರದ ಸುಗುಣಶೀಲರು, ಉರಿಯೋ ಸೂರ್ಯನು ಅವನ್ಯಾಕೆ, ಕರಗೋ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ, ಕುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ. ಬಾಡು ಮಲ್ಲಿಗೆ ಹೂ ಯಾಕೆ, ಶಿಲೆಯ ಬಾಳಿಕೆ ಅವಳ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಮನದಲ್ಲಿ ನಲಿದಾಡೋ ನಾಯಕ, ನೆನೆದಂತೆ ತಾಡು ಗಾಯಕ, ಕಣ್ಣಲ್ಲೇ ಮಾತಾಡೋ ನಾಯಕಿ, ನಿಜ ಹೇಳಿ ನನ್ನೋಳು ಪಾಲಕಿ, ನಡೆಯಲ್ಲೂ ನುಡಿಯಲ್ಲೂ ಒಂದೇ ವಿಧವಾದ ಹೋಲಿಕೆ, ನಗುವಲ್ಲೂ ಮುನಿಸಲ್ಲೂ ಪ್ರೀತಿ ಒಂದೇನೆ ಕಾಣಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ, ಕುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ. ಬಾಡೋ ಮಲ್ಲಿಗೆ ಹೂ ಯಾಕೆ, ಶಿಲೆಯ ಬಾಳಿಕೆ ಅವಳ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್.
1: ಮ್ಯಾಮ್
2: ನೀವೊಂದು ಆಡೇರಿ ಮೇಡಮ್ ಲಾಸ್ಟಿಗೆ.
1: ಖಂಡಿತಪ್ಪ. ಓಕೆ, ಥ್ಯಾಂಕ್ ಯು.
2: ಓಕೆ ಮೇಡಮ್.
1: ಓಕೆ, ಉಲ್ಲಾಸ್ ಅವರು ಮನೆ ದೇವರು ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದ್ದಾಯ್ತು. ಹಾಗೆ ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರೋಣ ಅಂತ ಹೇಳ್ತಾ, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವಾ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ

0: ನಮ್ಮೊಂದಿಗೆ ನಿಮ್ಮ ಮಧುರಕ್ಷಣಗಳನ್ನು ಸಿಹಿಯಾಗಿಸಿ.
1: ಮಹಾಲಕ್ಷ್ಮಿ ಸ್ವೀಟ್ಸ್.
2: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ಹಾಗೆ ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ನಲ್ಲಿ ನಮ್ಮ ಸುಧಾರಾಣಿ ಅವರು ನಟಿಸಿರುವಂತಹ ಚಲನಚಿತ್ರ ಗೀತೆಯನ್ನ ಹಾಡ್ಬೋದು. ಯಾಕಂದ್ರೆ ಇವತ್ತು ಅವರ ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಕರೆ ಮಾಡಿ ಅವರ ಒಂದು ಅಭಿನಯದ ಹಾಡನ್ನ ಹಾಡ್ಬೋದು ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ, ಹಲೋ.
6: ನಮಸ್ತೆ ಮೇಡಮ್.
0: ನಮಸ್ತೆ.
6: ಸೌಮ್ಯ ಟೇಲರ್.
0: ಸೌಮ್ಯ ಅವರೇ, ಆಯ್ತಾ ತಿಂಡಿ?
6: ಈಗ ತಾನೇ ನಾಷ್ಟಾ ಮಾಡ್ತೇವ್ರಿ, ಕಾಫಿ, ಬದ್ನೆಕಾಯಿ ಪಲ್ಲೆ.
0: ಸೂಪರ್. ಓಕೆ, ಇವತ್ತು ಸುಧಾರಾಣಿ ಅವರ ಒಂದು ಹುಟ್ಟುಹಬ್ಬ.
6: ಹೌದು ಮೇಡಮ್, ಸುಧಾರಾಣಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
0: ಓಕೆ, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
6: ಯಾವ ಗೀತೆ ಅಂತ ನೀವೇ ಹೇಳ್ಬೇಕ್ರಿ ಮೇಡಮ್. ಆ ಗೀತೆ ನನಗೂ ಗೊತ್ತು, ಗೊತ್ತೈತಿ ಇಲ್ಲ ಗೊತ್ತಿಲ್ಲ.
0: ಓಕೆ, ಹಾಡಿ
6: ಹೇಳ್ತೀನಿ ಕೇಳ್ರಿ. ತಿಮ್ಮ ತಿಮ್ಮ ತಿಮ್ಮ ತಿಮ್ಮ ತಿಮ್ಮ ತಿಮ್ಮ ತಿಮ್ಮ ತಿಮ್ಮ, ನಮ್ಮ ಗೆಳೆಯ ತಿಮ್ಮನನ್ನು ಕದ್ದ ಕೊಂಡ ಸರ್ಪವೇ, ಹುತ್ತಿನಿಂದ ಬೇಗ ಹೊರಗೆ ಬಾ. ಅರೆ ಅರೆ ಅಯ್ಯೋ ತಪ್ಪ, ಅರೆ ಅರೆ ಅರೆ ಅಯ್ಯೋ ತಪ್ಪ, ಅರೆ ನಮ್ಮಲ್ಲಿ ಇನ್ನು ಬೇಗನೆ ತಿಮ್ಮ. 3 ವರ್ಷಕ್ಕೆ ಬೂದಿ ಅಂದನ, 6 ವರ್ಷಕ್ಕೆ ಬ್ರಾಂದಿ ಅಂದನ, ಸೋಮವಾರ ಹುಟ್ಟಿದನ ಸಂತೆ ಪೇಟೆಯಲ್ಲಿ, ಬುಧವಾರ ಬೆಳೆದನು ತಂಡೆ ಬಾಗಿಲ್ಲಿ, ಶನಿವಾರ ಮದುವೆಯಾದ ಮಾರಿ ಕಣಿಯಲ್ಲಿ, ಭಾನುವಾರ ಕೋಲಾರದಲ್ಲಿ, ಮದುವೆ ಆದ ಹುಡುಗಿ ಗತಿ ಏನೋ, ಲಕ್ಷ ಕೊಟ್ಟ ಮಾವ ಮಾಡೋದೇನು, ನಮ್ಮಲ್ಲಿ ಇನ್ನು ಬೇಗನೆ ತಿಮ್ಮ. ಅವನು ನಕ್ಕರೆ ಕಲ್ಲು ಶಕ್ಕರೆ, ಜೊತೆಯಲ್ಲಿದ್ದರೆ ಸ್ವರ್ಗ ಆದರೆ, ದಾರಲ್ಲಿ ಹೋಗುವಾಗ ಹುಡುಗಿ ಕಂಡರೆ, ಕೋಲ ಇದ್ದ ಹುಡುಗಿಯರೆಲ್ಲ ತುಂಬಾ ತಂದರೆ. ಓಕೆ ಮೇಡಮ್.
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
6: ಇದು ಆನಂದ್ ಫಿಲ್ಮ್ ಮೇಡಮ್. ನಮಸ್ತೆ.
0: ನಮಸ್ತೆ.
6: ಓಕೆ
0: ಓಕೆ. ಆನಂದ್ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದ್ದಾಯ್ತು ಸೌಮ್ಯ ಅವರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
7: ಹಲೋ.
0: ನಮಸ್ತೆ.
7: ನಮಸ್ಕಾರ ಮೇಡಮ್.
0: ನಮಸ್ತೆ ಮಹೇಶ್ ಅವರೇ, ಆಯ್ತಾ ತಿಂಡಿ?
7: ಇಲ್ಲ ಮೇಡಮ್, ಈಗ ಬಂದೆ.
0: ಓಕೆ.
7: ನಮ್ದಾಯ್ತು.
0: ಓಕೆ ಮಹೇಶ್ ಅವ್ರ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
7: ಸುಧಾರಣೆ ಅವರಿಗೆ ಕಂಠದಾನ ಕಲಾವಿದೆ ಮೇಡಮ್ ಅವರು.
0: ಹೌದು,
7: ರವೀಂದ್ರ ಟಂಡನ್ ಅವರಿಗೆಲ್ಲ ಕಂಠದಾನ ಮಾಡಿದ್ದಾರೆ ಮೇಡಮ್.
0: ಹೌದು ಹೌದು.
7: ಹಾಗಾಗಿ ಅವರು ಹುಟ್ಟುಹಬ್ಬ ಶುಭಾಶಯಗಳು.
0: ಓಕೆ,
7: ಅದೊಂದು ಸ್ವಾತಿ ಫಿಲಂ ಇಂದ ಒಂದು ಸಾಂಗ್ ಹೇಳ್ಬಿಟ್ಟು.
0: ಹಾ ಹಾಡಿ.
7: ಕುಹುಕು ಕುಹುಕು ಹಾಡುವ ಕೋಗಿಲೆಯೇ, ಅರಿತೆ ನಿನ್ನ ಸಂದೇಶ, ಕನ್ನಡ ಮಣ್ಣಿನ ಕಂಪಿನಲ್ಲಿ ಮನಸ್ಸಿಗೆ ಏನು ಸಂತೋಷ, ಕಾಲಿಡಲು ಒಡಲ ಒಳಗೆ ಏನೋ ಉಲ್ಲಾಸ, ಏನು ಅಂದ ಭೂಮಿಯಾಗಸ, ಏನು ಅಂದ ಭೂಮಿಯಾಗಸ, ನಗುವಂತ ಜಾಜೆ ಮಲ್ಲೆ ಕಂಪು ತಂತು ಹೊಸ ವೇಗ, ಹರಿವಂತ ನದಿಯಲ್ಲಿ ನಾದಾದಂತು ಸುಖರಾಗ, ಬಿಳಿಯ ಮೋಡ ನೀಲಿ ಬಾನ ತೆರೆಯ ಮೇಲೆ ತೇಲಾಡಿದೆ, ಹಸಿರು ಪೈರು ಬೀಸೋ ಗಾಳಿ ಅಲೆಗೆ ತಾನು ತೂಗಾಡಿದೆ, ಒಡಲ ಒಳಗೆ ಏನೋ ಉಲ್ಲಾಸ ತೇಲಿ ಹೋದೆ ಏನೋ ಸಂತಸ, ಕುಗುಕು ಹಾಡುವ ಕೋಗಿಲೆಯೇ ಅರಿತೆ ನಿನ್ನ ಸಂದೇಶ, ಕನ್ನಡ ಮಣ್ಣಿನ ಕಂಪಿನಲ್ಲಿ ಮನಸ್ಸಿಗೆ ಏನು ಸಂತೋಷ. ಈ ಸಂಗ್ರಹ
0: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಹೇಶ್ ಅವರೇ.
7: ಓಕೆ ಥ್ಯಾಂಕ್.
0: ಓಕೆ, ಮಹೇಶ್ ಅವರು ಸ್ವಾತಿ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ,
1: ನಮಸ್ತೆ.
0: ನಮಸ್ತೆ, ನಾಷ್ಟ ಆಯ್ತು ನಿಮ್ದಾಯ್ತಾ ಅಕ್ಕ ಮಹಾದೇವಿ ಅವರೇ? ಆಯ್ತಾ. ಓಕೆ, ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ? ಹಾಡಿ.
1: ಗೌರಿ ಮಗವು ಚಂದ್ರನಂತೆ, ಗೌರಿ ಮಗವು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಶೃಂಗಾರಿ ಗೌರಿ ಮಾತು ಮುತ್ತಂತೆ, ಹೇ ಮಾತು ಮುತ್ತಂತೆ, ಜಿಂಕೆ ಮರಿ ಮುದ್ದಗಿಳಿ ಒಲೆದು ಬಂದ ಪ್ರೇಮ ಸಿರಿ, ಮೇಲೆ ಬಾನಾರಿ ನನಗಾಗಿ ಜಾರಿದ ಮಿನಗು ತಾರೆಯೋ ಓ ಮಿನಗು ತಾರೆಯೋ, ಹೊಲದಲ್ಲಿ ಓಡುವಾಗ ಕಾಲ್ಗೆಜ್ಜೆ ತಂದು ಹೊಳಕೆಂದು ನಾದ ಕಿವಿಗೆ ಹಿಂಪು, ಅವಳ ಕೈ ಸೋಕಿ ಹೊನ್ನೈತು ಪೈರು, ನೊಳ ತುಂಬಿ ಸೋಕಿದ ಸಿಹಿಯ ನೀರು, ಅವಳ ಕೈ ಸೋಕಿ ಹೊನ್ನಾಯ್ತು ಪೈರು, ಅವಳ ಸಿಹಿಗೆ ಸೋಕಿದ ನೀರು. ಮುದ್ದು ಗೌರಿ. ಹಲೋ.
0: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಕ್ಕ ಮಹಾದೇವಿ ಅವರೇ. ಓಕೆ, ಎಸ್ ಅಕ್ಕ ಮಹಾದೇವಿ ಅವರು ಕರೆ ಮಾಡಿ ಮನ ಮೆಚ್ಚಿದ ಹುಡುಗಿ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ
8: ಹಲೋ, ಗುಡ್ ಮಾರ್ನಿಂಗ್ ಶ್ವೇತಾ.
0: ಗುಡ್ ಮಾರ್ನಿಂಗ್ ಗೀತಾ ಮೇಡಮ್. ಆಯ್ತು, ನಿಮ್ದಾಯ್ತಾ?
8: ಆಯ್ತು. ಏನ್ ಸ್ಪೆಷಲ್ ಇವತ್ತು?
0: ಇವತ್ತು ಎಂತ ಸ್ಪೆಷಲ್ ಇಲ್ಲ, ಇವತ್ತು ಅವಲಕ್ಕಿ. ಬಟ್ ಇವತ್ತು ನಮ್ ಟಾಪಿಕ್ ಅಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ, ಸುಧಾರಾಣಿ ಅವರು ಅವರ ಒಂದು ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ತಾ ಇದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ಕೂಡ ಅವರ ಒಂದು ಹಾಡನ್ನ ಹಾಡಬಹುದು.
8: ಸುಧಾರಾಣಿ ಅವ್ರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಅವರಿಗೋಸ್ಕರ ಒಂದು ಡೆಡಿಕೇಟ್ ಮಾಡ್ತೀನಿ ಸಾಂಗು.
0: ಓಕೆ.
8: ರವಿಯ ರಾಶಿಯಲ್ಲಿ ಹೊನ್ನ ರಶ್ಮಿಯಲ್ಲಿ ಜನಿಸಿ ತೊಂದು ರೂಪ, ಬೆಳಕಿನ ಚೆಲುವೆ ಸುಳಿದಳು ಬಳುಕುತ್ತಾ ಇಳೆಗೆ ಇಳಿದಳು, ಉಷೆಯ ರಂಗಿನಲ್ಲಿ ತೃಷೆಯ ನೋಟದಲ್ಲಿ ಕವಿಯ ಬಳಿಗೆ ಬಂದು ಪ್ರೇಮದ ನಯನ ತೆರೆದಳು, ಕಾವ್ಯದ ಒಳಗೆ ಕುಳಿತಳು, ಕಲಕಲಗೊಂಡವು ತ್ರಿಪದಿ ಪದಗಳು ಪರವಶಗೊಂಡವು ಸಕಲ ರಸಗಳು, ಇರುಳು ಸರಿದು ಬೆಳಕು ಹರಿದು ಕನಸು ಮುಗಿದು ಮನಸ್ಸು ಜಿಗಿದು ಸರಿಗಮ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲಿಯ ಮೇಘ ಮೇಘ ಮಲಾರ ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಮಲ್ಲಾರ ಮೇಘ ಸರಿಗಮ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ. ಥ್ಯಾಂಕ್ ಯು ಶ್ವೇತಾ.
0: ಥ್ಯಾಂಕ್ ಯು ಗೀತಾ ಮ್ಯಾಮ್, ಕರೆ ಮಾಡಿದಕ್ಕೆ ಧನ್ಯವಾದಗಳು.
8: ಥ್ಯಾಂಕ್ ಯು, ಥ್ಯಾಂಕ್ ಯು ಟು ಯು.
0: ಓಕೆ, ಗೀತಾ ಅವರು ಸೂಪರ್ ಆಗಿ ಹಾಡಿದ್ರು. ಯಾವ್ದಂತಂದ್ರೆ ಮಣ್ಣಿನ ದೋಣಿ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ.
9: ನಮಸ್ತೆ ಶ್ವೇತಾ.
0: ನಮಸ್ತೆ ಶಾಂತ ಮ್ಯಾಮ್, ಆಯ್ತಾ ತಿಂಡಿ?
9: ತಿಂಡಿ ತಿನ್ಬೇಕು ಆಗಿದೆ, ತಟ್ಟೆ ಇಡ್ಲಿ ಚಟ್ನಿ ಪಲ್ಯ ಮಾಡಿದ್ದೆ.
0: ಸೂಪರ್. ಇವತ್ತು
9: ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೆ ಮತ್ತು ಬಾನಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
0: ನಿಮ್ಗೂ ಕೂಡ ಬಿಂದಾಸ್ ಮಾರ್ನಿಂಗ್. ಓಕೆ ಶಾಂತ ಮೇಡಮ್, ಇವತ್ತು ಯಾವ ಗೀತೆನ ಹಾಡ್ತಾ ಇದ್ದೀರಾ?
9: ಸಾತಿ ಇದು ವಂದನೆ ವಂದನೆ ಹಾಡ್ತಿದ್ದೀನಿ.
0: ಹಾಡಿ ಬಾ.
9: ವಂದನೆ.

0: ವಂದನೆ ವಂದನೆ ವಂದನೆ. ಥ್ಯಾಂಕ್ ಯು ಶ್ವೇತಾ,
1: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಶಾಂತ ಅವರು ಸೂಪರ್ ಆಗಿ ಹಾಡಿದ್ರು. ವಂದನೆ ವಂದನೆ ಚಿತ್ರ ನೆನಪಾಗ್ತಾ ಇಲ್ಲ ಯಾವುದು, ಯಾವ ಚಿತ್ರ, ಕಾವ್ಯ ಕಾವ್ಯ ಚಿತ್ರದ ಒಂದು ಹಾಡನ್ನ ಹಾಡಿದಾಯ್ತು ಶಾಂತ ಅವರು. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ, ಬನ್ನಿ. ಹಲೋ, ಗುಡ್ ಮಾರ್ನಿಂಗ್ ಬೀನ್ ಅವರೇ.
2: ಶುಭೋದಯ, ಶುಭ ಸ್ಮೈಲಿಂಗ್ ಕಣ್ಣು ಎಲ್ಲ ನೋವು.
1: ಓಕೆ ಬೀನ ಮೇಡಮ್, ಆಯ್ತಾ ತಿಂದಿ?
2: ಅರ್ಧ ಮರ್ಧ ತಿಂತ ತಿಂತ ಟ್ರೈ ಮಾಡಿ ಮಾಡಿ ಅದನ್ನ ಮುಚ್ಚಿಟ್ಬಿಟ್ಟಿದ್ದೀನಿ ಹಾಗೆ.
1: ಓಕೆ ಮಾ, ಓಕೆ. ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಇದು ಮಣ್ಣಿನ ದೋಣಿ ಚಿತ್ರದ್ದು.
1: ಹಾಡಿ
2: ಅಷ್ಟೇ, ಸರಿಯಾಗಿ ಬರಲ್ಲ ಮಾಡಿ
1: ಹಾಡಿ ಹಾಡಿ
2: ಹೋಗಿಲಿ.

ಎಳಿರಿ ಎಳಿರಿ ಮೇಲಿನೆ ಸರ ಬಂದ ಮೇಲೆ ನೋಡಿ ಮಂಜಿನ ನೀರಲ್ಲಿ ಮುದ್ದು ಮೋರೆಯ ತೊಳೆದು ಬಂದ ಹಾಡಿ ಕೋಗಿಲೆಯೇ ಕ್ಷೇಮವೇ ಕಾನನದಲ್ಲಿ ಬೀಸುವ ಗಾಳಿಗೆ ಎಂದು ಆಲಸ್ಯ ಬಂದಿದ್ದೆ ಹೇಳಿ ಬೆಟ್ಟಗಳಲ್ಲಿ ಓಡುವ ನದಿಯು ಎಂದು ದಣಿದು ನಿಂತಿದೆ ಕೇಳಿ ರಾಗಗಳಂತೆ ಮೂಡುವ ಮೇಘಗಳಿಗೆ ಬೇಸ

0: ಬಸವನ ಬರ ಕದೆದಿ ಕರೆದಿದೆ, ಓ ಬದುಕು ಬರೆಸಿದೆ. ಎಳಿರಿ ಎಳಿರಿ ಮೇಲೆನೆ ಸರ ಬಂದನು ಮೇಲೆ ನೋಡಿ, ಮಂಜಿನ ನೀರಲ್ಲಿ ಮುದ್ದು ಮೋರೆಯ ತೊಳೆದು ಬಂದು ಹಾಡಿ. ಓಕೆನಪ್ಪ, ಥ್ಯಾಂಕ್ ಯು,
1: ಥ್ಯಾಂಕ್ ಯು.
0: ಮಲಗ್ಬಿಟ್ಟಿದ್ದೆ ನಾನು ಈ ಮತ್ತೆ ಇದ್ದೆ.
1: ಓಕೆ, ಸೂಪರ್ ಸೂಪರ್ ಬೀನಾ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು.
0: ಧನ್ಯವಾದ.
1: ಎಸ್, ನಮ್ಮ ಬೀನಾ ಮೇಡಮ್ ಅವರು ಮಣ್ಣಿನ ದೋಣಿ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಮ್ಮ ಸುಧಾರಾಣಿ ಮೇಡಮ್ ಅವರ ಚಲನಚಿತ್ರದ ಗೀತೆಗಳನ್ನ ಹಾಡ್ತಾ ಇದ್ರು. ನೆಕ್ಸ್ಟು ಕಾಲರ್ಸ್ ಅವರು ಬರ್ತಾನೆ ಇದೆ, ಅವರು ಕಾಲ್ ಕೂಡ ಮಾಡ್ತಾನೆ ಇದ್ದಾರೆ, ಬಟ್ ಸಮಯದ ಅಭಾವದಿಂದ ಕರೆಗಳನ್ನು ಸ್ವೀಕರಿಸೋಕ್ಕೆ ಕಷ್ಟವಾಗ್ತದೆ ಅಂತ ಹೇಳ್ತಾ ಇವಾಗ ಒಂದು ನನಗೆ ಹಾಡು ಹೇಳಲಿಕ್ಕೆ ಹೇಳಿದ್ರು ನಮ್ಮ ಉಲ್ಲಾಸ್ ಅವರು, ಬಟ್ ಎಲ್ಲರಿಗೂ ಈ ಒಂದು ಹಾಡನ್ನು ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಮತ್ತೊಮ್ಮೆ ನಟಿ ಸುಧಾರಾಣಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ನಮ್ಮ ರೇಡಿಯೋದ ತಂಡದ ಪರವಾಗಿ ನಾವು ಶುಭವನ್ನು ಕೋರ್ತಾ ಇದ್ದೀವಿ ಅಂತ ಹೇಳ್ತಾ ಎಸ್ ಈ ಒಂದು ಹಾಡು ನಿಮ್ಮೆಲ್ಲರಿಗೋಸ್ಕರ ಕೇಳಿ ಆನಂದಿಸಿ. ಎಸ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಾನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನು ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ.
0: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಕಥೆಯ ಶೀರ್ಷಿಕೆ ಸಂಗವ್ವನ ಲವ್ ಸ್ಟೋರಿ ಅಂತ ಹೇಳಿ ಕಥೆಯನ್ನ ಪ್ರಾರಂಭಿಸೋಣ ಅಲ್ವಾ. ಯವ್ವಾ ಯವ್ವಾ ಯವ್ವಾ, ಏನ್ ಬೇ ಮಾಡಕತ್ತಿ ನೀನು? ಮುಂಜಾನೆ ದೌಡ ಎದ್ದು ನಾನು ಮನಿ ಕೆಲಸ ಮಾಡಿ ಮುಗಿಸಿ ಬಂದ್ರು ಇನ್ನೂ ನಿನ್ ಅಡಿಗೆ ಮುಗ್ದಿರೋದಿಲ್ಲಲ್ಬೇ. ನಾನೇನು ಉಪವಾಸ ಇದ್ದಿದ್ದೇ, ಸ್ವರ್ಗೋಗ್ಬೇಕಾಯೇನ? ಸ್ವಲ್ಪ ಜಲ್ದಿ ಜಲ್ದಿ ಏನಾರ ತಿನ್ನಕ್ ಮಾಡಿ ಬಡಿಸ್ಬೇ, ನನಗ್ ಹೊಟ್ಟೆ ಬಾಳ ಹಸಿದಾವ. ಏ ಸಂಗವ್ವ, ನೀನ್ ಯಾಕ ಅಷ್ಟ ಅವಸರ ಮಾಡಕತ್ತಿ? ಒಸಿ ತಡಿ ತಂಗಿ, ಆಗೆ ಹೊತ್ತಡಿಗೆ ಮಾಡುದು, ಈಗೇನಿದ್ರು ತಟ್ಟಿಗೆ ಹಾಕಿ ಕೊಡೋದಷ್ಟಾ ಐತಿ, ಬಂದೆ ತಡಿ ತುಸು ಎಂದು ಗದರಿದ ಸಂಗವ್ವನ ತಾಯಿ ತಟ್ಟೆಗೆ ಬೆಳಗಿನ ತಿಂಡಿ ಬಡಿಸಿ ಕೊಟ್ರು. ಏನಂದಿ ಸಂಗಿನೀನ, ಸೊರಗ ಕತ್ತಿಯೇ? ನೀನ್ ಯಾಕೆ ಸೊರಗ ಕತ್ತಿಬೇ? ನಿನ್ ನೋಡಕ್ ಬರೋ ಗಂಡ್ಗಳಿಗೆ ತಿನ್ನಕ್ ಮಾಡಿ ಹಾಕದ್ರಾಗ ನಾ ಸೊರಗ ಕತ್ತಿನ್ ನೋಡ್? ಅದ್ಯಾಕ್ ನೀನ್ ನೋಡಕ್ ಬಂದ ಹುಡುಗರೆಲ್ಲ ಹಂಗ ಅವಸರಕ್ ಬಿದ್ದ ಮನೆಯಿಂದ ಹೊರಗೆ ಹೋಗ್ಕಾರ ಏನ? ಹಂಗ ಹೋದಾರ್ದ ಹೊಳ್ಳಿ ಏನ್ ಸುದ್ದಿನೂ ಇರಲ್ಲ. ಅದೇನ್ ಮಾಡ್ತಿದ್ದಿ ನೀನ್ ಅವ್ರ ಜೊತೆ ಅಂತ? ಬಂದವರು ಹುಡುಗಿ ಜೊತೆ ತುಸು ಮಾತಾಡ್ಬೇಕಂತ ಹೇಳ್ತಾರ, ಆಮೇಲೆ ಮಾತಾಡ್ ಹೊರಗ್ ಬಂದ್ರ ಮಕ ಹಂಗ ದೆವ್ವ ನೋಡ್ ಹೆದರು ಬಂದಂಗ ಇರ್ತಾವ. ಯಾಕ ಹಂಗಂತ ಇಲ್ಲಿ ತನಕ ನನಗ್ ತಿಳಿದಾಗೇತಿ ನೋಡವ್ವ ಎಂದು ತಾಯಿಯ ಮಾತು ಕೇಳುತ್ತಲೇ ಹೊಟ್ಟೆ ತುಂಬಾ ತಿಂಡಿ ತಿಂದ ಸಂಗಿ. ನನಗೇನ್ ಗೊತ್ತಿಲ್ಬೇ, ನೀನ್ ನನ್ ಕೇಳಿದ್ರೆ? ನೀನ ಮಾತ್ ಸರಿಯಾದ ಬಿಡವ, ನಿನಗಾರ ಏನ್ ಗೊತ್ತಿರ್ಬೇಕ್ ಅವ್ರ ಮನದಾಗಿನ ಮಾತು ಅಂದ ತಾಯಿಯ ಮಾತಿಗೆ ನಗುತ್ತಲೇ ಎದ್ದು ನಡೆದವಳು. ಉಳಿದ ಮನೆ ಕೆಲಸ ಮುಗಿಸಿ ಕೂತಲು. ಮಾರನೇ ದಿನ ಸಂಗಿಯನ್ನ ನೋಡಲು ಬರಲಿದ್ದ ಗಂಡಿನ ಬಗ್ಗೆ ತಂದೆ ತಾಯಿಯ ಮಧ್ಯೆ ಬಿಸಿ ಬಿಸಿ ಚರ್ಚೆ ನಡೀತಿತ್ತು. ಅವರ ಕೋಣೆಯ ಹೊರಗಡೆ ನಿಂತ ಸಂಗಿ ಹುಡುಗನ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಅಲ್ಲಿಂದ ಸರಿದು ಹೋದ್ಲು. ಆ ದಿನ ಬಂದ ಗಂಡು ಸಹ ಹಾಗೆ ಓಡೋಗಿದ್ದನು. ಇದು ಸಂಗಿಯ ಹೆತ್ತವರಿಗೆ ಬಿಡಿಸಲಾರದ ಕಗ್ಗಂಟಾಗಿ ಉಳಿದಿತ್ತು. ಹತ್ರ 60 ಗಂಡುಗಳನ್ನ ನೋಡಿ ಸೋತವರು ಕೊನೆಯ ಯತ್ನ ಎಂಬಂತೆ ಮತ್ತೊಬ್ಬ ಹುಡುಗನನ್ನು ಕರೆಸಿದ್ರು. ಈ ಬಾರಿ ಹೇಗಾದ್ರೂ ಸರಿ, ಈ ಗಂಡುಗಳಿಗೆಲ್ಲ ಈ ರೀತಿ ಓಡಿ ಹೋಗಲು ಕಾರಣ ಏನಿದ್ದು ತಿಳ್ಕೊಳ್ಬೇಕೆಂದು ಅವರು ಮಾತನಾಡಲು ಹೋದ ಕೋಣೆಯ ಹಿಂದಿನ ಕಿಟಕಿಯ ಬಳಿ ನಿಂತು ಒಳ ಇಣುಕಿದ್ರು. ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ? ಯಾಕೆ ಬಂದ ಗಂಡುಗಳೆಲ್ಲ ಆ ರೀತಿ ವಾಪಸ್ ಹೆದರುಕೊಂಡು ಹೋಗ್ತಾ ಇರ್ತಾರೆ? ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686096279.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇದ್ದಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಸಂಗವ್ವನ ಲವ್ ಸ್ಟೋರಿ ಅಂತ ಹೇಳಿ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ ಏನು ಅನ್ನೋದನ್ನ ನೋಡ್ಕೊಳ್ಳೋಣ. ಹತ್ತತ್ರ 60 ಗಂಡು ಮಕ್ಕಳನ್ನ ನೋಡಿ ಸೋತವರು ಕೊನೆಯ ಯತ್ನ ಎಂಬಂತೆ ಮತ್ತೊಬ್ಬ ಹುಡುಗನನ್ನು ಕರೆಸಿದ್ರು. ಈ ಬಾರಿ ಹೇಗಾದ್ರೂ ಸರಿ, ಈ ಗಂಡುಗಳೆಲ್ಲ ಈ ರೀತಿ ಓಡ್ ಹೋಗಲು ಕಾರಣ ಏನಂತ ತಿಳ್ಕೊಳ್ಬೇಕೆಂದು ಅವರು ಮಾತನಾಡಲು ಹೋದ ಕೋಣೆಯ ಹಿಂದಿನ ಕಿಟಕಿಯ ಬಳಿ ನಿಂತು ಒಳ ಇಣುಕಿದ್ರು. ಅಲ್ಲಿನ ದೃಶ್ಯ ಕಂಡು ಸ್ವತಃ ಅವರು ಸಹ ದಂಗು ಪಡೆದ್ರು. ಮಗಳ ಬದಲಾದ ನಡೆ ನುಡಿ ಕಂಡು ಒಂದು ಕ್ಷಣ ಅವರಿಗೂ ಏನೂ ತೋಚದಂತಾಯ್ತು. ಅವಳು ಮೈ ಮೇಲೆ ದೆವ್ವ ಬಂದವಳಂತೆ ಆಡುತ್ತಾ ಆ ಹುಡುಗನನ್ನ ಥಳಿಸಿದ್ದು ಕಂಡವರಿಗೆ ಈ ಹುಡುಗ ಸಹ ಓಡ್ ಹೋಗುವುದು ಖಚಿತ ಎನಿಸಿತ್ತು. ಮಗಳನ್ನು ನೋಡಲು ಬಂದ ಗಂಡುಗಳೆಲ್ಲ ಯಾಕೆ ಈ ರೀತಿ ಹೆದರಿ ಓಡಿ ಹೋಗಿದ್ದು ಎಂದು ಈಗ ಅವರಿಗೆ ಅರ್ಥವಾಗಿತ್ತು. ಸಂಗಿಯನ್ನು ನೋಡಲು ಬಂದ ಹುಡುಗ ಯೋಚಿಸಿ ತಿಳಿಸುವುದಾಗಿ ಹೇಳಿ ಅಲ್ಲಿಂದ ಹೋಗಿದ್ದ. ಆತ ಅತ್ತ ಹೋಗುತ್ತಲೇ ಸಾಮಾನ್ಯವಾಗಿದ್ದ ಮಗಳನ್ನ ಕಂಡು ಹೆತ್ತವರಿಗೆ ಗಾಬರಿಯಾಗಿತ್ತು. ತಡ ಮಾಡದೆ ಶಾಸ್ತ್ರಿಗಳನ್ನು ಕಾಣಲು ಹೋದ ಸಂಗಿಯ ತಂದೆ ಅವಳ ವರ್ತನೆಯ ಬಗ್ಗೆ ಅವರಿಗೆ ತಿಳಿಸಿದ್ರು. ಅವರು ಅಂಜನ ಹಾಕಿ ನೋಡಿ ಏನಾಗಿದೆ ಎಂದು ಹೇಳೋದಾಗಿ ತಿಳಿಸಿ ಇಂತಹ ದಿನ ಬನ್ನಿ ಎಂದು ಹೇಳಿ ಕಳುಹಿಸಿದ್ರು. ಅವರು ಹೇಳಿದ ದಿನ ಮತ್ತೆ ಹೋಗಿ ಅವರನ್ನ ಭೇಟಿ ಮಾಡಿದ ಸಂಗಿಯ ತಂದೆಯ ತಲೆ ಅವರು ಹೇಳಿದ ಮಾತು ಕೇಳಿ ನಿರ್ ಎಂದಿತ್ತು. ಅವಳಿಗೆ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಹೆತ್ತವರು ಹುಡುಗರ ಬಗ್ಗೆ ಹೇಳುವಾಗ ಅಲ್ಪ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಮೈ ಮೇಲೆ ದೆವ್ವ ಬರುವವಳಂತೆ ಆಡಿ ತನ್ನನ್ನ ಕೊಂದಿದ್ದು ನೀವೇ ಅಂತ ಅವರನ್ನ ಚೆನ್ನಾಗಿ ಥಳಿಸಿ ಓಡ್ತಿದ್ಲು. ಈಗಲೇ ಮದುವೆಯಾಗುವ ಮನಸ್ಸಿಲ್ಲದೆ ಈ ರೀತಿ ಮಾಡುತ್ತಿದ್ಲು. ಅದನ್ನ ಕೇಳಿ ಕೋಪಗೊಂಡವರು ಮನೆಗೆ ಹೋಗಿ ಮಗಳೊಂದಿಗೆ ಅದರ ಬಗ್ಗೆ ಮಾತನಾಡಿ ತಮ್ಮ ಕೋಪ ಹೊರಹಾಕಿದ್ರು. ಆದ್ರೆ ಅವಳನ್ನ ನೋಡಲು ಬಂದು ಹೋದ ಗಂಡು ಅವಳನ್ನ ಒಪ್ಪಿರುವ ವಿಷಯವನ್ನ ಫೋನ್ ಮೂಲಕ ಆ ಹುಡುಗನ ತಂದೆ ಕರೆ ಮಾಡಿ ತಿಳಿಸಿದಾಗ ಇವರಿಗೆ ಆಶ್ಚರ್ಯವಾಗಿತ್ತು. ಈ ವಿಷಯವನ್ನ ಮನೆಯಲ್ಲಿ ಎಲ್ಲರಿಗೂ ತಿಳಿಸಿದವರಿಗೆ ಮತ್ತೊಂದು ಆಘಾತಕಾರಿ ಸುದ್ದಿ ತಿಳಿದಿತ್ತು. ಅವಳು ಇಷ್ಟು ದಿನ ದೆವ್ವದಂತೆ ನಟಿಸಿದ್ದು ಇದೇ ಹುಡುಗನಿಗಾಗಿ, ಹಾಗೂ ಅವನು ಇವಳ ಪ್ರೇಮಿ ಅಂತ. ಅವಳಿಷ್ಟೆಲ್ಲ ನಾಟಕ ಮಾಡಲು ಅವನು ಎಷ್ಟು ದಿನ ಓದಿದ್ದು ಕಾರಣವೆಂದು, ಅವನು ಓದು ಮುಗಿದು ಅವರು ಬರೋವರೆಗೂ ಕಾಯಲು ಈ ರೀತಿ ಮಾಡಿದ್ಲು. ಕೋಣೆಯಲ್ಲಿ ಮಾತನಾಡಲು ಹೋದಾಗ ಅವನು ಹೇಗೆ ಎಲ್ಲಾ ಗಂಡುಗಳನ್ನು ಓಡಿಸಿದೆ ಅಂತ ಕೇಳಿದಾಗ ಅವನಿಗೆ ಈ ರೀತಿ ನಟನೆ ಮಾಡಿ ತೋರಿಸಿದ್ಲು. ಅದನ್ನೇ ಕಂಡು ಅವಳ ಹೆತ್ತವರು ಹೆದರಿದ್ರು. ಇಷ್ಟೇ ನಡೆದಿದ್ದು ಎಂದು ಹೇಳಿ ಮುಗಿಸಿದ ಮಗಳ ಮಾತಿಗೆ ಹೆತ್ತವರ ಕಣ್ಣುಗಳು ಹಿಗ್ಗಿದ್ದವು ತನ್ನ ಮಗಳ ಚತುರತೆಯನ್ನ ಕಂಡು. ಇಂತಹ ಒಂದು ವಿಭಿನ್ನವಾಗಿರುವಂತಹ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಹಾಗೆ ಈ ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9660692279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-3580-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ನಮ್ಮ ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಇದೇ ವಿಚಾರವಾಗಿ August 15 ಬೆಳಗ್ಗೆ 11-12 ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, RJ ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ. ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0996279.

0: 보인다.
1: 고!

ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096729. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ.

ನಮ್ಮ ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಇದೇ ವಿಚಾರವಾಗಿ ಆಗಸ್ಟ್ 15ರ ಬೆಳಗ್ಗೆ 11-12 ಗಂಟೆಯವರೆಗೆ ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, ಆರ್ಜಿ ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ.

ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686609 9679

0: தள்ளக்கடை.
1: ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
2: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ. ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
1: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
2: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686609 9679. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15ರ ಮಧ್ಯಾಹ್ನ 3-4ರವರೆಗೆ ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686609279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.

0: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
7: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to you.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಭಾಷ್ ರಾಜಮಾಣಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಲೇಖನವನ್ನು ಓದಲಿಕ್ಕೆ ಬಯಸ್ತೀನಿ. ಇದು ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆಯಲ್ಲಿ ಪ್ರಕಟವಾಗಿರ್ತಕ್ಕಂಥ ಲೇಖನ. ಇದರ ಶೀರ್ಷಿಕೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ಕುರಿತು. ಈ ಸದನದ ಅನೇಕ ವ್ಯಕ್ತಿಗಳ ಅಭಿಪ್ರಾಯದಲ್ಲಿ ಪ್ರಾಂತಗಳ ಮತ್ತು ದೇಶೀಯ ಸಂಸ್ಥಾನಗಳ ಸ್ಥಳೀಯ ವ್ಯಾಪ್ತಿಯನ್ನು ಗಣನೆಗೆ ತೆಗೆದುಕೊಳ್ಳದೆ ಭಾರತದಾದ್ಯಂತ ನಾವು ಸಾಮಾನ್ಯ ನಾಗರಿಕತ್ವವನ್ನು ಹೊಂದಿರುವುದರಿಂದ ಒಂದು ನಿರ್ದಿಷ್ಟ ರಾಜ್ಯದಲ್ಲಿ ಒಂದು ನಿರ್ದಿಷ್ಟ ಹುದ್ದೆಯನ್ನು ಹೊಂದಲು ನಿವಾಸದ ಅಗತ್ಯವಿರುವುದಿಲ್ಲವೆಂಬುದು ಆನುಷಂಗಿಕ ವಿಷಯವೆಂಬುದಾಗಿದೆ. ಏಕೆಂದರೆ ನಿವಾಸವು ಒಂದು ಅರ್ಹತೆಯನ್ನಾಗಿ ನೀವು ಪರಿಗಣಿಸುವಷ್ಟರ ಮಟ್ಟಿಗೆ ನಾವು ಸಂವಿಧಾನದಿಂದ ಸ್ಥಾಪಿಸಿದ ಅಥವಾ ಈ ಸಂವಿಧಾನದಿಂದ ಸ್ಥಾಪಿಸಬೇಕೆಂದು ಪ್ರಸ್ತಾವಿಸಿರುವ ಸಾಮಾನ್ಯ ನಾಗರಿಕತ್ವದ ಮೌಲ್ಯವನ್ನು ಊನಗೊಳಿಸುತ್ತೇವೆ. ಆದ್ದರಿಂದ ರಾಜ್ಯಾಧೀನ ಸೇವೆಗಳಲ್ಲಿ ನೇಮಕಾತಿ ಹೊಂದಲು ನಿವಾಸವನ್ನು ಒಂದು ಅರ್ಹತೆಯನ್ನಾಗಿ ಮಾಡಬಾರದೆಂಬ ವಾದವು ನನ್ನ ವಿವೇಚನಾನುಸಾರ ಖಂಡಿತ ಸಿಂಧುವಾಗಿದೆ ಹಾಗೂ ಇದು ಖಂಡಿತವಾಗಿ ನ್ಯಾಯಸಮ್ಮತವಾದುದಾಗಿದೆ. ಅದೇ ಸಮಯದಲ್ಲಿ ಒಂದು ಪ್ರಾಂತದಿಂದ ಮತ್ತೊಂದು ಪ್ರಾಂತಕ್ಕೆ ಹಾರುವ, ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಯಾವುದೇ ನಿರ್ದಿಷ್ಟ ಗುರಿಯಿಲ್ಲದೆ ಹಾದು ಹೋಗುವ ಹಕ್ಕಿಗಳಂತೆ ನಿರ್ದಿಷ್ಟ ಪ್ರಾಂತದೊಂದಿಗೆ ಯಾವುದೇ ಸಂಬಂಧವಿಲ್ಲದೆ ಸುಮ್ಮನೆ ಹಾಗೆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಉತ್ತಮವಾದ ಹುದ್ದೆಯನ್ನು ಬಗಲಿಗೆ ಹಾಕಿಕೊಂಡು ಹೊರಟು ಹೋಗುವ ವ್ಯಕ್ತಿಗಳಿಗೆ ಅವಕಾಶ ನೀಡಬಾರದೆಂಬುದನ್ನು ನಾವು ಗ್ರಹಿಸಬೇಕು. ಆದ್ದರಿಂದ ಕೆಲವು ಪರಿಮಿತಿಗಳು ಅವಶ್ಯವಾಗುತ್ತವೆ. ಈ ವಿಷಯದ ಬಗ್ಗೆ ತನಿಖೆ ನಡೆಸಿದಾಗ ಈಗಾಗಲೇ ಅನೇಕ ಪ್ರಾಂತಗಳಲ್ಲಿ ಪ್ರಾಂತೀಯ ಸರ್ಕಾರವು ಒಂದು ನಿರ್ದಿಷ್ಟ ಪ್ರಾಂತದಲ್ಲಿ ಹುದ್ದೆಗಾಗಿ ನಿವಾಸದ ಸ್ವಲ್ಪ ಅವಧಿಯನ್ನು ಅರ್ಹತೆ ಎಂದು ಗೊತ್ತುಪಡಿಸಿ ನಿಯಮಗಳನ್ನು ರಚಿಸಿದೆ ಎಂದು ತಿಳಿದು ಬಂದಿದೆ. ಆದ್ದರಿಂದ ಒಂದು ಸಾಮಾನ್ಯ ನಿಯಮದಂತೆ ನಿವಾಸವನ್ನು ಒಂದು ಅರ್ಹತೆ ಎಂದು ಮಾಡಬಾರದೆಂದು ಇದ್ದರೂ ಅದಕ್ಕೆ ಕೆಲವು ಅಪವಾದವಿರಬಹುದೆಂಬ ತಿದ್ದುಪಡಿಯಲ್ಲಿನ ಪ್ರಸ್ತಾವವು ಸಾಮಾನ್ಯ ರೂಢಿಗೆ ಹೊರತಾಗೇನೂ ಇಲ್ಲ. ಈಗಾಗಲೇ ಅನೇಕ ಪ್ರಾಂತಗಳಲ್ಲಿ ಆಚರಣೆಗೆ ಬಂದಿರುವ ರೂಢಿಯನ್ನು ನಾವು ಅನುಸರಿಸುತ್ತಿದ್ದೇವೆ ಅಷ್ಟೆ. ಆದಾಗ್ಯೂ ವಿವಿಧ ಪ್ರಾಂತಗಳು ಹುದ್ದೆಗೆ ನಿವಾಸದ ಕೆಲವು ಅವಧಿಯು ಅರ್ಹತಾ ಅವಧಿಯೆಂದು ನಿಗದಿಪಡಿಸುತ್ತಿರುವಾಗ ಈ ಅವಧಿಯು ಸಾಕಷ್ಟು ವ್ಯತ್ಯಾಸಗೊಳ್ಳುತ್ತಿದ್ದವೆಂಬುದು ನಮಗೆ ಕಂಡುಬಂದಿದೆ. ಕೆಲವು ಪ್ರಾಂತಗಳು ವ್ಯಕ್ತಿಯು ವಾಸ್ತವವಾಗಿ ಆದಿವಾಸಿಯಾಗಿರಬೇಕೆಂದು ಹೇಳಿದ್ದವು. ಇದರ ಅರ್ಥವೇನೋ ತಿಳಿಯಲಿಲ್ಲ. ಸ್ವಲ್ಪ ಪ್ರಾಂತಗಳು 10 ವರ್ಷಗಳೆಂದು ನಿಗದಿಪಡಿಸಿದರೆ ಮತ್ತೆ ಕೆಲವು 7 ವರ್ಷವೆಂದು ಮುಂತಾಗಿ ನಿಗದಿಪಡಿಸಿವೆ. ಆದ್ದರಿಂದ ಅರ್ಹತಾ ಪರೀಕ್ಷೆಯೆಂದು ಅವಧಿಯನ್ನು ನಿಗದಿಪಡಿಸುವುದು ಅಪೇಕ್ಷಣೀಯವಾಗಿರಬಹುದಾದರೂ ಅರ್ಹತಾ ಷರತ್ತು ಭಾರತದಾದ್ಯಂತ ಏಕರೂಪವಾಗಿರಬೇಕೆಂದು ಭಾವಿಸಲಾಯಿತು. ಪರಿಣಾಮ ಸ್ವರೂಪವಾಗಿ ಈ ಉದ್ದೇಶವು, ಅಂದರೆ ಅರ್ಹತಾ ನಿವಾಸ ಅವಧಿಯು ಏಕರೂಪವಾಗಿರಬೇಕೆಂಬ ಉದ್ದೇಶವು ಈಡೇರಬೇಕಾದರೆ ಸ್ಥಳೀಯ ನಿಕಾಯಗಳಿಗೆ, ಅವು ಪ್ರಾಂತಗಳಾಗಿರಲಿ ಅಥವಾ ಸಂಸ್ಥಾನಗಳಾಗಿರಲಿ, ಅಧಿಕಾರ ನೀಡದೆ ಸಂಸತ್ತಿಗೆ ಅಧಿಕಾರವನ್ನು ನೀಡುವುದರಿಂದ ಮಾತ್ರ ಅದು ಈಡೇರುವುದು ಸಾಧ್ಯ. ನಿವಾಸವನ್ನು ಅರ್ಹತೆಯನ್ನಾಗಿ ಮಾಡಿರುವುದು ಈ ತಿದ್ದುಪಡಿಯ ಒಳಗಿನ ಉದ್ದೇಶವಾಗಿದೆ. ಮಾನ್ಯ ಅಧ್ಯಕ್ಷರೇ, ಈ ಸದನದ ಸದಸ್ಯರನ್ನು ಕಳವಳಗೊಳಿಸುತ್ತಿರುವ ಇನ್ನೊಂದು ಪ್ರಶ್ನೆ ಅಂದರೆ 10ನೇ ಅನುಚ್ಛೇದ 3ನೇ ಖಂಡದಲ್ಲಿ ಹಿಂದುಳಿದ ಎಂಬ ಶಬ್ದದ ಪ್ರಯೋಗ. ಈ ಪ್ರಶ್ನೆಯನ್ನು ಎತ್ತಿಕೊಂಡರೆ ಈ ನಿರ್ದಿಷ್ಟ ಖಂಡದಲ್ಲಿ ಹಿಂದುಳಿದ ಶಬ್ದದ ಪ್ರಯೋಗದ ಯಥಾರ್ಥ ಅರ್ಥ, ಅದರ ಮಹತ್ವ ಹಾಗೂ ಅವಶ್ಯಕತೆಯನ್ನು ಸದಸ್ಯರು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬರಲು ನಾನು ಕೆಲವು ಸಾಧಾರಣ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸಲು ಇಚ್ಛಿಸುತ್ತೇನೆ. ಈ ವಿಷಯದ ಮೇಲೆ ಸದಸ್ಯರು ಯೋಚಿಸಿ ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರೆ ಎಲ್ಲರೂ ಒಪ್ಪಿಕೊಳ್ಳಬಹುದಾದಂಥ ಒಂದು ಕಾರ್ಯಸಾಧ್ಯವಾದ ಪ್ರಸ್ತಾವವನ್ನು ರೂಪಿಸಬೇಕಾದರೆ 3 ಅಂಶಗಳ ಮೇಲೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವುದು ಅವಶ್ಯವೆಂದು ಅವರಿಗೆ ಕಂಡುಬರುತ್ತದೆ. ಈ 3 ಅಂಶಗಳಲ್ಲಿ ಮೊದಲ ಅಂಶವೆಂದರೆ ಎಲ್ಲ ನಾಗರಿಕರಿಗೂ ಸಮಾನವಾದ ಅವಕಾಶವಿರಬೇಕು. ಒಂದು ನಿರ್ದಿಷ್ಟ ಹುದ್ದೆಗೆ ಅರ್ಹನಾದ ವ್ಯಕ್ತಿಯು ಆ ಹುದ್ದೆಗೆ ಅರ್ಜಿ ಸಲ್ಲಿಸಲು, ಪರೀಕ್ಷೆಗೆ ಕುಳಿತುಕೊಳ್ಳಲು ಹಾಗೂ ಅವನ ಅರ್ಹತೆಯನ್ನು ಪರೀಕ್ಷೆಗೊಳಪಡಿಸಲು ಸ್ವತಂತ್ರವಾಗಿರಬೇಕು. ಇದರಿಂದಾಗಿ ಅವನು ಆ ಹುದ್ದೆಗೆ ಯೋಗ್ಯನೇ ಅಲ್ಲವೇ ಎಂಬುದು ನಿರ್ಧಾರವಾಗುತ್ತದೆ.

ಬರತಕ್ಕದ್ದೆಂಬ ತತ್ವವನ್ನು ಹೊಂದಿರುವುದು ಸೈದ್ಧಾಂತಿಕವಾಗಿ ಒಳ್ಳೆಯದಾದರೂ ಇದುವರೆಗೂ ಆಡಳಿತದಿಂದ ಹೊರಗುಳಿದಿರುವ ಕೆಲವು ಸಮುದಾಯಗಳಿಗೆ ಆಡಳಿತದಲ್ಲಿ ಪ್ರವೇಶಕ್ಕಾಗಿ ಉಪಬಂಧ ಕಲ್ಪಿಸಬೇಕೆಂಬುದು ಬಹುಸಂಖ್ಯೆಯ ಸದಸ್ಯರ ಅಭಿಪ್ರಾಯವಾಗಿದೆ. ನಾನು ಹೇಳಿದಂತೆ ಕರಡು ಶಾಸನ ರಚನಾ ಸಮಿತಿಯು ಈ ಮೂರು ಅಭಿಪ್ರಾಯಗಳನ್ನು ಸಮನ್ವಯಗೊಳಿಸಲು ಒಂದು ಸೂತ್ರವನ್ನು ರೂಪಿಸಬೇಕಾಗಿದೆ. ಮೊದಲನೆಯದಾಗಿ ಅವಕಾಶದಲ್ಲಿ ಸಮಾನತೆ ಇರತಕ್ಕದ್ದು. ಎರಡನೇದಾಗಿ ಆಡಳಿತ ವ್ಯವಸ್ಥೆಯ ಬಗ್ಗೆ ಏನೂ ಗೊತ್ತಿಲ್ಲದ ಕೆಲವು ಸಮುದಾಯಗಳ ಪರವಾಗಿ ಮೀಸಲಾತಿ ಇರತಕ್ಕದ್ದು. ನಾವು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ ಈ ಮೂರು ತತ್ವಗಳನ್ನು ಮಾನ್ಯ ಸದಸ್ಯರು ಮನಗಂಡರೆ ಆಗ ಸಂವಿಧಾನದ 10ನೇ ಅನುಚ್ಛೇದ 3ನೇ ಉಪಖಂಡದಲ್ಲಿ ಒಳಗೊಂಡಿರುವ ಸೂತ್ರಕ್ಕಿಂತ ಬೇರೆ ಯಾವುದೇ ಹೆಚ್ಚಿನ ಸೂತ್ರವನ್ನು ರೂಪಿಸಲಾಗುವುದಿಲ್ಲವೆಂಬುದು ಅವರಿಗೆ ಕಂಡುಬರುತ್ತದೆ. ಇದು ಒಂದು ಸಾಮಾನ್ಯ ತತ್ವ. ಅದೇ ಸಮಯದಲ್ಲಿ ನಾನು ಹಿಂದೆ ಹೇಳಿದಂತೆ ಕೆಲವು ಸಮುದಾಯಗಳ ಬೇಡಿಕೆಯೊಂದಿಗೆ ಈ ಸೂತ್ರವನ್ನು ನಾವು ಸಮನ್ವಯಗೊಳಿಸಬೇಕಾಗಿದೆ. ಅಂದರೆ ಆಡಳಿತವು ಯಾವುದೇ ಐತಿಹಾಸಿಕ ಕಾರಣಗಳಿಂದಾಗಿ ಒಂದೇ ಅಥವಾ ಕೆಲವು ಸಮುದಾಯಗಳಿಂದ ಮಾತ್ರ ನಿಯಂತ್ರಣಗೊಳ್ಳುತ್ತಿದ್ದ ಪರಿಸ್ಥಿತಿಯು ಮುಂದುವರಿಯಬಾರದು ಮತ್ತು ಇತರ ಸಮುದಾಯಗಳಿಗೂ ಲೋಕಸೇವೆಗಳಲ್ಲಿ ಪ್ರವೇಶ ಪಡೆಯುವ ಅವಕಾಶವಿರಬೇಕು. ಉದಾಹರಣೆಗಾಗಿ ಒಂದು ವೇಳೆ ಲೋಕಸೇವೆಗಳಲ್ಲಿ ಇದುವರೆಗೂ ನಿಯೋಜಿತಗೊಂಡಿರದ ಅಂಥ ಸಮುದಾಯಗಳ ಬೇಡಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಂಡರೆ ನಿಜವಾಗಿಯೂ ಆಗುವ ಪರಿಣಾಮವೆಂದರೆ ನಾವೆಲ್ಲರೂ ಒಪ್ಪಿಕೊಂಡ ಮೊದಲನೇ ಪ್ರಸ್ತಾವವನ್ನು, ಅಂದರೆ ಸಮಾನ ಅವಕಾಶವಿರಬೇಕೆಂಬ ಪ್ರಸ್ತಾವವನ್ನು ಪೂರ್ಣವಾಗಿ ನಾಶಗೊಳಿಸುತ್ತೇವೆ. ನಾನು ಒಂದು ದೃಷ್ಟಾಂತ ನೀಡಬಯಸುತ್ತೇನೆ. ಮೀಸಲಾತಿಯನ್ನು ಒಂದು ಸಮುದಾಯ ಅಥವಾ ಸಮುದಾಯಗಳ ಗುಂಪಿಗೆ ಮಾಡಿದರೆ ರಾಜ್ಯದ ಅಧೀನದಲ್ಲಿರುವ ಒಟ್ಟು ಹುದ್ದೆಗಳಲ್ಲಿ 70%ರಷ್ಟನ್ನು ಅವರಿಗೆ ಮೀಸಲುಗೊಳಿಸಿದರೆ ಕೇವಲ 30%ರಷ್ಟು ಹುದ್ದೆಗಳನ್ನು ಮೀಸಲಾತಿ ಎಲ್ಲದ ಹುದ್ದೆಗಳೆಂದು ಉಳಿಸಿಕೊಳ್ಳಬೇಕಾಗುತ್ತದೆ. ಸಾಮಾನ್ಯ ಹುದ್ದೆಗಳಿಗೆ ಸ್ಪರ್ಧೆಯಲ್ಲಿ 30%ರಷ್ಟರ ಮೀಸಲಾತಿಯು ಸಮಾನ ಅವಕಾಶವಿರಬೇಕೆಂಬ ಮೊದಲನೇ ತತ್ವವನ್ನು ಜಾರಿಗೊಳಿಸುವ ದೃಷ್ಟಿಯಲ್ಲಿ ಸಮಾಧಾನಕರವಾಗಿರುತ್ತದೆ ಎಂದು ಯಾರಾದರೂ ಹೇಳಬಹುದೇ? ನನ್ನ ವಿವೇಚನಾನುಸಾರ ಅದು ತೃಪ್ತಿಕರವಾಗಿರುವುದಿಲ್ಲ. ಆದ್ದರಿಂದ 10ನೇ ಅನುಚ್ಛೇದ 1ನೇ ಉಪಖಂಡದೊಂದಿಗೆ ಮೀಸಲಾತಿಯು ಸುಸಂಗತವಾಗಬೇಕಾದರೆ ಸ್ಥಾನಗಳ ಮೀಸಲಾತಿಯನ್ನು ಸ್ಥಾನಗಳ ಮಿತ ಸಂಖ್ಯೆಗೆ ಸೀಮಿತಗೊಳಿಸಬೇಕಾಗುತ್ತದೆ. ಹಾಗಾದರೆ ಮಾತ್ರ ಮೊದಲನೇ ತತ್ವವು ಸಂವಿಧಾನದಲ್ಲಿ ಒಂದು ಸ್ಥಾನವನ್ನು ದೊರಕಿಸಿಕೊಳ್ಳಬಹುದು ಮತ್ತು ಅದು ಕಾರ್ಯಾಚರಣೆಯಲ್ಲಿ ಪರಿಣಾಮಕಾರಿಯಾಗಬಹುದು. ಸನ್ಮಾನ್ಯ ಸದಸ್ಯರು, ನಾವು ಎರಡು ವಿಷಯಗಳಿಗೆ, ಅಂದರೆ ಸಮಾನ ಅವಕಾಶಗಳ ತತ್ವ ಹಾಗೂ ರಾಜ್ಯದಲ್ಲಿ ಇದುವರೆಗೂ ಪ್ರಾತಿನಿಧ್ಯ ಪಡೆಯದ ಸಮುದಾಯಗಳ ಬೇಡಿಕೆಯನ್ನು ತೃಪ್ತಿಗೊಳಿಸುವುದು, ಇವುಗಳಿಗೆ ರಕ್ಷಣೆ ನೀಡಬೇಕಾಗುತ್ತದೆ ಎಂದು ಅರ್ಥ ಮಾಡಿಕೊಂಡರೆ ಆಗ ಅವರು ಹಿಂದುಳಿದ ಎಂಬ ಮಿತಿಗೊಳಿಸುವ ಪದಪ್ರಯೋಗವನ್ನು ಉಪಯೋಗಿಸಿದ ಹೊರತು ಮೀಸಲಾತಿಯ ಪರವಾಗಿ ನಿಯಮದಲ್ಲಿ ಮಾಡಿದ ಅಪವಾದವೇ ಅಂತಿಮವಾಗಿ ಪೂರಾ ನಿಯಮವನ್ನು ನುಂಗಿ ಹಾಕುತ್ತದೆ ಎಂಬುದನ್ನು ಒಪ್ಪುತ್ತಾರೆಂದು ನಾನು ತಿಳಿಯುತ್ತೇನೆ. ಆಗ ನಿಯಮದ ಲವಲೇಶವೂ ಉಳಿಯುವುದಿಲ್ಲ. ಅದರಿಂದಾಗಿಯೇ ಕರಡು ಶಾಸನ ರಚನಾ ಸಮಿತಿಯು ಹಿಂದುಳಿದ ಎಂಬ ಶಬ್ದವನ್ನು ಸೇರಿಸುವ ಹೊಣೆಯನ್ನು ತಾನೇ ಹೊತ್ತಿಕೊಂಡಿತು ಎಂಬುದಕ್ಕೆ ಸಮರ್ಥನೆ ದೊರೆಯುತ್ತದೆ. ಹಿಂದುಳಿದ ಶಬ್ದವು ಪ್ರಾರಂಭದಲ್ಲಿ ಸಭೆಯಲ್ಲಿ ಅನುಮೋದನೆಗೊಂಡ ರೀತಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಯಾವ ಸ್ಥಾನವನ್ನು ಪಡೆಯಲಿಲ್ಲವೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಕರಡು ಶಾಸನ ರಚನಾ ಸಮಿತಿಯು ಅನೇಕ ಸಲ ಸಡಿಲ ಕರಡನ್ನು ರಚಿಸಿದ್ದುದಕ್ಕಾಗಿ, ಅನೇಕ ಸಲ ಸೂಚಿತ ಕರಡನ್ನು ರಚಿಸದಿದ್ದುದಕ್ಕಾಗಿ, ಒಂದಕ್ಕಿಂತ ಹೆಚ್ಚು ಕಾರಣಗಳಿಗಾಗಿ ಹಾಸ್ಯಕ್ಕೆ ಗುರಿಯಾಗಿತ್ತೆಂಬುದರ ಬಗ್ಗೆ ಮಾನ್ಯ ಸದಸ್ಯರಿಗೆ ತಿಳಿದಿರಬಹುದೆಂದು ನಾನು ಭಾವಿಸುತ್ತೇನೆ. ಆದರೆ ಈಗ ಕರಡು ಶಾಸನ ರಚನಾ ಸಮಿತಿಯು ನಿಯಮದಲ್ಲಿ ಅಪವಾದಕ್ಕೆ ಹೆಚ್ಚು ಮಹತ್ವ ನೀಡಿ ನಿಯಮವನ್ನು ಕಾರ್ಯರೂಪಕ್ಕೆ ತರಲು ಆಸ್ಪದವಿಲ್ಲದ ಹಾಗೆ ಕರಡು ಸಂವಿಧಾನವನ್ನು ರಚಿಸಿ ಮತ್ತಷ್ಟು ಹಾಸ್ಯಕ್ಕೆ ತಾನೇ ಒಳಗಾಗುವ ಹಾಗೆ ಮಾಡಿಕೊಳ್ಳಬಹುದಾಗಿತ್ತು. ಆದ್ದರಿಂದ ಹಿಂದುಳಿದ ಎಂಬ ಪದಪ್ರಯೋಗಕ್ಕೆ ಸಾಕಷ್ಟು ಆಧಾರವಿಲ್ಲವೆಂದು ನಾನು ಭಾವಿಸಿದ್ದೇನೆ. ಅಲ್ಪಸಂಖ್ಯಾತರ ಸಂಬಂಧದಲ್ಲಿ ಹೇಳುವುದಾದರೆ 296ನೇ ಅನುಚ್ಛೇದದಲ್ಲಿ ಅದರ ಬಗ್ಗೆ ಒಂದು ವಿಶೇಷ ಉಲ್ಲೇಖವಿದೆ. ಅದರಲ್ಲಿ ಅಲ್ಪಸಂಖ್ಯಾತರ ಸಲುವಾಗಿ ಕೆಲವು ಉಪಬಂಧಗಳನ್ನು ಕಲ್ಪಿಸಲಾಗಿದೆ. ನಾವು ಅದಕ್ಕಾಗಿ ಯಾವುದೇ ಪ್ರಮಾಣವನ್ನು ನಿಗದಿಪಡಿಸಲಿಲ್ಲವೆಂಬುದು ನಿಜ. ಇದು ಪ್ರಕರಣಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆದರೆ ನಾವು ಅಲ್ಪಸಂಖ್ಯಾತರನ್ನು ಪರಿಗಣನೆಯಿಂದ ಪೂರ್ಣವಾಗಿ ಬಿಟ್ಟು ಬಿಡಲಿಲ್ಲ. ಕೆಲವರು ನನ್ನನ್ನು ಹಿಂದುಳಿದ ಸಮುದಾಯ ಎಂದರೆ ಏನೆಂದು ಕೇಳಿದರು. ಕರಡು ಶಾಸನದ ಭಾಷೆಯನ್ನು ಓದುವ ಯಾರಾದರೂ ಅದರ ಬಗ್ಗೆ ನಿರ್ಧರಿಸಲು ಸ್ಥಳೀಯ ಸರ್ಕಾರಕ್ಕೆ ಬಿಟ್ಟಿದ್ದೇವೆಂದು ತಿಳಿಯಬಹುದು.
ಹಿಂದುಳಿದ ಸಮುದಾಯವೆಂದರೆ ಸರ್ಕಾರದ ಅಭಿಪ್ರಾಯದಲ್ಲಿ ಹಿಂದುಳಿದಿರುವ

ಒಂದು ಸಮುದಾಯ. ನನ್ನ ಮಿತ್ರರಾದ ಸನ್ಮಾನ್ಯ ಟಿ ಕೃಷ್ಣಮಾಚಾರಿಯವರು ಇದು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಯೋಗ್ಯ ವಿಷಯ ಎಂದು ಕೇಳಿದರು. ಇದಕ್ಕೆ ಒಂದು ಅಧಿಕಾರಯುಕ್ತ ಉತ್ತರವನ್ನು ನೀಡುವುದು ಸ್ವಲ್ಪ ಕಷ್ಟವೇ, ಆದರೂ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೌದು, ಇದು ನ್ಯಾಯಾಲಯ ವಿಚಾರಣಾ ಯೋಗ್ಯ ವಿಷಯವಾಗುತ್ತದೆ. ಈ ಮೀಸಲಾತಿ ವರ್ಗಗಳಲ್ಲಿ ಸ್ಥಳೀಯ ಸರ್ಕಾರವು ಅತಿ ಹೆಚ್ಚಿನ ಸಂಖ್ಯೆಯ ಸ್ಥಾನವನ್ನು ಸೇರಿಸಿದರೆ ಯಾರೊಬ್ಬರೂ ಫೆಡರಲ್ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಬಹುದು. ಮೀಸಲಾತಿಯು ಎಷ್ಟು ಬಾರಿ ಪ್ರಮಾಣದ್ದಾಗಿವೆ ಎಂದರೆ ಅದರಿಂದ ಸಮಾನ ಅವಕಾಶಗಳಿಗೆ ಸಂಬಂಧಿಸಿದ ನಿಯಮವೇ ನಾಶವಾಗಿದೆ. ನ್ಯಾಯಾಲಯವು ಸ್ಥಳೀಯ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯುಕ್ತ ಹಾಗೂ ವಿವೇಕದಿಂದ ವರ್ತಿಸಿದೆಯೇ ಇಲ್ಲವೇ ಎಂಬ ನಿರ್ಧಾರಕ್ಕೆ ಬರುತ್ತದೆ. ಶ್ರೀ ಕೃಷ್ಣಮಾಚಾರಿಯವರು ವಿಚಾರವಂತ ಹಾಗೂ ವಿವೇಕಶಾಲಿ ಮನುಷ್ಯರು ಎಂದರೆ ಯಾರು, ಇವು ವ್ಯಾಜ್ಯ ತರುವಂಥ ವಿಷಯವೇ ಎಂದು ಕೇಳಿದರು. ಹೌದು, ಅವು ವ್ಯಾಜ್ಯ ಯೋಗ್ಯವಾದ ವಿಷಯವೇ. ವಿಚಾರವಂತ ಹಾಗೂ ವಿವೇಕವಂತ ವ್ಯಕ್ತಿಗಳು ಎಂಬುದನ್ನು ಬಹಳಷ್ಟು ಕಾನೂನುಗಳಲ್ಲಿ ಉಪಯೋಗಿಸಲಾಗಿದೆ. ನನ್ನ ಸನ್ಮಾನ್ಯ ಮಿತ್ರರಾದ ಟಿ ಕೃಷ್ಣಮಾಚಾರಿಯವರಿಗೆ ಸ್ವತ್ತಿನ ವರ್ಗಾವಣೆ ಅಧಿನಿಯಮವನ್ನು ಅವರು ನೋಡಿದರೆ ವಿಚಾರವಂತ ವ್ಯಕ್ತಿ ಹಾಗೂ ವಿವೇಕವಂತ ವ್ಯಕ್ತಿ ಎಂಬುದನ್ನು ಬಹಳ ಚೆನ್ನಾಗಿ ಪರಿಭಾಷಿಸಿರುವುದು ಕಂಡುಬರಬಹುದು. ನ್ಯಾಯಾಲಯಕ್ಕೆ ಅದನ್ನು ಪರಿಭಾಷಿಸಲು ಯಾವುದೇ ತೊಂದರೆಯಾಗಲಿಕ್ಕಿಲ್ಲ. ಧನ್ಯವಾದಗಳು.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0962 7 9.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು, ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್. ನಿಮ್ಮ ಮನೆ ಮನದ ಕೈರುಚಿ.
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
4: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
3: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
4: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686-98-099 ಅಥವಾ 7090-77-77-55. ಇದಕ್ಕೆ ಸಂಪರ್ಕಿಸಬಹುದು.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಮತ್ತು ಅಡುಗೆ ಮನೆ ಒಂದು ವಿಷಯಕ್ಕೆ ಅಂತ ಬಂದಾಗ ಸಾಕಷ್ಟು ಸವಾಲುಗಳು ಕೂಡ ಎದುರಾಗ್ತವೆ. ಪ್ರತಿದಿನವೂ ಕೂಡ ತಿಂಡಿ ಅಡುಗೆಗಳನ್ನು ಮಾಡೋದು ಒಂದು ರೀತಿಯ ಕಲೆ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತ ಕಲೆಯನ್ನು ನಮ್ಮ ಗೃಹಿಣಿಯರು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಕೂಡ. ಈ ದಿನ ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ವಿಭಿನ್ನವಾಗಿ ಎಣ್ಗಾಯಿ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಬದನೆಕಾಯಿ ಎಣ್ಗಾಯಿ ಪಲ್ಯ ಯಾರಿಗಿಷ್ಟ ಆಗಲ್ಲ ಹೇಳಿ? ರೊಟ್ಟಿ ಚಪಾತಿ ಒಳ್ಳೆ ಕಾಂಬಿನೇಷನ್ ಆಗತ್ತೆ ಈ ಪಲ್ಯಕ್ಕೆ. 2 ರೊಟ್ಟಿ 2 ಚಪಾತಿ ತಿನ್ನೋರು 3-4 ರೊಟ್ಟಿ ಚಪಾತಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ. ಇತ್ತೀಚೆಗೆ ಎಲ್ಲ ಮದುವೆ ಮನೆಗಳಲ್ಲಿ ಅಥವಾ ಬೇರೆ ಬೇರೆ ಫಂಕ್ಷನ್ಗಳಲ್ಲಿ ಸಾಮಾನ್ಯವಾಗಿ ಈ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯದ ಸ್ಪೆಷಲನ್ನು ನಾವು ಕಾಣ್ತಾನೆ ಇರ್ತೀವಿ, ಆ ರುಚಿಯನ್ನು ಸವಿದಿರ್ತೀವಿ ಕೂಡ. ಈ ದಿನ ನಾಗೇಶ್ ಅವರು ಬದನೆಕಾಯಿ ಎಣ್ಗಾಯಿ ಪಲ್ಯವನ್ನು ಯಾವ ರೀತಿ ಮಾಡಬೇಕು, ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ತಡ ಮಾಡೋದು ಬೇಡ, ನಾಗೇಶ್ ಅವರಿಂದ ಆ ರೆಸಿಪಿ ಬಗ್ಗೆ ತಿಳಿಯೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾಗೇಶ್ ಅವರೇ ನಮಸ್ತೆ.
6: ಇವತ್ತು ನಮ್ಮ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿಯನ್ನು ನಿಮ್ಗೆ ಮಾಡಿ ತೋರಿಸ್ತೀವಿ. ಮಸ್ತಾಗೈತಿ ಬದನೆಕಾಯಿ ಎಣ್ಣೆಗಾಯಿ ವಿತ್ ರೊಟ್ಟಿ ಜೊತೆ ತಿನ್ನ್ರಿ, ಅದರಾಗ ಟೇಸ್ಟ್ ಅಂತೂ ಮಸ್ತ್ ಬಂದೈತಿ. ನೀವು ಟ್ರೈ ಮಾಡಿ ನೋಡ್ರಿ, ಆ ರುಚಿಯನ್ನು ಅನುಭವಿಸ್ರಿ. ಸ್ವಾದಂತರೂ ಮಸ್ತ್ ಅಂದ್ರೆ ಮಸ್ತ್ ಐತಿ. ಬದನೆಕಾಯಿ ಎಣ್ಣೆಗಾಯನ್ನು ಚಾಲು ಮಾಡೋಣ. ಹಂಗಾದ್ರೆ ಮೊದಲಿಗೆ ನಾವು ಏನೇನು ತೊಗೋಬೇಕಂತ ಇಲ್ಲಿ ನಿಮ್ಗೆ ತೋರಿಸಿದ್ದೀವಿ. ಎಳೆ ಬದನೆಕಾಯಿ ಅಂತೂ ಅದಾವ. ಇನ್ನು ಮುಂದೆ ಏನಿವೆಲ್ಲ ಇಂಗ್ರೀಡಿಯೆಂಟ್ಸ್ ಅದಾವು ಮತ್ತು ಇನ್ನು ಮುಂದೆ ಇಲ್ಲಿ ನಾವು ಸ್ವಲ್ಪ ನೀರು ತಗೊಳ್ಳೋಣ. ನೀರಿನಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಆಮೇಲೆ ಬದನೆಕಾಯಿ ನಿಮ್ಗೆ ನೋಡ್ರಿ ಹೆಂಗೆ ಕಟ್ ಮಾಡ್ಕೋಬೇಕು, ನಿಮ್ಮ ಇಚ್ಛಾನುಸಾರ ನಿಮ್ಗೆ ಹೆಂಗೆ ಮನಸ್ಸಿಗೆ ಬರ್ತೈತಿ ಹಂಗೆ ಕಟ್ ಮಾಡ್ಕೋಬೋದು. 4 ಸೈಡ್ ಮಾಡ್ಕೋಬೋದು, 8 ಸೈಡ್ ಮಾಡ್ಕೋಬೋದು. ನಿಮ್ಮ ಇಚ್ಛೆ ಅನುಸಾರ ಅದ. ಆಮೇಲೆ ನಾವು ಇದಕ್ಕೆ ಮೇಲೆ ಇರ್ತೈತ್ರಿಲ್ಲ ತುಂಬ ಅಂತೀವಿ, ತುಂಬದ ಸೈಡ್ ಇದ್ದ ಹಿಂಗೆ ತೆಗಿಬೇಕದನ್ನು ನೀವು ತಕ್ಕೋರಿ. ಆಮೇಲೆ ಇಲ್ಲಿ ನಾಲ್ಕು ಕಟ್ ಮಾಡಿದ್ದು ನೋಡಿರಿ, ಎರಡು ಟೈಪು ಮಾಡಿದ್ದೀವಿ. ಈಗ ಅದನ್ನು ನೀರ ಹಾಕಿ ಬಿಟ್ಬಿಡ್ರಿ. ಅಲ್ಲಿ ತನಕ ನಾವಿಲ್ಲಿ

0: ಒಂದು ಫ್ಯಾನ್ ಮೇಲ ಶೇಂಗಾ ಹುರಿಯತೀವಿ, ಅಂದ್ರೆ ಶೇಂಗಾ ರೋಸ್ಟ್ ಮಾಡತ್ತೀವಿ. ತಾವು ನೋಡ್ಬೋದು ಶೇಂಗಾ ಸೊಪ್ಪಿ ಎಲ್ಲ ಪೂರ ಸುಲಿಬೇಕು, ಅಲ್ಲಿ ಥರ ನೀವು ಅದನ್ನು ಫ್ರೈ ಮಾಡಬೇಕು. ಈಗ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಅದ ಫ್ಯಾನ್ನಾಗನ ಒಣ ಕೊಬ್ಬರಿಯನ್ನು ತುರಿದ ಹಾಕೋರಿ. 1/4 ಕಪ್ ಒಣ ಕೊಬ್ಬರಿ ಐತಿ. 5 ಎಳೆ ಬದನೆಕಾಯಿಗೆ 1/4 ಕಪ್ ಕೊಬ್ಬರಿ ತುರಿ. ನೀವು ಹೆಚ್ಚು ಹಾಕೋಬೋದು, ನಿಮ್ಗೆ ಗ್ರೇವಿ ಟೈಪ್ ಬೇಕಂದ್ರೆ ನೀವು ಹೆಚ್ಚು ಹಾಕೋರಿ, ಇಲ್ಲ ಬ್ಯಾಡ ಅಂದ್ರೆ ಕಡಿಮೆ ಹಾಕೋರಿ. ಇನ್ನು ಕೊಬ್ಬರಿ ಆದಮೇಲೆ ನಾವು ಎಳ್ಳು ತೊಗೊಂಡಿವಿ, ಬಿಳಿ ಎಳ್ಳು, ಅವನು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಕತ್ತಿ. ಪೂರ ಬಿಳಿ ಎಳ್ಳು ಹುರ್ಕೊಂಡು ಕೊಬ್ಬರಿ ಮತ್ತು ಬಿಳಿ ಎಳ್ಳು, ಕೊಬ್ಬರಿ ತುರಿ ಮತ್ತು ಬಿಳಿ ಎಳ್ಳು ತಕ್ಕೊಂಡು ಇಟ್ಕೊಂಡಿವಿ. ಈಗ ಅದು ಫ್ಯಾನ್ ಮೇಲೆ ಎಣ್ಣೆಕಾಯಿ ಹಾಕಿಟ್ಟೆ. ಎಣ್ಣೆಕಾಯಿ ಆದಮೇಲೆ ಉಳ್ಳಾಗಡ್ಡಿ ಏನಂತಾರಲ್ಲ ಅಂದರೆ ಈರುಳ್ಳಿ, ಅವನ್ನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿವಿ. ಈಗ ನೋಡ್ರಿ, ನಾವು ಕರಿಬೇವು ತೊಗೊಂಡಿವಿ, ಕರಿಬೇವು ಎಲೆ. ಆಮೇಲೆ ಬಳ್ಳುಳ್ಳಿ ತೊಗೊಂಡಿವಿ, ಬೆಳ್ಳುಳ್ಳಿ, ಬಳ್ಳುಳ್ಳಿ, ನಾವು ಬಳ್ಳುಳ್ಳಿ ಅಂತೀವಿ ಆಡು ಭಾಷೆದಾಗ. ಈಗ ನೋಡ್ರಿ, ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತಿ. ಚೆನ್ನಾಗಿ ಪೂರ ಫ್ರೈ ಮಾಡ್ಕೋರಿ, ಉಳ್ಳಾಗಡ್ಡಿ ಕೆಂಪು ಕಲರ್ ಬರಲಿ.
1: ಓಕೆ ನಾಗೇಶ್ ಅವರೇ, ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ನಾಗೇಶ್ ಅವರು ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಗಾಯಿ ಪಲ್ಯವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಮಾಡುವಂತಹ ವಿಧಾನದ ಬಗ್ಗೆ ಇವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686096279.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಗಾಯಿ ಪಲ್ಯದ ಬಗ್ಗೆ ತಿಳಿತಾ ಇದ್ವಿ. ಸಾಕಷ್ಟು ಜನರ ಫೇವ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು ಈ ಎಣ್ಗಾಯಿ ಪಲ್ಯನ್ನ. ಎಣ್ಗಾಯಿ ಪಲ್ಯ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು ನಾಗೇಶ್ ಅವರು. ಈ ಶೇಂಗಾ, ಒಣಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನ ಚೆನ್ನಾಗಿ ಉರ್ಕೊಳ್ಬೇಕು ಅನ್ನೋದನ್ನ ತಿಳಿಸಿದ್ರು. ಮುಂದಿನ ಪ್ರೋಸೆಸ್ ಏನಾಗಿರುತ್ತೆ, ಯಾವ ರೀತಿ ಮಾಡ್ಕೊಳ್ಬೇಕು, ಇನ್ನು ಯಾವೆಲ್ಲ ಸಾಮಗ್ರಿಗಳನ್ನ ಅದರೊಟ್ಟಿಗೆ ಸೇರಿಸ್ಕೊಳ್ಬೇಕು, ಯಾವ ರೀತಿ ತಯಾರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾಗೇಶ್ ಅವರಿಂದ ತಿಳಿಯೋಣ.
5: ಇನ್ನು ನೆಕ್ಸ್ಟ್ ಪ್ರೋಸೆಸ್ ಅಂದ್ರೆ, ಒಂದು ಮಿಕ್ಸಿ ಜಾರ್ ತಗೋರಿ, ಶೇಂಗಾ ಹುರ್ಕೊಂಡಿರ್ತಾರಲ್ಲ ಅದ್ರ ಸೊಪ್ಪೆ ಎಲ್ಲ ತೆಗೀರಿ. ಈಗ ಅದಕ್ಕೆ ಫ್ರೈ ಮಾಡ್ಕೊಂಡಂತ ಕೊಬ್ಬರಿ ತುರಿ ಮತ್ತು ಎಳ್ಳನ್ನು ನೀವು ಗ್ರೈಂಡ್ ಮಾಡ್ಕೊಂಡು ತಕ್ಕೊಂಡು ಇಟ್ಕೋರಿ. ಈಗ ಕಂಪ್ಲೀಟ್ ಗ್ರೈಂಡ್ ಆಗೈತಿ, ಇಷ್ಟಾದ್ರೆ ಸಾಕು. ಈಗ ಅದ ಮಿಕ್ಸಿ ಜಾರ್ಗೆ ಹುಣ್ಚಿಕಾಯಿ ಮತ್ತು ಶುಂಠಿ, ಆಮೇಲೆ ಫ್ರೈ ಮಾಡ್ಕೊಂಡಂಥ ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಕರಿಬೇವ, ಆಮೇಲೆ ಕೆಂಪು ಖಾರ, ಧನಿಯಾ ಪೌಡ್ರ್, ಗರಂ ಮಸಾಲ, ಅರಿಶಿನ ಪುಡಿ, ಆಮೇಲೆ ನಾವು ಇಲ್ಲಿ ಸ್ವಲ್ಪ ಸಕ್ಕರೆ, ಆಮೇಲೆ ಉಪ್ಪು. ನಮ್ಮ ಕಡೆ ಈ ಬೆಲ್ಲ ಹುಣ್ಚಿಕಾಯಿ ಹಾಕ್ತಾರೆ, ಬಟ್ ಬೆಲ್ಲ ಇರಲ್ಲ ಅಂದರೆ ನೀವು ಸಕ್ಕರೆ ಹಾಕೋಬೋದು. ಗ್ರೈಂಡ್ ಮಾಡುವಾಗ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ನೀವು ಗ್ರೈಂಡ್ ಮಾಡಿ ಇಟ್ಕೋರಿ. ಈಗ ನೋಡ್ರಿ, ಕಂಪ್ಲೀಟ್ ಗ್ರೈಂಡ್ ಆಗಿದಾವೆ ಎರಡು. ಆಗಲೇ ಮಸಾಲೆ ಪ್ಲೇಟ್ನಾಗ ನಾವು ಕೊಬ್ಬರಿ ತುರಿ ಮತ್ತು ಶೇಂಗಾ ಅದು ಮಿಶ್ರಣ ಮತ್ತು ಈ ಗ್ರೈಂಡ್ ಮಾಡ್ಕೊಂಡ ಮಿಶ್ರಣ ಎರಡೂ ಸೇರಿಸಿದ್ದೀವಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ಎರಡನ್ನು ಹಾಕಿ ಮತ್ತೊಂದ್ಸಲಿ ಪೂರ ನೀವು ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಬದನೆಕಾಯಿ ತಕ್ಕೊಂಡೀವಿ ತೊಳೆದು. ಈಗ ನಾವು ಏನು ಮಾಡಿ ಇಟ್ಕೊಂಡಿರ್ತಿರಲಿಲ್ಲ ಮಿಶ್ರಣ, ಅದನ್ನು ನೀವು ಬದನೆಕಾಯಿ ನಡಬಾರಕ ಚೆನ್ನಾಗಿ ತುಂಬಬೇಕು. ಬದನೆಕಾಯಿ ತುಂಬುವಾಗ ನೋಡಿರಿ, ನಿಮ್ಗೆ ಅಲ್ಲಿ ಕಂಪ್ಲೀಟ್ನಾಗಿ ಜ್ಞಾನ ಇರಲಿ. ತುಂಬಿದ ಆದ್ಮೇಲೆ ತ ಈಗ ಇದೇ ತೋರಿಸಿದ್ರಿ, ಕೈಲೇ ಹಿಂಗೆ ಸಂವರ್ಸ್ರಿ, ಅಂದ್ರೆ ಒಳಗೆ ಫಿಟ್ಟಾಗಿ ಹಚ್ಚಂಗಿ ಆ ಒಂದು ಮಿಶ್ರಣ ಕುಂತ್ಕೋತೈತಿ, ಆಮೇಲೆ ಬಿಚ್ಚಂಗಿಲ್ಲ. ಈಗ ನೋಡಿರಿ, ಇನ್ನೊಮ್ಮೆ ತೋರಿಸ್ತೈತಿ ನಾಲ್ಕು ಸೈಡ್ದೊಳಗೆ ಹಿಂಗೆ ನಟ್ನಾಡ್ಬಾರ್ದು ತುಂಬಿ ಸೈಡ್, ಆಮೇಲೆ ಆ ಕಡೆ ಖಾಲಿ ಇದ್ದಲ್ಲಿ ಬಿಚ್ಚಿ ಹಿಂಗೆ ತುಂಬ್ರಿ. ಎಲ್ಲ ಕಡೆನೂ ಕಂಪ್ಲೀಟಾಗಿ ತುಂಬಿದ್ರೆ ಬದನೆಕಾಯಿ ಎಣ್ಣೆಗ ಈಗ ನೋಡಿರಿ ಹಿಂಗೆ ಮಾಡಬೇಕು. ಹಿಂಗೆ ಮಾಡ್ರೆ ಎಕ್ಸ್ಟ್ರಾ ಇದ್ದದ್ದು ಹೊರಗೆ ಬರ್ತೈತಿ, ಹೃದಯದೆಲ್ಲ ಗಚ್ಚಿ ಬದನೆಕಾಯಿದಾಗ ಕುಂದಿರ್ತೈತಿ. ತಾವು ನೋಡ್ಬೋದು ಈ ರೀತಿ ಮಾಡ್ರೆ ಮಸಾಲೆ ಬದನೆಕಾಯಿ ಒಳಗಿನ ಕುಂತು ಮಸ್ತ್ ಅಂದ್ರೆ ಮಸ್ತ್ ಎಣ್ಣೆಗಾಯಿ ನಿಮ್ಗೆ ರೆಡಿಯಾಗಿ ಬರ್ತೈತಿ. ಸೊ ಇನ್ನು ಮಿಶ್ರಣ ಉಳ್ದತಿ, ಅದನ್ನೇನು ಮಾಡ್ತೀಪ್ಪ ತಮ್ಮ ಅಂತ ಅನ್ಬೇಡ್ರಿ, ಅದನ್ನು ತೋರಿಸ್ತೀನಿ ಮುಂದೆ. ಈಗ ನೋಡ್ರಿ, ಒಂದು ಪಾತ್ರೆದಾಗ ಎಣ್ಣೆ ಕಾಯಾಗಿಟ್ಟಿದ್ದೀವಿ. ಎಣ್ಣೆ ಕಾಯ್ದಾದ್ಮೇಲೆ ನಾವು ಏನು ಮಿಶ್ರಣ ತುಂಬ್ಕೊಂಡಿರ್ತೀವ್ರಲ್ಲ ಈ ಬದನೆಕಾಯಿ, ನಾವು ಹಸಿರು ಬದನೆಕಾಯಿ ತೊಗೊಂಡೀವಿ. ನೀವು ನೀಲಿ ಬದನೆಕಾಯಿನೂ ತೊಗೋಬೋದು, ಆದರೆ ಎಳಿವು ಬದನೆಕಾಯಿ ಇರಲಿ. ನಿಮಗೆ ಇನ್ನೊಂದು ಥರನೂ ನಾವು ಮಾಡಿ ತೋರಿಸಿದ್ದೀವಿ ಆಲ್ರೆಡಿ ನೀಲಿ ಬದನೆಕಾಯಿಲಿ ಎಣ್ಣೆಗಾಯಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಾಗ ಲಿಂಕ್ ಐತಿ, ಹೋಗಿ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ, ನೀವು ಈಗ ಎಣ್ಣೆಗ ಬಿಟ್ಟಿದ್ದೀವಿ 5 ಬದನೆಕಾಯಿ, ಚೆನ್ನಾಗಿ ಅವ ಫ್ರೈ ಆಗಬೇಕು. ಬದನೆಕಾಯಿ ಎಷ್ಟು ಚಂದ ಫ್ರೈ ಹಾಕವು ಅಷ್ಟು ಚಂದ ಬದನೆಕಾಯಿ ಎಣ್ಣೆಗಾಯಿ ನಿಮಗೆ ಬರ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಸ್ಪೆಷಲ್ ಏನಾರು ಹೇಳ್ರಿ, ಆದ್ರೆ ಟೇಸ್ಟ್ ಅಂತೂ ಭಾರಿ. ರೊಟ್ಟಿ ಜೊತೆ ಆಗಲಿ ಅನ್ನದ ಜೊತೆ ಆಗಲಿ ಎರಡೂ ಮಸ್ತ್. ನೀವು ಗ್ರೇವಿ ಟೈಪ್ ಬೇಕಂದ್ರೆ ಗ್ರೇವಿ ಟೈಪ್, ಪಲ್ಯ ಬೇಕಂದ್ರೆ ಪಲ್ಯ, ಎಲ್ಲನೂ ಮಸ್ತ್. ಚಪಾತಿಗೂ ಮಸ್ತ್ ಅನ್ನಿಸ್ತೈತಿ. ಆಮೇಲೆ ನೋಡ್ರಿ, ಈಗ ಸ್ವಲ್ಪ ಫ್ರೈ ಆಗೈತಿ. ಒಂದು ಲೀಟರ್ ಇಲ್ಲ ಒಂದು ಪ್ಲೇಟ್ಲರೇ ಮುಚ್ಚ್ರಿ. ಅದಾದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ಮತ್ತೆ ತೆಗೀರಿ. ಮತ್ತೊಂದು ಸಲ ನೀವು ಚೆನ್ನಾಗಿ ಅದನ್ನು ತಿರುಗಾಡಬೇಕು. ಪೂರ ಎಲ್ಲ ಸೈಡ್ನು ಅದು ಫ್ರೈ ಆಗಲಿ, ಅಲ್ಲಿ ಥರನೂ ನೀವು ಫ್ರೈ ಮಾಡಿರಿ. ಈಗ ನೋಡಿರಿ ಚೆನ್ನಾಗದ ಫ್ರೈ ಆಗತೈತಿ. ಮತ್ತೊಮ್ಮೆ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದ್ಸಲಿ ಫ್ರೈ ಹಾಕ್ಬಿಟ್ರಿ. ಆಮೇಲೆ ಮತ್ತೆ ಓಪನ್ ಮಾಡಿ ನೋಡಿರಿ. ಆವಾಗವಾಗ ಚೆಕ್ ಮಾಡ್ಕೋತಾ ಇರ್ರಿ ಅಂದ್ರೆ ಕಂಪ್ಲೀಟ್ ಆಗಿ ಬದನೆಕಾಯಿ ಒಳಗಡೆ ಬೇಯ್ತೈತಿ, ಫ್ರೈ ಆಗಿ. ಒಂದೊಂದು ಕಡೆ ಬೇದೈತಿ ಚಂದ ಬದನೆಕಾಯಿ, ಎಲ್ಲಿನೂ ಮಸಾಲೆ ಬಿಟ್ಕೊಳಂಗಿಲ್ಲ. ಆಗಲೇ ಏನು ಎಕ್ಸ್ಟ್ರಾ ಉಳಿದಿರ್ತೈತಿರಲ್ಲ ಆ ಮಿಶ್ರಣ ಅನ್ನತಿದ್ನಿ, ಅದನ್ನ ಇಲ್ಲಿ ಹಾಕಿ ನೀವು ಮತ್ತೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗ್ರಿ. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಯಾವ ಅಡುಗೆಗೂ ಕಮ್ಮಿ ಇಲ್ಲ, ಅಷ್ಟು ಚಲೋ ಬರ್ತೈತಿ ಒಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಾಗೂ ವಿಶೇಷ ಬದನೆಕಾಯಿ ಎಣ್ಣೆಗಾಯಿ ರೆಸಿಪಿ. ನಿಮಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ ಅಂದ್ಕೊಂಡಿನಿ. ಗ್ರೈಂಡ್ ಮಾಡಿದ ಮಿಶ್ರಣ ಹಂಗೆ ಇರ್ತೈತಿ. ಸೊ ಈಗ ನಿಮಗೆ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋರಿ. ನಿಮಗೆ ಯಾವ ರೀತಿ ಥಿಕ್ನೆಸ್ ಬೇಕು ಅದರ ಮೇಲೆ ನೀವು ನೀರನ್ನು ಬಳಸಬೇಕಾಕೈತಿ. ಈಗ ನೋಡಿರಿ ನಿಮ್ಮ ಒಂದು ಪ್ಲೇಟ್ರೆ ಮುಚ್ಚ್ರಿ, ಮುಚ್ಚಿ ಕುದಿ ಹಾಕ್ಬಿಡ್ರಿ. ಕುದಿಲಿ ಕುದಿಯತೈತಿ ಬದನೆಕಾಯಿ ಎಣ್ಣೆಗಾಯಿ, ಅದ್ಭುತ ಸುವಾಸನೆ ಬರತೈತಿ. ಮಸ್ತ್ ಕುದಿಯುವಾಗ ನೀವು ತಿರುಗಿಸಿ ತಿರುಗಿಸಿ ನೋಡಿರಿ ಅವಾಗವಾಗ. ಆಮೇಲೆ ಕ್ಲೋಸ್ ಮಾಡಿರಿ, ಮತ್ತೆ ಕುದಿಲಿ ಅವಾಗವಾಗ ಚೆಕ್ ಮಾಡ್ಕೋತಾ ಇರ್ರಿ. ಕುದ್ದಾದ್ಮೇಲೆ ಮಸ್ತ್ ಬರ್ತೈತಿ ಈ ಒಂದು ಎಣ್ಣೆಗಾಯಿ ಬದನೆಕಾಯಿ. ಎಣ್ಣೆ ಬಿಟ್ಟ ಎಷ್ಟು ಚಂದ ಕಾಣತೈತಿ ಮೇಲೆ. ಜೋಳದ ರೊಟ್ಟಿ ಇದ್ರೂ ಅದ್ಭುತ, ಮಸ್ತ್ ಕಾಂಬಿನೇಷನ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯಾಕಬಿಡ್ರಿ. ಸೊ ಈಗ ತಾವು ನೋಡ್ಬೋದು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಬದನೆಕಾಯಿ ಎಣ್ಣೆಗಾಯಿ ರೆಸಿಪಿ ಯಾವ ರೀತಿ ಚೆನ್ನಂಗೆ ಬಂದತಿ. ಪದಶೀರಿನ ಮಾಡಿದೀವಿ ಮಸ್ತ್ ರೊಟ್ಟಿ ಜೊತೆ.
4: ಓಕೆ ನಾಗೇಶ್ ಅವರೇ, ಸ್ನೇಹಿತರೆ ಕೇಳ್ತಾ ಇದ್ದೀರಲ್ವಾ, ಉತ್ತರ ಕರ್ನಾಟಕದ ಪ್ರಸಿದ್ಧ ರೆಸಿಪಿ, ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಬದನೆಕಾಯಿ ಎಣ್ಣೆಗಾಯಿ ಪಲ್ಯವನ್ನು. ಯಾವ ರೀತಿ ಮಾಡ್ಕೊಳ್ಬೇಕು, ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ನಾಗೇಶ್ ಅವರು. ಮತ್ತೊಂದು ರೆಸಿಪಿಯನ್ನು ಇವರಿಂದ ತಿಳಿಯೋಣ, ಅದು ಯಾವ ರೆಸಿಪಿ ತಿಳಿಸ್ತಾರೆ ಅನ್ನೋದ್ರ ಬಗ್ಗೆ ಕಾಯ್ತಾ ಇರಿ. ಅಷ್ಟರಲ್ಲೇ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
1: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ, ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ, ಶ್ರೇಯಸ್ ಜೊತೆ.
0: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
1: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರು ಬದನೆಕಾಯಿ ಎಣ್ಣೆಗಾಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರು. ಅವ್ರು ಹೇಳ್ದಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದರೆ ಅದು ಎಣ್ಣೆಗಾಯಿ ಬದನೆಕಾಯಿ ಅಂತಲೇ ಹೇಳ್ಬೋದು. ಎಸ್, ಹಾಗೆ ಇದ್ರ ಜೊತೆ ಜೊತೆಲೇ ಮತ್ತೊಂದು ವಿಶೇಷವಾಗಿರುವಂತಹ ಅಡುಗೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ಈ ಪಲ್ಯ ರೊಟ್ಟಿ ಜೊತೆಗೂ ತಿನ್ಬೋದು, ಅನ್ನದ ಜೊತೆಗೆ, ಹಾಗೆ ಚಪಾತಿ ಜೊತೆಗೂ ತಿನ್ಬೋದು. ಅದೇ ಬೆಂಡೆಕಾಯಿ ಪಲ್ಯ. ಬೆಂಡೆಕಾಯನ್ನು ಬಳಸಿ ಸಾಕಷ್ಟು ವಿಧದ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಈ ರೀತಿಯಲ್ಲಿ ಮಾಡ್ಕೊಳ್ಬೋದು. ಈ ದಿನ ನಾಗೇಶ್ ಅವರು ಬೆಂಡೆಕಾಯನ್ನು ಬಳಸಿ ಯಾವ ರೀತಿ ಪಲ್ಯ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಅವರಿಂದಲೇ ತಿಳಿಯೋಣ.
5: ರೊಟ್ಟಿ, ಚಪಾತಿ, ಅನ್ನಕ್ಕ ಎಲ್ಲದಕ್ಕೂ ಒಂದು ಬೆಸ್ಟ್ ಆಗಿರುವಂತಹ ಬೆಂಡಿ ಮಸಾಲ ಕರಿಯನ್ನ ನಿಮಗೆ ಮಾಡಿ ತೋರಿಸಿರೋದಿರಿ. ಮಾಡಕ್ಕ ಭಾಳ ಸರಳ ಐತ್ರಿ, ಆದ್ರೆ ನೀವು ಅದನ್ನ ಏನು ಊಟ ಮಾಡತಿರ್ತಿರ್ಲಿ ಅವಾಗ ನಿಮಗ ಪ್ರತಿಯೊಂದು ತುತ್ತಿನಾಗೂ ರುಚಿ ಅನುಭವ ಆಗ್ತೈತಿ. ಅಟ್ಟೆ ಚಲೋ ತಂಗಿ ಅಗ್ದಿ ಸರಳ ಹಂಗೆ ಮಾಡಿ ತೋರಿಸಿ. ಈಗ ಹೆಂಗ್ ಮಾಡೋದು ಮತ್ತ ಏನೇನು ಬೇಕು ಅಂತ ಹೇಳಿ ನೋಡೋಣ ರೀ. ಅದಕ್ಕೆ ನಾವು ಒಂದು 1/4 kg ಅಂದ್ರೆ 250 g ಬೆಂಡೆಯನ್ನ ತಗೊಂಡೇವು, ಅಂದ್ರೆ ಬೆಂಡೆಕಾಯಿ ರೀ. ಆಮೇಲೆ 2 ಉಳ್ಳಾಗಡ್ಡೆ ರೀ, ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ ಮತ್ತ ಕರಿಬೇವು ರೀ. ಆಮೇಲೆ 1 ಟೊಮೆಟೊ ಕಟ್ ಮಾಡಿ ನಾವು ತಗೋಬೇಕಾಗತ್ರಿ. ಇಲ್ಲಿ 1/2 cup ಅಷ್ಟು ನಾವು ಮೊಸರನ್ನ ತಗೊಂತೀವ್ರಿ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನಮ್ಮ ಕೆಂಪು ಕಾಳು ಪುಡಿ ತಗೋಬೇಕಾಗತ್ರಿ. ಸ್ವಲ್ಪ ಧನಿಯಾ ಪೌಡರ್ 1 teaspoon ರೀ, ಗರಂ ಮಸಾಲ 1 teaspoon ರೀ. ಆಮೇಲೆ ನಾವು ಸ್ವಲ್ಪ ಸಾಸಿವೆ ತಗೊಳ್ಬೇಕಾಕತ್ರಿ. ನೆಕ್ಸ್ಟ್ ಏನೈತಿರಲ್ಲ ನಿಮ್ಗೆ ಗೊತ್ತಿರುವಂಗ ಸ್ವಲ್ಪ ಜೀರಿಗೆನೂ ನಾವು ತಗೋಬೇಕಾಕತ್ರಿ. ಅರಿಶಿನ ಪುಡಿ ಒಂದು ಸ್ವಲ್ಪ ನೀವು ತಗೋಬೇಕ್ರಿ. ಮತ್ತು ಹಿಂಗೆ ಚಿಟಿಕೆ ಹಿಂಗೆ ಅಷ್ಟ ಅಂದ್ರೆ ಅಷ್ಟ ತಗೋರಿ, ಭಾಳ ಏನು ಬೇಡದ. ರುಚಿಗೆ ತಕ್ಕಷ್ಟು ಉಪ್ಪು ತಗೋಬೇಕಾಕತ್ರಿ. ಶುಂಠಿ ಮತ್ತು ಬೆಳ್ಳುಳ್ಳಿ ನೀವು ಡೈರೆಕ್ಟ್ ಪೇಸ್ಟ್ ಇದ್ರೂ ತಗೋಬೋದು. ಇನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋದಾದ್ರಿ, ಒಂದು ಫ್ಯಾನ್ ಆಗ್ರಿ ನಾವು ಫಸ್ಟ ಎಣ್ಣೆ ಕಾಯಕ ಇಡತ್ತೀವಿ. ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಇಡಬೇಕಾಕತ್ರಿ. ನೀವು ಎಣ್ಣೆ ಸ್ವಲ್ಪ ಹೆಚ್ಚಿಗೆನೆ ಇಡ್ರಿ. ಎಣ್ಣೆ ಸ್ವಲ್ಪ ಕಾದ ಆದ್ಮೇಲೆ ರೀ ನಾವು ಅದಕ್ಕೆ ಬೆಂಡೆಕಾಯಿಯನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಬೆಂಡೆಕಾಯಿ ಹಾಕತ್ತೀವ್ರಿ, ಅದೆಲ್ಲರೆ ಬೆಂಡೆಕಾಯಿ ಬಿರಿಸಿ ತತ್ತಿಕೋರಿ, ಆ ಕಾಳು ಬೇರೆ ಮಾಡಿ ಹಾಕ್ರಿ, ಚಲೋ ಆಗ್ತತಿ. ಎಣ್ಣೆ ಯಾಕೆ ಹೆಚ್ಚಿಗೆ ಹಾಕ್ಬೇಕಾ ಅಂತಂದ್ರೆ ರೀ, ನೀವು ಈ ಬೆಂಡೆಯನ್ನ ಹುರಿಯುವಾಗ ನಿಮ್ಗೆ ನಾರ್ಮಲ್ ಆಗಿ ಲಾಳೆ ಲಾಳಿಕ ಅಂತೈತ್ರಿ. ಎಣ್ಣೆ ನೀವು ಹೆಚ್ಚಿಗೆ ಹಾಕಿ ಹುರಿದ್ರಿ ಅಂದ್ರೆ ಲಾಳೆ ಲಾಳೆ ಆಗಲ್ಲ. ಅಕಸ್ಮಾತ್ ಆದ್ರೂ ಪ್ರತಿ ಸಲ ಆಗೋಕಿನ್ನ ಬಹಳ ಅಂದ್ರೆ ಬಹಳ ಕಡಿಮೆನ ಆಗ್ತದೆ. ಈಗ ನೀವು ನೋಡಬಹುದ್ರಿ, ಬೆಂಡೆಕಾಯನ್ನ ನಾವು ಎಣ್ಣೆ ಹಾಕಿ ಅಂದ್ರೆ ಹುರಿಯಾತೀವ್ರಿ, ಎಣ್ಣೆಗೆ ಚೆನ್ನಾಗಿ ಪೂರ್ತಿ ನೀವು ಬರಬ್ಬರಿ ಹಂಗೆ ಹುರಿಬೇಕು. ಪಟ್ನ ಹಾಕಿ ಕೂಡಲೇ ಅವಸರ ಅವಸರ ಮಾಡಿ ತೆಗಿಬಾರ್ದ್ರಿ. ಈ ರೀತಿ ಆಗುತ್ತನ ಹುರಿದ ನೀವು ತಕ್ಕೊಂದ ಇಟ್ಕೊರಿ. ಇನ್ನ ಅದ ಎಣ್ಣೆಗ ನಾವು ಏನ್ ಮಾಡ್ನು ಅಂತಂದ್ರ ರೀ, ಸಾಸಿವೆ ಯೋಗ್ಯನು ಅಂದ್ರೆ ಎಣ್ಣೆ ಕಾದಿರ್ತೈತಿ ಹೆಂಗಿದ್ರು, ಸಾಸಿವೆ ಚಟಪಟ ಅನ್ನ ಕತ್ತಿರ್ತಾವ, ಜೀರಿಗೆನೂ ಹಾಕೊಂಡ್ರಿ. ನೆಕ್ಸ್ಟ್ ಅದ ಆದ್ಮೇಲೆ 1-2 ಹಸಿಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ರಿ, ಇಲ್ಲಂತಂದ್ರೆ ನಡಿತೈತಿ. ಹಸಿಮೆಣಸಿನ್ಕಾಯಿ ಆದ್ಮೇಲೆ ರೀ ಕರಿಬೇವಲ್ಲಿ, ಕರಿಬೇವಲ್ಲಿ ಫ್ರೆಶ್ ಅನ್ನ ಹಾಕಿದ್ರೆ ತಿಕೋರಿ ಪಲ್ಯ ಭಾಳ ಚಲೋ ಆಗ್ತತಿ. ಸೊ ಕರಿಬೇವನ್ನ ನೀವು ಫ್ರೆಶ್ ಎಲೆಗಳನ್ನ ಹಾಕ್ರಿ. ಆಮೇಲೆ ಒಂದು ಉಳ್ಳಾಗಡ್ಡೆಯನ್ನ ನಾವು ಕಟ್ ಮಾಡಿ ಇಟ್ಕೊಂಡಿ, ಸಣ್ಣ ಸೈಜ್ ಎರಡದವ್ ನೀವು ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿ, ಸಣ್ಣಗೆ ಕಟ್ ಮಾಡ್ರಿ. ತಗೊಂಡ ನೀವು ಎಣ್ಣೆಗ ಚೆನ್ನಾಗಿ ಫ್ರೈ ಮಾಡ್ರಿ. ಆಮೇಲೆ ಅದಕ್ಕೆ ನಾವು ಹಿಂಗನ್ನ ಹಾಕತ್ತೀವಿ, ಸ್ವಲ್ಪ ಅಂದ್ರೆ ಸ್ವಲ್ಪ 1/2 teaspoon ಕಿಂತ ಕಡಿಮೆ ಹಿಂಗನ್ನ ಹಾಕ್ರಿ. ಆಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಶುಂಠಿ ಮತ್ತ ಬೆಳ್ಳುಳ್ಳಿ ಇತ್ತಿರಲ್ಲ, ಅದನ್ನ ನಾವು ಜಜ್ಜಿ ತಗೊಂಡೇವು. ಅಂದ್ರೆ ಜಜ್ಜಿ ಹಾಕೋದ್ರಿಂದ ಬಹಳ ಅಂದ್ರೆ ಬಹಳ ಮಸ್ತ್ ಒಂದು ರುಚಿ ಬರ್ತೈತಿ. ನೀವು ಪೇಸ್ಟ್ ಇದ್ರ ಡೈರೆಕ್ಟ್ ಪೇಸ್ಟ್ ಅನ್ನ ಹಾಕ್ಬೋದ್ರಿ. ಅದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿದ್ಮೇಲೆ ರೀ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವ್ರಲ್ಲ, ಆ ಟೊಮ್ಯಾಟೊ ಹಾಕತ್ತೀವಿ. ಟೊಮ್ಯಾಟೊ ಹಾಕಿ ನಾವು ಅದನ್ನ ಸಾಫ್ಟ್ ಆಗುತ್ತಾನ ಮಿಕ್ಸ್ ಮಾಡ್ಕೋತಾ ಇರ್ಬೇಕಂದ್ರೆ ಫ್ರೈ ಆಗ್ಬೇಕ್ರಿ. ಅವು ಜಲ್ದಿ ಸಾಫ್ಟ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತೈತಿರ್ಲ, ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿ ಚೆನ್ನಾಗಿ ಮತ್ತೊಮ್ಮೆ ತಿರ್ಬೇಡ್ರಿ, ಅವಾಗ ನಿಮ್ಗೆ ಈ ಟೊಮ್ಯಾಟೊ ಸಾಫ್ಟ್ ಆಗೋದ ಗೊತ್ತಾಗ್ತೈತಿ. ನೀವು ನೋಡ್ಬೋದ್ರಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ಜಲ್ದಿ ಜಲ್ದಿ ಕೆಲಸ ಆಗ್ತೈತಿ ಅಷ್ಟೇ. ಈಗ ನೋಡ್ಬೋದು ನೀವು ಟೊಮ್ಯಾಟೊ ಪೂರ್ತಿ ಸಾಫ್ಟ್ ಆಗೈತ್ರಿ. ಈಗ ಅದಕ್ಕೆ ನಾವ ಅರಿಶಿನ ಪುಡಿ ಹಾಕತ್ತೀವಿ. ಅರಿಶಿನ ಪುಡಿ ಸ್ವಲ್ಪ ರೀ, ಆಮೇಲೆ ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ರಿ. ಧನಿಯಾ ಪೌಡರ್ ಹಾಕ್ಬೇಕಾಕತ್ರಿ. ಗರಂ ಮಸಾಲ ಸ್ವಲ್ಪ ನಾವ ಹಾಕ್ಬೇಕಾಕತ್ರಿ. ಇವೆಲ್ಲ ಹಾಕಿ ಒಮ್ಮೆ ಬರೋಬ್ಬರಿ ಹಂಗಿ ಮಿಕ್ಸ್ ಮಾಡ್ಬೇಕಾಕತ್ರಿ. ಈ ಪಲ್ಯ ಆಯ್ತಿರ್ಲಿಲ್ಲ, ಇದಂತೂ ಬಹಳ ಅಂದ್ರ ಬಹಳ ಬಾರಿ ಆಗೈತ್ರಿ ಟೇಸ್ಟ್ದಾಗ್ರಿ. ಆಮೇಲೆ ಈಗ ಮೊಸರು ತಗೊಂಡಿದ್ರ ಫ್ರೆಶ್ ಮೊಸರು ಇರ್ಬೇಕ್ರಿ. ಅಂದ್ರ ಮೊಸರು ತಾಜಾ ಇದ್ದ ತಗೋರಿ, ಆಮೇಲೆ ಇದ್ರ ಹಾಕಿ ಚಂದಂಗೆ ಮಿಕ್ಸ್ ಮಾಡಿ. ಮೊಸರು ಹಾಕಿ ಅಂದ್ರ ಲೋ ಫ್ಲೇಮ್ದಾಗ ಇರ್ಲಿಲ್ಲ ಅಷ್ಟೇ ಗ್ಯಾಸ್. ಆಮೇಲೆ ಈಗ ನೋಡ್ಬೋದು ಮೊಸರು ಹಾಕಿದ ಮೇಲೆ ಚಂದಂಗಿ ನಾವ ಮಿಕ್ಸ್ ಮಾಡಿದ್ದೇವ್ರಿ. ಎಲ್ಲ ಮಸಾಲೆ ಮೊಸರುದಾಗ ಕುಡ್ಕೊತು ಈಗ ಅದನ್ನ ಹಂಗ ಕುದಿಯಾಕ ಬಿಟ್ಬಿಡ್ನೋರಿ. ನಡ್ಬಾರ್ಕ್ ದಿರ್ವ್ಯಾಡ್ನು ಹೆಂಗ ಕುದಿಬೇಕು ಅಂತಂದ್ರ ಸೈಡ್ ಅದ ಎಣ್ಣಿ ಬಿಡ್ಕೊಳಕ ಸ್ಟಾರ್ಟ್ ಮಾಡ್ತೈತಿ. ಈಗ ನೋಡ್ಬೋದು ಹಿಂಗೆ ಎಣ್ಣಿ ಬಿಡಕ್ ಸ್ಟಾರ್ಟ್ ಮಾಡ್ತಿರ್ಲ, ಅಲ್ಲಿ ತನ ಅದನ್ನ ನೀವು ಕುದಿಸ್ಬೇಕು. ಆಮೇಲೆ ನಾವು ಆ ಫ್ರೈ ಮಾಡಿ ಇಟ್ಟಿದ್ದೀವ್ರಲ್ಲ ಈ ಬೆಂಡೆಕಾಯಿ, ಆ ಬೆಂಡೆಕಾಯಿಯನ್ನು ಹಾಕಿ ಮತ್ತೊಮ್ಮೆ ಚಂದಂಗಿ ಮಿಕ್ಸ್ ಮಾಡ್ಬೇಕ್ರಿ. ಅಂದ್ರ ಒಂದೊಂದು ಬೆಂಡೆಕಾಯಿ ಒಳಗೂ ಮಸಾಲೆ ಕುಡ್ಕೊಂತು ಅಂತಂದ್ರ ಅದ್ರದ ರುಚಿ ಬಹಳ ಚಲೋ ಬರ್ತೈತ್ರಿ. ಇಷ್ಟ ಮಾಡಿನೂ ನೀವು ಕೈ ಬಿಡ್ಬೋದು. ಅಂದ್ರ ಇಷ್ಟ ಚಂದಂಗಿ ಒಮ್ಮೆ ಮಿಕ್ಸ್ ಮಾಡಿದ ಮ್ಯಾಲ ಹಿಂಗ ಮಾಡಿ ನೀವು ಚಪಾತಿ ರೊಟ್ಟಿ ಜೊತೆ ತಿನ್ನಬಹುದ್ರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ನಾವು ಒಂದು ಅರ್ಧ ಕಪ್ ನೀರನ್ನ ಸೇರ್ಸಾಕತ್ತೀವಿ. ನೀವು ಟೋಟಲ್ ಆಗಿ ಒಂದ್ ಕಪ್ ನೀರನ್ನು ಹಾಕ್ಬೋದ್ರ ಅಂದ್ರೆ ಅನ್ನ ಜೊತೆ ತಿನ್ನಕತ್ತಿದ್ರ ಒಂದ್ ಕಪ್ ನೀರು ಹಾಕ್ರಿ, ಇಲ್ಲ ರೊಟ್ಟಿ ಚಪಾತಿಗೆ ಅಂತಂದ್ರ ಒಂದ್ ಅರ್ಧ ಕಪ್ ನೀರು ಹಾಕ್ರಿ, ಅಷ್ಟ ಸಾಕ್ತ. ಆಮೇಲೆ ಈಗ ನೋಡ್ಬೋದು ಇಷ್ಟು ತಿಳಿ ಕಾಣತೈತಿರಿ, ಒಂದ್ ಸ್ವಲ್ಪ ಕುದಿಯಾಕ ಬಿಡ್ನು, ಮತ್ತ ವಾಪಸ್ ಗಟ್ಟಿ ಆಗ್ತೈತ್ರಿ ಅದ. ಈಗ ನೋಡ್ಬೋದು ಕುದಿಯತೈತಿಲ್ರಿ, ಅದ್ರಾಗ ನಾವ ಸ್ವಲ್ಪ ಸಕ್ಕರೆ ಹಾಕತ್ತೀವಿ. ಇದು ಸಕ್ಕರೆ ಆಪ್ಷನಲ್ ರೀ, ನಿಮ್ಗೆ ಬ್ಯಾಡ ಸಕ್ಕರೆ ಅಂತಂದ್ರ ನಡೀತೈತಿ, ನೀವು ಬಿಡ್ಬೋದು. ಆಮೇಲೆ ಅದನ್ನ ಒಂದ್ಸಲಿ ಸಕ್ಕರೆ ಮಿಕ್ಸ್ ಮಾಡೋಣ, ಮಿಕ್ಸ್ ಮಾಡಿದಾದ್ಮೇಲೆ ಬರಬ್ರಿ ಅದನ್ನ ಮತ್ತೊಮ್ಮೆ ಕುದಿಯಾಕ ಬಿಡ್ನು. ಕುದಿಯಾಕ ಏನ್ ಮಾಡೋಣ ಅಂತಂದ್ರ ಒಂದ್ ಲಿಡ್ ತಗೊಂಡ ಒಂದ್ 2 ನಿಮಿಷ ಮುಚ್ಚಿ ಕುದಿಯಾಕ ಬಿಟ್ಟು ಬಿಡ್ನು. ಅಲ್ಲಿಡ್ ನೀವು ಒಂದ್ 2 ನಿಮಿಷದಾಗ ವಾಪಸ್ ಅದ ಮತ್ತ ಗಟ್ಟಿ ಆಗಂಗ ನಿಮ್ಗ ಕಾಣ್ತೈತ್ರಿ, ನೀವ ನೋಡ್ಬೋದು. ಈಗ ನೋಡ್ರಿ ವಾಪಸ್ ಅದನ್ನ ಓಪನ್ ಮಾಡಿದ ಮೇಲೆ ಚೆನ್ನಾಗಿ ಕುದಿಯತ್ತಿರ್ತೈತ್ರಿ, ಅದ್ರೊಂದು ಮಸ್ತ್ ಪರಿಮಳ ಬರ್ತೈತಿ. ಇಲ್ಲಿ ಈಗ ನೋಡ್ಬೋದ್ರಿ ಮತ್ತೊಮ್ಮೆ ಅದನ್ನ ಮಿಕ್ಸ್ ನೀವು ಮಾಡ್ಬೇಕಾಗತ್ರಿ. ಚೆನ್ನಾಗಿ ವಾಪಸ್ ತಿರ್ವಾಡ್ರಿ. ತಿರ್ವಾಡಿದ ಆದ್ಮೇಲೆ ಲಾಸ್ಟಿಗೆ ಏನೈತಿರ್ಲ ಬರಬ್ಬರಿ ಆಗೈತಿ ಅಂತ ಹೇಳಿ ಒಂದ್ಸಲಿ ಚೆಕ್ ಮಾಡ್ಕೋರಿ. ಚೆಕ್ ಮಾಡಿದಾದ್ಮೇಲೆ ಏನ್ರಿ ಹೆಚ್ಚ ಕಡಿಮೆ ಇದ್ರೆ ನೀವು ಹಾಕ್ಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ತಿರ್ವಾಡಿದ ಮೇಲೆ ನೀವು ಅದನ್ನ ಮುಚ್ಚಿಬಿಟ್ರ ಈ ಒಂದು ಬಹಳ ಬಾರಿ ಆಗಿರುವಂತಹ ಅಗದಿ ಸರಳ ಮತ್ತು ಅಗದಿ ಚಲೋ ಇರುವಂತಹ ಒಂದು ಬಹಳ ಬಾರಿ ರೆಸಿಪಿ ರೆಡಿ ಆಗೈತ್ರಿ. ಇದನ್ನ ನೀವು ಚಪಾತಿ ರೊಟ್ಟಿ ಅನ್ನ ಎಲ್ಲದರ ಜೊತೆನೂ ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ. ಬಹಳ ಅಂದ್ರೆ ಬಹಳ ಖುಷಿ ಆಗ್ತೈತಿ ನಿಮಗ, ಅದರದ ರುಚಿನೂ ನಿಮಗ ಅನುಭವ ಆಗ್ತದೆ. ಧನ್ಯವಾದಗಳು.
4: ನಾಗೇಶ್ ಅವರೇ, ವಿಶೇಷವಾಗಿ ಈ ದಿನ ಎಣ್ಣೆಗಾಯಿ ಬದನೆಕಾಯಿನ ಯಾವ ರೀತಿ ಮಾಡ್ಕೊಳ್ಬೇಕು, ಅದ್ರ ಜೊತೆ ಜೊತೆಗೆ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಉತ್ತರ ಕರ್ನಾಟಕದ ಫೇಮಸ್ ಅಡುಗೆಗಳ ಬಗ್ಗೆ ಸಖತ್ತಾಗಿ ತಿಳಿಸ್ಕೊಟ್ರಿ. ವಿಶೇಷವಾಗಿ ರೇಡಿಯೋ ಶಿವಮೊಗ್ಗದ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಅಡುಗೆ ಮಾಹಿತಿ. ನಾಳಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
3: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ನಗರದ ಸಂಗೀತ ಸಮರ್ಪಣಾ ಟ್ರಸ್ಟ್ನಿಂದ ಸ್ವಾತಂತ್ರ್ಯೋತ್ಸವ ಅಂಗವಾಗಿ August 15 ಸಂಜೆ 6:30 ರವೀಂದ್ರನಗರದ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಯಕ್ಷ ಭಾವಗಾನ, ದ್ವಂದ್ವ ಶೈಲಿಯ ಪ್ರಸ್ತುತಿ ಮತ್ತು ಜುಗಲ್ಬಂದಿ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷೆ ಸುರೇಖಾ ಹೆಗಡೆ ಹೇಳಿದರು. ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮ ಯಕ್ಷಗಾನ ಮತ್ತು ಸುಗಮ ಸಂಗೀತದ ದ್ವಂದ್ವ ಶೈಲಿಯಲ್ಲಿ ನಡೆಯಲಿದ್ದು, ಯಕ್ಷಗಾನದ ಭಾವಪೂರ್ಣ ಭಾಗವತಿಕೆ ಮತ್ತು ಸುಗಮ ಸಂಗೀತದ ಮಧುರತೆ ಒಂದೇ ವೇದಿಕೆಯಲ್ಲಿ ಮೂಡಿಬರುವುದೇ ಕಾರ್ಯಕ್ರಮದ ವಿಶೇಷತೆ. ಎರಡು ಶೈಲಿಗಳ ಭಾವ, ರಾಗ ಮತ್ತು ಲಯದ ಸಮ್ಮಿಲನ ಮನದುಂಬಿಕೊಳ್ಳಲು ಸಂಗೀತ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮವನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದ್ವಾಂಸ ಶೃಂಗೇರಿ HS ನಾಗರಾಜ್ ಉದ್ಘಾಟಿಸಲಿದ್ದಾರೆ. ಯಕ್ಷಗಾನದ ಭಾಗವತ ಯಲ್ಲಾಪುರದ ಅನಂತ್ ಹೆಗಡೆ ದಂತಳಿಗೆ ಅವರ ಜೊತೆ ಜುಗಲ್ಬಂದಿ ಮಾಡಲಿದ್ದಾರೆ. ಭಾಗವತರು ಹಾಡುವ ಪದ್ಯ ಮತ್ತು ಸುಗಮ ಸಂಗೀತಗಾರರು ಹಾಡುವ ರಾಗಗಳು ಒಂದಕ್ಕೊಂದು ಪೂರಕವಾಗಿ ಇರಲಿದೆ ಎಂದು ಹೇಳಿದರು. ಗೋಪಾಲ ಹೆಗಡೆ ಉಪಸ್ಥಿತರಿದ್ದರು. ಮುಂದಿನ ವಿವರ. ಬಿವೈ ರಾಘವೇಂದ್ರ ಅಭಿಮಾನಿ ಬಳಗದಿಂದ August 16 ಸಂಸದ ಬಿವೈ ರಾಘವೇಂದ್ರ ಅವರ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಲು ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಪ್ರಮುಖ ಸಂತೋಷ್ ಬಳ್ಳಾಕೆರೆ ತಿಳಿಸಿದರು. ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, August 16 ಬೆಳಗ್ಗೆ 7:30 ವಿನೋಬನಗರದ ಶಿವಾಲಯದಲ್ಲಿ ರುದ್ರಾಭಿಷೇಕ, 9:00 ರವೀಂದ್ರ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, 10:30 ರೈಲ್ವೆ ನಿಲ್ದಾಣ ಆಟೋ ಚಾಲಕರ ಸಂಘದಿಂದ ಸಿಹಿ ವಿತರಣೆ, 11:30 ನೆಹರು ಕ್ರೀಡಾಂಗಣದಲ್ಲಿ ವಾಲಿಬಾಲ್ ಅಸೋಸಿಯೇಷನ್ನಿಂದ ವಾಲಿಬಾಲ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಗೋಪಾಳದ ಬಂಟರ ಭವನದಲ್ಲಿ ಸಂಜೆ 6:00 ಬಿವೈ ರಾಘವೇಂದ್ರ ಅವರಿಗೆ ನಾಗರಿಕ ಸನ್ಮಾನ ಹಮ್ಮಿಕೊಂಡಿದ್ದು, ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು, ಗಣ್ಯರು, ಬಿವೈಆರ್ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಕೆ ಜಗದೀಶ್, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಜಿಆರ್ ರಾಘವೇಂದ್ರ ಸ್ವಾಮಿ, ಪ್ರಮುಖರಾದ ಮೋಹನ್ ರೆಡ್ಡಿ, ವೀರಭದ್ರಪ್ಪ ಪೂಜಾರಿ, ಎಜೆ ರಾಮಚಂದ್ರ, ಸುರೇಖಾ ಮುರಳೀಧರ್, ಕೆಬಿ ಅಣ್ಣಪ್ಪ ಮತ್ತಿತರರಿದ್ದರು. ಮುಂದಿನ ವಿವರ. ರಿಪ್ಪಂಪೇಟೆ ಸಮೀಪದ ಹೊಂಬುಜದ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಶ್ರೀ ಪದ್ಮಾವತಿ ದೇವಿ ಸನ್ನಿಧಿಯಲ್ಲಿ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಶ್ರಾವಣ ಸಂಪತ್ ಹಾಗೂ ಸೋಣ ಶುಕ್ರವಾರ ಪೂಜಾ ಮಹೋತ್ಸವಗಳು August 14 September 11 ನಡೆಯಲಿದೆ. ಭಕ್ತಾದಿಗಳು ಪೂಜಾ ವಿಧಿ ವಿಧಾನದಲ್ಲಿ ಪಾಲ್ಗೊಳ್ಳುವಂತೆ ಮಠದ ಪ್ರಕಟಣೆ ತಿಳಿಸಿದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜಿ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಂಕಲ್ಪ ಶಿವಮೊಗ್ಗ ವತಿಯಿಂದ ನಗರದ ಗೋಪಿ ವೃತ್ತದಲ್ಲಿ ಆಗಸ್ಟ್ 14 ಇಂದು ರಾತ್ರಿ 9 ಮಧ್ಯರಾತ್ರಿ 12 ಸ್ವದೇಶಿ ಮಂತ್ರ 2026 ಶೀರ್ಷಿಕೆಯಡಿ ಬೃಹತ್ ಸ್ವಾತಂತ್ರ್ಯ ಗೀತಗಾಯನ ಹಾಗೂ ನೃತ್ಯ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ಅಪೂರ್ವ ಸಂಭ್ರಮಕ್ಕೆ ಶಿವಮೊಗ್ಗ ನಗರ ಸಜ್ಜಾಗುತ್ತಿದೆ. ಸಂಕಲ್ಪ ಶಿವಮೊಗ್ಗದ ಸಂಚಾಲಕ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಕಾರ್ಯಕ್ರಮದ ವೈಶಿಷ್ಟ್ಯತೆಗಳು ಹಾಗೂ ಸಿದ್ಧತೆಗಳ ಕುರಿತು ಮಾಹಿತಿ ನೀಡಿದರು. ಕಳೆದ ಹಲವು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಸ್ವದೇಶಿ ಮಂತ್ರ ಕಾರ್ಯಕ್ರಮವನ್ನು ಈ ಬಾರಿ ನಗರದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರ ಸಹಯೋಗದೊಂದಿಗೆ ಇನ್ನಷ್ಟು ಅದ್ಧೂರಿಯಾಗಿ ಆಯೋಜಿಸಲಾಗುತ್ತಿದೆ. ಸರಿಸುಮಾರು 35 ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿವೆ ಎಂದರು. ಕಾರ್ಯಕ್ರಮವು ನಾಡಗೀತೆಯೊಂದಿಗೆ ಆರಂಭವಾಗುತ್ತದೆ. ವಿಶೇಷ ದೇಶಭಕ್ತಿ ಗೀತೆಗಳು, ವಿಶೇಷ ನೃತ್ಯ, ಯೋಧರಿಗೆ ಸನ್ಮಾನ, ಸ್ವಾತಂತ್ರ್ಯ ಸಂಭ್ರಮಾಚರಣೆ, ಸಿಹಿ ವಿತರಣೆಯ ಮೂಲಕ ಸಾಗಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಗಿಲ್ ಯುದ್ಧದ ಪ್ರದೇಶದಲ್ಲಿ ಅತಿ ಹೆಚ್ಚು ಬಾರಿ ಸೇವೆ ಸಲ್ಲಿಸಿದ ನಮ್ಮ ಶಿವಮೊಗ್ಗದ ಯೋಧ ಸುಭಾಷ್ ಚಂದ್ರ ತೇಜಸ್ವಿ ಅವರು ನೆರವೇರಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ 250 ಹೆಚ್ಚು ಕಲಾವಿದರು ದೇಶಭಕ್ತಿ ಗೀತೆಗಳಿಗೆ ಧ್ವನಿಯಾಗಲಿದ್ದು 1,000 ಅಧಿಕ ಕಲಾವಿದರು ನೃತ್ಯ ಪ್ರದರ್ಶನ ನೀಡಲಿದ್ದಾರೆ. ನಾಡಗೀತೆಯೊಂದಿಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಗಳು, ವಿಶೇಷ ನೃತ್ಯ ರೂಪಕಗಳು, ಯೋಧರಿಗೆ ಸನ್ಮಾನ ಹಾಗೂ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ನಡೆಯಲಿದೆ. ಮುಂದಿನ ವಿವರ. ಶಿಕಾರಿಪುರದ ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜಿನ ಗಣಿತ ವಿಭಾಗದ ಫೋರಂ ಉದ್ಘಾಟಿಸಿ ಮಾತನಾಡಿದ ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕೆಸಿ ರವೀಂದ್ರ ಅವರು ಮಾತನಾಡಿ, ಮಕ್ಕಳಿಗೆ ಅರ್ಥವಾಗುವ ರೀತಿ ಬೋಧನೆ ಮಾಡುವುದು ಅವಶ್ಯಕ ಎಂದರು. ದೈನಂದಿನ ಜೀವನದಲ್ಲಿ ಗಣಿತ ಅಗತ್ಯವಿದೆ. ಗಣಿತ ಇಲ್ಲದ ಜಗತ್ತು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬದುಕಿನ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ವಿಷಯದ ಆಸಕ್ತಿ ಬೆಳೆದರೆ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು ಎಂದರು. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಕೋಟೋಜಿರಾವ್ ಮಾತನಾಡಿ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಐತಿಹಾಸಿಕವಾದದ್ದು. ಶೂನ್ಯ ಮತ್ತು ದಶಮಾಂಶ ಪದ್ಧತಿ ನೀಡಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ. ಆರ್ಯಭಟ, ಬ್ರಹ್ಮಗುಪ್ತ, ಭಾಸ್ಕರಾಚಾರ್ಯ ಮತ್ತು ಶ್ರೀನಿವಾಸ ರಮಾನುಜನ್ ಅವರಂತಹ ಮಹಾನ್ ಗಣಿತ ತಜ್ಞರು ಮೈಲಿಗಳನ್ನು ಸ್ಥಾಪಿಸಿದ್ದಾರೆ ಎಂದು ತಿಳಿಸಿದರು. ಗಣಿತ ಫೋರಂ ಮುಖ್ಯಸ್ಥ ಅಭಿಲಾಷ್ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಗಣಿತದ ಬಗ್ಗೆ ಆಸಕ್ತಿ ಮೂಡಿಸಲು ಮತ್ತು ಗಣಿತದ ಭಯ ಹೋಗಲಾಡಿಸಲು ಫೋರಂ ಅತ್ಯುತ್ತಮ ವೇದಿಕೆಯಾಗಿದೆ ಎಂದರು. ಉಪನ್ಯಾಸಕಿ ಹೆಚ್.ಆರ್. ರಮ್ಯ ಮಾತನಾಡಿ, ಹಣಕಾಸಿನ ನಿರ್ವಹಣೆ, ಸಮಯದ ಮೌಲ್ಯ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳಿಗೆ ಗಣಿತ ಅವಶ್ಯಕ ಎಂದರು. ಗಣಿತ ವಿಷಯ ಸಂಬಂಧಿಸಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಉಪನ್ಯಾಸಕರಾದ ಪುಷ್ಪವತಿ, ರಕ್ಷಿತಾ, ನಹಿದಾ ಬಾನು, ಕಾವ್ಯ ವಿದ್ಯಾರ್ಥಿಗಳು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲೆಯ 7 ತಾಲೂಕುಗಳ BRC ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಿಂಗಳ ತಾತ್ಕಾಲಿಕ ಅವಧಿಗೆ ಮಾಸಿಕ ಆರೋಗ್ಯ ಸಲಹೆಗಾರ ಸಮಾಲೋಚಕರ ಹುದ್ದೆಗಳ ಭರ್ತಿಗೆ 28-40 ವರ್ಷದೊಳಗಿನ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸಿಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ MA ಅಥವಾ MSc ಪದವಿ ಪಡೆದಿರಬೇಕು. ಮಾಸಿಕ ವೇತನ 40,000 ರು ಹಾಗೂ 10,000 ರು ಪ್ರಯಾಣ ಭತ್ಯೆ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನ ಉಪನಿರ್ದೇಶಕರು ಹಾಗೂ ಪದವಿ ನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಕಚೇರಿಯಿಂದ ಪಡೆಯಬಹುದು. ಭರ್ತಿ ಮಾಡಿದ ಅರ್ಜಿಯನ್ನ ಅಗತ್ಯ ದಾಖಲಾತಿಗಳೊಂದಿಗೆ ಆಗಸ್ಟ್ 17 ಒಳಗೆ ಸಲ್ಲಿಸಬೇಕೆಂದು DDPI ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಗೆ ದಾಸರಾಗದೆ ಗ್ರಂಥಾಲಯವನ್ನ ಹೆಚ್ಚು ಬಳಸಬೇಕು ಎಂದು DVS ಕುಲಸಚಿವ Dr. M. ವೆಂಕಟೇಶ್ ತಿಳಿಸಿದರು. DVS ಪದವಿ ಕಾಲೇಜಿನಿಂದ ರಾಜ್ಯ ಗ್ರಂಥಪಾಲಕರ ಸಂಘದ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ಗ್ರಂಥಪಾಲಕರ ದಿನಾಚರಣೆ ಮತ್ತು ಡಿಜಿಟಲ್ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಂಥಾಲಯದ ಪುಸ್ತಕಗಳನ್ನು ಅಧ್ಯಯನ ಮಾಡುವುದರಿಂದ ಜ್ಞಾನ ವೃದ್ಧಿಸುತ್ತದೆ, ಶಿಕ್ಷಣದಲ್ಲಿ ಉನ್ನತ ಸಾಧನೆ ಮಾಡಲು ಗ್ರಂಥಾಲಯ ಸಹಕಾರಿ ಎಂದರು. ಕಾಲೇಜಿನ ಪ್ರಾಂಶುಪಾಲ N. ಕುಮಾರಸ್ವಾಮಿ ಮಾತನಾಡಿ, ಮೊಬೈಲ್ ಬಳಸುವಾಗ ಸಾಮಾಜಿಕ ಮಾಧ್ಯಮದ ಕಡೆಗೆ ಗಮನ ಹೋಗುವುದರಿಂದ ಓದು ಪರಿಪೂರ್ಣ ಆಗುವುದಿಲ್ಲ. ಆದ್ದರಿಂದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪುಸ್ತಕವನ್ನು ಓದಿದರೆ ಏಕಾಗ್ರತೆ ಹೆಚ್ಚಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಬಹುದು ಎಂದು ತಿಳಿಸಿದರು. DVS ಗ್ರಂಥಪಾಲಕ K. ನಿರಂಜನ ಮಾತನಾಡಿ, SR ರಂಗನಾಥ್ ಅವರ ಪರಿಶ್ರಮದ ಫಲವಾಗಿ ದೇಶದಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ವೃತ್ತಿ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತಿದೆ, ದೇಶದ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಶಿಕಾರಿಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಪಾಲಕ Dr. G. ಮಾರುತಿ ಮಾತನಾಡಿ, ನಾವು ಎಷ್ಟೇ ಆಧುನಿಕತೆ ಅಳವಡಿಸಿಕೊಂಡರೂ ನಮ್ಮ ಮೊಬೈಲ್ನಲ್ಲಿಯೇ ಎಲ್ಲಾ ಮಾಹಿತಿ ಇದ್ದರೂ ಸ್ಪಷ್ಟ ನಿಖರ ಮತ್ತು ಸತ್ಯ ಮಾಹಿತಿ ಪಡೆಯಲು ಗ್ರಂಥಾಲಯಕ್ಕೆ ಭೇಟಿ ನೀಡಬೇಕು. ಪುಸ್ತಕಗಳನ್ನು ಓದುವ ಅನುಭೂತಿ ಬೇರೆಲ್ಲೂ ಸಿಗುವುದಿಲ್ಲ ಎಂದರು. ಗ್ರಂಥಾಲಯದ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ನೀಡಲಾಯಿತು. DVS ನಿರ್ದೇಶಕ KN ರುದ್ರಪ್ಪ, ಸಿಬ್ಬಂದಿ ಉಷಾಮಣಿ, ಮಂಜಪ್ಪ ಭಜಂತ್ರಿ ಇದ್ದರು. ಅಮೃತ ವರ್ಷಿಣಿ ಪ್ರಾರ್ಥಿಸಿ ಲಾವಣ್ಯ ಸ್ವಾಗತಿಸಿದರು. ದಾಕ್ಷಾಯಿಣಿ ವಂದಿಸಿ ಸಿಂಚನ ನಿರೂಪಿಸಿದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
6: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
6: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
6: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
6: 22 ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ಈ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ, ಚಂದ್ರನ ನೀರು ಸೂರ್ಯನಿಂದ ಬಂತು, ಚರ್ಮದ ಕಸಿಗೆ ಥರ್ಮೋಕೋಲ್ ನೆರವು, ಹಾವಿನ ವಿಷ ಹಾವಿಗೆ ವಿಷ ಅಲ್ಲ ಏಕೆ, ಮತ್ತು ಬೀಗಲ್ ಸಾಹಸಯಾನ. ಈ ವಾರದ ವಿಜ್ಞಾನಿ ಆಲ್ಫ್ರೆಡ್ ರಸಲ್ ವ್ಯಾಲೇಸ್.
1: ಚಂದ್ರನಲ್ಲಿ ನೀರು. 14 ವರ್ಷಗಳ ಹಿಂದೆ ಭಾರತದ ಇಸ್ರೋ ಮೊತ್ತ ಮೊದಲನೆಯದಾಗಿ ಚಂದ್ರನ ಸಮೀಪಕ್ಕೆ ಹೋಗಿತ್ತು. ಚಂದ್ರಯಾನ 1 ಎನ್ನುವ ಈ ಸಾಹಸ ಪ್ರಪಂಚದಾದ್ಯಂತ ಸುದ್ದಿ ಮಾಡಿತ್ತು. ಮೊತ್ತ ಮೊದಲ ಬಾರಿಗೆ ಚಂದ್ರನ ಮೈ ಮೇಲೆ ನೀರು ಇರುವ ಸುಳಿವನ್ನು ಚಂದ್ರಯಾನ 1 ಒದಗಿಸಿತ್ತು. ಅಂದಿನಿಂದ ಚಂದ್ರನ ಮೇಲಿನ ನೀರಿಗಾಗಿ ಹುಡುಕಾಟಗಳು ಇನ್ನಷ್ಟು ತೀವ್ರವಾಗಿವೆ. ಚೀನಾ ಅಮೆರಿಕಗಳು ಕೂಡ ಚಂದ್ರನ ಬಳಿಗೆ ಶೋಧ ನೌಕೆಗಳನ್ನು ಕಳಿಸಿ ನೀರಿನ ಇರುವನ್ನು ಹುಡುಕಿವೆ. ಇತ್ತೀಚೆಗೆ ಚೀನಾ ಚಂದ್ರನ ಮೇಲೆ ಇಳಿಸಿದ ಶೋಧ ನೌಕೆ ಅಲ್ಲಿಂದ ಒಂದಿಷ್ಟು ಮಣ್ಣನ್ನು ಹೊತ್ತು ಭೂಮಿಗೆ ಮರಳಿತ್ತು. ಅಷ್ಟೇ ಅಲ್ಲ, ಅಲ್ಲಿಯೇ ಮಣ್ಣಿನ ಪರೀಕ್ಷೆ ಮಾಡಿಯೂ ಇತ್ತು. ನೀರಿಲ್ಲದ ಒಣ ನೆಲವಲ್ಲ ಚಂದ್ರನ ಮೇಲ್ಮೈ ಎಂಬುದು ತೀರ್ಮಾನವಾಗಿದ್ದರೂ ಅಲ್ಲಿಗೆ ನೀರು ಬಂದಿದ್ದು ಹೇಗೆ ಎನ್ನುವ ಕುತೂಹಲ ಕಾಣೆಯಾಗಿರಲಿಲ್ಲ. ಏಕೆಂದರೆ ಭೂಮಿಯ ತುಣುಕೆ ಚಂದ್ರ. ಆದರೆ ಭೂಮಿಯಿಂದ ಬೇರೆಯಾಗುವಾಗ ಭೂಮಿಯಲ್ಲಿಯೇ ನೀರು ಇರಲಿಲ್ಲ ಎನ್ನುವುದು ವಿಜ್ಞಾನಿಗಳ ಊಹೆಯಾಗಿತ್ತು. ಹಾಗಿದ್ದ ಮೇಲೆ ಚಂದ್ರನಲ್ಲಿ ನೀರು ಬಂದದ್ದು ಎಲ್ಲಿಂದ? ಇದೀಗ ಇದಕ್ಕೊಂದು ಹೊಸ ತರ್ಕವನ್ನು ಚೀನಾದ ವಿಜ್ಞಾನಿಗಳು ನೀಡಿದ್ದಾರೆ. ಚಂದ್ರನ ಮೇಲೆ ನೀರು ಬರಲು ಸೂರ್ಯ ಕಾರಣವಂತೆ. ಹೌದೇ, ಸೂರ್ಯನಲ್ಲಿ ಆಕ್ಸಿಜನ್ ಇಲ್ಲ, ಇರುವುದೆಲ್ಲವೂ ಉರಿಯುವ ಹೈಡ್ರೋಜನ್. ಜೊತೆಗೆ ಬೆಂಕಿಯ ಚೆಂಡಿನಂತಹ ಸೂರ್ಯನಲ್ಲಿ ಒಂದು ವೇಳೆ ನೀರು ಇದ್ದರೂ ಅದು ಆವಿಯಾಗಿಯೋ ಒಡೆದೋ ಹೋಗಬೇಕು. ಅಲ್ಲಿಂದ ನೀರು ಹೇಗೆ ಬಂತು ಎಂದಿರಾ? ಇದು ಸ್ವಾರಸ್ಯಕರವಾದ ಕೆಮಿಸ್ಟ್ರಿ ಎಂದರೂ ತಪ್ಪೇನಲ್ಲ. ಇನ್ನೂ ವಿಶೇಷವೆಂದರೆ ಚಂದ್ರನಲ್ಲಿ ಹೀಗೆ ಬಂದು ಸೇರಿರುವ ನೀರು ನಾವು ತಿಳಿದುದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಇದೆಯಂತೆ. ಈ ಹಿಂದಿನ ಶೋಧ ನೌಕೆಗಳು ಚಂದ್ರನ ಮೇಲೆ ಇರಬಹುದಾದ ನೀರನ್ನು ದೂರದಿಂದಲೇ ಗಮನಿಸಿದ್ದವು. ರಿಮೋಟ್ ಸೆನ್ಸಿಂಗ್ ತಂತ್ರದಿಂದ ನೀರಿನ ಕಣಗಳು ಹೊಮ್ಮಿಸುವ ಅವಕೆಂಪು ಕಿರಣಗಳೇ ಮೊದಲಾದ ಬೆಳಕಿನ ತರಂಗಗಳನ್ನು ಗಮನಿಸಿ ಚಂದ್ರನ ಮೇಲೆ ನೀರು ಇದೆ ಎಂದು ಊಹಿಸಲಾಗಿತ್ತು. ಈ ನೀರು ಚಂದ್ರನ ಧ್ರುವ ಪ್ರದೇಶಗಳಲ್ಲಿಯೂ ಸೂರ್ಯನ ಬೆಳಕು ಕಡಿಮೆ ಬೀಳುವ ಅರ್ಥಾತ್ ಹೆಚ್ಚು ತಣ್ಣಗಿರುವ ಜಾಗದಲ್ಲಿ ಅಧಿಕವಾಗಿ ಇರಬೇಕು ಎಂದು ಊಹಿಸಲಾಗಿತ್ತು. ಇದೀಗ ಚೀನಿ ಶೋಧ ನೌಕೆ ಚಾಂಗ್ 5 ಚಂದ್ರನ ಮೇಲಿಳಿದು ಅಲ್ಲಿಂದ ಒಂದಿಷ್ಟು ಮಣ್ಣನ್ನು ಹೆಕ್ಕಿ ಬಂದಿದೆ. ಈ ಮಣ್ಣನ್ನು ಪರಿಶೀಲಿಸಿದ ಚೀನಿ ವಿಜ್ಞಾನ ಅಕಾಡೆಮಿಯ ಯುಶೆನ್ ಶೂ ಹಾಗೂ ಹೆಂಗ್ಸಿ ಶಿಯಾನ್ ಚಂದ್ರನ ಮಣ್ಣಿನಲ್ಲಿ ನೀರು ಇತರೆ ಖನಿಜಗಳೊಂದಿಗೆ ಬೆರೆತುಕೊಂಡಿದೆ ಹಾಗೂ ಈ ನೀರು ದಶಲಕ್ಷದಲ್ಲಿ 46% ಇದೆ ಎಂದು ತರ್ಕಿಸಿದ್ದಾರೆ. ಇದುವರೆಗೂ ಯಾರೂ ಇಷ್ಟೊಂದು ನೀರು ಚಂದ್ರನಲ್ಲಿ ಇರಬಹುದು ಎಂದು ಊಹಿಸಿರಲಿಲ್ಲ. ಇದನ್ನೆಲ್ಲ ಈ ವಿಜ್ಞಾನಿಗಳು ಕೇವಲ 17 ಮಣ್ಣಿನ ಕಣಗಳನ್ನು ಅಧ್ಯಯನ ಮಾಡಿ ತರ್ಕಿಸಿದ್ದಾರೆಂದು ಪಿಎನ್ಎಸ್ ಪತ್ರಿಕೆ ವರದಿ ಮಾಡಿದೆ. ಚಂದ್ರನ ಮೇಲೆ ಮಧ್ಯಂತರ ಅಕ್ಷಾಂಶಗಳು ಅಂದರೆ ಅತ್ತ ನಟ್ಟ ನಡುವೆಯೂ ಅಲ್ಲದ ಇತ್ತ ಧ್ರುವ ಪ್ರದೇಶವೂ ಅಲ್ಲದ ಕಡೆಯಿಂದ ಈ ಮಣ್ಣನ್ನು ಸಂಗ್ರಹಿಸಲಾಗಿತ್ತು. ಜೊತೆಗೆ ಇದು ಇತ್ತೀಚೆಗೆ ಚಂದ್ರನನ್ನು ಯಾವುದೋ ಕ್ಷುದ್ರಗ್ರಹ ತಾಕಿ ಆಗಿದ್ದ ಕುಳಿಯಿಂದ ತೆಗೆಯಲಾಗಿತ್ತು. ಈ ಮಣ್ಣಿನಲ್ಲಿರುವ ನೀರಿನ ಪರಿಶೀಲನೆಯಿಂದ ಅದರ ಮೂಲ ಕ್ಷುದ್ರಗ್ರಹದಿಂದ ಬಂದಿದ್ದೋ ಅಥವಾ ಬಹಳಷ್ಟು ಕಾಲದಿಂದ ಚಂದ್ರನಲ್ಲಿಯೇ ಅಡಗಿದ್ದದ್ದೋ ಅಥವಾ ಈಗ ಹೊಸದಾಗಿ ರೂಪುಗೊಂಡದ್ದೋ ಎಂದು ಪತ್ತೆ ಮಾಡುವ ಆಸೆ ಇತ್ತು. ಈ ದೃಷ್ಟಿಯಿಂದ ಶೂ ಮತ್ತು ಶಿಯಾನ್ ಈ ಹರಳುಗಳ ಪದರ ಪದರವನ್ನೂ ಸೂಕ್ಷ್ಮವಾಗಿ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ತಂತ್ರದಿಂದ ವಿಶ್ಲೇಷಿಸಿದ್ದಾರೆ. ಸರ್ ಸಿವಿ ರಾಮನ್ ರೂಪಿಸಿದ ಈ ತಂತ್ರ ಬೆಳಕು ಚದುರುವ ರೀತಿಯಿಂದಲೇ ವಸ್ತುವಿನಲ್ಲಿ ಇರುವ ಅಣು ಪರಮಾಣುಗಳ ಸ್ವರೂಪವನ್ನು ತಿಳಿಯಲು ನೆರವಾಗುತ್ತದೆ. ಹೀಗೆ ವಿಶ್ಲೇಷಿಸುವಾಗ ಮಣ್ಣಿನ ಕಣಗಳಲ್ಲಿ ಹೈಡ್ರೋಜನ್ ಎಷ್ಟಿದೆ, ಹೈಡ್ರೋಜನ್ನಿನ ಅವಳಿ ಎನ್ನುವ ವಿಕಿರಣಶಾಲಿ ಡ್ಯೂಟೀರಿಯಂ ಎಷ್ಟಿದೆ ಎಂದು ಗಮನಿಸಿದ್ದಾರೆ. ಇವರ ವಿಶ್ಲೇಷಣೆಯ ಪ್ರಕಾರ ಮಣ್ಣಿನ ಕಣಗಳ ಹೊರಭಾಗದಲ್ಲಿ ಡ್ಯೂಟೀರಿಯಂ ಅಂಶ ಕಡಿಮೆ, ಅಲ್ಲಿ ಇರುವುದೆಲ್ಲವೂ ಹೈಡ್ರೋಜನ್, ಒಳಭಾಗದಲ್ಲಿ ಡ್ಯೂಟೀರಿಯಂ ಸ್ವಲ್ಪ ಇದೆ. ಇದರ ಅರ್ಥ ಹೊರಗಿನ ಪದರಗಳು ರೂಪುಗೊಂಡ ಬಗ್ಗೆ ಒಳಪದರಗಳು ರೂಪುಗೊಂಡಿದ್ದಕ್ಕಿಂತಲೂ ಬೇರೆ ಇರಬೇಕು ಎಂಬುದು ಇವರ ತರ್ಕ. ಈ ಹೈಡ್ರೋಜನ್ನು ಖನಿಜಗಳಲ್ಲಿರುವ ನೀರಿನ ರೂಪದಲ್ಲಿ ಇರುವುದರಿಂದ ಹೊರಪದರದಲ್ಲಿ ಇರುವ ನೀರು ಸೂರ್ಯನಿಂದ ಬೀಸಿ ಬಂದ ಪ್ರೋಟಾನುಗಳ ಗಾಳಿ ಬೀಸಿ ಉಂಟಾಗಿದ್ದು ಇರಬೇಕು ಎಂದು ತರ್ಕಿಸಿದ್ದಾರೆ. ಈ ನೀರು ಚಂದ್ರ ರೂಪುಗೊಂಡ ಸಮಯದಲ್ಲಿಯೇ ಆಗಿದ್ದರೆ ಡ್ಯೂಟೀರಿಯಂ ಕೂಡ ಇರಬೇಕಿತ್ತು. ಹಾಗಿಲ್ಲವಾದ್ದರಿಂದ ಇದು ಸೌರಮಾರುತದ ಪ್ರೋಟಾನುಗಳ ಖನಿಜಗಳನ್ನು ತಾಕಿ ಅದರಲ್ಲಿರುವ ಆಕ್ಸಿಜನ್ನಿನ ಜೊತೆ ಬೆಸೆದುಕೊಂಡು ನೀರಿನ ಅಣುಗಳಾಗಿರಬೇಕು ಎಂಬುದು ತರ್ಕ. ಹೀಗಾಗಿದ್ದರೆ ಅದು ನಿಜವಾಗಿಯೂ ಚಂದ್ರನ ಮೇಲೆ ಉಳಿದಿರುವ ಸಾಧ್ಯತೆಗಳಿವೆಯೇ? ಇದನ್ನೂ ಇವರು ಪರಿಶೀಲಿಸಿದ್ದಾರೆ. ಮಣ್ಣಿನ ಕಣಗಳನ್ನು ಬಿಸಿ ಮಾಡಿ ಅದರಲ್ಲಿರುವ ಹೈಡ್ರೋಜನ್ನು ಆವಿಯಾಗುವ ಉಷ್ಣತೆಯನ್ನು ಗುರುತಿಸಿದ್ದಾರೆ. ಈ ಉಷ್ಣತೆಯನ್ನು ಚಂದ್ರನ ಮೇಲಿರುವ ವಿವಿಧ ಸ್ಥಾನಗಳ ಉಷ್ಣತೆಯೊಂದಿಗೆ ತಾಳೆ ಹಾಕಿದಾಗ ಧ್ರುವ ಪ್ರದೇಶ ಹಾಗೂ ಅದಕ್ಕೆ ಸಮೀಪವಿರುವ ಅಕ್ಷಾಂಶಗಳಲ್ಲಿ ಇರುವ ಖನಿಜಾಂಶ ಜಲ ಆವಿಯಾಗುವ ಸಾಧ್ಯತೆ ಕಡಿಮೆ ಎಂದು ತಿಳಿದಿದೆ. ಗಣಕಯಂತ್ರಗಳಲ್ಲಿ ಇದೇ ಮಾಹಿತಿಯನ್ನು ಉಪಯೋಗಿಸಿ ವಿವಿಧ ಸಂದರ್ಭಗಳಲ್ಲಿ ನೀರು ಉಂಟಾಗುವ ರೀತಿಯನ್ನು ಗಣಿಸಿಯೂ ಪರಿಶೀಲಿಸಿದ್ದಾರಂತೆ. ಸೂರ್ಯನಿಂದ ಬೀಸುವ ಜಲಜನಕದ ಗಾಳಿಯಿಂದ ಆದ ನೀರಿನ ಪ್ರಮಾಣ ಚಂದ್ರನ ಮಣ್ಣಿನ ರಚನೆಯನ್ನು ಉಂಟುಮಾಡಿತು ಎನ್ನುತ್ತಾರೆ ಶೂ ಮತ್ತು ಶಿಯಾನ್. ಅಂದರೆ ಅರ್ಥ ಇಷ್ಟೆ, ಚಂದ್ರನಲ್ಲಿರುವ ನೀರು ಭೂಮಿಯಲ್ಲಿರುವ ನೀರಿನಂತೆ ಕ್ಷುದ್ರ ಗ್ರಹಗಳಿಂದ ಬಂದು ಸಿಂಪರಣೆಯಾಗಿದ್ದಲ್ಲ, ಬದಲಿಗೆ ಸೌರಮಾರುತದ ಜೊತೆಗೆ ಬೀಸಿ ಬಂದ ಪ್ರೋಟಾನುಗಳು ಘಟ್ಟಿಸಿ ಹುಟ್ಟಿದ ನೀರು. ಚಂದ್ರನ ಮೇಲಿನ ನೀರು ಹೇಗೇ ಬಂದಿರಲಿ, ನಾವು ಅಲ್ಲಿಗೆ ಹೋದಾಗ ಅದನ್ನು ಕುಡಿಯಲು ಉಪಯೋಗಿಸಲಾದೀತೆ ಎನ್ನುವುದು ಪ್ರಶ್ನೆ. ಮಣ್ಣಿನಲ್ಲೇ ಇದ್ದರೂ ಈ ನೀರು ಭೂಮಿಯಲ್ಲಿ ಅಂತರ್ಜಲ ಸರಾಗವಾಗಿ ಹರಿಯುವಂತೆ ಹರಿಯುವುದಿಲ್ಲ. ಉಪ್ಪಿನ ಹರಳಿನಲ್ಲಿ ಇರುವ ನೀರಿನಂತೆ ಕೈಗೆಟುಕದ ಕುಸುಮವಾಗಿದೆ ಎನ್ನುವುದು ನೆನಪಿರಲಿ.
0: ನಿಮಗೆ ಗೊತ್ತೇ, ಮರಿಗಳಿಗೆ ಹಾಲು ಕುಡಿಸುವಂತಹ ಪ್ರಾಣಿಗಳಲ್ಲಿ ಮೈಮೇಲೆ ಕೂದಲೇ ಇಲ್ಲದ ಎರಡು ನೆಲವಾಸಿಗಳು ಇವೆ. ಮೊದಲನೆಯದು ಆನೆ, ಇನ್ನೊಂದು ಮನುಷ್ಯ. ಹೀಗೆ ಮೈಮೇಲೆ ಕೂದಲು ಇಲ್ಲದ ಉಳಿದ ಎಲ್ಲ ಸ್ತನಿಗಳು ಕೂಡ ನೀರಿನಲ್ಲಿ ವಾಸಿಸುವಂಥವು. ಇವೆರಡೇ ನೆಲದ ವಾಸಿಗಳು.
2: ಥರ್ಮೋಕೋಲ್ನಿಂದ ಚರ್ಮ ಚಿಕಿತ್ಸೆ. ನಾವು ಕಸ ಎಂದು ಬಿಸಾಡುವ ಹಾಗೂ ಬೀದಿ ಬದಿಯಲ್ಲಿ ಬೆಂಕಿ ಹಚ್ಚುವ ಫೋಮ್ ವಸ್ತುಗಳು ಸರ್ಜನ್ನರಿಗೆ ನೆರವಾಗಬಹುದು ಎಂದು ಚೆನ್ನೈ ಅಪೋಲೋ ಕ್ಯಾನ್ಸರ್ ಆಸ್ಪತ್ರೆಯ ಪ್ಲಾಸ್ಟಿಕ್ ಸರ್ಜನ್ ಹರಿಕೃಷ್ಣ ಮೂರಂ ರೆಡ್ಡಿ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ತೆಳುವಾದ ಹಾಗೂ ಮೃದುವಾಗಿರುವ ಫೋಮ್ ಹಾಳೆಯನ್ನು ಚರ್ಮವನ್ನು ಕಸಿ ಮಾಡಲು ಹಂದರವನ್ನಾಗಿ ಉಪಯೋಗಿಸಬಹುದು ಎಂದು ಇವರು ಪ್ರಯೋಗಗಳ ಮೂಲಕ ನಿರೂಪಿಸಿದ್ದು, ಈ ವಿವರಗಳನ್ನು ಇಂಡಿಯನ್ ಜರ್ನಲ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಪತ್ರಿಕೆ ವರದಿ ಮಾಡಿದೆ. ಚರ್ಮದ ಕಸಿ ಬಹುಶಃ ಅತಿ ಸರಳವಾದ ಶಸ್ತ್ರಕ್ರಿಯೆ ಎನ್ನಬಹುದು. ಸುಟ್ಟು ಇಲ್ಲವೇ ತರಚಿದ ಕಾರಣದಿಂದಾಗಿ ಚರ್ಮವು ಕಿತ್ತು ಹೋಗಿರುವೆಡೆ ಬೇರೆ ವ್ಯಕ್ತಿಯಿಂದ ಇಲ್ಲವೇ ಅದೇ ವ್ಯಕ್ತಿಯ ದೇಹದ ಬೇರೆ ಭಾಗದಿಂದ ಕತ್ತರಿಸಿದ ಚರ್ಮವನ್ನು ಕಸಿ ಮಾಡುತ್ತಾರೆ. ಈ ಕಸಿ ಬೆಳೆದು ತೆರೆದ ಗಾಯವನ್ನು ಮುಚ್ಚಿ ರಕ್ಷಣೆ ನೀಡುತ್ತದೆ. ಇಂತಹ ಕಸಿ ಸುಟ್ಟ ಗಾಯಗಳಿಂದ ಚರ್ಮ ಕಳೆದುಕೊಂಡವರಿಗೆ ಜೀವದಾಯಿ. ಚರ್ಮ ಕಳೆದುಕೊಂಡ ದೇಹ ವಿಶಾಲವಾಗಿದ್ದಷ್ಟೂ ಕಸಿ ಮಾಡುವುದು ಕಷ್ಟವಾಗುತ್ತದೆ. ಇದಕ್ಕೆ ಕಾರಣವಿದೆ. ಚರ್ಮ ರಬ್ಬರಿನಂತೆ ಹಿಗ್ಗಬಲ್ಲುದಾದರೂ ಅದನ್ನು ಬ್ಯಾಂಡೇಜಿನಂತೆ ಬೇಕಾಬಿಟ್ಟಿ ಎಳೆದು ಬಿಗಿಯಾಗಿ ಕಸಿ ಮಾಡಲಾಗದು. ಕಸಿ ಮಾಡಿದ ಚರ್ಮ ತನ್ನಿಂತಾನೇ ಬೆಳೆದು ವಿಸ್ತಾರವಾಗಲು ಅವಕಾಶ ಇರಬೇಕು. ಜೊತೆಗೆ ಬೆಳೆಯುವವರೆಗೂ ಕಸಿ ಮಾಡಿದ ಚರ್ಮ ಕುಗ್ಗದಂತೆ ಅದನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸಬೇಕು. ಇವೆರಡೂ ಆಗದಿದ್ದಲ್ಲಿ ಕಸಿ ಅರೆಬರೆ ಆಗಬಹುದು, ಅಂಗ ಊನವಾಗಬಹುದು, ಇಲ್ಲವೇ ಗಾಯ ಮಾಯದೆ ಹೋಗಬಹುದು. ಹೀಗಾಗಿ ಪ್ಲಾಸ್ಟಿಕ್ ಸರ್ಜನ್ನರು ದೊಡ್ಡದಾದ ಚರ್ಮದ ಹಾಳೆಯನ್ನು ಕಸಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೊಂದು ಜಾಲರಿಯ ಹಂದರವನ್ನು ಹೊದಿಸುತ್ತಾರೆ. ಈ ಹಂದರದ ಕೆಳಗೆ ಚರ್ಮವನ್ನಿಟ್ಟು ದೇಹದ ಮೇಲೆ ಹೊದಿಸುತ್ತಾರೆ. ಕಸಿ ಮಾಡಿದ ಚರ್ಮ ಹೀಗೆ ಭದ್ರವಾಗಿ ದೇಹಕ್ಕೆ ಹೊಂದಿಕೊಂಡು ಕೂರುವುದಲ್ಲದೆ ಹೊರಗಿನ ಗಾಳಿಗೂ ತೆರೆದುಕೊಂಡು ಉಸಿರಾಡಲು ಅನುಕೂಲವಾಗುತ್ತದೆ. ಚರ್ಮದ ಕಸಿಗೆ ಬಳಸುವ ಹಂದರಗಳ ವಸ್ತುಗಳು ಮಾತ್ರ ದುಬಾರಿ, ಸುಲಭವಾಗಿ ದೊರೆಯುವಂಥವಲ್ಲ. ಏಕೆಂದರೆ ಅವು ದೇಹಕ್ಕೆ ಒಗ್ಗುವಂಥವು, ಭದ್ರವಾಗಿ ನೆಲೆಯಾಗುವಂಥವು, ಚರ್ಮ ಬೆಳೆಯುವಾಗ ಅದಕ್ಕೆ ಅವಕಾಶ ಮಾಡಿಕೊಡುವಂಥವು ಆಗಿರಬೇಕು. ಜೊತೆಗೆ ಸ್ವತಃ ರಾಸಾಯನಿಕವಾಗಿ ಬದಲಾಗಿ ಮಾಯುತ್ತಿರುವ ಗಾಯಕ್ಕೆ ಇನ್ನಷ್ಟು ಬರೆಯಳೆಯುವಂತೆ ಆಗಬಾರದು. ಹೀಗಾಗಿ ವಿಶೇಷವಾಗಿ ತಯಾರಿಸಿದ ಸೊಳ್ಳೆ ಪರದೆಯಂಥ ನಾರಿನ ಜಾಲರಿಯನ್ನು ಬಳಸುವುದು ವಾಡಿಕೆ. ರೆಡ್ಡಿ ಮತ್ತು ಸಂಗಡಿಗರು ಇಲ್ಲೊಂದು ಸರಳವಾದ ವಿಧಾನವನ್ನು ಬಳಸಿದ್ದಾರೆ. ರಂಧ್ರಮಯವಾದ, ತೆಳುವಾದ ಹಾಗೂ ಮೃದುವಾದ ಫೋಮ್ ವಸ್ತುವನ್ನು ಕಸಿ ಮಾಡಿದ ಚರ್ಮವನ್ನು ಹರಡಲು ಇವರು ಬಳಸಿದ್ದಾರೆ. ಫೋಮ್ ವಸ್ತುವನ್ನು ಮೊದಲಿಗೆ ಯಾವುದೇ ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಇಲ್ಲದಂತೆ ಆಟೋಕ್ಲೇವ್ ಮಾಡಿ ಅದರ ಮೇಲೆ ಚರ್ಮವನ್ನು ಹೊದಿಸಿ ಇವೆರಡನ್ನೂ ದೇಹಕ್ಕೆ ಅಂಟಿಸಿದ್ದಾರೆ. ಚರ್ಮವನ್ನು ಹೊದಿಸುವ ಮುನ್ನ ಚಾಕುವಿನಿಂದ ಅದನ್ನು ಹರಿದು ಫೋಮಿನ ಮೇಲೆ ಎಳೆದು ಕಟ್ಟಿದ್ದಾರೆ. ಹೀಗೆ ಅತ್ಯಂತ ಸರಳವಾಗಿ ಚರ್ಮವನ್ನು ಗಾಯದ ಮೇಲೆ ಹೊದಿಸಿದ್ದಾರೆ. ಈ ತಂತ್ರ ಸರಳವೂ ಸುಲಭವೂ ಅಗ್ಗವೂ ಆಗಿದೆ ಎನ್ನುವುದು ರೆಡ್ಡಿ ತಂಡದ ಅಭಿಪ್ರಾಯ. ವಿಸ್ತಾರವಾದ ದೇಹದ ಮೇಲೆ ಚರ್ಮವನ್ನು ಹೊದಿಸಬೇಕಾಗಿ ಬಂದಾಗ ಇದು ಅನುಕೂಲ ಎನ್ನುತ್ತಾರೆ ರೆಡ್ಡಿ. ಅಂದಹಾಗೆ ಈ ಹಿಂದೆಯೂ ಚರ್ಮವನ್ನು ಹೊದಿಸಲು ಫೋಮ್ ಅನ್ನು ವಿಶೇಷ ಸಂದರ್ಭಗಳಲ್ಲಿ ಶಿಶ್ನಗಳಿಗೆ ಚರ್ಮಕಸಿ ಮಾಡುವಾಗಷ್ಟೇ ಬಳಸುತ್ತಿದ್ದರು. ರೆಡ್ಡಿಯವರು ಇದನ್ನು ದೇಹದ ಇತರೆ ಭಾಗಗಳಲ್ಲಿಯೂ ಮಾಡಬಹುದು ಎಂದು ನಿರೂಪಿಸಿದ್ದಾರೆ.
0: ನಿಮಗೆ ಈ ವಿಷಯ ಗೊತ್ತಾ? ಅತ್ಯಂತ ಪುಟ್ಟದಾದ ಹೈಡ್ರೋಜನ್ ಪರಮಾಣುವಿನ ಸ್ವರೂಪ ಊಹಿಸಿಕೊಳ್ಳೋದಿಕ್ಕಾಗತ್ತಾ? ಅದರಲ್ಲಿರುವ ನ್ಯೂಕ್ಲಿಯಸ್ ಅಥವಾ ಬೀಜ ಒಂದು ಫುಟ್ಬಾಲ್ ಚೆಂಡಿನಷ್ಟು ದೊಡ್ಡದು ಅಂದ್ಕೊಂಡ್ರೆ ಅದರಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಒಂದೇ ಒಂದು ಪುಟ್ಟ ಇಲೆಕ್ಟ್ರಾನು ಸೊಳ್ಳೆಯಂತೆ ಅತ್ತಿತ್ತ ಸುತ್ತಾಡುತ್ತಾ ಇರುತ್ತಂತೆ. ಉಳಿದೆಲ್ಲವೂ ಖಾಲಿ ಖಾಲಿ. ಸಾಗರವನ್ನೆಲ್ಲ ತುಂಬುವ ನೀರಿನಲ್ಲಿ ಇಂತಹ ಪರಮಾಣುಗಳು 3/2 ಅಂದರೆ ಆ ನೀರಿನಲ್ಲಿ ಎಷ್ಟು ಖಾಲಿ ಜಾಗ ಇರಬೇಕು? ಯೋಚನೆ ಮಾಡಿ. ಹಾವಿಗೆ ವಿಷ ಏರಿದರೆ ಅದು ವಿಷವಾದೀತೆ, ಹಾವಿಗೆ ಹಾಲೆರೆದರೆ ಅದು ಅಮೃತ ಕಕ್ಕಿತೆ ಎಂದು ಒಂದು ಜಾಣ್ಣುಡಿ ಇದೆ. ಹುಟ್ಟುಗುಣವನ್ನು ಬದಲಿಸಲು ಸಾಧ್ಯ ಇಲ್ಲ ಅನ್ನೋದು ಇದರ ಅರ್ಥ. ಹಾವಿನ ವಿಷಯಕ್ಕೆ, ಅದರಲ್ಲೂ ವಿಷದ ಹಾವುಗಳ ಬಗ್ಗೆ ಮಾತನಾಡುವಾಗ ಈ ಮಾತು ನೆನಪಾಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ವಿಷದ ಹಾವುಗಳ ವಿಷ ಅವುಗಳಿಗೂ ವಿಷ ಆದೀತೋ ಅಥವಾ ಹಾಲಿನಂತೆ ಪೌಷ್ಟಿಕವೋ? ಈ ಪ್ರಶ್ನೆಗೆ ಒಂದು ಕೌತುಕಮಯವಾದ ಉತ್ತರವನ್ನ ಇತ್ತೀಚೆಗೆ PNAS ಪತ್ರಿಕೆ ವರದಿ ಮಾಡಿದೆ. ಗಿಲಿಕಿ ಹಾವು ಎಂದು ಕರೆಯುವ ರ್ಯಾಟಲ್ ಹಾವಿನ ವಿಷ ಆ ಹಾವಿಗೆ ವಿಷ ಅನ್ನಿಸೋದಿಲ್ಲ. ಇದಕ್ಕೆ ಕಾರಣ, ಆ ವಿಷವನ್ನ ಹತ್ತಿಕ್ಕುವ ಉಪಾಯವನ್ನ ಪ್ರಕೃತಿ ಹಾವುಗಳಿಗೆ ಕೊಟ್ಟಿದೆಯಂತೆ. ಹಾವಿನಲ್ಲಿರುವ ಕೆಲವು ಪ್ರೋಟೀನ್ಗಳು ವಿಷವನ್ನು ನಿರ್ಬಂಧಿಸಿ ಅವುಗಳ ದುಷ್ಪರಿಣಾಮಗಳನ್ನು ಹತ್ತಿಕ್ಕುತ್ತವೆ ಅಂತ ಪತ್ರಿಕೆ ವರದಿ ಮಾಡಿದೆ. ರ್ಯಾಟಲ್ ಹಾವು ಅಥವಾ ಗಿಲಿಕಿ ಹಾವು ಪ್ರಪಂಚದಲ್ಲಿ ಇರುವ ಅತ್ಯಂತ ವಿಷಕಾರಿ ಎನ್ನಿಸಿದ 4 ನೆಲವಾಸಿ ಹಾವುಗಳಲ್ಲಿ ಒಂದು ಬಗೆ. ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕದಲ್ಲಿ ಬಲು ಸಾಮಾನ್ಯ. ನಮ್ಮಲ್ಲಿಯೂ ಕೆಲವೆಡೆ ಈ ಜಾತಿಯ ಹಾವುಗಳಿವೆ. ಉದ್ರೇಕಗೊಂಡಾಗ ಇವುಗಳ ಬಾಲದಲ್ಲಿರುವಂತಹ ಗಿಲಿಕಿಯಂತಹ ಅಂಗ ಗಿಲಗಿಲನೆ ಸದ್ದು ಮಾಡುವುದರಿಂದ ಈ ಹಾವುಗಳಿಗೆ ಆ ಹೆಸರು. ಇವುಗಳ ವಿಷ ಮಾರಕ. ಒಮ್ಮೆ ರಕ್ತದೊಳಗೆ ಸೇರಿಕೊಂಡ್ರೆ ರಕ್ತನಾಳಗಳ ಗೋಡೆಗಳನ್ನು ಕರಗಿಸಿ ರಕ್ತಸ್ರಾವವನ್ನ ಉಂಟು ಮಾಡುತ್ತವೆ. ಹಾಗೆಯೇ ಜೀವಕೋಶಗಳನ್ನು ಕೊಂದು ಅಂಗಾಂಶಗಳು ಕೊಳೆಯುವ ರೀತಿಯೂ ಮಾಡುತ್ತವೆ. ರಕ್ತನಾಳಗಳ ಗೋಡೆಗಳನ್ನ ಛೇದಿಸುವಂತಹ ವಸ್ತು ಈ ಗಿಲಕಿ ಹಾವುಗಳ ವಿಷಯದಲ್ಲಿ ಯಾವುದು ಎಂದಿರಾ? ವಾಸ್ತವವಾಗಿ ಯಾವುದೇ ಹಾವಿನ ವಿಷವೂ ಅದರ ಜೊಲ್ಲೆ. ಈ ಜೊಲ್ಲು ಬೇಟೆಗಳನ್ನು ಕೊಲ್ಲುವ ಹಾಗೂ ನುಂಗಿದ ಬೇಟೆಗಳನ್ನು ಅರಗಿಸುವಂತಹ ಕಿಣ್ವಗಳ ರಸ. ನಮ್ಮ ಜೊಲ್ಲು ಅಷ್ಟೇ, ಸಕ್ಕರೆ ಪಿಷ್ಟವನ್ನು ಅರಗಿಸುವ ಕಿಣ್ವಗಳು ಅದರಲ್ಲಿವೆ. ಹಾಗೆಯೇ ಹಾವಿನ ಜೊಲ್ಲಿನಲ್ಲಿ ಬೇಟೆಗಳ ನರಗಳನ್ನು ತಣ್ಣಗಾಗಿಸಿ ಬೇಟೆಗಳನ್ನು ಮರಗಟ್ಟಿಸುವಂತಹ ವಸ್ತುಗಳಿರುತ್ತವೆ. ಸುಲಭವಾಗಿ ಜೀರ್ಣವಾಗಲಿ ಎಂದು ಅಂಗಗಳನ್ನು ಕರಗಿಸುವ ಕಿಣ್ವಗಳೂ ಇರುತ್ತವೆ. ಜೊತೆಗೆ ರಕ್ತನಾಳಗಳ ಗೋಡೆಯನ್ನು ಕರಗಿಸುವ ಮೆಟಾಲೋಪ್ರೋಟಿಯೇಸ್ ಎನ್ನುವ ಕಿಣ್ವಗಳ ಇರುತ್ತವೆ. ಇದು ಬಹು ಗಿಲಕಿ ಹಾವುಗಳ ವಿಷಯದಲ್ಲಿ ಬಲು ಪ್ರಮುಖವಾದಂತಹ ವಸ್ತುಗಳು. ಅದೇನೋ ಸರಿ, ಆದರೆ ಬೇಟೆಯ ಜೊತೆಗೆ ಹಾವು ತನ್ನದೇ ವಿಷವನ್ನು ನುಂಗುತ್ತದಲ್ಲ, ಅದರ ಅಂಗಗಳಿಗೆ ಏಕೆ ಈ ವಿಷ ನಂಜಾಗೋದಿಲ್ಲ? ಈ ಪ್ರಶ್ನೆ. ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇದ್ದರೂ ಕೂಡ ಹೊಟ್ಟೆ ಏಕೆ ಕರಗುವುದಿಲ್ಲ ಎನ್ನುವ ಪ್ರಶ್ನೆಯಂತೆಯೇ ಇದೆ ಅಂತನ್ಕೊಳ್ಳಿ. ನಮ್ಮ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇದ್ದರೂ ಕೂಡ ಅದು ದುರ್ಬಲ ಆಗಿರೋದ್ರಿಂದ ಅಥವಾ ಹೊಟ್ಟೆಯ ಒಳಗೋಡೆಯ ಮೇಲೆ ಲೋಳೆಯಂತಹ ದಪ್ಪ ಪದರ ಇರೋದರಿಂದ ಕೂಡ ಅಂಗಾಂಶಗಳಿಗೆ ತೊಂದರೆ ಆಗೋದಿಲ್ಲ. ಆದರೆ ಹಾವಿನ ವಿಷದ ಕತೆ ಹಾಗಲ್ಲ. ಅದನ್ನ ಕಟ್ಟಿ ಹಾಕಿ ನಿರೋಧಿಸುವ ಪ್ರೋಟೀನ್ಗಳು ಹಾವಿನಲ್ಲಿ ಇವೆ ಎನ್ನುವುದು ವಿಜ್ಞಾನಿಗಳ ತರ್ಕ. ಹೀಗೆ ವಿಷವನ್ನು ನಿರ್ಬಂಧಿಸುವ ಪ್ರೋಟೀನ್ಗಳು ಇರುವುದರಿಂದಲೇ ಹಾವು ತನ್ನದೇ ವಿಷವನ್ನು ನುಂಗಿದರೂ ಕೂಡ ಆರಾಮವಾಗಿರುತ್ತದೆ ಅಂತೆ. ಅದೇನೋ ನಿಜ, ಆದರೆ ಎಲ್ಲಾ ಹಾವುಗಳ ವಿಷವನ್ನು ನಿರ್ಬಂಧಿಸುವ ಪ್ರೋಟೀನ್ಗಳು ಒಂದೆಯೋ, ಬಗೆ ಬಗೆಯವೋ? ವಿಕಾಸದ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಬಹಳ ಸ್ವಾರಸ್ಯ ಅನಿಸುತ್ತೆ. ಯಾಕಂದರೆ ಕೆಲವು ಬೇಟೆಗಳು ಹಾವಿನ ವಿಷಕ್ಕೆ ಜಗ್ಗದಂತೆ ವಿಕಾಸವಾಗಿವೆ. ಉದಾಹರಣೆಗೆ ರ್ಯಾಟಲ್ ಹಾವಿನ ವಿಷ ಉತ್ತರ ಅಮೆರಿಕದ 3 ಬಗೆಯ ಅಳಿಲುಗಳನ್ನು ಬಾಧಿಸುವುದೇ ಇಲ್ಲ. ಹಾವುಗಳು ಯಥೇಚ್ಛವಾಗಿರುವಂತಹ ಮೆಕ್ಸಿಕೋ, ನ್ಯೂ ಮೆಕ್ಸಿಕೋ ಹಾಗೂ ಕ್ಯಾಲಿಫೋರ್ನಿಯಾದಲ್ಲಿಯೇ ಬೆಳೆಯುವ ಈ ಅಳಿಲುಗಳು ಹಾವಿನ ವಿಷದಲ್ಲಿರುವ ಮೆಟಾಲೋಪ್ರೋಟೀನೇಸುಗಳನ್ನು ನಿರ್ಬಂಧಿಸುವಂತಹ ಕಿಣ್ವಗಳನ್ನು ತಯಾರಿಸುತ್ತವೆ. ಈ ಸಾಮರ್ಥ್ಯ ಅವುಗಳಲ್ಲಿ ಸಹಜವಾಗಿಯೇ ವಿಕಾಸವಾಗಿರುತ್ತದೆಯಂತೆ. ಇವು ಹಾವುಗಳಿಗೆ ಒಂದು ಸಮಸ್ಯೆಯನ್ನು ತಂದಿಡುತ್ತವೆ. ಅವು ಬದುಕಿ ಉಳಿಯಬೇಕಾದರೆ ಹೀಗೆ ನಿರೋಧ ಬೆಳೆಸಿಕೊಳ್ಳುವ ಬೇಟೆಯನ್ನು ಕೊಲ್ಲುವಂತಹ ಇನ್ನೊಂದು ವಿಷಯವನ್ನು ಹುಟ್ಟಿಸಿಕೊಳ್ಳಲೇಬೇಕು. ಹೀಗೆ ಬೇಟೆಯೂ ವಿಕಾಸವಾಗುತ್ತಾ ಹಾವೂ ವಿಕಾಸವಾಗುತ್ತಾ ಹೋಗಬೇಕು. ಈ ಹಗ್ಗ ಜಗ್ಗಾಟದಂತಹ ವಿಕಾಸ ಕ್ರಿಯೆಯಿಂದಾಗಿ ಹಾವುಗಳ ವಿಷಯದಲ್ಲಿ ಬಹಳಷ್ಟು ವೈವಿಧ್ಯಮಯವಾದ ಮೆಟಾಲೋಪ್ರೋಟಿಯೇಸುಗಳು ವಿಕಾಸವಾಗಿವೆ. ಅಮೆರಿಕೆಯಲ್ಲಿರುವ ವೆಸ್ಟರ್ನ್ ಡೈಮಂಡ್ ಬ್ಯಾಕ್ ರ್ಯಾಟಲ್ ಹಾವಿನಲ್ಲಿ ಅಂತೂ ಇದು ಅತಿರೇಕಕ್ಕೆ ಹೋಗಿದೆ ಅಂತಲೇ ಹೇಳಬೇಕು. ಈ ಹಾವಿಗೆ 30 ಹೆಚ್ಚು ವಿಭಿನ್ನ ಮೆಟಾಲೋಪ್ರೋಟಿಯೇಸುಗಳನ್ನು ತಯಾರಿಸುವ ಸಾಮರ್ಥ್ಯ ಇದೆಯಂತೆ. ಕ್ರೋಟಾಲಸ್ ಅಟ್ರಾಕ್ಸ್ ಎನ್ನುವ ಈ ಹಾವಿನಲ್ಲಿ ಇಷ್ಟೊಂದು ವಿಷವಿದೆಯಲ್ಲ, ಅದರಲ್ಲಿ ಒಂದಾದರೂ ಹಾವಿಗೆ ಮಾರಕವಾಗಿರಬಹುದಲ್ವಾ ಎನ್ನುವುದಲ್ಲವೇ ನಿಮ್ಮ ಪ್ರಶ್ನೆ? ಅಮೆರಿಕ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯದ ಸಿಯಾನ್ ಬಿ ಕೆರೋಲ್ ಮತ್ತು ಸಂಗಡಿಗರು ಈ ಪ್ರಶ್ನೆಯ ಬೆನ್ನು ಹತ್ತಿದ್ದಾರೆ. ಕ್ರೋಟಾಲಸ್ ಅಟ್ರಾಕ್ಸ್ ಹಾವಿನಲ್ಲಿರುವ ವಿಷವನ್ನು ಅದರೊಟ್ಟಿಗೆ ವಿವಿಧ ಪ್ರಾಣಿಗಳಲ್ಲಿ ಕಾಣುವ ಮೆಟಾಲೋಪ್ರೋಟಿಯೇಸುಗಳ ನಿರ್ಬಂಧಕ ಕಿಣ್ವಗಳನ್ನು ಪ್ರತ್ಯೇಕಿಸಿ ವಿಶ್ಲೇಷಿಸಿದ್ದಾರೆ. ಇವನ್ನು ಸೀರಂ ನಿರ್ಬಂಧಕಗಳು ಎಂದು ಗುರುತಿಸಲಾಗುತ್ತದೆ. ವಿಜ್ಞಾನಿಗಳಿಗೆ ಪರಿಚಿತವಿರುವಂತಹ ಸೀರಂ ನಿರ್ಬಂಧಕಗಳನ್ನು ವಿವಿಧ ಮೆಟಾಲೋಪ್ರೋಟಿಯೇಸುಗಳ ಜೊತೆಗೆ ಪ್ರತಿಕ್ರಿಯಿಸುವಂತೆ ಮಾಡಿ ಪರೀಕ್ಷೆ ಮಾಡಲಾಗಿದೆ. ಇವುಗಳಲ್ಲಿ ಒಂದೇ ಒಂದು ಮಾತ್ರ ಕ್ರೋಟಾಲಸ್ ಅಟ್ರಾಕ್ಸ್ ಹಾವಿನ ಬಹುತೇಕ ಮೆಟಾಲೋಪ್ರೋಟಿಯೇಸುಗಳನ್ನು ನಿರ್ಬಂಧಿಸಬಲ್ಲುದು. ಆದರೆ ಅದು ಏಷ್ಯಾ ಅಥವಾ ಆಫ್ರಿಕಾದಲ್ಲಿರುವ ರ್ಯಾಟಲ್ ಹಾವುಗಳ ವಿಷಯದ ಮೇಲೆ ಕ್ಷೀಣ ಪರಿಣಾಮ ಬೀರುತ್ತದೆಯಂತೆ. ಆ ಹಾವುಗಳ ವಿಷಯವನ್ನು ನಿರ್ಬಂಧಿಸುವ ಪ್ರೋಟೀನು ಕ್ರೋಟಾಲಸ್ ಅಟ್ರಾಕ್ಸ್ ಹಾವಿನ ವಿಷಯವನ್ನು ಕೊಂಕಿಸಲೂ ಇಲ್ಲ ಎನ್ನುವುದು ಇವರ ಶೋಧ. ಅರ್ಥಾತ್ ಆಯಾಯ ಹಾವು ತಮ್ಮ ವಿಷ ತಮ್ಮನ್ನೇ ಕೊಲ್ಲದಂತೆ ವಿಶೇಷ ನಿರ್ಬಂಧಕಗಳನ್ನು ಬೆಳೆಸಿಕೊಂಡಿರುತ್ತವೆ. ಯಾವುದೋ ಒಂದು ನಿರ್ಬಂಧಕ ಎಲ್ಲ ಹಾವುಗಳಲ್ಲಿಯೂ ಇರುವುದಿಲ್ಲ. ಇದನ್ನೇ ಇನ್ನೊಂದು ರೀತಿ ಹೇಳೋದಾದರೆ ವಿಷ ಯಾವುದೋ ಅದಕ್ಕೆ ತಕ್ಕಂತೆ ನಿರ್ಬಂಧಕವನ್ನು ಹಾವು ವಿಕಾಸ ಮಾಡಿಕೊಂಡಿರುತ್ತದೆ. ಹೀಗೆ ಹಾವಿಗೆ ಅದರದ್ದೇ ವಿಷಯ ಏರಿದರೆ ಅದು ವಿಷಯವಾಗುವುದಿಲ್ಲ. ಸೃಷ್ಟಿ ಎಷ್ಟು ವಿಚಿತ್ರ ಅಲ್ಲವೇ? ವಾರದ ವಿಜ್ಞಾನಿ ಆಲ್ಫ್ರೆಡ್ ರಸಲ್ ವ್ಯಾಲೇಸ್. ವಿಕಾಸವಾದದ ಜನಕ ಎಂಬ ಖ್ಯಾತಿ ಪಡೆದಿರುವಂತಹ ಚಾರ್ಲ್ಸ್ ಡಾರ್ವಿನ್ನ ವಾದವನ್ನೇ ತಾನು ಸ್ವತಃ ಶೋಧಿಸಿದ ಇಂಗ್ಲಿಷ್ ವಿಜ್ಞಾನಿ ಆಲ್ಫ್ರೆಡ್ ರಸಲ್ ವ್ಯಾಲೇಸ್. ಈತ ಸರಿಯಾಗಿ 200 ವರ್ಷಗಳ ಹಿಂದೆ ಅಂದರೆ 1823 ಇಸವಿ ಜನವರಿ 8 ಜನಿಸಿದ್ದ. ಪೌರ್ವಾತ್ಯದಲ್ಲಿರುವ ಇಂಡೋನೇಷ್ಯಾ, ಮಲೇಷಿಯಾ ಮೊದಲಾದ ಪ್ರದೇಶಗಳಲ್ಲಿನ ಜೀವಿಗಳನ್ನು ಇವನು ಅಧ್ಯಯನ ಮಾಡಿ ಇವುಗಳಲ್ಲಿರುವ ವೈವಿಧ್ಯ, ಕ್ರಮೇಣ ಉಂಟಾದಂತಹ ವ್ಯತ್ಯಾಸಗಳು ಒಟ್ಟಾದ ಫಲ ಎಂದು ತೀರ್ಮಾನಿಸಿದ್ದ. ಈ ವಿಚಾರವನ್ನು ಅಂದು ಬಹಳ ಪ್ರಸಿದ್ಧನಾಗಿದ್ದ ಡಾರ್ವಿನ್ ನನಗೆ ಪತ್ರ ಮುಖೇನ ತಿಳಿಸಿದ್ದ. ವ್ಯಾಲೇಸಿನ ಪತ್ರ ಡಾರ್ವಿನ್ ತನ್ನ ತೀರ್ಮಾನಗಳನ್ನು ತಡೆಯಿಲ್ಲದೆ ಪ್ರಕಟಿಸಲು ಪ್ರೇರಣೆಯಾಯಿತು ಎನ್ನುತ್ತಾರೆ. ಹೀಗಾಗಿ ನಿಸರ್ಗದ ಆಯ್ಕೆ ಅರ್ಥಾತ್ ಜೀವಿಗಳಲ್ಲಿರುವ ವೈವಿಧ್ಯಮಯ ಸ್ವರೂಪಗಳಲ್ಲಿ ಬದುಕುಳಿಯುವ ಸಾಮರ್ಥ್ಯ ಇರುವಂತವನ್ನು ನಿಸರ್ಗ ಆಯ್ಕೆ ಮಾಡುತ್ತದೆ ಎನ್ನುವ ವಿಕಾಸವಾದದ ಮೂಲ ಮಂತ್ರವನ್ನು ಡಾರ್ವಿನ್ ಮತ್ತು ವ್ಯಾಲೇಸ್ ತತ್ವ ಎಂದೇ ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಹೀಗೆ ನಿಸರ್ಗಕ್ಕೆ ಮಹತ್ವ ನೀಡಿದ ವ್ಯಾಲೇಸ್ ಅನಂತರದ ದಿನಗಳಲ್ಲಿ ಅತ್ಯಂತ ಆಸ್ತಿಕನಾಗಿ ಬದುಕು ಸಾಗಿಸಿದ ಎಂಬುದು ವಿಚಿತ್ರ ಆದರೂ ಸತ್ಯ.
3: ಇನ್ನೂರು ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ ಸಂದರ್ಭದಲ್ಲಿ ಸುಪ್ರಸಿದ್ಧ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಕಥೆಗಳು ಬೀಗಲ್ ಸಾಹಸಯಾನ ಸಂಚಿಕೆ 160. ತಾಹಿತಿ ಎನ್ನುವ ಈ ದೇಶವನ್ನು ನೋಡುವುದಕ್ಕೂ ಮೊದಲು ಎಲ್ಲಿಸ್ ಹೇಳುತ್ತಿದ್ದ ಎರಡು ಸಂಗತಿಗಳು ನನಗೆ ಅರ್ಥವೇ ಆಗಿರಲಿಲ್ಲ. ಹಿಂದಿನ ದಿನಗಳಲ್ಲಿ ನಡೆಯುತ್ತಿದ್ದ ಮಾರಕ ಕದನಗಳ ವೇಳೆ ಸೋತ ಪಂಗಡದಲ್ಲಿ ಬದುಕುಳಿದವರು ಬೆಟ್ಟಗಳೇರಿ ಹೋಗುತ್ತಿದ್ದರು. ಅಲ್ಲಿಂದ ಕೆಲವೇ ಕೆಲವರು 100 ಜನರನ್ನು ತಡೆಗಟ್ಟುತ್ತಿದ್ದರು ಎಂದು ಆತ ಹೇಳಿದ್ದ. ಆ ಹಳೆಯ ಮರವಿದ್ದ ಕಡೆಯಲ್ಲಿ 12 ಮಂದಿ ತಾಹಿತಿಯನ್ನರು ಇದ್ದರೂ 1000 ಮಂದಿಯ ಸೈನ್ಯವನ್ನು ಹಿಮ್ಮೆಟ್ಟಿಸಬಹುದಿತ್ತು. ಎರಡನೆಯ ವಿಷಯ, ಕ್ರಿಶ್ಚಿಯನ್ ಧರ್ಮವನ್ನು ಪರಿಚಯಿಸಿದ ನಂತರವೂ ನಾಗರಿಕರಿಗೆ ಗೊತ್ತೇ ಇಲ್ಲದಂತಹ ಗುಪ್ತ ಪರ್ವತದ ನೆಲೆಗಳಲ್ಲಿ ಕಾಡು ಜನರು ಇದ್ದರು ಎನ್ನುವುದು. ನವೆಂಬರ್ 20, ನಾವು ಬೆಳಗ್ಗೆ ಬೇಗನೆ ಎದ್ದು ಹೊರಟವರು ಮಧ್ಯಾಹ್ನದ ಹೊತ್ತಿಗೆ ಮಟವಾಯಿಯನ್ನ ತಲುಪಿದೆವು. ಹಾದಿಯಲ್ಲಿ ನಾವು ಕಟ್ಟುಮಸ್ತಾದ ವ್ಯಾಪಾರಿ ಜನರ ಗುಂಪೊಂದನ್ನು ಭೇಟಿಯಾದೆವು. ಅವರು ಕಾಡು ಬಾಳೆಯನ್ನು ಹುಡುಕಿ ನಡೆದಿದ್ದರು. ನೀರಿನ ಕೊರತೆಯಿಂದಾಗಿ ಹಡಗನ್ನು ಪಪಾವ ಬಂದರಿಗೆ ಕೊಂಡೊಯ್ಯಲಾಗಿತ್ತು. ಆ ಕೂಡಲೇ ನಾನು ಅಲ್ಲಿಗೆ ನಡೆದೆ. ಅದು ಒಂದು ಸುಂದರ ತಾಣ. ಕೊಲ್ಲಿಯ ಸುತ್ತಲೂ ದಿಬ್ಬಗಳು ಸುತ್ತುವರೆದಿದ್ದವು. ನೀರು ಸರೋವರದಲ್ಲಿದ್ದಂತೆ ನಯವಾಗಿತ್ತು. ಕೃಷಿ ಮಾಡಿದ ಭೂಮಿ ಬೆಳೆಯಿಂದ ಸಮೃದ್ಧವಾಗಿದ್ದು ನಡುನಡುವೆ ಇದ್ದ ಗುಡಿಸಲುಗಳಲ್ಲಿ ಕೆಲವು ನೀರಿನಂಚನ್ನೂ ತಾಕುವಂತಿದ್ದುವು. ಈ ದ್ವೀಪಗಳನ್ನು ತಲುಪುವ ಮುನ್ನ ನಾನು ವೈವಿಧ್ಯಮಯವಾದ ವೃತ್ತಾಂತಗಳನ್ನು ಓದಿದ್ದೇನಾದ್ದರಿಂದ ನೇರವಾಗಿ ನಾನು ಕಂಡದ್ದರ ಹಿನ್ನೆಲೆಯಲ್ಲಿ ಇಲ್ಲಿನವರ ನೈತಿಕತೆಯ ಬಗ್ಗೆ ಅಭಿಪ್ರಾಯ ತಳೆಯಬೇಕೆಂದಿದ್ದೆ. ಹೀಗೆ ತೀರ್ಪು ನೀಡುವುದು ಅಪಕ್ವವೇ ಸರಿ, ಏಕೆಂದರೆ ಮೊದಲ ನೋಟದಿಂದ ತಳೆಯುವ ಅಭಿಪ್ರಾಯಗಳು ಆ ಹಿಂದೆ ಕೂಡಿಸಿಕೊಂಡಿದ್ದ ಕಲ್ಪನೆಗಳಿಂದ ಪ್ರಭಾವಿತವಾಗಿರುತ್ತವಷ್ಟೇ. ಎಲ್ಲಿಸನ ಪಾಲಿನೇಷಿಯನ್ ಅನ್ವೇಷಣೆಗಳಿಂದ ನನ್ನ ಅಭಿಪ್ರಾಯಗಳು ರೂಪುಗೊಂಡಿದ್ದುವು. ಅವನದ್ದು ನಿಜಕ್ಕೂ ಸ್ವಾರಸ್ಯಕರವಾದ ಹಾಗೂ ಅಮೋಘವಾದ ಕೆಲಸ. ಇನ್ನು ಬೀಚಿಯ ಪ್ರವಾಸ ಕಥನವೋ ಅವನಿಗೆ ಅನುಕೂಲಕರವಾದ ದೃಷ್ಟಿಕೋನವೇ ಆಗಿದ್ದುವು. ಕೋಜೆಬಿಯ ದೃಷ್ಟಿಕೋನವು ಇಡೀ ಮಿಷನರಿ ವ್ಯವಸ್ಥೆಯನ್ನು ಬಲವಾಗಿ ಎದುರಿಸುವಂತದ್ದು. ಈ ಮೂರು ಕಥನಗಳನ್ನು ಓದಿಕೊಂಡವರು ತಾಹಿತಿಯಲ್ಲಿನ ಸದ್ಯದ ಪರಿಸ್ಥಿತಿಯನ್ನು ಬಹುಮಟ್ಟಿಗೆ ನಿಖರವಾಗಿ ಅರಿತುಕೊಂಡಿರುತ್ತಾರೆ ಎನ್ನುವುದು ನನ್ನ ಅನಿಸಿಕೆ. ಆದರೆ ಕೊನೆಯ ಇಬ್ಬರು ವಿದ್ವಾಂಸರ ಅನಿಸಿಕೆಗಳಿಂದ ನನಗೆ ಕಂಡದ್ದು ಒಂದು ಖಂಡಿತವಾಗಿಯೂ ತಪ್ಪೇ ಆಗಿತ್ತು. ತಾಹಿತಿಯನ್ನರೂ ದುಃಖಿ ಸಮುದಾಯವೆಂದು ಮಿಷನರಿಗಳ ಭಯದಲ್ಲಿಯೇ ಬದುಕುವವರೆನ್ನುವ ಅನಿಸಿಕೆ ಇದು. ಭಯ ಹಾಗೂ ಗೌರವ ಎರಡೂ ಒಂದೇ ಎಂಬ ಗೊಂದಲವಿಲ್ಲದಿದ್ದರೆ ಮಿಷನರಿಗಳ ಬಗೆಗಿನ ಭಯದ ಲವಲೇಶವನ್ನೂ ನಾನು ಈ ಪಂಗಡದವರಲ್ಲಿ ಕಾಣಲಿಲ್ಲ. ಇಲ್ಲಿನ ಜನರಲ್ಲಿ ಕಾಣುವ ಖುಷಿ, ಸಂತಸದ ಅರ್ಧದಷ್ಟನ್ನೂ ಅತೃಪ್ತಿಯೇ ಸಾಮಾನ್ಯವಾಗಿ ಬಿಟ್ಟಿರುವ ಯುರೋಪಿನ ಜನತೆಯಲ್ಲಿ ಹೆಕ್ಕಲು ಆಗುವುದಿಲ್ಲ. ಕೊಳಲು ವಾದನ ಹಾಗೂ ಕುಣಿತದ ನಿಷೇಧವನ್ನು ಮೂರ್ಖತನದ ತಪ್ಪು ನಿರ್ಧಾರ ಎಂದು ಪರಿಗಣಿಸಲಾಗುತ್ತದೆ. ಪ್ರೆಸ್ಟಿಟೇರಿಯನ್ ವಿಧಿಯಂತೆ ಧಾರ್ಮಿಕ ಚಟುವಟಿಕೆಗಳಿಗಾಗಿ ವಾರಾಂತ್ಯದ ರಜೆ ನೀಡುವುದನ್ನು ಹೆಚ್ಚು ಕಡಿಮೆ ಹೀಗೆಯೇ ಭಾವಿಸಲಾಗುತ್ತದೆ. ಈ ದ್ವೀಪಗಳಲ್ಲಿ ನಾನು ಇದ್ದ ದಿನಗಳ ಸಂಖ್ಯೆಯಷ್ಟು ವರ್ಷಗಳ ಕಾಲ ವಾಸವಿದ್ದವರು ಹೇಳುವುದನ್ನು ವಿರೋಧಿಸಿ ನಾನೇನನ್ನು ಹೇಳಲಾರೆ. ಒಟ್ಟಾರೆ ಇಲ್ಲಿನ ನಿವಾಸಿಗಳ ಧರ್ಮ ಹಾಗೂ ನೈತಿಕತೆಯು ಬಹಳ ವಿಶ್ವಾಸಾರ್ಹವಾದದ್ದು. ಕೋಟ್ಸೆಯಂತೆಯೇ ಮಿಷನರಿ ವ್ಯವಸ್ಥೆಯನ್ನು ಅದರಿಂದುಂಟಾದ ಪರಿಣಾಮಗಳನ್ನು ಉಗ್ರವಾಗಿ ಪ್ರತಿಭಟಿಸುವ ಹಲವರು ಇದ್ದಾರೆ. ಇವರು ದ್ವೀಪಗಳ ಇಂದಿನ ಪರಿಸ್ಥಿತಿಯನ್ನು 20 ವರ್ಷಗಳ ಹಿಂದೆ ಇದ್ದ ಸ್ಥಿತಿಗೆ ಎಂದಿಗೂ ಹೋಲಿಸುವುದಿಲ್ಲ. ಹೋಗಲಿ, ಇಂದು ಯುರೋಪಿನಲ್ಲಿ ಇರುವ ಸ್ಥಿತಿಗೂ ಹೋಲಿಸದೆ ಧಾರ್ಮಿಕ ಗ್ರಂಥಗಳು ತಿಳಿಸುವ ಅತ್ಯುನ್ನತ ಆದರ್ಶಗಳಿಗೆ ಹೋಲಿಸಿ ವಿಮರ್ಶಿಸುತ್ತಾರಷ್ಟೇ. ಯೇಸುವಿನ 12 ದೂತರೇ ತರಲು ಸೋತಂತಹ ಬದಲಾವಣೆಗಳನ್ನು ಮಿಷನರಿಗಳು ತರಬೇಕೆಂದು ನಿರೀಕ್ಷಿಸುತ್ತಾರೆ. ಮಿಷನರಿಗಳು ತಂದಿರುವ ಪರಿವರ್ತನೆಯನ್ನು ಶ್ಲಾಘಿಸುವ ಬದಲಿಗೆ ಈ ಉನ್ನತ ಆದರ್ಶ ಸ್ಥಿತಿಯಿಂದ ಜನರು ಎಷ್ಟು ದೂರವಿದ್ದಾರೆಂಬುದನ್ನು ಗಮನಿಸಿ ಆ ದೋಷವನ್ನು ಮಿಷನರಿಗಳಿಗೆ ಹೊರಿಸಿಬಿಡುತ್ತಾರೆ. ಪೂಜಾರಿಗಳ ವ್ಯಕ್ತಿ ಆರಾಧನೆಯ ಪ್ರಭಾವವನ್ನು ಒಂದೋ ನೆನಪಿಸಿಕೊಳ್ಳುವುದೇ ಇಲ್ಲ, ಇಲ್ಲವೇ ಮರೆತು ಬಿಡುತ್ತಾರೆ. ಪ್ರಪಂಚದ ಬೇರೆಲ್ಲೂ ಇಲ್ಲದಂತಹ ಶಿಶು ಹತ್ಯೆಯ ವ್ಯವಸ್ಥೆ ಈ ಪ್ರದೇಶದಲ್ಲಿತ್ತು. ಉಗ್ರ ಕಾಳಗಗಳಲ್ಲಿ ಹೆಣ್ಣು ಮಕ್ಕಳು ಯಾರನ್ನೂ ಬಿಡದಂತೆ ರಕ್ತಪಾತವಾಗುತ್ತಿದ್ದುವು. ಇವೆಲ್ಲವನ್ನು ಈಗ ನಿಷೇಧಿಸಲಾಗಿದೆ. ಕ್ರಿಶ್ಚಿಯನ್ ಧರ್ಮವನ್ನು ಪರಿಚಯಿಸಿದಾಗಿನಿಂದಲೂ ಮದ್ಯಪಾನ, ಅಪ್ರಾಮಾಣಿಕತೆ ಹಾಗೂ ಲಂಪಟತನಗಳು ಕಡಿಮೆಯಾಗಿವೆ. ಪ್ರವಾಸಿಯೊಬ್ಬ ಇದನ್ನೆಲ್ಲ ಮರೆತನೆಂದರೆ ಅದು ಅಕ್ಷಮ್ಯವಾದ ಕೃತಜ್ಞತೆಯೇ ಸರಿ. ಏಕೆಂದರೆ ಯಾವುದಾದರೂ ಅಪರಿಚಿತ ನಾಡಿನಲ್ಲಿ ಹಡಗು ದಿಕ್ಕೆಟ್ಟು ನಿಂತಾಗ ಆತ ಖಂಡಿತವಾಗಿಯೂ ಮಿಷನರಿಗಳು ಕಲಿಸಿದ ಈ ಪಾಠಗಳು ಅಲ್ಲಿಯೂ ಇರಲಪ್ಪ ಎಂದು ಪ್ರಾರ್ಥಿಸುತ್ತಾನೆ. ನೈತಿಕತೆಯ ಪ್ರಶ್ನೆಯ ವಿಷಯದಲ್ಲಿ ಬಹುತೇಕ ಮಹಿಳೆಯರು ಅಪವಾದವೆಂದು ಹೇಳಲಾಗುತ್ತದೆ. ಅವರನ್ನು ದೂರುವ ಮೊದಲು ಕ್ಯಾಪ್ಟನ್ ಕುಕ್ ಮತ್ತು ಮಿಸ್ಟರ್ ಬ್ಯಾಂಕ್ಸ್ ವಿವರಿಸಿದ ಕೆಲವು ಘಟನೆಗಳನ್ನು ನೆನಪಿಸಿಕೊಳ್ಳುವುದು ಒಳ್ಳೆಯದು. ಆ ಘಟನೆಗಳಲ್ಲಿ ಅಜ್ಜಿಯರು ಹಾಗೂ ತಾಯಂದಿರು ಪಾಲ್ಗೊಂಡಿದ್ದರು. ಯುರೋಪಿನ ಮಹಿಳೆಯರಲ್ಲಿ ಅನೈತಿಕತೆ ಕುರಿತು ಮಾತನಾಡುವಾಗ ಪ್ರತಿ ಮಹಿಳೆಯ ನೈತಿಕ ನಡವಳಿಕೆಯಲ್ಲಿ ಎಷ್ಟು ಅವಳ ತಾಯಿಯ ನಡವಳಿಕೆಯ ಪ್ರಭಾವದಿಂದ ಬಂದಿದ್ದು, ಎಷ್ಟು ಧರ್ಮದ ವಿಶ್ವಾಸದಿಂದ ಉಂಟಾಗಿದ್ದು ಎನ್ನುವುದನ್ನು ಪರಿಗಣಿಸಬೇಕಾಗುತ್ತದೆ. ಆದರೆ ಹೀಗೆಲ್ಲ ಚಿಂತಿಸುವವರ ಜೊತೆ ವಾದಿಸುವುದು ವ್ಯರ್ಥ ಆಲಾಪವೇ ಸರಿ. ಲಂಪಟತನ ಮೊದಲಿನಷ್ಟು ಮುಕ್ತವಾಗಿಲ್ಲದೆ ಇರುವುದನ್ನು ಕಂಡವರು ತಾವು ಪಾಲಿಸಲು ಇಷ್ಟಪಡದಂತಹ ನೈತಿಕ ನಡವಳಿಕೆಯಿಂದಾಗಿ ಎಂದಾಗಲಿ, ಅಥವಾ ತಾವು ದ್ವೇಷಿಸುವ ಇಲ್ಲವೇ ಅವಗಣಿಸುವ ಧರ್ಮದಿಂದಾಗಿ ಈ ಸ್ಥಿತಿ ಬಂದಿದೆ ಎಂದು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಎನ್ನುವುದು ನನ್ನ ಅನಿಸಿಕೆ. ಭಾನುವಾರ ದಿನಾಂಕ 22, ರಾಣಿಯು ವಾಸಿಸುವ ಪೇಪಿಯೆಟೆ ಬಂದರನ್ನು ಈ ದ್ವೀಪಗಳ ರಾಜಧಾನಿ ಎನ್ನಬಹುದು. ಅದು ಆಡಳಿತದ ಕೇಂದ್ರ ಸ್ಥಾನವೂ ಕೂಡ, ನೌಕಾಯಾನದ ಪ್ರಮುಖ ಸ್ಥಾನ. ಇವತ್ತು ದೇವರ ಪ್ರಾರ್ಥನೆಗೆಂದು ಕ್ಯಾಪ್ಟನ್ ಫಿಟ್ಸ್ ರಾಯ್ ಅಲ್ಲಿಗೊಂದು ತಂಡವನ್ನು ಕೊಂಡೊಯ್ದಿದ್ದ. ಪ್ರಾರ್ಥನೆ ಮೊದಲು ತಾಹಿತಿಯಲ್ಲಿಯೂ, ಅನಂತರ ನಮ್ಮ ಭಾಷೆಯಲ್ಲಿಯೂ ನಡೆಯಿತು. ದ್ವೀಪದ ಪ್ರಮುಖ ಮಿಷನರಿಗಳಲ್ಲೊಬ್ಬನಾದ ಮಿಸ್ಟರ್ ಪ್ರಿಚರ್ಡ್ ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು. ಪ್ರಾರ್ಥನಾ ಮಂದಿರವು ಚೆನ್ನಾಗಿ ಗಾಳಿಯಾಡುವ ಮರದ ತೆರೆದ ಹಂದರವಾಗಿತ್ತು. ಶುಚಿರ್ಭೂತರಾದ ಎಲ್ಲ ವಯಸ್ಸಿನ ಗಂಡು ಹೆಣ್ಣುಗಳಿಂದ ಅದು ತುಂಬಿ ತುಳುಕಿತ್ತು. ನನ್ನ ಬಗ್ಗೆ ಅವರು ತೋರಿಸಿದ ಕಾಳಜಿಯಿಂದ ನನಗೆ ನಿರಾಶೆಯಾಯಿತೆನಿ. ಬಹುಶಃ ಅದು ನನ್ನ ಅತಿಯಾದ ನಿರೀಕ್ಷೆಯಿಂದ ಇರಬೇಕು. ಮೇಲ್ನೋಟಕ್ಕೆ ಇಂಗ್ಲೆಂಡಿನ ಯಾವುದೇ ಚರ್ಚಿನಲ್ಲಿ ಇರುವಂತೆಯೇ ಆ ದೃಶ್ಯ ತೋರುತ್ತಿತ್ತು. ಶ್ಲೋಕಗಳು ಸುಶ್ರಾವ್ಯವಾಗಿದ್ದುವು, ಆದರೆ ಭಾಷಣ ಮಾತ್ರ ಕೇಳಲು ಹಿತವಾಗಿರಲಿಲ್ಲ. ನಿರರ್ಗಳವಾಗಿ ಮಾತಿದ್ದರೂ ನಡುನಡುವೆ ಟಟಟ ಮಟಾಮಾಯಿ ಎಂತಲೋ ಶಬ್ದಗಳು ಮರುಕಳಿಸುತ್ತಿದ್ದುದು ಏಕತಾನವೆನ್ನಿಸಿದುವು. ಇಂಗ್ಲಿಷಿನಲ್ಲಿ ಪ್ರಾರ್ಥನೆ ಮುಗಿದ ಮೇಲೆ ತಂಡವು ಮಟಾವಾಯಿಗೆ ಮರಳಿತು. ಸಮುದ್ರ ತೀರದ ಗುಂಟ, ಕೆಲವೊಮ್ಮೆ ಸುಂದರವಾದ ಮರಗಳ ನೆರಳಿನಲ್ಲಿ ನಡೆದದ್ದು ಹಿತವಾಗಿತ್ತು. 2 ವರ್ಷಗಳ ಹಿಂದೆ ಇಂಗ್ಲಿಷರಿಗೆ ಸೇರಿದ್ದ ಪುಟ್ಟ ಹಡಗೊಂದನ್ನು ಇಲ್ಲಿನ ಸಣ್ಣ ದ್ವೀಪವೊಂದರ ನಿವಾಸಿಗಳು ದರೋಡೆ ಮಾಡಿದ್ದರು. ಆಗ ಆ ದ್ವೀಪಗಳು ತಾಹಿತಿಯ ರಾಣಿಯ ಆಡಳಿತಕ್ಕೊಳಪಟ್ಟಿದ್ದುವು. ಆಕೆಯ ಕೆಲವು ಅವಿವೇಕಿ ಆದೇಶಗಳಿಂದ ಪ್ರೇರಿತರಾಗಿ ದ್ವೀಪವಾಸಿಗಳು ಹಾಗೆ ಮಾಡಿದ್ದರನ್ನಲಾಗಿತ್ತು. ಹೀಗಾಗಿ ಬ್ರಿಟಿಷರು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದರು. ಇದಕ್ಕಾಗಿ ಕಳೆದ ಸೆಪ್ಟೆಂಬರ್ ವೇಳೆಗೆ $3,000 ಮೊತ್ತವನ್ನು ನೀಡಬೇಕೆನ್ನುವ ಒಪ್ಪಂದವೂ ಆಗಿತ್ತು. ಲೀಮಾದಲ್ಲಿದ್ದ ಸೇನಾ ನಾಯಕರು ಈ ಋಣದ ಬಗ್ಗೆ ಕುರಿತು ವಿಚಾರಿಸುವಂತೆ ಕ್ಯಾಪ್ಟನ್ ಫಿಟ್ಜ್‌ರಾಯರಿಗೆ ಹೇಳಿದ್ದ. ಅದು ಪಾವತಿಯಾಗದಿದ್ದಲ್ಲಿ ಕಾರಣವನ್ನಾದರೂ ತಿಳಿಯಲು ಹೇಳಿದ್ದ. ಅದರಂತೆಯೇ ಕ್ಯಾಪ್ಟನ್ ಫಿಟ್ಜ್‌ರಾಯ್ ರಾಣಿ ಪೊಮಾರೆಯ ಜೊತೆ ಮಾತುಕತೆಗೆಂದು ಸಮಯ ಕೇಳಿದ. ಫ್ರೆಂಚರು ಆಕೆಯ ಬಗ್ಗೆ ಕೆಟ್ಟದಾಗಿ ನಡೆದುಕೊಂಡ ನಂತರದ ಸಭೆ ಇದಾಗಿತ್ತು. ಋಣದ ಕುರಿತು ಚರ್ಚಿಸಲು ಒಂದು ದರ್ಬಾರು ನಡೆಯಿತು. ರಾಣಿ ಹಾಗೂ ದ್ವೀಪದ ಎಲ್ಲ ಪಂಗಡಗಳ ಮುಖಂಡರೂ ಸೇರಿದ್ದರು. ಅಲ್ಲೇನಾಯಿತು ಎಂದು ನಾನು ವಿವರಿಸುವುದಿಲ್ಲ. ಕ್ಯಾಪ್ಟನ್ ಫಿಟ್ಜ್‌ರಾಯ್ ಹೇಳಿದ ಪ್ರಕಾರ ಹಣ ಪಾವತಿ ಆಗಿರಲಿಲ್ಲ. ಅದಕ್ಕೆ ಅವರು ಕೊಟ್ಟ ಕಾರಣಗಳು ನಂಬುವಂತಿರಲಿಲ್ಲವಾದರೂ ಎರಡೂ ಕಡೆಯವರ ಸನ್ನಡತೆ, ತರ್ಕ, ತಾಳ್ಮೆ, ಬಿಚ್ಚು ಮನಸ್ಸಿನ ಮಾತುಕತೆ ಹಾಗೂ ಸಮಸ್ಯೆಗೆ ಪರಿಹಾರ ಹುಡುಕಿದ ರೀತಿ ಅಚ್ಚರಿಗೊಳಿಸಿದುವು. ಕೊರತೆ ಬಿದ್ದ ಹಣವನ್ನು ಎಲ್ಲ ಮುಖಂಡರೂ ಸೇರಿ ಚಂದ ಎತ್ತಿ ಪೂರ್ತಿಗೊಳಿಸುವುದಾಗಿ ವಾಗ್ದಾನ ಮಾಡಿದರು. ದೂರದ ಯಾವುದೋ ದ್ವೀಪದ ಕಿಡಿಗೇಡಿಗಳ ಕೃತ್ಯಕ್ಕೆ ಇವರ ಆಸ್ತಿಗಳನ್ನು ತ್ಯಾಗ ಮಾಡುವುದು ಕಷ್ಟವೇ ಎಂದು ಫಿಟ್ಜ್‌ರಾಯ್ ಹೇಳಿದ. ಅದಕ್ಕೆ ಅವರು ಪೋಮಾರೆ ತಮ್ಮ ರಾಣಿಯೆಂದೂ ಈ ಕಷ್ಟಕಾಲದಲ್ಲಿ ಆಕೆಗೆ ತಾವೆಲ್ಲರೂ ನೆರವಾಗಲು ತೀರ್ಮಾನಿಸಿರುವುದಾಗಿಯೂ ಹೇಳಿದರು. ಈ ತೀರ್ಮಾನ ಹಾಗೂ ಅದರ ಅನುಷ್ಠಾನ ಹೇಗೆಂಬುದನ್ನು ಮರುದಿನ ಬೆಳಗ್ಗೆಯೇ ಒಂದು ಪುಸ್ತಕದಲ್ಲಿ ಬರೆದಿಡಲಾಯಿತು. ಇದು ಎಲ್ಲರಿಗೂ ಹಿತವೆನ್ನಿಸುವ ಸಭೆಯ ಅಂತ್ಯವಾಗಿತ್ತು.
0: ಇದು ಇಂದಿನ ಜಾಣಸುದ್ದಿ. ಜಾಣಸುದ್ದಿಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಗಳನ್ನು ವಾಟ್ಸಪ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ 9886640328 ಈ ನಂಬರಿಗೆ ಕಳಿಸಿಕೊಡಬಹುದು. ಈ ಸಂಚಿಕೆಯಲ್ಲಿ ಧ್ವನಿ ನೀಡಿದವರು ಶ್ರೀಮತಿ ಭಾರತಿ, ವಿಶ್ವಾಸ್ ಸೊಲಗಿ, ವೇದಾ ಭದ್ರಾವತಿ ಹಾಗೂ ಕೊಳ್ಳೇಗಾಲ ಶರ್ಮ. ರಚನೆ ಕೊಳ್ಳೇಗಾಲ ಶರ್ಮ.
4: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
5: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
6: 18ನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ರೋಫಿಲೋಲಸ್, ಕೃಷಿ ಭೂಮಿ ಪ್ರಿಯ. ಇದರ ಅರ್ಥ ಕೃಷಿ ಭೂಮಿಯಲ್ಲಿ ಹುಲುಸಾಗಿ ಬೆಳೆಯಬಲ್ಲ. ಕೃಷಿ ಭೂಮಿಯಲ್ಲಿ ಬೆಳೆಯುವ ಹುಲ್ಲುಗಳು ಮತ್ತು ಇತರ ಕಳೆ ಸಸ್ಯಗಳ ವಿಷಯದಲ್ಲಿ ಈ ಪದ ಬಳಕೆಯಲ್ಲಿದೆ. ಈ ಸಸ್ಯಗಳು ಕೃಷಿ ಭೂಮಿಗೆ ಸೂಕ್ತ ಹೊಂದಾಣಿಕೆಗಳನ್ನು ಮಾಡಿಕೊಂಡಿರುತ್ತವೆ. ಅಗ್ರೋಸ್ಟಾಲಜಿ, ತೃಣಶಾಸ್ತ್ರ. ತೃಣ ಅಂದರೆ ಹುಲ್ಲು. ಹುಲ್ಲುಗಳು, ಅವುಗಳ ವರ್ಗೀಕರಣ, ನಿರ್ವಹಣೆ ಮತ್ತು ಬಳಕೆಯನ್ನು ಕುರಿತು ಕೃಷಿ ವಿಜ್ಞಾನದ ಒಂದು ಶಾಖೆಯಾಗಿರುತ್ತದೆ. ಏರ್ ಅಥವಾ ವಾಯು, ಭೂಮಿಯ ಮೇಲ್ಮೈಯಲ್ಲಿ ಆವರಿಸಿರುವ ಅನಿಲಗಳ ಮಿಶ್ರಣ. ಶುಷ್ಕ ವಾಯುವಿನಲ್ಲಿ ಸಾರಜನಕ 78%, ಆಮ್ಲಜನಕ 21%, ಆರ್ಗಾನ್ 0.93%, ಇಂಗಾಲದ ಡೈಆಕ್ಸೈಡ್ 0.027%, ಮೀಥೇನ್ 0.0002%, ಹೀಲಿಯಂ 0.0005%, ಹಾಗೂ ನಿಯಾನ್ 0.0018%. ಅಲ್ಲದೆ ನೈಟ್ರಸ್ ಆಕ್ಸೈಡ್ 0.00005%, ಜಲಜನಕ 0.00005%, ಕ್ರೆಸ್ನಾನ್ 0.00008%, ಓಜೋನ್ 0.00001% ಇರುತ್ತದೆ. ಸೊ ಈ ಕಾರ್ಬನ್ ಡೈಆಕ್ಸೈಡಿನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಾರ್ಖಾನೆಗಳು ಹಾಗೂ ವಾಹನಗಳಿನ ಹೊಗೆಯಿಂದಾಗಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಸುಮಾರು 273 PPMನಿಂದ ಈಗ 420 PPM ವರೆಗೆ ಹೆಚ್ಚಾಗಿದೆ. ಇದರಿಂದ ಆಗಿ ಭೂಮಿಯ ವಾತಾವರಣದಲ್ಲಿರುವ ಬಿಸಿ ಏರುಪೇರಾಗುತ್ತಿದೆ. ಇದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಥವಾ ಹಸಿರುಮನೆ ಪರಿಣಾಮ ಎಂದು ಹೇಳುತ್ತೇವೆ. ಆಮ್ಲಜನಕವು ಜೀವಿಗಳ ಉಸಿರಾಟಕ್ಕೆ ಅತ್ಯಗತ್ಯ, ಅಲ್ಲದೆ ಇದು ದಹನಕ್ರಿಯೆಗೆ ಸಹಕಾರಿ. ಕಾರ್ಬನ್ ಡೈಆಕ್ಸೈಡ್ ಸಸ್ಯಗಳ ಆಹಾರ ತಯಾರಿಕೆಗಳಲ್ಲಿ ಅವಶ್ಯಕವಾಗಿದೆ. ಸೊ ಗಾಳಿಯಲ್ಲಿರುವ ಸಾರಜನಕ ಹಾಗೂ ವಿವಿಧ ರಾಸಾಯನಿಕ ಹಾಗೂ ಜೈವಿಕ ಕ್ರಿಯೆಗಳಿಂದ ಮಣ್ಣು ತರುತ್ತವೆ. ಸಾರಜನಕವು ಸುಮಾರು 78%ನಷ್ಟು ವಾತಾವರಣದಲ್ಲಿದೆ. ಸೊ ಈ 78% ವಾತಾವರಣದಲ್ಲಿರುವ ಸಾರಜನಕವನ್ನು ನೈಟ್ರೋಜನ್ ಬ್ಯಾಕ್ಟೀರಿಯಾಗಳು ನೈಟ್ರೇಟನ್ನಾಗಿ ಕನ್ವರ್ಟ್ ಮಾಡುತ್ತವೆ, ಅವುಗಳನ್ನು ಪರಿವರ್ತಿಸುತ್ತವೆ. ಸೊ ಇದರಿಂದಾಗಿ ಗಿಡಗಳಿಗೆ ಸಾರಜನಕದ ಧಾತುಗಳು ಅವಕ್ಕೆ ಆಹಾರ ರೂಪದಲ್ಲಿ ಸಿಗುತ್ತವೆ. ಹಾಗಾಗಿ ಸಾರಜನಕವು ಗಿಡಗಳಿಗೆ ಅತ್ಯಂತ ಅವಶ್ಯಕ ಹಾಗೂ ಆಮ್ಲಜನಕವು ಎಲ್ಲ ಜೀವಿಗಳಿಗೂ ಅತ್ಯಂತ ಅವಶ್ಯಕ. ಹಾಗಾಗಿ ಸಾರಜನಕವು ಆಕ್ಸಿಜನ್ಗಿಂತ ಅತ್ಯಂತ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಅತ್ಯಂತ ಹೆಚ್ಚು ಮರಗಿಡಗಳು ಇರುವುದರಿಂದ. ಅಲ್ಲದೆ ಆಮ್ಲಜನಕವು ಕೇವಲ ಜೀವಿಗಳಿಗೆ ಮಾತ್ರ ಉಪಯೋಗವಾಗುತ್ತದೆ, ಆದರೆ ಸಾರಜನಕ ಮಾತ್ರ ಪ್ರತಿಯೊಂದು ಗಿಡವು ಈ ಸಾರಜನಕವನ್ನು ಹೀರಿಕೊಳ್ಳುತ್ತದೆ. ಕೆಲವು ನೇರವಾಗಿ ಹೀರಿಕೊಳ್ಳುತ್ತವೆ, ಇವುಗಳನ್ನು ದ್ವಿದಳ ಧಾನ್ಯಗಳೆಂದು ಕರೆಯುತ್ತಾರೆ. ಕೆಲವು ಬ್ಯಾಕ್ಟೀರಿಯಾಗಳ ಮೂಲಕ ಅದು ಕನ್ವರ್ಟ್ ಆದ ನಂತರ ಅದನ್ನು ಉಪಯೋಗ ಮಾಡುತ್ತವೆ. ಸಾರಜನಕದ ಆಕ್ಸೈಡ್ಗಳ ಮೂಲಕ ಅಥವಾ ನೈಟ್ರೇಟ್ ಎಂದು ನಾವು ಕರೆಯಬಹುದಾಗಿರುತ್ತದೆ. ಸಾರಜನಕ ಅಥವಾ ನೈಟ್ರೇಟ್, ಸಾರಜನಕದ ನೈಟ್ರೇಟ್ಗಳನ್ನು ಗಿಡಮರಗಳು ಹೀರಿಕೊಂಡು ಅವುಗಳು ಪ್ರೋಟೀನ್ಗಳನ್ನು ತಯಾರಿಸುತ್ತವೆ. ಸಾರಜನಕ ಜೀವಿಗಳಿಗೆ ಅತ್ಯಂತ ಅವಶ್ಯಕವಾದ ಮೂಲವಸ್ತು. ಭೂಮಿಯ ಮೇಲ್ಮೈ ತಲುಪುವ ಸೂರ್ಯನ ವಿದ್ಯುತ್ ಕಾಂತೀಯ ತರಂಗಗಳು ಅವೇ ಕೆಂಪು ಅಥವಾ ಇನ್ಫ್ರಾರೆಡ್ ಕಿರಣಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಇವುಗಳ ಹೆಚ್ಚಿನ ಭಾಗವು ಹ್ಯೂಮಕ್ಕೆ ಅಥವಾ ಸ್ಪೇಸ್ಗೆ ಹೋಗದಂತೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ತಡೆಯುತ್ತದೆ. ಇಂಗಾಲದ ಡೈಆಕ್ಸೈಡ್ ಜೊತೆ ಮೀಥೇನ್, ನೈಟ್ರಸ್ ಆಕ್ಸೈಡ್ ಮತ್ತು ಇನ್ನಿತರ ಅನಿಲಗಳು ತಡೆಯುತ್ತವೆ. ಅದನಂತರ ಈ ಕಿರಣಗಳು ಭೂಮಿಯಲ್ಲಿಯೇ ಪಸರಿಸುತ್ತವೆ. ಭೂಮಿಯಿಂದ ಮೇಲೆ ಹ್ಯೂಮಕ್ಕೆ ಹೋಗಲು ಈ ಕಿರಣಗಳಿಗೆ ಸಾಧ್ಯವಾಗುವುದಿಲ್ಲ, ಏಕೆಂದರೆ ಭೂಮಿಯನ್ನು ತಲುಪುವುದಕ್ಕಿಂತ ಮುಂಚೆ ಕಿರಣಗಳು ಶಾರ್ಟ್ ವೇವ್ಸ್ನಲ್ಲಿರ್ತವೆ. ಭೂಮಿಯು ಸ್ವಲ್ಪ ಹೀಟಿನ ಎನರ್ಜಿಯನ್ನು ಹೀರಿಕೊಂಡ ನಂತರ ಆ ಕಿರಣಗಳ ಶಕ್ತಿಯು ಕುಂದಿ ಅದು ಶಾರ್ಟ್ ವೇವ್ನಿಂದ ಲಾಂಗ್ ವೇವ್ ಆಗುತ್ತದೆ. ಈ ಲಾಂಗ್ ವೇವ್ಗಳು ಈ ಆಕ್ಸೈಡ್ಗಳು ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಇನ್ನಿತರ ಅನಿಲಗಳನ್ನು ಹೊರಗಡೆ ಹೋಗಲು ಸಾಧ್ಯವಾಗದೆ ಅದರ ಕೆಳಗಡೆಯೇ ಭೂಮಿಯ ಮೇಲೆ ಪಸರಿಸುತ್ತದೆ. ಇದರಿಂದಾಗಿ ಭೂಮಿಯ ತಾಪಮಾನ ಹೆಚ್ಚುತ್ತದೆ ಹಾಗೂ ಈ ತಾಪಮಾನವು ಹೆಚ್ಚಿರುವುದರಿಂದನೇ ಭೂಮಿಯು ಬಿಸಿಯಾಗಿದೆ. ಅಲ್ಲದೆ ಈ ಭೂಮಿಯು ಬಿಸಿಯಾಗಿರಲೇಬೇಕಾಗುತ್ತದೆ, ಏಕೆಂದರೆ ನಾವು ನಾರ್ತ್ ಮತ್ತು ಸೌತ್ ಪೋಲ್ಗಳಲ್ಲಿ ವಾಸ ಮಾಡಲು ಬರುವುದಿಲ್ಲ. ಅಲ್ಲಿ -80 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತದೆ. ಅದೇ ರೀತಿ ಭೂಮಧ್ಯ ರೇಖಾ ಪ್ರದೇಶದಲ್ಲಿ 50-55 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತದೆ, ಅಂದರೆ ಅತ್ಯಂತ ಹೆಚ್ಚು ಬಿಸಿಯಾಗಿರ್ತದೆ. ಸೊ ಭೂಮಿಯು ಅತ್ಯಂತ ಕಡಿಮೆ ಬಿಸಿಯಿಂದ ಅತ್ಯಂತ ಹೆಚ್ಚು ಬಿಸಿಯವರೆಗೂ ಇರುತ್ತದೆ. ಆದರೆ ಈ ಕಾರ್ಬನ್ ಡೈಆಕ್ಸೈಡಿನ ಸಾಂದ್ರತೆಯು ಜಾಸ್ತಿಯಾದಂತೆ ಹಸಿರು ಮರೆಯ ಪರಿಣಾಮವು ಜಾಸ್ತಿಯಾಗುತ್ತಾ ಹೋಗುತ್ತದೆ. ಇದರಿಂದಾಗಿ ನಾರ್ತ್ ಮತ್ತು ಸೌತ್ ಪೋಲ್ನಲ್ಲಿರುವ ಹಿಮಗೆಡ್ಡೆಗಳು ಕರಗುವ ಸಾಧ್ಯತೆ ಇದೆ. ಗಾಳಿ ಹಲವು ವಿವಿಧ ಚಲನೆಗಳಿವೆ. ಲಂಬ ಹಾಗೂ ಸಮತಲ ಚಲನೆಗಳು ಇವುಗಳಲ್ಲಿ ಮುಖ್ಯವಾದವು. ಗಾಳಿ ಯಾವಾಗಲೂ ಹೆಚ್ಚು ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಚಲಿಸುತ್ತದೆ. ಗಾಳಿಯ ವೇಗವು ವಾತಾವರಣದ ಒತ್ತಡದ ವ್ಯತ್ಯಾಸಗಳನ್ನು ಅವಲಂಬಿಸಿದೆ. ಭೂಮಿಯಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಉಷ್ಣದಲ್ಲಿ ವ್ಯತ್ಯಾಸವಿರುವುದರಿಂದ ಗಾಳಿಯು ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ. ಇದು ಗಾಳಿಯ ಚಾಲನೆಗೆ ಕಾರಣವಾಗುತ್ತದೆ. ಈ ಉಷ್ಣತೆಯ ವ್ಯತ್ಯಾಸದಿಂದಲೇ ಹಲವಾರು ಸಲ ನಮಗೆ ಸೈಕ್ಲೋನ್ಗಳು, ಸುಂಟರ ಗಾಳಿಗಳು ಬರುತ್ತವೆ. ಗಾಳಿಯ ಈ ಚಾಲನೆಯಿಂದ ಉಷ್ಣವು ಒಂದು

ಪರಿಸರ ವ್ಯವಸ್ಥೆಗಳು ಬೆಳವಣಿಗೆಗೆ ಕಾರಣವಾಗುತ್ತದೆ. ಈ ಅಂಶದಿಂದಲೇ ಭೂಮಧ್ಯರೇಖಾದಲ್ಲಿರುವ ಪರಿಸರ ವ್ಯವಸ್ಥೆ ಧ್ರುವ ಪ್ರವೇಶದಲ್ಲಿರುವ ಪರಿಸರ ವ್ಯವಸ್ಥೆಗಿಂತ ವಿಭಿನ್ನವಾಗಿದೆ. ಶುದ್ಧವಾಯು ಎನ್ನುವುದು ಯಾವುದೂ ಇಲ್ಲ. ಸೊ ಗಾಳಿಯಲ್ಲಿ ಅದರಲ್ಲಿರುವ ಮಲಿನಕಾರಕಗಳು ಅಂದರೆ ಗಂಧಕದ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂದರೆ ಅದು ಧೂಳಿನ ಕಣಗಳು ಅಥವಾ ಆಲ್ಡಿಹೈಡ್ಸ್ ಅಥವಾ ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಇವೆಲ್ಲವೂ ಮಲಿನಕಾರಕಗಳೇ. ಇದರ ಪ್ರಮಾಣ ಮತ್ತು ಸ್ವರೂಪಗಳು ಅನುಸಾರವಾಗಿಯೇ ತೃಪ್ತಿಕರ, ಸ್ಯಾಟಿಸ್ಫ್ಯಾಕ್ಟರಿ, ಸುರಕ್ಷಿತ, ಸೇಫ್, ಅನಾರೋಗ್ಯಕರ, ಅನ್ಹೆಲ್ತಿ, ಅಪಾಯಕಾರಿ, ಡೇಂಜರಸ್ ಎಂದು ಭಾರತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ವರ್ಗೀಕರಿಸಿದೆ. ಇದನ್ನೇ ಏರ್ ಕ್ವಾಲಿಟಿ ಇಂಡೆಕ್ಸ್ AQI ಎಂದು ಕರೆಯುತ್ತಾರೆ. ಚಳಿಗಾಲದಲ್ಲಿ ಡೆಲ್ಲಿಯ ಏರ್ ಕ್ವಾಲಿಟಿ ಅತ್ಯಂತ ಅಪಾಯಕಾರಿಯಾಗಿರುತ್ತದೆ, ಏಕೆಂದರೆ ಅದರ ಮೌಲ್ಯ 300ನ್ನು ದಾಟುತ್ತದೆ. ಬೆಂಗಳೂರಿನಲ್ಲಿ ಈ ಗಾಳಿಯ ವಾಯುಗುಣದ ಏರ್ ಕ್ವಾಲಿಟಿ ಇಂಡೆಕ್ಸ್ನ ಯಾವಾಗಲೂ 100ಕ್ಕಿಂತ ಹೆಚ್ಚು ದಾಟುವುದಿಲ್ಲ, ಅಂದರೆ ಸ್ಯಾಟಿಸ್ಫ್ಯಾಕ್ಟರಿಯಲ್ಲಿರುತ್ತದೆ. ಬೆಂಗಳೂರಿನ ಕೆಲವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ವಾಸಿಸುವ ಏರಿಯಾಗಳಲ್ಲಿ 50ಕ್ಕಿಂತ ಕಡಿಮೆ ಇರುತ್ತೆ ಏರ್ ಕ್ವಾಲಿಟಿ ಇಂಡೆಕ್ಸ್. ಅಂದರೆ ಇದು ಅತ್ಯಂತ ಸುರಕ್ಷಿತವಾದ ಮಲಿನರಹಿತವಾದ ಪ್ರದೇಶವೆಂದು ಹೇಳಬಹುದು. ಮೊದಲೇ ಹೇಳಿದಂತೆ ಶುದ್ಧ ಗಾಳಿ ಎನ್ನುವುದನ್ನು ನಾವು ಕೇವಲ ಲ್ಯಾಬ್ರೇಟರಿಗಳಲ್ಲಿ ತಯಾರಿಸಿ ಎಕ್ಸ್ಪೆರಿಮೆಂಟ್ಗಳಿಗೆ ಉಪಯೋಗ ಮಾಡುತ್ತೇವೆ, ಏಕೆಂದರೆ ಶುದ್ಧ ಗಾಳಿಯು ಯಾವುದು ಭೂಮಿಯ ಮೇಲೆ ಸಿಗುವುದಿಲ್ಲ. ಏಕೆಂದರೆ ಈ ಗಾಳಿಯು ಒಂದು ಕಡೆಯಿಂದ ಮತ್ತೊಂದು ಕಡೆ ಸದಾ ಚಲಿಸುತ್ತಲೇ ಇರುತ್ತದೆ. ಹಾಗಾಗಿ ಶುದ್ಧವಾದ ಗಾಳಿಯು ಕೆಲವೇ ಲ್ಯಾಬ್ರೇಟರಿಗಳಲ್ಲಿ ಮಾತ್ರ ಸಿಗುತ್ತದೆ. ಭೂಮಿಯ ಅತ್ಯಂತ ಹಿಂದೆ ಅಂದರೆ 4,450 ಕೋಟಿ ವರ್ಷಗಳ ಹಿಂದೆ ಈ ಭೂಮಿಯು ಆಗಿದೆ. ಆ ಕಾಲದಲ್ಲಿ ಇದ್ದಂತಹ ವಾತಾವರಣ ಈಗ ಇಲ್ಲ, ಏಕೆಂದರೆ ಭೂಮಿಯಲ್ಲಿ ಮೊದಲು ಆಕ್ಸಿಜನ್ ಇದ್ದಿಲ್ಲ, ಪ್ರಾಣವಾಯು ಇದ್ದೇ ಇಲ್ಲ. ಏಕೆಂದರೆ ಭೂಮಿಯು ಪ್ರಾರಂಭದ ಮೊದಲು ಯಾವುದೇ ಗಿಡ ಸಸ್ಯಗಳು, ಪ್ರಾಣಿಗಳು, ಪಕ್ಷಿಗಳು ಅಥವಾ ಸೂಕ್ಷ್ಮಾಣುಜೀವಿಗಳು ಇರಲಿಲ್ಲ. ಸೊ ಸುಮಾರು 3,000 ಮಿಲಿಯನ್ ವರ್ಷಗಳ ಹಿಂದೆ ಇಲ್ಲಿ ಗಿಡವು ಹುಟ್ಟಿರುವುದೆಂದು ಒಂದು ವಾದವಿದೆ. ಗಿಡಗಳು ಹುಟ್ಟಿದ ನಂತರ, ಅಂದರೆ ಗಿಡಗಳು ಅಂದರೆ ನೀರಲ್ಲಿರುವ ಗಿಡಗಳು ಮಾತ್ರ, ಅಂದರೆ ಆಲ್ಗೆ ಗಿಡಗಳು ಹುಟ್ಟಿರುತ್ತವೆ. ಈ ಆಲ್ಗೆ ಗಿಡಗಳು ಹುಟ್ಟಿದ ನಂತರ ದ್ಯುತಿಸಂಶ್ಲೇಷಣೆ ಅಥವಾ ಫೋಟೋಸಿಂಥೆಸಿಸ್ ಕ್ರಿಯೆ ನಡೆದಿದೆ. ಸೊ ಕ್ರಿಯೆ ನಡೆದ ನಂತರ ಈ ಆಕ್ಸಿಜನ್ ಉತ್ಪತ್ತಿಯಾಗಿದೆ. ಸೊ ಅಲ್ಲಿಯವರೆಗೂ ಈ ಆಕ್ಸಿಜನ್ ಈ ವಾತಾವರಣದಲ್ಲಿ, ಆಮ್ಲಜನಕ ಈ ವಾತಾವರಣದಲ್ಲಿ ಇದ್ದಿಲ್ಲ. ಈ ವಾತಾವರಣದಲ್ಲಿ ಆಮ್ಲಜನಕ ಇಲ್ಲದ ಕಾರಣ ಇಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ಜೀವಿಗಳು ಬದುಕಲು ಸಾಧ್ಯವಿದ್ದಿಲ್ಲ. ಆದರೆ ಆಲ್ಗೆಯ ಎಂಬ ಈ ಮೈಕ್ರೋಸ್ಕೋಪಿಕ್ ಗಿಡವು ಫೋಟೋಸಿಂಥಿಸಿಸ್ ನಡೆಸಿ ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ಬಿಡುಗಡೆ ಮಾಡಿದಾಗ ಬಹಳಷ್ಟು ಆಮ್ಲಜನಕವು ಆ ಸಮುದ್ರದ ನೀರಿನಲ್ಲಿ ಕರಗಿತ್ತು. ಇದರಿಂದಾಗಿ ಸಮುದ್ರದಲ್ಲಿ ಮೊದಲೇ ಪ್ರಾಣಿಗಳು ಅಥವಾ ಜಲಚರಗಳು ಹುಟ್ಟಿರಬಹುದೆಂದು ಅಂದಾಜು ಮಾಡಲಾಗಿದೆ. ತದನಂತರದಲ್ಲಿ ಮೀನಿನ ನಂತರ ಬಂದಂತಹ ಪ್ರಾಣಿಗಳೆಂದರೆ ಉಭಯಜೀವಿಗಳು, ಈ ಆಮೆ, ಸಾಲಮಂಡ್ರ ಇವು ಉಭಯಜೀವಿಗಳು. ಸೊ ತದನಂತರದಲ್ಲಿ ಅತ್ಯಂತ ಹೆಚ್ಚು ಆಮ್ಲಜನಕವು ಬಿಡುಗಡೆಯಾಗಿ ವಾತಾವರಣದಲ್ಲಿ ಈಗ 21%ನಷ್ಟು ಆಮ್ಲಜನಕವು ಶೇಖರಣೆಯಾಗಿದೆ. ಸೊ 21% ಆಮ್ಲಜನಕವು ನಾವು ಮೇಲೆ ಎತ್ತರಕ್ಕೆ ಹೋದಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ, ಏಕೆಂದರೆ ಅಲ್ಲಿ ಭೂಮಿಯ ಸಾಂದ್ರತೆ ಕಡಿಮೆ ಇರುತ್ತದೆ. ಇವಾಗ ಕಾಶ್ಮೀರದ ಲಡಕ್ ಏರಿಯಾದಲ್ಲಿ ಆಕ್ಸಿಜನ್ ಪ್ರಮಾಣ 21% ಇಲ್ಲ. ಹಾಗಾಗಿ ಸೌತ್ ಇಂಡಿಯಾದಿಂದ ಯಾರು ಕಾಶ್ಮೀರದ ಲಡಕ್ಗೆ ಹೋಗುತ್ತಾರೋ ಅವರು ಅಲ್ಲಿ 1-2 ದಿನ ಇದ್ದರೆ ಅವರಿಗೆ ಮೂಗಿನಲ್ಲಿ ರಕ್ತ ಬರಲು ಪ್ರಾರಂಭವಾಗುತ್ತದೆ. ಒಂದು, ಅದು ಎತ್ತರದ ಪ್ರದೇಶ. ಎರಡನೆಯದು, ಅಲ್ಲಿ ಆಕ್ಸಿಜನ್ ಇರುವುದಿಲ್ಲ, ಅಂದರೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ, ಏಕೆಂದರೆ ಮೇಲೆ ಎತ್ತರ ಹೋದಂತೆ ಈ ಗಾಳಿಯ ಸಾಂದ್ರತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಗಾಳಿಯ ಸಾಂದ್ರತೆ ಕಡಿಮೆಯಾದಂತೆ ಆಮ್ಲಜನಕದ ಸಾಂದ್ರತೆಯು ಕಡಿಮೆಯಾಗುತ್ತದೆ. ಹಾಗಾಗಿ ಹಿಮಾಲಯ

0: ಪರ್ವತವನ್ನು ಹತ್ತುವವರು ಆಕ್ಸಿಜನ್ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿಗೆ 18ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ. ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 83ನೆಯ ಪದ್ಯ. ಆ ಪದ್ಯ ಹೀಗಿದೆ: ಕುಲಮೆಂಬುದುಂಟೆ ಬೀರಮೆ ಕುಲಮಲ್ಲದೆ ಕುಲಮ ನಿಂತು ಪಿಕ್ಕದಿರಿಂ, ನೀ ಮೊಲಿದಲ್ಲಿ ಪುಟ್ಟಿ ಬೆಳೆದಿರೋ ಕುಲಮಿರ್ದುದೇ ಕೊಡದೊಳಂ ಶರಸ್ತಂಭದೊಳಂ. ಈ ಪದ್ಯವನ್ನು ಬಿಡಿಸಿ ಹೀಗೆ ಓದಬಹುದು: ಕುಲಮೆಂಬುದುಂಟೆ, ಕುಲಂ ಎಂಬುದು ಉಂಟೆ, ಬೀರಮೆ ಕುಲಂ, ಅಲ್ಲದೆ ಕುಲಮ ನಿಂತು ಪಿಕ್ಕದಿರಿ, ಕುಲಮಂ ಇಂತು ಪಿಕ್ಕದಿರಿ, ನೀಂ ಒಲಿದು ಎಲ್ಲಿ ಪುಟ್ಟಿದಿರೋ ಪುಟ್ಟಿ ಬೆಳೆದಿರೋ ಕುಲಂ ಇರ್ದುದೇ ಕೊಡದೊಳಂ ಶರಸ್ತಂಭದೊಳಂ. ಇದು ಬಹಳ ಪ್ರಸಿದ್ಧವಾದಂಥ ಪದ್ಯ ಮತ್ತು ಬಹಳ ಜನಪ್ರಿಯವಾದಂಥ ಪದ್ಯ. ಈ ಪದ್ಯದ ಬಗೆಗೆ ತುಂಬ ಜನ ಬೇರೆ ಬೇರೆ ಕಡೆಗೆ ಚರ್ಚೆ ಮಾಡಿದ್ದಾರೆ. ಆ ಚರ್ಚೆಗೆ ತುಂಬ ದೀರ್ಘವಾದಂಥ ಇತಿಹಾಸವೂ ಕೂಡ ಇದೆ. ಕುಲದ ಪ್ರಶ್ನೆ ಮೊದಲ ಬಾರಿಗೆ ಪಂಪನಲ್ಲಿ ಬಹಳ ವಿಶೇಷವಾದ ಅರ್ಥದಲ್ಲಿ ಪ್ರಯೋಗವಾಗ್ತದೆ. ಅದರ ತೀಕ್ಷ್ಣತೆಯನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರು ಹೀಗೆ ಹೇಳಿದಾಗ ಕರ್ಣನಿಗೆ ಬಹಳ ನಿಸ್ತೇಜನಾಗಿ ಕರ್ಣ ಅಲ್ಲಿ ಬೆವರುತ್ತಾ ಇದ್ದ. ಆಗ ಒಂದೇ ತಕ್ಷಣವೇ ಮಧ್ಯ ಪ್ರವೇಶ ಮಾಡಿದಂಥ ದುರ್ಯೋಧನ ಆ ಇಬ್ಬರು ಆಚಾರ್ಯರುಗಳನ್ನು ಹೀಗೆ ಕೇಳಿದ್ದಾನೆ: ಕುಲಮೆಂಬುದುಂಟೆ, ಕುಲ ಎನ್ನುವುದಿದೆಯೇ, ಬೀರಮೇ ಕುಲಮಲ್ಲದೆ ವೀರತ್ತು ತಾನೇ ಬೀರಮೇ ಕುಲಂ, ಗಂಡಸರಿಗೆ ಕುಲ ಎನ್ನುವುದು ಯಾವುದು? ಬೀರಮೇ ಕುಲ, ವೀರತನವೇ ಕುಲಂ, ಅಲ್ಲದೆ ಕುಲಮ ನಿಂತು ಪಿಕ್ಕದಿರಿ, ಅದು ಹೊರತು ನೀವು ಕುಲದ ಕಡೆಗೆ ಹೀಗೆ ಹೆಕ್ಕುವುದು ಯಾಕೆ? ಪಿಕ್ಕದಿರಿ, ನೀವು ಒಲಿದಲ್ಲಿ ಪುಟ್ಟಿ ಬೆಳೆದಿರೋ, ನೀವು ಹುಟ್ಟಿದಾದ್ರೂ ಎಲ್ಲಿ, ಬೆಳೆದದೆಲ್ಲಿ? ಕುಲಂ ಇರ್ದುದೇ ಕೊಡದೊಳಂ ಶರಸ್ತಂಭದೊಳಂ. ಕುಲ ಕೊಡಕ್ಕೆ ಇತ್ತ ಅಥವಾ ಜೊಂಡು ಹುಲ್ಲಿಗೆ ಇತ್ತ ಅಂತ ಕೇಳ್ತಾನೆ. ಇವರಿಬ್ಬರು ನನಾಗಲೇ ಕುಂಭ ಸಂಭವ ಅಂತ ಹೇಳ್ತಾರೆ. ಆಮೇಲೆ ಈ ಕೃಪಾಚಾರ್ಯ ಹುಟ್ಟಿದ್ದು ಶರಸ್ತಂಭದಲ್ಲಿ, ಜೊಂಡು ಹುಲ್ಲಿನಲ್ಲಿ. ದ್ರೋಣಾಚಾರ್ಯ ಹುಟ್ಟಿದ್ದು ಕೊಡದಲ್ಲಿ. ಅದೆಲ್ಲಿತ್ತು, ನಿಮ್ಮ ಕುಲ ಎಲ್ಲಿತ್ತು, ನೀವು ಯಾವ ಕುಲದವರು ಅಂತ ಕೇಳ್ತಾನೆ. ಬಹಳ ವಿಶೇಷವಾದಂಥ ಪದ್ಯ ಇದು. ಈ ಪದ್ಯದ ಒಂದು ಸೂಕ್ಷ್ಮತನ ಗಮನಿಸಬೇಕು. ಕುಲಂ ಎಂಬುದು ಉಂಟೆ. ಜಾತಿ ಎನ್ನುವ ಪದವನ್ನು ಪಂಪ ಬಳಸುವುದಿಲ್ಲ ಅಂತಲ್ಲ. ಜಾತಿಯೊಳು ಉತ್ತಮ ಜಾತಿ, ವಿಪ್ರಜಾತಿ ವಲಂ ಎನ್ನುವ ರೀತಿಯಲ್ಲಿ ಪಂಪ ವರ್ಣಿಸ್ತಾನೆ, ಹೇಳಿದ್ದು ಇದೆ. ಆದರೆ ಈ ಪದ ಹೆಚ್ಚು ಬಳಕೆಯಾಗಿರುವಂಥ, ಅಂದರೆ ಪ್ರಾಚೀನ ಸಾಹಿತ್ಯದಲ್ಲಿ ಹೆಚ್ಚು, ಜಾತಿಗಿಂತ ಹೆಚ್ಚು ಪ್ರಸಿದ್ಧವಾದಂಥ ಪದ್ಯ ಅದು ಕುಲ ಎನ್ನುವುದು. ಜಾತಿ ಎನ್ನುವುದು ಅಷ್ಟು ಪ್ರಸಿದ್ಧವಾದ ಪದ್ಯ ಅಲ್ಲ. ಆದರೆ ಈಗ ಜಾತಿ ಎನ್ನುವಂಥ ಪದ್ಯ ಹೆಚ್ಚು ಪ್ರಸಿದ್ಧವಾದದ್ದು, ಅಂದರೆ ಕುಲಕ್ಕೆ ಪರ್ಯಾಯವಾಗಿದೆ ಬಳಕೆ. ಆದರೆ ತೆಲುಗಿನಲ್ಲಿ ಈಗಲೂ ಕೂಡ ಕುಲ ಎನ್ನುವ ಪದವೇ ಜಾತಿ ಈ ಎನ್ನುವಂಥ ಅರ್ಥದಲ್ಲಿ ಪ್ರಯೋಗ ಆಗ್ತದೆ. ಕನ್ನಡದಲ್ಲಿಯೂ ಕೂಡ ಜಾತಿಗೆ ಪರ್ಯಾಯವಾಗಿ ಹೆಚ್ಚು ಸುಪ್ರಸಿದ್ಧವಾದಂಥ ಪದ್ಯ ಕುಲವೇ ಎನ್ನುವುದಾಗಿತ್ತು. ಕನಕದಾಸರ ಪದ್ಯವನ್ನು ಕೀರ್ತನೆ ಗಮನಿಸುವುದು: ಕುಲ ಕುಲವೇ ಒಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಅಲ್ಲಿ ಕುಲ ಎನ್ನುವ ಪದ ಜಾತಿಗೆ ಪರ್ಯಾಯವಾಗಿ ಬಳಕೆ ಆಗಿದೆ. ಒಂದು ಕಾಲದಲ್ಲಿ ಕುಲ ಎನ್ನುವುದು ಜಾತಿ ಎನ್ನುವಂಥ ಪದಕ್ಕಿಂತ ಹೆಚ್ಚು ವಿಸ್ತಾರದಲ್ಲಿ ವ್ಯಾಪಕವಾಗಿ ಬಳಕೆ ಆಗಿದೆ ಅಂತ ಪದ್ಯ. ಇಲ್ಲಿ ಕುಲ ಅಂತಂದರೆ ಜಾತಿ ಎನ್ನುವುದೇ. ಅದಕ್ಕೆ ಈಗ ಅಂದರೆ ಈಗ ನಾವು ಯಾವ ಅರ್ಥದಲ್ಲಿ ಜಾತಿ ಎನ್ನುವಂಥ ಪದವನ್ನು ಪ್ರಯೋಗ ಮಾಡ್ತಿದ್ದೇವೋ ಅದೇ ಅರ್ಥದಲ್ಲಿ ಇಲ್ಲಿ ಕುಲ ಎನ್ನುವಂಥ ಪದ್ಯ ಬಳಕೆ ಆಗಿದೆ. ಕುಲವೆಂಬುದುಂಟೆ ಎನ್ನುವುದಂದರೆ ಜಾತಿ ಎನ್ನುವುದು ಇದೆಯೇ, ನಿರಮೇ ಕುಲ, ಜಾತಿಯೇ ಕುಲ, ಅಲ್ಲದೆ ಕುಲಮ ನಿಂತು ಪಿಕ್ಕದಿರಿ, ಅದರ ಹೊರತು ನೀವು ಕುಲದ ಪ್ರಶ್ನೆಯನ್ನು ಎತ್ತದಿರಿ. ಯಾಕೆ? ಯಾಕೆಂದರೆ ನೀವು ಒಲಿದಲ್ಲಿ ಪುಟ್ಟಿದಿರೋ, ನೀವು ಹುಟ್ಟಿ ಬೆಳೆದೋದ್ರೆ ಎಲ್ಲಿ? ಕುಲಂ ಇರ್ದುದೇ ಕೊಡದೊಳಂ ಶರಸ್ತಂಭದೊಳಂ, ಕೊಡಕ್ಕೆ ಮತ್ತು ಜೊಂಡು ಹುಲ್ಲಿಗೆ ಹುಲ್ಲಿಗೆ ಕುಲ ಎಲ್ಲಿ ಇತ್ತು, ಎಲ್ಲಿದೆ ಎನ್ನುವಂಥ ಪ್ರಶ್ನೆಯನ್ನು ಎತ್ತುತ್ತಾನೆ. ಒಂದು ಈ ಪದ್ಯಕ್ಕೆ ಬಹಳ ಮುಖ್ಯವಾಗಿ ಎರಡು, ಒಂದು ಅರ್ಥವನ್ನು ಎಲ್ಲರೂ ಹೇಳಿದ್ದಾರೆ. ಕುಲಮೆಂಬುದುಂಟೆ ಎನ್ನುವುದಕ್ಕೆ ಜಾತಿ ಎನ್ನುವುದಿದೆಯೇ ಎನ್ನುವಲ್ಲಿ ಪಂಪ ಜಾತಿಯ ಇಲ್ಲ, ಜಾತಿಗೆ ವಿರೋಧವಾಗಿ ಮಾತಾಡುತ್ತಿದ್ದಾನೆ. ಅಂದರೆ ಜಾತಿಯ ಪರವಾಗಿ ಮಾತಾಡದೆ ಜಾತಿಯನ್ನು ವಿರೋಧಿಸುವ ನೆಲೆಯಲ್ಲಿ ಮಾತಾಡ್ತಿದ್ದಾನೆ ಎನ್ನುವುದು ಬಹುಮಟ್ಟಿಗೆ ಆಗಿರುವಂಥ ಚರ್ಚೆ. ಅದು ಸರಿ ಕೂಡ ಇರ್ಬೋದು, ಅದಕ್ಕೇನು ಬಹಳ ದೊಡ್ಡ ಆಕ್ಷೇಪವನ್ನು ಎತ್ತಬೇಕಾದ ಅಗತ್ಯ ಏನೂ ಇಲ್ಲ. ಆದರೆ ಕುಲವೆಂಬುದುಂಟೆ ಎನ್ನುವಂಥ ಈ ಪದ್ಯ ಜಾತ್ಯಾತೀತ ಮನೋಭಾವದ ಪದ್ಯವೇ ನಾವು 21ನೇ ಶತಮಾನದಲ್ಲಿ ಚರ್ಚೆ ಮಾಡುವ ರೀತಿಯಲ್ಲಿ ಎನ್ನುವುದರಲ್ಲಿ ಸ್ವಲ್ಪ ಅನುಮಾನ ಇದೆ. ಯಾಕೆಂತಂದರೆ ಕುಲಮೆಂಬುದುಂಟೆ ಬೀರಮೇ ಕುಲಂ, ಅಲ್ಲದೆ ಕುಲಮ ನಿಂತು ಪಿಕ್ಕದಿರಿ ಎನ್ನುವಲ್ಲಿ ಕುಲ ಎನ್ನುವುದು ಇದೆಯೇ ಅಂತ ಕೇಳುವಾಗಲೂ ಕೂಡ ಬೀರಮೇ ಕುಲಮೆಂಬುದುಂಟೆ ಬೀರಮೇ ಕುಲಂ ಎನ್ನುವಂಥ ಇನ್ನೊಂದು ಪರ್ಯಾಯ ವ್ಯವಸ್ಥೆಯನ್ನು ಪಂಪ ಹೇಳ್ತಾನೆ. ಅಂದರೆ ಕುಲ ಎನ್ನುವುದಿಲ್ಲ, ಆದರೆ ವೀರತನವೇ ಕುಲ ಅಂತ ಹೇಳ್ತಾನೆ. ಇದು ಆಶ್ಚರ್ಯಕರವಾದ ಅಥವಾ ಕುತೂಹಲಕರವಾದಂಥ ಅಂಶ. ಜಾತಿಯೇ ಇಲ್ಲ ಅಂತ ಹೇಳುವವರು ವೀರತನವೇ ಜಾತಿ, ಕುಲವೇ ಇಲ್ಲ ಆದರೆ ವೀರತನವೇ ಕುಲ ಅಂತ ಹೇಳಬೇಕಾದ ಅಗತ್ಯ ಬರುವುದಿಲ್ಲ. ಯಾಕಂದರೆ ಆ ಪದ ಅಲ್ಲಿಗೆ ನಿಲ್ಲಬೇಕಾದ, ಅಲ್ಲಿಗೆ ವೀರತನಕ್ಕೆ ಕುಲವನ್ನು ತರಬೇಕು, ಕುಲ ಎನ್ನುವುದು ಸಮಾನ ಆಗಬೇಕಾದ ಅರ್ಥ ಇಲ್ಲ. ಅಂದರೆ ಜಾತ್ಯಾತೀತ ಮನೋಭಾವ ಅಂತಂದಾಗ ಜಾತಿ ಎನ್ನುವುದು ಇಲ್ಲ ಅಂತಂದಾಗ ಕುಲವನ್ನು ಜಾತಿ ಅಂತ ಹೇಳಬೇಕಾಗಿಲ್ಲ. ಹಾಗಾದರೆ ಈ ಪದ್ಯಕ್ಕೆ ಏನು ಅರ್ಥ ಹೇಳ್ಬೋದು? ಯಾರಿಗೆ ಪರಾಕ್ರಮ ಇದೆಯೋ, ಯಾರು ವೀರರೋ ಅವರಿಗೆ ಜಾತಿ ಇಲ್ಲ, ವೀರತನ ಇಲ್ಲ ಇದ್ದರೆ ಜಾತಿ ಇರುತ್ತದೆ ಎನ್ನುವುದೇ ಈ ಪದ್ಯಕ್ಕೆ ಬಹುಶಃ ಪಂಪನ ಅರ್ಥ ಅಂತ ನನಗನ್ಸ. ಯಾಕಂದರೆ ಜಾತಿಯೊಳೆಲ್ಲ ಉತ್ತಮವಾದ ವಿಪ್ರ ಜಾತಿಗೆ ನಮ್ಮಲೇ ಮಾತು ಎನ್ನುವುದು ಪಂಪನ ಒಂದು ಪದ್ಯ. ಆವಾಗ ಪಂಡಿತರು ಅಥವಾ ವಿಮರ್ಶಕರು ಏನು ಹೇಳ್ತಾರೆ ಅಂದರೆ ಪಂಪ ಇಲ್ಲಿ ಜಾತಿವಾದಿ ಆಗ್ತಾನೆ ಎನ್ನುವಂಥ ಒಂದು ಗೊಂದಲಕ್ಕೆ ಸಿಕ್ಕಿಕೊಡ್ತಾರೆ. ಆದರೆ ಆ ಗೊಂದಲ ಇಲ್ಲಿ ಬೇಕಾಗಿಲ್ಲ ಅಂತಂದರೆ ಈ ಅರ್ಥವನ್ನೇ ಅನ್ವಯ ಮಾಡಬೇಕು. ಕುಲಮೆಂಬುದುಂಟೆ, ಕುಲ ಎನ್ನುವುದಿದೆಯೇ ಇದೆ, ಯಾವಾಗ ಬೀರಮೇ ಕುಲಂ, ವೀರತನಕ್ಕೆ ಕುಲ ಇಲ್ಲ, ವೀರರಿಗೆ ಕುಲ ಇಲ್ಲ, ಇಲ್ಲದಿದ್ದರೆ ಕುಲ ಇದೆ. ನೀವು ಒಲಿದಲ್ಲಿ ಕುಲಮ ನಿಂತು ಪಿಕ್ಕದಿರಿ, ಅದರ ಹೊರತು ನೀವು ಕುಲವನ್ನು ಕೇಳಬೇಡಿ. ನೀವು ಒಲಿದಲ್ಲಿ ಪುಟ್ಟಿದಿರೋ, ವೀರತನವನ್ನು ಪ್ರದರ್ಶನ ಮಾಡದಂತಹ ನೀವು ಬ್ರಾಹ್ಮಣರು, ಬ್ರಾಹ್ಮಣರು ಯಾಕೆಂದರೆ ಕ್ಷತ್ರಿಯರಲ್ಲ, ಹೋರಾಟ ಮಾಡೋದು ಬ್ರಾಹ್ಮಣರಿಗೆ ಸಹಜ ಆದುದಲ್ಲ. ಹಾಗಿರುವಾಗ ನಿಮ್ಮ ಒಲಿದಲ್ಲಿ ಪುಟ್ಟಿ ಬೆಳೆದಿರೋ, ಕುಲಮಿರುದುದೇ ಕೊಡದಳಂ ಶರಸ್ತಂಭದಳ, ಬ್ರಾಹ್ಮಣನ ಜಾತಿ ಎನ್ನುವುದು ಕೊಡದಲ್ಲಿ ಇತ್ತೋ ಅಥವಾ ಶರಸ್ತಂಭದಲ್ಲಿ ಇತ್ತೋ ಎನ್ನುವುದು ಈ ಮೂಲ ಪ್ರಶ್ನೆ. ಇದರ ಅರ್ಥ ನಾನು ಪಂಪ ಅಥವಾ ಪಂಪನ ಮೂಲಕ ಈ ದುರ್ಯೋಧನ ಅಥವಾ ಈ ಸಂಘರ್ಷ ಏನಿದೆ ಇದು ಜಾತಿ ಪರವಾದುದು ಅಂತಲೂ ನಾನು ಹೇಳ್ತಿಲ್ಲ. ಆದರೆ ಇದು ನಾವು 21ನೇ ಶತಮಾನದಲ್ಲಿ ಜಾತ್ಯಾತೀತ ಮನೋಭಾವವನ್ನು ಹೇಳುವಂಥ ಒಂದು ಪದ್ಯ ಎನ್ನುವ ಅರ್ಥದಲ್ಲಿ ಹಾಗೆ ಖಚಿತವಾಗಿ 100ಕ್ಕೆ 100 ಎನ್ನುವಂಥ ರೀತಿಯಲ್ಲಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಖಂಡಿತವಾಗಿ ಇದೊಂದು ಕ್ರಾಂತಿಕಾರಕವಾದ ಪದ್ಯ. ಯಾಕಂದರೆ 10ನೇ ಶತಮಾನದಲ್ಲಿ ಜಾತಿಗಳೆಲ್ಲ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂಥ ಕಾಲ ಅದು. ಆ ಕಾಲದಲ್ಲಿ ಪಂಪ ಈ ಮಾತನ್ನು ಹೇಳ್ತಾನೆ ಅಂತಂದರೆ, ಮತ್ತು ಇದು ಮಹಾಭಾರತದಲ್ಲಿ, ಮೂಲ ಮಹಾಭಾರತದಲ್ಲೆಲ್ಲ ಈ ತೀಕ್ಷ್ಣತೆಯಲ್ಲಿ ಇದು ಇಲ್ಲ. ಪಂಪ ಮತ್ತು ಇದು ಇಲ್ಲಿ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಪಂಪ ಜಾತಿಯ ವಿರುದ್ಧವಾಗಿ ಮತ್ತೆ ಮತ್ತೆ ಮಾತಾಡ್ತಾನೆ. ಅಂದರೆ ನಾವು 21ನೇ ಶತಮಾನದಲ್ಲಿ ಜಾತ್ಯಾತೀತ ಎನ್ನುವಂಥ ಅರ್ಥದಲ್ಲಿ ಮಾತಾಡ್ತೀವಿ, ಆ ಸ್ಪಷ್ಟವಾದ ಅರ್ಥದಲ್ಲಿ ಮಾತಾಡ್ತಾನಂತಲ್ಲ. ಆದರೆ ಪಂಪನ ಮನೋಭಾವ 10ನೇ ಶತಮಾನದಲ್ಲಿದ್ದಾಗಲೂ ಕೂಡ ಅತ್ಯಂತ ಕ್ರಾಂತಿಕಾರಕವಾದುದು ಮತ್ತು ಅತ್ಯಂತ ಮಾನವೀಯವಾದುದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದರೆ ನನ್ನ ತಕರಾರು ಅಥವಾ ನನ್ನ ಒಂದು ಸಣ್ಣ ಆಕ್ಷೇಪ ಇರುವುದು, ಅದು ಜಾತ್ಯಾತೀತತೆಯನ್ನು ಹೇಳುತ್ತದೆ ಎನ್ನುವ ರೀತಿಯ ಪದ್ಯ ಅಲ್ಲ ಅದು. ಯಾಕಂದರೆ ಕುಲಮೆಂಬುದುಂಟೆ ಬೀರಮೇ ಕುಲಂ, ವೀರತನವೇ ಕುಲ ಅಂದಾಗ ಕುಲವನ್ನು ಮತ್ತೆ ಪಂಪ ಒಪ್ಪಿಕೊಳ್ತಾನೆ. ಯಾರಿಗೆ ಪೌರುಷ ಇದೆಯೋ ಅವರೆಲ್ಲ ಕುಲವಂತರು ಎನ್ನುವಂಥ ಅರ್ಥವನ್ನು ನಾವು ತಗೊಂಡಾಗ, ಮತ್ತು ಯಾರಿಗೆ ಪೌರುಷ ಇಲ್ಲವೋ ಬ್ರಾಹ್ಮಣರಾದವರು ಯಾರಿದ್ದವರೋ ಅವರೆಲ್ಲ ಕುಲವಂತರಲ್ಲ. ಯಾಕಂದರೆ ಕೊಡದಲ್ಲಿದ್ದು ಹುಟ್ಟಿದವರು ಒಬ್ಬ ಇನ್ನೊಬ್ಬ ಜೊಂಡು ಊರಿನಲ್ಲಿ ಹುಟ್ಟಿದವರು, ಅವನಿಗೆ ಜಾತಿ ಎಲ್ಲಿದೆ ಅಂತ ಹೀಯಾಳಿಸುವಾಗ ಸೊ ಜಾತಿಗೆ ಸಂಬಂಧಪಟ್ಟ ಹಾಗೆ ಪಂಪನ ತರ್ಕ ಬೇರೆಯೇ ಇದೆ ಎನ್ನುವುದನ್ನು ನಾವು ಗಮನಿಸಬೇಕು. ಆ ದೃಷ್ಟಿಯಿಂದಲೂ ಈ ಪದ್ಯ ಬಹಳ ಮುಖ್ಯವಾದುದು. ಅದೇನಿದ್ದರೂ ಕೂಡ ಜಾತಿಗೆ ಸಂಬಂಧಪಟ್ಟ ಹಾಗೆ ಜಾತಿ ವಿರೋಧಿಯಾದ ನಿಲುವು ಏನಿದೆ ಅಲ್ಲ, ಅದಂತೂ ಪಂಪನಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ ಎನ್ನುವುದು ಇದರ ಒಟ್ಟು ಅಭಿಪ್ರಾಯ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ ಎಸ್ಎಚ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಇದ್ವಿ, ಅಂದರೆ ಈವರೆಗೆ ಏನೆಲ್ಲ ಕಲ್ತ್ವಿ ಅದೇ ವಾಕ್ಯಗಳನ್ನೇ ಬಳಸಿ ಕೆಲವೊಂದು ಗ್ರಾಮರ್ ಮಿಸ್ಟೇಕ್ ಮಾಡೋದು, ಫಿಲ್ಲಿಂದ ಬ್ಲ್ಯಾಂಕ್ ಬಿಡೋದು, ಆ ಥರ ಮಾಡಿ ನೀವೇ ಆ ಪದಗಳನ್ನು ಆಯ್ಕೆ ಮಾಡಿ ಹೇಳಬೇಕು ಅನ್ನೋದನ್ನು ಕೊಟ್ಟಿದ್ದೆ. ಎಲ್ಲರೂ ಚೆನ್ನಾಗಿ ಟೆಸ್ಟ್ ಮಾಡ್ತಿದ್ದೀರಾ ಅಂತ ಕೂಡ ಭಾವಿಸ್ತೀನಿ. ನೀವೆಲ್ಲ ಗಮನಿಸಿರ್ಬೋದು, ಇಂಗ್ಲೀಷಲ್ಲಿ ಉಚ್ಚಾರಣೆ ಒಬ್ಬೊಬ್ಬರು ಒಂದೊಂದು ಥರ ಮಾಡಿರ್ತಾರೆ. ಕೆಲವೊಮ್ಮೆ ಹೇಳೋ ಪ್ರೊನೌನ್ಸಿಯೇಷನ್ ಏನು ಹೇಳಿದ್ರು ಅನ್ನೋದು ಅರ್ಥ ಆಗೋದಿಲ್ಲ. ಈಗ ನಾನು ಒಂದಷ್ಟು ಪದಗಳನ್ನು ವಿತ್ ಸ್ಪೆಲ್ಲಿಂಗ್ ಸಹಿತ ಹೇಳ್ತೀನಿ, ನೀವು ಅದನ್ನೆಲ್ಲ ಬರ್ಕೊಂಡು ನೀವು ಹೇಗೆ ಪ್ರೊನೌನ್ಸ್ ಮಾಡ್ತೀರಾ ಆದರೆ ಆ್ಯಕ್ಚುಲಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. WOULD, WOULD, ವುಡ್. INVITE, ಇನ್ವೈಟ್. INVITATION, ಇನ್ವಿಟೇಷನ್. INVITATION, ಇನ್ವಿಟೇಷನ್. ಈ ಎಲ್ಲ ಪದಗಳನ್ನು ಒಮ್ಮೆ ಬರ್ಕೊಳ್ಳಿ, ಬರೆದು ಹೇಗೆ ಪ್ರೊನೌನ್ಸ್ ಮಾಡ್ತೀರಿ ಅನ್ನೋದ್ರ ಕಡೆ ನೀವು ಗಮನ ಕೊಡಬೇಕು. ನೆಕ್ಸ್ಟ್ ಪದ ಹೇಳ್ತೀನಿ ನೋಡಿ, ಪ್ಲೆಜರ್. PLEASURE, ಪ್ಲೆಜರ್. ಜರ್ನಿ, JOURNEY, ಜರ್ನಿ. ಹಾರ್ಟಿ, HERTY, ಹಾರ್ಟಿ. ರೂಮರ್, RUMOUR, ರೂಮರ್. ಸಕ್ಸಸ್, SUCCESS, ಲಿಟಲ್, LITTLE, ಲಿಟಲ್. ಸ್ಟಮಕ್, STOMACH, ಸ್ಟಮಕ್. ಕ್ವಾರಲ್, QUARREL, ಕ್ವಾರಲ್. ಮಿನ್ಯೂಟ್ಸ್, MINUTES, ಮಿನ್ಯೂಟ್ಸ್. 40, FORTY, 40. 14, FORTEEN, 14. ರಿಸಿಟ್, RECEIPT, ರಿಸಿಟ್. HONEST, ಆನೆಸ್ಟ್, ಆನೆಸ್ಟ್, HONEST. ಈ ಎಲ್ಲ ಪದಗಳಲ್ಲಿ ಯಾವುದನ್ನಾದರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಪ್ರೊನೌನ್ಸ್ ಮಾಡೋದಿದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ FORTEEN, 14 ಅಂತ ಹೇಳ್ತೀವಲ್ವಾ, ಅದನ್ನೇ 40 ಹೇಳಬೇಕಾದ್ರೆ 40 ಅಂತ ಹೇಳೋದಿದೆ. 40 ಅಂದರೆ ತಪ್ಪಾಗತ್ತೆ, ಅದರ ಸ್ಪೆಲ್ಲಿಂಗ್ ನೋಡಿ, FORTY, 40. ಹಾಗಾಗಿ ಕರೆಕ್ಟ್ ಆದ ಪ್ರೊನೌನ್ಸಿಯೇಷನ್ ನಾವು ಮಾಡ್ತಿದ್ದೀವ ಅನ್ನೋದು ಚೆಕ್ ಮಾಡಬೇಕು. ಈಗ ರಿಸಿಪ್ಟ್ ಇದೆ, ರಿಸಿಪ್ಟ್ ಅನ್ನೋದಿದೆ, ಪೀನ ಪ್ರೊನೌನ್ಸ್ ಮಾಡ್ತಾರೆ ಕೆಲವರು, ಬಟ್ ಅದು ರಾಂಗ್ ಆಗುತ್ತೆ, ಅದು ಪಿ ಸೈಲೆಂಟ್ ಇದ್ದು ರಿಸಿಪ್ಟ್ ಅಂತ ಹೇಳಬೇಕು. ಆನೆಸ್ಟಲ್ಲಿ ನೋಡಿ, ಎಚ್ ಸೈಲೆಂಟ್ ಇದೆ, HONEST, ಆನೆಸ್ಟ್ ಅಂತ ಪ್ರೊನೌನ್ಸ್ ಮಾಡಬೇಕು. ಹಾಗೆ ಇವೆಲ್ಲ ಪದಗಳು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಇದನ್ನು ಇನ್ನೊಮ್ಮೆ ಬರೆದು ನೀವು ಹೇಗೆ ಉಚ್ಚಾರ ಮಾಡ್ತಿದ್ದೀರಾ, ಸರಿಯಾಗಿದ್ದರೆ ಆಯಿತು, ಸರಿ ಇರಲಿಲ್ಲ ಅಂದರೆ ಅದನ್ನು ಹೇಗೆ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಳಿ ಆಯಿತಾ. ಈಗ ನಾನು ಕೆಲವು ಪದಗಳನ್ನು ಹೇಳ್ತೀನಿ, ಅದರ ಅರ್ಥ ಏನು, ಅದರ ವ್ಯತ್ಯಾಸ ಏನು ಅನ್ನೋದು ನೀವು ಕಂಡುಹಿಡಿಬೇಕು. ಬಿಲೀವ್, BELIEVE, ಬಿಲೀವ್. BELIEF, ಬಿಲೀಫ್. ಇವೆರಡರ ಸಂಬಂಧ ಏನು, ಅರ್ಥ ಏನು, ಅಥವಾ ವ್ಯತ್ಯಾಸ ಏನು ಗೊತ್ತಾ ನಿಮಗೆ? ಬಿಲೀವ್, ಬಿಲೀಫ್. ಇನ್ನೊಂದು ಪದ ಹೇಳ್ತೀನಿ ನೋಡಿ, ಚೆಕ್. ಇದರ ಸ್ಪೆಲ್ ಮಾಡ್ತೀನಿ, CHECK, ಚೆಕ್. CHEQUE, ಚೆಕ್. ಎರಡೂ ಕೇಳೋದಕ್ಕೆ ಉಚ್ಚಾರ ಒಂದೇ ಥರ ಅನಿಸುತ್ತೆ, ಆದರೆ ಇವೆರಡು ಡಿಫ್ರೆಂಟ್ ಆಗಿರೋ ಪದಗಳು. ಮೊದಲು ನಾನು ಹೇಳಿದ್ದು ಬಿಲೀವ್, ಬಿಲೀಫ್, ಇದು ಒಂದಕ್ಕೊಂದು ಸಂಬಂಧ ಇರುವಂಥ ಪದಗಳೇ, ಆದರೂ ಏನು ವ್ಯತ್ಯಾಸ ಅನ್ನೋದು ನೀವು ಕಂಡುಹಿಡಿಬೇಕು. ಎರಡನೇದು ಒಂದೇ ಥರ ಪ್ರೊನೌನ್ಸಿಯೇಷನ್ ಇದೆ, ಆದರೆ ಬೇರೆ ಬೇರೆ ಅರ್ಥ ಕೊಡುವಂಥ ಪದಗಳು. CHECKE, ಚೆಕ್. CHEQUE, ಚೆಕ್. ಇವೆರಡು ಒಂದಕ್ಕೊಂದು ಏನು ಸಂಬಂಧ ಇದೆ ಅಥವಾ ಹೇಗೆ ವಿಭಿನ್ನವಾಗಿದೆ ಅದನ್ನು ನೀವು ಕಂಡುಹಿಡಿಬೇಕು. ಮೂರನೇ ಈ ಥರದ ಜೋಡು ಪದ ಹೇಳ್ತೀನಿ ನೋಡಿ, SPEAK, ಸ್ಪೀಕ್. SPEECH, ಸ್ಪೀಚ್. ಸ್ಪೀಕ್, ಸ್ಪೀಚ್. ಇವೆರಡು ಒಂದಕ್ಕೊಂದು ಸಂಬಂಧ ಹೊಂದಿರುವಂಥ ಪದಗಳ ಕಂಡುಹಿಡಿಯೋ ಪ್ರಯತ್ನ ನೀವು ಮಾಡಬೇಕು. ಇನ್ನೊಂದು ಜೋಡು ಪದ ಹೇಳ್ತೀನಿ ನೋಡಿ, ಅಗ್ರಿ, ಅಗ್ರಿಮೆಂಟ್. AGREE agree, AGREEMENT agreement. ಇನ್ನೊಂದು ಪದ ಕೂಲ್ ಕೋಲ್ಡ್ COOL ಕೂಲ್ COLD ಕೋಲ್ಡ್ ಎರಡು ಒಂದಕ್ಕೊಂದು ಸಂಬಂಧ ಇರೋ ಪದನ ಅಥವಾ ಡಿಫ್ರೆಂಟ್ ಆಗಿದೆಯಾ ಅರ್ಥ ಎರಡಕ್ಕೂ. ಇನ್ವೈಟ್ ಇನ್ವಿಟೇಷನ್ ಪ್ರೈಡ್ ಪ್ರೌಡ್ ಇನ್ವೈಟ್ ಇನ್ವಿಟೇಷನ್ ಪ್ರೈಡ್ ಪ್ರೌಡ್ ಎಕ್ಸೆಪ್ಟ್ ಇಲ್ಲಿ ನೋಡಿ ಎರಡು ಎಕ್ಸೆಪ್ಟ್ಗಳಿದೆ ಅವು ಎರಡರದ್ದು ಉಚ್ಚಾರ ಒಂದೇ ಥರ ಕೇಳಿಸುತ್ತೆ ಸ್ಪೆಲ್ಲಿಂಗ್ ಡಿಫ್ರೆಂಟ್ ಆಗಿದೆ ಇ ಎಕ್ಸ್ ಸಿಇ ಪಿ ಟಿ ಎಕ್ಸೆಪ್ಟ್ ಎ ಸಿಇ ಪಿ ಟಿ ಎಕ್ಸೆಪ್ಟ್ ಎಕ್ಸ್ ಈ ಎರಡೂ ಪದಗಳು ಒಂದೇ ಥರ ಪ್ರೊನೌನ್ಸಿಯೇಷನ್ ಇದ್ದರೂ ಸಹ ಅರ್ಥ ಬೇರೆ ಕೊಡುತ್ತೆ ಅದು ಏನು ಅಂತ ನೀವೇ ಕಂಡುಹಿಡಿಬೇಕು. ಈಗ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ. ವಿರುದ್ಧ ಪದಗಳು ಅಂದರೆ ಅಪೋಸಿಟ್ ವರ್ಡ್ಸ್ನ ನೀವು ಬರಿಬೇಕು. ಒಂದನ್ನು ನಾನು ಹೇಳ್ತೀನಿ, ಉದಾಹರಣೆಗೆ ಪಾಸಿಬಲ್ ಇಂಪಾಸಿಬಲ್ ಸಾಧ್ಯ ಅಸಾಧ್ಯ ಅಂತ ಅಲ್ವಾ ಇದರ ಅರ್ಥ. ಈಗ ಇನ್ನಷ್ಟು ಪದಗಳು ಹೇಳ್ತೀನಿ, ಅದರ ವಿರುದ್ಧಾರ್ಥಕ ಪದಗಳನ್ನು ಅಂದರೆ ಆಪೋಸಿಟ್ ವರ್ಡ್ನ ನೀವೇ ನನ್ನ ಜೊತೆಯಲ್ಲೇ ಹೇಳಿದರೆ ಆಗತ್ತೆ ಅಥವಾ ಬರೆದಿಟ್ಕೊಂಡು ಅದನ್ನು ಕಂಡುಹಿಡ್ಕೊಂಡು ನೋಡಿ ಆಯಿತಾ. ಪೇಷನ್ಸ್ ಅಂದರೆ ತಾಳ್ಮೆ, ತಾಳ್ಮೆಯ ವಿರುದ್ಧ ಪದ ಏನು ಪೇಷನ್ಸ್ ಅದನ್ನು ನೀವು ಕಂಡುಹಿಡೀರಿ. ಎಲ್ಲ ಪದಗಳನ್ನು ನಾನು ಹೇಳ್ತೀನಿ ಮಾತ್ರ, ಆದರೆ ಇವೆಲ್ಲ ಪದಗಳ ವಿರುದ್ಧ ಪದಗಳು ಕೂಡ ನಮ್ಮ ಇಷ್ಟು ದಿನದ ಸಂಚಿಕೆಗಳಲ್ಲಿ ಬಳಸಿ ಆಗಿದೆ, ಹಾಗಾಗಿ ನಾನು ಅದನ್ನು ಹೇಳ್ತಾ ಇಲ್ಲ. ಇದು ಟೆಸ್ಟ್ ನಡೀತಾ ಇರೋದಕ್ಕೆ ಇದ್ರ ಉತ್ತರ ನೀವೇ ಕೊಡಬೇಕು. ಪೇಷನ್ಸ್ ಕಮ್ ಎಕ್ಸೆಪ್ಟ್ ಕ್ಲೀನ್ ಇಂಪ್ರಾಪರ್ ವಿತೌಟ್ ಸ್ವಿಚ್ ಆಫ್ ಬ್ಯಾಕ್ ಅರ್ಲಿ ಡಿಸ್ಆಗ್ರಿ ಮೆನಿ ಏಬಲ್ ಎಂಟಿ. ಇನ್ನೊಮ್ಮೆ ಹೇಳ್ತೀನಿ, ಪೇಷನ್ಸ್ ಕಮ್ ಎಕ್ಸೆಪ್ಟ್ ಕ್ಲೀನ್ ಇಂಪ್ರಾಪರ್ ವಿತೌಟ್ ಸ್ವಿಚ್ ಆಫ್ ಬ್ಯಾಕ್ ಅರ್ಲಿ ಡಿಸ್ಆಗ್ರಿ ಮೆನಿ ಏಬಲ್ ಎಂಟಿ. ಇವಿಷ್ಟು ಪದಗಳ ವಿರುದ್ಧಾರ್ಥಕ ಪದಗಳನ್ನು ನೀವು ಕಂಡುಹಿಡಿಬೇಕು. ಹೋಮ್ವರ್ಕ್ ಎಲ್ಲ ಹೇಗೆ ಅನ್ನಿಸ್ತಾ ಇದೆ, ಟೆಸ್ಟ್ ಹೇಗೆ ನಡೀತಾ ಇದೆ, ನಾವು ಇಷ್ಟು ಸಂಚಿಕೆಗಳನ್ನು ದಾಟಿದ್ದೀವಿ ಅಂದಾಗ ಏನು ಕಲ್ತ್ವಿ ಏನು ಕಲ್ತಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದು ಒಳ್ಳೇದಲ್ವಾ. ಈಗ ಹೊಸ ವಿಷಯ ನಾನು ಹೇಳ್ತೀನಿ. ಏನು ಅಂದರೆ ನಾನು ಈ ಹಿಂದೆ ಆಲ್ರೆಡಿ ಮೂರು ಪದಗಳನ್ನು ಹೇಳಿದ್ದೀನಿ, ಆ ಮೂರು ಪದಗಳಲ್ಲಿ ಅವಕ್ಕೆ ಬೇರೆ ಬೇರೆ ರೀತಿಯ ಪ್ರಪೋಸಿಷನ್ ಸೇರಿದಾಗ ಅದರ ಅರ್ಥ ಹೇಗೆ ಬದಲಾಗತ್ತೆ ಅನ್ನೋದು. ಇವತ್ತು ಗೋ ಅನ್ನೋ ಪದ, ಗೋ ಅಂದ್ರೇನು ಹೋಗು ಅಂತ ಹೇಳಿ ಅಲ್ವಾ, ಅದಕ್ಕೆ ಯಾವ ಪ್ರಪೋಸಿಷನ್ ಸೇರಿದ್ಮೇಲೆ ಅದರ ಅರ್ಥ ಹೇಗೆ ಬದಲಾಗತ್ತೆ ನೋಡೋಣ. ಗೋಗೆ ಆನ್ ಅನ್ನೋ ಪ್ರಪೋಸಿಷನ್ ಸೇರಿದಾಗ ಏನಾಗುತ್ತೆ, ಗೋಆನ್ ಅಂದರೆ ಮುಂದುವರಿಸು, ಏನೋ ಒಂದು ಕೆಲಸ ಮಾಡೋದಿರುತ್ತೆ, ಓಕೆ ಯು ಗೋ ಆನ್ ಅಂತ ಹೇಳಿದರೆ ಏನರ್ಥ, ಮುಂದುವರಿಸು ತೊಂದರೆ ಇಲ್ಲ. ಗೋ ಇನ್ ಫಾರ್, ಇನ್ ಫಾರ್ ಅನ್ನೋ ಪ್ರಪೋಸಿಷನ್ ಸೇರಿ ಗೋ ಇನ್ ಫಾರ್ ಆಯಿತು, ಹಾಗಂದರೆ ಒಂದು ಕೆಲಸನ ಕೈಗೊಳ್ಳೋದು ಅಂತ. ಗೋ ಇನ್ ಫಾರ್ ಅಂದರೆ ಒಂದು ಕೆಲಸನ ಕೈಗೊಳ್ಳೋದು. ಗೋ ಇನ್ ಟು INTO ಇನ್ ಟು ಅನ್ನೋ ಪ್ರಪೋಸಿಷನ್ ಗೋಗೆ ಸೇರಿ ಪರಿಶೀಲನೆಗೆ ಹೋಗು ಅಂತ. ಗೋ ಇನ್ ಟು ಅಂದರೆ ಪರಿಶೀಲನೆಗೆ ಹೋಗು. ಗೋ ಡೌನ್ DOWN ಅನ್ನೋ ಪ್ರಪೋಸಿಷನ್ ಗೋಗೆ ಸೇರಿದಾಗ ಗೋ ಡೌನ್ ಅಂದರೆ ಕೆಳಗೆ ಹೋಗು. ಗೋ ವಿತ್ ಜೊತೆಯಾಗಿ ಹೋಗು, ಗೋ ವಿತ್ ಅಂದರೆ ಜೊತೆಯಾಗಿ ಹೋಗು. ಗೋ ಬ್ಯಾಕ್ ಆನ್ ಕೇಳಿದ್ದಕ್ಕೆ ಭಿನ್ನವಾಗಿ ನಡ್ಕೊ, ಗೋ ಬ್ಯಾಕ್ ಆನ್ ಕೇಳಿದ್ದಕ್ಕೆ ಭಿನ್ನವಾಗಿ ನಡ್ಕೊ ಅನ್ನೋದಕ್ಕೆ ಗೋ ಬ್ಯಾಕ್ ಆನ್. ಗೋ ಔಟ್ ಅಂದರೆ ಹೊರಗೆ ಹೋಗು, ಗೋ ಔಟ್ ಅಂದರೆ ಹೊರಗಡೆ ಹೋಗು. ಗೋ ಅಬೌಟ್ ಅಂದರೆ ಕಾರ್ಯಮಗ್ನನಾಗು, ಗೋ ಅಬೌಟ್ ಅಂದರೆ ಕಾರ್ಯಮಗ್ನನಾಗು. ಈಗ ಇನ್ನೊಂದು ಹೋಮ್ವರ್ಕ್ ಕೊಡ್ತೀನಿ ನೋಡಿ, ಈ ಎಲ್ಲ ಪದಗಳನ್ನು ಬಳಸ್ಕೊಂಡು ನೀವು ಒಂದು ವಾಕ್ಯ ರಚನೆಯನ್ನು ಮಾಡಿ. ಗೋ ಆನ್ ಅಂದರೆ ಮುಂದುವರಿಸು, ಗೋ ಇನ್ ಫಾರ್ ಅಂದರೆ ಒಂದು ಕೆಲಸನ ಕೈಗೊಳ್ಳೋದು, ಗೋ ಇನ್ ಟು ಅಂದರೆ ಪರಿಶೀಲನೆಗೆ ಹೋಗು, ಗೋ ಡೌನ್ ಅಂದರೆ ಕೆಳಗೆ ಹೋಗು, ಗೋ ವಿತ್ ಅಂದರೆ ಜೊತೆಯಾಗಿ ಹೋಗು, ಗೋ ಬ್ಯಾಕ್ ಆನ್ ಅಂದರೆ ಕೇಳಿದ್ದಕ್ಕೆ ಭಿನ್ನವಾಗಿ ನಡ್ಕೊ, ಗೋ ಔಟ್ ಅಂದರೆ ಹೊರಗೆ ಹೋಗು, ಗೋ ಅಬೌಟ್ ಅಂದರೆ ಕಾರ್ಯಮಗ್ನನಾಗು. ಗೋ ಅನ್ನೋ ಪದಕ್ಕೆ ಬೇರೆ ಬೇರೆ ರೀತಿಯ ಪ್ರಿಪೋಸಿಷನ್ ಸೇರಿ ಹೇಗೆ ವಿಭಿನ್ನ ಅರ್ಥ ಬರೋ ಪದ ಬಂತು ಅಂತ ಹೇಳಿದೆ. ಆ ಪದಗಳಲ್ಲಿ ನೀವು ವಾಕ್ಯ ರಚನೆ ಮಾಡಬೇಕು. ಗೋ ಆನ್, ಗೋ ಇನ್ ಫಾರ್, ಗೋ ಇನ್ ಟು, ಗೋ ಡೌನ್, ಗೋ ವಿತ್, ಗೋ ಬ್ಯಾಕ್ ಆನ್, ಗೋ ಔಟ್, ಗೋ ಅಬೌಟ್, ಇವಿಷ್ಟು ಪದಗಳನ್ನು ಬಳಸಿ ವಾಕ್ಯ ರಚನೆ ನೀವು ಮಾಡಿ. ಕಳೆದ 5 ಸಂಚಿಕೆಗಳಿಂದ ನಾವು ಪರೀಕ್ಷೆನ ಮಾಡ್ತಾ ಇದ್ವಿ. 60 ಸಂಚಿಕೆಗಳಲ್ಲಿ ಏನ್ ಕಲ್ತ್ವಿ, ಅದನ್ನ ಎಷ್ಟ್ರ ಮಟ್ಟಿಗೆ ತಿಳ್ಕೊಂಡಿದೀವಿ ಅನ್ನೋ ಪ್ರಯತ್ನನ ನಾವು ಮಾಡಿದ್ವಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ಶಬ್ದಗಳು, ಹೊಸ ವಾಕ್ಯಗಳೊಟ್ಟಿಗೆ ಮತ್ತೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
6: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
5: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
5: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
5: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
6: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ತ್ರೀ ಅಂದರೆ ಅಷ್ಟೇ ಸಾಕೆ.
5: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686-96-279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0 96 2 7 9.

0: ಭ್ರಮಣ ಗೋವಿಂದ ಹಾರಿ ದೇವೇಂದ್ರನಿಗೆ ಹೋದ ಕಡೆಯೆಲ್ಲ ಒಂದೊಂದು
1: ಬಲೆ ಬಲೆ ಬಲೆ ಹೆಣ್ಣು.

ತುಟಿಗಳು ನೋಡು ತೊಂಡೆ ಹಣ್ಣು, ಮುಖವನ್ನು ನೋಡು ಮಾವಿನ ಹಣ್ಣು, ಬಣ್ಣವ ನೋಡು ನಿಂಬೆ ಹಣ್ಣು, ಸವಿದರೆ ಒಳ್ಳೆ ಸೇಬಿನ ಹಣ್ಣು, ಹಸಿವನ್ನು ಇಂಗಿತ ಹಲಸಿನ ಹಣ್ಣು, ಹೆಣ್ಣು ಹೆಣ್ಣು.

ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. RJ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ.

ನಮ್ಮ ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಇದೇ ವಿಚಾರವಾಗಿ ಆಗಸ್ಟ್ 15 ಬೆಳಗ್ಗೆ 11-12 ಗಂಟೆಯವರೆಗೆ ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, ಆರ್ಜಿ ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ

বা বা হুতো তাকে বা রস দুটাকে।

ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686609 9679

0: ಸಂವಿಧಾನ ಕೊಟ್ಟ ಹಕ್ಕು ಯುವ ಜನತೆಯ ಕರ್ತವ್ಯ. ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
1: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ. ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ. ಶ್ರೇಯಸ್ ಜೊತೆ.
0: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
1: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ. ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಇದೇ ವಿಚಾರವಾಗಿ ಆಗಸ್ಟ್ 15 ಬೆಳಗ್ಗೆ 11-12 ಗಂಟೆಯವರೆಗೆ ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, ಆರ್ಜಿ ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ.
1: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನನ್ನ ಜೊತೆಗೆ ಇವತ್ತು ಆರ್ಜೆ ಮಹಾಲಕ್ಷ್ಮಿ ಸಹ ಇದ್ದಾರೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿದಂಥ ಹಾಗೆ ಮಹನೀಯರ ಕುರಿತಾದಂಥ ಸಿನಿಮಾಗಳು ಹಾಗೆ ದೇಶ ಪ್ರೇಮವನ್ನು ಸಾರುವಂಥ ಸಿನಿಮಾಗಳ ಬಗ್ಗೆ ನೀವು ನಮ್ಮ ಜೊತೆಗೆ ಮಾತಾಡ್ಬೋದು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಸ್ನೇಹಿತರೆ, ನಿಮ್ಮ ಊರಿನ ಸಂಸ್ಕೃತಿ, ಸಂಪ್ರದಾಯ, ಇತಿಹಾಸ, ನಿಮ್ಮ ಊರಿನ ಕಲೆ ಇವೆಲ್ಲವುಗಳ ಬಗ್ಗೆ ದಾಖಲಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ವೆಬ್ಸೈಟ್ ಸಂಖ್ಯೆ
2: mgmd.gov.in. ಈ ಪೋರ್ಟಲ್ನಲ್ಲಿ ದಾಖಲಿಸಬಹುದು ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಹಿಂದೆ ಭೇಟಿ ಮಾಡಬಹುದು. ನಿಮ್ಮ ಊರಿನ ಪರಿಚಯದೊಂದಿಗೆ ಸಂಸ್ಕೃತಿ, ಸಂಪ್ರದಾಯ, ಅಲ್ಲಿ ನಡೆಯುವಂತಹ ಹಬ್ಬ ಹರಿದಿನಗಳ ಬಗ್ಗೆ, ಜನಪದ ಗೀತೆಗಳ ಬಗ್ಗೆ, ಸೊ ನಿಮ್ಮ ಸಂಪ್ರದಾಯ ವಿಶೇಷತೆ ಬಗ್ಗೆ, ಭಾರತದ ವೈವಿಧ್ಯತೆ ಬಗ್ಗೆ ನೀವು ಅಲ್ಲಿ ಹಂಚಿಕೊಳ್ಬಹುದು. ಸ್ನೇಹಿತರೆ, ಎಲ್ಲರೂ ಕೂಡ ಭಾಗವಹಿಸಿ. ಧನ್ಯವಾದಗಳು.
1: ಹಾಗೆ ಸ್ನೇಹಿತರೆ, ಸಿನಿ ಕಹಾನಿ ಬಗ್ಗೆ ಹೇಳ್ತಾ ಇದ್ದೆ ನಾನು. ದೇಶ ಪ್ರೇಮವನ್ನು ಬೆಳಗಿಸುವಂತಹ, ದೇಶ ಪ್ರೇಮದ ಕಿಚ್ಚನ್ನು ಹುಟ್ಟಿಸುವಂತಹ ಸಾಕಷ್ಟು ಸಿನಿಮಾಗಳು ಬಂದಿದೆ. ಸಿನಿಮಾ ಅಂದರೆ ಕೇವಲ ಮನರಂಜನೆಗಷ್ಟೇ ಅಲ್ಲ, ನಮ್ಮ ದೇಶ ಪ್ರೇಮವನ್ನು ಬೆಳಗಿಸುವಂತಹ ಸಾಕಷ್ಟು ಸಿನಿಮಾಗಳು ಇದೆ ಅಲ್ವಾ ಮಹಾಲಕ್ಷ್ಮಿ?
2: ಹೌದು, ಅದರಲ್ಲಿ ಬಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಫಿಲಮ್ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಹಾಗೆ ಮೈಸೂರು ಮಲ್ಲಿಗೆ ಫಿಲಂ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸ್ವಾತಂತ್ರ್ಯದ ವಿಶೇಷತೆಯನ್ನ ಸಾರುವಂತಹ, ಹಾಗೆ ದೇಶ ಪ್ರೇಮವನ್ನ ನೀಡುವಂತಹ, ಕೊಡುವಂತಹ ಫಿಲಂಗಳಾಗಿವೆ.
1: ಖಂಡಿತ ಹೌದು. ಹಾಗೆ ಒಂದ್ ಕರೆ ಇದೆ, ಸ್ವೀಕರಿಸೋಣ. ಹಲೋ
3: ಹಲೋ
1: ಸರ್, ನಮಸ್ತೆ. ಚಂದ್ರಶೇಖರ್ ಸರ್.
3: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
3: ನಾಯಿಗಳ ಕಾಟ
1: ಹೌದಾ?
3: ಹಲೋ,
1: ಈಗ ಮಾತಾಡ್ಬೋದಾ ಸರ್?
3: ಮಾತಾಡಿ
1: ಸರ್. ಇವತ್ತು ಸಿನಿ ಕಹಾನಿಯಲ್ಲಿ
3: ಶುಕ್ರವಾರ ನಾವು ಕಾಯ್ತಾ ಇರ್ತೀವಿ, ಸಿನಿ ಕಹಾನಿ ಬರುತ್ತೆ ಅಂತ.
1: ಹಾ ಸರ್, ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸ್ವಾತಂತ್ರ್ಯ ಪ್ರೇಮವನ್ನ ಬೆಳಗಿಸುವಂತ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನನ್ನ ಜೊತೆ ಆರ್ಜೆ ಮಹಾಲಕ್ಷ್ಮಿ ಸಹ ಇದ್ದಾರೆ.
3: ಹಾ, ಗೊತ್ತಾಯ್ತು.
1: ಹಾ ಸರ್,
3: ನಿಮ್ಮಿಬ್ರಿಗೂ ಮೊದಲು ಧನ್ಯವಾದಗಳು. ನಾನು ಪರಿಚಯ ಮಾಡ್ಕೊಬಿಡಿ.
1: ಓಕೆ ಸರ್.
3: ಹಲೋ.
1: ಹಾ ಸರ್.
3: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ರತ್ನಜೀವನಹಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ. 573 211 ಕರ್ನಾಟಕ ರಾಜ್ಯ, ಭಾರತ ದೇಶ.
1: ಈಗ ಭಾರತ ದೇಶನೇ ಆಡ್ ಆಯ್ತಾ?
3: ಹೌದೌದು.
1: ಓಕೆ ಸರ್.
3: ನಮ್ಮೆಲ್ಲ ಸೋದರ ಸೋದರಿಯರಿಗೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ನಿಮಗೂ ಸೇರಿ.
1: ನಿಮಗೂ
2: ಸರ್. ನಿಮಗೆ ದೇಶ ಪ್ರೇಮ ಸಾರುವಂತ ಯಾವ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ?
3: ದೇಶ ಪ್ರೇಮ ಸಾರುವಂತ ಬೇಕಾದಷ್ಟು ಚಿತ್ರಗೀತೆ ಇದಿದೆ,
1: ಸಿನಿಮಾಗಳಿದೆ,
3: ಫಿಲಂಗಳಿದೆ. ನನ್ ಕಿತ್ತೂರು ಚೆನ್ನಮ್ಮ ಬಹಳ ಇಷ್ಟ ಮೇಡಮ್.
1: ಕಿತ್ತೂರು ಚೆನ್ನಮ್ಮ.
2: ಓಕೆ.
3: ಅದ್ರ ಬಗ್ಗೆ ಹೇಳ್ಬೇಕಾ?
2: ಎಷ್ಟ್ ಸಲ ನೋಡಿದಿರಿ ಫಿಲ್ಮ್?
3: ಅದು ಒಂದ್ ಎರಡ್ ಸಲ ನೋಡಿದೀನಿ. ವೈಟ್ ಅಂಡ್ ಬ್ಲಾಕ್ ಸಿನಿಮಾ, ಬಿ ಸರೋಜಾದೇವಿ ಮಹಾನ್ ಅದ್ಭುತ ಪಾತ್ರ ಮಾಡಿದ್ದಾರೆ.
2: ಕಪ್ಪ ಬೇಕೆ ನಿಮಗೆ? ಕಪ್ಪ
3: ಕಪ್ಪ ಬೇಕೆ ನಮ್ಮ ಅಮ್ಮಗೆ ಹೇಳ್ತಾರೆ ಮೇಡಮ್. ಕಪ್ಪ ಬೇಕೆ ನಿಮಗೆ ಕಪ್ಪ.
2: ಆ ಡೈಲಾಗ್ ತುಂಬಾನೇ ಫೇಮಸ್ ಆಗಿದೆ ಸರ್.
3: ನಮ್ಮ ಇದು ತಿಂದು, ನಮ್ಮ ಇದ ದೇಶಕ್ಕೆ ನಮ್ಮ ಅನ್ನ ತಿಂದು ನಮ್ಗೆ ಬೇಕಾ, ನಿಮಗೆ ಕೊಡಬೇಕಾ ಕಪ್ಪ, ನಾವೇ ಉಳ್ತೀವಿ, ನಿಮಗೆ ಉಳ್ತೀರಾ ಬಿಡ್ತೀರಾ ಅಂತ ಹೇಳ್ತಾರೆ ನಮ್ಮ ಮೊಮ್ಮಗಳು ಹೇಳ್ತಾರೆ ಮೇಡಮ್.
2: ಓಕೆ,
3: ಹಂಗಂತ.
2: ಸೂಪರ್ ಸರ್, ವೆರಿ ನೈಸ್.
3: ಚೆನ್ನಾಗಿದೆ. ಮತ್ತೆ ರಾಜ್ಕೀಯ ಸರೋಜ ಅದ್ಭುತ ಅಭಿನಯ, ಬಿ ಆರ್ ಪಂತಲು ಅವ್ರದ್ದು ಸಿನಿಮಾ ಅದು.
1: ಸಿನಿಮಾ ಹೌದು ಸರ್.
3: ಹಲೋ.
1: ಹೌದೌದು ಸರ್.
3: ರಾಜ್ಕುಮಾರ ಮತ್ತೆ ಇವರೆಲ್ಲ ಚೆನ್ನಾಗಿ ಮಾಡಿದ್ರೆ ಮೇಡಮ್, ಇದರಲ್ಲ ಚಿತ್ರ ಚೆನ್ನಾಗಿದೆ, ಕಥಾವಸ್ತು ಚೆನ್ನಾಗಿದೆ,
1: ಚೆನ್ನಾಗಿದೆ
3: ನಿರ್ದೇಶನ, ಚೆನ್ನಾಗಿದೆ ಹಾಡುಗಳು, ಚೆನ್ನಾಗಿದೆ
1: ಹಾಡು, ಚೆನ್ನಾಗಿದೆ.
3: ಅದ್ರ ಪಿ ಕಳಿಂಗ್ರ ಒಂದು ಹಾಡ, ಅದ್ಭುತವಾದ ಹಾಡು ಹಾಡಿದ್ದಾರೆ ಮೇಡಮ್. ಅದರಲ್ಲಿ ತಾಯಿ ದೇವಿಯನ್ನು ಕಾಣಿ ಅಂಬಲಿಸಿ ಅಂತ ಒಂದು ಹಾಡಿದ್ರು
1: ಹಾಡು, ತುಂಬಾ ಚೆನ್ನಾಗಿದೆ.
3: ಅದ್ಭುತ ಪಿ ಕಾಳಿಂಗ್ರವ್ದು ಹಾಡು.
2: ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
3: ಇಬ್ಬರಿಗೂ ಧನ್ಯವಾದಗಳು.
2: ನಮಸ್ತೆ. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
1: ಕರೆ ಕಟ್ ಆಯ್ತು.
2: ನಮಸ್ತೆ.
4: ಶುಭ ಸಂಜೆ ಮೇಡಮ್.
2: ಶುಭ ಸಂಜೆ. ಷಡಾಕ್ಷರಿ ಸರ್ ಹೇಗಿದ್ದೀರಿ?
4: ಆರಾಮಿದ್ದೀವ್ರಿ. ಹಾಗೆ ಪವಿತ್ರ ಮೇಡಮ್ ಅವರಿಗೂ ನಿಮಗೂ ಕೂಡ ಶುಭಾಶಯಗಳು.
2: ನಿಮಗೂ ಕೂಡ ಸರ್. ಸರ್, ಕೆಲಸ ಕಾರ್ಯಗಳೆಲ್ಲ ಹೇಗ್ ನಡೀತಾ ಇದೆ?
4: ನಡೀತಾ ಇದೆ
2: ಹಾಗೆ. ಓಕೆ ಸರ್, ಇವತ್ತು ಸಿನಿ ಕಹಾನಿ ಫಿಲ್ಮ್,
4: ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತವೆ ಅನ್ಕೊಂಡಿದೀನಿ.
2: ಓಕೆ, ಖಂಡಿತ ಸರ್.
4: ಕೇಳುವ, ನಾವು
1: ಕೇಳಿ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ
4: ಮಾಡೋಣ. ಹಾಗೆ ಈಗ ಚಲನಚಿತ್ರಗಳು ಅಂದ್ರೆ ದೇಶ ಪ್ರೇಮ ಮೀರಿರ್ತಕ್ಕಂತ ಚಿತ್ರಗಳು ಅಂದ್ರೆ ತುಂಬಾ ಇದಾವೆ. ಒಂದು ಮುತ್ತಿನ ಹಾರ ಇದೆ,
1: ಒಂದು ಮುತ್ತಿನ ಹಾರ, ಹೌದು,
4: ಸಂಗೊಳ್ಳಿ ರಾಯಣ್ಣ ಇದೆ, ಕಿತ್ತೂರು ಚೆನ್ನಮ್ಮ ಇದೆ, ಹಾಗೆ ಒಂದೇ ಮಾತ್ರಮ್ಮ ಅಂತ ಒಂದು ವಿಜಯ ಶಾಂತಿ ಹಾಗೂ ಅಂಬರೀಷ್ ಅವರು ನಟಿಸಿರುವಂತ ಚಿತ್ರ ತುಂಬಾ ಚೆನ್ನಾಗಿದೆ. ಅದು
1: ವಂದೇ ಮಾತರಂ.
4: ಹಲವಾರು ಚಿತ್ರಗಳಿವೆ ನಮ್ಮ ದೇಶದ ಪರಂಪರೆ ಆಗಿರ್ಬೋದು, ಒಂದು ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂತ ಚಿತ್ರಗಳು ತುಂಬಾ ಇದಾವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳ್ತಾನೆ ಇರ್ತೇನೆ, ಕೆಲವೊಂದು ಮಕ್ಕಳ ಚಿತ್ರ ಆಗಿರ್ಬೋದು, ಈ ತರ ದೇಶಪ್ರೇಮ ಚಿತ್ರಗಳು ಎಲ್ಲ ಕಡಿಮೆ ಆಗ್ತಾ ಇದಾವೆ. ಏನಿದ್ರು ಈಗ ಯಾರು ಕೂತ್ ನೋಡ ಇದೇ ಇರೋದಿಲ್ಲ, ಎಲ್ಲ ತುಂಡು ಹುಡುಗರು ನೋಡ ಅಂತ ಚಿತ್ರಗಳು ಬರ್ತಿದಾವ ಅಷ್ಟೇ.
1: ಹಿಂದಿನ ಸಿನಿಮಾಗಳು ಎಲ್ಲರೂ ಇಡೀ ಕುಟುಂಬ ನೋಡುವಂತ ಒಂದು ಸಿನಿಮಾಗಳು ಬರ್ತಿತ್ತು.
4: ಹೌದು ಹೌದು ನೋಡ್ರಿ, ಈ ಸಂಗೊಳ್ಳಿ ರಾಯಣ್ಣ ಎಂತ ಕುತ್ಕೊಂಡು ನೋಡ್ಬೇಕಾ, ವಯಸ್ಸಾದರೂ ಕುತ್ಕೊಂಡು ನೋಡುವಂತ ಚಿತ್ರ, ಅದು
1: ಒಳ್ಳೆ ಮೆಸೇಜ್ ಇರ್ತಾ ಇತ್ತು ಅದ್ರಲ್ಲಿ.
4: ಹೌದು, ಹಾಗಾಗಿ ನಮ್ಮ ನಮ್ಮ ರಾಜ್ಯವನ್ನ ಬಿಂಬಿಸತಕ್ಕಂತ ಚಿತ್ರ ಅದು.
1: ಹೌದು ಹೌದು ಸರ್.
4: ಹಾಗೆ ಅವ್ರು ನೋಡಿ ಸ್ವತಂತ್ರ ಸಿಕ್ಕಿದ್ದು ಅವರ ಮರಣ ದಿನನೇ. ಹೌದು, ಆ ತರ ಒಂದು ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ನಾಟಕ ಒಂದಿದೆ ಮೇಡಮ್ ರೇ, ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿ ಸುಧೀರ್ ಅವರು ನಟಿಸಿರೋ ಚಿತ್ರ ನಾಟಕ.
2: ಹೌದು ಸರ್.
4: ನಾನಂತೂ ಸುಮ್ ಕೇಳ್ತಾನೆ ಇರ್ತೇನೆ, ತುಂಬಾ ಚೆನ್ನಾಗಿದೆ ಅದಂತೂ. ಉಮೇಶ್ ರೀ ಹಾಗೂ ರಾಯಣ್ಣ ಇವ್ರು ಸುಧೀರ್ ಸರ್ ಮಾಡಿರ ಅದರಲ್ಲಿ. ಹಾ ತುಂಬಾ ಚೆನ್ನಾಗಿದೆ ಅದಂತೂ. ಒಂದ್ಸರಿ ಹಾಕಿದ್ರೆ ರೇಡಿಯೋದಲ್ಲಿ ಮಧ್ಯರಾತ್ರಿಯಲ್ಲಿ, ನಾನು ಅದನ್ನ ಕೇಳಿದೆ, ನೆನಪಿದೆ ನನಗೆ, ನಿಮ್ ರೇಡಿಯೋದಲ್ಲಿ ಪ್ರಸಾರ ಆಗಿದೆ. ಅವಾಗ್ಲೇ ಗೊತ್ತಾಗಿತ್ತು ನನಗೆ ಸುಧೀರ್ ಅವರು ಈ ಚಿತ್ರ ಇದು ನಾಟಕವನ್ನ ಮಾಡಿದ್ದಾರೆ ಅಂತ. ಆಮೇಲೆ ನಾನು ಗೂಗಲ್ ನಲ್ಲಿ ಇದ್ ಮಾಡ್ಬಿಟ್ಟು ಅದನ್ನ ವಾಟ್ಸ್ಆಪ್ ಇದರಲ್ಲಿ ವಾಟ್ಸ್ಆಪ್ ನಲ್ಲಿ ನೋಡಿದೆ. ತುಂಬಾ ನಾ ಕೇಳ್ತಾನೆ ಇರ್ತೇನೆ ಅದನ್ನ, ಅದು ಅವ್ರ ಧ್ವನಿಯಲ್ಲಿ ಕೇಳಕ್ಕೂ ಅಂದ್ರೆ ತುಂಬಾ ಖುಷಿ ಆಗುತ್ತೆ.
2: ಆ ಸಂಭಾಷಣೆನ ಕೇಳಕ್ಕೆ ಖುಷಿ ಆಗುತ್ತೆ ಸರ್.
4: ಹೌದು ಹೌದು, ಆ ಸುಧೀರ್ ಅವ್ರ ಧ್ವನಿಯಲ್ಲಿ ಕೇಳ್ಬೇಕ್ರಿ ಮೇಡಮ್ ಅವ್ರೆ, ಅದನ್ನ ತುಂಬಾ ಚೆನ್ನಾಗಿದೆ. ಸಾಧ್ಯವಾದ್ರೆ ಅದನ್ನ ನಾಟಕವನ್ನು ಪ್ರಸಾರ ಮಾಡಿ ಅಂತ ನಾನು ಹೇಳ್ತೀನಿ ಅದನ್ನ.
2: ಓಕೆ ಸರ್, ಓಕೆ ಸರ್.
4: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ಅವ್ರೆ.
2: ಬೇರೆಯವರಿಗೆ
4: ಅವಕಾಶ ಸಿಗ್ಲಿ ಇವತ್ತು.
2: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ ಪವಿತ್ರ.
1: ಓಕೆ, ಕರೆ ಕಟ್ ಆಯ್ತು. ಹಲೋ,
5: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
5: ನಾವು
1: ಚೆನ್ನಾಗಿದ್ದೀವಿ ಸರ್, ಇಬ್ರು.
2: ಸುಬ್ರಹ್ಮಣ್ಯ ಸರ್, ಹೇಗಿದೆ ಬೆಂಗಳೂರು?
5: ಬೆಂಗಳೂರು ಈಗ ಪರವಾಗಿಲ್ಲ ಮೇಡಮ್, ಸ್ವಲ್ಪ ಅವಾಗ ಅವಾಗ ಮಳೆ ಆಗಿ ತಂಪು ತಂಪು ಕೂಲ್ ಕೂಲ್ ಅಲ್ಲಿ ಇದೆ ಮೇಡಮ್.
1: ಕೂಲ್ ಕೂಲ್ ಆಗಿದೆ.
2: ಓಕೆ, ಸುಬ್ರಹ್ಮಣ್ಯ ಸರ್ ಅವ್ರಿಗೆ ದೇಶ ಪ್ರೇಮ ಸಾರುವಂತಹ ಫಿಲಂಗಳು ಇಷ್ಟ ಆಗತ್ತಾ?
5: ಹ್ಞೂ ಮೇಡಮ್, ತುಂಬಾ ಇಷ್ಟ ಆಗುತ್ತೆ ಮೇಡಮ್.
2: ಯಾವೆಲ್ಲ ಫಿಲಂಗಳು ನೋಡಿದಿರಿ ನೀವು?
5: ಮೇಡಮ್ ನಾನು ನೋಡಿರೋ ಸ್ವಲ್ಪ ಬಹಳಷ್ಟು ಕಮ್ಮಿನೇ ಮೇಡಮ್. ನಾನು ನಿಮ್ಗೆ ಹೇಳಿದ್ದೆ ಮೊದ್ಲೇನೆ, ಇರೋ ಈ ತರ ನಮ್ಗೆ ಇದು ಯಾವ್ದಪ್ಪ ನಾಗದೇವತೆನೆ ನಾನು ಜಾಸ್ತಿ ಕೊನೆಯ ಚಿತ್ರ ನಾನು ನೋಡಿದ್ದು ಥಿಯೇಟರ್ ನಲ್ಲಿ. ಆದ್ರೆ ವೀರಪ್ಪ ನಾಯಕ ನನ್ಗೆ ಚಿತ್ರ ಇಷ್ಟ ಆಯ್ತು
2: ಮೇಡಮ್.
5: ಅದ್ರಲ್ಲಿ ದೇಶಕ್ಕಾಗಿ ಹೋರಾಡುವಂತ ಒಂದು ಚಿತ್ರ ಅಲ್ವಂತ
2: ವಿಷ್ಣುವರ್ಧನ್ ಅವರು.
5: ವಿಷ್ಣುವರ್ಧನ್ ಮತ್ತೆ ಶ್ರುತಿ ಮಾಡಿದ್ದಾರೆ ಹೇಮಂತ್ ಚೌಧರಿ ಮುಖ್ಯ ಪಾತ್ರದಲ್ಲಿ. ಆ ಸೌರವ್ ಮತ್ತೆ ಶೋಭರಾಜ್ ಕೂಡ ಮಾಡಿದ್ದಾರೆ ಮೇಡಮ್ ಈ ಚಿತ್ರ. ಇದು ನಾನು ಮಾಮೂಲಿ ಮನೆಯಲ್ಲಿ ಟಿವಿನಲ್ಲಿ ನೋಡಿದೆ. ಎಸ್ ನಾರಾಯಣ ಅವರ ಇದು ನಿರ್ಮಾಪಕರು ಎಸ್ ನಾರಾಯಣ ಅವರದ್ದೇ ಚಿತ್ರ ಮೇಡಮ್. ಸಾಹಿತ್ಯ ಎಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಗೀತೆ ಗೀತೆ ಇದರಲ್ಲಿ.
2: ಓಕೆ ಓಕೆ, ಹಾಗೆ ಹಾಗೆ ಸುಬ್ರಹ್ಮಣ್ಯ ಸರ್.
5: ಹಾ ಮೇಡಮ್.
2: ಓಕೆ, ನೀವು ಬೆಂಗಳೂರ ಗ್ರಾಮಾಂತರದಲ್ಲಿರುವಂತ ಏನಾದ್ರೂ ಒಂದು ವಿಷಯವನ್ನ ಪರಿಚಯ ಮಾಡೋದಾದ್ರೆ ಯಾವ ವಿಷಯನ ಪರಿಚಯ ಮಾಡ್ತೀರಿ? ಅಲ್ಲಿ ಸಾಕಷ್ಟು ಅಕ್ಕಪಕ್ಕದಲ್ಲಿ ನೀವು ನೋಡಿರುವಂತ ಒಂದು ಸ್ಥಳಗಳು ಕಲೆ ಸಾಹಿತ್ಯ.
5: ಇವಾಗ ಬಹಳಷ್ಟು ಇದು ಬಹಳಷ್ಟು ಜಾಗ ನೋಡಿದೀನಿ ಮೇಡಮ್. ಆದ್ರೆ ಇದು ಇವಾಗ ಇದು ಪ್ರತಿ ವರ್ಷ ಒಂದೊಂದು ಇದು ಏನಪ್ಪ ಸ್ವಾತಂತ್ರ್ಯ ದಿನಾಚರಣೆ ದಿನ ಈ ಲಾಲ್ ಬಾಗ್ ಮೇಡಮ್, ಲಾಲ್ ಬಾಗ್ ಅಲ್ಲಿ ಒಂದು ವರ್ಷ ಇದು ಸರ್ವಪಲ್ಲಿ ರಾಧಾಕೃಷ್ಣ ಅವ್ರ ಇರುತ್ತೆ. ಇನ್ನೊಂದ್ ವರ್ಷ ಇದು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಚಿತ್ತಣ ಈ ತರ ಒಂದು
1: ಹೂವಿನಿಂದ ಅಲಂಕಾರ
5: ವಿವಿಧವಾಗ ಅಲಂಕಾರ ಈ ತರ ಪ್ರತಿಯೊಂದ್ ವರ್ಷ ಒಂದೊಂದ್ ತರ ಒಂದು ಇದಿದೆ. ಈ ಸತಿ ಏನ್ ಮಾಡಿದಾರೋ ನಾಳೆ ಭಾನುವಾರ ಹೋದಾಗ ನೋಡ್ಕೊಂಡ್ ಬರ್ಬೇಕು ಮೇಡಮ್.
2: ಹೌದು ಸರ್, ಪ್ರತಿ ವರ್ಷ ಫಲ ಪುಷ್ಪ ಪ್ರದರ್ಶನ ತುಂಬಾ ಚೆನ್ನಾಗಿರುತ್ತೆ.
5: ಹೌದು ಖಂಡಿತ ಮೇಡಮ್, ಬಹಳ ಇದು ಬಹಳಷ್ಟು ಜನ ಬಂದಿರ್ತಾರೆ ಇದಕ್ಕ ನೋಡಕ್ಕೋಸ್ಕರ ಬಂದಿರ್ತಾರೆ. ಯಾಕೆಂದ್ರೆ ಈ ವರ್ಷ ಇನ್ನ ಜಾಸ್ತಿ ಅನ್ಕೊಳ್ತೀನಿ, ಯಾಕಂದ್ರೆ ಶನಿವಾರ ಭಾನುವಾರ ಬಂದಿರೋದ್ರಿಂದ ಪ್ರತಿಯೊಬ್ಬರಿಗೂ ರಜಾ ಇರುತ್ತೆ. ಮಾಮೂಲಿ ಗುರುವಾರ ಶುಕ್ರವಾರ ತರ ಬಂದಿರೋ ಒಂದೇ ದಿನ ರಜಾ ಅಂತ ಕೊರಗುವಂತ ಚಾನ್ಸ್ ಇತ್ತು.
1: ಈಗ
5: ಭಾನುವಾರ ಹೌದು, ಇವಾಗ ಭಾನುವಾರನೇ ಇರೋದ್ರಿಂದ ಕೆಲವರು ಶನಿವಾರ ನೋಡಿ ಭಾನುವಾರ ಆರಾಮಾಗಿರ್ತಾರೆ, ಕೆಲವರು ನಾವು ಶನಿವಾರ ರಶ್ ಇರುತ್ತೆ ಹೋಗಕ್ ಆಗಲ್ಲ ಅನ್ನೋರು ಭಾನುವಾರ ಸಹ ನೋಡ್ಬೋದು ಮೇಡಮ್. ಇದು ಒಂದು ವಾರ ಕೂಡ ಇರುತ್ತೆ ಮೇಡಮ್, ಒಂದೆರಡು ದಿನಕ್ಕೆಲ್ಲ ಮುಗಿಯಲ್ಲ, ಒಂದು ವಾರ ಇರುತ್ತೆ, ಪ್ರತಿಯೊಬ್ರು ನೋಡಬಹುದು ಮೇಡಮ್.
6: ಓಕೆ ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸುಬ್ರಹ್ಮಣ್ಯ ಸರ್.
5: ಗಾಜಿನ ಮನೆಯಲ್ಲಿ ಬಹಳಷ್ಟು ವಿಧವಿಧವಾದ ಹೂವಿನ ಗಿಡಗಳನ್ನೆಲ್ಲ ಇಟ್ಟಿರ್ತಾರೆ, ಇದೆಲ್ಲ ನೋಡ್ಕೊಂಡ್ ಬರ್ಬೋದು ಮೇಡಮ್.
6: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.
5: ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ.
6: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
7: ಹಲೋ ಮೇಡಮ್ ಅವರೇ, ನಮಸ್ಕಾರ.
6: ನಮಸ್ತೆ ಚಿಕ್ಕಪ್ಪ
7: ಅವರೇ. ಮೇಡಮ್ ಅವರಿಗೆ ನಮಸ್ಕಾರಗಳು.
1: ನಮಸ್ತೆ, ನಮಸ್ತೆ ಸರ್.
6: ಹೇಗಿದ್ದೀರಾ ಚಿಕ್ಕಪ್ಪ ಸರ್?
7: ನಾವು ಚೆನ್ನಾಗಿದ್ದೇವೆ ಮೇಡಮ್ ಅವರೇ. ನೀವ್ ಹೇಗಿದ್ದೀರಾ? ಮಧ್ಯಾಹ್ನದ ಊಟ ಆಯ್ತಾ?
6: ಹಾ ಸರ್, ಮಧ್ಯಾಹ್ನದ ಊಟ ಆಯ್ತು. ಊಟ ಆಗಿ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಬಂದಿದ್ದೀವಿ.
7: ಹೌದು ಮೇಡಮ್ ಅವರೇ, ಒಳ್ಳೇದು.
1: ಚಿಕ್ಕಪ್ಪ ಸರ್ಗೆ ದೇಶ ಪ್ರೇಮ ಅಂದ ತಕ್ಷಣ ಯಾವ ಹಾಡು ನೆನಪಾಗುತ್ತೆ?
7: ನಮಗೆ ದೇಶ ಪ್ರೇಮ ಅಂತ ಅಂದ್ರೆ ನಮಗೆ ಇದು ಹಗಲು ವೇಷದಲ್ಲಿ ಒಂದು ಹಾಡಿದೆ ಮೇಡಮ್ ಅವರೇ, ಜಗ್ಗದು ಜಗ್ಗದು ಯಾರಿಗ ಜಗ್ಗದು ಇಂಡಿಯಾ ಅಂತ ಹಾಡಿದಿಲ್ಲ, ಅದು ನಮಗೆ ತುಂಬಾ ಇಷ್ಟ ಮೇಡಮ್ ಅವರೇ.
6: ತುಂಬಾ ಚೆನ್ನಾಗಿದೆ,
7: ತುಂಬಾ ಚೆನ್ನಾಗಿದೆ. ರಾಜ್ಕುಮಾರ್ ಅವರು ತುಂಬಾ ಚೆನ್ನಾಗಿ ಹಾಡಿದಾರೆ. ಅದು ಹಾಡು ಅಂದ್ರೆ ಕೇಳ್ತಾ ಇದ್ರೆ ಒಂದು ನಮಗೂ ಕೂಡ ತುಂಬಾ ಗೌರವ ಬರುತ್ತೆ. ಒಂದು ಹಾಡಿನ ಮೇಲೆ ಆಗ್ಲಿ, ನಮ್ ದೇಶದ ಮೇಲೆ ಆಗ್ಲಿ, ತುಂಬಾ ಗೌರವ ಬರುತ್ತೆ. ಮತ್ತೆ ವೀರಪ್ಪ ನಾಯಕ ಕೂಡ ಸಿನಿಮಾ ತುಂಬಾ ಚೆನ್ನಾಗಿದೆ. ಅದು ಸ್ವಾತಂತ್ರ್ಯದ ಬಗ್ಗೆನೆ ತುಂಬಾ ಇಡೀ ಸಿನಿಮಾ ಕೂಡ ಇದೆ. ಹಲೋ,
6: ವೀರಪ್ಪ ನಾಯಕ ಫಿಲಂ ಅಲ್ಲಿ
7: ವೀರಪ್ಪ ನಾಯಕ ಚಿತ್ರ ಇದೆಯಲ್ಲ, ಅದು ಕೂಡ ಸ್ವಾತಂತ್ರ್ಯದ ದಿನದ ಬಗ್ಗೆನೆ, ಆಮೇಲೆ ಬಾವುಟ ತಯಾರ್ ಮಾಡೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಶ್ರುತಿ ಮಗನ ದೇಶ ದ್ರೋಹ ಮಾಡ್ತಾನೆ ಅಂತ ಶ್ರುತಿ ಗೊತ್ತಾದ್ಮೇಲೆ ಆ ತಾಯಿನೇ ಒಂದು ಟೇಷನ್ ಗೆ ಇಟ್ಕೊಡ್ತಾರೆ ಮಗನಿಗೆ. ಆಮೇಲೆ ನೋಡ್ರ, ನನ್ನ ತಾಯಿನೇ ನನ್ನ ಟೇಷನ್ ಹಿಡ್ಕೊಟ್ಟಂತ ಮಗ ಒಂದ್ಸಲ ಬಂದ್ಬಿಟ್ಟು ಟೇಷನ್ ಇಂದನೇ ಬಂದು ಅವ್ರ ಅಮ್ಮನೇ ಕೊಲೆ ಮಾಡ್ಬಿಡ್ತಾನೆ, ಶೂಟ್ ಮಾಡ್ಬಿಡ್ತಾನೆ. ಅದೆಲ್ಲ ನೋಡಿದ್ರೆ ದೇಶ ಭಕ್ತಿ ಎಷ್ಟಿದೆ. ಆ ತಾಯಿ ಮಗ ಅನ್ನೋ ಇದಿಲ್ಲ, ಮಗನಿಗೆ ತಾಯಿ ಅನ್ನೋ ಕರುಣೆ ಇಲ್ದೇನೆ ಆತರ ಎಲ್ಲ ಒಂದು ನಡೆದು ಹೋಗ್ಬಿಡುತ್ತೆ. ಖಂಡಿತ ಬೇಜಾರಾಗ್ಬಿಡುತ್ತೆ. ದೇಶದ ಪ್ರೇಮಕ್ಕೋಸ್ಕರ ತಾಯಿ ಕೂಡ ಆ ಮಗ ಅನ್ನೋದೇ ಒಂದು ಅವ್ರ ಇದಕ್ಕೆ ದೇಶನಿಗೆ ಒಪ್ಪಿಸ್ತಾರೆ.
6: ಹೌದು.
7: ಆಮೇಲೆ ನೋಡ್ರ, ಅದೇ ಸೇಡಿಗೆ ನಮ್ಮಅಮ್ಮ ಮಾಡಿದ್ದು ಯಾವ್ದಕ್ಕೋಸ್ಕರ ಮಾಡ್ತೋ, ಯಾವ ಒಂದು ನಮ್ಮ ದೇಶಕ್ಕೋಸ್ಕರ ಮಾಡಿದ್ದೋ, ಯಾರಿಗೋಸ್ಕರ ಮಾಡಿದ್ದ, ನಾನು ಟೇಷನ್ ಇಟ್ಕೊಟ್ಟಿದ್ದಂತ ಒಂದು ಅರ್ಥನೆ ಮಾಡ್ಕೊಳ್ದೇನೆ ಅವ್ರು ಮತ್ತೆ ಟೇಷನ್ ಇಂದ ಬಂದು ಅವ್ರ ಅಮ್ಮಗೆ ಸೂಟ್ ಮಾಡಿ ಸಾಯಿಸಿ ಬಿಡ್ತಾರೆ.
6: ಖಂಡಿತ ಖಂಡಿತ,
7: ಅದ ನೋಡ್ತಾ ಇದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಒಂದು ದೇಶದ ಮ್ಯಾಗ ನಮ್ಗೂ ಕೂಡ ಬರೀ ಅವ್ರಿಗೆ ಅಲ್ಲ, ಸಿನಿಮಾದವ್ರಿಗೆ ಅಲ್ಲ, ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಗೂ ಕೂಡ ನಮಗೆ ನಮ್ಮ ದೇಶದ ಮೇಲೆ ಒಂದು ಇದು ಇರ್ಬೇಕು, ಆಸಕ್ತಿ ಇರ್ಬೇಕು,
1: ಅಭಿಮಾನ ಇರ್ಬೇಕು.
7: ಹೌದು, ಅಭಿಮಾನ ಇರ್ಬೇಕು, ಯಾಕೆಂದ್ರೆ ನಮ್ಮ ದೇಶ ನಮ್ಮ ಹೆಮ್ಮೆ, ನಮ್ಮ ಭಾರತ ಅದು ನಮಗೆ ಹೆಮ್ಮೆ ಅಲ್ವಾ. ನಾವು ಕೂಡ ನಾವು ನಮ್ಮ ದೇಶದ ಮ್ಯಾಗೆ ತುಂಬಾ ಅಭಿಮಾನ ಇಟ್ಕೋಬೇಕು. ಬೇರೆ ಯಾರಿಗೂ ನಮ್ಮ ಒಂದು ಗುಟ್ಟನ್ನ ಬಿಟ್ಕೊಡ್ಬಾರ್ದು, ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ದೇಶವನ್ನ ಬೇರೆ ಯಾರ ಕೈಗೂ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಅದ್ರ ಕಾಲಾಗಿ ಏನೇ ಆದ್ರೂ ಪರವಾಗಿಲ್ಲ, ನಮ್ ದೇಶನ ಯಾವ್ದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಕ್ ಹೋಗ್ಬಾರ್ದು ಮೇಡಮ್ ಅವರೇ.
6: ಓಕೆ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
7: ಧನ್ಯವಾದಗಳು ಮೇಡಮ್ ಅವರೇ, ನಮಸ್ಕಾರ.
6: ನಮಸ್ತೆ.
1: ಚಿಕ್ಕಪ್ಪ ಅವ್ರು ಹೇಳ್ದಾಗೆ ನಮ್ಮ ದೇಶ ಅನ್ನುವಂತಹ ಒಂದು ಅಭಿಮಾನ ಇದೆಯಲ್ಲ ಅಲ್ವಾ, ಅದ್ರ ಮುಂದೆ ಯಾವ್ದು ಸರಿಸಾಟಿ ಇಲ್ಲ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
8: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರೇ.
6: ಸೌಮ್ಯ ಅವರೇ, ಹೇಗಿದ್ದೀರಿ?
8: ಆರಾಮಿದ್ದೀರಿ ಮೇಡಮ್? ನಿಮ್ದು ಟಿ ಆಯ್ತು ಮೇಡಮ್? ಅವ್ರಿಬ್ಬರ್ದು
6: ಕಾರ್ಯಕ್ರಮ ಆದ್ಮೇಲೆ ತಗೋಬೇಕು.
8: ಓಕೆ, ಇಬ್ಬರ್ದು ಅಂತ ಕೇಳಿದಾಗ ಇಬ್ಬರ್ದು ನಿಮ್ ಬರಂಗಿಲ್ಲ ಅಲ್ಲಿ, ಗೊತ್ತಾಯ್ತು ನನಗೆ.
1: ಕಾಫಿ ಆಯ್ತಾ? ಟೀ ಟೀ ಆಯ್ತಾ?
8: ಹೌದು ಮೇಡಮ್, ನಾನು ಯಾಕಂದ್ರೆ ಟೀ ಕುಡ್ರೆ ಹೊರಗಡೆ ಬರೋದು ಆಕಾಶವಾಣಿ ಕೇಳ ಈ ಶಿವಮೊಗ್ಗ ಕೇಳಕ್ಕೂ ಖುಷಿ ಆಗ್ತೈತಿ, ನನ್ ಎಲ್ಲಿನೂ ಒಂಥರ ಫ್ರೆಶ್ ಆಗ್ತೈತಿ,
1: ಮಾತಾಡ್ಲಿಕ್ಕೆ ಒಂದ್ ಸ್ಫೂರ್ತಿ ಬರುತ್ತೆ ಟೀ ಕುಡಿದ್ರೆ ಅಂತ.
8: ಹೌದು ಹೌದು ಮೇಡಮ್. ನಾನ್ ಹೇಳುದು ಮೇಡಮ್, ಸೈನಿಕ ಅಂತ ಫಿಲ್ಮ್ ಬಹಳ ಚೆನ್ನಾಗಿತ್ತು. ಈರಪ್ಪ ನಾಯಕರು ಚೆನ್ನಾಗಿತ್ತು, ಆದ್ರೆ ಅದನ್ನೆಲ್ಲರೂ ಹೇಳಿದಾರಲ್ಲ, ಈಗ ಸೈನಿಕ ಅನ್ನೋ ಫಿಲ್ಮು ಅವರು ಸತ್ತಾರಂತೇಳಿ ಸುದ್ದಿ ಬಂದಾಗ ನಾಯಿ ಗುರ್ತ ಹಿಡ್ತೈತಿ, ಆದ್ರೆ ಮನುಷ್ಯರ ಯಾರು ಗುರ್ತ ಹಿಡಿಯಂಗಿಲ್ಲ.
6: ಯೋಗೇಶ್ವರ್ ಫಿಲಂ ಅಲ್ವಾ ಅದು?
8: ಯಾವ್ದು ಮೇಡಮ್?
6: ಯೋಗೇಶ್ವರ್ ಅವರು ಹೀರೋ ಆಗಿ ನಟನೆ ಮಾಡಿದ್ದಾರೆ.
8: ಹೌದ್ ಹೌದು ಮೇಡಮ್, ಅವ್ರದ್ದು ಒಂದೇ ಫಿಲ್ಮ್ ನೋಡಿದ್ದೆ ನಾನು, ಮತ್ತೆ ಎತ್ತರೊಳಗ್ ನೋಡಿಲ್ಲ, ಇರ್ಬೋದು ಆದ್ರೆ ನಾವು ನೋಡಿಲ್ಲ, ಚೆನ್ನಾಗಿ ಐತೆ ಅಲ್ಲಿ ಫಿಲ್ಮು. ಲಾಸ್ಟ್ ಗೆ ಅವ್ರ ಅವ್ರು ಹೇಳ್ತೀನಿ ಅವ್ರನ್ನ ಗುರ್ತ ಹಿಡಿಯಂಗಿಲ್ಲ, ಅದು ಅಷ್ಟೊಂದು ಚೆನ್ನಾಗೈತಿ. ಮತ್ ಇನ್ನೊಂದ್ ವಿಶೇಷ ಹೇಳ್ಬೇಕು ಮೇಡಮ್, ನಮ್ ಚಿಕ್ಕಪ್ಪ ಸೈನಿಕರೊಳಗೆ ಇದ್ದ ಗವರ್ಮೆಂಟ್ ಹೋಗಿದ್ರು, ಅದು 40 ವರ್ಷ ಹಿಂದ್ಗಡೆ ಅಂತ ಹೇಳ್ತಾರ, ನಾ ಚಿಕ್ಕವಳು ಇದ್ದಾಗ ಅಂತ ಹೇಳ್ತಾರ. ಮನ್ಯಾಗ ಊಟ ಮಾಡಿ ಕೂತ್ ನಿಂತಿದ್ರಂತ, ಅವಾಗ ಅವ್ರಿಗೆ ಗುಂಡು ಹಾಕಿದ್ರಂತ. ಅದನ್ ನಮ್ಗೆ ದುಃಖದ ಅಂದ್ರು, ಈಗ ಈ ಟೈಮ್ ದಾಗ ಖುಷಿನೇ ಚಿಕ್ಕಪ್ಪ ಅಪ್ಪ ತಮ್ಮ
9: ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ರಲ್ಲ ಅಂತ
8: ಪ್ರಾಣ ಕೊಟ್ಟವ್ರು ಮೇಡಮ್. ಅವ್ರ ಮದ್ವೆಯಾಗಿ ಒಟ್ಟೆ 1 ವರ್ಷ ಇತ್ತಂತ, ಅವಾಗ ನಮ್ ಚಿಕ್ಕಮ್ಮ ಕೇಳಿದ್ರಂತ್ರಿ ಸರ್ಕಾರ, ನೀವೇನು ಗಂಡ್ ಮನೆಗೆ ಇರ್ತೀರ ಅಂತ ಅವ್ರ ಮನೆಗೆ ಹೋಗ್ತೀರ ಅಂದಾಗ, ಆಕಿ ಗಂಡ್ ಮನೆಗೆ ಇರ್ತೀನಿ ಅಂದಾಗ ಎಷ್ಟೆಷ್ಟೋ ಬಹಳ ಆಸ್ತಿ ಕೊಟ್ಟರು ಮೇಡಮ್ ಸರ್ಕಾರ. ಅವಾಗಿನಿಂದ ಅಷ್ಟು ಶ್ರೀಮಂತರ ಆದ್ರು ನಮ್ ತಾಕಾಗಳು. ಆದ್ರೂ ಅವ್ರು ಅಲ್ಲ, ಅವ್ರು ದೇಶಕ್ಕಾಗಿ ಪ್ರಾಣ ಕೊಟ್ಟರು, ಇವರು ತಮ್ಮ ಗಂಡನಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು.
6: ನಿಜ ನಿಜ.
8: ನಮ್ ಚಿಕ್ಕಮ್ಮನ ಅದೇ ರೀತಿ ಅಂದ್ರ, ಅವಾಗ 1 ವರ್ಷ ಆಗಿತ್ತ ಮದ್ವೆ, ಈ ವಯಸ್ಸಾಗೈತಿ, ಆದ್ರೂ ಅವಾಗಿನಿಂದ ಈಗಿನ ತನಕ ಒಂದೇ ತರ ಇದ್ದಾರ ಅವರು.
6: ಖಂಡಿತವಾಗ್ಲು ದೇಶಕ್ಕೋಸ್ಕರ ಈ ರೀತಿ ತ್ಯಾಗ ಮಾಡಿದಂತಹ ಮಹನೀಯರು ಸಾಕಷ್ಟು ಜನ ನಮಗ್ ಸಿಗ್ತಾರೆ.
8: ಹೌದೌದು ಮೇಡಮ್, ನಾವು ಅವಾಗವಾಗ ಎಲ್ಲರೂ ಕೇಳ್ತಿರ್ತೇವಲ್ಲ, ಅದಕ್ಕೆ ನಮ್ಮ ವಿಷಯನ ಹೇಳ್ಬೇಕಂತ ನನಗ್ ಮನಸ್ಸಾಯ್ತು.
6: ಖಂಡಿತ, ಒಂದ್ ಒಳ್ಳೆ ವಿಷಯವನ್ನ ನಮ್ಮ ಒಟ್ಟಿಗೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು.
8: ನಮಸ್ಕಾರ.
6: ಸ್ನೇಹಿತರೆ, ಪುಟ್ಟದೊಂದು ವಿರಾಮ ತೆಗೆದುಕೊಂಡು ಬರೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
11: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
10: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
12: PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
15: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
15: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
15: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
16: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
1: ಮತ್ತೊಮ್ಮೆ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನಾನು ಮತ್ತು ಅಜಯ್ ಮಹಾಲಕ್ಷ್ಮಿಯವರು ಸ್ವತಂತ್ರ ಹೋರಾಟದ ಭಾಗವಹಿಸಿದಂಥವರು, ಹಾಗೆ ಸ್ವತಂತ್ರದ ಹೋರಾಟದ ಒಂದು ಕಿಚ್ಚನ್ನು ಹೆಚ್ಚಿಸಿದಂಥ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ದೇಶ ಪ್ರೇಮವನ್ನು ಬೆಳಗಿಸುವಂಥ ಸಾಕಷ್ಟು ಸಿನಿಮಾಗಳು ನಾವು ನೋಡ್ತೀವಿ, ಅಂತಹ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ ಮಹಾಲಕ್ಷ್ಮಿ?
6: ಹೌದು,
1: ಸಾಕಷ್ಟು ಸಿನಿಮಾಗಳ ಬಗ್ಗೆ ಕೂಡ ಹೇಳಿದ್ರು.
6: ನೀವು ಕೂಡ ಕರೆ ಮಾಡಿದ್ರ ಬಗ್ಗೆ ಮಾತಾಡ್ಬೋದು. 9686692279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಮತ್ತೊಂದು ಕರೆ ರೆಡಿ ಇದೆ, ಮಾತಾಡೋಣ. ನಮಸ್ತೆ.
17: ನಮಸ್ತೆ ಮೇಡಮ್, ಇಬ್ರು ಲಕ್ಷ್ಮಿಯವರು ಶುಕ್ರವಾರ ದಿವಸ ಬಂದಿದ್ದೀರಾ? ಪವಿತ್ರ ಲಕ್ಷ್ಮಿ ಮಹಾಲಕ್ಷ್ಮಿ ಮೇಡಮ್ ಅವರು ಒಳ್ಳೆ ವಿಷಯನ ತಗೊಂಡಿದೀರ. ನಾಳೆ ಸ್ವಾತಂತ್ರ್ಯೋತ್ಸವ, 80th ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನದ ನಿಮ್ಗೆಲ್ಲರಿಗೂ ಮತ್ತೆ ಕೇಳಿದರೆ ಎಲ್ಲರಿಗೂ ಹಾರ್ದಿಕವಾದ ಶುಭಾಶಯವನ್ನು ಬಯಸ್ತೇನೆ.
1: ಧನ್ಯವಾದಗಳು ಸರ್, ನಿಮಗೂ ಸಹ ಶುಭಾಶಯಗಳು ಸರ್.
17: ಓಕೆ ಮೇಡಮ್, ಮತ್ತೆ ಬಂದ ಅದ್ರದ್ದು ಇದ್ರ ವಿಷಯಕ್ಕೆ ಬಂದಾಗ, ನಾನು ವೀರ ಸಿಂಧೂರ ಲಕ್ಷ್ಮಣ ಅಂತ ಒಂದು ಪಿಕ್ಚರ್ ನೋಡಿದ್ದೆ, ಬಸವರಾಜ ಕೆಸ್ತೂರ ಮಂಜುಳಾ ಮಾಡಿದ್ದು. ಬಾರಿ ಚೆನ್ನಾಗಿದೆ, ಇದು ಸ್ವಾತಂತ್ರ್ಯದ ಬಗ್ಗೆ ಬಾರಿ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಭಾರತ ರತ್ನ ಅಂತ ಒಂದು ಪಿಕ್ಚರ್ ಬಂದಿತ್ತು, ಆ ಪಿಕ್ಚರ್ ಅಲ್ಲೂ ಅಷ್ಟೇ ಒಳ್ಳೊಳ್ಳೆ ಈ ತಾಯಿ ನಮ್ಮದು ಈ ನಾಡು ನಮ್ಮದು ಅಂತ ಒಂದು ಹಾಡು ಒಳ್ಳೆ ಚೆನ್ನಾಗಿದೆ. ಇಂತ ಒಂದು ಸಂದರ್ಭದಲ್ಲಿ ಆಮೇಲೆ ಅಂಬರೀಷ್ ಇದು ಒಂದೇ ಮಾತ್ರ ನೋಡಿದೀನಿ,
6: ಅದು
17: ಅದು ಜಗ್ಗದ್ ಜಗ್ಗದ್ ಯಾರಿಗೂ ಜಗ್ಗದ್ ಅಂತ ಹಾಡಿದೆಯಲ್ಲ ಮೇಡಮ್, ಅದು ಈ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ನಮ್ಗೆ ಬಲಿದಾನ ಮಾಡಿದ್ದಾರೆ ಅನ್ನೋದನ್ನ, ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಕೊನೆಗೆ ನಾಥರಾಮ್ ಗೂಡ್ಸೆ ಅವರಿಂದ ಬಲಿ ಅಂತಕನಿಂದ ಬಲಿಯಾಗಿದ್ದಾರೆ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರಲಾಲ್ ನೆಹರು, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ್ ತಿಲಕ್, ಪ್ರತಿ ಒಬ್ರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಒಂದೊಂದು ಬೆವರನ್ನು ಹರಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ನಾವು ದೇಶವನ್ನು ಸುಭದ್ರವಾಗಿ ಉಳಿಸ್ಬೇಕು ಅಂತ ನಾವೆಲ್ಲ ಪ್ರಯತ್ನ ಪಟ್ಟು ಯುವಕರು ಮುಂದಿನ ಪ್ರಜೆಗಳು ಅಂತೆಲ್ಲ ಸೇರ್ಕೊಂಡು ಈ ಸ್ವಾತಂತ್ರ್ಯಕ್ಕೆ ಒಂದು ಗೌರವವನ್ನು ಕೊಟ್ಟು, ಮತ್ತು ಸ್ವಾತಂತ್ರ್ಯ ನಮ್ಗೆ ಯಾಕಂತ ಹೇಳಿದ್ರೆ ಬ್ರಿಟಿಷರ ಪರಕೀಯರ ಆಡಳಿತದಲ್ಲಿ ಇದ್ದು ನಾವು ಅದನ್ನ ಅವರೆಲ್ಲ ನಮ್ಗೆ ಅದನ್ನ ನಮ್ದು ನಮ್ಮ ದೇಶ ನಾವು ನಮ್ಮ ದೇಶದಲ್ಲಿ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ತಿರುಗಾಡ್ಬೋದು, ಜೊತೆಗೆ ಮಾತಾಡ್ಬೋದು ಅನ್ನೋ ಒಂದು ಸ್ವಾತಂತ್ರ್ಯವನ್ನು ದೊರಕಿಸ್ಕೊಟ್ಟಂತಹ ಮಹಾತ್ಮರನ್ನ ನಾವು ನಾಳೆ ನೆನೀಬೇಕು. 1947
6: ಸರ್ ಎಲ್ಲ ಇವತ್ತೆ ಏನ್ ಮುಗಿಸ್ಬಿಟ್ರೆ ಏನ್ ಕತೆ, ನಾಳೆಗೂ ಸ್ವಲ್ಪ ಇಟ್ಕೊಳ್ಳಿ.
17: ಅಂತ ಒಂದು ಶುಭ ಸಂದರ್ಭದಲ್ಲಿ ಎರಡು ಮಾತನ್ನ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಮೇಡಮ್.
9: ಸಂಕಪ್ಪ ಸರ್, ಈ ಸಮಯದಲ್ಲಿ ಯಾವ್ದಾದ್ರು ಒಂದ್ ಹಾಡು ಒಂದ್ ಲೈನ್ ಹೇಳ್ಬೋದಾ, ದೇಶ ಪ್ರೇಮವನ್ನ ಬೆಳಗಿಸುವಂತದ್ದು
17: ದೇಶಕ್ಕೆ
9: ನೆನಪಾಗುತ್ತ?
17: ದೇಶಕ್ಕೆ ನೆನಪಾಗದ್ ಮೇಡಮ್, ನಾಡಿಗಾಗಿ ತಾಯಿಗಾಗಿ ನಾ ಪ್ರಾಣ ನೀಡುವೆ, ದೇಶಕ್ಕಾಗಿ ನಾ ಅನ್ನ ನೀಡುವೆನೋ ಒಂದು ಬರುತ್ತೆ ವೀರಸಿಂಧರ
9: ಲಕ್ಷ್ಮಣದಲ್ಲಿ.
17: ಅದರಲ್ಲಿ ಮತ್ತೆ ಇನ್ನೊಂದು ಬಂದಿತ್ತು ಮೇಡಮ್, ವಯಸ್ಸಳ ಅಂತ ಪಿಕ್ಚರ್ ಬಂದಿತ್ತು, ಅದು ಬಾರಿ ಚೆನ್ನಾಗಿದೆ. ಅದರಲ್ಲೂ ಅಷ್ಟೇ ನಾಡಿಗಾಗಿ ತಾಯಿಗಾಗಿ ಪ್ರಾಣ ನೀಡುವೆ ವಯಸ್ಸಳದ ಹಾಡು. ಈ ಹಾಡುಗಳೆಲ್ಲ ನೀವು ಈಗ ಅರ್ಜೆಂಟ್ ಕೇಳಿದಾಗ ನಿಮ್ಮತ್ರ ಮಾತಾಡುವಾಗ ನಮ್ಮ ಸ್ಪಿರಿಟ್ ಅಲ್ಲಿ ಮಾತು ಹಾಡುಗಳು ಮಾತಾಯ್ತವೆ. ಅದರಲ್ಲೂ ಮಹಾಲಕ್ಷ್ಮಿ ಮೇಡಮ್ ಅವರು ಸಂತೂರು ಸಂತೂರು ಅಂತ ಹೇಳಿ ಹಂಗೆ ಅವರ ಬಾಯಿ ಆರೈಕೆ ನಮ್ಮ ಮುಂದೆ ಇರ್ಲಿ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಹೇಳ್ತೇನೆ ಮೇಡಮ್.
6: ಓಕೆ ಸರ್, ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು ಸಂಕಪ್ಪ.
17: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದ, ಧನ್ಯವಾದ.
6: ಎಸ್ ಸರ್, ಮತ್ತೊಂದು ಕರೆನ ಸ್ವೀಕಾರ ಮಾಡಿ.
9: ಉತ್ತರ ಕರ್ನಾಟಕ ಭಾಗದಲ್ಲಿ ವೀರ ಸಿಂಧೂರ ಅನ್ನುವಂತ ಒಂದು ಸಿನಿಮಾ ಎಷ್ಟು ಒಂದು ಪ್ರಚಲಿತವಾಗಿತ್ತು ಅಂದ್ರೆ, ದೇಶ ಪ್ರೇಮವನ್ನ ಬಗ್ಗೆ ಕಿಚ್ಚನ್ ಹತ್ತಿಸಿದಂತ ಒಂದು ಸಿನಿಮಾ ಅಂತ ಹೇಳ್ಬೋದಲ್ಲ,
6: ವೀರ ಸಿಂಧೂರ ಲಕ್ಷ್ಮಣ
9: ಅನ್ನುವಂತ ಸಿನಿಮಾ. ಹೌದು, ಹಾಗೆ ಮತ್ತೊಂದು ಕರೆ ಇದೆ ನೋಡೋಣ.
6: ನಮಸ್ತೆ.
18: ಹಲೋ, ನಮಸ್ತೆ ಮೇಡಮ್.
6: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಿ?
18: ಆರಾಮಿದ್ದೀವಿ ಮೇಡಮ್. ಏನೇ ಅಭಿನಂದನೆ ಇವೆಲ್ಲ ನಮ್ಮ ಪವಿತ್ರ ಮೇಡಮ್ ಅವರು, ನೀವು ಇವತ್ತು ಏನ್ ಮಹಾಲಕ್ಷ್ಮಿ ಮೇಡಮ್ ಅವರು ಶುಕ್ರವಾರ ನಮ್ಮ ಮನೆಗೆ ಬಂದ್ಬಿಟ್ಟಿರಲ್ಲ ಇವ.
6: ಹೌದೌದು, ನಿಮ್ಮನ್ನೆಲ್ಲ ಭೇಟಿ ಮಾಡೋಕೆ ಅಂತ ಬಂದ್ವಿ.
18: ಹೌದ್ರಿ ಮೇಡಮ್ ಅವ್ರ,
9: ಸ್ವಾತಂತ್ರ್ಯ ದಿನಾಚರಣೆ ಬಂತಲ್ಲ ಸರ್ ನಾಳೆ, ಹಾಗಾಗಿ.
18: ಹೌದೌದ್ರಿ ಮೇಡಮ್,
9: ಸ್ವಾತಂತ್ರ್ಯ ದಿನಾಚರಣೆ ಅಂತ ಇವತ್ತೆ.
18: ಹೌದೌದ್ರಿ ಮೇಡಮ್, ಯಾಕಂದ್ರೆ ಬಹಳ ಒಳ್ಳೆ ತಂದಿರಿ ಟಾಪಿಕ್ ನೀವು.
9: ಹಾ ಸರ್,
18: ಯಾಕಂದ್ರೆ ಮೇಡಮ್ ಇದು ಸ್ವಾತಂತ್ರ್ಯ ಅಂದ್ರೆ ನಮಗೆ ಒಂದು ಹಕ್ಕಿನ ದಿನ ಮೇಡಮ್.
9: ಹಕ್ಕಿನ ದಿನ.
18: ಯಾಕಂದ್ರೆ ನಮಗ್ ಹಕ್ಕನ್ನು ಕೊಟ್ಟವಾದ್ರಲ್ಲ, ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಭಗತ್ ಸಿಂಗ್ ಆಗ್ಲಿ, ಇವೆಲ್ಲರೂ ನಮಗ್ ಸ್ವಾತಂತ್ರ್ಯ ತಂದು ಕೊಡಕ್ಕೆ ಅವ್ರ ಪ್ರಾಣವನ್ನು ತ್ಯಾಗ ಮಾಡಿದಾರೆ ಮೇಡಮ್ ಅವ್ರು.
9: ಹೌದು.
6: ಇದಕ್ ಸಂಬಂಧಪಟ್ಟಂತಹ ನಿಮಗೆ ಯಾವ ಫಿಲಂ ಇಷ್ಟ ಆಗತ್ತೆ ಸರ್?
18: ನಮಗ ಇಷ್ಟು ವರ್ಷ ಸರ್ ಹೆಸರು ನೆನಪಾಗ್ತಾ ಇಲ್ಲ ಮೇಡಮ್.
6: ವೀರಪ್ಪ ನಾಯಕನ ಮುತ್ತಿನ ಹಾರನ?
18: ಅದು ಶ್ರುತಿ ಅವ್ರು ಮಾಡಿದಾರೆ ನೋಡ್ರಿ, ಅದ್ರಾಗ ಮಗನ್ ಹೊಡಿತಾರ ನೋಡ್ರಿ ಅವ್ರು.
6: ಹಾಗಾದ್ರೆ ಅದು ವೀರಪ್ಪ ನಾಯಕ.
18: ಹಾ, ವೀರಪ್ಪ ನಾಯಕ ಮೇಡಮ್. ಆ ಸಿನಿಮಾ ಮಾತ್ರ ಇಷ್ಟು ಚಂದ್ ಮಾಡಿದಾರ್ರಿ ಅವರು. ಆ ರೀತಿ ನಮಗ್ ಏನ್ ಮಾಡ್ತಾರೆ ಮೇಡಮ್, ಈಗ ಆ ರೀತಿ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಮೇಡಮ್. ಅದನ್ನ ಯಾಕಂತ ಕೇಳಿದ್ರೆ, ಸ್ವಾತಂತ್ರ್ಯ ಹೋರಾಟ ಮಾಡ್ತಾರೆ ಎಲ್ಲರು, ಆದ್ರೆ ನಮ್ಮ ಸ್ವಾರ್ಥ ಬಹಳ ಇರುತ್ತೆ ಅದರಲ್ಲಿ,
9: ಸ್ವಾರ್ಥ ಇರುತ್ತೆ ಅಂತ.
18: ಈಗಿನ ಕಾಲ ಹೇಳ್ತೀನಿ ಮೇಡಮ್, ಈಗಿನ ಜವಾನ ಹೇಳ್ತಿದ್ನ ನನ್ಗೆ
9: ಈಗಿಂದ.
18: ಅವಾಗಿನ ಅವ್ರು ಏನ್ರಿ, ಸ್ವಂತ ಅವರು ಹೋರಾಟ ಮಾಡಿದಾರೆ, ಯಾರಾಗ್ಲಿ ಸಂಗೊಳ್ಳಿ ರಾಯಣ್ಣ ಆಗ್ಲಿ, ಕಿತ್ತೂರು ಚೆನ್ನಮ್ಮ ಆಗ್ಲಿ, ಇವೆಲ್ಲರೂ ಸ್ವಂತ ಹೋರಾಟ ಮಾಡಿದಾರ್ರಿ.
9: ಹೌದು,
18: ನಮ್ಮ ಒನಕೆ ಒಬ್ಬವ ಆಗ್ಲಿ ನೋಡ್ರಿ, ಅವ್ರು ಎಂತಿಂತ ಸಾಧನೆ ಮಾಡಿ ಹೋಗಿದಾರೆ ಮೇಡಮ್ ಅವರು.
6: ನಿಜ.
18: ಹಾ, ಮತ್ತ ಅಂತವ್ರು ಈಗ ಯಾರ್ದಾರ ನೋಡ್ರಿ, ಬೇಕಾದ್ರೆ ನೀವ್ ಯಾರೇ ಒಂದ್ ಏನಾರ ಮಾಡ್ತಿದ್ರ ಅಂದ್ರ ಒಂದ್ ಏನ್ ಮಾಡ್ತಾರ ಮೇಡಮ್, ಏ ಸುಮ್ಕೊಂಡ್ರು ನೀ ಯಾಕ್ ನಿನ್ಗೆ ಎದಕ್ ಬೇಕು ಓದ್ ಕೇಳ್ತಾರ ನಮ್ಮನಿ.
6: ಓಕೆ ಸರ್, ನಿಮ್ಗೊಂದ್ ಚಾನ್ಸ್ ಸಿಕ್ರೆ ನೀವ್ ಯಾವ ಪಾತ್ರನ ಮಾಡ್ಲಿಕ್ಕೆ ಇಷ್ಟ ಪಡ್ತೀರಿ, ಸೈನಿಕ ಪಾತ್ರನ ಅಥವಾ ದೇಶ ಪ್ರೇಮವನ್ನ ಸಾರುವಂತ ಪಾತ್ರ?
18: ನಮಗ ದೇಶ ಸಾರು, ದೇಶಕ್ಕೆ ಒಳ್ಳೇದಾಗುವಂತ ಪಾತ್ರ ಮಾಡ್ಬೇಕ್ರಿ ಮೇಡಮ್ ನಾವು.
6: ಓಕೆ ಸರ್, ಸೂಪರ್ ಸರ್, ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರ್.
18: ಧನ್ಯವಾದ ಮೇಡಮ್.
6: ಓಕೆ, ಮತ್ತೊಂದು ಕರೆ
9: ಸರ್ ಕರೆ ಮಾಡಿದ್ರು, ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಸರ್, ನಮಸ್ತೆ.
19: ನಮಸ್ಕಾರ ಮೇಡಮ್ ಅವ್ರ.
9: ನಮಸ್ತೆ, ಹೇಗಿದ್ದೀರಾ ಸರ್?
19: ಆರಾಮಿದ್ದೀರಿ ಮೇಡಮ್? ನೀವ್ ಹೆಂಗದಿರಿ?
6: ಬಸವನ ಬಾಗೇವಾಡಿ ರಮೇಶ್ ಅವ್ರ?
19: ಹೌದೌದ್ರಿ ಮೇಡಮ್.
6: ಹೇಗಿದೆ ಬಸವನ ಬಾಗೇವಾಡಿ?
9: ಊಟ ಆಯ್ತು ಸರ್.
19: ಚಲೋ ಐತ್ರಿ ಮೇಡಮ್. ಮಳೆನೇ ಇಲ್ರಿ, ದುಸ್ಗಾಲ ಐತ್ರಿ ಮೇಡಮ್ ನಮ್ ಕಡೆ ಎಲ್ಲ.
9: ಓಕೆ, ಮಳೆ ಬಂದೇ ಇಲ್ಲ ಈ ಸರಿ ಅವ್ರಿಗೆ.
19: ಹೌದ್ರಿ ಮೇಡಮ್, ನಮಗ್ ಮಳೆ ಬಂದಿಲ್ರಿ. ನಾವ್ ದನ ಕುರಿ ಆಡ ಸಾಕಾಣಿಕೆ ಮಾಡ್ಕೊಂಡು ಬಡ ರೈತರು ಮೇಡಮ್ ಈ ಕಡೆ ಎಲ್ಲ. ಮಳೆ ಇದ್ರೆ ಎಲ್ಲ, ಮಳೆ ಇಲ್ರಿ ಮೇಡಮ್.
6: ಮಳೆ ಆಶ್ರಿತ ಬೆಳೆಗಳನ್ನೇ ಬೆಳೆಯೋದ್ ನೀವು?
19: ಹೌದ್ರಿ ಮೇಡಮ್, ಈ ಕಡೆ ಮಳೆ ಆಶ್ರಿತ ಬೆಳೆನೇ ರೀ ಮೇಡಮ್.
6: ಓಕೆ ಸರ್. ರಮೇಶ್ ಸರ್,
19: ಮಳೆ ಇಲ್ರಿ ಮೇಡಮ್. ಇದೊಂದ್ ದೊಡ್ಡ ನಾಡ ಹಬ್ಬ ಬಂದೈತಲ್ಲ, ಅದಕ್ಕೆ ಖುಷಿ ಪಡೀನ್ರಿ ಮೇಡಮ್. ಇದು ಬರಗಾಲ ಇರ್ಲಿ ಮಳೆಗಾಲ ಇರ್ಲಿ, ಅದನ್ನಂತರ ಅದ್ದೂರಿಯಾಗಿ ಆಚರಿಸಲೇಬೇಕ್ರಿ ಮೇಡಮ್.
6: ನಿಜ.
19: 80ನೇ ವರ್ಷದ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಮೇಡಮ್. ಮುನ್ನಾ ದಿನವಾಗಿ ನಿಮಗೂ ಕೇಳುವರಿಗೂ ಸಿಬ್ಬಂದಿ ವರ್ಗಕ್ಕೂ
9: ಧನ್ಯವಾದ ಸರ್. ನಿಮಗೂ ಸಹ ಶುಭಾಶಯಗಳು ಸರ್.
19: ನನಗ ವೀರಪ್ಪ ನಾಯ್ಕನೇ ಬಾಳ ಇಷ್ಟ ಆಗೈತ್ರಿ ಮೇಡಮ್. ಸುಮಾರು ಸಾರಿ ನೋಡಿನ್ರಿ, ಅದನ್ನ ಥಿಯೇಟರ್ಕ್ ಹೋಗ್ಯಾರಿ ಮೇಡಮ್. ಅವು 12 ತೆಗೆದ್ರೆ 3 ಗಂಟೆಗೆ ಮುಗಿದ್ರಿ ಮೇಡಮ್. 3 ಗಂಟೆದಿಂದ ಮತ್ತೆ 6 ಗಂಟೆವರೆಗೂ ಮತ್ತೆ ಟಿಕೆಟ್ ತೆಗಿದ್ರಿ ಮೇಡಮ್.
9: ಮತ್ತೆ ನೋಡ್ತಿದ್ರಿ? ಅಷ್ಟು ಇಷ್ಟವಾದ
19: ನೋಡಿದ್ರಿ? ಒಂದ್ ದಿವಸಕ್ಕೆ 3 ಸಾರಿ ನೋಡಿ ನೋಡಿ ಬಂದಿನ್ರಿ ಮೇಡಮ್. ಅದನ್ನ
9: ಅದ್ರಲ್ಲಿ ಯಾವ ಸೀನ್ ತುಂಬಾ ಇಷ್ಟ ಆಗಿದೆ ನಿಮ್ಗೆ?
19: ಅದು ಅವ್ರ ಅಣ್ಣತಮ್ಮರೊಳಗೆ ಮತ್ತ ಅವ್ರ ಶೋಭರಾಜ್ ಅವ್ರ ದೊಡ್ಡಪ್ಪನ ಮಗ ಏನ್ ಚಿಕ್ಕಪ್ಪನ ಮಗನ ಇರ್ತಾರಲ್ರಿ ಮೇಡಮ್, ಅವ್ರ ಇದು ಧ್ವಜ ಕೆಡಿ ಕೇಸ್ ಬೆಂಕಿ ಹಚ್ಚಕ್ ಹೋಗ್ತಾರೆ ಮೇಡಮ್. ಅವ್ರ ತಾಯಿಯವ್ರು ಬಿಡಬೇಡ ವೀರು ಅಣ್ಣನ ಹೋಗಿ ಅವ್ರ ಕೈನೇ ಕಟ್ ಮಾಡಿ ಬಿಡ್ತಾರೆ ಮೇಡಮ್.
9: ಕಟ್ ಮಾಡ್ತಾರೆ,
19: ಕೈ ಕಟ್ ಮಾಡಿ ಅದನ್ನ ಬಾವುಟನ ಹಿಡ್ಕೊಂಡ್ಬಿಡ್ತಾರೆ ಮೇಡಮ್. ನೆಲಕ್ ಬೀಳಿಸಿ ಕೊಡಂಗ್ರಿ ಅಂದ್ರ ನಮ್ಮವ್ರೊಳಗೆ ನಮ್ ನಮ್ಮ ಮಳ್ಳಿ ಹಿಂಗ್ ಕೀಟಕರು ಇರ್ತಾರ ಅನ್ನೋದು ಅದ್ರ ಸಂದೇಶ ರೀ ಮೇಡಮ್. ಇವ್ರದ್ದು ಅಷ್ಟು ದೇಶ ಪ್ರೇಮ ಇರ್ತೈತಿ ಒಳಗ, ಅವ್ರ ಮಗನೇ ಮತ್ತ ದೇಶದ ವಿರುದ್ಧ ಆಗಿಬಿಡ್ತಾರೆ ಮೇಡಮ್. ಹಂಗಾಗಿ ಅದು ಒಂದೇ ಮಾತ್ರ ಮೇಡಮ್, ಇವು ಬಾಳ ಹಿಡಿಸ್ತಾವ್ರಿ ಮೇಡಮ್
9: ಈ ಸಿನಿಮಾ ನಿಮ್ಗೆ.
19: ಅದ್ರೊಳಗನು ಒಬ್ರು ರಾಮ್ಕುಮಾರ ವಿನೋದ್ ರಾಜ್ಯರು ಸಾತ್ರನು ಅದನ್ನ ಹೊಟ್ಟಿ ಒಳಗ್ ಬಾವುಟ ಚುಚ್ಕೊಂಡು ಸಾಯ್ತಾರಿ ಮೇಡಮ್ ಒಂದೇ ಮಾತ್ರ. ಈ ನಮ್ ಬಾಗೇವಾಡಿ ಜಾತ್ರೆಗ ಹೆಚ್ಚಿತ್ರಿ ಮೇಡಮ್, ಅದು ಥಿಯೇಟರ್ಕ ಗದ್ಲ ಮಾಡಿ ಒಂದು ಕರಣ್ ಅರ್ಜುನ್ ಹೆಚ್ಚಿತ್ರಿ ಮೇಡಮ್. ಎರಡ್ ಥಿಯೇಟರ್ ಇದ್ದಿರ ಬಾಗೇವಾಡಿಯಾಗ. ಕರಣ್ ಅರ್ಜುನ್ ಹಿಂದಿ ನಮಗ್ ತಿಳಿಯಂಗ್ ತೆಗದ್ ಕೇಸಿ ಕನ್ನಡ ಹಾಕ್ರಿ ಅಂತೇಳಿ ಕಲ್ ತೂರಾಡಿ ಕೇಸಿ ಕನ್ನಡ ಇವ್ನು ಒಂದೇ ಮಾತ್ರ ಸಿನಿಮಾ ಹಾಕಿಸ್ಕೊಂಡ್ ನೋಡಿದ್ದೇವ್ರಿ ಮೇಡಮ್. ಅಲ್ಲಿ ಥಿಯೇಟರ್ಕ್ಕೆ
9: ಸಿನಿಮಾ ಹಾಕ್ಸ್ಲಿಕ್ಕೂ ಹೋರಾಟವನ್ನ ಮಾಡಿ ಹಾಕ್ಸಿದೀರಾ ನೋಡಿ.
19: ಹಾ ಅಂದ್ರ ಅವ್ರ ಒಂದ್ 2 ಸಾಲ ಆಗಿ ಬಂದ್ರಿ, ನೀವು ಬನ್ರಿ ಯಾರ ಕಡೆ ಸಾಲ ಹೆಚ್ಚಿರ್ತೈತಿ, ಹಿಂದಿಗ್ ಹೆಚ್ಚಿದ್ರೆ ಹಿಂದಿನ ಹಾಕ್ತೇವ್, ಕನ್ನಡದವ್ರ ಇದ್ರ ಕನ್ನಡ ಹಾಕ್ತೇವ್ ಅಂದ್ರಿ ಮೇಡಮ್. ಅತಿ ಹೆಚ್ಚು ಸೈನ್ಯ ಕನ್ನಡದವ್ರು ಆದೇವ್ರಿ ಮೇಡಮ್, ಎಲ್ಲೋ ಒಬ್ಬೊಬ್ರು ಹಿಂದಿ ನೋಡೋರ್ ಆದ್ರ ಹಂಗಾಕಿ ಅವ್ರನ್ನ ಸಮಾಧಾನ ಪಡಿಸಿ ನೆಕ್ಸ್ಟ್ ನಿಮ್ಗೆ ಹಾಕಿ ತೋರಿಸ್ತೀವಿ. 12ರಿಂದ ಈಗ 12ವರೆಗೂ ಇವ್ರಿಗೆ 9 ಗಂಟೆಯಿಂದ 12 ಗಂಟೆ ತನ ನಾವು ಒಂದೇ ಮಾತ್ರ ತೋರಿಸ್ತೇವ. ಮತ್ತ ಅದ್ರಾಗ ಯಾರೋ ಹಾದ್ರು, ಯಾರೋ ಒಂದಿಸ್ ಮೇಲೆ ನಮ್ ಕಡೆನೆ ಬಂದ್ರಿ ಮೇಡಮ್. ನೋಡಿ ಖುಷಿ ಪಟ್ಟಿದ್ದು ಐತ್ರಿ ಮೇಡಮ್. ದೇಶ ಪ್ರೇಮ ಎಲ್ಲರಲ್ಲೂ ಬೇಕೇರಿ ಮೇಡಮ್. ನಾವು ಓದ್ಲಿ ಓದ್ಲಾರ ಇರ್ಲಿ, ಈ ಭಾರತದಲ್ಲಿ ಹುಟ್ಟಿ ಭಾರತದ ಅನ್ನ ನೀರು ಗಾಳಿ ಕುಡಿತೀವ ಅಂದ್ಮೇಲ್ರಿ ಮೇಡಮ್ ನಮ್ಮ ದೇಶ ನಮ್ಮ ಹೆಮ್ಮೆ ನಮ್ಮ ಊರಿಂದ ಹಿಡಿದು ನಮ್ಮ ದೇಶದ ತನ ನಮ್ಮಲ್ಲಿ ದೇಶ ಪ್ರೇಮ ಇರ್ಲೇಬೇಕ್ರಿ ಮೇಡಮ್. ಪ್ರತಿಯೊಬ್ಬರಿಗೂ
9: ಪ್ರತಿಯೊಬ್ಬರಲ್ಲಿ ಕೂಡ ದೇಶಾಭಿಮಾನ ಅನ್ನೋದು ಇರ್ಲೇಬೇಕು ಸರ್.
19: ಇರ್ಲೇಬೇಕ್ರಿ ಮೇಡಮ್. ನಾವ್ ಓದ್ದವಲ್ಲ ನನಗ ಇಷ್ಟು ತಿಳಿದು ಇಷ್ಟು ಹೇಳಿನ್ರಿ ಮೇಡಮ್ ಈ ಅವಕಾಶದಾಗ.
6: ಓಕೆ ಸರ್, ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರೆ, ಹಾಗೆ ನಿಮ್ಮ ಅಭಿಮಾನ ಕೂಡ ಎಷ್ಟಿದೆ ಅಂತ ನಮಗ್ ಕೂಡ ಗೊತ್ತಾಯ್ತು. ಧನ್ಯವಾದಗಳು ರಮೇಶ್ ಸರ್.
19: ನಮಸ್ಕಾರ ಮೇಡಮ್ ಅವಕಾಶಕ್ಕೆ.
6: ಓಕೆ ಸರ್. ಖಂಡಿತವಾಗ್ಲಿ ಎಂತಹ ಅಭಿಮಾನದಿಂದ ಇವರು ಫಿಲಂಗಳನ್ನ ನೋಡ್ತಾರೆ, ಅದರಲ್ಲೇ ಗೊತ್ತಾಗುತ್ತೆ ದೇಶಾಭಿಮಾನ ಎಷ್ಟಿದೆ.
9: ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
20: ವೀರ ವನಿತೆಯರಿಗೆ
9: ನಮಸ್ತೆ. ರಾಜು ಸರ್
6: ನಮಸ್ತೆ. ನಮ್ಮ ಪ್ರೀತಿಯ ಅಭಿಮಾನಿಗಳಿಗೆ
20: ನಡೀತಾ ಇದೆ ಸ್ವಾತಂತ್ರ್ಯೋತ್ಸವ, ಹೊಸ ದಿನ
6: ನಡೀತಾ ಇದೆ, ನಡೀತಾ ಇದೆ ಉತ್ಸವ, ಹಾಗೆ ಎಲ್ಲ ತಯಾರಿ.
20: ಸ್ವಾತಂತ್ರ್ಯೋತ್ಸವದ ವಿಚಾರವನ್ನ ಕೊಡಕ್ಕೆ ಇಬ್ರು ಒಳ್ಳೆ ಜೋಡಿಗಳೇ ಬಂದ್ಬಿಟ್ಟಿದ್ದೀರಾ. ತುಂಬಾ ನಿಮ್ಮ ಧ್ವನಿ ಕೇಳಿ ತುಂಬಾ ಖುಷಿ ಆಯ್ತು. ಅಲ್ಲ, ನಮ್ಮವ್ರು ಎಲ್ಲರೂ ಅಷ್ಟೇನೆ, ತುಂಬಾ ಚೆನ್ನಾಗಿ ಇರುತ್ತೆ. ಆದ್ರೆ ಒಂದು ವಿಶೇಷವಾಗಿ ನಿಮ್ಮಿಬ್ಬರದು ಧ್ವನಿ ಚೆನ್ನಾಗಿ, ನಿಮ್ಮ ಒಂದು ಕಾರ್ಯಕ್ರಮ ಚೆನ್ನಾಗಿರುತ್ತೆ. ನಾವು ಮತ್ತೆ ಅವ್ರ ಹಾಗೆ ಇವ್ರು ಹೀಗೆ ಏನಂಗಿಲ್ಲ, ನಮ್ಮ ಬಾನುಲಿಯ ಪ್ರತಿಯೊಬ್ರು ಒಂದೊಂದು ಸರ್ ಅವರದ್ದೇ ಆದ ಒಂದು ವಿಚಾರಗಳನ್ನ ಹಂಚಿಕೊಳ್ತೀರಾ, ಅದು ನಮಗೆ ತುಂಬಾ ಖುಷಿ. ಅದು ನಾಳೆ ಸ್ವಾತಂತ್ರ್ಯೋತ್ಸವ, ನಿಮ್ಮೆಲ್ಲರಿಗೂ ನಮ್ಮ ಆತ್ಮೀಯ ಪ್ರೀತಿಯ ಸಹೋದರ ಸಹೋದರಿಗೆ ಬಾನಿಯಲ್ಲಿ ಇರೋರು ಎಲ್ಲರಿಗೂ ಮುನ್ನಾ ದಿನದ ಶುಭಾಶಯಗಳು.
9: ಧನ್ಯವಾದಗಳು.
20: ಹಾಗೆ ನನಗೆ ನನಗೆ ತುಂಬಾ ಇಷ್ಟ ಆಗಿರೋ ಫಿಲಮ್ ಸಿನಿಮಾ ಅಂದ್ರೆ ಮೇಡ ಸಿಂಧೂರ ಲಕ್ಷ್ಮಣ.
9: ಸಿಂಧೂರ ಲಕ್ಷ್ಮಣ
20: ನೀವು ಸಿಂಧೂರ ಲಕ್ಷ್ಮಣ ನೋಡಿದಿರಲ್ಲ ಗೊತ್ತಿಲ್ಲ, ಆ ಒಂದು ಸಿನಿಮಾ ಮೇಡಮ್ ನಾನಂದ್ರೆ ಸಾಮಾನ್ಯ ಅವಾಗ ಏಳನೇ ಕ್ಲಾಸ್ ಆರನೇ ಕ್ಲಾಸ್ ಓದ್ತಾ ಇದ್ದೆ. ಆ ಟೈಮ್ನಲ್ಲಿ ನಮ್ಮ ಟೆಂಟ್ ಇಲ್ಲೊಂದು ಟೆಂಟ್ ಇತ್ತು ಲಕ್ಷ್ಮೀ ರಂಗನಾಥ ಟೂರಿಂಗ್ ಟಾಕೀಸ್ ಅಂತ, ಅದ್ರಲ್ಲಿ ಹಾಕಿದ್ರು. ಅವಾಗ ಬಸವರಾಜ್ ಗುಡಿಗೇರಿ ಅಭಿನಯ ಆ ಒಂದು ಚಿತ್ರ ಇವತ್ತಿಗೂ ನನಗೆ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ಆ ಸಾಮಾನ್ಯ ಅದೊಂದು ಸಿನಿಮಾನ ಒಂದು ಆ ಟೈಮಲ್ಲಿ ಒಂದ್ ಸೀರಿಯಲ್ ನೋಡಿದೀನಿ. ಅದಾದ ನಂತರ ಇದು ಆರು ವರ್ಷಗಳ ನಂತರ ನಮ್ಮ ಲೊಕ್ಕಳ್ಳಲ್ಲೂ ಗಾಯತ್ರಿ ಚಿತ್ರ ಮಂದಿರ ಅಂತ ಇತ್ತು, ಅಲ್ಲಿ ನೋಡಿದೀನಿ.
9: ಬಿಡುಗಡೆ ಆಗಿದೆ ಸಿನಿಮಾ ಎಪ್ಪತ್ತೇಳರಲ್ಲಿ ಬಿಡುಗಡೆ ಆದಂತ.
20: ಹೌದು ಹೌದು ಮೇಡಮ್, ಒಂದು ಐದಾರು ಸರಿ ನೆನ ನೋಡಿದೀನಿ ನಾನು ಆ ಫಿಲಮ್. ಅಂದ್ರೆ ನಂಗೆ ಅಷ್ಟು ತುಂಬಾ ಇಷ್ಟವಾದ ಚಿತ್ರ ಅದು. ಸಿಂಧೂರ ಲಕ್ಷ್ಮಣ ನಮ್ಮ ದೇಶಕ್ಕಾಗಿ ಹೋರಾಡುವ ಒಂದು ಸಂದರ್ಭ. ಆಮೇಲೆ ನಮ್ಮವರೇ ಅವನ್ನ ಹಿಡಿದು ಕೊಡೋ ಒಂದು ಸಂದರ್ಭದಲ್ಲಿ ಅದು ಯಾರಿಗೂ ಮರೆಯಕ್ಕಾಗದ. ಯಾಕೆಂದ್ರೆ ಈ ಅಮ್ಮನೆ ಒಬ್ಬ ವ್ಯಕ್ತಿ ಊಟ ಮಾಡುವಾಗ ಕಾಯ್ತ ಕೂರ್ತಾನಂತೆ, ಆದ್ರೆ ಸಿಂಧೂರ ಲಕ್ಷ್ಮಣನ ಊಟಕ್ಕೆ ಕುಂಡ್ರಿಸಿ ಈ ಬ್ರಿಟಿಷರಿಗೆ ಹಿಡ್ಕೊಳಕ್ ಹೋಗ್ತಾರೆ. ಆ ಒಂದು ಸನ್ನಿವೇಶ ಇದೆಯಲ್ಲ ಮೇಡಮ್, ಅದು ಯಾವತ್ತೂ ಮರೆಯಕ್ಕಾಗದಿರುವಂತ ಸನ್ನಿವೇಶ. ನಮ್ಮ ದೇಶಕ್ಕೋಸ್ಕರ ಹೋರಾಡಿದವರು ಪ್ರತಿಯೊಬ್ಬರು ಅಷ್ಟೇ, ನಾವು ಇವತ್ತು ನೆನ್ಸ್ಕೊಂಡ್ರೆ ಸಾಲದು, ಪ್ರತಿ ದಿನಾನು ನೆನ್ಸ್ಕೊಳ್ತೇನೆ ಇರ್ಬೇಕು. ಅದ್ರ ಜೊತೆಯಲ್ಲಿ ಭಾಷಣ ಮಾಡುವಾಗ ನೀವು ನೆಹರು ಅಂತ ಇರ್ಬೇಕು, ಗಾಂಧಿ ಅಂತ ಇರ್ಬೇಕು, ಸಂಗೊಳ್ಳಿ ರಾಯಣ್ಣ ಅಂತ ಇರಬೇಕು ಅಲ್ಲ, ನಾವೆಲ್ಲರೂ ಇರ್ಬೇಕು ಅನ್ನೋದನ್ನ ಆ ಪಾಠ ಕಲಿಬೇಕು ಮೇಡಮ್. ಅವರಿಗೆ ನೀವ್ ಇರ್ಬೇಕು ಅಂತ ಹೇಳಿದ್ರೆ ನಾವ್ ಹೆಂಗಿರ್ಬೇಕು ಅಲ್ವಾ? ಹಾಗಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಪ್ರತಿ ಒಂದು ವಿಚಾರನು ಈಗ ಹಂಚಿ ತಿಳಿಸ್ಲೇಬೇಕಾಗಿದೆ. ಯಾಕೆಂದ್ರೆ ಈಗಿನ ಮಕ್ಕಳಿಗೆ ಯಾವುದೇ ವಿಷಯಗಳು ಗೊತ್ತಾಗ್ತಾ ಇಲ್ಲ. ನೀವು ಗೋರ್ಮೆಂಟ್ ಶಾಲೆಗೆ ಹೋಗಿ ಮಕ್ಕಳಿಗೆ ಪ್ರತಿ ಒಂದು ಫೋಟೋಗೂ ಪ್ರತಿಯೊಬ್ಬ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಯೋಧರನ್ನ ಮಕ್ಕಳಿಗೆ ಕುಂಡ್ರಿಸಿ ಆ ಫೋಟೋ ಇಟ್ಟು ಅವರಿಗೆ ಅವರ ಬಗ್ಗೆ ವಿಚಾರಗಳನ್ನ ಹಂಚುತ್ತಾರೆ. ಅದೇ ಈಗಿನ ಬೇರೆ ಶಾಲೆಗಳಲ್ಲಿ ಏನ್ ಮಾಡ್ತಾರೆ ಹೇಳಿ, ಬರೀ ಅಂಕ ಪಟ್ಟಿಗೋಸ್ಕರ ಒದ್ದಾಡ್ತಾರೆ. ಅದಾಗ್ಬಾರ್ದು ಮೇಡಮ್. ಪ್ರತಿ ಮಕ್ಕಳಿಗೂ ಪ್ರತಿ ಒಂದು ವಿಚಾರ ತಿಳಿಸಿ ಅವರ ಒಂದು ಸಂಸ್ಥೆಗೆ ಬೆಳೆಸ್ಲಿ, ಬೆಳೆಸಬಾರ್ದು ಅಂತ ಹೇಳಿಲ್ಲ. ಅದ್ರ ಜೊತೆಯಲ್ಲಿ ನಮ್ಮ ದೇಶ ಪ್ರೇಮ ಬೆಳೆಸಬೇಕು, ನಮ್ಮ ದೇಶಕ್ಕೋಸ್ಕರ ಹೋರಾಡದವ್ರನ್ನ ನೆನೆಸಬೇಕು, ಅವ್ರನ್ನ ಸ್ಮರಿಸುವಂತೆ ಮಕ್ಕಳಿಗೆ ಮಾಡ್ಕೊಡ್ಬೇಕು. ಆವಾಗ್ಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಒಂದ್ ಅರ್ಥ. ಆಮೇಲೆ ಹೀಗೆ ಮುಂದುವರಿತಾ ಹೋಗ್ತಾ ಇದ್ರೆ ನಮ್ಮ ದೇಶ ಸ್ವಾತಂತ್ರ್ಯ ತಗೊಂಡು ಅವಾಗ ಅವ್ರಿದ್ದವ್ರಿಗೆ ಏನಾದ್ರು ನೋಡ್ತಾ ಇದ್ರೆ ಕಣ್ಣೀರ್ ಹಾಕ್ಬಿಡ್ತಾರೆ ಮೇಡಮ್. ಅಂತ ಸ್ಥಿತಿಗೆ ಬಂದಿದೆ, ಅದು ಆಗ್ಬಾರ್ದು. ಮುಂದೆ ಅದು ನಮ್ಮ ಜನ ಎಚ್ಚೆತ್ಕೊಂಡು ನಮ್ಮ ದೇಶಕ್ಕೋಸ್ಕರ ಹೋರಾಡಲಿ ಅನ್ನೋದೇ ನನ್ನ ಒಂದು
9: ಆಶಯ
20: ಅಭಿಮತ ಮೇಡಮ್. ತುಂಬಾ ಖುಷಿ ಆಯ್ತು, ಧನ್ಯವಾದ. ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ, ಖುಷಿ ಆಯ್ತು. ನಾಳೆ ನಮ್ಮ ಮೇಡಮ್ ಗ್ರಂಥಾಲಯದ ಹಸೀನಾ ಮೇಡಮ್ ಅವರು ಮಾತುಕತೆ ಇದೆ 11-12 ಗಂಟೆ, ಅದಕ್ಕೂ ಕೇಳಕ್ ಕಾಯ್ತಾ ಇದೀನಿ. ನಮ್ಮ ಮನೆಯವ್ರಿಗೆ ಅಲ್ಲೇ ಅಂದೆ ಇವತ್ತು ನಾಳೆ ಹಸೀನಾ ಮೇಡಮ್ ಅವ್ರದ್ದು ಮಾತುಕತೆ ಇದೆ ಅಂತ. ಅವರು ನಮ್ಮ ತುಂಬಾ ಆತ್ಮೀಯರವರು.
9: ಎಲ್ಲ ಕಾರ್ಯಕ್ರಮಕ್ಕೂ ಕರೆ ಮಾಡಿ ಮಾತಾಡಿ ಸರ್, ಎಲ್ಲ ಕಾರ್ಯಕ್ರಮವನ್ನು ಕೇಳಿ.
20: ನಾವೆಲ್ಲದೂ ಕೇಳ್ತಾ ಇರ್ತೀವಿ ಮತ್ತೆ ಅದಕ್ಕೆ ಹಂಗೆ ಕೇಳ್ತಾ ಇರೋದ್ರಿಂದಾನೆ ತಾನೇ ನಾಳೆ ಯಾರು ಆ ಸೀಟಲ್ಲಿ ಕೂರ್ತಾ ಇದ್ದಾರೆ ಅಂತ ಹೇಳಿದ್ದೀಗ.
9: ಓಕೆ ಸರ್, ಧನ್ಯವಾದ ಸರ್ ಕರೆ.
20: ಧನ್ಯವಾದ.
6: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ನಮಸ್ತೆ.
0: ಹಲೋ, ನಮಸ್ಕಾರ ಮೇಡಮ್.
6: ನಮಸ್ತೆ, ಯಾರಿದು?
0: ನಾವು ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ್ ಮಾತಾಡೋದು ಮೇಡಮ್.
6: ಕೆಂಪಣ್ಣ
0: ವಾಡಪ್ಪಗೋಳ್.
6: ಮತ್ತೊಮ್ಮೆ ಹೇಳಿ ಸರ್ ಹೆಸರು.
0: ಕೆಂಪಣ್ಣ ವಾಡಪ್ಪಗೋಳ್.
6: ಓಕೆ ಸರ್. ಎಸ್ ಕೆಂಪಣ್ಣ ಸರ್, ಹೇಗಿದ್ದೀರಾ? ಆರಾಮಾಗಿದ್ದೀವಿ ಸರ್. ಏನ್ ಕೆಲಸ ಮಾಡ್ಕೊಂಡಿರೋದು ಕೆಂಪಣ್ಣ ಅವರು?
0: ನಾವು ರಿಟೈರ್ಡ್ ಆಗಿದ್ದೀವಿ ಮೇಡಮ್. ಈಗ
6: ಯಾವ ಕೆಲಸದಿಂದ?
0: ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾಗ ಎಫ್ಡಿ ಅಂತ ಇದ್ದೀವಿ.
6: ಓಕೆ,
0: ರಿಟೈರ್ಡ್ ಆಗಿದ್ದೀವಿ ಮೇಡಮ್, 3 ವರ್ಷ ಆಯ್ತು.
6: ಸರ್, ನಿವೃತ್ತಿಯ ಜೀವನ ಹೇಗಿದೆ?
0: ನಿವೃತ್ತಿಯ ಜೀವನ ಸುಖಕರವಾಗಿದೆ ಮೇಡಮ್, ಆರಾಮವಾಗಿದೆ.
6: ಕಾಡಿಂದ ನಾಡಿಗೆ ಬಂದ್ಮೇಲೆ ಹೇಗ ಅನಿಸ್ತಿದೆ ಸರ್, ಕಾಡಲ್ಲೇ ಇದ್ದು ಕೆಲಸ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರು ನೀವು?
0: ನಾವು ಕಾಡಲ್ಲೇ ಇರೋದಿಲ್ಲ ಮೇಡಮ್, ಎಫ್ಡಿ ಅಂತಂದ್ರೆ ಆಫೀಸ್ ವರ್ಕ್ ಮೇಡಮ್ ನಮ್ದು.
6: ಓಕೆ ಓಕೆ. ಆದ್ರೂ ಆಗಾಗ ಭೇಟಿ ಮಾಡಕ್ ಹೋಗ್ತಿರ್ತೀರ ಸರ್ ಆ ಕಡೆ ಎಲ್ಲ?
0: ನೋಡ್ತಾ ಇರ್ತೀವಿ ಮೇಡಮ್, ಹೋಗಿರ್ತೀವಿ. ಕಾಣಾಪುರ ಸೈಡ್ ಅದು ಭೀಮಗಡ ಅಂತ ಇದೆ, ಅಲ್ಲಿ ಎಲ್ಲ ತಿರುಗಾಡಿ ಬಂದಿದೀವಿ ಮೇಡಮ್.
6: ಓಕೆ ಸರ್, ಓಕೆ. ಕೆಂಪಣ್ಣ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
0: ಗೊತ್ತಾಯ್ತು ಮೇಡಮ್, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ.
9: ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ.
6: ನಿಮ್ಮ ನೆಚ್ಚಿನ ಸಿನಿಮಾದ ಬಗ್ಗೆ ಮಾತಾಡಿ ಸರ್.
0: ನಮ್ಮ ನೆಚ್ಚಿನ ಸಿನಿಮಾ ಸಂಗೊಳ್ಳಿ ರಾಯಣ್ಣ ಮೇಡಮ್.
9: ಸಂಗೊಳ್ಳಿ ರಾಯಣ್ಣ,
0: ದರ್ಶನ್ ಅಭಿನಯದ
9: ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.
0: ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೇಡಮ್, ಅವರು ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಹುಟ್ಟಿದ್ರು ಮೇಡಮ್. ಅವರು ಆಗಸ್ಟ್ 15 ರಂದ ಹುಟ್ಟಿದ್ದಾರೆ. ಮತ್ತೆ ಅವತ್ತೇ ನಮಗೆ ಸ್ವಾತಂತ್ರ್ಯ ಸಿಕ್ಕದ್ದೇ ದಿನ ಮೇಡಮ್.
9: ಹೌದು ಸರ್, ಅದು ಖುಷಿಯ ವಿಚಾರ ಅಂತ ಹೇಳಿದ್ರು, ಹುಟ್ಟಿದ್ದಿನ ಸ್ವಾತಂತ್ರ್ಯ ಸಿಕ್ಕಿದೆ.
0: ಹಾ, ಹುಟ್ಟಿದ್ದಿನ ಸ್ವಾತಂತ್ರ್ಯ ಸಿಕ್ಕಿದ್ದು ಮೇಡಮ್. ಮತ್ತು ಅವರನ್ನು ಗಲ್ಲಿಗೆ ಏರಿಸಿದ ದಿನ ಜನವರಿ 26.
6: ಓ, ಗಣರಾಜ್ಯೋತ್ಸವ ಸಿಕ್ಕಿದ್ದು.
0: ಹಾ, ಗಣರಾಜ್ಯೋತ್ಸವ ದಿನ ಅದು, ನಮ್ಮ ದೇಶಕ್ಕೆ ಗಣರಾಜ್ಯೋತ್ಸವ ಸಿಕ್ಕ ದಿನ ಮೇಡಮ್. ಅದು ಅವೆರಡು ಅವರಿಗೆ ಪಾಲಿಗೆ ಒಳ್ಳೆಯ ದಿನಗಳೇ ಮೇಡಮ್.
6: ಎಷ್ಟು ವಿಶೇಷತೆಯಿಂದ ಕೂಡಿದೆ ನೋಡಿ ಸರ್.
0: ಹೌದು ಮೇಡಮ್, ಹುಟ್ಟಿದ್ದನು ಒಳ್ಳೆಯ ದಿನ ಮೇಡಮ್, ಅವರು ಗಲ್ಲಿಗೆ ಏರಿಸಿದ ದಿನನು ಒಳ್ಳೆಯ ದಿನನೇ ಮೇಡಮ್.
6: ನಿಜ ನಿಜ, ಎಲ್ಲರೂ ದೇಶ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದು,
9: ದೇಶಕ್ಕೋಸ್ಕರ
0: ದೇಶ ಪ್ರೇಮಕ್ಕೆ ಸಂಬಂಧಪಟ್ಟದ್ದು. ಹೀಗೆ ಯಾರ್ದು ಸಿಕ್ಕಿಲ್ಲ ಮೇಡಮ್, ಇವರಿಗೆ ಮಾತ್ರ ಈ ಶುಭ ದಿನಗಳು ಸಿಕ್ಕಿದ್ದಾವೆ ಮೇಡಮ್.
9: ಸಿಕ್ಕಿದೆ.
6: ಓಕೆ, ಇದರಲ್ಲೇ ಗೊತ್ತಾಗುತ್ತೆ ಎಂತಹ ಒಂದು ಅದ್ಭುತ ವಿಷಯ ಅಂತ ವ್ಯಕ್ತಿ.
0: ಹೌದು ಮೇಡಮ್, ಹೌದು, ಇವರು ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಇವರನ್ನ ಗಲ್ಲಿಗೇರಿಸಿದ್ರು ಮೇಡಮ್. ಇವರು ಸ್ವಾತಂತ್ರ್ಯ ಮತ್ತು ಕಿತ್ತೂರ ಚೆನ್ನಮ್ಮನ ಬಲಗೈ ಬಂಟರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮೇಡಮ್.
9: ಆಪ್ತರಾಗಿದ್ರು. ಹೌದು ಸರ್.
0: ಹಾ, ಆಪ್ತರಾಗಿದ್ರು ಮೇಡಮ್, ಒಳ್ಳೆಯ ಹೋರಾಟಗಾರರು.
9: ಹೌದು ಸರ್, ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ಸಂಗೊಳ್ಳಿ ರಾಯಣ್ಣನವ್ರನ್ನ ಮರೆಯೋ ಹಾಗೆ ಇಲ್ಲ.
0: ಮರೆಯೋ ಹಾಗೆ ಇಲ್ಲ ಮೇಡಮ್, ಅದು ನಮ್ ಬೆಳಗಾವಿ ಜಿಲ್ಲೆಯವರು ಅಂತ ಅಂದ್ಕೊಳ್ಳೆ ಮತ್ತಷ್ಟು ಮರೆಯೋ ಹಾಗೆ ಇಲ್ಲ ಮೇಡಮ್.
9: ಹೌದು.
6: ಓಕೆ,
0: ನಾವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಿಂದ ಮಾತಾಡೋದು ಮೇಡಮ್.
6: ಚಿಕ್ಕೋಡಿಯಿಂದ.
0: ಹಾ, ಚಿಕ್ಕೋಡಿ ತಾಲೂಕು ಮೇಡಮ್, ತಾಲೂಕು ಪ್ಲೇಸ್ ಚಿಕ್ಕೋಡಿ ಅವರು ನಾವು.
6: ಓಕೆ ಸರ್, ಓಕೆ. ಕೆಂಪಣ್ಣ ಸರ್.
0: ಓಕೆ ಮೇಡಮ್.
6: ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ನಮಸ್ಕಾರ.
6: ಎಸ್ ಸರ್. ಎಸ್, ಪವಿತ್ರ, ಒಂದು ಪುಟ್ಟದೊಂದು ವಿರಾಮ ತಗೊಂಡು ಮತ್ತೆ ವಾಪಸ್ ಬರೋಣ.
9: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
21: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
22: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
23: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
22: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
23: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
22: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ

0: ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
2: ಕಣ್ಣಲ್ಲಿ ಕನಸು, ಬದುಕಿನಲ್ಲಿ ಗೆಲುವಿನ ಛಾಪು. ಇಂದಿನ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ತಾನೇ ತನ್ನ ಬದುಕಿನ ನಾಯಕಿ. ಆದರೂ ಮಹಿಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಿಜವಾಗ್ಲೂ ಮಹಿಳಾ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಕೇವಲ ದೇಶಕ್ಕೆ ಮಾತ್ರವೇ? ಮಹಿಳಾ ಸ್ವಾತಂತ್ರ್ಯವು ದೇಶದ ಪ್ರಗತಿಯ ಭಾಗವಲ್ಲವೇ? ಈ ವಿಷಯದ ಕುರಿತು ಆಗಸ್ಟ್ 15 ಮಧ್ಯಾಹ್ನ 3-4 ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು, ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ.

0: ಮತ್ತೊಮ್ಮೆ ಸಿನಿ ಕಹಾನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ನಾನು ಮತ್ತು ಮಹಾಲಕ್ಷ್ಮಿ ಇಬ್ಬರು ಸಹ ಸಿನಿಮಾದಲ್ಲಿ ದೇಶಾಭಿಮಾನವನ್ನು ಬೆಳೆಸುವಂತಹ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಹಾಗೆ ಸಾಕಷ್ಟು ಸಿನಿಮಾಗಳು ಕೇವಲ ಮನರಂಜನೆಗಷ್ಟೇ ಅಲ್ಲದೆ ಸ್ವಾತಂತ್ರ್ಯದ ಕಿಡಿಯನ್ನು ಹಚ್ಚಿಸಿದಂಥ ಸಾಕಷ್ಟು ಸಿನಿಮಾಗಳನ್ನು ನಾವು ನೋಡ್ತೀವಿ. ಅಂತಹ ಸಿನಿಮಾಗಳ ಬಗ್ಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ, ನೋಡೋಣ.
1: ಹಲೋ
0: ಹಲೋ,
2: ನಮಸ್ತೆ.
1: ನಮಸ್ತೆ ನಮಸ್ತೆ.
2: ನಾರಾಯಣಪ್ಪ ಸರ್, ಹೇಗಿದ್ದೀರಿ?
1: ನಾವ್ ಚೆನ್ನಾಗಿದ್ದೀವಿ. ತಮಗೆ ಶರಣ ಶರಣಾರ್ಥಿಗಳು, ತಮ್ಮಿಬ್ಬರಿಗೂ ಕೂಡ.
2: ನಿಮ್ಗೂ ಕೂಡ ಸರ್.
1: ದೇಶಭಕ್ತಿಯ ಹಿರಿಮೆಯನ್ನ ಸಾರುವಂತ ಒಂದು ಕಾರ್ಯಕ್ರಮ ತಂದಿರಲ್ರಿ, ಬಾರಿ ಮೆಚ್ಚಬೇಕಂತ.
0: ಸಿನಿಮಾಗಳ ಮೂಲಕ ಕೂಡ ಸರ್ ಎಷ್ಟೊಂದು ಸಂದೇಶವನ್ನು ಹೇಳಿದ್ದಾರೆ.
1: ಸಿನಿಮಾಗಳ ಕೂಡ ಸಂದೇಶವನ್ನು ಹೇಳಿದ್ದಾರೆ. ಹಾಗೆ ಈ ಜಾನಪದ ಸಂಸ್ಕೃತಿ ಇದೆಯಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಪೂರ್ವ ಜನರನ್ನ, ಅದನ್ನು ನೀವು ಹೆಚ್ಚು ಹೆಚ್ಚು

0: ಪ್ರಚಾರ ಪಡಿಸ್ಬೇಕಂತ ನನ್ನ ಅಭಿಪ್ರಾಯ.
1: ಜನಪದ ಸಾಹಿತ್ಯ ಕೂಡ ಜನಪದರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು
0: ಅವರು ಅವರು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ಅವರು ಮುಂದೆ ನಮಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿ ಅವರು ಕೆಲಸ ಮಾಡಿಲ್ಲ.
1: ಹೌದು ಸರ್,
0: ನಿಸ್ವಾರ್ಥ ಸೇವೆ ಅಂದ್ರೆ ನಮಗೆ ಏನು, ನಮಗೆ ಸ್ವಾತಂತ್ರ್ಯ, ನಮ್ಗೆ ಸ್ವಾತಂತ್ರ್ಯ ಬೇಕು, ಬೇರೆಯವರ ಅಡಿತಾನದಿಂದ ನಾವು ಬದುಕಬಾರ್ದು ಅಂತ ಹೇಳಿ ಮನೆ ಮಠನೆಲ್ಲ ಬಿಟ್ಟು ಎಷ್ಟೋ ವರ್ಷಗಳ ಕಾಲ ಜೈಲಲ್ಲಿ ಅನುಭವಿಸಿ ಗುಂಡಿಗೆ ಎದೆ ಕೊಟ್ಟಾರ ಅವ್ರು ನೋಡಿ.
1: ಹೌದು, ಮತ್ತೆ ಹಾಡುಗಳ ಮೂಲಕ ಈ ಲಾವಣಿ ಇರ್ಬೋದು.
0: ಹೌದು, ಲಾವಣಿ ಮೂಲಕ ಎಷ್ಟೋ ಜನ
1: ಬಡಿದೇ ಬಿಸಿದ್ರು.
0: ಹೌದು ಹೌದು ಹೌದು ಹೌದು, ಅದಕ್ಕಾಗಿ ನಾವು ಸ್ವಾತಂತ್ರ್ಯ ಯೋಧರನ್ನ ನಾವು ಮರಿಲೇಬಾರ್ದು. ನಾವು ನೀವು ನಿಮ್ಮ ಈ ಯೋಚನೆ ತುಂಬಾ ಚೆನ್ನಾಗಿದೆ, ರೇಡಿಯೋ ಮೂಲಕ ಜನರನ್ನ ಬಹಳ ಜನ ಯುವಕರು ಇದನ್ನೆಲ್ಲ ಕೇಳ್ಬೇಕು. ನನ್ನ ಅಭಿಪ್ರಾಯ
1: ಒಂದು ದಿನ ಸೀಮಿತ ಆಗ್ಬಾರ್ದು ಇದು ಸ್ವಾತಂತ್ರ್ಯ.
0: ಹೌದು, ಯುವಕರು ತುಂಬಾ ಜನ ಈಗ ಸ್ವಲ್ಪ ರೇಡಿಯೋ ಕೇಳೋರು ಕಮ್ಮಿ ಆಗ್ಬಿಟ್ಟಾರೆ. ಯುವಕರಲ್ಲಿ ಆ ಭಾವ ಮೂಡಬೇಕು ನೋಡಿ. ಇದು ಯಾವ್ದು ಹೇಳಿ, ನನಗೆ ತುಂಬಾ ಇಷ್ಟವಾಗಿದ್ದು ಒಂದು ಹಾಡಿದೆಯಲ್ಲ ಏನ್ ಹೇಳಿ, ಅದು ಒಂದೇ ಅಲ್ಲ ಇಷ್ಟ ಇದಾವೋ, ಮೈಸೂರು ಮಲ್ಲಿಗೆಯಲ್ಲಿ ಕಣ್ಣು ಒಂದೇ ಕಣ್ಣು ಬೇರೆ ಭಾವ ಒಂದೇ ನಾವು ಭಾರತೀಯರು ಅಂತ ಹಾಡು ಬರುತ್ತೆ ನೋಡಿ.
1: ಆ
0: ಹಾಡು ಎಂತ ತುಂಬಾ ಚೆನ್ನಾಗಿದೆ ಅಂದ್ರೆ, ಈಗ ಅಂತವ್ ಎಷ್ಟೋ ನೂರಾರು ಹಾಡುಗಳಿದಾವೋ ಹಾಗೆ, ಅಂತ ಹಾಡುಗಳು ಬಂದ್ರೆ ನಮಗೆ ಮಹದಾನಂದ. ಆಮೇಲೆ ನಾವು ನಮ್ಮ ದೇಶ ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಬೇರೆಯವ್ರು ಯಾರು ನಮ್ಮ ಹತ್ರ ಬರಕ್ಕಾಗಲ್ಲ, ನಾವೇ ಕಚ್ಚಿ ಆಡ್ಕೊಂಡ್ರೆ. ಹೌದು, ಯಾರು ಬೇರೆಯವ್ರು ಬಂದು ನಮ್ಮನ್ನ ಆಕ್ರಮಿಸಿ ಹಿಂದೆಲ್ಲ ಆಗಿದ್ದು ಹಂಗೆ ಅಂತೆ ಅದು.
1: ಹೌದು ಸರ್,
0: ಬ್ರಿಟಿಷರು ಬರ್ಲಿಕ್ಕೆ ನಮ್ಮವ್ರೇ ಕಚ್ಕೊಂಡು
1: ನಮ್ಮಲ್ಲಿ ಒಗ್ಗಟ್ಟಿಲ್ದೆ ಇರೋದ್ರಿಂದ ಬೇರೆಯವ್ರು
0: ಬಂದು. ಈಗ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಮನೆಯಲ್ಲಿ ಇದ್ದವರೆ ಅವರಿಗೆ ಇದು ಹಚ್ಚಿಕೊಟ್ಟು ಅವ್ರನ್ನ ಜೈಲಿಗೆ ಹೋಗಾಗಿ ಮಾಡಿದ್ರು, ಅವ್ರಿಗೆ ಸೋಲ್ ಹಾಗಾಗಿ ಮಾಡಿದ್ರು. ಹಂಗಾಗಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಮಹಾತ್ಮರೆಲ್ಲರೂ ಮಾಡಿದ ತ್ಯಾಗದ ನೆನಪನ್ನಾದರೂ ಇಡು ಇಡು, ಪ್ರಪಂಚದಲ್ಲಿ ಮುಂದಾಗುವ ಎಂಬ ಪಂಥವ ನೀನು ತೊಡು ತೊಡ ಅಂತ ನಂದೇ ಒಂದು ಹಾಡಿದೀಯಮ್ಮ. ಆಮೇಲೆ ಇನ್ನೊಂದು ಸಾಲಿದೆ, ಇನ್ನೊಂದು ಹಾಡಿದೀಯಮ್ಮ. ಅದು ಏನಂದ್ರೆ, ಅಂದು ಗಾಂಧಿ ತಿಲಕರು ರಾಜಕೀಯ ಯೋಧರು ತ್ಯಾಗ ಶಾಂತಿ ಮಂತ್ರದಿಂದ ಸ್ವಾತಂತ್ರ್ಯ ತಂದರು, ಇಂದು ರಾಜಕೀಯದವರು ಸ್ವಾರ್ಥ ಬಿತ್ತಿ ಬೆಳೆದರು, ನ್ಯಾಯ ನೀತಿ ಎಲ್ಲ ಬೀದಿ ಪಾಲುಗೈದರು ಅಂತ ಒಂದು ಹಾಡು ಬರ್ಬಿಟ್ಟಿದೆ ನಾನು.
1: ಎರಡೂ ರೀತಿಯಲ್ಲಿಯೂ ಇದೆ ಮೆಸೇಜ್.
0: ಹೌದು, ಅದು ಅವ್ರಿಗೆ ಎಚ್ಚರ ಆಗ್ಲಿ, ಯಾರಾದ್ರೂ ಹಂಗ ಮಾಡೋರಿದ್ರೆ ಎಚ್ಚರ ಆಗ್ಲಿ ಅಂತ ನಮ್ದೊಂದು ಅಭಿಪ್ರಾಯ.
1: ಹೌದು,
0: ಕಂಡದ್ದನ್ನ ಹೇಳಲೇಬೇಕಲ್ಲ.
1: ಹೌದು ಸರ್, ಖಂಡಿತ.
0: ಆ ದೃಷ್ಟಿಯಲ್ಲಿ
1: ಕಂಡದ್ದನ್ನ ಕೂಡ ಪೂರಕ ಅಂತ ಹೇಳ್ಬೋದು.
0: ಹೌದು ಹೌದು ಹೌದು ಹೌದು,
1: ಸಾಹಿತ್ಯದ ಮೂಲಕ ಕೂಡ ಹೇಳ್ಬೋದು ಮುಕ್ತವಾಗಿ.
0: ಹೌದು, ಸಾಹಿತ್ಯದ ಮೂಲಕ. ಈಗ ಸಾಹಿತ್ಯದ ಮೂಲಕನೇ ನಮ್ಮ ಇವರು ಏನ್ ನೋಡ್ರಿ ಲಾವಣಿಕಾರರೆಲ್ಲ ಬಡಿದೇ ಬಿಸರ ಜನರನ್ನ ಹಳ್ಳಿ ಹಳ್ಳಿಗೆ ಹೋಗಿ ಅವ್ರು ಹೇಳಿ ಹೇಳಿ ಹೇಳಿ.
1: ಹೌದು
0: ಹೌದು, ಅಂತ ಒಂದು ನಮ್ಮ ಸುಸಂಸ್ಕೃತ ದೇಶ ನಮ್ದು.
1: ಖಂಡಿತ. ಹೌದು ಸರ್.
2: ಓಕೆ ಸರ್, ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ ನಾರಾಯಣಪ್ಪ ಸರ್, ಧನ್ಯವಾದಗಳು.
0: ಆಯ್ತಮ್ಮ, ತುಂಬಾ ಸಂತೋಷ. ನೀವು ನನಗೊಂದು ಎರಡು ಮಾತಾಡಕ್ ಅವಕಾಶ ಕೊಡೋದು ತುಂಬಾ ಸಂತೋಷ. ಹೇಳಕ್ಕೆ ಅವಕಾಶ ಇಲ್ಲ, ನೋಡೋಣ ನಾಳೆ.
2: ಸರ್ ಖಂಡಿತವಾಗ್ಲೂ ನಾಳೆ ಕರೆ ಮಾಡಿ ಸರ್.
0: ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು
2: ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ.
1: ಹಲೋ.
3: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ ಗುಣ ಅವರು, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಪ್ಪ, ನೀವಿಬ್ರು ಚೆನ್ನಾಗಿದ್ದೀರಾ?
2: ಎಸ್ ಮೇಡಮ್, ಆರಾಮಾಗಿದ್ದೀವಿ.
3: ಸ್ವಾತಂತ್ರ್ಯ ಹೋರಾಟಗಾರರ ಜೀವನವನ್ನಾಧಾರಿತ ಚಲನಚಿತ್ರ.
2: ನೀವ್ ಯಾವ್ದು ಇಷ್ಟಪಟ್ಟು ಫಿಲಂ ನೋಡಿದ್ದು ಮೇಡಮ್?
3: ಮೇಡಮ್, ನನಗೆ ನಾವು ಚಿಕ್ಕ ವಯಸ್ಸಿಂದನೇ ಈ ತರದೆಲ್ಲ ಫಿಲಂಗಳು ನೋಡ್ತಾ ಬಂದಾಗ ಈ ಐತಿಹಾಸಿಕ ಚಿತ್ರಗಳು ಬರ್ತು. ಅಲ್ಲಿ ನನಗೆ ತುಂಬಾ ಪ್ರಭಾವ ಬೀರೋದು ಅಂದ್ರೆ ಸಂಗೊಳ್ಳಿ ರಾಯಣ್ಣ, ಮಯೂರ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಇಂಥವ್ರದ್ದು. ಇಲ್ಲಿ ನಿಮಗೆ ನಾನು ಒಂದ್ ಟಾಪಿಕ್ ತಗೊಂಡು ಹೇಳಬೇಕು ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆನೆ ಮಾತಾಡ್ತೀನಿ ಮೇಡಮ್. ಯಾಕೆಂದ್ರೆ ಎಲ್ಲ ಮಹಾನ್ ದಿಗ್ಗಜರೆಲ್ಲ ಅದರಲ್ಲಿ ನಟಿಸಿದ್ದಾರೆ. ನರಸಿಂಹರಾಜು, ರಾಜ್ಕುಮಾರು, ಬಾಲಕೃಷ್ಣ, ಲೀಲಾವತಿ, ಸರೋಜಾದೇವಿ, ಮೇಯ್ದ್ರೋದು, ಅದರಲ್ಲಿರೋ ಡೈಲಾಗ್ಗಳು, ಆ ವೇಷಭೂಷಣಗಳು, ನಿಜವಾದ ಕಿತ್ತೂರು ರಾಣಿ ಚೆನ್ನಮ್ಮ ಇವರೇನಾ ಅಂತ ಅನ್ನೋ ಮಟ್ಟಕ್ಕೆ ನಮಗೆ ಅವರು ಅದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಅಲ್ವಾ. 14/11/78 ಬೆಳಗಾವಿಲಿ ಇಟ್ಟಿದ್ದ ಚೆನ್ನಮ್ಮನ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರು. ಇವೆಲ್ಲ ಏನ್ ಅನ್ಸುತ್ತೆ ಅಂದ್ರೆ ಇದಕ್ಕ ಒಂದ್ ಪಾತ್ರ ಅಲ್ಲ, ಆ ವ್ಯಕ್ತಿನೇ ಇವರು ಅನ್ನೋ ರೀತಿ ಕಣ್ ಮುಂದೆ ನಮಗೆ ಕಟ್ಟ ರೀತಿಲಿ ಮತ್ತೆ ಬರೋ ಸಂಭಾಷಣೆಗಳು, ಆ ಇದು ಮುಖದಲ್ಲಿ ಬರೋ ಅಭಿನಯಗಳು, ಭಾವಾಭಿನಯ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ್ ವಿರುದ್ಧ ಒಂದು ಮಾತು ಹೇಳ್ತಾರಲ್ವಾ, ಕಪ್ಪ ಕೊಡಬೇಕು, ಅದು ಎಷ್ಟೋ ಜನಕ್ಕೆ ಏಕಪಾತ್ರ ಅಭಿನಯಕ್ಕೆ ಅದು ಪಾತ್ರ ಆಗಿದೆ. ಸುಮಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಆ ಒಂದು ಪಾತ್ರಕ್ಕೆನೆ ತುಂಬಾ ಜನ ವೇಷಭೂಷಣಕ್ಕೆನೆ ಪಾತ್ರಕ್ಕೆನೆ ಪ್ರೈಸ್ ಗಳನ್ನು ತಗೊಂಡಿದ್ದಾರೆ ಅಲ್ವಾ. ಇದಂತೂ ಎಲ್ರಿಗೂ ಗೊತ್ತಿರುವಂತ ವಿಷಯನೇ.
2: ಏನಾದ್ರು ಬಂದ ಅಷ್ಟು ವರ್ಷ ಆದ್ರೂ ಆ ಪಾತ್ರಗಳು ಈಗಲೂ ನವನವೇನ
3: ನಮ್ಮ ಜನ. ಹೌದು, ನಮ್ಮ ತಂದೆ ತಾಯಿ ಕಾಲದ ಜನರೇಷನ್ ಇಂದ ಪಾತ್ರನ ನಾವು ಮಾಡಿ ನಮ್ಮ ಮಕ್ಳಿಗೆ ಹೇಳಿ ಮೊಮ್ಮಕ್ಳಿಗೂ ಅದ್ನೇ ಮಾಡ್ತಾ ಇದ್ವಿ ನಾವು. ಅಣೆ ವಿಭೂತಿ ಚಿಕ್ಕ
1: ಕತ್ತಿಗುರಾಣಿ
3: ಕತ್ತಿಗುರಾಣಿ ಕೊಟ್ಟು ಕಚ್ಚೆ ಪಂಚೆ ಸೀರೆ ಉಡಿಸಿ ಅಣೆಲಿ ವಿಭೂತಿ ಇಟ್ಟು ಮುಗಿಗ್ ಮುರ್ಕ ಇಟ್ಬಿಟ್ಟು ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನ ನಾವು ಮರು ಸೃಷ್ಟಿ ಮಾಡ್ತಾ ಇರ್ತೀವಿ ಅಲ್ವಾ. ಖುಷಿ ಆಗುತ್ತೆ ಮೇಡಮ್. ಒಂದು ಬ್ರಿಟಿಷರ ಆಕ್ರಮಣ ಆಗಮನ ಇಲ್ಲದೆ ಇದ್ದಿದ್ರೆ ನಮ್ಮ ಒಂದು ದೇಶದಲ್ಲಿ ಈ ತರ ಸ್ವತಂತ್ರ ಹೋರಾಟಗಾರರ ಜನನ ಇರ್ತಾ ಇರ್ಲಿಲ್ಲ, ಅವರನ್ನ ಅವಲಂಬಿಸಿ ಕತೆಗಳು ಬರ್ತಾ ಇರ್ಲಿಲ್ಲ. ಇದೆಲ್ಲ ಒಂದು ರೀತಿ ಪವಾಡ ರೀತಿಯಲ್ಲಿ ಒಂದು ನಡೆದಿದೆ. ಈ ಒಂದು ವಿಷಯ ಇಟ್ಕೊಂಡು ನೀವು ನಮ್ಮನ್ನ ಅಲ್ಲಿಂದ ಇಲ್ಲಿಗೆ ಎಳ್ಕೊಂಡು ಬಂದು ನಾಲ್ಕು ಮಾತಾಡೋದಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದ.
2: ಓಕೆ, ನಿಮ್ಗೊಂದ್ ಚಾನ್ಸ್ ಸಿಕ್ಕರೆ ಯಾವ ಪಾತ್ರನ ನೀವು ಮಾಡ್ಲಿಕ್ಕೆ ಇಷ್ಟ ಪಡ್ತೀರಾ?
3: ಮೇಡಮ್, ಅದನ್ನೇ ಮಾಡಕ್ಕೆ ಇಷ್ಟ ಪಡ್ತೀನಿ, ಯಾಕೆಂದ್ರೆ ಅದನ್ನೇ ಮಾಡೋದಿಕ್ಕೆ ಇಷ್ಟ ಆಗುತ್ತೆ ನನಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಅದನ್ನೇ ಅಲ್ವಾ, ಚಂದ ಆ ವೇಷಭೂಷಣ ಹಾಕೊಂಡ್ಬಿಟ್ಟು ಆ ಡೈಲಾಗ್ ಉಳಿಯೋದು, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಉತ್ತೀರಾ ಬಿತ್ತೀರಾ ಬೆಳೆದಿರಾ, ನಿಮಗೇಕೆ ಕೊಡಬೇಕು ಕಪ್ಪ, ಆ ಕೇಳೋ ಒಂದು ಮಾತಲ್ಲಿ ದೇಶಾಭಿಮಾನ ಎಷ್ಟು ತುಂಬಿ ತುಳುಕುತ್ತೆ ಅಂದ್ರೆ ಎದೆಯುಬ್ಬಿಸಿ ಮಾತಾಡ್ತಾ ಇರ್ತಾರೆ ಆಕೆ ಅಲ್ವಾ. ಅಂತಕ್ಕಿನ್ನ ಪಾತ್ರ ಮತ್ತೊಂದು ಬೇಕಾಗುತ್ತ ಮೇಡಮ್?
2: ಖಂಡಿತವಾಗ್ಲೂ ಆ ಫಿಲ್ಮ್ ಅಲ್ಲಿ ಬರುವಂತಹ ಪಾತ್ರಗಳನ್ನೇ ಸಾಕಷ್ಟು ಜನರು ಇದು ನಿಜನಾ ಇವರೇನಾ ಅವರು ಅಂತ ತಿಳ್ಕೊಂಡ್ಬಿಡ್ತಾ ಇದ್ರು. ಸರೋಜಿನಿ ದೇವಿಯವರು ಆ ಪಾತ್ರವನ್ನ ನಿಭಾಯಿಸಿದ್ದು ಪವಿತ್ರ ತುಂಬಾನೇ ಚೆನ್ನಾಗಿತ್ತು. ಈಗ್ಲೂ ಕೂಡ ಹೇಳ್ದಂಗೆ ಆ ಪಾತ್ರಗಳೆಲ್ಲ ಜೀವಂತವಾಗಿದೆ, ಎಷ್ಟೋ ಜನರಿಗೆ ಸ್ಫೂರ್ತಿ ಕೂಡ ಆಗಿದೆ ಆ ಪಾತ್ರಗಳು.
1: ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರಕ್ಕೆ ಒಂದು ಹೊಸ ರೂಪ ಬರುತ್ತಲ್ವಾ, ಜೀವಂತಿಕೆನ ತಂದ್ಕೊಡ್ತಾರೆ. ಎಷ್ಟು ಪುಟಾಣಿ ಮಕ್ಕಳಿಂದ ಹಿಡಿದು ಆ ಡೈಲಾಗ್ ನ ಹೇಳುವಾಗ ಇರ್ಬೋದು ಅಲ್ವಾ, ಅದು ಒಂಥರ ದೇಶಾಭಿಮಾನವನ್ನು
2: ಪಾತ್ರಗಳು, ಆ ಸೈನಿಕರ ಪಾತ್ರ ಅಂದ್ರೆ ಅದು ಒಂದು ಆ ಯೂನಿಫಾರ್ಮ್ ಹಾಕಿದ ತಕ್ಷಣ ಅದೇನೋ
1: ಎಲ್ಲರೂ ನಾವು ನೋಡಕ್ ಸಾಧ್ಯ ಆಗುತ್ತೆ.
2: ಹೌದು, ನಿಜ ಅಲ್ವಾ. ಒಂದೊಂದ್ ಫಿಲಂ ಕೂಡ ಒಂದೊಂದ್ ರೀತಿಯ ಉತ್ತಮ ಸಂದೇಶವನ್ನ ಕೊಡುತ್ತೆ. ಒಂದು ತ್ಯಾಗದ ಇರ್ಬೋದು, ಒಂದು ಬಲಿದಾನಗಳಿರ್ಬೋದು, ಆ ದೇಶದ ಒಂದು ಪ್ರೇಮ, ಅವೆಲ್ಲವೂ ಕೂಡ ಒಂದ್ ಫಿಲಂ ಅಲ್ಲಿ ಸಂಪೂರ್ಣವಾಗಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ. ನೋಡುವಾಗ ನಮ್ಮನ್ನ ನಾವೇ ಎಲ್ಲೋ ಕಳ್ಕೊಂಡು ಹೋಗ್ಬಿಟ್ಟಿರ್ತೀವಲ್ವಾ, ಆ ರೀತಿಯಲ್ಲಿ ಆ ಫಿಲಂಗಳಿರುತ್ತೆ. ಹಾಗೆ ಸ್ಫೂರ್ತಿ ಕೊಡತ್ತೆ, ಶಕ್ತಿ ಕೊಡತ್ತೆ, ಹಾಗೆ ದೇಶ ಈ ರೀತಿ ಇತ್ತು, ಈ ರೀತಿ ಆಯ್ತು, ಹೇಗಿದ್ರು ಅನ್ನೋದ್ರ ಬಗ್ಗೆ ಫಿಲಂ ಇಂದ ಗೊತ್ತಾಗ್ತಾ ಹೋಗುತ್ತೆ.
1: ಇದರ ಸಿನಿಮಾಗಳಿಂದನೇ ನಾವು ತಿಳ್ಕೊಳ್ಳೋದಕ್ಕೆ, ನಮ್ಮ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಕೂಡ
2: ಇತಿಹಾಸ ಸಂಸ್ಕೃತಿ ಸಂಪ್ರದಾಯವನ್ನ ತಿಳ್ಕೊಳ್ಬಹುದು. ಹಾಗೆ ಯಾವ ರೀತಿಯ ವ್ಯಕ್ತಿಗಳಿದ್ರು,
1: ದೇಶಾಭಿಮಾನದ ಕಿಚ್ಚು ಹೇಗಿತ್ತು ಅಂತ ಹೇಳಿ,
2: ಹಾಗೆ ಯಾವ ರೀತಿಯೆಲ್ಲ ವ್ಯಕ್ತಿಗಳಿದ್ರು, ಆ ಹೋರಾಟದ ಹಿನ್ನೆಲೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ತೀವಿ.
1: ಖಂಡಿತ ಹೌದು. ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ
2: ಅಡ್ವಾನ್ಸ್ ಆಗಿ ನಮ್ಮ ಪವಿತ್ರ ಅವರು ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ, ನಾಳೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಕ್ರಮಗಳು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ತನಕವು ತುಂಬಾನೇ ಚೆನ್ನಾಗಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಬರ್ತಾ ಇದೆ. ನಮ್ಮೆಲ್ಲ ಆರ್ಜೆಗಳು ಕೂಡ ವಿಶೇಷ ಕಾರ್ಯಕ್ರಮಗಳನ್ನ ನಿಮ್ಮೆಲ್ಲರಿಗೋಸ್ಕರ ತರ್ತಾ ಇದ್ದಾರೆ. ಎಲ್ಲರೂ ಕೂಡ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳಿಸಬಹುದು. ನೀವು ಕೂಡ ಭಾಗವಹಿಸಬಹುದು. ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ಈ ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಸೊ ಒಂದೊಂದು ಕಾರ್ಯಕ್ರಮಗಳು ಕೂಡ ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿರುತ್ತೆ. ಸೊ ನಾಳೆಗೋಸ್ಕರ ಎಲ್ಲರೂ ತುಂಬಾನೇ ಎಕ್ಸೈಟ್ಮೆಂಟ್ ಇರುತ್ತೆ ಜನರಲ್ಲಿ. ಒಂದು ಊರು ಕೂಡ ಹಬ್ಬದಂತೆ ಶೃಂಗಾರಗೊಂಡಿದೆ ನಮ್ಮ ಶಿವಮೊಗ್ಗ ಜಿಲ್ಲೆ. ಹಾಗೆ ನಿಮ್ಮ ಊರುಗಳಲ್ಲಿ
1: ಕೇಸರಿ ಬಿಳಿ ಹಸಿರೇ ಕಾಣುತ್ತೆ,
2: ಹೌದು, ಆ ಸ್ವಾತಂತ್ರ್ಯ ಧ್ವಜವನ್ನ ನೋಡೋದೇ ಒಂದು ಖುಷಿಯ ವಿಚಾರ. ಹಾಗೆ ನಿಮ್ಮ ಊರುಗಳಲ್ಲಿ ಯಾವೆಲ್ಲ ರೀತಿಯಲ್ಲಿ ಅಲಂಕಾರಗೊಂಡಿದೆ ನಿಮ್ಮ ಊರು, ಹೇಗೆಲ್ಲ ಸಡಗರ ಸಂಭ್ರಮದಿಂದ ತಯಾರಿ ನಡೀತಾ ಇದೆ. ಹಾಗೆ ನೀವು ಅಷ್ಟೇ ಮಾತಾಡೋದಲ್ಲದೆ ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಮಕ್ಕಳು, ನಿಮ್ಮ ಸದಸ್ಯರು, ಅಂದ್ರೆ ಮನೆಯ ಸದಸ್ಯರೆಲ್ಲರೂ ಕೂಡ ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿ, ಖುಷಿ ಪಡಿ, ಎಂಜಾಯ್ ಮಾಡಿ. ಈ ದೇಶಕ್ಕೆ ನಾವು ಏನ್ ಕೊಡ್ತಾ ಇದ್ದೀವಿ ಅಥವಾ ಯಾವ ರೀತಿ ಗೌರವ ಸಲ್ಲಿಸ್ತಿದೀವಿ, ಮುಂದೆ ಏನ್ ಬೇಕು, ಯಾವ್ದು ಬೇಡ ಅನ್ನೋದನ್ನ ಕೂಡ ನೀವು ತುಂಬಾ ಇದರಲ್ಲಿ ನಮ್ಮೊಟ್ಟಿಗೆ ಹಂಚ್ಕೊಳ್ಬಹುದು ಅಂತ ಹೇಳ್ತಾ, ಇಷ್ಟೊತ್ತು ಸಿನಿ ಕಹಾನಿ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ನನ್ನೊಟ್ಟಿಗೆ ನನ್ನ ಪ್ರೀತಿಯ ಆರ್ಜೆ ಪವಿತ್ರ ಅವರು. ಓಕೆ, ಇದೇ ರೀತಿ
1: ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686 0962 7 9.

0: ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲಾ ಖಜಾನೆಯಿಂದ ಜಿಲ್ಲೆಯ ಎಲ್ಲಾ ಇಲಾಖೆಗಳ ಬಟವಾಡೆ ಅಧಿಕಾರಿಗಳಿಗೆ ಪಿಂಚಣಿ, ಜಿಪಿಎಫ್, ಅದಾಲತ್ ಮತ್ತು ಲೆಕ್ಕಪತ್ರ ಸಂಬಂಧಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಆಗಸ್ಟ್ 24ರಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಜಿಲ್ಲಾ ಪಂಚಾಯತ್ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಪಿಂಚಣಿ ಅದಾಲತ್ ನಡೆಯಲಿದ್ದು, ಜಿಲ್ಲೆಯ ಎಲ್ಲಾ ಇಲಾಖೆಗಳ ಡಿಡಿಒಗಳು ಹಾಜರಾಗುವಂತೆ ಜಿಲ್ಲಾ ಖಜಾನೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗದ ರಂಗಸೌರಭ ಕಲಾ ಸಂಸ್ಥೆ ಪ್ರಸ್ತುತಪಡಿಸುವ 2 ನಗೆ ನಾಟಕಗಳು 19/8/2026 ಬುಧವಾರ ಸಂಜೆ 6ರಿಂದ ಸುವರ್ಣ ಸಂಸ್ಕೃತಿ ಭವನ ರಂಗಾಯಣ ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಈ 2 ನಗೆ ನಾಟಕಗಳ ರಚನೆ ಮತ್ತು ನಿರ್ದೇಶನ ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿ, ಸಂಗೀತ ಶ್ರೀಪಾದ ತೀರ್ಥಹಳ್ಳಿ, ಬೆಳಕು ಮತ್ತು ವಸ್ತ್ರ ವಿನ್ಯಾಸ ಎನ್ ಚಂದನ್ ಶಿವಮೊಗ್ಗ, ರಂಗಸಜ್ಜಿಕೆ ವಸ್ತ್ರ ವಿನ್ಯಾಸ ಟಿವಿ ರಾಜೇಂದ್ರ ಶಿವಮೊಗ್ಗ ಇವರದ್ದಾಗಿದೆ. ಇವರು ಎಚ್ಚರಿದ್ದರೂ ನಾಟಕದಲ್ಲಿ ಪುಟಾಣಿಗಳು ನಟಿಸಲಿದ್ದು, ಕನ್ನಡ ಕಚಗುಳಿ ನಾಟಕದಲ್ಲಿ ಹಿರಿಯ ಮತ್ತು ಕಿರಿಯ ಕಲಾವಿದರಿದ್ದಾರೆ. ಈ ವಿಶೇಷ ನಾಟಕೋತ್ಸವಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸದಸ್ಯರು ರಂಗಸೌರಭ ಕಲಾ ಸಂಸ್ಥೆ ಶಿವಮೊಗ್ಗ ಇವರು ಕೋರಿದ್ದಾರೆ. ಮುಂದಿನ ವಿವರ. 2026-27 ಸಾಲಿಗೆ ಕುವೆಂಪು ವಿಶ್ವವಿದ್ಯಾಲಯದ ಜ್ಞಾನ ಸಹ್ಯಾದ್ರಿ ಕ್ಯಾಂಪಸ್ ಮತ್ತು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ವಿವಿಧ ಕಾಲೇಜುಗಳ ಪಿಜಿ ಕೇಂದ್ರಗಳಲ್ಲಿರುವ ಎಲ್ಲಾ ಸ್ನಾತಕೋತ್ತರ ಪದವಿ ಕೋರ್ಸುಗಳಿಗೆ ಇದೇ ಆಗಸ್ಟ್ 13 ಮತ್ತು 14ರಂದು ಪ್ರವೇಶಾತಿ ಕೌನ್ಸಿಲಿಂಗ್ ನಡೆಯಲಿದೆ. ಜ್ಞಾನ ಸಹ್ಯಾದ್ರಿ ಆವರಣದಲ್ಲಿರುವ ಆಯಾ ವಿಭಾಗಗಳಲ್ಲಿಯೇ ಕೇಂದ್ರೀಕೃತ ಕೌನ್ಸಿಲಿಂಗ್ ಮೂಲಕ ವಿಶ್ವವಿದ್ಯಾಲಯ ಮತ್ತು ಎಲ್ಲಾ ಕಾಲೇಜುಗಳ ಪ್ರವೇಶಾತಿ ನಡೆಯಲಿದೆ. ಈಗಾಗಲೇ ವಿಷಯವಾರು ಕ್ರೋಢೀಕೃತವಾಗಿರುವ ಮೆರಿಟ್ ಪಟ್ಟಿಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಆಯಾ ವಿಭಾಗಗಳಲ್ಲಿ ಬೆಳಗ್ಗೆ 9:30 ಹಾಜರಿರಲು ತಿಳಿಸಲಾಗಿದೆ. ಆಗಸ್ಟ್ 13ರಂದು ಮೆರಿಟ್ ಕೋಟಾದಲ್ಲಿ ಪ್ರವೇಶಾತಿ ನಡೆಯಲಿದ್ದು, ಆಗಸ್ಟ್ 14ರಂದು ಮೆರಿಟ್ ಕಮ್ ಪೇಮೆಂಟ್ ಕೋಟಾದಲ್ಲಿ ಪ್ರವೇಶಾತಿ ಪಡೆಯಬಹುದು ಎಂದು ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಿಭಾಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಭಾರತ್ ಜೋಡೋ ಯುವ ಸಂಘಗಳನ್ನು BJYS ಆನ್ಲೈನ್ ಪೋರ್ಟಲ್ ಮೂಲಕ ನೋಂದಾಯಿಸುವಂತೆ ಪಾಲಿಕೆ ಆಯುಕ್ತರಾದ ಮಾಯಣ್ಣಗೌಡರು ತಿಳಿಸಿದ್ದಾರೆ. ಪಾಲಿಕೆಯ ಎಲ್ಲಾ ವಾರ್ಡ್ಗಳಲ್ಲಿ ತಲಾ 1 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಹಾಗೂ ಪಾಲಿಕೆಯ ವಾರ್ಡ್ ಸಂಖ್ಯೆ 1, 16, 17 ಮತ್ತು 23ರಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ತಲಾ 2 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪನೆ ಮಾಡಬೇಕಾಗಿದ್ದು, ಕ್ರೀಡೆ ಮತ್ತು ಫಿಟ್ನೆಸ್, ಯುವ ಸಬಲೀಕರಣ, ಕೌಶಲ್ಯಾಭಿವೃದ್ಧಿ, ಸಮುದಾಯಾಭಿವೃದ್ಧಿ, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗಕ್ಷೇಮ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲ್ಯಾಭಿವೃದ್ಧಿ ಸೇವಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಹೊಂದಿರುವ 16ರಿಂದ 35 ವರ್ಷದೊಳಗಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಯುವಕ ಅಥವಾ ಯುವತಿಯರು ಸದಸ್ಯತ್ವ ಹೊಂದಬಹುದಾಗಿದ್ದು, ಆಯಾ ಪ್ರದೇಶಗಳಲ್ಲಿ ಕನಿಷ್ಠ 6 ತಿಂಗಳು ವಾಸವಿರಬೇಕು. ಸಾಮಾಜಿಕ ಸೇವೆಯಲ್ಲಿ ಆಸಕ್ತಿ ಇರಬೇಕು. ಆಸಕ್ತರು www.bjys.karnataka.gov.in ಮೂಲಕ ನೋಂದಾಯಿಸಿಕೊಳ್ಳುವಂತೆ ಅವರು ಕೋರಿದ್ದಾರೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಆಗಸ್ಟ್ 27ರಿಂದ 13 ದಿನಗಳ ಕಾಲ ನಿರುದ್ಯೋಗಿ ಪುರುಷರಿಗೆ ಉಚಿತ ಸಿಸಿಟಿವಿ ಅಳವಡಿಕೆ ಮತ್ತು ಸರ್ವಿಸಿಂಗ್ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18ರಿಂದ 49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ ಬಿಪಿಎಲ್ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 28/8/2026 ಗುರುವಾರ ಬೆಳಗ್ಗೆ 9:30 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವ ಸಂದರ್ಶನಕ್ಕೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 28/2026 ಒಳಗೆ ಸಂಸ್ಥೆಯನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆ 8970470504 9595154 63631 39123 ಅಥವಾ 9686248369 ಹಾಗೂ 9886935603 ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜಿ ಶ್ರೀಧರ್. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಸಂಕಲ್ಪ ಶಿವಮೊಗ್ಗ ವತಿಯಿಂದ ನಗರದ ಗೋಪಿ ವೃತ್ತದಲ್ಲಿ ಆಗಸ್ಟ್ 14 ಇಂದು ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 12 ಸ್ವದೇಶಿ ಮಂತ್ರ 2026 ಶೀರ್ಷಿಕೆಯಡಿ ಬೃಹತ್ ಸ್ವಾತಂತ್ರ್ಯ ಗೀತಗಾಯನ ಹಾಗೂ ನೃತ್ಯ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಈ ಅಪೂರ್ವ ಸಂಭ್ರಮಕ್ಕೆ ಶಿವಮೊಗ್ಗ ನಗರ ಸಜ್ಜಾಗುತ್ತಿದೆ. ಸಂಕಲ್ಪ ಶಿವಮೊಗ್ಗದ ಸಂಚಾಲಕ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರು ಕಾರ್ಯಕ್ರಮದ ವೈಶಿಷ್ಟ್ಯತೆಗಳು ಹಾಗೂ ಸಿದ್ಧತೆಗಳ ಕುರಿತು ಮಾಹಿತಿ ನೀಡಿದರು. ಕಳೆದ ಹಲವು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ಸ್ವದೇಶಿ ಮಂತ್ರ ಕಾರ್ಯಕ್ರಮವನ್ನು ಈ ಬಾರಿ ನಗರದ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರ ಸಹಯೋಗದೊಂದಿಗೆ ಇನ್ನಷ್ಟು ಅದ್ಧೂರಿಯಾಗಿ ಆಯೋಜಿಸಲಾಗುತ್ತಿದೆ. ಸರಿಸುಮಾರು 35 ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿವೆ ಎಂದರು. ಕಾರ್ಯಕ್ರಮವು ನಾಡಗೀತೆಯೊಂದಿಗೆ ಆರಂಭವಾಗುತ್ತದೆ. ವಿಶೇಷ ದೇಶಭಕ್ತಿ ಗೀತೆಗಳು, ವಿಶೇಷ ನೃತ್ಯ, ಯೋಧರಿಗೆ ಸನ್ಮಾನ, ಸ್ವಾತಂತ್ರ್ಯ ಸಂಭ್ರಮಾಚರಣೆ, ಸಿಹಿ ವಿತರಣೆಯ ಮೂಲಕ ಸಾಗಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಗಿಲ್ ಯುದ್ಧದ ಪ್ರದೇಶದಲ್ಲಿ ಅತಿ ಹೆಚ್ಚು ಬಾರಿ ಸೇವೆ ಸಲ್ಲಿಸಿದ ನಮ್ಮ ಶಿವಮೊಗ್ಗದ ಯೋಧ ಸುಭಾಷ್ ಚಂದ್ರ ತೇಜಸ್ವಿ ಅವರು ನೆರವೇರಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ 250 ಹೆಚ್ಚು ಕಲಾವಿದರು ದೇಶಭಕ್ತಿ ಗೀತೆಗಳಿಗೆ ಧ್ವನಿಯಾಗಲಿದ್ದು, 1,000 ಅಧಿಕ ಕಲಾವಿದರು ನೃತ್ಯ ಪ್ರದರ್ಶನ ನೀಡಲಿದ್ದಾರೆ. ನಾಡಗೀತೆಯೊಂದಿಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಗಳು, ವಿಶೇಷ ನೃತ್ಯ ರೂಪಕಗಳು, ಯೋಧರಿಗೆ ಸನ್ಮಾನ ಹಾಗೂ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ನಡೆಯಲಿದೆ. ಮುಂದಿನ ವಿವರ. ಶಿಕಾರಿಪುರದ ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜಿನ ಗಣಿತ ವಿಭಾಗದ ಫೋರಂ ಉದ್ಘಾಟಿಸಿ ಮಾತನಾಡಿದ ಕುಮದ್ವತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕೆಸಿ ರವೀಂದ್ರ ಅವರು ಮಾತನಾಡಿ, ಮಕ್ಕಳಿಗೆ ಅರ್ಥವಾಗುವ ರೀತಿ ಬೋಧನೆ ಮಾಡುವುದು ಅವಶ್ಯಕ ಎಂದರು. ದೈನಂದಿನ ಜೀವನದಲ್ಲಿ ಗಣಿತ ಅಗತ್ಯವಿದೆ. ಗಣಿತ ಇಲ್ಲದ ಜಗತ್ತು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಬದುಕಿನ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ವಿಷಯದ ಆಸಕ್ತಿ ಬೆಳೆದರೆ ಸವಾಲುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು ಎಂದರು. ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಕೋಟೋಜಿರಾವ್ ಮಾತನಾಡಿ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಐತಿಹಾಸಿಕವಾದದ್ದು. ಶೂನ್ಯ ಮತ್ತು ದಶಮಾಂಶ ಪದ್ಧತಿ ನೀಡಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ. ಆರ್ಯಭಟ, ಬ್ರಹ್ಮಗುಪ್ತ, ಭಾಸ್ಕರಾಚಾರ್ಯ ಮತ್ತು ಶ್ರೀನಿವಾಸ ರಾಮಾನುಜನ್ ಅವರಂತಹ ಮಹಾನ್ ಗಣಿತ ತಜ್ಞರು ಮೈಲಿಗಳನ್ನು ಸ್ಥಾಪಿಸಿದ್ದಾರೆ ಎಂದು ತಿಳಿಸಿದರು. ಗಣಿತ ಫೋರಂ ಮುಖ್ಯಸ್ಥ ಅಭಿಲಾಷ್ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಗಣಿತದ ಬಗ್ಗೆ ಆಸಕ್ತಿ ಮೂಡಿಸಲು ಮತ್ತು ಗಣಿತದ ಭಯ ಹೋಗಲಾಡಿಸಲು ಫೋರಂ ಅತ್ಯುತ್ತಮ ವೇದಿಕೆಯಾಗಿದೆ ಎಂದರು. ಉಪನ್ಯಾಸಕಿ ಹೆಚ್.ಆರ್. ರಮ್ಯ ಮಾತನಾಡಿ, ಹಣಕಾಸಿನ ನಿರ್ವಹಣೆ, ಸಮಯದ ಮೌಲ್ಯ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳಿಗೆ ಗಣಿತ ಅವಶ್ಯಕ ಎಂದರು. ಗಣಿತ ವಿಷಯ ಸಂಬಂಧಿಸಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಉಪನ್ಯಾಸಕರಾದ ಪುಷ್ಪವತಿ, ರಕ್ಷಿತಾ, ನಹಿದಾ ಬಾನು, ಕಾವ್ಯ ವಿದ್ಯಾರ್ಥಿಗಳು ಇದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾತಂತ್ರ್ಯದ ಸಂಭ್ರಮ, ಸ್ವಾತಂತ್ರ್ಯದ ಸಂವಾದ.
1: ಈ ಸ್ವಾತಂತ್ರ್ಯ ದಿನದಂದು ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮೂಡಿ ಬರಲಿದೆ ವಿಶೇಷ ಲೈವ್ ಕಾರ್ಯಕ್ರಮಗಳು.
0: ಸ್ವಾತಂತ್ರ್ಯದ ಅರ್ಥವೇನು? ಇಂದಿನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯದ ಸ್ಥಿತಿ ಹೇಗಿದೆ?
1: ಮಹಿಳಾ ಸ್ವಾತಂತ್ರ್ಯ, ಯುವಕರ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಹೀಗೆ ಸ್ವಾತಂತ್ರ್ಯದ ವಿವಿಧ ಆಯಾಮಗಳ ಕುರಿತು ವಿಭಿನ್ನ ವಿಷಯಗಳ ವಿಶೇಷ ಕಾರ್ಯಕ್ರಮಗಳು
0: ಬೆಳಗ್ಗೆ 8 ಸಂಜೆ 5 ನಿರಂತರವಾಗಿ ನಿಮ್ಮೊಂದಿಗೆ ವಿಶೇಷ ಲೈವ್ ಪ್ರಸಾರ.
1: ನಿಮ್ಮ ಧ್ವನಿ,
0: ನಿಮ್ಮ ಅಭಿಪ್ರಾಯ,
1: ನಿಮ್ಮ ಮಾತುಗಳು,
0: ನಿಮ್ಮ ಪ್ರಶ್ನೆಗಳು.
1: ರೇಡಿಯೋ ಶಿವಮೊಗ್ಗ 90.8 FM ಸ್ವಾತಂತ್ರ್ಯ ದಿನದ ವಿಶೇಷ ಲೈವ್ ಕಾರ್ಯಕ್ರಮ ಕೇಳಿ, ಮಾತನಾಡಿ, ಭಾಗವಹಿಸಿ. ನಮ್ಮ ಸಂಖ್ಯೆ 9686096279.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲೆಯ 7 BRC ಕೇಂದ್ರಗಳಲ್ಲಿ 2026-27 ಸಾಲಿಗೆ 6 ತಾತ್ಕಾಲಿಕ ಅವಧಿಗೆ ಮಾಸಿಕ ಆರೋಗ್ಯ ಸಲಹೆಗಾರ ಸಮಾಲೋಚಕರ ಹುದ್ದೆಗಳ ಭರ್ತಿಗೆ 28-40 ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸಿಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ MA ಅಥವಾ MSc ಪದವಿ ಪಡೆದಿರಬೇಕು. ಮಾಸಿಕ ವೇತನ 40,000 ಹಾಗೂ 10,000 ಪ್ರಯಾಣ ಭತ್ಯೆ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನ ಉಪನಿರ್ದೇಶಕರು ಹಾಗೂ ಪದವಿ ನಿಮಿತ್ತ ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ ಕಚೇರಿಯಿಂದ ಪಡೆಯಬಹುದು. ಭರ್ತಿ ಮಾಡಿದ ಅರ್ಜಿಯನ್ನ ಅಗತ್ಯ ದಾಖಲಾತಿಗಳೊಂದಿಗೆ ಆಗಸ್ಟ್ 17 ಒಳಗೆ ಸಲ್ಲಿಸಬೇಕೆಂದು DDPI ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಗೆ ದಾಸರಾಗದೆ ಗ್ರಂಥಾಲಯವನ್ನ ಹೆಚ್ಚು ಬಳಸಬೇಕು ಎಂದು DVS ಕುಲಸಚಿವ ಡಾ ಎಂ ವೆಂಕಟೇಶ್ ತಿಳಿಸಿದರು. DVS ಪದವಿ ಕಾಲೇಜಿನಿಂದ ರಾಜ್ಯ ಗ್ರಂಥಪಾಲಕರ ಸಂಘದ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ಗ್ರಂಥಪಾಲಕರ ದಿನಾಚರಣೆ ಮತ್ತು ಡಿಜಿಟಲ್ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಂಥಾಲಯದ ಪುಸ್ತಕಗಳನ್ನು ಅಧ್ಯಯನ ಮಾಡುವುದರಿಂದ ಜ್ಞಾನ ವೃದ್ಧಿಸುತ್ತದೆ, ಶಿಕ್ಷಣದಲ್ಲಿ ಉನ್ನತ ಸಾಧನೆ ಮಾಡಲು ಗ್ರಂಥಾಲಯ ಸಹಕಾರಿ ಎಂದರು. ಕಾಲೇಜಿನ ಪ್ರಾಂಶುಪಾಲ ಎನ್ ಕುಮಾರಸ್ವಾಮಿ ಮಾತನಾಡಿ, ಮೊಬೈಲ್ ಬಳಸುವಾಗ ಸಾಮಾಜಿಕ ಮಾಧ್ಯಮದ ಕಡೆಗೆ ಗಮನ ಹೋಗುವುದರಿಂದ ಓದು ಪರಿಪೂರ್ಣ ಆಗುವುದಿಲ್ಲ. ಆದ್ದರಿಂದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪುಸ್ತಕವನ್ನು ಓದಿದರೆ ಏಕಾಗ್ರತೆ ಹೆಚ್ಚಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಬಹುದು ಎಂದು ತಿಳಿಸಿದರು. DVS ಗ್ರಂಥಪಾಲಕ ಕೆ ನಿರಂಜನ ಮಾತನಾಡಿ, SR ರಂಗನಾಥ್ ಅವರ ಪರಿಶ್ರಮದ ಫಲವಾಗಿ ದೇಶದಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ವೃತ್ತಿ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತಿದೆ, ದೇಶದ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಶಿಕಾರಿಪುರದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಪಾಲಕ ಡಾ ಜಿ ಮಾರುತಿ ಮಾತನಾಡಿ, ನಾವು ಎಷ್ಟೇ ಆಧುನಿಕತೆ ಅಳವಡಿಸಿಕೊಂಡರೂ ನಮ್ಮ ಮೊಬೈಲ್ನಲ್ಲಿಯೇ ಎಲ್ಲಾ ಮಾಹಿತಿ ಇದ್ದರೂ ಸ್ಪಷ್ಟ ನಿಖರ ಮತ್ತು ಸತ್ಯ ಮಾಹಿತಿ ಪಡೆಯಲು ಗ್ರಂಥಾಲಯಕ್ಕೆ ಭೇಟಿ ನೀಡಬೇಕು. ಪುಸ್ತಕಗಳನ್ನು ಓದುವ ಅನುಭೂತಿ ಬೇರೆಲ್ಲೂ ಸಿಗುವುದಿಲ್ಲ ಎಂದರು. ಗ್ರಂಥಾಲಯದ ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ನೀಡಲಾಯಿತು. DVS ನಿರ್ದೇಶಕ KN ರುದ್ರಪ್ಪ, ಸಿಬ್ಬಂದಿ ಉಷಾಮಣಿ, ಮಂಜಪ್ಪ ಭಜಂತ್ರಿ ಇದ್ದರು. ಅಮೃತ ವರ್ಷಿಣಿ ಪ್ರಾರ್ಥಿಸಿ ಲಾವಣ್ಯ ಸ್ವಾಗತಿಸಿದರು. ದಾಕ್ಷಾಯಿಣಿ ವಂದಿಸಿ ಸಿಂಚನ ನಿರೂಪಿಸಿದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. RJ ರಕ್ಷಿತಾ ಹೊಳೆ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯು ಜೊತೆಗೂಡಲಿ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 RJ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
7: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
8: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
9: ನಂದಿನಿ ಪರಿಶುದ್ಧತೆಯ ಪ್ರತೀಕ.
10: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
11: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸಂಜೆ ಟೈಮ್ನಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಏನ್ ಗೊತ್ತಾ, ನಮ್ಮ ಊರು ನಮ್ಮ ಹೆಮ್ಮೆ ಅಲ್ವಾ? ಹಾಗಾದ್ರೆ ಅದನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವ ಮತ್ತು ಧೂಮಪಾನ ಮಾಡುವ ಬಗ್ಗೆ ಇರುವ ಕಟ್ಟುನಿಟ್ಟಿನ ನಿಯಮ

ಗಳ ಬಗ್ಗೆ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕಾನೂನು ಚೌಕಟ್ಟು ಮತ್ತು ದಂಡ. ಅಂದ್ರೆ ನಮ್ಮ ಭಾರತದಲ್ಲಿ ಕಸ ವಿಲೇವಾರಿಗೆ ಸಂಬಂಧಿಸಿದಂತೆ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳು ಜಾರಿಯಲ್ಲಿದೆ. ಇದರ ಒಂದು ಅಡಿಯಲ್ಲಿ ಸ್ಥಳೀಯ ಉಪವಿಧಿಗಳು, ಅಂದ್ರೆ ಪ್ರತಿಯೊಂದು ಮಹಾನಗರ ಪಾಲಿಕೆ ಅಥವಾ ನಗರಸಭೆಗಳು ತನ್ನದೇ ಆದ ದಂಡದ ಪ್ರಮಾಣವನ್ನ ನಿಗದಿಪಡಿಸಿರುತ್ತೆ. ಸ್ನೇಹಿತರೆ, ಉದಾಹರಣೆಗೆ ರಸ್ತೆಯಲ್ಲಿ ಕಸ ಎಸೆದ್ರೆ ಅಥವಾ ಉಗುಳಿದರೆ ಸ್ಥಳದಲ್ಲೇ ದಂಡ ಹಾಕುವ ಅಧಿಕಾರ ಆರೋಗ್ಯ ನಿರೀಕ್ಷಕರಿಗೆ ಇರುತ್ತೆ. ಹಾಗೆ ಬೃಹತ್ ತ್ಯಾಜ್ಯ ಉತ್ಪಾದಕರು, ಕಲ್ಯಾಣ ಮಂಟಪಗಳು, ಹೋಟೆಲ್ಗಳು ಅಥವಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಕಸವನ್ನ ಸರಿಯಾಗಿ ವಿಂಗಡಿಸದಿದ್ದರೆ ಸಾವಿರಾರು ರೂಪಾಯಿ ದಂಡ ಮತ್ತು ಪರವಾನಗಿ ರದ್ದತಿಯಂತಹ ಕ್ರಮಗಳನ್ನ ಎದುರಿಸಬೇಕಾಗುತ್ತೆ. ಹಾಗೆ ಪ್ರಮುಖ ಉದಾಹರಣೆಗಳು ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಕಸದ ಸಮಸ್ಯೆಯನ್ನ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ. ಸ್ನೇಹಿತರೆ, ಉದಾಹರಣೆಗೆ ಪ್ರವಾಸಿ ತಾಣಗಳಲ್ಲಿ ನಾವು ಯಾವುದೋ ಸುಂದರವಾದ ಗಿರಿಧಾಮನೋ ಅಥವಾ ನದಿಯ ದಡಕ್ಕೆ ಹೋಗ್ತೀವಿ. ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತು ಚಿಪ್ಸ್ ಪ್ಯಾಕೆಟ್ಗಳನ್ನ ಎಸೆದು ಬರ್ತಾ ಇರ್ತಾರೆ. ಇದರಿಂದ ಅಲ್ಲಿನ ಮಣ್ಣಿನ ಫಲವತ್ತತೆ ಕೆಡುವುದಲ್ಲದೆ ವನ್ಯಜೀವಿಗಳು ಅದನ್ನು ಆಹಾರ ಅಂತ ಹೇಳಿ ಸೇವಿಸಿ ಸಾವನ್ನಪ್ತವೆ. ಇನ್ನ ವೆಹಿಕಲ್ ಡ್ರೈವ್ ಮಾಡುವಾಗ, ಬಸ್ ಅಥವಾ ಕಾರ್ನಲ್ಲಿ ಹೋಗುವಾಗ ಕಿಟಕಿಯಿಂದ ಕಸದ ಕವರ್ಗಳನ್ನ ಎಸೆಯೋದು ಸಾಮಾನ್ಯವಾಗಿದೆ. ಇದು ರಸ್ತೆಯ ಚರಂಡಿಗಳನ್ನ ಬ್ಲಾಕ್ ಮಾಡುತ್ತೆ. ಇದರಿಂದ ಮಳೆಗಾಲದಲ್ಲಿ ರಸ್ತೆಗಳ ಮೇಲೆ ನೀರು ನಿಂತು ಸಂಚಾರಕ್ಕೆ ಅಡಚಣೆ ಆಗುತ್ತೆ. ಹಾಗೆ ಸ್ನೇಹಿತರೆ, ಹಬ್ಬ ಅಥವಾ ಸಮಾರಂಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಸಾರ್ವಜನಿಕರು ಗಣೇಶೋತ್ಸವ ಅಥವಾ ಜಾತ್ರೆಗಳ ನಂತರ ಪ್ಲಾಸ್ಟಿಕ್ ಪ್ಲೇಟ್ಗಳು ಮತ್ತು ಪೇಪರ್ ಕಪ್ಗಳನ್ನ ಯೂಸ್ ಮಾಡಿ ಅಲ್ಲೇ ಹಾಕಿರ್ತಾರೆ, ರಾಶಿ ರಾಶಿ ಬಿದ್ದಿರುತ್ತೆ. ಇವುಗಳನ್ನ ಸರಿಯಾಗಿ ವಿಲೇವಾರಿ ಮಾಡದಿದ್ರೆ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಕಾರಣವಾಗುತ್ತೆ. ಸೊ ಹಾಗಾಗಿ ಕಸ ಹಾಕೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆನೂ ಕೂಡ ಹೇಳ್ತೀನಿ ಕೇಳಿ. ಕಸ ಕೊಳೆತಾಗ ಮೀಥೇನ್ ಅನಿಲ ಬಿಡುಗಡೆಯಾಗಿ ವಾಯುಮಾಲಿನ್ಯ ಆಗುತ್ತೆ. ಕಸದ ರಾಶಿಯಿಂದ ವಿಷಕಾರಿ ದ್ರವ ಭೂಮಿಯೊಳಗೆ ಇಳಿದು ಅಂತರ್ಜಲವನ್ನು ಕಲುಷಿತಗೊಳಿಸುತ್ತೆ. ಇನ್ನ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಹೇಗೆ ಅಂತೀರಾ? ರಸ್ತೆ ಬದಿ ಕಸ ಹಾಕೋದ್ರಿಂದ ಈ ನೊಣಗಳು, ಸೊಳ್ಳೆಗಳು ಮತ್ತು ಇಲಿಗಳು ಸಂತಾನೋತ್ಪತ್ತಿ ಕೇಂದ್ರವಾಗ್ಬಿಡುತ್ತೆ. ಇದ್ರಿಂದ ಪ್ಲೇಗ್ ಅಂತೆ, ಡೆಂಗ್ಯೂ ಅಂತೆ, ಮಲೇರಿಯಾ ಅಂತೆ ಇಂತಹ ರೋಗಗಳು ಹರಡ್ತಾ ಹೋಗುತ್ತೆ. ಇನ್ನ ನಗರದ ಸೌಂದರ್ಯ, ಪ್ರವಾಸಿಗರನ್ನು ಆಕರ್ಷಿಸುವ ನಗರಗಳ ಸೌಂದರ್ಯವೂ ಕೂಡ ಕಸದಿಂದಾಗಿ ಹಾಳಾಗ್ತಾ ಇದೆ. ಇದು ಆರ್ಥಿಕವಾಗಿಯೂ ನಷ್ಟ ಉಂಟು ಮಾಡುತ್ತೆ ಅಂತಾನೆ ಹೇಳ್ಬಹುದು. ಸೊ ಹಾಗಿದ್ರೆ ನಾವೇನ್ ಮಾಡಬಹುದು ಶ್ವೇತಾ ಅಂತ ನೀವು ಕೇಳೋದಾದ್ರೆ, ಎಸ್, ಮೊದಲನೇದಾಗಿ ಮೂಲದಲ್ಲೇ ವಿಂಗಡಣೆ ಆಗ್ಬೇಕು. ಮನೆಯಲ್ಲೇ ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಪಾಲಿಕೆಯ ಕಸದ ಗಾಡಿಗೆ ನೀಡಬೇಕಾಗತ್ತೆ ಸ್ನೇಹಿತರೆ. ನಂತರ ಹೊರಗಡೆ ಹೋದಾಗ ಸಣ್ಣ ಕಸ ಹಾಕೋದಕ್ಕೆ ನಿಮ್ ಹತ್ರ ಒಂದು ಸಣ್ಣ ಕವರ್, ಅದು ಯಾವ ಕವರ್ ಅಂದ್ರೆ ಈಕೋ ಫ್ರೆಂಡ್ಲಿ ಕವರ್ ಅನ್ನ ಯೂಸ್ ಮಾಡಿ. ಕಸದ ಬುಟ್ಟಿ ಸಿಕ್ಕಾಗ ಮಾತ್ರ ಅಲ್ಲಿ ಹಾಕಿ ಅಂತಾನೆ ಹೇಳ್ಬೋದು. ಹಾಗೆ ಕಸ ಮುಕ್ತ ವಲಯ, ಜೀರೋ ವೇಸ್ಟ್ ಝೋನ್ ಅಂತ ಇರುತ್ತೆ. ನಿಮ್ಮ ಏರಿಯಾದಲ್ಲಿ ಜನರು ಕಸ ಹಾಕುವ ಜಾಗದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಅಥವಾ ರಂಗೋಲಿ ಹಾಕುವ ಮೂಲಕ ಆ ಜಾಗವನ್ನ ಸುಂದರಗೊಳಿಸಿ, ಜನರು ಕಸ ಹಾಕದಂತೆ ಪ್ರೇರೇಪಿಸಬಹುದು ಸ್ನೇಹಿತರೆ. ಸೊ ನೆನ್ಪಿಡಿ, ಸ್ವಚ್ಛತೆ ಅನ್ನೋದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಸಂಸ್ಕಾರ. ನಮ್ಮ ಊರು ಕಸ ಮುಕ್ತವಾದರೆ ಮಾತ್ರ ನಾವು ರೋಗ ಮುಕ್ತರಾಗಲು ಸಾಧ್ಯ. ಏನ್ ಹೇಳ್ತೀರಾ? ಸರಿ ತಾನೆ. ಹಾಗಿದ್ಮೇಲೆ ಇನ್ನ ಮುಂದಿನ ಭಾಗದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡೋದ್ರಿಂದ ಆಗುವ ಗಂಭೀರ ಪರಿಣಾಮಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ

ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಇದು ಅತಿ ದೊಡ್ಡ ಅಪಾಯ ಅಂತಾನೆ ಹೇಳ್ಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಧೂಮಪಾನ ಮಾಡಿದಾಗ ಆ ಹೊಗೆಯನ್ನು ನಿಮ್ಮ ಸುತ್ತಮುತ್ತಲಿರುವವರು ಅನಿವಾರ್ಯವಾಗಿ ಅವರು ಕೂಡ ಸೇವಿಸಬೇಕಾಗುತ್ತೆ. ಇದನ್ನೇ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ನೀವು ಬಸ್ ಸ್ಟ್ಯಾಂಡ್ನಲ್ಲಿ ಸಿಗರೇಟ್ ಸೇತ್ತಾ ನಿಂತ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ನಿಮ್ಮ ಪಕ್ಕದಲ್ಲೇ ಒಬ್ಬ ಗರ್ಭಿಣಿ ಮಹಿಳೆ ಅಥವಾ ಚಿಕ್ಕ ಮಗು ಇರಬಹುದು, ಅಲ್ಲಿ ನಿಂತ್ಕೊಂಡಿರ್ತಾರೆ. ನೀವು ಬಿಡುವ ಹೊಗೆ ಅವರ ಶ್ವಾಸಕೋಶಕ್ಕೆ ಸೇರಿ ಆ ಮಗುವಿಗೆ ಅಸ್ತಮನೋ ಅಥವಾ ನ್ಯುಮೋನಿಯಾದಂತಹ ಕಾಯಿಲೆ ಬರೋದಕ್ಕೆ ಕಾರಣವಾಗಬಹುದು. ಅಂದ್ರೆ ತಪ್ಪು ಮಾಡದವರಿಗೂ ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಹಾಗೆ ಸ್ನೇಹಿತರೆ, ಸಿಗರೇಟ್ ಸೇರೋದ್ರಿಂದ ಪರಿಸರದ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅಂದ್ರೆ ಸಿಗರೇಟ್ ಹೊಗೆಯಷ್ಟೇ ಅಲ್ಲ, ಅದರ ತುಂಡುಗಳು ಕೂಡ ದೊಡ್ಡ ಶತ್ರುಗಳು ಅಂತಾನೆ ಹೇಳಬಹುದು. ಫಾರ್ ಎಕ್ಸಾಂಪಲ್, ರಸ್ತೆ ಪಕ್ಕದಲ್ಲಿ ಸಿಗರೇಟ್ ಸೇದಿ ಆ ತುಂಡನ್ನ ಅಲ್ಲೇ ಎಸೆದು ಹೋಗ್ತಾರೆ. ಈ ತುಂಡುಗಳು ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿರುತ್ತೆ. ಇವು ಮಣ್ಣಿನಲ್ಲಿ ಕರಗೋದಕ್ಕೆ 10-12 ವರ್ಷ ಬೇಕಾಗುತ್ತೆ. ಇವು ಚರಂಡಿಗಳಲ್ಲಿ ಸಿಕ್ಕಾಕೊಂಡಾಗ ನೀರು ನಿಲ್ಲುವಂತೆ ಮಾಡುತ್ತೆ ಮತ್ತು ಪ್ರಾಣಿ ಪಕ್ಷಿಗಳು ಇವುಗಳನ್ನ ತಿಂದು ಸಾಯುವ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸಿ ಅಂತ ಹೇಳ್ತಾನೆ. ನಂತರ ಬೆಂಕಿ ಅವಘಡಗಳ ಭೀತಿ. ಅರ್ಧ ಉರಿತಾ ಇರೋ ಸಿಗರೇಟ್ ತುಂಡುಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ ಹೋಗ್ತಾ ಇರ್ತಾರೆ. ಸೊ ಅಂತವರಿಗೆ ಈ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಣಗಿದ ಹುಲ್ಲು ಇರುವ ಪಾರ್ಕ್ ಅಥವಾ ಕಸದ ರಾಶಿ ಮೇಲೆ ಉರಿಯುವ ಸಿಗರೇಟ್ ಅನ್ನ ಎಸೆದ್ರೆ ಅದು ಕ್ಷಣಾರ್ಧದಲ್ಲಿ ದೊಡ್ಡ ಬೆಂಕಿಯಾಗಿ ಹರಡಬಹುದು. ಎಷ್ಟೋ ಬಾರಿ ಪೆಟ್ರೋಲ್ ಬಂಕ್ ಹತ್ರ ಅಥವಾ ಜನನಿ ಬಿಡ ಪ್ರದೇಶಗಳಲ್ಲಿ ಇಂತಹ ಸಣ್ಣ ನಿರ್ಲಕ್ಷ್ಯದಿಂದ ದೊಡ್ಡ ಆಸ್ತಿ ಪಾಸ್ತಿ ಹಾನಿಗೆ ಕಾರಣವಾಗಿರುವುದನ್ನ ನೀವು ನೋಡೇ ಇರ್ತೀರಾ. ಹಾಗಾಗಿ ದಯವಿಟ್ಟು ನೀವು ಸಿಗರೇಟ್ ಸೇರುವ ಜಾಗ ಎಂತಹದ್ದು ಅಂತ ನೋಡಿ ಆಮೇಲೆ ಸಿಗರೇಟ್ ಅನ್ನ ಸೇರೋದು ಬಿಡೋದು ನಿಮ್ಮಿಷ್ಟ ಅಂತಾನೆ ಹೇಳಬಹುದು. ಇನ್ನ 4ನೇದಾಗಿ, ಯುವ ಪೀಳಿಗೆಯ ಮೇಲೆ ಕೆಟ್ಟ ಪ್ರಭಾವ ಅಂತೂ ಆಗ್ತಾ ಇದೆ. ಒಂದು ಪಾರ್ಕ್ನಲ್ಲಿ ಅಥವಾ ಹೋಟೆಲ್ನಲ್ಲಿ ದೊಡ್ಡವರು ಸ್ಟೈಲಿಶ್ ಆಗಿ ಧೂಮಪಾನ ಮಾಡೋದನ್ನ ಮಕ್ಕಳು ನೋಡಿದಾಗ ಅದೊಂದು ಕೂಲ್ ಆಗಿರುವ ಕೆಲಸ ಅಂತ ತಪ್ಪು ತಿಳಿದುಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ಅವರ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಇನ್ನ ಕಾನೂನು ಮತ್ತು ಜಬರ್ದಸ್ತ್ ದಂಡ ಹೇಗಿರುತ್ತೆ ಅಂತ ಹೇಳೋದಾದ್ರೆ, ಭಾರತದಲ್ಲಿ ಕೋಪ್ಟಾ ಅಂದ್ರೆ ಸಿಗರೇಟ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ ಕಾಯ್ದೆಯು ಬಹಳ ಸ್ಟ್ರಿಕ್ಟ್ ಆಗಿದೆ ಅಂತಾನೆ ಹೇಳಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಿದ್ರೆ 200 ರೂಪಾಯಿವರೆಗೆ ಸ್ಥಳದಲ್ಲೇ ದಂಡ ವಿಧಿಸಲಾಗುತ್ತೆ. ಹೋಟೆಲ್ ಅಥವಾ ಕಚೇರಿಗಳಲ್ಲಿ ಧೂಮಪಾನ ನಿಷೇಧಿತ ಪ್ರದೇಶದ ಬೋರ್ಡ್ ಹಾಕದಿದ್ದರೆ ಆ ಮಾಲೀಕರಿಗೂ ಕೂಡ ದಂಡ ಬೀಳುತ್ತೆ. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ಸಿಗರೇಟ್ ಪ್ಯಾಕೆಟ್ ಮೇಲೆ ಧೂಮಪಾನ ಮಾರಕ ಅಂತ ಬರೆದಿರ್ತಾರೆ, ಆದ್ರೂ ಜನರು ಸೇತಾ ಇರ್ತಾರೆ. ಅದು ಅವರ ವೈಯಕ್ತಿಕ ನಿರ್ಧಾರ ಇರಬಹುದು. ಆದ್ರೆ ಸ್ನೇಹಿತರೆ, ಸಾರ್ವಜನಿಕವಾಗಿ ಸೇದಿದಾಗ ಅದು 100+ ಜನರ ಆರೋಗ್ಯದ ಪ್ರಶ್ನೆಯಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಒಂದು ಸಣ್ಣ ಸುಖಕ್ಕಾಗಿ ಇನ್ನೊಬ್ಬರ ಉಸಿರನ್ನ ನಾವು ಕಸಿದುಕೊಳ್ಬಾರ್ದು ಅಲ್ವಾ. ನಿಮ್ಮ ಸುತ್ತಮುತ್ತ ಯಾರಾದರೂ ಹೀಗೆ ಮಾಡ್ತಾ ಇದ್ರೆ ಪ್ರೀತಿಯಿಂದ ಅವರಿಗೆ ತಿಳಿಸಿ ಹೇಳಿ ಅಥವಾ ಕಾನೂನಿನ ನೆರವು ಪಡೆಯಿರಿ ಅಂತ ಹೇಳ್ತಾ, ನಮ್ಮ ಊರು ನಮ್ಮ ಗಾಳಿ, ಇದು ಶುದ್ಧವಾಗಿರ್ಲಿ. ಸದ್ಯಕ್ಕೆ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲೊಂದು ಸೂಪರ್ ಆಗಿರುವಂತಹ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇಲ್ಲಿವರೆಗೂ ಕಸ ಹಾಕೋದು ಮತ್ತು ಸ್ಮೋಕಿಂಗ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಕೇಳಿದ್ರಿ. ಆದ್ರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಡೌಟ್ ಇರುತ್ತೆ. ಯಾರೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾವು ಕಂಪ್ಲೇಂಟ್ ಕೊಟ್ರೆ ನಮಗೇನಾದ್ರೂ ತೊಂದರೆ ಆಗುತ್ತಾ, ಅಥವಾ ಕಂಪ್ಲೇಂಟ್ ಕೊಡೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲವರಿಗೆ ಒಂದಿಷ್ಟು ಪ್ರಶ್ನೆಗಳು ಮನಸ್ಸಲ್ಲಿ ಕಾಡ್ತಾ ಇರತ್ತೆ. ಸೊ ಇವತ್ತು ಈ ಗೊಂದಲಗಳನ್ನ ಕ್ಲಿಯರ್ ಮಾಡೋಣ. ಹಾಗಾದ್ರೆ ಗಮನವಿಟ್ಟು ಕೇಳಿ ಸ್ನೇಹಿತರೆ. ಮೊದಲನೇದಾಗಿ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಕುವರ ಮೇಲೆ ಅಥವಾ ಧೂಮಪಾನ ಮಾಡುವರ ಮೇಲೆ ಹೇಗೆ ದೂರು ನೀಡೋದು ಅಂತ ಹೇಳೋದಾದ್ರೆ, ಎಸ್ ನೋಡಿ ಸ್ನೇಹಿತರೆ, ದೂರು ನೀಡೋದಕ್ಕೆ ಈಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲೇಬೇಕು ಅಂತ ಇಲ್ಲ. ನಿಮ್ಮ ಕೈಯಲ್ಲಿರೋ ಫೋನ್ನಲ್ಲೇ ಕೆಲಸ ಮುಗಿಸ್ಬೋದು. ಹೇಗೆ ಶ್ವೇತಾ ಅಂತ ಹೇಳ್ತೀರಾ? ಎಸ್, ನಗರ ಪಾಲಿಕೆ ಆಪ್ಗಳು ಅಂದ್ರೆ ಸಿವಿಕ್ ಆಪ್ಸ್ ಅಂತ ಇರುತ್ತೆ. ಈಗಿನ ಬಹುತೇಕ ನಗರಗಳಲ್ಲಿ, ಉದಾಹರಣೆಗೆ ಬೆಂಗಳೂರಿನಲ್ಲೇ ತಗೊಳ್ಳಿ, ಸಹಾಯ ಆಪ್ ಅಂತ ಇದೆ. ಕಸ ವಿಲೇವಾರಿ ಬಗ್ಗೆ ದೂರು ನೀಡೋದಕ್ಕೆ ಆಪ್ಗಳಿರುತ್ತೆ. ಕಸ ಬಿದ್ದಿರೋ ಜಾಗದ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಸಾಕು. ಹಾಗೇನೆ ಸಾರ್ವಜನಿಕವಾಗಿ ಧೂಮಪಾನ ಮಾಡ್ತಾ ಇದ್ರೆ ಅಥವಾ ಕಿರುಕುಳ ನೀಡ್ತಾ ಇದ್ರೆ ನೀವು ನೋಡ್ತಾ ಸುಮ್ನಿರ್ಬೇಕಾಗಿಲ್ಲ ಸ್ನೇಹಿತರೆ. ತಕ್ಷಣ ತುರ್ತು ಸಹಾಯವಾಣಿ 112 ಈ ನಂಬರ್ಗೆ ಕರೆ ಮಾಡಿ ದೂರನ್ನ ನೀಡಬಹುದು. ನಂತರ ಈಗಿನ ಪೊಲೀಸ್ ಇಲಾಖೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ನೀವು ಫೋಟೋ ಅಥವಾ ವಿಡಿಯೋ ಸಮೇತ ಸಂಬಂಧಪಟ್ಟ ಇಲಾಖೆಯನ್ನ ಟ್ಯಾಗ್ ಮಾಡಿ ದೂರನ್ನ ನೀಡಬಹುದು. ನಂತರ ನಿಮ್ಮ ಏರಿಯಾದ ಹೆಲ್ತ್ ಇನ್ಸ್ಪೆಕ್ಟರ್ ಅಥವಾ ವಾರ್ಡ್ ಆಫೀಸರ್ ಅವರಿಗೆ ನೇರವಾಗಿ ಮಾಹಿತಿ ನೀಡಬಹುದು. ಸೊ ಹಾಗೆ ಎರಡನೇದಾಗಿ, ದೂರು ನೀಡೋದ್ರಿಂದ ನಮಗೇನಾದ್ರೂ ಅಪಾಯವಿದೆಯಾ, ಅಂದ್ರೆ ಸೇಫ್ಟಿ ಮತ್ತೆ ಪ್ರೈವಸಿ ಬಗ್ಗೆ ನಿಮ್ಮ ಪ್ರಶ್ನೆ ಆಗಿದ್ದಲ್ಲಿ ಅದಕ್ಕೆ ಉತ್ತರವನ್ನ ಹೇಳ್ತೀನಿ ಕೇಳಿ. ಎಸ್, ನೀವು ದೂರು ನೀಡಿದಾಗ ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಡಲಾಗುತ್ತೆ. ದೂರುದಾರರು ಯಾರು ಅಂತ ಮಾಹಿತಿ ಆರೋಪಿಗೆ ತಿಳಿಸೋದಿಲ್ಲ. ಹಾಗೆ ಇನ್ನ ಕಾನೂನಿನ ರಕ್ಷಣೆ ಹೇಗಿರುತ್ತೆ ಅಂತಂದ್ರೆ, ನೀವು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರನ್ನ ಕೊಟ್ಟಿರ್ತೀರಿ. ಆದ್ದರಿಂದ ಕಾನೂನು ನಿಮ್ಮ ಪರವಾಗಿ ಇರುತ್ತೆ. ಹಾಗೆ ಇನ್ನ ಅನಾಮಧೇಯ ದೂರು. ಸುಮಾರು ಆನ್ಲೈನ್ ಪೋರ್ಟಲ್ನಲ್ಲಿ ನಿಮ್ಮ ಹೆಸರನ್ನು ಬಹಿರಂಗ ಪಡಿಸದನೆಯೇ ದೂರು ನೀಡುವ ಅವಕಾಶ ಇರುತ್ತೆ. ಈಗ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಅಂದ್ಕೊಳ್ಳಿ, ನಿಮ್ಮ ಮನೆ ಪಕ್ಕದ ಪಾರ್ಕ್ನಲ್ಲಿ ಪ್ರತಿದಿನ ಕೆಲವರು ಗುಂಪು ಸೇರಿ ಧೂಮಪಾನ ಮಾಡ್ತಾರೆ ಅಥವಾ ಅಲ್ಲೇ ಪ್ಲಾಸ್ಟಿಕ್ ಎಸೆದು ಹೋಗ್ತಾರೆ ಅಂತ. ಸೊ ನೀವು ಅವರಿಗೆ ನೇರವಾಗಿ ಹೇಳೋದಕ್ಕೆ ಹೋದ್ರೆ ಗಲಾಟೆ ಆಗಬಹುದು. ಆಗ ನೀವೇನ್ ಮಾಡ್ಬೇಕು ಅಂತ ನಾನೀಗ ಹೇಳ್ತೀನಿ. ಸುಮ್ನೆ ಒಂದು ಫೋಟೋ ತೆಗೆದು ಪಾಲಿಕೆಯ ಆಪ್ ಅಥವಾ ಪೊಲೀಸರ ಟ್ವಿಟರ್ ಹ್ಯಾಂಡಲ್ಗೆ ಟ್ಯಾಗ್ ಮಾಡಿ. ಸೊ ಆಗ ಅಧಿಕಾರಿಗಳು ಬಂದು ಅವರಿಗೆ ದಂಡ ವಿಧಿಸ್ತಾರೆ. ಅಲ್ಲಿ ನಿಮ್ಮ ಹೆಸರು ಎಲ್ಲೂ ಬರೋದಿಲ್ಲ, ಆದರೆ ಪಾರ್ಕ್ ಮಾತ್ರ ಕ್ಲೀನ್ ಆಗಿರುತ್ತೆ. ಅದೇ ಅಲ್ವಾ ನಮ್ಗೆ ಬೇಕಾಗಿರೋದು. ಸೊ ಸ್ನೇಹಿತರೆ, ನಮ್ಗೆ ಯಾಕೆ ಬೇಕು ಈ ಉಸಾಬಾರಿ ಅಂತ ನಾವು ಸುಮ್ನಿದ್ರೆ ಈ ಪರಿಸರ ಇನ್ನಷ್ಟು ಹಾಳಾಗಬಹುದು. ದೂರು ನೀಡೋದು ಅಂತಂದ್ರೆ ಜಗಳ ಮಾಡೋದು ಅಂತ ಅರ್ಥ ಅಲ್ಲ, ಅದು ನಮ್ಮ ಹಕ್ಕನ್ನ ಚಲಾಯಿಸೋದು. ನಿಮ್ಮ ಒಂದು ಸಣ್ಣ ದೂರು ಇಡೀ ಊರನ್ನ ಬದಲಾಯಿಸಬಹುದು. ಸೊ ನಿಮ್ಮ ಧ್ವನಿ ಶಕ್ತಿಯುತವಾಗಿರಲಿ. ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಂಡ ಕಟ್ಟಬೇಕು ಅನ್ನೋ ಭಯಕ್ಕಿಂತ ನನ್ನ ಪರಿಸರ ಸ್ವಚ್ಛವಾಗಿರಲಿ ಅನ್ನೋ ಪ್ರೀತಿ ನಮ್ಮಲ್ಲಿರಲಿ ಸ್ನೇಹಿತರೆ. ನಾವು ಬದಲಾದರೆ ನಮ್ಮ ಊರು ಕೂಡ ಬದಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಂವಿಧಾನ ಕೊಟ್ಟ ಹಕ್ಕು, ಯುವ ಜನತೆಯ ಕರ್ತವ್ಯ, ದೇಶದ ಕಾನೂನು ಪಯಣದ ಬಗ್ಗೆ ಅಂಕಿತ ಮಾತು.
5: ಸ್ವಾತಂತ್ರ್ಯ ಸಂಗ್ರಾಮದ ತೆರೆಮರೆಯ ವೈದ್ಯಕೀಯ ಸೇವೆ, ಅಂದು ಜೀವ ರಕ್ಷಣೆ, ಇಂದು ಸ್ಫೂರ್ತಿ ಶ್ರೇಯಸ್ ಜೊತೆ.
4: ಇಂದಿನ ಯುವ ಜನತೆಯ ಪ್ರಕಾರ ದೇಶ ಪ್ರೇಮ ಎಂದರೇನು? ವನಿತಾ ಗೌಡ ಅವರ ನೇರ ನೋಟ.
5: ಇದೇ ಆಗಸ್ಟ್ 15ರ ಮಧ್ಯಾಹ್ನ 1-2 ಗಂಟೆಯವರೆಗೆ ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ನೇರ ಪ್ರಸಾರ. ಕರೆ ಮಾಡಿ 9686096279. ತಪ್ಪದೆ ಕೇಳಿ, ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ. ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ನಲ್ಲಿ ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ ಆಗಸ್ಟ್ 15ರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ.
6: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
7: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
8: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದು ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
6: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
9: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
6: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ. ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು, ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ. ಹಂಗ ಅದ್ಯಾಕಂತೆ ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ. ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
11: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
12: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ನಮ್ಮ ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಇದೇ ವಿಚಾರವಾಗಿ ಆಗಸ್ಟ್ 15 ಬೆಳಗ್ಗೆ 11-12 ಗಂಟೆಯವರೆಗೆ ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, ಆರ್ಜಿ ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
0: ಬೆಳ್ಳಂ ಬೆಳಗ್ಗೆ 6 ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡ್ ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಅರ್ಜ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686096279. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ನಾವು ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ವಿಷಯನ ಕೇಳಿರ್ತೀವಿ. ಈಗ ಒಂದು ಜೀವಿ ಇನ್ನೊಂದು ಜೀವಿನ ಅವಲಂಬಿಸಿ ಬದುಕ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಸೊ ಅದೇ ರೀತಿನಲ್ಲೇ ಸೂರ್ಯನು, ಜೀವರಾಶಿಗಳು ಮತ್ತು ದಶಪ್ರತಿಶತ ನಿಯಮ ಹೇಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಭೂಮಿಯ ಅಸ್ತಿತ್ವಕ್ಕೆ ಕಾರಣ ಸೂರ್ಯ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆ್ಯಂಡ್ ನಮ್ಮ ಭೂಮಿಯ ಮೇಲಿರುವಂತಹ 871.2 ಲಕ್ಷ ಜೀವಕೋಟಿಗಳ ಅಸ್ತಿತ್ವಕ್ಕೂ ಕೂಡ ಸೂರ್ಯನೇ ಕಾರಣ ಅನ್ನೋದು ಕೂಡ ಗೊತ್ತಿದೆ. ಸೊ ಹಾಗಾದರೆ ಈ ಒಂದು ಜೀವರಾಶಿಗಳು ಹಾಗೆ ಸೂರ್ಯನು ಮತ್ತು ಒಂದಕ್ಕೊಂದು ಅವಲಂಬಿತವಾಗಿರೋದಕ್ಕೆ ಏನು ಕಾರಣ, ಇದಕ್ಕೆ ಏನೆಲ್ಲ ಸೈಂಟಿಫಿಕ್ ರೀಸನ್ಗಳಿದ್ದಾವೆ, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮಗೂ ಕೂಡ ಇದ್ರ ಬಗ್ಗೆ ಏನಾದ್ರು ಗೊತ್ತಿದೆ ಅಂತಂದರೆ ವಾಟ್ಸಪ್ ಮಾಡಿ ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9620960769 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೂರ್ಯನು ಜೀವರಾಶಿಗಳು ಮತ್ತು ದಶಪ್ರತಿಶತ ನಿಯಮ ಕೂಡ ಇದೆ ಅಂತ ಹೇಳಿ. ಆ್ಯಂಡ್ ನಮ್ಮ ಭೂಮಿಯ ಅಸ್ತಿತ್ವಕ್ಕೆ ಕಾರಣ ಸೂರ್ಯ ಅನ್ನೋದು ನಮಗೆಲ್ಲ ಕೂಡ ಗೊತ್ತೇ ಇದೆ. ಅದರಂತೆ ನಮ್ಮ ಭೂಮಿಯ ಮೇಲಿರುವಂತಹ 871.2 lakh ಜೀವಕೋಟಿಗಳ ಅಸ್ತಿತ್ವಕ್ಕೂ ಕೂಡ ಸೂರ್ಯನೇ ಕಾರಣ ಅನ್ನೋದು ಕೂಡ ಗೊತ್ತಿದೆ. ಹಾಗಾದರೆ ಒಂದು ಜೀವನ ಇನ್ನೊಂದು ಜೀವಿ ಅವಲಂಬಿಸಿ ಬದುಕ್ತಾ ಇರೋದು ನಮಗೆಲ್ಲ ತಿಳಿದಿರುವಂತಹ ವಿಷಯ. ಇದಕ್ಕೆ ಏನು ಕಾರಣ, ಯಾಕೆ ಈ ರೀತಿಯಲ್ಲಿ ಒಂದಕ್ಕೊಂದು ಅವಲಂಬಿತವಾಗಿ ಬದುಕ್ತಾ ಇದ್ದಾವೆ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಜೊತೆಗೆ ಈ ಸೂರ್ಯನ ಶಕ್ತಿಯ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಾವು ಸೂರ್ಯನ ಶಕ್ತಿಯು ಹೇಗೆ ಈ ಜೈವಕೋಶಗಳ ಹುಟ್ಟು, ಬೆಳವಣಿಗೆ, ಸಾವುಗಳಿಗೆ ಶಕ್ತಿಯನ್ನು ಕೊಡುತ್ತೆ ಅಂತಂದರೆ ಅದು ಒಂದು ರೀತಿಯ ಅಚ್ಚರಿಯ ವಿಷಯವಾಗಿದೆ. ಯಾಕಂತಂದರೆ ಇದು ದಶಪ್ರತಿಶತ ನಿಯಮವನ್ನು ಅನುಸರಿಸುತ್ತೆ. ಜೀವ ಜಗತ್ತಿನಲ್ಲಿ ಸೂರ್ಯನಿಂದ ಶಕ್ತಿಯನ್ನು ಪಡೆಯುವಂತಹ ಜೀವಿಗಳು ಅವುಗಳಲ್ಲಿ 90% ಶಕ್ತಿಯನ್ನು ತಮ್ಮ ಜೈವಿಕ ಕೆಲಸ ಕಾರ್ಯಗಳಿಗೆ ಬಳಸಿಕೊಂಡು ಉಳಿದ 10% ಹೆಚ್ಚುವರಿ ಶಕ್ತಿಯನ್ನು ಮುಂದಿನ ಜೀವಿಗಳಿಗೆ ವರ್ಗಾಯಿಸ್ತವೆ. ಇದುವೇ ದಶಪ್ರತಿ ನಿಯಮ ಅಂತ ಹೇಳಿ ಹೇಳ್ಬೋದು. ಈ ವರ್ಗಾವಣೆ ಹೇಗೆ ನಡೆಯುತ್ತೆ ಅನ್ನೋದು ಒಂದು ಅಚ್ಚರಿಯ ವಿಷಯವಾಗಿದೆ. ಇವತ್ತಿನ ಶೋನಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಜೀವ ಜಗತ್ತಿಗೆ ಆಧಾರ ಸಸ್ಯಗಳು ಅನ್ನೋದು ನಮಗೆ ಗೊತ್ತಿದೆ. ಯಾಕಂತಂದರೆ ಸಸ್ಯಗಳು ಮಾತ್ರ ತಮ್ಮ ಆಹಾರವನ್ನು ಸ್ವಯಂ ತಯಾರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಹಾಗಾಗಿ ಸಸ್ಯಗಳನ್ನು ಪ್ರಾಥಮಿಕ ಉತ್ಪಾದಕರು ಅಂದರೆ ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಕೂಡ ಹೇಳ್ತಾರೆ. ಇದು ಜೀವ ಜಗತ್ತನ್ನು ಪೋಷಿಸುವಂತಹ ಮೊದಲ ಹಂತವಾಗಿದೆ. ಫಸ್ಟ್ ಟ್ರೋಫಿಕ್ ಲೆವೆಲ್ ಅಂತ ಹೇಳ್ಬೋದು. ಸಸ್ಯಗಳ ಒಡಲಿನಲ್ಲಿ ಹರಿತು ಅಂದರೆ ಕ್ಲೋರೋಫಿಲ್ ಇರುತ್ತೆ. ಸಸ್ಯಗಳು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹಾಗೆ ಬೇರುಗಳ ಮೂಲಕ ನೀರು, ಖನಿಜ, ಲವಣಾದಿಗಳನ್ನು ಹೀರ್ಕೊಳ್ತವೆ. ಸೂರ್ಯನ ಉಪಸ್ಥಿತಿಯಲ್ಲಿ ಇವು ದ್ಯುತಿ ಸಂಶ್ಲೇಷಣೆ ಅಂದರೆ ಫೋಟೋಸಿಂಥೆಸಿಸ್ ಮೂಲಕ ಆಹಾರವನ್ನು ತಯಾರಿಸುತ್ತೆ. ಈ ಆಹಾರ ಗ್ಲೂಕೋಸ್ ರೂಪದಲ್ಲಿರುತ್ತೆ. ಈ ಗ್ಲೂಕೋಸ್ ಸಸ್ಯಗಳ ಒಡಲಿನಲ್ಲಿ ಮುಖ್ಯವಾಗಿ ಹಣ್ಣು ಮತ್ತು ಬೀಜಗಳಲ್ಲಿ ಸಂಗ್ರಹವಾಗುತ್ತೆ. ಇವುಗಳನ್ನು ನಾವು ಆಹಾರವಾಗಿ ಸೇವನೆ ಮಾಡ್ತೀವಿ. ಇದು ಮನುಷ್ಯರಿಗಷ್ಟೇ ಅಲ್ಲದೆ ಚಿಕ್ಕ ಪುಟ್ಟ ಜೀವಿಗಳಿಗೂ ಕೂಡ ಆಹಾರವಾಗುತ್ತೆ. ಈ ಗ್ಲೂಕೋಸ್ ಸಸ್ಯಗಳ ಒಡಲಿನಲ್ಲಿ ಮುಖ್ಯವಾಗಿ ಹಣ್ಣು ಮತ್ತು ಬೀಜಗಳಲ್ಲಿ ಸಂಗ್ರಹ ಆಗುತ್ತೆ ಅಂತ ಹೇಳಿದೆ. ಸಸ್ಯಗಳು ತಯಾರಿಸುವಂತಹ ಈ ಗ್ಲೂಕೋಸ್ ರೂಪದ ಶಕ್ತಿ ಸಮಸ್ತ ಜೀವಿಗಳ ಬದುಕಿಗೆ ಅಗತ್ಯವಾದಂತಹ ಶಕ್ತಿಯನ್ನು ಪ್ರತ್ಯಕ್ಷವಾಗಿ ಹಾಗೆ ಪರೋಕ್ಷವಾಗಿ ಕೂಡ ಒದಗಿಸುತ್ತೆ. ಸಸ್ಯಗಳನ್ನು ತಿಂದು ಬದುಕುವಂತಹ ಸಸ್ಯಹಾರಿ ಜೀವಿಗಳಿಗೆ ಇವನ್ನು ಪ್ರಾಥಮಿಕ ಬಳಕೆದಾರರು ಅಂದರೆ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಹುಲ್ಲನ್ನು ತಿಂದು ಬದುಕುವಂತಹ ಮಿಡತೆ, ಮಿಡತೆಯನ್ನು ತಿಂದು ಬದುಕುವಂತಹ ಕಪ್ಪೆ ಇದೆ. ಕಪ್ಪೆಯನ್ನು ದ್ವಿತೀಯಕ ಬಳಕೆದಾರರು ಅಂದರೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತೇಳಿ ಕರಿಬಹುದು. ಕಪ್ಪೆಯನ್ನು ತಿಂದು ಬದುಕುವಂತಹ ಹಾವಿದೆ. ಹಾಗಾಗಿ ಹಾವಿನಂತಹ ಜೀವಿಗಳನ್ನು ತೃತೀಯಕ ಬಳಕೆದಾರರು ಅಂದರೆ ಟೆರ್ಷಿಯರಿ ಕನ್ಸ್ಯೂಮರ್ಸ್ ಅಂಥೇಳಿ ಕರೀತಾರೆ. ಹೀಗೆ ಒಂದಕ್ಕೊಂದು ಅವಲಂಬಿತವಾಗಿ ಬದುಕ್ತಾ ಇದ್ದಾವೆ. ಇದೇ ರೀತಿಯಲ್ಲೇ ಮನುಷ್ಯರು ಕೂಡ ಅಷ್ಟೇ ಸಸ್ಯಗಳಿಗೆ ಹಾಗೆ ಜೀವಿಗಳಿಗೆ ಅವಲಂಬಿತವಾಗಿ ಬದುಕ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಮಾತಾಡ್ತೀನಿ. ಇನ್ನೂ ಏನೆಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳು ಇದರಲ್ಲಿದೆ ಮತ್ತು ಒಂದು ಪಾಯಿಂಟ್ಸ್ನ ರೀತಿಯಲ್ಲಿ ನೋಡೋದಾದರೆ ಇದು ಒಂದಕ್ಕೊಂದು ಯಾವ ರೀತಿ ಇಂಟರ್ಲಿಂಕ್ ಆಗುತ್ತೆ ಅದ್ರ ಬಗ್ಗೆ ಕೂಡ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ನೀವು ಕೂಡ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಿದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜು ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್, ಬನ್ನಿ ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೆ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಗ್ಯಾರಂಟಿ ಪೂರ್ಣ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದ ಹಾಗೆ ನಮ್ಮ ಭೂಮಿಯ ಅಸ್ತಿತ್ವಕ್ಕೆ ಕಾರಣ ಸೂರ್ಯ ಆಗಿರ್ತಾನೆ. ಸೂರ್ಯನಿಂದ ಬರುವಂತಹ ಶಕ್ತಿಯನ್ನು ಬಳಸ್ಕೊಂಡು ಸಸ್ಯಗಳು ಬೆಳೀತವೆ. ಸಸ್ಯಗಳು ಅದಷ್ಟೇ ಅಲ್ಲದೆ ಭೂಮಿಯಲ್ಲಿರುವಂತಹ ನೀರಿನ ಅಂಶ, ಖನಿಜ, ಲವಣಾದಿಗಳನ್ನ ಹೀರ್ಕೊಂಡು ಆಹಾರವನ್ನ ತಯಾರು ಮಾಡ್ತವೆ. ಗ್ಲೂಕೋಸ್ನ ರೀತಿಯಲ್ಲಿ ಮಾಡ್ತವೆ. ಸೊ ಇದರಿಂದಾಗಿ ಬೀಜಗಳು ಅಥವಾ ಹಣ್ಣುಗಳು ಹುಟ್ಟುತ್ತೆ. ಇವುಗಳನ್ನ ಸಸ್ಯಾಹಾರಿ ಪ್ರಾಣಿಗಳು ತಿಂತವೆ, ಅವುಗಳನ್ನ ಬೇರೆ ಬೇರೆ ಜೀವಿಗಳು ತಿಂತ ಹೋಗುತ್ತೆ. ಇದು ಒಂದು ಚೈನ್ ಲಿಂಕ್ನ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಹಾಗೆ ಆಗ್ಲೇ ಹೇಳಿದಾಗೆ ಸಸ್ಯಗಳನ್ನ ತಿಂದು ಬದುಕುವಂತಹ ಸಸ್ಯಾಹಾರಿ ಜೀವಿಗಳಿಗೆ ಇವನ್ನ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಬರ್ತಾರೆ, ಟೆರ್ಷಿಯರಿ ಕನ್ಸ್ಯೂಮರ್ಸ್ ಅಂತ ಬರ್ತಾರೆ. ಇವರು ಒಂದಕ್ಕೊಂದು ಅವಲಂಬಿತವಾಗಿ ಬದುಕ್ತಾ ಇರುವಂಥದ್ದು. ಹಾವನ್ನು ತಿಂದು ಬದುಕುವಂತಹ ಹದ್ದಿನಂತಹ ಜೀವಿಗಳು ಕೂಡ ಇದ್ದಾವೆ. ಇವನ್ನ ಚತುರ್ಥಕ ಬಳಕೆದಾರರು ಅಂದರೆ ಕ್ವಾಟರ್ನರಿ ಕನ್ಸ್ಯೂಮರ್ಸ್ ಅಂತ ಹೇಳಿ ಕರೀತಾರೆ. ಹಲವು ಜೀವಿಗಳು ಸತ್ತ ಪ್ರಾಣಿಗಳನ್ನು ತಿಂದು ಬದುಕ್ತವೆ. ಇವನ್ನ ಮೃತ ಭಕ್ಷಕ ಅಂದರೆ ಸ್ಕ್ಯಾವೆಂಜರ್ಸ್ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಒಂದು ನಾಯಿ ಸತ್ತಿದ್ರೆ ಅದನ್ನು ಕಾಗೆ, ಹದ್ದು ಮುಂತಾದವುಗಳು ತಿಂತವೆ. ಹೀಗೆ ಕೊಳಿತಾ ಇರುವಂತಹ ಪ್ರಾಣಿಗಳ ಶರೀರವನ್ನು ತಿಂದು ಪರಿಸರವನ್ನು ಸ್ವಚ್ಛಗೊಳಿಸುವ ಜೀವಿಗಳನ್ನು ಮೃತ ಭಕ್ಷಕಗಳು ಅಂತ ಹೇಳಿ ಕರೀತಾರೆ. ಸಸ್ಯಗಳು, ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಮುಂತಾದ ಎಲ್ಲ ಜೀವಿಗಳು ಸತ್ತಾಗ ಅವು ಮಣ್ಣು ಪಾಲಾಗ್ತವೆ. ಮಣ್ಣಿನಲ್ಲಿರುವಂತಹ ಅಸಂಖ್ಯ ಸೂಕ್ಷ್ಮ ಜೀವಿಗಳು ಅಂದರೆ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರ ಅಂತೇನು ನಾವು ಕರಿತೀವಿ, ಸತ್ತ ಜೀವಿಗಳನ್ನು ತಿಂದು ಅವುಗಳ ಒಡಲಿನಲ್ಲಿರುವ ಸಂಕೀರ್ಣ ರಾಸಾಯನಿಕಗಳನ್ನು ಸರಳ ರಾಸಾಯನಿಕಗಳನ್ನಾಗಿ ಪರಿವರ್ತಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ. ಈ ಫಲವತ್ತಾದಂತಹ ಮಣ್ಣಿನಲ್ಲಿರುವಂತಹ ರಾಸಾಯನಿಕಗಳನ್ನು ಬಳಸ್ಕೊಂಡು ಸಸ್ಯಗಳು ಮತ್ತೆ ದ್ಯುತಿ ಸಂಶ್ಲೇಷಣೆಯ ಮೂಲಕ ಆಹಾರವನ್ನು ಸಿದ್ಧಪಡಿಸ್ತವೆ. ಹಾಗಾಗಿ ಈ ಜೀವಿಗಳನ್ನು ವಿಘಟಕಕಾರಗಳು ಅಂದರೆ ಡಿಕಂಪೋಸರ್ಸ್ ಅಂತ ಹೇಳಿ ಕರೀತಾರೆ. ನಮ್ಮ ಭೂಮಿಯ ಮೇಲೆ ಬದುಕಿರುವಂತಹ ಎಲ್ಲ ಜೀವರಾಶಿಗೆ ಶಕ್ತಿಯನ್ನು ನೀಡೋರು ಸೂರ್ಯ. ಸೂರ್ಯ ಸಮಸ್ತ ಜೀವರಾಶಿಗಳಿಗೆ ಶಕ್ತಿಯನ್ನು ಒದಗಿಸೋದಕ್ಕೆ 10% ನಿಯಮವನ್ನು ಅಂದರೆ 10% ಲಾ ಅಂತ ಹೇಳಿ ಹೇಳ್ಬೋದು ಇದನ್ನು ಪರಿಪಾಲಿಸ್ತಾನೆ ಅನ್ನುವ ವಿಚಾರವನ್ನು ಮೊದಲ ಬಾರಿಗೆ ತಿಳ್ಕೊಂಡವರು ರೇಮಂಡ್ ಲಾರೆಲ್ ಲಿಂಡೆಮನ್. ಇವರು 1915-1942 ಬದುಕಿರ್ತಾರೆ. ಇವರು ಅಮೇರಿಕನ್ ಪರಿಸರ ವಿಜ್ಞಾನಿಯಾಗಿರ್ತಾರೆ. ಇವರು ಹೇಳುವ ಪ್ರಕಾರದಲ್ಲಿ ನಾವು ನೋಡೋದಾದರೆ ಈ ನಿಯಮದ ಅನ್ವಯ ಸೂರ್ಯನಿಂದ 10,000,000 ಶಕ್ತಿಯು ಭೂಮಿಯನ್ನು ತಲುಪುತ್ತೆ ಅಂತ ಭಾವಿಸೋದಾದರೆ ಸಸ್ಯಗಳು ಈ ಶಕ್ತಿಯಲ್ಲಿ ಕೇವಲ 1% ಶಕ್ತಿಯನ್ನು ಅಂದರೆ 10,000 ಶಕ್ತಿಯನ್ನು ಮಾತ್ರ ಬಳಸ್ಕೊಳ್ತವೆ. ಪ್ರಾಥಮಿಕ ಬಳಕೆದಾರರು ಸಸ್ಯಗಳನ್ನು ತಿಂದಾಗ ಅವುಗಳಿಗೆ 10,000 ಶಕ್ತಿಯಲ್ಲಿ ಕೇವಲ 10% ಮಾತ್ರ ಅಂದರೆ 1,000 ಶಕ್ತಿ ಮಾತ್ರ ದೊರೆಯುತ್ತೆ. ಉಳಿದ 9,000 ದೇಹದ ಜೈವಿಕ ಕೆಲಸ ಕಾರ್ಯಗಳಿಗೆ ಬಳಕೆಯಾಗಿ ಉಳಿದದ್ದು ಉಷ್ಣ ರೂಪದಲ್ಲಿ ವಾತಾವರಣವನ್ನು ಸೇರುತ್ತೆ. ದ್ವಿತೀಯಕ ಬಳಕೆದಾರರು ಪ್ರಾಥಮಿಕ ಬಳಕೆದಾರರನ್ನು ತಿಂದಾಗ ಅವುಗಳಿಗೆ 1,000 ಶಕ್ತಿಯಲ್ಲಿ 10% ಅಂದರೆ 100 ಶಕ್ತಿ ಮಾತ್ರ ದೊರೆಯುತ್ತೆ, ಉಳಿದದ್ದು ವಾತಾವರಣದಲ್ಲಿ ಸೇರುತ್ತೆ. ದ್ವಿತೀಯಕ ಬಳಕೆದಾರರನ್ನ ತೃತೀಯಕ ಬಳಕೆದಾರರು ತಿಂದಾಗ ಅವುಗಳಿಗೆ ಕೇವಲ 10 ಶಕ್ತಿ ಮಾತ್ರ ದೊರೆಯುತ್ತೆ, ಉಳಿದದ್ದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಲೀನವಾಗುತ್ತೆ. ಈ 10% ನಿಯಮದ ಅನ್ವಯ ವಿಘಟಕಕಾರಗಳಿಗೆ ದೊರೆಯೋದು 0.1 ಮಾತ್ರ. ಹೀಗೆ ಶಕ್ತಿಯು ಒಂದು ಪೋಷಣ ಮಟ್ಟದಿಂದ ಅಂದರೆ ಟ್ರೋಫಿಕ್ ಲೆವೆಲ್ ಮತ್ತೊಂದು ಪೋಷಣ ಮಟ್ಟಕ್ಕೆ ಸಾಗುವಾಗ ಕೇವಲ 10% ಮಾತ್ರ ಸಾಗಿ ಉಳಿದದ್ದೆಲ್ಲ ಮತ್ತೆ ಪ್ರಕೃತಿಯನ್ನು ಸೇರುತ್ತೆ. ಇಷ್ಟೊಂದು ಅಚ್ಚರಿಯನ್ನು ಹುಟ್ಟಿಸುವಂತಹ ವಿಚಾರಗಳಿವಾಗಿದ್ದಾವೆ. ಸೊ ಈ ರೀತಿಯ ವಿಚಾರಗಳನ್ನ ಶಾಲಾ ಕಾಲೇಜುಗಳಿಂದ ಕೂಡ ತಿಳ್ಕೊಂಡು ಬರ್ತಾ ಇರ್ತೀವಿ. ಆದರೆ ಈ ರೀತಿ ಸೈಂಟಿಫಿಕ್ ಆಗಿ ತಿಳ್ಕೊಂಡಾಗ ಅದರ ವಿಚಾರಗಳು ಎಷ್ಟು ಆಳವಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಇವತ್ತಿನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ವಾಟ್ಸ್ಆಪ್ ಮಾಡಿದ್ದೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವೆಸ್ಟ್ ಮಾಯಾ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಪ್ರಥಮವಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಭಾರತದ ಮೊದಲ ಗ್ರಾಮ, ಸ್ವಾತಂತ್ರ್ಯ ಕಹಳೆ ಮೊಳಗಿಸಿದ ಐತಿಹಾಸಿಕ ನೆಲ. ನಮ್ಮದೇ ಶಿವಮೊಗ್ಗ ಜಿಲ್ಲೆಯ ಈಸೂರಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಈಸೂರಿನ ಸ್ವಾತಂತ್ರ್ಯ ಸ್ಮರಣೆಯ ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಆರ್ಜೆ ಮಹಾಲಕ್ಷ್ಮಿ ಅವರೊಂದಿಗೆ ನಿವೃತ್ತ ರಂಗಕರ್ಮಿ ಕಾಂತೇಶ್ ಕದರಮಂಡಲಿಗೆ ಇರಲಿದ್ದಾರೆ. ಇದೇ ಆಗಸ್ಟ್ 15ರಂದು ನೇರ ಪ್ರಸಾರ, ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ. ಈ ವಿಶೇಷ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಭಾಗವಹಿಸಿ. 9686096279.
1: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15ರ ಸಂಜೆ 4ರಿಂದ 5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಟ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹಾಯ್, ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಕಾಫಿ ಟೀ ಆಯ್ತಾ? ಏನ್ ಸಮಾಚಾರ? ಸೊ ಎಲ್ರು ಖುಷಿಯಾಗಿರ್ಲಿ ಅಂತ ನಾನು ಯಾವಾಗ್ಲೂ ಆಶಿಸ್ತೀನಿ. ಸಮಯ ಏನು 6:30 ಆಗಿದೆ. ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತಿಸ್ತಾ, ಕೇಳುಗರೇ, ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಹಾಗಿದ್ಮೇಲೆ ಇವತ್ತು ಯಾಕೆ ಒಂದು ಸೋಲಾರ್ ಬಿಸ್ನೆಸ್ ಬಗ್ಗೆ ಮಾತನಾಡಬಾರದು ಅಂತ ಅನ್ನಿಸ್ತು? ಅದಕ್ಕಾಗಿ ನಿಮ್ಮೊಟ್ಟಿಗೆ ಇವತ್ತು ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗ್ನ ಮಾಲೀಕರಾಗಿರುವ ಶ್ರೀಯುತ ಚೆನ್ನಪ್ಪ ಅವರಿದ್ದಾರೆ. ಅವ್ರ ಜೊತೆ ಮಾತಾಡೋಣ, ಅವರ ಬಿಸ್ನೆಸ್ ಜರ್ನಿಯ ಬಗ್ಗೆ ತಿಳ್ಕೊಳ್ಳೋಣ. ಚೆನ್ನಪ್ಪ ಅವರೇ, ನಮಸ್ತೆ.
6: ನಮಸ್ತೆ ಮೇಡಮ್,
5: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ನಮಗೂ ಕೂಡ ಸ್ವಾಗತ ಮೇಡಮ್.
5: ಥ್ಯಾಂಕ್ ಯು ಸರ್, ಹೇಗಿದ್ದೀರಾ?
6: ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ?
5: ಥ್ಯಾಂಕ್ ಯು, ನಾನು ಕೂಡ ಚೆನ್ನಾಗಿದ್ದೀನಿ. ಕಾಫಿ ಟೀ ಆಯ್ತಾ ಸರ್?
6: ಆಯ್ತು ಮೇಡಮ್, ಆಯ್ತು.
5: ಆಗಿದೆ ಮೇಡಮ್. ಓಕೆ ಚೆನ್ನಪ್ಪ ಸರ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡ್ಬೋದಾ? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಇಲ್ಲಿ ಸರ್.
6: ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಚೆನ್ನಪ್ಪ ಅಂತ ಹೇಳಿ. ನಂದು ಪ್ರಾಪರ್ ಬಂದುಬಿಟ್ಟು ರಾಣೇಬೆನ್ನೂರು, ಬಟ್ ಇವಾಗ ಶಿವಮೊಗ್ಗದಲ್ಲಿ ಬಂದು 10 ವರ್ಷ ಆಯಿತು. ನಾನು ಸೋಲಾರ್ ಬಿಸ್ನೆಸ್ ಇಲ್ಲಿ ಸ್ಟಾರ್ಟ್ ಮಾಡಿ 5 ವರ್ಷ ಆಯಿತು. ಇಲ್ಲಿ ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗ್ ಶಿವಮೊಗ್ಗ ಅಂತ ಹೇಳಿ ಅಬ್ಬಲ್ಗೆರೆಯಲ್ಲಿ ಆಫೀಸ್ ಇದೆ ನಮ್ಮದು.
5: ಏನು ಓದಿದ್ರಿ ಸರ್ ನೀವು?
6: ನಾ ಡಿಪ್ಲೊಮಾ ಮಾಡಿದ್ದೀನಿ ಮೇಡಮ್.
5: ಡಿಪ್ಲೊಮಾ ಆದ್ಮೇಲೆ ಏನು ಮಾಡಿದ್ರಿ?
6: ಡಿಪ್ಲೊಮಾ ಆದ್ಮೇಲೆ ನೆಕ್ಸ್ಟ್ ಸೋಲಾರ್ ಫೀಲ್ಡ್ಗೆ ಬಂದೆ. ಬೇರೆ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿಂದ ನಾವು ಓನ್ ಪ್ರೊಪರೇಟರ್ಶಿಪ್ ತಗೊಂಡು ಈಗ ನಮ್ದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಮೇಡಮ್.
5: ಸರ್, ಡಿಪ್ಲೊಮಾ ಆದ್ಮೇಲೆ ನಿಮ್ ಕಣ್ಮುಂದೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಬೇರೆ ಬೇರೆ ಓದ್ ಕಂಟಿನ್ಯೂ ಮಾಡಬಹುದಿತ್ತು ಅಥವಾ ಬೇರೆ ಕಡೆ ಜಾಬ್ ಮಾಡಬಹುದಿತ್ತು. ಈ ಸೋಲಾರ್ ಬಿಸ್ನೆಸ್ ಬಗ್ಗೆ ಯಾಕೆ ಸರ್ ಇಂಟ್ರೆಸ್ಟ್ ಬಂತು ನಿಮ್ಗೆ?
6: ಸೋಲಾರ್ ಬಿಸ್ನೆಸ್ ಬಗ್ಗೆ ಏನಕ್ಕೆ ಅಂದ್ರೆ, ಮೊದಲು ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನೊಂದು ಕೆಲಸ ಬೇಕಂತ ಹೇಳಿ ಒಂದು ಕಂಪ್ನಿಲಿ ವರ್ಕ್ ಮಾಡಿದೆ. ಸೊ ಅದರಲ್ಲಿ ತಿಳ್ಕೊಂತ ಸೋಲಾರ್ ಇಂದ ಇನ್ ಫ್ಯೂಚರ್ ಇದೆ ಅಂತ ಹೇಳಿ ಈ ಬಿಸ್ನೆಸ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಮೇಡಮ್.
5: ಓಕೆ,
7: ಸೊ ಸೋಲಾರ್ ಈ ಬಿಸ್ನೆಸ್ ಅಲ್ಲಿ ಫ್ಯೂಚರ್ ಇದೆ ಅಂತ ಹೇಳಿ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ. ಓಕೆ, ಹೇಗಿದೆ ಬಿಸ್ನೆಸ್?
6: ಚೆನ್ನಾಗಿದೆ ಮೇಡಮ್. ಇವಾಗ
7: ಚೆನ್ನಾಗಿದೆ. ನಮ್ಗೀಗ ಚೆನ್ನಪ್ಪ ಸರಿಯಲ್ಲಿನವರು ಎಲ್ಲಿ ಹುಟ್ಟಿ ಬೆಳೆದಿದ್ದು, ಏನು ಓದಿದ್ದು ಅಂತೆಲ್ಲ ಗೊತ್ತಾಯ್ತು. ಸೊ ಈ ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಏನು ಇದು ಆಕ್ಚುಲಿ, ಏನೆಲ್ಲ ಸರ್ವಿಸಸ್ ಇದೆ?
6: ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗ್ ಅಂದರೆ ಇದು ಕೃಷಿ ಭೂಮಿಗೆ ಸುತ್ತಲೂ ಯಾವುದೇ ಕಾಡು ಪ್ರಾಣಿಗಳು ಹಾನಿಯಾಗದಂತೆ ನಾವು ಸೋಲಾರ್ ಫೆನ್ಸಿಂಗನ್ನು ಮಾಡಿಕೊಡುತ್ತೇವೆ. ಸುಮಾರು ನಾವು ಈಗ ಈ ಸೋಲಾರ್ ಬಿಸ್ನೆಸ್, ಈ ಸೋಲಾರ್ ಫೆನ್ಸಿಂಗ್ ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ ಒಂದು 10 ವರ್ಷ ಆಯಿತು. ನಾವೆಲ್ಲ ಗೌರ್ಮೆಂಟ್ ವರ್ಕು ಮತ್ತು ಎಲ್ಲ ಕೃಷಿ ರೈತರಿಗೆಲ್ಲ ಮಾಡಿಕೊಟ್ಟಿದ್ದೀವಿ. ಇದರಿಂದ ಯಾವುದೇ ರೀತಿ ಆದಂಥ ಕಾಡು ಪ್ರಾಣಿಗಳಿಂದ ಬೆಳೆಯನ್ನು ಸಂರಕ್ಷಿಸಲು ಇದು ಒಂದು ಪ್ಯೂರ್ಲಿ ಸೋಲಾರ್, ಯಾವುದೇ ರೀತಿ ಅಪಾಯ ಇಲ್ಲ, ಇರುವುದಿಲ್ಲ ಇದರಿಂದ. ಮತ್ತು ಇದರ ಇದರ ಜೊತೆ ಜೊತೆಗಾಗಿ ನಾವು ಸೋಲಾರ್ ವಾಟರ್ ಹೀಟರು, ಮನೆಗೆ ಬೇಕಂಥ ಲೈಟಿಂಗ್ಸು, ಸೋಲಾರ್ ಲೈಟಿಂಗ್ಸು, ಮತ್ತು ಪ್ರಧಾನಮಂತ್ರಿ ಬಿಜಲಿಗರ್ ಯೋಜನೆ, PM ಬಿಜಲಿಗರ್ ಯೋಜನೆ ಅಂತ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಮೇಡಮ್ ಇವಾಗ ಶಿವಮೊಗ್ಗದಲ್ಲಿ.
7: ಈ ಯೋಜನೆಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ? ಈಗ ಪ್ರಧಾನಮಂತ್ರಿ ಬಿಜಲಿಗರ್ ಯೋಜನೆ ಅಂತ ಹೇಳಿದ್ರಿ, ಅದು ಏನು ಯೋಜನೆ, ಯಾರಿಗೆಲ್ಲ ಸಿಗುತ್ತೆ, ಏನು ಹೇಳ್ಬೋದಾ ಸರ್?
6: ಈ ಯೋಜನೆ ಬಂದ್ಬಿಟ್ಟು ಪ್ರಧಾನಮಂತ್ರಿ ಬಿಜಲಿಗರ್ ಯೋಜನೆ, ಇದನ್ನು ಹಾಕ್ಸೋದ್ರಿಂದ ಪ್ರತಿ ತಿಂಗಳು 300 ಯೂನಿಟ್ ವರೆಗೂ ವಿದ್ಯುತ್ ಫ್ರೀ ಆಗಿರುತ್ತೆ ಮೊದಲನೆಯದಾಗಿ. ಆಮೇಲೆ ದಾಖಲಾತಿಯನ್ನು ಸುಲಭ ಪ್ರಕ್ರಿಯೆ ಇರುತ್ತೆ. ಮತ್ತು ಇದರಿಂದ 78,000 ಸಬ್ಸಿಡಿ ಪಡೆಯಬಹುದು. 3 kW ಸೋಲಾರ್ ರೂಫ್ ಟಾಪ್ ಹಾಕೋದ್ರಿಂದ 78,000 ರೂಪಾಯಿಗಳವರೆಗೆ ಸಬ್ಸಿಡಿಯನ್ನು ಪಡೆಯಬಹುದು. ಮತ್ತು ಬ್ಯಾಂಕಿನಲ್ಲಿ ಸಾಲ ಸೌಲಭ್ಯಗಳು ಸಿಗುತ್ತೆ ಇದರಿಂದ. ಸೊ ಇದು ಬಂದ್ಬಿಟ್ಟು 25 ವರ್ಷದ ಪ್ರಾಜೆಕ್ಟ್ ಇದು ಅಂದರೆ. ಸೊ ಈ ಮೆಸ್ಕಾಮ್ ಜೊತೆಗಾಗಲಿ ಬೇರೆ ಎಲ್ಲ ಡಿಸ್ಕಾಮ್ಗಳ ಜೊತೆಗೆ 25 ವರ್ಷವನ್ನು ಅಗ್ರಿಮೆಂಟ್ ಮಾಡಿಕೊಡ್ತೀವಿ ನಾವೇ. ಸೊ ಇದನ್ನು ಹಾಕೋದ್ರಿಂದ ಒಂದು ವಿದ್ಯುತ್, ನಮ್ಮ ವಿದ್ಯುತ್ತನ್ನು ನಾವೇ ಉತ್ಪಾದನೆ ಮಾಡಿ ನಾವೇ ಯೂಸ್ ಮಾಡೋ ಒಂದು ಯೋಜನೆ ಆಗಿರುತ್ತೆ ಮೇಡಮ್.
7: ಸೊ ಸುಲಭ ಹಾಗೆ ಉಪಯುಕ್ತ ಯೋಜನೆ ಅಂತ
6: ಹೇಳಿ. ಖಂಡಿತ ಉಪಯುಕ್ತ ಯೋಜನೆ ಮೇಡಮ್ ಇದು.
7: ಸರ್, ಈ ಯೋಜನೆ ಬಗ್ಗೆ ಕೇಳುವಾಗ ತುಂಬ ಕುತೂಹಲ ಅನಿಸುತ್ತೆ, ಓ ಹೌದಾ ಈ ರೀತಿ ಕೂಡ ಇದೆಯಾ ಅಂತ. ಇದೆಲ್ಲ ಈ ಸೋಲಾರ್ ಹಾಕ್ಸ್ಲಿಕ್ಕೆ ಎಷ್ಟು ಹಣ ಖರ್ಚಾಗ್ಬೋದು ಸರ್?
6: ಮೇಡಮ್, ಅದು ಹಣ ಅಂದರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಂತ ಬರಲಿಕ್ಕಾಗಲ್ಲ, ಯಾಕೆಂದರೆ ಅವ್ರ ಅಲ್ಲಿ ಸೈಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅದು. ಅವ್ರಿಗೆ ಫ್ಯಾಬ್ರಿಕೇಶನ್ ಬರ್ಬೋದು, ಆಮೇಲೆ ಅವ್ರು ಎಷ್ಟು ಕಿಲೋವ್ಯಾಟ್ ಹಾಕ್ಸ್ಕೊಂತಾರೆ ಅನ್ನೋದ್ರ ಬರ್ಬೋದು, ಅದನ್ನೆಲ್ಲ ಈಗ ಅವರು ಡಿಪೆಂಡೆಂಟ್ ಅದ್ರ ಮೇಲೆ ಇರುತ್ತೆ ಮೇಡಮ್.
7: ಸರ್, ಈಗ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದವರು ಹಾಕ್ಸ್ಕೋಬೇಕು ಅಂದರೆ ಎಷ್ಟು ಖರ್ಚಾಗೋದು?
6: ಸಾಮಾನ್ಯ ಮಧ್ಯಮ ವರ್ಗ ಕುಟುಂಬದವ್ರು ಹಾಕ್ಸ್ಕೋಬೇಕಂದ್ರೆ ಒಂದು 2 ಲಕ್ಷದಿಂದ 2,10,000 ಬರುತ್ತೆ ಮೇಡಮ್, 3 kW ಸೋಲಾರ್ ಹಾಕೋದ್ರಿಂದ.
7: ಅದಕ್ಕೆ ಗೌರ್ಮೆಂಟ್ ಇಂದ ಏನಾದರೂ ಸಬ್ಸಿಡಿ ಸಿಗುತ್ತಾ?
6: 78,000 ಸಬ್ಸಿಡಿ ಇದೆ 3 kW ಸೋಲಾರ್ ರೂಫ್ ಟಾಪ್ ಹಾಕೋದ್ರಿಂದ.
7: ಸರ್, ಈಗ ಸೋಲಾರ್ ರೂಫ್ ಟಾಪ್ ಎಲ್ಲ ಹಾಕ್ಸೋದು ಓಕೆ, ಅದೊಂದು ಕಡೆ ಚೆನ್ನಾಗಿದೆ ಯೋಜನೆಗಳು, ಜೊತೆಗೆ ಎಲೆಕ್ಟ್ರಿಸಿಟಿ ಕೂಡ ಆದಷ್ಟು ಫ್ರೀಯಾಗಿ ಸಿಗುತ್ತೆ ಅಂತ ಹೇಳ್ತಿದ್ದೀರ. ಸೂರ್ಯ ಇದ್ದಾಗ ಓಕೆ ಸರ್, ಮಳೆ ಬಂದಾಗ ಹೇಗೆ ವರ್ಕ್ ಆಗುತ್ತೆ ಸರ್?
6: ಅದು ಏನಂದರೆ ಸ್ವಲ್ಪ ಎಫಿಷಿಯನ್ಸಿ ಡೌನ್ ಆಗುತ್ತೆ ಮೇಡಮ್. ಈಗ ಸೋಲಾರ್ ಅಂದರೆ ಜಗತ್ತಿನಾಗೆ ಇಲ್ಲಿ ಬೇರೆ ಇರಲ್ಲ, ಬೇರೆ ಕಡೆ ಬೇರೆ ಇರಲ್ಲ, ಜಗತ್ತಲ್ಲಿ ಎಲ್ಲ ರೀತಿ ಒಂದೇ ರೀತಿ. ಮಾನ್ಸೂನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಜನ್ರೇಷನ್ ಪವರು, ಅದೇ ಸಮ್ಮರಲ್ಲಿ ಬಂದುಬಿಟ್ರೆ ಚೆನ್ನಾಗೇ ಇರುತ್ತೆ. ಸೊ ಈಕ್ವಲ್ ಆಗಿ ನಾವು ಅದೊಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಸಮ್ಮರಲ್ಲಿ ಜಾಸ್ತಿ ಆಗಿರುತ್ತೆ, ಮಾನ್ಸೂನಲ್ಲಿ ಕಡಿಮೆ ಆಗಿರುತ್ತೆ, ಅದನ್ನ ಈಕ್ವಲ್ ಆಗಿ ಒಂದು ಎವರೇಜಿಗೆ ಬಂದಿರುತ್ತೆ ಮೇಡಮ್. ಸರಿ ಸುಮಾರು ಒಂದು 1 kW ರೂಪ ಟಾಪ್ ಹಾಕೋದ್ರಿಂದ ಒಂದು 4 ಯೂನಿಟ್ ಜನರೇಷನ್ ಆಗ್ಬೋದು ಅಂತ ನಾವು ಹೇಳ್ತಾ ಇದೀವಿ ಮೇಡಮ್.
7: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಚೆನ್ನಪ್ಪ ಅವರು ಅವರೇ ಒಂದು ಸೋಲಾರ್ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಮಾಹಿತಿ ಕೊಡ್ತಾ ಇದ್ರು ಅಲ್ವಾ. ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಿಶೇಷ ಲೈವ್ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ನಡೆಸಿಕೊಡಲಿದ್ದು ವಿಶೇಷವಾದ ಅತಿಥಿಗಳು ಮಾತನಾಡಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಿ. ನಮ್ಮ ಸಂಖ್ಯೆ 9686096279. ರೇಡಿಯೋ ಶಿವಮೊಗ್ಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಇದರ ಮಾಲೀಕರಾಗಿರುವ ಚನ್ನಪ್ಪ ಅವರು ನಮ್ಮ ಜೊತೆ ಅವರ ಬಿಸ್ನೆಸ್ ಜರ್ನಿಯ ಬಗ್ಗೆ ಮಾತಾಡ್ತಾ ಇದ್ರು. ಸೊ ಜೊತೆ ಮಾತುಕತೆಯನ್ನ ಮುಂದುವರ್ಸೋಣವಾ. ಚನ್ನಪ್ಪ ಅವರೇ, ಸೋಲಾರ್ ಲೈಟಿಂಗ್ಸ್ ಹಾಕ್ಸ್ಕೊಂಡಿರ್ತೀವಿ, ಹೀಟರ್ ಹಾಕ್ಸ್ಕೊಂಡಿರ್ತೀವಿ, ಮಳೆಗಾಲದಲ್ಲಿ ಅಕಸ್ಮಾತ್ ಬಿಸಿಲು ಬರಲೇ ಇಲ್ಲ ಅಂದ್ರೆ ಹೇಗೆ ಸರ್ ಲೈಟ್ ಆನ್ ಮಾಡ್ಲಿಕ್ಕೆ ಆಗಲ್ವಾ?
4: ಮಾಡ್ಬೋದು ಮೇಡಮ್, ಆ ತರ ಏನು ಇರೋದಿಲ್ಲ, ಬಟ್ ಬ್ಯಾಕಪ್ ಕಡಿಮೆ ಇರುತ್ತೆ. ನೀವು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಮಾನ್ಸೂನ್ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸೋಲಾರ್ ಇಂದ.
3: ಸೊ ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳ್ಕೊಂಡು ನನಗೂ ಖುಷಿ ಆಯ್ತು ಸರ್. ಹಾಗೆ ಚೆನ್ನಪ್ಪ ಸರ್, ನೀವು ಹೇಳಿದ ಹಾಗೇನೆ ಸುಮಾರು 5 ವರ್ಷದಿಂದ ಈ ಒಂದು ಬಿಸ್ನೆಸ್ ನ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ಈ ಬಿಸ್ನೆಸ್ ಪ್ರಾರಂಭ ಮಾಡಕ್ಕೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಷ್ಟು ಬೇಕಾಗ್ಬೋದು ಸರ್?
4: ಮೇಡಮ್, ಇದು ಅನ್ಲಿಮಿಟೆಡ್ ಮೇಡಮ್, ಆರ್ಡರ್ ಸಿಕ್ಕರೆ ನಾವು ಎಷ್ಟು ಬೇಕಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದಕ್ಕೆ ಲಿಮಿಟ್ ಅನ್ನೋದೇ ಇಲ್ಲ ಸೋಲಾರಲ್ಲಿ. ನಮಗೆ ಜಾಸ್ತಿ ಕ್ರೋರ್ ಟುಗೆದರ್ ಸಿಕ್ಕರೆ ಕ್ರೋರ್ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು.
3: ಡಿಪೆಂಡ್ಸ್ ಆನ್
4: ಕಸ್ಟಮರ್ಸ್. ಹೌದು ಮೇಡಮ್, ಇದು ಲಿಮಿಟ್ ಇಲ್ಲ ಸೋಲಾರಲ್ಲಿ.
3: ಕಸ್ಟಮರ್ಸ್ ಬರ್ತಾರ ಸರ್, ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಕಸ್ಟಮರ್ನ?
4: ಖಂಡಿತ ಮೇಡಮ್, ಕಸ್ಟಮರ್ ಸೋಲಾರ್ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಬರ್ತಾ ಇದೆ. ಈಗ ಒಂದು ಮನೆ ಕಟ್ಟಿದೆ ಅಂದರೆ ಮೇಲ್ಗಡೆ ವಾಟರ್ ಹೀಟರ್ ಅಂತಂದ್ರು ಬೇಕಲೇಬೇಕು. ಮತ್ತು ಈಗ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಅದು ಇದು ಎಲ್ಲ ಯೋಚನೆ ಮಾಡಿದರೆ ಈ ಸೋಲಾರ್ ಹಾಕೋದ್ರಿಂದ ಸ್ವಲ್ಪ ಕಡಿಮೆ ಅವಾಯ್ಡ್ ಮಾಡ್ಬೋದು ಮೇಡಮ್.
3: ಹಾಗಾಗಿ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಕೂಡ ಸೋಲಾರ್ ಬಗ್ಗೆ ಒಂದು ಒಳ್ಳೆ ಅವೇರ್ನೆಸ್ ಮೂಡ್ತಾ ಇದೆ ಅಲ್ವಾ ಸರ್? ಸರ್, ನಿಮ್ಮ ಈ 5 ವರ್ಷದ ಬಿಸ್ನೆಸ್ ಜರ್ನಿ ಏನಿದೆ, ಈ 5 ವರ್ಷದಲ್ಲಿ ಯಾವತ್ತೋ ದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ ನಾನು ಸ್ವಂತವಾಗಿ ಬಿಸ್ನೆಸ್ ಪ್ರಾರಂಭ ಮಾಡಿದ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
4: ಅನಿಸಿದೆ ಮೇಡಮ್, ಬಿಸ್ನೆಸ್ ಅಂದರೆ ಸೋಲು ಗೆಲುವು ಇದ್ದದ್ದೆ, ಬಟ್ ಒಂದು ನೆಮ್ಮದಿ ಅಂತರೂ ಇದೆ, ಅದನ್ನ ಹೇಳ್ಬೋದು ಮೇಡಮ್.
3: ಒಂದು ದಿನವನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ?
4: ಸುಮಾರು ದಿನಗಳಿದಾವೆ ಮೇಡಮ್, ಒಂದು ದಿನ ಅಂತಲ್ಲ ಸುಮಾರು ದಿನ. ಬೇಜಾರಾಗಿದ್ದು ಇದೆ, ಖುಷಿಯಾಗಿದ್ದು ಇದೆ, ಯಾವುದೋ ಒಂದು ದೊಡ್ಡದಾಗಿ ಆರ್ಡರ್ ಸಿಕ್ಕರೆ ಖುಷಿಯಾಗಿದ್ದು ಇದೆ, ಓ ನಾವು ಒಂದು ಈ ಲೆವೆಲ್ಗೆ ಆಗಿದ್ದೀವಿ, ಇಷ್ಟು ದೊಡ್ಡ ಆರ್ಡರ್ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಭಾವನೆ ಇದೆ ಮೇಡಮ್.
3: ಸೊ ಬಿಸ್ನೆಸ್ ಅಲ್ಲಿ ಗೆಲುವು ಸೋಲು ಲಾಭ ನಷ್ಟ ಖುಷಿ ಬೇಜಾರು ಎಲ್ಲವೂ ಕೂಡ ಇರುತ್ತೆ ಅಲ್ವಾ ಸರ್? ಸರ್, ಅಟ್ ಪ್ರೆಸೆಂಟ್ ಈ ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗ್ ಅಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಿದ್ದಾರೆ?
4: 3 ಜನ ಇದ್ದಾರೆ ಮೇಡಮ್. ನಮಗೆ ರಿಕ್ವೈರ್ಮೆಂಟ್ ಬಂದರೆ 10 ಜನನ ತಗೊಂಡು ಮಾಡಿದ್ದೀವಿ, ಬಟ್ ರೆಗ್ಯುಲರ್ ಆಗಿ 3 ಜನ ಇದ್ದಾರೆ ಮೇಡಮ್.
3: ನೀವು ಶಿವಮೊಗ್ಗಕ್ಕಷ್ಟೇ ಸಪ್ಲೈ ಕೊಟ್ಟಿರೋದು ಅಥವಾ ಬೇರೆ ತಾಲೂಕು ಬೇರೆ ಜಿಲ್ಲೆಗಳಿಗೂ ಕೊಟ್ಟಿದ್ದೀರಾ?
4: ಕೊಡಿ ಮೇಡಮ್. ಸೋಲಾರ್ ಫೆನ್ಸಿಂಗ್ ಅಲ್ಲಿ ಬಂದ್ಬಿಟ್ಟು ಹೊರ ರಾಜ್ಯದಲ್ಲಿ ಮಾಡಿದ್ದೀವಿ, ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದೀವಿ, ತಮಿಳ್ನಾಡಲ್ಲಿ ಮಾಡಿದ್ದೀವಿ, ಈಗ ಒಂದು ಮಹಾರಾಷ್ಟ್ರ ಪ್ರಾಜೆಕ್ಟಲ್ಲಿ ರನ್ನಿಂಗ್ ಅಲ್ಲಿದೆ, ಪ್ರೊಸೆಸ್ಸಲ್ಲಿದೆ, ಸಾರಿ, ಅಲ್ಲಿ ಮಾಡಿದ್ದೀವಿ. ಬಿಟ್ಟರೆ ಓವರಾಲ್ ಕರ್ನಾಟಕ ಎಲ್ಲ ಕಡೆ ಸಪ್ಲೈ ಮಾಡಿದ್ದೀವಿ ಮೇಡಮ್. ಸೋಲಾರ್ ರೂಪ್ ಟಾಪ್ ಅಂದರೆ ನಾವು ದಾವಣಗೆರೆ ಶಿವಮೊಗ್ಗದಲ್ಲಿ ಹಾಕಿದ್ವಿ, ಮತ್ತು ಕುಂದಾಪುರದಲ್ಲಿ ಪ್ರೆಸೆಂಟ್ ವರ್ಕ್ ನಡೀತಾ ಇದೆ, ಎಲ್ಲ ಬರುತ್ತೆ ಎಲ್ಲ ಕಡೆನೂ ಮಾಡ್ತೀವಿ ಮೇಡಮ್. ಹೌದೌದು.
3: ಅಲ್ಲೆಲ್ಲ ಆರ್ಡರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ನಂತರದಲ್ಲಿ ಈ ಸರ್ವಿಸ್ ಕೊಟ್ಟಿದ್ದೀರಾ?
4: ಖಂಡಿತ ಮೇಡಮ್, ಖಂಡಿತ.
3: ಸರ್, ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಯಾವ ಕ್ವಾಲಿಟೀಸ್ ಇರಬೇಕು ಸರ್?
4: ಹೌದು ಮೇಡಮ್, ಇರಬೇಕಾಗತ್ತೆ. ಈಗ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಆ ಪ್ರಾಡಕ್ಟಿವಿಟಿ ನಾಲೆಡ್ಜ್ ಬೇಕು ಮೇಡಮ್ ಮೊದಲು, ಅದನ್ನು ಕಸ್ಟಮರ್ಗೆ ತಿಳಿಸಿ ಹೇಳಬೇಕು. ಈಗ ಒಂದು ಪ್ರಾಡಕ್ಟ್ ಅಂದರೆ ಅದ್ರ ಬಗ್ಗೆ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಆಗಿರುತ್ತೆ. ನಾವು ಪಾಸಿಟಿವ್ ಅಷ್ಟೇ ಹೇಳ್ಕೊಂಡು ಹೋಗೋದಲ್ಲ, ನೆಗೆಟಿವ್ ಬಗ್ಗೆ ಅವ್ರ ಬಗ್ಗೆ ಆ ಪ್ರಾಡಕ್ಟಲ್ಲಿ ನೆಗೆಟಿವ್ ಏನಿದೆ ಅಂತ ಅವ್ರಿಗೆ ತಿಳುವಳಿಕೆ ಮಾಡಿಕೊಟ್ರೆ ಅದನ್ನ ಅವರು ಯಾವ ಥರ ಯೂಸ್ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ ನಾಲೆಡ್ಜ್ ನಮ್ಮ ಕಡೆ ಇರಬೇಕು ಮೇಡಮ್, ಅದೇ ಕ್ವಾಲಿಟಿ.
3: ಸೊ ಯಾವುದೇ ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಏನು ಬಿಸ್ನೆಸ್ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಫಸ್ಟ್ ನಾಲೆಡ್ಜ್ ಇರಬೇಕು, ನಂತರದಲ್ಲಿ ಮಾತ್ರ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮಗೆ ಈ ನಾಲೆಡ್ಜ್ ಬಗ್ಗೆ ಯಾರು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದು?
4: ಸರ್, ನನಗೆ ಬಂದ್ಬಿಟ್ಟು ನಮ್ಮದು ಆರ್ಬಿಟ್ ಎನರ್ಜಿ ರಾಣೇಬೆನ್ನೂರು ಅಂತ, ಅವರೇ ನಮಗೆ ಗುರುಗಳು, ನಾಗರಾಜ್ ಬಿಸ್ಟಣ್ಣವ್ರು ಅಂತೇಳಿ. ನನಗೇನು ಸಂಕೋಚ ಇಲ್ಲ, ಯಾಕಂದರೆ ಅವರಿಂದನೇ ನಾವು ಏನಂತ ಕಲ್ತಿದ್ದು. ನೆಕ್ಸ್ಟು ಅವ್ರ ಜೊತೆನೇ ನಾವು ವರ್ಕ್ ಕಂಟಿನ್ಯೂಯೇಷನ್ ಇದೆ, ಅವರಿಂದ ನಮಗೆ ಕೋಆರ್ಡಿನೇಟ್ ಅಂತ ಹೇಳ್ತೀವಲ್ಲ ಅದಿದೆ, ಅದ್ರ ಜೊತೆ ಮಾಡ್ತಾ ಇದೀವಿ ಮೇಡಮ್.
3: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಚಿನ್ನಪ್ಪ ಅವರು ಅವರಿಗೆ ಕೆಲಸ ಕಲ್ಸಿಕೊಟ್ಟವ್ರನ್ನ ಕೂಡ ನೆನಪು ಮಾಡ್ಕೊಳ್ತಿದ್ರು. ನಾವು ಕೂಡ ಯಾವಾಗಲೂ ನಮಗೆ ಏನಾದರೂ ವಿಷಯ

ಕಲ್ಸಿರ್ತಾರೆ ಅಥವಾ ನಮ್ಗೆ ಯಾವ್ದಾದ್ರು ಸಹಾಯ ಮಾಡಿರ್ತಾರೆ ಅನ್ನುವಾಗ ಅವ್ರನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು. ಅಫ್ಕೋರ್ಸ್ ಈಗ ಬಿಸ್ನೆಸ್ ಅನ್ನುವಾಗ ತುಂಬಾ ಜನ ನಮ್ಗೆ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಅಂತವ್ರನ್ನ ನೆನಪಿಟ್ಕೋಬೇಕು ಅಂತ ಕೂಡ ಹೇಳ್ತಿದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಸರ್, ಈಗ ಬೇರೆ ಕಡೆ ಮೊದಲು ವರ್ಕ್ ಮಾಡ್ತಿದ್ರಿ, ನಂತರದಲ್ಲಿ ಈಗ ನೀವೇ ಸ್ವಂತವಾಗಿ ಬಿಸ್ನೆಸ್ ಮಾಡ್ತಿದ್ರ, ಬೇರೆಯವ್ರ ಹತ್ರ ಕೆಲಸ ಮಾಡೋಕ್ಕೂ ಎಂಪ್ಲಾಯ್ ಆಗಿ ನೀವೇ ಓನರ್ ಆಗಿ ಕೆಲಸ ಮಾಡೋಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಹಾಗೆ ಯಾವುದು ಬೆಟರ್ ಇದೆ ಸರ್?
9: ಮೇಡಮ್, ಎರಡರಲ್ಲೂ ಡಿಫ್ರೆನ್ಸ್ ಇದೆ. ಎರಡರಲ್ಲೂ ಆ ಕಡೆ ಕಷ್ಟನೂ ಇದೆ ಮತ್ತು ಸುಖನೂ ಇದೆ.
8: ಓಕೆ,
9: ಈಗ ಬೇರೆ ಕಡೆ ವರ್ಕ್ ಮಾಡ್ಬೇಕಂದ್ರೆ ಅವ್ರ ಟಾರ್ಗೆಟ್ ರೀಚ್ ಮಾಡಬೇಕು, ನಾವು ಅದಕ್ಕೆ ಎಫರ್ಟ್ ಹಾಕಬೇಕು. ಈಗ ಓನ್ ಮಾಡಿದೇವೆ ಅಂದರೆ ನಮ್ಮದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದನ್ನು ರೀಚ್ ಮಾಡಬೇಕಾಗುತ್ತೆ. ಸೊ ಎರಡನ್ನೂ ನಾನು ಈಕ್ವಲ್ ಆಗಿ ತಗೊಳ್ತಾ ಇದ್ದೀನಿ. ಮೇಡಮ್,
8: ಎರಡು ಈಕ್ವಲ್ ಆಗಿ ತಗೊಳ್ತಾ ಇದ್ದೀರಾ? ಓಕೆ ಸರ್, ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್?
9: ಮೇಡಮ್, ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ ಮೇಡಮ್. ನನಗೆ, ನಾನು ಜೀರೋದಿಂದ ಬಂದಿದ್ದು ಮೇಡಮ್.
8: ಓಕೆ,
9: ಜೀರೋದಿಂದ ಇವಾಗ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ಇಲ್ಲಿವರೆಗೂ ಇದ್ದೀನಿ ಮೇಡಮ್. ಈಗ ಏನೇ ಆಗಲಿ ಫಸ್ಟ್ ಫ್ಯಾಮಿಲಿ ಮೇಡಮ್.
8: ಖಂಡಿತ,
9: ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ನಾನು ಇವತ್ತು ಈ ಸ್ಟೇಜಿಗೆ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ.
8: ಸೂಪರ್. ಸೊ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬ ಮುಖ್ಯ ಆಗುತ್ತಲ್ವ ಸರ್ ಬಿಸ್ನೆಸ್ಗೆ. ಹಾಗೆ ಸರ್, ಹೊಸದಾಗಿ ಈಗಿನ ಯಂಗ್ ಜನ್ರೇಷನ್ ಅವರು ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ. ಸೋಲಾರ್ ಬಿಸ್ನೆಸ್ ಅಲ್ಲ, ಯಾವುದೇ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಬೇಕಂದ್ರೂ ಅವರು ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಅನ್ನೋದಾದರೆ ಯಾವ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಸರ್?
9: ಮೇಡಮ್, ಇದು ಅವ್ರು ಮಾಡಬೇಕು ಇವ್ರು ಮಾಡ್ಬೇಕು ಅನ್ನೋದೇನಿಲ್ಲ ಮೇಡಮ್. ಈ ನಾಲೆಡ್ಜ್ ಬಗ್ಗೆ, ಈ ಪ್ರೊಡಕ್ಟಿವಿಟಿ ನಾಲೆಡ್ಜ್ ತಗೊಂಡ್ರೆ ಯಾರು ಬೇಕಾದರೂ ಮಾಡ್ಬೋದು. ಒಂದು ನಮ್ಮ ಕಡೆ ಭಾಷೆ, ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಸಮುದ್ರ ಮೇಡಮ್. ಯಾರು ಬೇಕಾದರೂ ಈಜ್ಬೋದು.
8: ಬಿಸ್ನೆಸ್ ಅನ್ನೋದು,
9: ಹೌದು, ಬಿಸ್ನೆಸ್ ಅನ್ನೋದು ಸಮುದ್ರ, ಅದರಲ್ಲಿ ಸೋಲಾರ್ ಅನ್ನೋದು ಸಮುದ್ರನೇ ಅನ್ಕೊಂಡು ನನ್ನ ಭಾವನೆ.
8: ಓಕೆ,
9: ಈ ಪ್ರೊಡಕ್ಟಿವಿಟಿ ನಾಲೆಡ್ಜ್ ತಗೊಂಡು ಯಾರು ಬೇಕಾದರೂ ಮಾಡ್ಬೋದು ಮೇಡಮ್. ಯಾರಿಗೆ ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ ಬಿಸ್ನೆಸ್ಸಲ್ಲಿ.
8: ಓಕೆ, ಈಗಿನ ಯಂಗ್ ಜನ್ರೇಷನ್ ಅವ್ರು ಸರ್ ಬರೀ ಸೋಲಾರ್ ಬಿಸ್ನೆಸ್ ಅಂತಲ್ಲ, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ. ಫಾರ್ ಎಕ್ಸಾಂಪಲ್ ಹೋಟೆಲ್ ಬಿಸ್ನೆಸ್ಸು, ಬಟ್ಟೆ ಅಂಗಡಿ ಬಿಸ್ನೆಸ್ಸು, ಯಾವುದಾದ್ರೂ ಮಾಡಲಿ, ಅವರು ಏನು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ? ಯಾಕಂದರೆ ಎಲ್ಲರಿಗೂ ಸಡನ್ನಾಗಿ ಗೆಲುವು ಸಿಗಲ್ಲ, ಸಡನ್ನಾಗಿ ಲಾಭ ಸಿಗೋದಿಲ್ಲ, ಅಂಥವ್ರಿಗೆಲ್ಲ ಏನು ಹೇಳ್ತೀರಾ?
9: ಮೇಡಮ್, ಯಾವುದೇ ಬಿಸ್ನೆಸ್ ಮಾಡಲಿ, ಫಸ್ಟ್ ಅದನ್ನು ನಾವು ಮಾಡ್ತೀವಿ ಅನ್ನೋ ಛಲ ನಿರ್ಧಾರ ಬೇಕು. ಅದಿಲ್ಲದೇ ಯಾವುದೂ ಮಾಡೋಕ್ಕಾಗಲ್ಲ ಮೇಡಮ್.
8: ಖಂಡಿತ,
9: ಸ್ಟಾರ್ಟಿಂಗ್ ಯಾರಿಗೂ ಗೆಲುವು ಸಿಗಲ್ಲ ಮೇಡಮ್. ಇಲ್ಲಿವರೆಗೂ ಸ್ಟಾರ್ಟಿಂಗ್ ಗೆಲುವು ಸಿಕ್ಕ ಸಿಕ್ಕಿದೆ ಅನ್ನೋ ಉದಾಹರಣೆನೇ ಯಾರಿಗೂ ಇಲ್ಲ. ತಪಸ್ ಮಾಡ್ಬೇಕು ಮೇಡಮ್, ಇದರಲ್ಲಿ ತಪಸ್ ಮಾಡಿದ್ರೆ ಶಿವ ಒಲಿಯೋದು.
8: ನಿಜ,
9: ಇಷ್ಟು ಹೇಳ್ಬೋದು.
8: ಸೊ ಈ ಬಿಸ್ನೆಸ್ ಅನ್ನೋದು ಒಂದು ತಪಸ್ಸು, ಕಾಯಬೇಕು, ತಾಳ್ಮೆಯಿಂದ ಕಾದಾಗ ಮಾತ್ರ ಶಿವ ಫಲ ಕೊಡ್ತಾನೆ, ಹಾಗೆ ಬಿಸ್ನೆಸ್ ಅಲ್ಲಿ ಕೂಡ ಲಾಭ ಆಗತ್ತೆ ಅಂತ ತಿಳಿಸಿದ್ದೀರಾ. ನಿಜ ಸರ್, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾನೇ ಖುಷಿ ಆಯಿತು. ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಕೇಳುಗರಿಗೆ ನೀವು ನಿಮ್ಮ ಸರ್ವಿಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಯಾಕೆ ಅವರು ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗಿಗೆ ಬರಬೇಕು, ಹಾಗೆ ನಿಮ್ಮ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಹೇಳಿಬಿಡಿ ಸರ್.
9: ಖಂಡಿತ ಮೇಡಮ್. ಮೇಡಮ್, ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗ್ ಶಿವಮೊಗ್ಗ ಅಬ್ಬಲಗೆರೆ ಮೇನ್ ಬ್ರಾಂಚು, ಅಂದರೆ ಅಲ್ಲಿಂದ ಈಗ ನೆಕ್ಸ್ಟ್ ಮಂತಲ್ಲಿ 100 feet ರೋಡು ಅಪೋಸಿಟ್ ಬ್ಲಡ್ ಬ್ಯಾಂಕಲ್ಲಿ ನಾವು ಮಾಡ್ತಾಯಿದ್ದೀವಿ, ಅಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು 9110224862, ಚೆನ್ನಪ್ಪ ಅಂತ ಹೇಳಿ ನನ್ನ ಹೆಸರು. ಪ್ರಾಡಕ್ಟ್ ನಾವು ಸೇಲ್ ಮಾಡಿದ್ದೀವಿ ಅಂದರೆ ಅದಕ್ಕೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಸರ್ವಿಸ್ ಇದ್ದೇ ಇರುತ್ತೆ. ಒನ್ ಡೇ ಲೇಟ್ ಆಗ್ಬೋದು, ನೆಕ್ಸ್ಟ್ ಡೇ ಅಂತೂ ಮಾಡಿಕೊಟ್ಟೆ ಕೊಡ್ತೀವಿ, ಇದು ಮಾತ್ರ ಹೇಳಬಲ್ಲೆ ಮೇಡಮ್.
8: ಸೊ ಒಳ್ಳೆ ಸರ್ವಿಸ್, ಬೆಸ್ಟ್ ಸರ್ವಿಸ್ ಬೇಕು ಅಂದರೆ ನೀವು ಕೂಡ ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿ ಬಗ್ಗೆ ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
9: ತಮಗೂ ಕೂಡ ಧನ್ಯವಾದಗಳು ಮೇಡಮ್, ನಮ್ಮನ್ನು ಐಡೆಂಟಿಫೈ ಮಾಡಿ ಬಂದು ಮಾತಾಡಿಸಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
8: ಆಲ್ ರೈಟ್,
10: ಕೇಳಿದ್ರಲ್ಲ ಸ್ನೇಹಿತರೆ, ಚೆನ್ನಪ್ಪ ಅವರು ಅವರ ಒಂದು ಬಿಸ್ನೆಸ್ ಜರ್ನಿ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನು ಹೇಗೆಲ್ಲ ಇರಬೇಕು, ಹೊಸದಾಗಿ ಬಿಸ್ನೆಸ್ ಮಾಡೋರು ಏನೆಲ್ಲ ಅಂಶವನ್ನ ತಲೆಯಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಸರ್, ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನ ತಿಳಿಸ್ತಾ ಕೇಳುಗರೆ, ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ಬರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
1: ನಂದಿನಿ
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860 9627 9. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರು, ಶ್ರಮ ಆದರೂ ಪರವಾಗಿಲ್ಲ, 2 ತಿಂಗಳು ಲೇಟಾಗಿನೇ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿ ಒಳ್ಳೆಯ ಕುರಿಗಳನ್ನು ಆಯ್ಕೆ ಮಾಡಿ, ಆದರೆ ಸಾಕಾಣಿಕೆ ಮಾಡೋ ಟೈಮಲ್ಲಿ ಮೇಂಟೆನೆನ್ಸ್ನ ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇವರು ಹೇಳೋ ಮಾತಿನ ಪ್ರಕಾರ 100ರಿಂದ 150 ಕುರಿ ಇದ್ರೂ ಕೂಡ ಇಬ್ಬರೇ ಇಬ್ಬರು ಇದ್ದರೆ ಸಾಕು ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಏನಪ್ಪ ವಿಷಯ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಕುರಿ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಸೊ ಇವರು ಕುರಿ ಸಾಕಾಣಿಕೆನ ಮಾಡ್ತಾ ಇದ್ದಾರೆ, ಕುರಿ ಸಾಕಾಣಿಕೆಯಲ್ಲಿ ತುಂಬ ದೊಡ್ಡ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಸಾಕಾಣಿಕೆ ಮಾಡಿದಂತಹ ಈ ಕುರಿನಲ್ಲಿ ಅದರ ಮೇಂಟೆನೆನ್ಸ್ ಆಗಿರ್ಬೋದು, ಅವುಗಳಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕಾಗತ್ತೆ, ಸೊ ಯಾವ ಟೈಮಲ್ಲಿ ಆಹಾರ ಕೊಡಬೇಕಾಗತ್ತೆ, ಅವುಗಳನ್ನ ಹೊರಗಡೆ ಮೇಯಿಸಬೇಕಾ ಅಥವಾ ಒಳಗಡೆ ಮೇಯಿಸಬೇಕಾ, ಸೊ ಈ ಥರದ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ನಮ್ಮ ಶೋನಲ್ಲಿ ಮಾತಾಡೋದಕ್ಕೆ ಬಂದಿದ್ದಾರೆ. ಸೊ ಇವರು ಮಾತಾಡ್ತಿರುವಂತಹ ಈ ಒಂದು ಕುರಿ ಸಾಕಾಣಿಕೆಯ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಇನ್ನಷ್ಟು ವಿಚಾರಗಳನ್ನ ಅವ್ರ ಜೊತೆಯಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಹಾಗೆ ನೀವು ಏನಾದರೂ ಈ ರೀತಿಯಲ್ಲಿ ಸಾಕಾಣಿಕೆಯನ್ನು ಮಾಡ್ತಿದ್ರೆ ಅಥವಾ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಹಾಗೆ ಈ ಒಂದು ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಇದೆಲ್ಲದೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕೆ ಇರುವಂತಹ ಹಾದಿ ಅಂತಲೇ ಹೇಳ್ಬೋದು. ಹಾಗೆಯೇ ಜೀವನ ಕೂಡ ಸುಗಮವಾಗಿ ನಡೆಯುತ್ತೆ, ಆದರೆ ಅದಕ್ಕೆ ತಕ್ಕಂತೆ ಹಾರ್ಡ್ ವರ್ಕ್ ಕೂಡ ಮುಖ್ಯ ಆಗುತ್ತೆ. ಸೊ ಹಾಗಾದರೆ ಎಲ್ಲ ಮಾಹಿತಿಗಳನ್ನು ಹೇಳಿದಂತಹ ಇವ್ರು ಯಾರು ಅಂತ ಕೇಳ್ತಾ ಇದ್ರೆ, ಇವತ್ತು ನಾವು ಮಾತಾಡ್ತಾ ಇರೋದು ಮಂಜುನಾಥ್ ಅವ್ರ ಜೊತೆನಲ್ಲಿ, ಹಾಸನ ಜಿಲ್ಲೆಯವರವರು. ಸೊ ಇವ್ರು ಮಾಡ್ತಾ ಇರುವಂತಹ ಈ ಒಂದು ಕುರಿ ಸಾಕಾಣಿಕೆ ಯಾವ ರೀತಿಯಲ್ಲಿದೆ, ಯಾವ ಕುರಿಯನ್ನು ಸಾಕಾಣಿಕೆ ಮಾಡ್ತಿದ್ದಾರೆ, ಮತ್ತು ಕುರಿ ಸಾಕಾಣಿಕೆ ಮಾಡುವಾಗ ನಮ್ಮ ಆರಂಭದ ದಿನಗಳು ಹೇಗಿರಬೇಕಾಗತ್ತೆ, ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವ್ರನ್ನ ಸ್ವಾಗತಿಸೋಣ. ಮಂಜುನಾಥ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜುನಾಥ್ ಅವರು, ಈಗ ಮಾತಾಡೋದಾದ್ರೆ ಕುರಿ ಸಾಕಾಣಿಕೆ ಆರಂಭ ಮಾಡಿದಂತಹ ದಿನಗಳಲ್ಲಿ ಆರಂಭದ ದಿನಗಳು ಹೇಗಿರುತ್ತೆ, ಹಾಗೆ ಕುರಿ ಸಾಕಾಣಿಕೆನ ಆರಂಭ ಮಾಡುವಂತವ್ರಿಗೆ ಏನ್ ಹೇಳ್ತೀರಾ ಸರ್?
1: ಸರ್ ನಮಸ್ತೆ ಸರ್, ನನ್ನ ಹೆಸರು ಮಂಜುನಾಥ್ ಅಂತ ಅನ್ಬಿಟ್ಟು. 10 ಕುರಿ ನಿಮ್ಮ ಹತ್ರ ಡಾರ್ಪರ್ ಇದೆ ಅಂತ ಅಂದ್ರೆ 10ರಲ್ಲಿ ನಿಮ್ಗೆ ಒಂದು 5-7 ಕುರಿ ಅಂದ್ರೆ ಟ್ವಿನ್ನಿಂಗ್ ಕೊಟ್ಟೆ ಕೊಡುತ್ತೆ. ಅಂದ್ರೆ 7 ಬರಲೇಬೇಕು, ಆವರೇಜ್ ಇಟ್ಕೊಂಡು 5 ಅಂತೂ ಟ್ವಿನ್ನಿಂಗ್ ಕೊಡುತ್ತೆ. ಆ ಟ್ವಿನ್ನಿಂಗ್ ಕೊಟ್ಟಾಗ ನೀವೇನು ಮಾಡಬೇಕು ಅಂದರೆ, ತಾಯಿ ಮರಿ ಹೆಂಗೆ ಈಗ 1 ಇದ್ರೆ ಆಟೋಮೆಟಿಕ್ ಕುಡಿತಾ ಇದೆ ಅಂತಲೂ ಅನ್ಕೋಬೋದು ನೀವು. 2 ಮರಿದ ಕುಡಿತಾ ಇದೆಯಲ್ಲ, ನೀವು ಒಬ್ಸರ್ವ್ ಮಾಡಲೇಬೇಕು. ಯಾಕೆಂದ್ರೆ 1 ಮರಿ ಚೆನ್ನಾಗಿರುತ್ತೆ, 1 ಮರಿ ಆಕ್ಟಿವ್ ಇರಲ್ಲ. ಹುಟ್ಟಬೇಕಾದ್ರೆ ಕೆಲವು ಒಂದೇ ಮಟ್ಟಕ್ಕೆ ಹುಟ್ಟಿದ್ರೆ ಪರವಾಗಿಲ್ಲ, ಕೆಲವು ವೇರಿಯೇಷನ್ ಮೇಂಟೆನೆನ್ಸ್ ಕುರಿ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ, ವೇರಿಯೇಷನ್ ಮರಿ ಬರ್ತಾವೆ ನಿಮಗೆ. ಅಂದರೆ ಒಂದು ಕುರಿ ಒಂದು 4 ಕೆಜಿ ಬಂತು ಅಂದರೆ 1.5-3 ಕೆಜಿ ಬಂದ್ಬಿಟ್ಟು 2.5 ಕೆಜಿ ಬಂದಿರುತ್ತೆ. ಆಗ ನಿಮ್ದು ನೀವೇ ತಿಳ್ಕೊಬೇಕಾಗ, ಕುರಿ ಕರೆಕ್ಟಾಗಿ ಮೇಂಟೈನ್ ಆಗಿಲ್ಲ, ಅದು ತಾಯಿ ನೀವು ಸಪ್ರೇಟ್ ಕೇರ್ ಮಾಡಿ ತಾಯಿ ನೀವು ಎಕ್ಸ್ಟ್ರಾ ಬಾಟ್ಲು ಫೀಡ್ ಮಾಡ್ಬೋದು ಅಂತ ಅನ್ಕೋಬೋದು. ನೀವು ಎಕ್ಸ್ಟ್ರಾ ಫೀಡ್ ಮಾಡೋದಕ್ಕಿಂತ ತಾಯಿಲಿ ಹಾಲು ಉತ್ಪಾದನೆ ಜಾಸ್ತಿ ಮಾಡಿಸ್ಬೇಕು ನಾವು. ಹಾಗೇನು ಮಾಡಬೇಕಪ್ಪ, ಬೆಳಗ್ಗೆ ಸಾಯಂಕಾಲ ಒಂದು ಸ್ವಲ್ಪ ಫೀಡ್ ಜಾಸ್ತಿ ಮಾಡ್ಬೇಕು ನೀವು ತಾಯಿಗೆ. ನೀವು ಫೀಡ್ ಜಾಸ್ತಿ ಮಾಡಿದಾಗ ಬರೀ ಮೇವಲ್ಲೇ ಹಾಲು ಬರುತ್ತೆ ಅನ್ನೋದು ತಪ್ಪು. ಈಗ ಫೀಮೇಲ್ಗಳಲ್ಲಿ ನೀವು ಆಲ್ಮೋಸ್ಟ್ ಹಿಂಡಿ ಕೊಟ್ಟರೆ ಹಾಲು ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನೀವು ಹಾಲು ಆ ಥರ ಇನ್ಕ್ರೀಸ್ ಮಾಡ್ಕೊಂಡು ಮರಿ ತಾಯಿಲಿ ಹಾಲು ಉತ್ಪಾದನೆ ಮಾಡ್ಕೊಂಡು ಮರಿಗಳು ಕುಡಿಸಿದಾಗ ಮರಿಗಳು ಗ್ರೋತ್ ಚೆನ್ನಾಗಿ ಬರುತ್ತೆ ನಿಮಗೆ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ, ತಾಯಿ ಮರಿಗಳು ಮರಿ ಸಪ್ರೇಟ್ ಹಾಕ್ಬಿಟ್ಟು ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಫೀಡ್ ಮಾಡ್ಕೊಂಡು ಮರಿ ಏನಪ್ಪ ಅಂದರೆ ನಿಮ್ಗೆ ಎಲ್ಲಿ ಗಂಟ ಅಂದರೆ ಅದು 1 ತಿಂಗಳು ಚೆನ್ನಾಗಿ ಹಾಲು ಕೊಡ್ಬಿಟ್ರೆ ಹಿಂಗೆ ಮರಿ ಬಂದ್ಬಿಡುತ್ತೆ. ಯಾಕಂದ್ರೆ ಅದು ಫೀಡ್ ತಿನ್ನುತ್ತೆ, ಮೇವು ತಿನ್ನುತ್ತೆ, ಅದರ ಆಕ್ಟಿವಿಟಿ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಒಂದು ಸ್ವಲ್ಪ ಹಾಲು ಡೌನ್ ಆದ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಗಂಟ ಕುರಿ ಒಂದು ಸ್ವಲ್ಪ ಸಪ್ರೇಟ್ ಕೇರ್ ಮಾಡ್ಕೊಂಡು ನೀವು ಅದಕ್ಕೆ ನೀವು ಹಾಲಿನ ಪ್ರಮಾಣ ತಾಯಿನ ಹೆಚ್ಚು ಮಾಡ್ಕೊಂಡು ಕುಡಿಸೋದಕ್ಕೆ ಹೋದಂತ ಇದರಲ್ಲಿ ಮರಿಗಳು ಚೆನ್ನಾಗಿ ಬರ್ತಾವೆ ಸರ್ ನಮಗೆ.
2: ಸರ್, ಈಗ ಕುರಿ ಸಾಕಾಣಿಕೆ ಅಂತ ಬಂದಾಗ ಅದರ ಮೇಂಟೆನೆನ್ಸ್ಗೆ ಮತ್ತೆ ಕುರಿಗಳನ್ನ ಕಾಯೋದಕ್ಕೆ ಇದಕ್ಕೆಲ್ಲ ಜನ ಬೇಕಾಗುತ್ತೆ ಅಂತ ಅನ್ಕೊಳ್ತಾ ಇರ್ತಾರೆ. ಸೊ ಮೇಂಟೆನೆನ್ಸ್ ಎಲ್ಲ ಕಷ್ಟ ಅಂತ ಅನ್ಕೊಳ್ಳೋಂಥವ್ರಿಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ, ಮತ್ತೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಮಾಡಬೇಕಾಗುತ್ತೆ ಸರ್ ಕುರಿ ಸಾಕಾಣಿಕೆ ಮಾಡ್ತಿದ್ದೀವಿ ಅಂದಾಗ, ಅದ್ರ ಬಗ್ಗೆ ಹೇಳ್ಬೋದಾ?
1: ಈಗ ಕುರಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೋದ್ರೆ ಲೇಬರ್ ಇಟ್ಟೇ ಮಾಡಿಸ್ಬೇಕು, ನಮ್ಮ ಮನೆಯವ್ರು ಮಾಡೋಕ್ಕಲ್ಲ ಅಂತ ಅನ್ಕೊಳ್ಳೋದು ತಪ್ಪು ಸರ್. ಅದು ಈಗ ಒಂದು ಫ್ಯಾಮಿಲಿ ಮನೆ ಹತ್ರ ಇದೆ ಅಂದರೆ ಏನು ಇನ್ವಾಲ್ವ್ಮೆಂಟ್ ಸಂದು ಇಲ್ಲೇ ಇನ್ವಾಲ್ವ್ಮೆಂಟ್ ಇರಬೇಕು ಅಂತೇನಿಲ್ಲ. ಮನೆಯವ್ರಿಗೆ ಅಪ್ಪ ಅಮ್ಮ ಅಜ್ಜಿ ತಾತ ಯಾರು ಆರ್ಸ್ತಾರೆ, ಒಂದು 1/2 ಬಂದು ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಅದೇ ಕೆಲಸ ಆಗುತ್ತೆ. ಮನೆಯವರೆಲ್ಲ ಮೇಂಟೈನ್ ಮಾಡೋದ್ರಿಂದ ನಿಮ್ಗೆ ಅದೇ ಲೇಬರ್ ಕಾಸ್ಟ್ ನಿಮಗೆ ಉಳ್ಕೊಳ್ಳುತ್ತೆ. ಒಬ್ಬ ಮನೆ ಒಂದು ಫ್ಯಾಮಿಲಿ ಇದೆ ಅಂತ ಅಂದರೆ ಇಬ್ಬರು ಇದ್ರೆ ಸಾಕು ಸರ್, ಇಬ್ಬರು ಇದ್ರೆ ಮಿನಿಮಮ್ 150 ಕುರಿ ಹಚ್ಚಿಕಟ್ಟ ಮೇಂಟೈನ್ ಮಾಡ್ಬೋದು ಸರ್. ಅಂದರೆ 51 ಮೇವು ಹಾಕಿ ಅಂದರೆ ಫುಲ್ ಟೈಮ್ 24 ಇಲ್ಲೇ ಅಳವಡಿಸ್ಕೋಬೇಕು ಅಂತೇನಿಲ್ಲ ಸರ್. ಬೆಳಿಗ್ಗೆ 1-3 ಸಾಯಂಕಾಲ 1-3 ಟೋಟಲ್ 1/2 ಟೈಮ್ ಕೊಟ್ಟು ಸಾಕು ಸರ್. ಮೊದಲು ಫುಲ್ ಗ್ಯಾಪೇ ನಿಮಗೆ. ಬೆಳಿಗ್ಗೆ ಕ್ಲೀನ್ ಮಾಡಿ ಕಸ ಕ್ಲೀನ್ ಮಾಡೋಕ್ಕೆ ಒಂದು 1 ಕೆಲಸ ಇರುತ್ತೆ ನಮ್ಗೆ ಅಷ್ಟೇ. 1 ಕಸ ಕ್ಲೀನ್ ಮಾಡ್ಕೊಳ್ತೀವಿ. ಇನ್ನು ಮತ್ತೆ ಇನ್ನೊಂದು 9:30-10 ಒಳಗಡೆ ಮತ್ತೆ ಮೇವೆಲ್ಲ ಫಿಲ್ ಮಾಡಿ ಮತ್ತೆ ಒಳಗಡೆ ಕುರಿಗಳು ಬರ್ತವೆ. ನಾಳೆ ಬೆಳಿಗ್ಗೆ ಒಳಗಡೆನೇ ಇರ್ತವೆ. ಇನ್ನು ಬರೀ ಬಂದು ಮೇವು ಹಾಕೋದು ಅಷ್ಟೇ ನಮಗೆ. ಇನ್ನು ಒಂದು ಸ್ವಲ್ಪ ಅಬ್ಸರ್ವೇಷನ್ ಅಂದರೆ ಒಂದು ಅರ್ಧ ಗಂಟೆ ಬೆಳಿಗ್ಗೆ 1/2 ಸಾಯಂಕಾಲ 1/2 ಅಬ್ಸರ್ವೇಷನ್ ಇರಬೇಕು ನಿಮಗೆ. ಆ ಥರ ಅಬ್ಸರ್ವೇಷನ್ ಇದ್ದಾಗ ನಿಮ್ಮ ಕುರಿಗೆ ಯಾವ್ಯಾವ ಹೆಂಗೆ ಮೇಯ್ತಾ ಇದ್ದಾವೆ, ಯಾವ ಆಕ್ಟಿವಿಟೀಸ್ ಇದ್ದಾವೆ, ಯಾವ್ಯಾವ ನಿಮಗೆ ನೀವು ಅಷ್ಟೇ ಸರ್ ಆಕ್ಟಿವಿಟೀಸ್ ಅಂದರೆ ನೀವು ಯಾವ ಮೇಯ್ತಿದ್ದಾವೆ ಇಲ್ಲ ಅದು ಅಬ್ಸರ್ವ್ ಮಾಡ್ಕೊಂಡು ಸಾಕು ಸರ್. ಕುರಿ ಜ್ವರ ಏನಾದ್ರು ಬೇರೆ ಡಿಸೀಸ್ ಬಂತು ಅಂದರೆ ಮೇವು ತಿನ್ನಲ್ಲ, ಅದು ಆಕ್ಟಿವಿಟೀಸ್ ಗೊತ್ತಾಗ್ಬಿಡುತ್ತೆ, ಫುಲ್ಲು ಡೌನ್ ಆಗ್ಬಿಡುತ್ತೆ ನಿಮಗೆ. ಈಗ ಭೇದಿ ಆಗ್ಬೋದು ಅವೆಲ್ಲ ಚೆಕ್ ಮಾಡ್ಕೊಂಡು ಪ್ರಾಥಮಿಕ ಚಿಕಿತ್ಸೆ ಅನ್ನೋದು ನೀವೇ ಮಾಡ್ಕೋಬೇಕು. ಈಗ ನಿಮ್ಗೆ ಯಾರು ಒಳ್ಳೆ ಡಾಕ್ಟರ್ ಇರ್ತಾ ಅಂತ ಸೊಲ್ಯೂಷನ್ ತಗೊಂಡು ಅವ್ರ ಹತ್ರ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ನೀವೇ ಮಾಡಿ ಇಂಜೆಕ್ಷನ್ ಮಾಡೋದಾಗ್ಬೋದು, ಅವು ಏನಿದೆ ಅಂತ ಅವ್ರ ಹತ್ರ ಕೇರಿಂಗ್ ತಿಳ್ಕೊಂಡು ನೀವೇ ಅಪ್ಡೇಟ್ ಮಾಡ್ಕೊಂಡು ನೀವು ಮುಂದೆ ಹೋದ್ರೆ ನೀವು ನಿಮ್ಗೆ ಡಾಕ್ಟರ್ ಸಮಸ್ಯೆನೂ ಇರಲ್ಲ. ಒಂದು 100% ಅಲ್ಲಿ ಒಂದು 50% ನೀವು ಮಾಡೋದು ಕಲ್ತ್ಕೋಬೇಕು. ನೀವು ಸಣ್ಣ ಪುಟ್ಟ ಕೆಲಸ ನೋಡ್ಕೊಬಿಟ್ರೆ ನೀವು ಕುರಿ ಸಾಕಣೆ ಡಾಕ್ಟರ್ ಕೆಲವರು ಹೇಳ್ತಾರೆ ಡಾಕ್ಟರ್ ಸಮಸ್ಯೆ ಇದೆ ನಮ್ಮಲ್ಲಿ ಕುರಿಗಳು ಜಾಸ್ತಿ ಸಾಯ್ತಾ ಇದ್ದಾವೆ ಅಂತ. ಆ ಸಾಯ್ದಾಗ ನೋಡ್ಕೊಂಡ್ರೆ ನೀವು ಕುರಿ ಸಾಕ್ತಾ ಇದ್ದೀರಾ ಸಕ್ಸಸ್ ಆಗಿದೆ ಅಂತ ಹೇಳೋಕ್ಕಾಗೋದು. ಈಗ ಒಂದು ಫಾರ್ಮಲ್ಲಿ ಒಂದು 100 ಹುಟ್ಟಿ 100 ಮೇಲೆ ಉಳ್ಕೊಳ್ತಾ ಇಲ್ಲ, 100 ಒಂದು 2-3 5 ಗಂಟೆ ಎತ್ತಾರೆ ನಾರ್ಮಲ್. ಅದು 10 ಸಾಯ್ತಿದೆ 15 ಸಾಯ್ತಿದೆ ಅಂದರೆ ನಿಮಗೆ ಪ್ರಾಬ್ಲಮ್ ಇದೆ, ನಿಮ್ಮ ಮೇಂಟೆನೆನ್ಸ್ ಏನೋ ಕೊರತೆ ಇದೆ ಅಂತ ತಿಳ್ಕೊಬೇಕು. ನೀವು ಯಾವತ್ತೇ ಆದರೂ ಅಷ್ಟೇ 3 ಮರಿಗಳು ಮಣ್ಣ ಮೇಲೆ ಬಿಡಬಾರ್ದು. ನಮ್ಮ ಜನ ಹೇಳ್ತಾರೆ ಮಣ್ಣ ಮೇಲೆ ಬಿಟ್ಟರೆ ಕುರಿ ಚೆನ್ನಾಗಿ ಗ್ರೋತ್ ಬರುತ್ತೆ ಅಂತ. ಯಾವುದೇ ಕಾರಣಕ್ಕೆ ತಪ್ಪು ಆ ಥರ ಅದು ಹೇಳ್ಕೊಬಿಡಿ ನೋಡಿ. ನಂದಲ್ಲೇ 5 ಕಾಂಕ್ರೀಟ್ ಮೇಲೆ ಇದೆ, ನನ್ನ ಹೆಂಗೆ ಕುರಿ ಹೆಂಗೆ ಗ್ರೋತ್ ಇಲ್ಲ ಅಂತ ಅಲ್ಲ. ಹುಟ್ಟಿದ ಮರಿ ಒಂದು 3 ಹೊರಗಡೆ ಇವತ್ತು ಹೊರಗಡೆ ಬಿಡಲ್ಲ ನಾವು. ಮರಿಗಳು ಏನಾಗುತ್ತೆ ಹೊರಗಡೆ ಹೊರ ಮಣ್ಣು ತಿನ್ನೋಕ್ಕೆಲ್ಲ ಸ್ಟಾರ್ಟ್ ಮಾಡುತ್ತೆ, ಮಣ್ಣು ಎಕ್ಕುತ್ತೆ, ಕಲ್ಲು ತಿನ್ನುತ್ತೆ, ಇನ್ನೊಂದು ತಿನ್ನುತ್ತೆ. ಮಾಡಿದಾಗ ಹಾಲು ಕುಡಿ ಅಂತ ಮರಿ ತಿನ್ನೋ ಸಾಮಾನ್ಯ. ಅದು ನಿಮ್ಮ 3-3 ಸಪ್ರೇಟ್ ಮೇಂಟೈನ್ ಮಾಡಿಬಿಡಿ, ಆಮೇಲೆ ಹೊರಗಡೆ ಬಿಡಿ, ಏನು ಪ್ರಾಬ್ಲಮ್ ಇರಲ್ಲ. ನಿಮ್ಗೇನಪ್ಪ ಒಂದು 3-4 ಕುರಿಗಳು ಮರಿಗಳು ಮಣ್ಣ ಮೇಲೆ ಇರಬಾರ್ದು. ನೀವು ಅಬ್ಸರ್ವ್ ಮಾಡಿರ್ಬೋದು ಕುರಿ ಮಣ್ಣ ಮೇಲೆ ಬಿಟ್ಟಿರೋಂಥವ್ರು ಮರಿಗಳು ಉಚ್ಚಕೊಳ್ಳೋದು ಗೆಂಡೆ ಬೀಳೋದಂದ್ರೆ ದಪ್ಪಾಗಲಬೇಕು, ಅವೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ. ಮಣ್ಣು ತಿಂದ್ರೆ ಪ್ರಾಬ್ಲಮ್ ಬರುತ್ತೆ. ಈಗ ಹಾಲು ಕುಡಿಯೋ ಮರಿಗಳಿಗೆ ತಿನ್ಬೇಕು ಏನಾರು ಅನ್ಸುತ್ತೆ, ಮಣ್ಣೆ ಕೆರ್ಕೊಂಡು ತಿನ್ಬಿಡ್ತಾವೆ ಅವು. ಆದರೆ ನೀವು ಮಣ್ಣು ತಿನ್ನೋದು 90% ಅವಾಯ್ಡ್ ಮಾಡಿಸ್ಬೇಕು ಅಂದರೆ ಕಾಂಕ್ರೀಟ್ ಇಲ್ಲ ನೀವು ನಿಮ್ಮ ಏನಾರು ಒಂದು ಇದು ಮಾಡ್ಕೋಬೇಕು. ಮರಿಗಳ ಅಂಡ್ 100% ಮಣ್ಣ ಮೇಲೆ ಬಿಡಬಾರ್ದು ಜಾಸ್ತಿ. ಕೆಲವರು ಮಣ್ಣ ಮೇಲೆ ಬಿಟ್ಟು ಚೆನ್ನಾಗಿ ಗ್ರೋತ್ ಬರುತ್ತೆ ಅಂತಾರೆ, ಅದು ಬರಲ್ಲ, ಗ್ರೋತ್ ಅಲ್ಲ, ಅದು ಮಣ್ಣು ತಿಂದು ಮರಿ ವೀಕ್ ಆಗ್ತಾ ಇರುತ್ತೆ. ಅದು ನೀವು ಅಬ್ಸರ್ವ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ
2: ಸೊ ಹಾಗಿದ್ರೆ ಸರ್ ನಿಮ್ ಜೊತೆಗೆ ಮಾತನ್ನು ಮುಂದುವರಿಸಿನ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರ ಜೊತೆ ಮಾತನ್ನು ಮುಂದುವರಿಸಿವಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ನಾಡಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದ ಹಾಗೆ ಇವತ್ತು ಕೃಷಿನಲ್ಲಿ ವಿಶೇಷವಾಗಿ ಕುರಿ ಸಾಕಾಣಿಕೆಯನ್ನು ಮಾಡಿಕೊಳ್ತಾ ಕುರಿ ಸಾಕಾಣಿಕೆಯಲ್ಲಿ ಸುಮಾರು ವಿಚಾರಗಳನ್ನ ನಮಗೆ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಅವರು. ಸೊ ಇವರು ಮಾಡ್ತಾ ಇರುವಂತಹ ಈ ಒಂದು ಕುರಿ ಸಾಕಾಣಿಕೆ ಸುಮ್ಮನೆ ಆಗಿರುವಂಥದ್ದೆಲ್ಲ, ಕುರಿ ಸಾಕಾಣಿಕೆಯಲ್ಲಿ ಬಹಳಷ್ಟು ಅನುಭವವನ್ನು ಪಡ್ಕೊಂಡು ಕುರಿ ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಮತ್ತು ಅದರಿಂದಲೇ ಬರುವಂತಹ ಚಾಲೆಂಜಸ್ಗಳೇನು, ಅವುಗಳ ಮೇಂಟೆನೆನ್ಸ್ ಹೇಗೆ, ಅವುಗಳಿಗೆ ಯಾವ ರೀತಿ ಆಹಾರ ಕೊಡಬೇಕು, ಯಾವ ಸಮಯದಲ್ಲಿ ಅವುಗಳನ್ನು ಹೊರಗಡೆ ಬಿಡಬೇಕು, ಇದೆಲ್ಲದರ ಬಗ್ಗೆ ತುಂಬ ಡೀಟೇಲ್ ಆಗಿ ತಿಳ್ಕೊಂಡಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಮಂಜುನಾಥ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಈ ಕುರಿ ಸಾಕಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಮತ್ತು ಕುರಿ ಸಾಕಾಣಿಕೆ ಅಂತ ಬಂದಾಗ ಯಾವ ರೀತಿ ನಾವು ಮೇಂಟೆನೆನ್ಸ್ನ ಮಾಡಬೇಕಾಗತ್ತೆ, ಅದರ ಮೇಂಟೆನೆನ್ಸ್ ಎಷ್ಟು ಸಮಯ ಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ಈಗ ಕುರಿ ಸಾಕಾಣಿಕೆನ ಮಾಡ್ತಿದ್ದೀವಿ ಅಂತಂದಾಗ ನಮಗೆ ಅದರಿಂದ ಯಾವ ರೀತಿಯಲ್ಲಿ ಲಾಭ ಬರುತ್ತೆ, ಅಂದರೆ ಲಾಭ ಯಾವುದರಿಂದ ನಮಗೆ ಹೆಚ್ಚಾಗಿ ಕಂಡುಬರುತ್ತೆ, ಸೊ ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿಯಲ್ಲಿ ಲಾಭ ಮಾಡೋದಕ್ಕೆ ಸಾಧ್ಯ ಇದೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
5: ಕುರಿ ಸಾಕಾಣಿಕೆಯಲ್ಲಿ ನಿಮಗೆ ಕುರಿಲಿ ಬರೋ ಇಕ್ಕೆಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಸರ್ ನಮಗೆ. ಈಗ ಒಂದು ದಿವ್ಸಕ್ಕೆ ನೀವು ನೋಡಿ ಅಲ್ಲಿ ಕ್ಲೀನ್ ಮಾಡಿ ಮೂಟೆ ಪ್ಯಾಕ್ ಮಾಡಿ ನಾವು ಸೇಲ್ ಮಾಡ್ತೀವಿ ಅಂತ ಹೋದಾಗ ಪರ್ ಮೂಟೆ 200 ರೂಪಾಯಿ ಅವರೇಜ್ ಒಂದು ಮೂಟೆಗೆ ಸಿಗುತ್ತೆ ಸರ್ ನಮಗೆ. ಈಗ ನೀವು ಖರ್ಚು ಎಷ್ಟು ಮಾಡ್ತೀರಾ, 0.5% ಕುರಿ ಇಕ್ಕೆಲ್ಲ ವಾಪಸ್ ನಿಮ್ಗೆ ಬೈ ಬಂದ್ಬಿಡುತ್ತೆ. ಈಗ ನಿಮ್ಗೆ ಹಾಕಿ ತೋಟಕ್ಕೆ ನಿಮ್ಮ ತೋಟ ಮೇಂಟೈನ್ ಮಾಡ್ಕೊಂಡು ಸೇಲ್ ಮಾಡ್ತೀನಿ ಅಂದರೆ ನಿಮ್ಗೆ 50% ಆದ್ರೂ ಕುರಿ ಇದರಲ್ಲಿ ಮೇಂಟೈನ್ ಆಗುತ್ತೆ. ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಬೇಕು ನೀವು. ಕೆಲವರು ಹೆಂಗೆ ಬೇಕಂಗೆ ಸೇಲ್ ಮಾಡ್ತೀರಾ, ಅದ್ರ ಪ್ರಮಾಣ ಇವತ್ತು 200 ರೂಪಾಯಿ ಮೂಟೆ ಅಂದರೆ ನಾನು ಓವರಾಲ್ ಸಡಲ್ ಡೈಲಿ 1,000 ರೂಪಾಯಿ ಇನ್ಕಮ್ ಇದೆ ನನಗೆ, ಬರೀ ಕುರಿ ಇಕ್ಕೆಲ್ಲಿ ಓವರಾಲ್ 1,000 ರೂಪಾಯಿ ಇನ್ಕಮ್ ಬರುತ್ತೆ ನನಗೆ. ನಾನು ಬೆಳಗ್ಗೆ ಟೈಮ್ ಇಲ್ಲಿರುತ್ತೆ ಅಂದರೆ ಬೆಳಗ್ಗೆ ಒಂದು ಬಿಸಿಲಿಗೆ ಹೋಗಲಿ ಅಂತ ಅಂದ್ಬಿಟ್ಟು ಸಡ್ ಕ್ಲೀನಿಂಗ್ ಬಿಟ್ಟಾಗ ಒಂದು 2 ಅವರ್ ಹೊರಡೆ ಬಿಡ್ತೀನಿ ನಾನು. ಅಲ್ಲೂ ಸಪ್ರೇಟ್ ಪೊಟ್ಯಾಷಿಯನ್ ಮಾಡಿದ್ದೀನಿ, ಅಲ್ಲೂ ಅಷ್ಟೇ, ಅದು ಕ್ಲೀನ್ ಮಾಡಿ ಅದು ಒಂದೇ ತಗ್ ಬರುತ್ತೆ ಜಾಗಕ್ಕೆ. ಮಿನಿಮಮ್ ನನಗೆ ಎಲ್ಲದರಿಂದ ಡೈಲಿ ಒಂದು 5-5.5 ಮೂಟೆ 6 ಮೂಟೆ ಅಂತ ಗೊಬ್ಬರ ಬಂದೇ ಬರುತ್ತೆ. ಆ ಮೂಟೆ 200 ರೂಪಾಯಿ ಹೆಂಗೆ ಲೆಕ್ಕ ಹಾಕೋರು, ನನಗೆ ಅವರೇಜ್ 1,000 ಅಂತ ಡೈಲಿ ಇನ್ಕಮ್ ಇದೆ ನನಗೆ. ಅದೊಂದು 1,000 ಅರ್ಧ ಫೀಡ್ಗಾರ ಆಗ್ಬೋದು ಇಲ್ಲ ಮೇವ್ಗಾರ ಆಗ್ಬೋದು, ಏನಕ್ಕಾರ ಒಂದು ಟ್ಯಾಲಿ ಮೆಂಟೈನ್ ಆಗ್ಬಿಡುತ್ತೆ. ಅದರಿಂದ ಕುರಿ ಗೊಬ್ಬರದಲ್ಲಿ ಇದೆ ಅಂದ್ರೆ ನಮ್ಮ ಜನ ಇನ್ನೂ ಅನುಭವ ತಿಳ್ಕಂದಿಲ್ಲ ಅದ್ರದ್ದು ಏನು ಇದೆ ಅಂತ ನೋಡಿ ವೇಸ್ಟ್ ಅಲ್ಲಿ ಬರೋ ದುಡ್ಡಲ್ಲಿ ನಮ್ಗೆ ಅದು ಮೇಂಟನ ಅದು ಒಂದು ಸಂಬಳ ಇಬ್ಬರು ಸಂಬಳ ತಳ ದುಡ್ಡು ಬರೀ ಗೊಬ್ಬರದಲ್ಲಿ ಬಂದ್ಬಿಡುತ್ತೆ. ಆ ರೀತಿ ಮಾಡಕ್ ಹೋದಾಗ ಎಲ್ಲನೂ ಅಳವಡಿಸ್ಕೋಬೇಕು ಸರ್, ಬರೀ ನಾವು ಕುರಿ ಸಾಕ್ತೇ ಕುರಿ ಮಾರದೆ ಇಕ್ಕೆ ನನಗೆ ವ್ಯಾಲ್ಯೂ ಇಲ್ಲ ಅನ್ಬಾರ್ದು. ಗ್ರೇಸಿಂಗ್ ಹೋದ್ರೆ ಇಕ್ಕೆ ಸಿಗಲ್ಲ ನಿಮಗೆ, ಸ್ಟಾಲ್ ಫೀಡಿಂಗ್ ಅಲ್ಲಿ ಇಕ್ಕೆನಾರು ಸಿಗುತ್ತೆ, ಆ ಇಕ್ಕೆ ದುಡ್ಡಲ್ಲಿ ಅರ್ಧ ಕುರಿ ಮೇಯುತ್ತೆ ರೈಟು. ನಿಮ್ಗೇನಪ್ಪ ಅಂದ್ರೆ ಹೊರಗಡೆಗೆ ಹೋದ್ರೆ ಒಳಗಡೆ ಮೇದ್ರೆ ಕೈಲೇನೂ ಕಮ್ಮಿ ಇರುತ್ತೆ ಕುರಿಗಳಿಗೆ ನಿಮ್ಗೆ, ಯಾಕಂದ್ರೆ ಬೇರೆ ಕುರಿ ಇನ್ಫೆಕ್ಷನ್ ಇರಲ್ಲ, ಅವ್ರು ವ್ಯಾಕ್ಸಿನ್ ಮಾಡಿಸಿರ್ತಾರೆ ಅನ್ನೋಂಗಿಲ್ಲ, ನಿಮ್ಮ ಮೇಲೆ ವ್ಯಾಕ್ಸಿನ್ ಅಪ್ಡೇಟ್ ಇರುತ್ತೆ, ನಿಮಗೆ ಕೈಲೇ ಅವೈಡ್ ಆಗುತ್ತೆ. ಆದ್ರೆ ನೀವೇನು ಮಾಡಬೇಕು ಅಂದ್ರೆ ಸ್ಟಾಲ್ ಫೀಡಿಂಗ್ ಅಲ್ಲಿ ಮೇಯಿಸ್ತಾ ಹೋದಾಗ ಬರೀ ನಿಮ್ಗೆ ಇಕ್ಕೆಲು ಅರ್ಧಕ್ಕರ್ಧ ದುಡ್ಡು ಇನ್ಕಮ್ ವಾಪಸ್ ಬರುತ್ತೆ ನಿಮ್ಗೆ.
4: ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಹಾಗೆ ಈಗ ಕುರಿ ಸಾಕಾಣಿಕೆಯನ್ನ ಒಂದು ಪಾರ್ಟಿಷನ್ ಮಾಡೋದಾದ್ರೆ ಅಂದ್ರೆ ಈಗ ಯಾವ ರೀತಿಯಲ್ಲಿ ಕುರಿ ಸಾಕಾಣಿಕೆನ ಹೆಚ್ಚಾಗಿ ಮಾಡ್ತಾ ಇರೋದು ಅಂದ್ರೆ ಬ್ರೀಡ್ ಪರ್ಪಸ್ಗೆ ಅಥವಾ ಮೀಟ್ ಪರ್ಪಸ್ಗೆ ಹೆಚ್ಚಾಗಿ ಕುರಿ ಸಾಕಾಣಿಕೆ ಮಾಡ್ತೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
5: ಕುರಿ ಸಾಕಾಣಿಕೆಯಲ್ಲಿ ಎರಡು ರೀತಿ ಬರುತ್ತೆ ನಿಮ್ಗೆ, ಒಂದು ಬ್ರೀಡ್ ಪರ್ಪಸ್ ಬರುತ್ತೆ, ಇನ್ನೊಂದು ಮೀಟ್ ಪರ್ಪಸ್ ಬರುತ್ತೆ. ಬ್ರೀಡ್ ವಿತ್ ಮೀಟ್ ಪರ್ಪಸ್ ಮಾಡಿದ್ರೆ ನಿಮ್ಗೆ ಆದಾಯ ಬರುತ್ತೆ, ಯಾಕಂದ್ರೆ ಎಲ್ಲ ಬ್ರೀಡಿಂಗ್ ಕೊಡೋಕ್ಕಾಗಲ್ಲ, ಸಾಕ್ತಾವೆಲ್ಲ ಬ್ರೀಡಿಂಗ್ ಹೋಗ್ತವೆ ಅಂದರೆ ನಾವು ಸಾಕ್ತಾ ಇರೋಲ್ಲ ಬ್ರೀಡಿಂಗ್ ಕೊಡ್ತ ನಮ್ಮ ನೀವು ಏನಪ್ಪ ಮೀಟ್ ಪರ್ಪಸ್ಗೆ ಮಾಡ್ತೀನೇನು ಅಂತಾರವೆ, ಒಂದು ಡಾರ್ಪರ್ ಮೇಲೆ ಹಾಕೊಂಡು ಬಂದಂಥ ಮೇಲ್ಗಳೇ ನೀವು ಅವರೇಜ್ ಮೀಟ್ ಪರ್ಪಸ್ ಲೆಕ್ಕದಲ್ಲಿ ಸಾಕ್ತೀನಿ ಅಂತ ಹೋದಂಥ ಕಾಲಕ್ಕೆ ಮಾಡ್ತೀನಿ ಅಂತ ಹೋದ್ರೆ ನೀವು ನಿಮ್ಗೆ ಅವರೇಜ್ ಒಂದು 75-80 kg ಅಂತ ಒಂದು ಮೇಲೆ ಒಂದು ವರ್ಷಕ್ಕೆ ಬರುತ್ತೆ ನಿಮಗೆ ಕಮ್ಮಿ ಅಂದರೆ ನಾನು ಹೇಳ್ತಾ ಇರೋದು ಲೈವ್ ವೆಯ್ಟಲ್ಲಿ, ವೆಯ್ಟ್ ಲೆಕ್ಕದಲ್ಲಿ. ಈಗ ನಮ್ಮ ನಾಟಿ ಕುರಿ ಅವರೇಜ್ ಮಾಡೋ 40-45-50 kg ಒಳಗಡೆ ಬರ್ಬೋದು. ಈಗ ನಮ್ಗೆ ಏನಾಗುತ್ತೆ ಅಂತ ಅಂದರೆ ಈಗ ಬ್ರೀಡ್ ಪರ್ಪಸ್ಸಿಗೆ ಮಾಡ್ತೀನಿ, ಬ್ರೀಡ್ ಮಾಡ್ಕೊ ನಮ್ಮಲ್ಲಿ ಹುಟ್ಟಿದ ಮರಿಯೇ ನಾವು ಸಾಕ್ಬಿಟ್ಟು ಮಾರ್ತೀವಿ ಅಂತ ಹೋದಾಗ ನಮಗೆ ಡಬಲ್ ಅಮೌಂಟ್ ಸಿಗುತ್ತೆ, ಯಾಕಂದ್ರೆ ಬೈ ಮಾಡಿರಲ್ಲ, ನಮ್ಮಲ್ಲಿ ಫೀಮೇಲ್ ನಮ್ಮ ಹತ್ರ ಸ್ಟಾಕ್ ಇರುತ್ತೆ, ಹುಟ್ಟಿದ ಮರಿ ನೀವು ಸಾಕ್ಬಿಟ್ಟು ಸೇಲ್ ಮಾಡ್ತೀರಾ ಅಲ್ಲಿ ನಿಮಗೆ ಡಬಲ್ ಇನ್ಕ್ರೀಸ್ ಆಗುತ್ತೆ. ಫೀಮೇಲ್ ಬ್ರೀಡಿಂಗ್ ಸೇವ್ ಮಾಡ್ಕೋಬೋದು ನಿಮ್ಮ ಮತ್ತೆ. ಬ್ರೀಡಿಂಗ್ ಅಂತ ಬಂದರೆ ಬರೀ ಬ್ರೀಡಿಂಗೇ ಮಾಡಬೇಕು ಅಂತಲ್ಲ, ಬ್ರೀಡಿಂಗ್ ಅಂದರೆ ಬ್ರೀಡ್ ವಿತ್ ಮೀಟ್ ಪರ್ಪಸ್ ಅಂತ ಬಂದಾಗ ನಮ್ಮಲ್ಲಿ ಹುಟ್ಟಿದ ಮರಿ ಮಾರೋ ಮಟನಿ ಕೊಡುವಂಥದ್ದಂತ ಅರ್ಥನೂ ಬರುತ್ತದೆ. ಮೀಟ್ ಇದ್ದರೆ ಜೀರೋ ಕಾಸ್ಟು, ನಮ್ಮಲ್ಲಿ ಹುಟ್ಟಿದ್ದೇ ನಾವು ತಾನೋ ಮಟನಿ ಸಾಕ್ಬಿಟ್ಟು ಮಾರ್ತೀವಿ ಅಂತ ಅಂದಾಗ ನಮಗೆ ಲಾಸ್ ಬರಲ್ಲ, ಫಿಮೇಲ್ ನಮ್ಮ ಹತ್ರ ಇರುತ್ತೆ, ಮೇಲ್ ಮಾತ್ರ ಮಾರ್ಕೊಳ್ತೀವಿ. ಅಂದರೆ ನೀವು ವರ್ಷ ರೊಟೇಷನ್ ನೋಡ್ಕೋಬೋದಾಗ ನಿಮ್ಗೆ 1 rupee ಇನ್ವೆಸ್ಟ್ಮೆಂಟ್ ಇರಲ್ಲ, ಫೀಡ್ ಖರ್ಚು ಇರುತ್ತೆ, ಮೇವ್ ಖರ್ಚು ಇರೋ ಸಪ್ರೇಟ್ ಬರುತ್ತೆ, ಮರಿ ಬೈ ಮಾಡಿರಲ್ಲ ನೀವು, ಅದು ಉಳಿದಲ್ಲ ನಿಮ್ಮ ಪ್ರಮಾಣ ನಿಮಗೆ ಉಳ್ಕೊಳ್ಳುತ್ತೆ. 8,000-10,000 ಒಂದು ಮರಿ ಕೊಡ್ತೀರಾ ಅಂತ ತರಕ್ಕೋದಾಗ ಅದು 10,000 ಉಳ್ಕೋದು ಪ್ಲಸ್ ಅದ್ರ ಜೊತೆ ಒಂದು 17,000-17,000 ಒಂದು ಮರಿ ಉಳ್ಕೊಳ್ತಾರೆ ಸಾಕು ನಿಮ್ಗೆ. ಅವರೇಜ್ ನಾನು ಹೇಳ್ತಾರೆ ಜಾಸ್ತಿ ಉಳಿಯುತ್ತೆ, ಖರ್ಚಿಲ್ಲಕ್ಕದು ಒಂದು ಮರಿ 17,000 ಉಳಿತಾ ಇದೆ ಅಂದರೆ ವರ್ಷಕ್ಕೆ 20 ಮರಿ ಮಾರೋ ಸಾಕು ಸರ್. ನೀವು ಎಲ್ಲೂ ಕೆಲಸಕ್ಕೆ ಹೋಗ್ಬೇಕಾಗಿಲ್ಲ, ಈಗ 10,000-15,000 ಕೆಲಸ ಮಾಡ್ತಾಯಿದ್ದಾರೆ. ಈ ಲೆಕ್ಕದಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಮಾಡ್ಬೇಕು ಸರ್, ಯಾಕಂದ್ರೆ ಯಾವುದೇ ಆದರೂ ಅಷ್ಟೇ ಸ್ಟಾರ್ಟಿಂಗೇ ದುಡ್ಡು ಸಿಗಲ್ಲ. ಈಗ ನಮ್ಮರ ಏನಂತಾರೆ ಇವತ್ತು ಹೋಗ್ಬಿಟ್ಟು ಕೂಲಿಗೆ ಹೋಗಿ ಕೆಲಸಕ್ಕೆ ಹೋದ್ರೆ ನಾಳೆ ದುಡ್ಡು ಬೇಕು ನನಗೆ ಖರ್ಚಿಗೆ, ಆ ರೀತಿ ಯಾವ ಕೆಲಸ ಮಾಡ್ಕೋಬಾರ್ದು. ಯಾಕಂದ್ರೆ ಇದೊಂಥರ ಬ್ಯಾಂಕಲ್ಲಿ ದುಡ್ಡಿದ್ದಂಗೆ, ATM ಇದ್ದಂಗಿದೆಲ್ಲ, ಯಾವತ್ತನ ಮಾಡಿದ್ರು ನಿಮ್ಗೆ ದುಡ್ಡೇ ಅದು. ಅದನ್ನು ನಾವು ಕರೆಕ್ಟಾಗಿ ಅಳವಡಿಸ್ಕೊಂಡು ಮಾಡಬೇಕು. ಅಂದರೆ ನಾವು ಥಿಂಕ್ ಮಾಡ್ಕೊಂಡು ಯಾವ ರೀತಿ ಮಾಡ್ರೆ ನಮ್ಗೆ ಯಾವ ರೀತಿ ಬರುತ್ತೆ ಅಂದರೆ ಪ್ಲಾನಿಂಗ್ ಇರ್ಬೇಕು ಸರ್. ಸುಮ್ಮನೆ ನಾನು ಕುರಿ ಸಾಕಾಣಿಕೆ ಮಾಡಿದ್ರೆ ನನಗೆ ಆಗಲಿಲ್ಲಪ್ಪ ನಾಳೆ ತಾನು ಮಾರಾಕ್ ಬಿಡ್ತೀನಿ, ಆ ಪ್ಲಾನಿಂಗ್ ಬರಬಾರ್ದು. ನಿಮ್ಮ ಪ್ಲಾನಿಂಗ್ ಅವ್ರು ಫಿಕ್ಸ್ ಆಗಿರ್ಬೇಕು. ನೀವು ನನ್ನ ಸಾಕಾಣಿಕೆ ಹಿಂಗೆ ಮಾಡ್ತೀನಿ, ನೀವು ಸ್ಟಡಿಯಾಗಿ ನೀವು ನಿಂತ್ರಿ ಅಂತ ಅಂದಾಗ ನಿಮ್ಗೆ ಒಂದು ಪ್ರಮಾಣ ಚೆನ್ನಾಗಿ ಸಿಗುತ್ತೆ ನಿಮಗೆ. ನೀವು ಅದ್ಬಿಟ್ಟು ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಇವತ್ತು ದುಡ್ಡಿಲ್ಲಪ್ಪ ಬೆಳಿಗ್ಗೆ ಮಾರಾಕ್ಬೇಕು ಅಂದ್ರೆ ಎಷ್ಟಕ್ಕಾರ ಹೋಗಲಿ, ಅದು ಯಾವ ಬ್ರೀಡರ್ ಆಗಿರ್ಬೋದು ಎಷ್ಟಕ್ಕಾರ ಸೇಲ್ ಮಾಡೋಣ ಮಾಡ್ತಾರೆ. ಆ ರೀತಿ ಮಾಡಕ್ಕೆ ಹೋದಾಗ ಬ್ರೀಡ್ ಬೆಲೆ ಕಳ್ಕೊಳ್ಳುತ್ತೆ, ನಿಮಗೆ ಮಾರ್ಕೆಟಿಂಗ್ ಸಿಗಲ್ಲ, ಏ ಎಷ್ಟಕ್ಕಾರ ಹೋಗಿ ಸಿಗ್ತದೆ ಬಿಡು ಅಂತ ಮಾಡ್ತಾರೆ. ಅದ್ರದ್ದೊಂದು ಬೆಲೆ ಇರ್ತಲ್ಲ, ಬೆಲೆ ಕಳಿಬಾರ್ದು ಯಾವತ್ತು. ನಾವು ಈ ಡಾರ್ಪುರ ಅಂತ ಹೋದಾಗ ನೀವು ಚೆನ್ನಾಗಿ ಸಾಕೆ ಮಾಡಬೇಕು, ಅದು ನೀವು ನಾಟಿ ಕುರಿ ಲೆವೆಲಲ್ಲಿ ಮಾರ್ತೀನಿ ಅಂತ ಹೋದಾಗ ಅದು ಕಾಣೋದು ನಾಟಿ ಕುರಿ ಕಂಡಂಗೆ ಕಾಣ್ತಾ ಇರ್ತೀವಿ. ನಿಮ್ಗೆ ಕ್ರಾಸ್ ಮಾಡಿಸಿದಾಗ ತೂಕ ಜಾಸ್ತಿ ಬರುತ್ತೆ. ನೀವು ಯಾವತ್ತೇ ಆದರೂ ಅಷ್ಟೇ ಹಳದಿ ತೂಗಿ ನೀವು ಏನು ಮಾಡೋದಾದ್ರೂ ಹಳದಿ ತೂಗೆ ಮಾಡಬೇಕು ಅಂತ ಇದಿರೋದ್ರಿಂದ ಹಳದಿ ತೂಗೆ ಮಾಡಬೇಕು. ಯಾಕಂದ್ರೆ ಡಾರ್ಪರು ಈ ಸ್ಪಂಜು ಇಷ್ಟಪ್ಪನೇ ಇರುತ್ತೆ, ಕಲ್ಲು ಇಷ್ಟಪ್ಪನೇ ಇರುತ್ತೆ, ಎರಡು ತೂಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ಜಾಸ್ತಿ ತೂಕ ಬರುತ್ತೆ. ಸ್ಪಂಜು ತೂಕ ಕಲ್ಲು ತೂಕ ಎರಡು ಒಂದೇ ತೂಕ ಮಾಡಬಾರ್ದು. ನೀವು ಎರಡು ನೀವು ಯಾವತ್ತೇ ಕೊಡೋದು ತೂಕದ ಲೆವೆಲ್ ನೀವು ಚೆಕ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಅಂದಾಗ ನಿಮಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಸಾಕಾಣಿಕೆಯಲ್ಲೇ ಕುರಿಗಳು ಇದು ಫ್ಯಾಟ್ಲೆಸ್ ಮಟನ್ ಬರುತ್ತೆ ಸರ್, ಮಟನ್ ಅಲ್ಟಿಮೇಟ್ ಆಗಿರುತ್ತೆ ಅಂದರೆ ಚೆನ್ನಾಗಿರ್ತವೆ. ಜಾಸ್ತಿ ರೆಡ್ ಮೀಟ್ ಇರುತ್ತೆ ಇದರಲ್ಲಿ, ರೆಡ್ ಮಟನ್ ಬರೋದ್ರಿಂದ ಮಟನ್ ಚೆನ್ನಾಗಿರುತ್ತೆ, ಫ್ಯಾಟ್ಲೆಸ್ ಮಟನ್ ಇದು. ಆದ್ದರಿಂದ ನೀವು ಏನಾಗುತ್ತೆ ಅಂತಂದರೆ ತೂಕ ಜಾಸ್ತಿ ಬರುತ್ತೆ ಮರಿ ಇದು. ನಾರ್ಮಲ್ ಮರಿ ಹೆಂಗೆ ತೂಕ ವೆಯ್ಟ್ ಕಮ್ಮಿ ಬರಲ್ಲ, ನೀವು ಎತ್ತಿ ಇದು ಮಾಡಿದ್ರೆ ನಿಮ್ಗೆ ಒಂದು ವೆಯ್ಟ್ ಗೊತ್ತಾಗ್ಬಿಡುತ್ತೆ ಎಷ್ಟು ಮರಿ ಎಷ್ಟು ತೂಕ ಬರ್ತವೆ ಅಂತ. ಡಾರ್ಪರಲ್ಲಿ ನೀವು ಕ್ರಾಸ್ ಮಾರ್ಸ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ನೀವು ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅನುಭವ, ನಿಮಗೆ ಒಂದು 6 ತಿಂಗಳ ರಿಸಲ್ಟ್ ಸಿಗ್ಬಿಡ್ತದೆ ನಿಮಗೆ. ಒಂದು ಮರಿ ಬಂದಾಗ 6 ತಿಂಗಳು ಸಿಗುತ್ತೆ. ಹುಟ್ಟಿದ ಮರಿ ವೆಯ್ಟ್ ಚೆಕ್ ಮಾಡಿದ್ರೆ ನಿಮ್ಗೆ ಒಂದು 70% ನಿಮ್ಗೆ ಅನುಭವ ಬರುತ್ತೆ ಹುಟ್ಟಿದ ಮರಿ ಚೆಕ್ ಮಾಡಿದ್ರೆ. ನಮ್ಮ ನಾಟಿ ಮರಿ 2-2.5 kg ಮರಿ ಬರ್ತೈತಿ ಅಂದರೆ ಒಂದೂವರೆ kg ಸ್ಟಾರ್ಟ್ ಆಗುತ್ತೆ. ಡಾರ್ಪರ ಮಿನಿಮಮ್ 3 kg 3-4 kg ಗಂಟ ಮರಿ ಬರ್ತವೆ. ಉತ್ತಮ ಮರಿನ 1.5-1.75 kg ಇನ್ಕ್ರೀಸ್ ಮರಿ ಬರ್ತಾವೆ ಅಂತ ನೀವು ಚೆಕ್ ಮಾಡ್ಬೇಕು ಎಷ್ಟು ಬರ್ಬೋದು ತೂಕ ಫ್ಯೂಚರಲ್ಲಿ ಅಂತ ಅಂದ್ಬಿಟ್ಟು. ಈಗ ನಮ್ಮ ಜನ 3 kg ತೂಕ ಬರೋ ಏನೋ ಸಿಕ್ಕಾಬಡೆ ತೂಕ ಬರ್ತು ಅಂತಾರೆ. ಡಾರ್ಫರ್ 5 kg 5.5-6 kg ಗಂಟ ಮರಿ ಬರ್ತವೆ ಸಿಂಗಲ್ ಕಿಡ್.
4: ಓ ಸೂಪರ್ ಅಲ್ಲ ಸರ್, ನೋಡಿ ಈ ಥರ ಎಷ್ಟೋ ಜನ ರೈತರು ಹಿಂಗೇನೆ ಕಡಿಮೆ ದುಡ್ಡಿಗೆ ಮಾರಾಟ ಮಾಡಿ ಲಾಸ್ ಮಾಡ್ಕೊಳ್ಳೋದು ಅಂತ ಹೇಳ್ಬೋದಾಗಾರೆ. ಸೊ ನೀವು ಹೇಳಿರೋ ಪ್ರಕಾರದಲ್ಲಿ ಎಲ್ಲ ಕುರಿಗಳಲ್ಲಿ ಎಷ್ಟು ತೂಕ ಬರುತ್ತೆ, ಯಾವ ವಿಚಾರಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವ್ರ ಜೊತೆನಲ್ಲಿ ಇನ್ನಷ್ಟು ವಿಚಾರಗಳನ್ನ ಕುರಿ ಸಾಕಾಣಿಕೆ ಬಗ್ಗೆ ಮಾತಾಡೋದಕ್ಕಿದೆ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನ ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಹಾಡನ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಆ್ಯಂಡ್ ನೀವು ಕೂಡ ಈ ರೀತಿ ನಿಮ್ಮ ಕೃಷಿ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ತಿಳಿಸಿ ಅಂತ ಹೇಳ್ತಾ ಈ ಒಂದು ಹಾಡು ನಿಮಗೋಸ್ಕರ ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವಿಶೇಷವಾಗಿ ಕುರಿ ಸಾಕಾಣಿಕೆ ಅಂತ ಮಾಡ್ತಿದ್ದೀವಿ ಅಂತ ಅಂದಾಗ ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿ ಲಾಭ ಪಡ್ಕೊಳ್ಬೋದು, ಕುರಿ ಸಾಕಾಣಿಕೆಯಲ್ಲಿ ಯಾವ ರೀತಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೋಬೇಕಾಗಿದೆ. ಸೊ ಇವತ್ತು ನಮಗೆ ಮಂಜುನಾಥ್ ಅವರು ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ತಾ ಇದ್ರು. ಸೊ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಂದುವರ್ಸೋಣ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಅವರು ಹೇಳ್ತಿದ್ದ ಹಾಗೆ ಈ ಒಂದು ಡಾರ್ಪರ್ ಕುರಿ ಅನ್ನುವಂತಹ ಕುರಿಯನ್ನ ಇವರು ಸಾಕಾಣಿಕೆ ಮಾಡ್ತಾರೆ, ಇದರಲ್ಲಿ ಹೆಚ್ಚು ತೂಕ ಬರುತ್ತೆ ಅಂತೆಲ್ಲ ಕೂಡ ಹೇಳ್ತಾ ಇದ್ರು. ಸೊ ಹಾಗೇನೆ ಬೇರೆ ಕುರಿಗಳನ್ನ ಕೂಡ ಸಾಕಾಣಿಕೆ ಮಾಡುವಂತಹ ಟೈಮ್ನಲ್ಲಿ ಮಾರುವಂತಹ ವಿಚಾರ ಬಂದಾಗ ಅದರ ಕಂಪ್ಯಾರಿಸನ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಕುರಿ ಎಷ್ಟು ತೂಕ ಬರುತ್ತೆ, ಎಷ್ಟು ಫ್ಯಾಟ್ ಇರುತ್ತೆ, ಈ ಥರದ್ದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಕುರಿಯನ್ನು ಬ್ರೀಡಿಂಗ್ ಮಾಡೋದಾದ್ರೂ ಕೂಡ ಅದರ ವಿಧಾನವೇ ಬೇರೆ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಕೂಡ ನೀವು ತಿಳ್ಕೊಬೇಕಾಗತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಮಂಜುನಾಥ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ಇನ್ನೂ ಏನೆಲ್ಲ ವಿಚಾರಗಳನ್ನ ಹೆಚ್ಚಾಗಿ ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರಿಗ ನೀವು ಡಾರ್ಪರ್ ಕುರಿಯನ್ನು ಸಾಕಾಣಿಕೆ ಮಾಡ್ತೀರಾ, ಅದರ ಮೇಂಟೆನೆನ್ಸ್ ಎಲ್ಲ ಬಗ್ಗೆ ಹೇಳಿದ್ರಿ. ಸೊ ಹಾಗೆ ಈಗ ಕುರಿ ಸಾಕಾಣಿಕೆನ ಮಾಡ್ತಿದ್ದೀವಿ ಅಂದಾಗ ಅದರ ತೂಕ ಹೆಚ್ಚಾಗೋದಕ್ಕಾಗಿರ್ಬೋದು, ಅವುಗಳ ಆರೋಗ್ಯಕ್ಕಾಗಿರ್ಬೋದು ಮೇವನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ.

0: ಆಗುತ್ತೆ. ನೀವು ಯಾವ ರೀತಿಯ ಮೇವನ್ನ ಕುರಿಗಳಿಗೆ ಕೊಡ್ತೀರಾ, ಯಾವ ರೀತಿಯ ಮೇವು ಕುರಿಗಳಿಗೆ ಒಳ್ಳೇದಾಗಿರುತ್ತೆ, ಮತ್ತೆ ಯಾವ ರೀತಿಯ ಮೇವಿನ ಅಗತ್ಯ ಇರುತ್ತೆ, ಮತ್ತೆ ನಮ್ಮ ರೈತರು ಎಲ್ಲಿ ಮೇಸ್ ಮಾಡ್ತಾ ಇದ್ದಾರೆ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
1: ಸರ್, ಈಗ ನೀವು ಮೇವಿನ ಪ್ರಮಾಣ ಹೆಂಗೆ ಕೊಡ್ತೀವಿ ಅಂತ ಅಂದರೆ, ನಾನು ಒನ್ ಟೈಮ್ ಸೈಲೇಜ್ ಕೊಡ್ತೀನಿ ಸರ್. ಅಂದರೆ ನಾನು ನ್ಯಾಚುರಲ್ ನನ್ನ ಹತ್ರ ಮಾಡ್ಕೊಂಡು ಸೈಲೇಜೇ ನಾನು ಯೂಸ್ ಮಾಡೋದು. ಆ ಸೈಲೇಜೇ ನಾನು ಬೆಳಗ್ಗೆ ಟೈಮ್ ಸೈಲೇಜ್ ಕೊಟ್ಟು ಸೈಲೇಜ್ ಫಿಲ್ ಮಾಡಿಸ್ತೀನಿ ಸರ್. ಅಂದರೆ ಒನ್ ಟೈಮ್ ಸೈಲೇಜ್ ಕೊಡ್ತೀನಿ. ಎರಡನೇ ಟೈಮ್ ನೀವು ನೋಡ್ಬೋದು, ರಾಗಿ ಹುಲ್ಲು ಅಂದರೆ ವಾರಕ್ಕೆ ಒಂದ್ಸಲ ತಿನ್ಕೊಂಡು ಖಾಲಿ ಆದರೆ ಮಾತ್ರ ನಾನು ಫಿಲ್ ಮಾಡ್ತೀನಿ. ಇದಕ್ಕೆಲ್ಲ ಫಿಲ್ ಮಾಡೋಕೆ ಹೋಗಲ್ಲ, ಯಾಕೆಂದ್ರೆ ಬೇಕಾದ ತಿಂತಾವೆ ಹಂಗೆ ಬಿಡ್ತಾವೆ, ಅದೇನು ವೇಸ್ಟ್ ಆಗಲ್ಲ, ಡೈಲಿ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ. ಇದು ಈಗ ಒನ್ ಟೈಮ್ ಸೈಲೇಜು ರಾಗಿ ಕಡೆ ಆಟೋಮೆಟಿಕ್ ಇರುತ್ತೆ, ಅದೇ ತಿನ್ಕೊಳ್ಳುತ್ತೆ. ಮತ್ತೆ 6:30 ಹಂಗೆ ನಾವೇನು ಮಾಡ್ತೀವಿ ಅಂದರೆ ಗ್ರೀನರಿ ಹಸಿಮೇವು ಕೊಟ್ಬಿಡ್ತೀವಿ. ಈಗ ಸೂಪರ್ ನೇಪೇರ್ ಆಗ್ಬೋದು, ಎಡ್ ಲೂಸರ್ ಆಗ್ಬೋದು, ಏನೇ ನಿಮ್ಮಲ್ಲಿ ಏನು ಅವೈಲೇಬಲ್ ಇದೆ ಅಂಥದ್ರಲ್ಲಿ ನೀವು ಅವೆಲ್ಲ ಅಕ್ಸೆ ಆಗ್ಬೋದು, ಅವೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ಮೇವು ಕಟ್ ಮಾಡ್ಬಿಟ್ಟು ಸಾಯಂಕಾಲ ಟೈಮ್ ಹಸಿಮೇವು ಕೊಟ್ಬಿಡ್ತೀವಿ. ನಾವು ಹಸಿಮೇವಿಗೆ ಏನು ಮಾಡ್ತೀನಿ ಅಂದರೆ 50% ಹಿಂಡಿ ಅದಕ್ಕೆ ಆ್ಯಡ್ ಮಾಡ್ತೀನಿ. ಈಗ ನನ್ನಲ್ಲಿ ಏನು ಹಿಂಡಿ ಕುರಿಗಳು ಕೊಡ್ತಾ ಇದ್ದೀನಿ, ಯಾರು 50% ಮೇವು ಜೊತೆ ಬೆರೆಸ್ಬಿಡ್ತೀನಿ ನಾನು. ರಾ ಮೆಟೀರಿಯಲ್ಸ್ ಅಂದರೆ ಈಗ ಕಾಳಿರುತ್ತಲ್ಲ ಅದು ಹಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಮೇವು ಜೊತೆ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತೀನಿ. ಯಾಕಂದ್ರೆ ಮೇವು ಚೆನ್ನಾಗಿ ತಿನ್ನುತ್ತೆ, ವಿತ್ ಫೀಡ್ ನೀಟಾಗಿ ಹೋಗುತ್ತೆ ಒಳಗಡೆ, ಎರಡು ವೇಸ್ಟ್ ಆಗಲ್ಲ ನನಗೆ. ಈಗ ನಂಗೆ ಮೇನ್ ಮೇವು ಚೆನ್ನಾಗಿ ತಿನ್ನಬೇಕು ಅಂತ ಅಂದರೆ ನಾವು ಆಲ್ಟರ್ನೇಟ್ ಏನಾದ್ರು ಹುಡುಕಬೇಕು. ಯಾಕಂದ್ರೆ ಅದು ತಿನ್ನುತ್ತೋ ಬಿಡುತ್ತೋ ಅದು ಹೆಂಗೆ ಹಾಕ್ಬಿಟ್ಟು ಎತ್ತಾಕ್ಬಿಟ್ರೆ ಅದು ಕೆಲಸ ಆಗಲ್ಲ ನಮ್ಗೆ. ಅದು ಪರ್ಟಿಕ್ಯುಲರ್ ಮೇವು ತಿನ್ನಲೇಬೇಕು ಅಂತ ನಾವು ಕಾನ್ಸೆಪ್ಟ್ ಮಾಡಿದಾಗ ಅದು ರುಚಿ ಬೇಕು. ಅದಕ್ಕೆ ಡೈಲಿ ಒಂದೇ ಮೇವು ತಿಂತಾ ಇದ್ರೆ ಒಂದು ಸ್ವಲ್ಪ ಇದು ಮಾಡುತ್ತೆ ಕುರಿ. ಅದ್ರ ಜೊತೆ ಫೀಡ್ ಮಿಕ್ಸ್ ಮಾಡಿಕೊಟ್ಟಂತ ಕಾರಣಕ್ಕೆ ನೀವು ಚೆನ್ನಾಗಿ ತಿನ್ನುತ್ತಾಗಿನ್ನೂ ಹೊಟ್ಟೆ ತುಂಬ ತಿನ್ನುತ್ತೆ, ಎಷ್ಟು ಬೇಕಷ್ಟು ತಿಂದು ಮಲ್ಕೊಳ್ಳುತ್ತೆ. ಎಕ್ಸ್ಟ್ರಾ ಮತ್ತೆ ಫೀಡ್ ಆ್ಯಡ್ ಮಾಡ್ಬೋದು, ನೀವು ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀನಿ, ಎಕ್ಸ್ಟ್ರಾ ಬೇಕಾದ್ರೆ ಹಾಕೊಳ್ಳಿ, ಏನೋ ಮಾಡ್ಬೋದು. ನಾವೇನು ಮಾಡ್ತೀವಿ ಅಂದರೆ ಎಲ್ಲವಕ್ಕೂ ಅಷ್ಟೇ, ಅವು ಕುರಿ ಪ್ರಮಾಣದಲ್ಲಿ ಈಗ ಡಾರ್ಪರ್ಗೆ ಒಂದು ಪ್ರಮಾಣ ಫೀಡ್ ಮೇಂಟೈನ್ ಮಾಡಿಸ್ತೀನಿ. ಯಾಕೆಂದ್ರೆ ಅವು ಬಾಡಿ ಲೈನ್ಗೆ ಈಗ 100 kg ಕುರಿ ಇದೆ ಅಂತ ಅಂತ ಹೋದಾಗ ನೀವು ಆ ಕುರಿ ತಕ್ಕನಾದ ಒಂದು ಸ್ವಲ್ಪ ಫೀಡ್ ಮೇಂಟೈನ್ ಮಾಡಬೇಕು. ಈಗ 20 kg ಇರೋ ಕುರಿಗೂ ಅಷ್ಟೇ, 100 kg ಇರೋ ಕುರಿಗೂ ಅಷ್ಟೇ ಕೊಟ್ಟಾಗ ಬಾಡಿಗೆ ಸಾಕಾಗಲ್ಲ ಅದಕ್ಕೆ ಫೀಡು. ಅದೆಲ್ಲ ಮಾಡ್ತೀನಿ ಅಂತಂದಾಗ ಅವ್ರ ಅವರೇಜ್ ಎಷ್ಟು ಬಾಡಿ ತೂಕ ಇದಾವೆ ಅಂದೊಂದು ಲಿಮಿಟೆಡ್ ಅಲ್ಲ ನೀವು ಫೀಡ್ ಕೊಡ್ಕೊಂಡು ಪಾಠ ಮಾಡ್ಬೇಕು ಫೀಡ್ಗಳೆಲ್ಲ. ನೀವು ಆ ಥರ ಮಾಡ್ಕೊಂಬಂದಾಗ ಎರಡು ಚೆನ್ನಾಗಿ ಕಾಣುತ್ತೆ ನಿಮ್ಗೆ. ಈಗ 20 kg ಅಂತ 1/2 kg ಫೀಡ್ ಕೊಡ್ತೀರಾ, 50 kg 1/2 kg ಫೀಡ್ ಕೊಡ್ತೀರಾ ಅಂತ, 100 kg ಅಷ್ಟೇ ಫೀಡ್ ಕೊಡ್ತೀರಾ ಅಂತ ಹೋದಾಗ ನಿಮಗೆ ಟ್ಯಾಲಿ ಸಿಗಲ್ಲ. ಯಾಕಂದ್ರೆ ಕುರಿಗಳು ಮೇಂಟೆನೆನ್ಸ್ ಇರಲ್ಲ, ಬಾಡಿ ತಕ್ಕನಾಗೆ ಫೀಡ್ ಮೇಂಟೈನ್ ಮಾಡ್ಬೇಕು ನೀವು ಯಾವತ್ತು. ಹಂಗೆ ಮಾಡಿದಂಥ ಕಾಲಕ್ಕೆ ಕುರಿ ವೀಕ್ ಆಗಲ್ಲ ನಿಮ್ಗೆ, ಮೇಯ್ನು ನೀಟಾಗಿ ಮರಿ ಹಾಕುತ್ತೆ, ಮರಿ ಬರ್ತಾವೆ ನಮಗೆ.
0: ಓಕೆ ಸರ್, ಹಾಗೆ ಈಗ ನಾವೇನೋ ಕುರಿ ಸಾಕಾಣಿಕೆ ಮಾಡ್ತಿದ್ವಿ ಅಂತಂದಾಗ ಕುರಿಗಳನ್ನ ಹೊರಗಡೆ ತಗೊಂಡೋಗಿ ಮೇಯಿಸಿದಾಗ ಸೊ ಅಲ್ಲಿ ನೀರು ಸಿಗುತ್ತೆ, ಸೊಪ್ಪು ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೆ ಈಗ ಮನೆಗಳಲ್ಲೇ ಇದ್ಕೊಂಡು ಈ ರೀತಿ ಕುರಿ ಸಾಕಾಣಿಕೆ ಮಾಡಬೇಕು ಅಂತಂದಾಗ ನೀರಿನ ಪ್ರಮಾಣ ಎಲ್ಲ ಎಷ್ಟು ಕೊಡಬೇಕಾಗತ್ತೆ, ನೀರೆಲ್ಲ ಎಷ್ಟು ಕೊಡ್ತೀರಾ ಸರ್, ಯಾವ ರೀತಿಯಲ್ಲಿ ಕೊಡಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
1: ಸರ್, ಈಗ ಕೆಲವರು ಬಕೆಟಲ್ಲು ನಾವು ನೀರಿಡ್ಬೋದು, ಯಾಕಂದರೆ ಡೈರೆಕ್ಟ್ ಈಗ ಎತ್ಕೊಂಬಂದು ಎತ್ಕೊಂಡು ಸಂದಿ ಇಡಕ್ಕೆಲ್ಲ ಅವ್ನು ನೋಡಿ ನಾವು ನಲ್ಲಿ ಫಿಟ್ಟಿಂಗ್ ಮಾಡಿಸಿದ್ದೀನಿ. ಡ್ರಿಂಕರ್ ಇಟ್ಟಿದ್ದೀನಿ, ಈಗ ಅವೇ ಡ್ರಿಂಕರ್ ಅಂದರೆ ಅವ್ರಿಗೆ ಎಷ್ಟು ಬೇಕಷ್ಟು ನೀರು ಕುಡಿದ್ರೆ ಡೈಲಿ 2 times ಕ್ಲೀನ್ ಮಾಡ್ಬಿಡ್ತೀವಿ ಡ್ರಿಂಕರ್ನು ನಾವು. ಆಗಾಗ ವಾಶ್ ಮಾಡ್ಬಿಟ್ಟು ಈಗ ನೋಡಿ ಅದರಲ್ಲಿ ಅದು ಎಲ್ಲೋ ಕಲರ್ ಇದ್ದರೆ ಟಚ್ ಮಾಡೋ ನೀರು ಆಟೋಮೆಟಿಕ್ಕಾಗಿ ಅದೇ ಬರುತ್ತೆ, ಫೀಡ್ ಮಾಡ್ಕೋ ಡೈರೆಕ್ಟ್ ಟ್ಯಾಂಕಿಂದ ಕಲೆಕ್ಷನ್ ಇದೆ ಅದು. ಈಗ ನಾವು ನೀರಿಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಬೆಳಗ್ಗೆ ಸಾಯಂಕಾಲ 2 times ಕ್ಲೀನ್ ಮಾಡ್ಬೇಕು ಒಟ್ಟಿನಲ್ಲಿ. ಯಾಕೆಂದರೆ ಅದು ಕೆಲವು ಗಲೀಜು ಇರ್ತದೆ ಅದರೊಳಗೆ, ಏನೋ ಗಲೀಜು ಬಿದ್ದುಬಿಟ್ಟಿರುತ್ತೆ, ಇಲ್ಲ ಎಲ್ಲ ಕುಡ್ದು ಕುಡ್ದು ಒಂದು ಸ್ವಲ್ಪ ಗಲೀಜಾಗಿರುತ್ತೆ ಅದರೊಳಗಡೆ, ಅಲ್ಲಿ ಮೇವೆಲ್ಲ ಬಿದ್ದಿರುತ್ತೆ. ಆಗ ಕ್ಲೀನ್ ಮಾಡ್ತಾ ಇರ್ಬೇಕು ನೀರಿಂದು. ಹಂಗಿದ್ದ ಕ್ಲೀನ್ ಆಗಿದ್ದ ಕುರಿನೂ ಚೆನ್ನಾಗಿ ನೀರು ಕುಡಿತ್ತೆ. ಕುರಿಗೆ ಯಾವುದೇ ಪ್ರಾಣಿಗಾರ ಅಷ್ಟು ನೀರು ಎಷ್ಟು ಕುಡಿದಷ್ಟು ಒಳ್ಳೆಯದು ಸರ್. ಅಂದರೆ ನಾವೇ ಎಕ್ಸ್ಟ್ರಾ ಕುಡ್ಸೋಕೆ ಹೋಗಬಾರ್ದು. ಕೆಲವರು ಏನು ಮಾಡ್ತಾರೆ, ಹಿಂಡಿ ಕಲಸ್ಬಿಟ್ಟು ನೀರು ಓದ್ಬಿಟ್ಟು ಅಪ್ಪರ ನೀರು ಕುಡಿಸ್ಬಿಡ್ತಾರೆ, ಅವೆಲ್ಲ ಮಾಡ್ಬಾರ್ದು. ಅದಕ್ಕೆ ಎಷ್ಟು ಬೇಕು ನ್ಯಾಚುರಲ್ ನೀರು, ಅದು ಬಾಯಾರಿಕೆ ಆದಾಗ ಎಷ್ಟು ಬೇಕಷ್ಟು ನೀರು ಕುಡದೆ ಕುಡಿಯುತ್ತೆ, ನಾವೇನು ಕುಡಿತೀವಿ ಅದೇ ಥರ ಕುರಿಲ್ವೇ. ಲಿವರ್ ಕ್ಯಾಲ್ಸಿಯಂ ಹೆಂಗೆ ಆ್ಯಡ್ ಮಾಡೋದು ಅಂದರೆ ಫೀಡ್ ಕೊಡ್ತಿರಲ್ಲ ಸರ್, ಫೀಡ್ಗೆ ಮಿಕ್ಸ್ ಮಾಡ್ಬೋದು. ಯಾಕಂದ್ರೆ ಪರ್ಟಿಕ್ಯುಲರ್ ಕೆಲವರು 5-10 ಕುರಿ ಇದ್ರೆ ಬಾಯಿಗೆ ಹಾಕ್ಬಿಡ್ತೀನಿ ನಾನು ಸಿರಂಜಲಿ ಅಂತ ಅದು ಹೇಳ್ತಾರೆ. ಈಗ ನಮ್ಮ 100, 120, 150, 200 ಇನ್ನೂರು ಕುರಿ ಇದಾವೆ ಅಂತ ಅನ್ಕೊಂಡಾಗ ನಾವು ಕೂಡ ಫೀಡಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಇಲ್ಲ ಸರ್. ಒಟ್ಟಿನಲ್ಲಿ ಅದು ಒಳಗಡೆ ಹೋಗ್ಬೇಕು, ಅದು ಒಟ್ಟಿನ ಒಳಗೆ ಸೇರ್ಕಂದ್ರೆ ನಿಮ್ಗೆ ಅಲ್ಲಿ ಆ್ಯಡ್ ಆಗಿರುತ್ತೆ. ಅದು ಪರ್ಟಿಕ್ಯುಲರ್ ಬಾಯಿಗೆ ಕೊಡಬೇಕು ಅಂತೇನಿಲ್ಲ, ನೀವೇನಪ್ಪ ಫೀಡ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಎಲ್ಲನೂ ಎಲ್ಲಕ್ಕೂ ಸಂಪ್ರಮಾಣವಾಗಿ ಎಷ್ಟೆಷ್ಟು ಹಾಕ್ತೀರ ಅಷ್ಟು ಹಾಕೋ ಹೋದ್ರೆ ನೀವು ಅದಕ್ಕೆ ಆ್ಯಡ್ ಆಗಿರುತ್ತೆ ಸರ್ ನಿಮಗೆ. ಆಮೇಲೆ ನೀವು ಮಿನ್ಲರ್ ಮಿಕ್ಸರ್ ಏನು ಮಾಡ್ತೀರಾ ಅಂತ ಅಂದರೆ ಮಿನ್ಲರ್ ಬರುತ್ತಲ್ಲ ಸರ್, ಖನಿಜ ಇದು ಬರುತ್ತಲ್ಲ, ಅದು ಅದನ್ನು ನೀವು ಹಿಂಡಿ ಜೊತೆಲ್ಲಾರು ಕೊಡ್ಬೋದು, ಇಲ್ಲ ಸೈಲೇಜ್ ಏನಾರು ಕೊಡ್ತಾ ಇರ್ತೀರಾ ಸೈಲೇಜ್ಗೂ ಮಿಕ್ಸ್ ಮಾಡಿ ಕೊಡ್ಬೋದು ಸರ್. ಎರಡು ಬರುತ್ತೆ, ಸೈಲೇಜ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಸರ್. ಅದು ನಮ್ಮಲ್ಲಿ ಹುಟ್ಟಿದ ಬ್ಲಡ್ ಲೈನ್ ಚೇಂಜ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಬ್ಲಡ್ ಲೈನ್ ತಂದು ನಾವು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನೋಡಿ, ಆದ್ರಿಂದ ನೋಡಿ ಎರಡು ಬ್ಲಡ್ ಲೈನ್ಗೆ ಎರಡು ಸಪ್ರೇಟ್ ತಂದೆ ಬಿಟ್ರು ಅಂತ ಡಿಫ್ರೆಂಟ್ ಬ್ಲಡ್ ಲೈನ್ ಎರಡು ಮೇಲೆ ತಂದಿದ್ದೀನಿ ನಾನು. ಈಗ ನೆಕ್ಸ್ಟ್ ಬ್ರೀಡಿಂಗ್ ಅವು ಮೇಂಟೈನ್ ಮಾಡ್ತಿರೋ ಸರ್, ಅಂದರೆ ನಾನು ಡೆವಲಪ್ ಮಾಡೋಕ್ಕಿಂತ ನೆಕ್ಸ್ಟ್ ಬ್ರೀಡಿಂಗ್ ರೆಡಿ ಮಾಡ್ತಾ ಇದ್ದೀವಿ.
0: ಓಕೆ ಸರ್, ಹಾಗೆ ಕುರಿಗಳನ್ನ ಸಾಕಾಣಿಕೆ ಮಾಡ್ತಿದ್ವಿ ಅಂತಂದಾಗ ರೋಗಗಳು ಅಥವಾ ಏನೋ ಒಂದು ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಅಂತಹ ಟೈಮ್ನಲ್ಲಿ ವ್ಯಾಕ್ಸಿನೇಷನ್ಗಳೆಲ್ಲ ಅಗತ್ಯ ಆಗುತ್ತಾ? ಎಷ್ಟು ಸರಿ ವ್ಯಾಕ್ಸಿನೇಷನ್ ಮಾಡಿಸ್ತೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಸರ್, ವ್ಯಾಕ್ಸಿನ್ ಅಂದರೆ ಈಗ ನಾವು ಕಾಯಿಲೆ ಬರ್ದಂಗೆ ಅವಾಯ್ಡ್ ಮಾಡ್ಬೇಕಾದ್ರೆ ಮೇನ್ ವ್ಯಾಕ್ಸಿನ್ಗಳು ಮಾಡ್ಕೋಬೇಕು. ವರ್ಷಕ್ಕೆ 2 times ವ್ಯಾಕ್ಸಿನ್ ಮಾಡಬೇಕು ಅಂತ ಬರುತ್ತೆ. PPR, ET, HS ಅಂತ 3 ಮೇನ್ ಮಾಡಲೇಬೇಕು. ಕಾಯಿಲೆ ಇರಲಿ ಇಲ್ದವಲ್ಲಿ ಅವು 3 ಮಾಡ್ಕೊಂಬಂದ್ರೆ ನೀವು ಫ್ಯೂಚರಲ್ಲಿ ಬರೋಲ್ಲ ಕಾಯಿಲೆ ಅಂತ ಒಂದು 90 ಈ ನನ್ನ ಕುರಿ ಒಳಗಡೆ ಇದೆಯಪ್ಪ ಇದು ಕಾಯಿಲೆ ಬರಲ್ಲ ಅಂತಲ್ಲ, ಕಾಯಿಲೆ ಬರುತ್ತೆ ಇದಕ್ಕೂ ಒಂದು 20% ಚಾನ್ಸಸ್ ಇರುತ್ತೆ ಬರುತ್ತೆ ಅನ್ನೋದಕ್ಕೆ, ಯಾಕೆಂದ್ರೆ ವಿಸಿಟರ್ಸ್ ಬರ್ತಾ ಇರ್ತಾರೆ, ಈಗ ನಾವೆಲ್ಲ ಹೊರಡೆ ಹೋಗಿ ಬರ್ತಾ ಇರ್ತೀವಿ, ಈಗ ಅಕ್ಕಪಕ್ಕ ದನಕರುಗಳು ಓಡಾಡ್ತಾ ಇರ್ತವೆ, ಅವರಿಂದ ಸಿಂಪ್ಟಮ್ಸ್ ಹೊತ್ಕೋಬೋದು. ಕೆಲವು ಗಾಳಿಲಿ ಬರುವಂಥ ಕಾಯಿಲೆಗಳು ಇದಾವೆ, ಓಡಾಡ್ಬೇಕಾದ್ರೆ ಗಾಳಿಲಿ ಇಲ್ಲ ಆ ಕಡೆಯಿಂದ ಹೋಗ್ಬೇಕಾದ್ರೆ ಅವ್ರ ನೆಕ್ ಸೀನ್ ಇರ್ಬೋದು, ಏನಾರಲ್ಲ ಒಂದು ಬಂದಿರ್ತಿ, ಇಲ್ಲ ತೋಟದ ಹತ್ರ ಮೇವು ಕುಯ್ಯಕ್ಕೆ ಹೋಗಿರ್ತೀರ, ಅಲ್ಲಿ ಯಾವ್ದೋ ಬಂದು ಮೇದಿರುತ್ತೆ. ಆದರೆ ನೀವು ಏನು ಮಾಡಬೇಕು ಅಂತಂದರೆ ವ್ಯಾಕ್ಸಿನ್ ಅಪ್ಡೇಟ್ ಮಾಡಿಸ್ಕೋಬೇಕು. ನಮ್ಮ ಲೋಕಲಲ್ಲಿ ಯಾವ್ದು ಕಾಯಿಲೆ ಇದೆ ಅದು ನೀವು ಅಪ್ಡೇಟ್ ವ್ಯಾಕ್ಸಿನ್ ಮಾಡಿಸ್ಕೊಂಡು ಹೋದರೆ ನಿಮ್ಮ ಡಿಸೀಸ್ ಒಂದು 99% ಅವೈಡ್ ಆಗುತ್ತೆ. 1% ಬರ್ಬೋದು, ಅದು ಯಾರು ಏನು ಮಾಡೋಕ್ಕಾಗಲ್ಲ ಸರ್, ಅದು 1% ಯಾವುದೇ ಕಾರಣಕ್ಕೂ ಬರ್ಬೋದು. 99% ನಾವು ಅವಾಯ್ಡ್ ಮಾಡೋದು, ನಮಗೆ ಭಯ ಇರಲ್ಲ. ಈ ಪಕ್ಕದಲ್ಲಿ ಏನೋ ಕಾಯಿಲೆ ಬಂತಪ್ಪ, ನಮಗೆ ಭಯ, ನಾವು ಮೇಂಟೈನ್ ಮಾಡ್ಕೋರು ನಮಗೆ ಭಯ ಇರಲ್ವಲ್ಲ. ಆ ರೀತಿಯಿಂದ ನಾವು ವ್ಯಾಕ್ಸಿನ್ ಅಪ್ಡೇಟ್ ವ್ಯಾಕ್ಸಿನ್ ಮಾಡಿಸ್ಕೋದ್ರೆ ವ್ಯಾಕ್ಸಿನ್ ಏನು ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ ಸರ್. ನಮ್ಮವ್ರು ವ್ಯಾಕ್ಸಿನ್ ಅಂದರೆ ಏನು ಅನ್ಕೊಬಿಡ್ತಾರೆ, ಇಂಜೆಕ್ಷನ್ ಕುರಿ ದಪ್ಪ ಮಾಡ್ತಾರೆ ಅನ್ಕೊಳ್ತಾರೆ. ವ್ಯಾಕ್ಸಿನ್ ಅಂದರೆ ಬೇರೆ ಬರ್ತಾರೆ ಅಂದರೆ, ನಾವು ಕರೋನಾಗೆ ಈಗ ವ್ಯಾಕ್ಸಿನ್ ತಗೊಂಡು ಸರ್, 3 ಡೋಸ್ ವ್ಯಾಕ್ಸಿನ್ ತಗೊಂಡೋ, ಅದೇನಕ್ಕೆ ಬರಬಾರ್ದು, ಬರಲಿ ಅಂತೆಲ್ಲ ಬರಬಾರ್ದು ಅಂತ ವ್ಯಾಕ್ಸಿನ್ ಹಾಕ್ತಿದ್ವಿ. ಆ ರೀತಿಯಿಂದ ಕುರಿಗಳಿಗೂ ಅಷ್ಟೇ, ವ್ಯಾಕ್ಸಿನ್ಗಳು ಮಾಡಿಸ್ಕೊಂಡ್ರೆ ಫ್ಯೂಚರ್ ಬರಬಾರ್ದು ಅಂತ ಅಂದ್ಬಿಟ್ಟು ಇವೆಲ್ಲ ಫ್ರೀಯಾಗೆ ಮಾಡ್ಕೊಡ್ತಾರೆ ಗೌರ್ಮೆಂಟಿಂದಲೇ ಮಾಡಿ ಅಂತ ಹೇಳಿರೋವಂಥದ್ದು. ಗೌರ್ಮೆಂಟಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಂಡು ಗೌರ್ಮೆಂಟ್ ಫ್ರೀಯಾಗಿ ಬಂದು ಮಾಡ್ಕೊಂಡು ಹೋಗ್ತಾರೆ ನಿಮಗೆಲ್ಲ, ಅವೆಲ್ಲ ನೀವು ಮಾಡಿಸ್ಕೊತಾ ಹೋದಾಗ ಕುರಿಗಳು ನಿಮ್ಮ ಫ್ಯೂಚರ್ ಕಾಯಿಲೆ ಬರಲ್ಲ, ನಿಮಗೆ ಚೆನ್ನಾಗಿರ್ತವೆ, ನಿಮ್ಗೆ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ, ಬಂದಾಗ ಅನುಭವಿಸೋದಕ್ಕಿಂತ ಬರೋಕ್ಕಿಂತ ಫಸ್ಟೇ ಮಾಡಿಸ್ಕೊಬಿಟ್ಟು ನಮಗೆ ಪ್ರಾಬ್ಲಮ್ ಇರಲ್ಲ ನಾನು ಹೇಳ್ತಾ ಇರೋದು ಅಷ್ಟೇ.
0: ಓಕೆ ಸರ್, ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ವ್ಯಾಕ್ಸಿನೇಷನ್ ಬಗ್ಗೆ, ಹಾಗೆ ಕುರಿಗಳಿಗೆ ಕೊಡುವಂತಹ ಮೇವಿನ ಬಗ್ಗೆ, ಮತ್ತು ಅವುಗಳಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಕೊಡಬೇಕು, ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಒಂದು ಸಾಕಾಣಿಕೆ, ಏನೋ ಒಂದು ಪ್ರಾಣಿನ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಂದಾಗ, ಸೊ ಅದರ ಮೇಂಟೆನೆನ್ಸ್ ಜೊತೆಗೆ ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ತಿಳ್ಕೊಂಡಿರಬೇಕಾಗತ್ತೆ. ಯಾರೇ ರೀತಿ ಕೃಷಿ ಮಾಡುವಾಗಲಿ ಅಥವಾ ಏನೇ ಒಂದು ಪ್ರಾಣಿಗಳ ಸಾಕಾಣಿಕೆ ಮಾಡುವಂಥದ್ದಾಗಲಿ, ಇದನ್ನೆಲ್ಲ ಕೂಡ ಅರ್ಥಕೊಂಡಿದ್ದಾಗ ಮಾತ್ರ ಒಂದು ಒಳ್ಳೆಯ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಸೊ ಮಂಜುನಾಥ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲೊಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ August 15 ಬೆಳಿಗ್ಗೆ 10 11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯೂ ಜೊತೆಗೂಡಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಕುರಿ ಸಾಕಾಣಿಕೆಯಲ್ಲಿ ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಳಕ್ಕಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಂಜುನಾಥ್ ಅವರು ಈ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿಗಳನ್ನ ತಿಳಿಸಿದ್ರು. ಸೊ ಅವರು ತಿಳಿಸಿದ ಹಾಗೆ ಇದರಲ್ಲಿ ಯಾವ ರೀತಿಯ ಕುರಿಗಳು ಎಷ್ಟು ವೆಯ್ಟ್ನ ಕೊಡುತ್ತೆ, ಮತ್ತು ಯಾವ ರೀತಿ ಕುರಿಗಳನ್ನ ಸಾಕಾಣಿಕೆ ಮಾಡಬೇಕು, ಅದರ ಮೇಂಟೆನೆನ್ಸ್ ಎಲ್ಲ ಹೇಗಿರುತ್ತೆ, ಮತ್ತು 100-150 ಕುರಿಗಳನ್ನ ಇಬ್ಬರೇ ಇದ್ದು ಸಾಕಾಣಿಕೆ ಮಾಡ್ಬೋದು, ಮೇಂಟೆನೆನ್ಸ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಇಷ್ಟೆಲ್ಲ ಅನುಭವನ ಹೊಂದಿರುವಂತಹ ಇವರು ಕುರಿ ಸಾಕಾಣಿಕೆಯಲ್ಲಿ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಕುರಿಗಳಿಗೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಮುಂಚಿತವಾಗಿ ವ್ಯಾಕ್ಸಿನೇಷನ್ಗಳನ್ನ ಯಾವ್ಯಾವ ರೀತಿ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಕುರಿ ಸಾಕಾಣಿಕೆಯಲ್ಲಿ ನೀವು ಸಾಕಾಣಿಕೆ ಮಾಡಿರೋದು ಡಾರ್ಪರ್ ಕುರಿ ಅಂತ ಹೇಳಿ, ಹಾಗಾದರೆ ಡಾರ್ಪರ್ ಕುರಿಯಲ್ಲಿ ಎಷ್ಟು ರೀತಿಯ ವಿಧಗಳಿದ್ದಾವೆ, ಮತ್ತು ಬೇರೆ ಬೇರೆ ಯಾವ್ಯಾವ ತಳಿಯ ಕುರಿಗಳಿದ್ದಾವೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಡಾರ್ಪರ್ಲಿ 2 ಥರ ಬರುತ್ತೆ. ಈಗ ನಿಮ್ಮ ಮೇನ್ ನೋಡಿರೋ ಒಂದು ಪ್ಯೂರ್ ವೈಟು, ಬ್ಲ್ಯಾಕ್ ವೈಟೆಡ್ ಅಂತ ಬರುತ್ತೆ, ಫುಲ್ ವೈಟ್ ಮರಿ ಬರುತ್ತೆ ಅದು, ಅದು ಡಾರ್ಪರೇ. ಡಾರ್ಪರ್ ಬ್ಲ್ಯಾಕ್ ಹೆಡ್ ಬರುತ್ತೆ ಅವರು, ಇನ್ನೊಂದು ಡಾರ್ಪರ್ ಅಂದರೆ ಬ್ಲ್ಯಾಕ್ ಹೆಡ್ ಬರುತ್ತೆ, ಬರೀ ಹೆಡ್ ಮಾತ್ರ ಬ್ಲ್ಯಾಕು, ಮೈ ಫುಲ್ ವೈಟು. ನಮ್ಮ ಲೋಕಲರ್ ಕೆಲವರು ಏನಕ್ಕಂದವ್ರೆ ಅಂದರೆ ಕರಿತಲೆ ಬಂದರೆ ಮಾತ್ರ ಡಾರ್ಪರ್ ಅಂತ ತಿಳ್ಕೊಬಿಟ್ಟಿದ್ದಾರೆ, ಅದು ತಪ್ಪು ಸರ್. ಅಲ್ಲ, ಪ್ಯೂರ್ ವೈಟ್ ಬಂದರೂ ವೈಟಲ್ಲಿ ಇರೋದು ಡಾರ್ಪರೇ, ಬ್ಲ್ಯಾಕ್ ಹೆಡ್ ಇರೋದು ಡಾರ್ಪರ್. ಡಾರ್ಪರ್ಲ್ಲಿ 2 ಕ್ಯಾರೆಕ್ಟರ್ ಇದೆ. ಈಗ ಮೇನ್ ನಮ್ಮ ಜನ ನೋಡ್ತಾ ಇರೋದೇನಪ್ಪ, ಕರಿತಲೆ ಬಂದರೆ ಡಾರ್ಪರ್ ಅಂತಾರೆ. ಕರಿತಲೆ ಬಂದರೆ ಡಾರ್ಪರ್ ಅಲ್ಲ ಸರ್, ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ಅಂತ ಎರಡೂ ಇದೆ. ಎರಡು ಡಾರ್ಪರ್ಗಳೇ ನಿಮಗೆ, ಎರಡು ಸಮ ಪ್ರಮಾಣವಾಗಿ ತೂಕ ಬರುತ್ತೆ, ತೂಕ್ತಾರೆ, ಎರಡು ವೇರಿಯೇಷನ್ ಇಲ್ಲ, ಸೇಮೇ ತೂಕ, ಕಲರಲ್ಲಿ ಚೇಂಜ್ ಇರುತ್ತೆ ಅಷ್ಟೇ.
0: ಓಕೆ ಸರ್, ಹಾಗೆ ಈಗ ಡಾರ್ಪರ್ ಕುರಿಗಳು ಅಂತ ಹೇಳ್ತಾ ಇದ್ರಿ, ಸೊ ಅದರ ಸ್ಪೆಷಾಲಿಟಿ ಬಗ್ಗೆ ಕೂಡ ಹೇಳಿದ್ರಿ. ಹಾಗಾದರೆ ಈಗ ಡಾರ್ಪರ್ ಕುರಿಗಳ ರೇಟ್ ಎಲ್ಲ ಎಷ್ಟಿರುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಎಲ್ಲ ಡಾರ್ಪರ್ಗೆ 100,000 rupees ಇದೆ ಅಂದ್ಬಿಟ್ಟು ಎಲ್ಲ ಹೇಳ್ತೀರಾ, ಸತ್ಯ ಸರ್. ಇವತ್ತು 100,000 rupees ಅಮೌಂಟ್ ಇರೋವಂಥ, 100,000 rupees ಕುರಿಗೆ ಬೆಲೆ ಇರೋವಂಥದ್ದು. ಯಾಕೆಂದ್ರೆ ಅದು ನಮ್ಮ ಲೋಕಲ್ ಬ್ರೀಡ್ ಅಲ್ಲ ಸರ್, ಅದು ಅಪ್ಗ್ರೇಡ್ ಮಾಡಿರುವಂಥ ಬ್ರೀಡ್. ಸೌತ್ ಆಫ್ರಿಕಾ ಬ್ರೀಡ್ ತಂದು ಇಲ್ಲಿ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಲಕ್ಷಾಂತರ ರೂಪಾಯಿ ಒಂದು ಕುರಿ ಬೆಲೆ ಇದ್ದೇ ಇರುತ್ತೆ. ಈಗ ನನ್ನ ಹತ್ರ ಈಗ ನೋಡಿ ಸರ್, ಈಗ ನನ್ನ ಹತ್ರ ಟೋಟಲ್ ಓವರ್ ಆಲ್ ಒಂದು 120 ಕುರಿ ಇದೆ. ಅಂದರೆ 120 ಪ್ಯೂರ್ ಇಲ್ಲ ಸರ್, 120 ಪ್ಯೂರ್ ಅಂತ ಇದೆಲ್ಲ. F1 ಇದೆ, F2 ಇದೆ, F3 ಇದೆ.

0: ಕುರಿ ಫಾರ್ಮ್ ನಾನು 6 ವರ್ಷಕ್ಕೆ ಹೆಂಗೆ ಅವ್ರು 1 ಲಕ್ಷ ಉಳಿಸ್ತೀನಿ ಅಂತ ಅನ್ಕೊಂಡಿದ್ದು 1 ಲಕ್ಷ ಅಷ್ಟೇ ಸರ್. ನೀವು ಕಷ್ಟಪಟ್ಟು ಮಾಡ್ಬೇಕು ಸರ್ ಅಷ್ಟೇ, ಹಾರ್ಡ್ ವರ್ಕ್ ಇರಬೇಕು. ಯಾವತ್ತೇ ಆದ್ರೂ ಅಷ್ಟೇ, ನಾನು ಕುರಿ ಸಾಕಾಣಿಕೆ ಮಾಡಿ ಡಾರ್ಪರ್ ತಂದು ಬಿಟ್ಬಿಟ್ಟೆ ಅಂದ್ರೆ ಡಾರ್ಪರ್ ಅಲ್ಲಿ ಬರಲ್ಲ. ಹಾರ್ಡ್ ವರ್ಕ್ ಬೇಕು ನಿಮ್ಗೆ. ನೀವು ಎಷ್ಟು ಚೆನ್ನಾಗಿ ಸಾಕ್ತೀರಿ, ಎಷ್ಟು ಮರಿ ಇದು ಮಾಡ್ತೀರಾ, ಎಷ್ಟು ಸೇವ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಸಾಕ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಿಮ್ಮ ಹತ್ರ ಒಂದೇ ಕುರಿ ಇರಲಿ, ಒಂದೇ ಡಾರ್ಪರ್ ಇರಲಿ, ಅದನ್ನ ನೀವು ಜಾಸ್ತಿ ಮಾಡೋ ಪ್ರಮಾಣ ಮುಂದೆ ಮಾಡ್ಕೋಬೇಕು. ಬರೀ ನಾನು ಒಂದು ಮೇಲ್ ತಂದು ಸಾಕಪ್ಪ ನನಗೆ ಅನ್ನಂಗಿರ್ಬಾರ್ದು, ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡಿ, ನನ್ನ ಫಾರ್ಮಲ್ಲಿ ಅನ್ ಟಾರ್ಗೆಟ್ ಇರೋದು ಇಷ್ಟೇ ಸರ್ ನನಗೆ. ನನ್ನ ಫಾರ್ಮಲ್ಲಿ 100 ಕುರಿ ಯಾವತ್ತು ಫಾರ್ಮಲ್ಲಿ ಇರ್ಬೇಕು ಸರ್, ಪ್ಯೂರ್ ಡಾರ್ಪರ್. ನಾನು ಹೇಳ್ತೀನಿ, ಈಗ ಜನರೇಷನ್ ಇದೆ, ಅದು ನನಗೆ ಕೌಂಟಿಂಗ್ ತಾಳಲ್ಲ. ನಾನು ನನ್ನ ಫಾರ್ಮಲ್ಲಿ 100% ಪ್ಯೂರ್ ಲೈನ್ ಕುರಿಗಳು 100 ಕುರಿ ಬೇಕು ಅಂತ ನನ್ನ ಟಾರ್ಗೆಟ್ ಸರ್ ನನ್ನ ಹತ್ರ. ಯಾಕೆಂದರೆ 100 ಹೋದ್ರೆ ಬರೀ 100 ಅಷ್ಟೇ ಆಗಲ್ಲ, ಇಲ್ಲಿ 100 ಫೀಮೇಲ್ ಇರ್ಬೇಕು ನನ್ನ ಹತ್ರ ಅಂತ. ಯಾಕೆಂದ್ರೆ ಫೀಮೇಲ್ ಕೆಲವು ಹೋಗ್ತಾ ಇರ್ತವೆ, ಮೇಲ್ ಎಲ್ಲ ಸೇಲ್ ಮಾಡ್ತಾ ಇರ್ತೀನಿ. ಈಗ ಬ್ಲಡ್ ಲೈನ್ ಚೇಂಜ್ ಮಾಡಬೇಕು, ನಾನು ಡಿಫ್ರೆಂಟ್ ಬ್ಲಡ್ ಲೈನ್ ಹೊರಗಡೆ ತರಲೇಬೇಕು, ಯಾಕೆ ನನ್ನ ಮೇಲೆ ನಾನು ಮಾಡ್ಕೊಳ್ಳಲ್ಲ. ಬರ್ತಾ ಇರ್ತಾ ಹೋಗ್ತಾ ಇರ್ತವೆ, ಅಂದರೆ ಮೇಲ್ ಮಾತ್ರ ಬರ್ಬೇಕು ನನ್ನ ಒಳಗಡೆ. ಫೀಮೇಲ್ಸ್ ಮೇಲ್ ನನಗೆ ಎಷ್ಟು 100 ಕುರಿ ಮೇಲೆ ಹುಟ್ಟಿದಂಥ ಮರಿಯೆಲ್ಲ ಸೇಲ್ ಮಾಡಬೇಕು. ಯಾಕೆ ನಾನು ಹುಟ್ಟಿದವಲ್ಲಿ ನಾನೇ ಮಡಿಕತೀನಿ ಅಂತಂದರೆ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ನನ್ನ ಕೆಪಾಸಿಟಿ 100 ಕುರಿ ಸರ್ ಅಷ್ಟೇ, ನಾನು ಸಡ್ಡಿ ಈಗಿರೋದು ಅಷ್ಟೇ ನಾನು ಮೇಂಟೈನ್ ಮಾಡೋದು 100 ಕುರಿ. ಯಾಕೆ ನಾನು ಲೇಬರ್ ಮೇಲೆ ಡಿಪೆಂಡ್ ಆಗಿ ಯಾವತ್ತು ಯಾವ ಕೆಲಸನೂ ಮಾಡೋಕ್ಕೋಲ್ಲ. ನಮ್ಮ ಓನ್ ಮೇಂಟೆನೆನ್ಸ್, ನಮ್ಮ ಮನೆಯವ್ರು ಎಷ್ಟು ಸಾಕ್ತೀವಿ ಅಷ್ಟೇ ಕುರಿಗಳನ್ನ ಸಾಕಾಣಿಕೆ ಮಾಡೋದು. ನಮ್ಮದು ಓನ್ ಸೆಲ್ಫ್ ಮೇಂಟೆನೆನ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, 100 ಕುರಿ ಟಾರ್ಗೆಟ್ ಸರ್. ನನ್ನ ಟಾರ್ಗೆಟ್ ಏನಪ್ಪ ಅಂದ್ರೆ 100% ಪ್ಯೂರ್ ಲೈನಲ್ಲಿ 100% ಪ್ಯೂರ್ ಡಾರ್ಪರ್ ನಿಲ್ಲಿಸಬೇಕು ಅಂತ. ನಮ್ಮ ಲೋಕಲ್ ರೈತರುಗಳು ಏನಿದ್ದಾರೆ ಅಂತವ್ರಿಗೆಲ್ಲ ನಡೆಯೋ ಕಮ್ಮಿ ಪ್ರೈಸಲ್ಲಿ ಕೊಟ್ಟು ಮಾಡೋಣ. ಯಾಕೆಂದ್ರೆ ಇವತ್ತು ಕೋಟಿಂಗ್ ಜಾಸ್ತಿ ಇದೆ ಇವತ್ತು. ಇವತ್ತಿರೋ ರೇಂಜಲ್ಲಿ ಬೇಡ. ಇನ್ನು ನನ್ನ ಫ್ಯೂಚರ್ ಪ್ಲಾನಿಂಗಲ್ಲಿ ಹೇಳ್ತಾ ಇರೋದ್ರೆ ಫ್ಯೂಚರ್ ನಮ್ಮ ಅರೌಂಡ್ ಎಲ್ಲರಿಗೂ, ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಆ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ಹೋದಾಗ, ಅವ್ರಿಗೆಲ್ಲ ಒಂದು ಡಾರ್ಪರ್ ಮೇಲೆ ತಗೋ ಮಾಡ್ತೀವಿ, ಎಷ್ಟು ಇನ್ಕಮ್ ಇರುತ್ತೆ ಅಂತ ಅವ್ರು ಯೋಚನೆ ಮಾಡ್ಬೇಕಾಗತ್ತೆ. ಆ ಥರ ಮಾಡ್ಕೋ ಹೋದಾಗ ಕುರಿ ಸಾಕಾಣಿಕೆ 100 ಕುರಿ ಇದೆ ಅಂತ ಅಂದ್ರೆ ಅದ್ರ ಬರೀ 100 ನಾನೇ ಮಾಡ್ಕೊಳ್ಳೋದಲ್ಲ, ದೊಡ್ಡ ಪ್ರಮಾಣಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದಾಗ ಅಪ್ಡೇಟ್ ಮಾಡ್ಕೊಂತ ಹೋಗ್ಬೇಕು ನಾವು. ಅದರಿಂದ ಡಾರ್ಪರ್ ಚೆನ್ನಾಗಿದೆ ಸರ್ ನಮ್ಮಲ್ಲಿ. ಅಂತ ಹೋದಾಗ ಎಲ್ಲ ಏನು ಮಾಡ್ತಾರೆ ಅಂದರೆ ಕರಿ ತಲೆ ನೋಡ್ತಾರೆ, ಕರಿ ತಲೆ ನೋಡಿ ಮೋಸ ಹೋಗೋರು ಜಾಸ್ತಿ ಇದ್ದಾರೆ ಇವತ್ತಿನ ಇದರಲ್ಲಿ. ಕರಿ ತಲೆ ನೋಡಿ ಮೋಸ ಹೋಗ್ತಾ ಇದ್ದಾರೆ, ತಲೆ ನೋಡಿ ಯಾವತ್ತು ಮೋಸ ಹೋಗ್ಬಾರ್ದು. ಬ್ರೀಡ್ ನೋಡಬೇಕು, ಯಾವ ಬ್ರೀಡ್ ಅವ್ರ ಹತ್ರ ಮೇನ್ ಬ್ರೀಡರ್ ಯಾವ್ದಿದೆ ಅದು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ನೀವು ತಂದೆ ಇದ್ದಂಗೆ ಯಾವ್ದು ನಿಮ್ಮ ಅವ್ರ ಹತ್ರ ಪ್ಯೂರ್ ಇದೆಯಾ, ತಾಯಿ ಯಾವ್ದಿದೆ, ಮಕ್ಳು ಮರಿ ತೋರಿಸ್ತಾರೆ ಇದೆ ಪ್ಯೂರ್ ಅಂತ ತೋರಿಸ್ಬಿಡ್ತಾರೆ. ಯಾಕಂದ್ರೆ ಶೇಡಿಂಗ್ ಕೆಲವರು ಏನಂತ ಕೂದಲು ಉದುರ್ತಾ ಇದ್ರೆ ಪ್ಯೂರ್ ಅಂದ್ಬಿಡ್ತಾರೆ, ಅತ್ತಪ್ಪು F2 F3 ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಕೂದಲು, ಶೇಡಿಂಗ್ ಬರುತ್ತೆ. ಆದ್ರಿಂದ ನೀವು ಏನು ಮಾಡ್ಬೇಕು, ಮರಿ ಸೆಲೆಕ್ಷನ್ ಮಾಡ್ಬೇಕು, ತಂದೆ ತಾಯಿ ನೋಡೇ ಸೆಲೆಕ್ಷನ್ ಮಾಡಬೇಕು. ಇದೇ ತಾಯಿ ಇದೇ ತಂದೆ ನೋಡಿ ಎತ್ಕೋಬೇಕು. ಇವತ್ತು ಹೆಂಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ, ಯಾವುದೋ ತಂದೆ ಯಾವುದೇ ತಾಯಿ ಮರಿ ಒಂಚೂರು ಚೆನ್ನಾಗಿ ಬಂತು ಅಂದರೆ ಇದೇ F3 F4 F ಪ್ಯೂರ್ ಅಂದ್ಬಿಟ್ಟು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಜನರೇಷನ್ಗೆ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಇವತ್ತು ನೀವೇನು ಮಾಡಿ ಪ್ಯೂರ್ ಎತ್ತಿನ ಲಕ್ಷಾಂತರ ರೂಪಾಯಿ ಬಂಡವಾಳ ಆಗ್ತಿರ್ತಾರೆ ಸರ್. ಒಂದು ಶ್ರಮಾದ ಪರಲ್ಲಿ ಒಂದು 2 ತಿಂಗಳು ಲೇಟಾಗಿ ಸ್ಟಾರ್ಟ್ ಮಾಡಿ, ಅದೇನು ಪ್ರಾಬ್ಲಮ್ ಬರಲ್ಲ ನಿಮಗೆ. ತಗ್ರು ಮರಿಗಳು ನೋಡಿ ತಗೊಳ್ಳಿ, ಬ್ರೀಡ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ತಂದೆ ಯಾವುದು ತಾಯಿ ಯಾವುದು, ಅದ್ರೇನು ಡಾಟಾ ಇದೆಯಪ್ಪ ನಿನ್ನ ಹತ್ರ, ತಾಯಿ ಯಾವ ಡಾಟಾ ತೋರಿಸು ನಿನಗೆ. ಯಾಕೆ ಡಾಟಾ ಇವತ್ತು ಮೇಂಟೈನ್ ಮಾಡಲೇಬೇಕು, ಪ್ಯೂರ್ ಲೈನ್ಗೆಲ್ಲ ಡಾಟಾ ಮೇಂಟೈನ್ ಮಾಡಿರ್ತಾರಲ್ಲ. ನಿಮ್ಗೆ ಒಂದು ಐಡೆಂಟಿಫೈ ಇಲ್ಲ, ಒಂದು ವೀಡಿಯೋ ಇರ್ಬೋದು, ಇಲ್ಲ ಮರಿ ಆಗ್ತಾ ಒಂದು ವೀಡಿಯೋ ಇರ್ಬೋದು, ಮರಿ ಆಲ್ ಕುಡಿಯೋ ವೀಡಿಯೋ ಇರ್ಬೋದು, ಪ್ರತಿಯೊಂದು ವೀಡಿಯೋಗಳು ಇರ್ತವೆ. ಅದು ನೀವು ಅಬ್ಸರ್ವ್ ಮಾಡಿ ಮರಿ ಎತ್ಕೋಬೇಕು, ಅದ್ರ ಕ್ವಾಲಿಟಿ ಚೆಕ್ ಮಾಡಬೇಕು, ತಂದೆ ತಾಯಿ ಕ್ವಾಲಿಟಿ ಚೆಕ್ ಮಾಡಿ ಮರಿ ಎತ್ಕೋಬೇಕು. ನೀವು ಇವತ್ತು ಹಂಗೆ ಎತ್ಕೊಳ್ಳಲಿಲ್ಲ ಅಂತ ಅಂದಾಗ ಮೋಸ ಹೋಗ ಜಾಸ್ತಿ ಆಗಿದೆ. ನಮ್ಮ ಜನ ಏನು ಮಾಡ್ತಾರೆ, ಕರಿತಲ್ಲಿ ಇತ್ತು ಅವ್ರು ಡಾರ್ಪರ್ ಅಂತ ತಿಳ್ಕೊಬಿಟ್ಟಿದ್ದಾರೆ. ತಪ್ಪು, ಅದು ಎಲ್ಲ ಥರ ಡಾರ್ಪರ್ ಬರುತ್ತೆ. ವೈಟೆಡ್ ಡಾರ್ಪರೇ, ಬ್ಲ್ಯಾಕ್ ಹೆಡ್ ಡಾರ್ಪರ್, ಬ್ಲ್ಯಾಕ್ ಹೆಡ್ ಹುಟ್ಟಬೇಕಾ ಬರೀ ಪ್ಯೂರ್ ಬ್ಲ್ಯಾಕ್ ಹೆಡೇ ಬರ್ತವೆ ಅಂತ ಅಲ್ಲ, ಎಲ್ಲ ಕಲರ್ ಮಿಕ್ಸ್ ಬರ್ತೀನಿ ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ ಕಲರ್ ಮಿಕ್ಸ್ ಅಲ್ಲೇ ಬರ್ತವೆ, ಯಾಕಂದ್ರೆ ಜನರೇಷನಲ್ಲಿ ನಾನು ಹೇಳ್ತಿರೋವಂಥದ್ದು ಎಲ್ಲ ಥರ ಬರ್ತವೆ. ಆದ್ರೆ ನೀವು ಏನು ಮಾಡಬೇಕು ಅಂದರೆ ಬ್ರೀಡ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಒಳ್ಳೆ ತಂದೆ ಪೇರೆಂಟ್ಸ್ ನೋಡೇ ಮರಿ ತೆಗಿಬೇಕು. ನೀವು ಯಾವತ್ತೇ ಆದರೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ ಪೇರೆಂಟ್ಸ್ ನೋಡಿ ಮರಿ ತಗೊಳ್ಳಿ. ಮೋಸ ಹೋದ್ರೆ ಒಂದ್ಸಲ ಮೋಸ ಹೋದ್ರೆ ಲಕ್ಷಾಂತರ ರೂಪಾಯಿ ಹಾಕಿರ್ತೀರ, ರಿಕ್ವೈರ್ಮೆಂಟ್ ಇರಲ್ಲ, ಅಲ್ಲೇ ಲಾಸ್ ಒಂದು ಫಾರ್ಮ್ ಲಾಸ್ ಮಾಡ್ಕೊಳ್ಳೋದು. ನೀವು ಕರೆಕ್ಟಾಗಿ ಮರಿ ಸೆಲೆಕ್ಷನ್ ಮಾಡಲಿ ಅವ್ರು ಮೇನ್ ಫಾರ್ಮ್ ಫ್ಲಾಪ್ ಮಾಡ್ಕೊಳ್ಳೋದೇ ಅಲ್ಲಿ ನಮ್ಮ ಜನಗಳು.
1: ಓಕೆ ಸರ್, ತುಂಬ ಚೆನ್ನಾಗಿ ಈ ಒಂದು ಡಾರ್ಪರ್ ಕುರಿಯ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಗಳನ್ನ ನೀಡಿದ್ರಿ. ಹಾಗೆ ಯಾವ ರೀತಿ ಕುರಿಗಳನ್ನ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಕುರಿಗಳನ್ನ ಆಯ್ಕೆ ಮಾಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ತುಂಬಾ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಕುರಿಗಳ ಸಾಕಾಣಿಕೆ ಬಗ್ಗೆ ಮಾಹಿತಿಗಳನ್ನ ತಿಳಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಮ್ಮ ರೈತರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮದ ಕುರಿತು ಕೇಳಿದರೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಡ್ಬೋದು. ನೀವು ಕೂಡ ಕುರಿ ಸಾಕಾಣಿಕೆ ಅಥವಾ ಹೈನುಗಾರಿಕೆ ಅಥವಾ ಕೃಷಿಯನ್ನು ಮಾಡ್ತಾ ಇದ್ರೆ ಸೊ ನಿಮ್ಮ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದರೆ ನಮ್ಮ ಸಂಖ್ಯೆ 9680926206097 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ

0: ಭಾಗ್ಯ ಸ್ಕೀಮ್ ಯಶಸ್ವಿನಿ ಯೋಜನೆ ಹೊಂದಿರೋರ್ಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್ ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
3: ಚಿರತೆ ಮತ್ತು ವನ್ಯಜೀವಿಗಳ ಸಂರಕ್ಷಕ ಡಾಕ್ಟರ್ ಸಂಜಯ್. ದಿನಾಂಕ 29 ಜುಲೈ 2023 ಶನಿವಾರ ಸಂಜೆ 6 ಗಂಟೆಗೆ ಶಿವಮೊಗ್ಗದಲ್ಲಿ ಅಪರೂಪದ ಕನ್ನಡ ನಾಡಿನ ಸಂರಕ್ಷಣಾ ಜೀವವಿಜ್ಞಾನಿಯೊಬ್ಬರ ಮಾತು ಮಂಥನ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಸಂಜಯ್ ಗುಬ್ಬಿ. ಚಿರತೆಗಳ ವಿಶೇಷ ಅಧ್ಯಯನ ನಡೆಸಿದ ಇವರಿಗೆ ಕುವೆಂಪು ವಿಶ್ವವಿದ್ಯಾಲಯ PhD ಪದವಿ ನೀಡಿದೆ. ವನ್ಯಜೀವಿಗಳ ಆವಾಸ ಸ್ಥಾನಗಳನ್ನು ಮಾನವನ ಸಂಘರ್ಷದಿಂದ ತಪ್ಪಿಸಲು ಇವರು ಅವಿರತ ಶ್ರಮ ಪಡುತ್ತಿದ್ದಾರೆ. ಹುಲಿ, ಚಿರತೆ, ಆನೆ ಮುಂತಾದ ಜೀವಿಗಳ ಅಧ್ಯಯನ, ಸಂರಕ್ಷಣೆ, ಕಾನೂನು ಇತ್ಯಾದಿ ವಿಷಯಗಳ ಮೇಲೆ ಇವರು ಬೆಳಕು ಚೆಲ್ಲಿದ್ದಾರೆ. 12/5/1970 ಸಂಜಯ್ ಅವರು ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಜನಿಸಿದರು. ತಾಯಿಯ ಹೆಸರು ನವರತ್ನ, ತಂದೆ ಸ್ವಯಂ ಕುಮಾರ್. ತಂದೆ ಎಂಜಿನಿಯರ್ ಆಗಿದ್ದರಿಂದ ಮಗನನ್ನು ಕೂಡ ಎಂಜಿನಿಯರ್ ಅನ್ನಾಗಿ ಮಾಡಲು ಎಂಜಿನಿಯರಿಂಗ್ ಪದವಿಯನ್ನು ಓದಿಸಿದರು. ಸಂಜಯ್ ಅವರಿಗೆ ಬಾಲ್ಯದಿಂದಲೂ ಪ್ರಾಣಿ ಪಕ್ಷಿ ಜೀವಿಗಳೆಂದರೆ ಎಲ್ಲಿಲ್ಲದ ಪ್ರೀತಿ. ಅವುಗಳ ಅಧ್ಯಯನ ವೀಕ್ಷಣೆಗೆ ಅವರು ಹೊರಗಡೆ ಹೋಗುತ್ತಿದ್ದರು, ಪ್ರವಾಸ ಮಾಡುತ್ತಿದ್ದರು. ತುಮಕೂರು ಜಿಲ್ಲೆಯಲ್ಲಿ ಚಿರತೆ, ಕರಡಿ, ತೋಳ, ಕೃಷ್ಣಮೃಗ, ಚಿಂಕಾರ ಮುಂತಾದ ಪ್ರಾಣಿಗಳಿದ್ದುದರಿಂದ ಆಗಾಗ ಅವುಗಳ ಅಧ್ಯಯನಕ್ಕೆ ಹೊರ ಪ್ರವಾಸ ಕೈಗೊಳ್ಳುತ್ತಿದ್ದರು. ಬ್ರಿಟನ್ನಿನ ಕ್ಯಾಂಟ್ ವಿಶ್ವವಿದ್ಯಾಲಯದಿಂದ ಸಂಜಯ್ MSc ಪದವಿಯನ್ನು ಸಂರಕ್ಷಣಾ ಜೀವವಿಜ್ಞಾನದಲ್ಲಿ ಪಡೆದುಕೊಂಡರು. ಎಂಜಿನಿಯರ್ ಆಗಿದ್ದರೂ ಕೂಡ ಈ ವನ್ಯಜೀವಿಗಳ ಬಗ್ಗೆ ಅಪಾರ ಆಸಕ್ತಿ ಇತ್ತು. ಕ್ಯಾಂಟ್ ವಿಶ್ವವಿದ್ಯಾಲಯ ಸಂಜಯ್ ಅವರನ್ನು ಶ್ರೇಷ್ಠ ಸ್ನಾತಕೋತ್ತರ ವಿದ್ಯಾರ್ಥಿ ಎಂದು ಗುರುತಿಸಿತು. 10 ವರ್ಷಗಳ ಕಾಲ ಸಂಜಯ್ ವನ್ಯಜೀವಿ ಸಂರಕ್ಷಣಾ ಕ್ಷೇತ್ರದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದರು. 2011 ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಜೊತೆಗೆ ಸಂಪರ್ಕ ಬೆಳೆಸಿ ಅವರು ಅದರ ಸದಸ್ಯರಾದರು. ವನ್ಯಜೀವಿಗಳ ಬಗ್ಗೆ, ಸಮುದಾಯ ಸಂರಕ್ಷಣೆಯ ಬಗ್ಗೆ ಕೆಲಸ ಆರಂಭಿಸಿದರು. ಕರ್ನಾಟಕ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರುವ ಸಂಜಯ್ರವರ ಅಧ್ಯಯನ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಡೆಯಿತು. ಹಾಗೆಯೇ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಅವರು ಆಗಾಗ ಬಂದು ಪಾಠವನ್ನು ಮಾಡುತ್ತಾರೆ. ಸಮಾಜ ಸೇವಾ ಕಾರ್ಯಕರ್ತರಿಗೆ, ವಿದ್ಯಾರ್ಥಿಗಳಿಗೆ ಸಂಜಯ್ರವರು ತರಬೇತಿ ನೀಡುತ್ತಾರೆ. ಭಾರತದ ಚರಿತ್ರೆಗಳ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಸಂಖ್ಯಾ ಅಧ್ಯಯನ, ಸರ್ವೆ ಕಾರ್ಯ, ಆಹಾರ ಪದ್ಧತಿ, ಮಾನವ ಪ್ರಾಣಿ ಸಂಘರ್ಷ ಇತ್ಯಾದಿಗಳ ಬಗೆಗೂ ಕೂಡ ಸಂಜಯ್ ಸಕ್ರಿಯರಾಗಿದ್ದಾರೆ. ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಅಪಾರ ಆಸಕ್ತಿಯುಳ್ಳ ಸಂಜಯ್ ಗುಬ್ಬಿಯವರು ವನ್ಯಜೀವಿಗಳ ಆವಾಸ ರಕ್ಷಣೆಯ ಬಗ್ಗೆ ಸರ್ಕಾರಗಳು ದಟ್ಟ ಕಾಡಿನ ಮಧ್ಯೆ ಚತುಷ್ಪಥ ಹೆದ್ದಾರಿಗಳನ್ನು ಮಾಡುವ ಬಗ್ಗೆ, ಅವುಗಳ ಪರಿಣಾಮದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದಾರೆ. ಹಾಗೆಯೇ ಕಾಡಿನ ಅಂಚಿನಲ್ಲಿ ವಾಸಿಸುವ ಬುಡಕಟ್ಟು ಜನರಿಗೆ ಉರುವಲು ಬಗ್ಗೆ, ಪರ್ಯಾಯ ಇಂಧನದ ಬಗ್ಗೆ 100+ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಸಂಜಯ್ ಅಂತವರು ಸರ್ಕಾರಕ್ಕೆ ಒಂದು ಆಸ್ತಿ. ಬಂಡೀಪುರ ಟೈಗರ್ ರಿಸರ್ವ್, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಹೊಳೆಮತ್ತಿ ನಿಸರ್ಗಧಾಮ ಇಂಥ ಕಡೆ ಅನೇಕ ಮಾಹಿತಿ ಕೇಂದ್ರಗಳನ್ನು ಇವರು ಆರಂಭಿಸಿದ್ದಾರೆ. ಹುಣಸೂರು, ಶೆಟ್ಟಿಹಳ್ಳಿ, ಸೋಮೇಶ್ವರ, ಮೂಕಾಂಬಿಕಾ ವನ್ಯಜೀವಿ ವಲಯಗಳಿಗೆ, ಹೀಗೆ ಕರ್ನಾಟಕದ ಸುಮಾರು 21 ರಕ್ಷಿತಾರಣ್ಯಗಳಲ್ಲಿ ಇವರು ಸಂಪರ್ಕ ಕಲ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. 8,000 ಚದುರ ಕಿಲೋಮೀಟರ್ ವ್ಯಾಪ್ತಿಯ ಕಾಡಿನ 23 ಪಶ್ಚಿಮ ಘಟ್ಟದ ವನ್ಯಜೀವಿ ಕಾರಿಡಾರ್ ಓಣಿಗಳ ವ್ಯಾಪ್ತಿಯನ್ನು ರಕ್ಷಣೆ ಮಾಡಲು ಅವರು ಹಗಲಿರಲು ಶ್ರಮ ಪಡುತ್ತಿದ್ದಾರೆ. ಸರ್ಕಾರ 1970 745,000 ಎಕರೆ ಜಾಗವನ್ನು ಮೀಸಲು ಪ್ರದೇಶವೆಂದು ಘೋಷಣೆ ಮಾಡಿದೆ. ಅದು ಉಳಿಯಬೇಕಾಗಿದೆ. ಅದಕ್ಕಾಗಿ ತಮ್ಮ ಬದುಕನ್ನೇ ಸಂಜಯ್ ವನ್ಯಜೀವಿಗಳ ರಕ್ಷಣೆಗಾಗಿ ಮುಡುಪಾಗಿಟ್ಟಿದ್ದಾರೆ. ಅವರು ವಾರದಲ್ಲಿ 5 ದಿನ ಕಾಡಿನಲ್ಲಿದ್ದರೆ ಇನ್ನೆರಡು ದಿನ ನಾಡಿನಲ್ಲಿರುತ್ತಾರೆ. 10 ಸಂಶೋಧನಾ ಪ್ರಬಂಧಗಳನ್ನು ಅವರು ಕನ್ನಡದಲ್ಲಿ ಬರೆದಿದ್ದಾರೆ. ಇಂಗ್ಲಿಷ್ನಲ್ಲಿಯೂ ಕೂಡ ಸಾಕಷ್ಟು ಪ್ರಬಂಧಗಳು ಪ್ರಕಟಣೆಯಾಗಿವೆ. ಅನೇಕ ಪುಸ್ತಕಗಳು ಹೊರಬಂದಿವೆ. 21ನೇ ಶತಮಾನದಲ್ಲಿ ಟೈಗರ್ ಉಳಿಸುವುದು, ಶಾಲೆಗೆ ಬಂದ ಚಿರತೆ ಮತ್ತು ಇತರ ಕಥೆಗಳು, ವನ್ಯಜೀವಿಗಳ ಜಾಡು ಹಿಡಿದು, ನನ್ನ ಮೇಲೆ ಚಿರತೆ ದಾಳಿ, ಇವು ಸಂಜಯ್ರವರ ಕೆಲವು ಶ್ರೇಷ್ಠ ಕನ್ನಡದ ಕೃತಿಗಳು. ಕಾರ್ಲ್ ಜಿಸ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅವಾರ್ಡ್, ವಿಟ್ಲೆ ಅವಾರ್ಡ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 2019 ಆನೆಗಳ ಕುಟುಂಬ ಪ್ರಶಸ್ತಿ, ಹೀಗೆ ಡಾಕ್ಟರ್ ಸಂಜಯ್ ಗುಬ್ಬಿಯವರು ತಮ್ಮ ಕಾರ್ಯಕ್ಕೆ 10 ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ. ನಾಡಿನ ಜಗತ್ತಿನ 25 ನಾಯಕರಲ್ಲಿ ಡಾಕ್ಟರ್ ಸಂಜಯ್ ಗುಬ್ಬಿಯವರು ಒಬ್ಬರು. ಅಂಥವರು ಇಡೀ ಪ್ರಪಂಚಕ್ಕೆ ಈ ವನ್ಯಜೀವಿಗಳನ್ನು ರಕ್ಷಣೆ ಮಾಡಲು ಮಾದರಿಯಾಗಿ ನಮ್ಮ ಯುವಕರಿಗೆ ನಿಲ್ಲುತ್ತಾರೆ.
2: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಈ ಆಗಸ್ಟ್ 15 ಕೇವಲ ಒಂದು ದಿನದ ಸಂಭ್ರಮವಲ್ಲ, ಇದು ನಮ್ಮ ಮಣ್ಣಿನ ಕಥೆ, ನಮ್ಮ ಜನರ ಕಥೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ಹೃದಯಗಳ ಕಥೆ. ಕಳೆದ ಕಾಲದ ಹೋರಾಟದಿಂದ ಇಂದಿನ ಭಾರತದ ಹೆಮ್ಮೆಯವರೆಗೆ ದೇಶಭಕ್ತಿ, ಸ್ವಾತಂತ್ರ್ಯ ನಮ್ಮ ನೆನಪುಗಳು ಮತ್ತು ನಮ್ಮ ಭಾರತವನ್ನು ಇನ್ನಷ್ಟು ಸುಂದರವಾಗಿಸುವ ಕನಸುಗಳ ಜೊತೆ ಒಂದು ವಿಶೇಷ ಮಾತುಕತೆ. ಈ ಇಂಡಿಪೆಂಡೆನ್ಸ್ ಡೇ ನಿಮ್ಮ ಧ್ವನಿಯು ನಮ್ಮ ಜೊತೆ ಸೇರಲಿ. ಮಾತು ನಮ್ಮದು, ಭಾವನೆ ನಮ್ಮದು, ದೇಶವೂ ನಮ್ಮದು. ಈ ಆಗಸ್ಟ್ 15 ಸಂಜೆ 4-5 ಗಂಟೆಯವರೆಗೆ ಆರ್ಜೆ ಶ್ರೀಧರ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ನಿಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್. ಬನ್ನಿ, ಸ್ವಾತಂತ್ರ್ಯದ ಸಂಭ್ರಮವನ್ನ ಮಾತಿನ ಮೂಲಕ ಆಚರಿಸೋಣ. ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಸ್ವಾತಂತ್ರ್ಯ ಇದು ಕೇವಲ ಒಂದು ದಿನದ ಸಂಭ್ರಮವಲ್ಲ, ನಮ್ಮೆಲ್ಲರ ಹೆಮ್ಮೆಯ ಭಾವನೆ. ಈ ಸ್ವಾತಂತ್ರ್ಯ ದಿನ ನಿಮ್ಮ ನೆನಪುಗಳಿಗೆ, ನಿಮ್ಮ ಮಾತುಗಳಿಗೆ, ನಿಮ್ಮ ದೇಶ ಪ್ರೇಮದ ಭಾವನೆಗಳಿಗೆ ನಮ್ಮ FM ಒಂದು ವಿಶೇಷ ವೇದಿಕೆ. ನೀವು ಕರೆ ಮಾಡಿ ನಿಮ್ಮ ಮಾತು ಹಂಚಿಕೊಳ್ಳಿ, ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯದ ಸಂಭ್ರಮ ಆಚರಿಸೋಣ. ಆರ್ಜೆ ರಕ್ಷಿತಾ ಹೊಳ ನಡೆಸಿಕೊಡುವ ಈ ವಿಶೇಷ ನೇರ ಪ್ರಸಾರ ಆಗಸ್ಟ್ 15 ಬೆಳಿಗ್ಗೆ 10-11 ಗಂಟೆಯವರೆಗೆ ನಿಮ್ಮ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ಮಾತ್ರ. ನೀವು ಕರೆ ಮಾಡಿ ಮಾತನಾಡಿ 9686096279. ನಮ್ಮೆಲ್ಲರ ಸಂಭ್ರಮಕ್ಕೆ ನಿಮ್ಮೆಲ್ಲರ ಧ್ವನಿಯು ಜೊತೆಗೂಡಲಿ.
0: ನಮ್ಮ ದೇಶದ ರಕ್ಷಣೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಮಹಾನ್ ದೇಶಭಕ್ತರ ತ್ಯಾಗ ಬಲಿದಾನವನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಮಹಿಳೆಯರ ಹೆಜ್ಜೆ ಗುರುತುಗಳು ಹಾಗೂ ಪತ್ರಿಕೆಗಳ ಪಾತ್ರ ಎಷ್ಟು ಪ್ರಮುಖವಾದದ್ದು, ಜೊತೆಗೆ ಶಿವಮೊಗ್ಗದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಚಿತ್ರಣ ಇದೇ ವಿಚಾರವಾಗಿ ಆಗಸ್ಟ್ 15 ಬೆಳಗ್ಗೆ 11-12 ಗಂಟೆಯವರೆಗೆ ನಡೆಯುವ ಲೈವ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ಉಪನ್ಯಾಸಕರಾದ ಡಾಕ್ಟರ್ ಹಸೀನಾ ಕಾದ್ರಿ ಅವರು ಮಾತುಕತೆಯನ್ನು ನಡೆಸಲಿದ್ದು, ಆರ್ಜಿ ಪವಿತ್ರ ದಿನೇಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ. ನೀವು ಕರೆ ಮಾಡಿ ಮಾತನಾಡಬಹುದು, ನಮ್ಮ ಸಂಖ್ಯೆ 9686096279. ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಪ್ರೀತಿಸುವೆ ಎನ್ನುವಂತಹ ಒಂದು ಚಿತ್ರದ ಸಾಧು ಕೋಕಿಲ ಲೋಕೇಶ್ ಶಿವರಾಜ್ ಕುಮಾರ್ ಅವರ ಒಂದು ನಟನೆಯ ಒಂದು ಕಾಮಿಡಿ ದೃಶ್ಯವನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ತಾವೆಲ್ಲರೂ ಈ ದೃಶ್ಯದ ಮಾತುಗಳನ್ನ ಕೇಳಿ ಆನಂದಿಸಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಕಾಮಿಡಿ ದೃಶ್ಯದ ಮಾತುಗಳನ್ನ.
4: ಏ ಕೊಡಲಿ,
5: ನೀನಾ?
4: ನಾನೇ.
5: ಹೌದು, ಅವ್ರು ಯಾಕೆ ನಿನ್ ಹೊಡೆದದ್ದು?
4: ಮತ್ತಿನ್ನೇನ್ರಿ?
6: ಅಲ್ಲ, ಒಂದು ಹೆಣ್ಣಿಗೆ ಮೂರು ಗಂಡು ಹುಡುಕ್ತಾ ಇದಾರಲ್ಲ, ಇವ್ರ ಫ್ಯಾಮಿಲಿಗೆ ನಾನು ಏನ್ ಹೇಳಿ?
5: ಅವ್ರ ಆಗಿದ್ರಿಂದ ನಿನ್ನ ಮಕ್ಕದ ಮೇಲೆ ಹೊಡೆದ್ರು.
4: ನೋಡಿ,
5: ನಾನ್ ಆಗಿದ್ದಿದ್ರೆ ಚಿಕ್ಕದ ಮೇಲೆ.
6: ಸ್ವಾಮಿ, ನನ್ ಮಾತ್ ನಂಬ್ಲಿಲ್ವಲ್ಲ ನೀವು? ಅಲ್ಲಿ ನೋಡಿ, ಮೂರ್ ನಾಳೆ ಅಂದಲ್ಲ ಅವನೇ.
7: ಹುಳಿ ಹಾಕ್ಲಾ? ಯಾಕೆ ಪೀಸಿಲ್ವಾ? ಯಾಕೆ ಮೂಳೆ ಇದೆ, ಹಾಕ್ತೀನಿ ತಿಂತೀರಾ?
8: ಹಾಕು, ಹಂಗೆ ಹಾಕು, ತಿಂದ ಹಾಕ್ಬಿಡ್ತೀನಿ.
6: ಅಲ್ಲ, ಅವ್ರು ನಿಮ್ ಮೊದ್ಲು ಗೊತ್ತಾ?
5: ಏ ಸುಮ್ನೆ ರಯ್ಯ.
6: ಅಯ್ಯ
9: ಸ್ವಾಮಿ, ಎಲೆ ಐಕಿ ಅನ್ನ ಹಾಕ್ಬೇಕು,
5: ಆಮೇಲೆ ಹಾಕಿಸ್ಕೊತೀನಿ. ಹೋಗಯ್ಯ.
9: ಅಲ್ಲ, ಪಂಕ್ತಿಲಿ ಕುತ್ಕೊಂಡು ಆಮೇಲೆ ಅಂದ್ರೆ ಹೆಂಗೆ ಎಲೆ ಐಕಿ?
6: ಅಯ್ಯ ಇಡ್ರಿ, ನಮಗೂ ಬರ್ತಂಗಿಲ್ಲ, ನಮಗೂ ಬರ್ತಂಗಿಲ್ಲ. ನನಗೆ ಮೊದ್ಲೇ ಡೌಟ್ ಇತ್ತು, ಇವ್ರು ಮೂರ್ ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದಾರೆ ಅನ್ನೋದು.
7: ಯಜಮಾನ್ರೆ, ಸಾರ್ ಹಾಕ್ಲಾ?
5: ಹಾಕಪ್ಪ.
7: ಓಳು
5: ಹಾಕಪ್ಪ.
6: ಸರ್, ನನಗೆ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್.
7: ಏನು
6: ಮೂರ್ ಜನಕ್ಕೆ ಸಂಬಂಧ ನೋಡ್ತಾ ಇದಾರೆ ಸರ್? ಮೂರ್ ಜನ ಅಳಿ ಅಂದ್ರು, ಅದ್ರಲ್ಲಿ ಮೊದಲನೇ ಅಳಿಯನ್ ತಂದೆ.
7: ನೀನೇ ಬಡ್ಸ್ಕೊಂತೀರಾ?
6: ಅಯ್ಯಯ್ಯ, ಸಾಂಬಾರ್ ಏನ್ ನಿಮ್ಮಪ್ಪ ಬಡಿಸ್ತಾನ? ಇವನೇನು ಮಕ್ಕ ಹೇಳ್ತಿಂದ ಇಟ್ಕೊಂಡವನೇ. ನೀವು ಊಟ ಮಾಡಿ ಸರ್.
5: ಮುಚ್ಕೊಂಡು ನೀನು ಊಟ ಮಾಡಿ.
10: ಊಟ ಮಾಡ್ಯಾರಂತೆ ನಡಿ.
7: ಮೇಘಾ, ಮೇಘಾ,
11: ಓ ಮೈ ಗಾಡ್,
10: ಏನಾಯ್ತು?
11: ಏನಾಗ್ಬೇಕು, ಹೊರಗಡೆ ಹೋಗಿ ನಮ್ಮ ಅಪ್ಪನ ಕೆಲ್ಸಕ್ಕೆ ಹಾಕೊಂಡೆ.
10: ಅದಕ್ಕೆ ಹೋಗ್ಬೇಡಿ ಅಂದಿದ್ದು.
11: ಹೋಗ್ಬೇಡಿ ಅಂತ ಹೇಳ್ದೆ, ಹೊರಗಡೆ ನಮ್ಮ ಅಪ್ಪ ಇದಾರೆ ಅಂತ ಹೇಳ್ದ. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಈಗ್ಲಾದ್ರೂ ಐ ಲವ್ ಯು ಅಂತ ಹೇಳು.
9: ಏನ್ ಬೇಕಾದ್ರೂ ಕೇಳಿ, ಧೈರ್ಯವಾಗಿ ಕೇಳಿ, ಸಂಕೋಚ ಮಾಡ್ಕೋಬೇಡಿ, ಧೈರ್ಯವಾಗಿ ಧೈರ್ಯವಾಗಿ ಕೇಳಿ.
6: ಹಲೋ ಧೈರ್ಯ, ಕಮ್ ಯಾರ್ ಬಾ.
9: ಏನಣ್ಣ
6: ಕೂತ್ಕೋ, ಧೈರ್ಯವಾಗಿ ಕೇಳಬೋದ?
9: ಕೇಳೋಣ.
6: ಏನ್ ಬೇಕಾದ್ರೂ ಕೇಳಬಹುದು.
9: ಏನ್ ಬೇಕಾದ್ರು ಕೇಳೋಣ.
6: ಏನು ಬೇಜಾರಿಲ್ಲ.
9: ಏನಿಲ್ಲ ಅಣ್ಣ.
6: ಹೋದ ವಾರ ನಿನ್ ಹೆಂಡತಿ ಯಾವನ್ ಜೊತೆನ ಓಡೋದ್ಲಲ್ಲ, ಬಂದ್ಲ? ಸರ್, ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಏನ್ ನನ್ ಮಕ್ಳು, ಏನ್ ಜನರು.
5: ಊಟ ಮಾಡು.
6: ಈ ಮನೆಯವ್ರು ಏನೇ ಆದ್ರು ಊಟ ಮಾತ್ರ ಬಹಳ ಚೆನ್ನಾಗಿದೆ. ನೀವ್ ಎದೋಳ್ತಿರೋ ಎರಡನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ? ತಿನ್ನದೇ ಒಂದ್ ಕೆಲ್ಸ.
5: ಏನದು
9: ಪಾಯ್ಸ
5: ಇಲ್ ಸರಿ?
6: ಅಡಿಗೆ ಬಹಳ ಚೆನ್ನಾಗಿ. ಸಾಯಂಕಾಲ ಸ್ವಲ್ಪ ಓ, ನೀವ್ ಇಲ್ಲಿದ್ದೀರಾ? ನಾನು ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಎರಡನೇ ಗಂಡಿನ ತಾಯಿಯವರೇ, ಸ್ವಲ್ಪ ಈ ಕಡೆ ಟರ್ನ್ ಪ್ಲೀಸ್. ಬರಿಲ್ಲ
5: ಬನ್ನಿ.
6: ಬನ್ನಿಮ್ಮ ಇರುತ್ತೆ ಬನ್ನಿಮ್ಮ, ಏನ್ ಮಾಡಕ್ಕಾಗತ್ತೆ. ಇವರು ಮೊದಲನೇ ಗಂಡಿನ ತಂದೆಯವರು ಸರ್, ಇವರು ಎರಡನೇ ಗಂಡಿನ ತಾಯಿಯವರು. ಯಾಕಂದ್ರೆ ನಾಳೆ ದಿನ ನಿಮ್ಮ ಮಧ್ಯೆ ತೊಂದರೆ ಬರಬಾರ್ದು ನೋಡಿ, ಅದಕ್ಕೆ ಹೇಳ್ಬಿಟ್ಟೆ.
12: ನನ್ನ ಪ್ರಾಬ್ಲಮ್ ಸಾಲ್ವ್ ಹುಡುಗ
6: ಅಬ್ಬ.
5: ನಿಂತ್ಕೊಡೆ ಬಾರ ಇಲ್ಲಿ. ಈ ಎಲೆ ಯಾರು ನಿನ್ ಗಂಡ ಬಂದು ತೆಗಿತಾನೆ, ತೆಗಿಯ. ಮನೆಗೆ ಹಿರಿಯನಾಗಿ ಸಾರಿ ಸಾರಿ ಬಡ್ಕೊಂಡೆ, ಆ ಮನೆಗೆ ಹೋಗೋದು ಬೇಡ ಅಂತ ಕಿವಿ ತೂತು ಬೀಳೋ ಹಾಗೆ ಬಡ್ಕೊಂಡೆ. ನನ್ನ ಮಾತು ಕೇಳಿದ್ರ ಅಲ್ಲಿಗೆ ಹೋಗಿ ನನ್ಗೆ ಅವಮಾನ ಮಾಡಿದ್ರಿ. ನೀನೇನೆ ನೀನು, ನಿನ್ನ ಸ್ವಂತ ಮನೆ ಅನ್ನೋ ಹಾಗೆ ಎಂಜಿಲೆಲ್ಲ ನಾ ಬಾಚಿದ್ದು ಬಾಚಿದ್ದೆ ಬಾಚಿದ್ದು ಬಾಚಿದ್ದೆ.
13: ನೀ ಮಾತ್ರ ಇನ್ನೇನು, ಪಾಯಸ ಚೆನ್ನಾಗಿದೆ ಪಾಯಸ ಚೆನ್ನಾಗಿದೆ ಅಂತ ಚೊಂಬಗಟ್ಲೆ ಉಯಿಸ್ಕೊಂಡು ಕುಡಿಲಿಲ್ವಾ?
5: ಇವನು ಅಲ್ಲಿ ಸರ್ವರ್ ತರ ತಂದು ಬಡಿಸ್ತಾ ಇದ್ದ, ಅವನ್ ಕೇಳದ್ ಬಿಟ್ಟು ನನ್ನ
13: ಏನೋ ಬಡಿಸ್ತ. ಅದಕ್ಯಾಕ ಅಷ್ಟೊಂದು ಕೂಗಾಡ್ತೀರಾ? ನಾವೇನು ಊಟ ಕತಿಲ್ದೆ ಅಲ್ಲಿಗೆ ಹೋಗಿರ್ಲಿಲ್ಲ. ಹುಡುಗಿ ತುಂಬಾ ಇಷ್ಟ ಆಯ್ತು, ಇನ್ನೊಂದ್ಸಲ ನೋಡೋಣ ಅನಿಸ್ತು, ಹೋಗಿದ್ವಿ.
5: ನಾನಿನ್ನೇನು ಪಾಯಸ ಕುಡಿಯಕ ಹೋಗಿದ್ದೆ, ನಾನು ಹೋಗಿದ್ದು ಅದಕ್ಕೆ.
13: ಅಲ್ಲ ರೀ, ನಾವು ಬರೀ ಹುಡುಗಿನ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ, ಇನ್ನೂ ನಿಶ್ಚಿತಾರ್ಥ ಕೂಡ ಮಾಡಿಲ್ಲ. ಆ ಹುಡುಗಿ ಬಂಗಾರದ ಬೊಂಬೆ ತರ ಇದ್ದಾಳೆ. ನಾವು ಹೀಗೆ ತಡ ಮಾಡ್ತಾ ಇದ್ರೆ ಅವರು ಬೇರೆ ಕಡೆ ಸಂಬಂಧ ಹುಡುಕ್ಬಿಡ್ತಾರೆ. ಬೇಗ ಹೋಗಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೊಂಡು ಬನ್ನಿ.
7: ಹೌದಪ್ಪ, ನೀವು ಹೋಗಿ ಆ ಡಬ್ಬಾ ಜೋಶ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ
5: ಡಬ್ಬಾ ಜೋಯ್ಸ್ ಅಲ್ಲ ಕಣೋ.
3: ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾತಿ ಮುತ್ತು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಸುವಿ ಸುವಿ ಸುವಾಲಮ್ಮ, ಇದು ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತ ಒಂದು ಗೀತೆ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಕಿಚ್ಚ ಸುದೀಪ್ ಹಾಗೂ ಮೀನಾ ಅವರ ಒಂದು ನಟನೆ. ಅಶ್ವಿನಿ ಆಡಿಯೋದಿಂದ ಈ ಒಂದು ಮಧುರವಾದಂತಹ ಗೀತೆ ಪ್ರಸಾರವಾಗಲಿದೆ. ತಾವೆಲ್ಲರೂ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ. ಅದು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೈ ಆಟೋಗ್ರಾಫಿ ಚಿತ್ರದ ಒಂದು ಸುಮಧುರವಾದಂಥ ಗೀತೆ ಮಳ್ಳಿ ಹುಡುಗಿ ಎನ್ನುವಂಥ ಒಂದು ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೂ ರಶ್ಮಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ, ಭರದ್ವಾಜ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಿಚ್ಚ ಸುದೀಪ್ ಅವರ ಒಂದು ನಟನೆಯ ಚಿತ್ರ, ಅಶ್ವಿನಿ ಆಡಿಯೋದಿಂದ ಈ ಒಂದು ಗೀತೆ ಮೂಡಿ ಬಂದಿದೆ. ತಾವೆಲ್ಲರೂ ಈ ಒಂದು ಗೀತೆಯನ್ನು ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ ಇದೀಗ ನಿಮಗಾಗಿ ಬರ್ತಾ ಇದೆ. ಕೇಳಿ ಆನಂದಿಸಿ, ಬ್ಯೂಟಿಫುಲ್ ಸಾಂಗ್.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಪೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ನಮ್ಮ ದೊಡ್ಡಣ್ಣನವರು ನಟಿಸಿರುವಂತ ಒಂದು ಕಾಮಿಡಿ ದೃಶ್ಯವನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡಿನ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಕಾಮಿಡಿ ದೃಶ್ಯದ ಮಾತುಗಳನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ತಾವೆಲ್ಲರೂ ಇದನ್ನ ಕೇಳಿ ಆನಂದಿಸಿ.
4: ಏನ್ ಪುಟ್ರಂಗಣ್ಣ, ಹಿಡಿಯದ್ ಹಿಡಿತಾ? ಸರಿಯಾಗಿರೋದ್ನ ಹಿಡಿದೀಯ ಬಿಡು.
5: ಏಯ್ ಪಿಡಿಕೆ, ಕೋಟೆ ಅಂದ್ರೆ ನೆತ್ತಿ ಮೇಗ್ ಹೋಗ್ಬಿಡ್ಬೇಕು ಹಳೆ ಬೇವರ್ಸಿ ತಗೊಂಡ್ಬಂದು. ನೀನ್ ವಯಸ್ಸಿಗೆ ತಕ್ಕಂಗಾರ ಮಾತಾಡಲ್ಲ.
4: ಅಯ್ಯೋ ಶಿವ, ನಾನೇ ನನ್ ವಯಸ್ಸಿಗೆ ಮೀರಿದ್ ಮಾತಾಡಿದ್ದು? ನೀನ್ ಏನ್ರಾ ಅಂದೆ?
5: ಇಲ್ಲ, ನಿಮ್ಮ ಅವ್ವ.
4: ಅವ್ವಾಗಿ ಹೂವ ಅಂದ್ರೆ ಯಾಕಡೆ ತಗೊಂಡ್ ಬಿಟ್ಟೇನು? ಅಯ್ಯೋ, ಅದೇನ್ ಮಂತ್ರ ಊತ್ಯ ವಸಿ ನಂಗೂ ಹೇಳಯ್ಯ.
5: ಇರ್ಲ, ಕಲೀಲಿ.
4: ಹ್ಮ್, ಕಲಿತು. ನಿನ್ ಮಕ್ಕ ಎಳ್ಳು, ನಾನ್ ಹಾಕ್ತೀನಿ ನೋಡು.
5: ಹಾಕೋ
6: ಇವನಿಗೆ.
4: ನಂಗೂ ಎಳ್ಳಯ್ಯ.
5: ಅದೆಲ್ಲ ಕುದುರೆ ಓಡಿಸ್ದಂಗೆ ಹಾಕಲ
6: ನೋಡ್ಕೊಂಬ.
4: ನೋಡ್ರಿ, ಅಯ್ಯೋ ಮಂಗ್ ನನ್ ಮಕ್ಳ ಇಲ್ಲ ನೋಡ್ತೀರಾ? ಅಲ್ಲೋಡಿ,
5: ಹೋಗ್ಬೇಕು ಅಂತ ಅವ್ರಿಗೆ ಹೇಳಿದೆ. ಎಲ್ಲ ನಾ ಉಂಟ ಇರೋ ಮಗ ಹೊಸಿ ತಂಗ.
4: ಏನ್ ಪುಟ್ರಂಗಣ, ಹಿಡಿಯದ್ ಹಿಡಿತಾ? ಸರಿಯಾಗಿರೋದ್ನ ಹಿಡಿದೀಯ ಬಿಡು.
5: ಏಯ್ ಪಿಡಿಕೆ, ಕೋಟೆ ಅಂದ್ರೆ ನೆತ್ತಿ ಮೇಗ್ ಹೋಗ್ಬಿಡ್ಬೇಕು ಹಳೆ ಬೇವರ್ಸಿ ತಗೊಂಡ್ಬಂದು. ನೀನ್ ವಯಸ್ಸಿಗೆ ತಕ್ಕಂಗಾರ ಮಾತಾಡಲ್ಲ.
4: ಅಯ್ಯೋ ಶಿವ, ನಾನೇ ನನ್ ವಯಸ್ಸಿಗೆ ಮೀರಿದ್ ಮಾತಾಡಿದ್ದು? ನೀನ್ ಏನ್ರಾ ಅಂದೆ?
5: ಇಲ್ಲ, ನಿಮ್ಮ ಅವ್ವ.
4: ಅವ್ವಾಗಿ ಹೂವ ಅಂದ್ರೆ ಯಾಕಡೆ ತಗೊಂಡ್ ಬಿಟ್ಟೇನು?
5: ಏನಂದ್ರೆ?
4: ಏನಿಲ್ಲ, ತುಂಬಾ ಚಂದಾಗವಳೇ ಅಂದೆ.
5: ಅಯ್ಯೋ, ನಿನ್ ಮನೆ ಹಾಳಾಗ, ನಿನ್ ಕಣ್ಣು ಹುಳ ಬೀಳ, ನಿನ್ಗೆ ನಾಗರಾವ್ ಕೊಡ್ದು ನಾಲ್ಕು ಜನ ಹೊತ್ಕೊಂಡೋಗ, ನನ್ನ ಮುಂದೆನೆ ನನ್ನ ನೆಂಟಿನ ಹೊರಡಿಸಿ ಅಂದ. ನಾನು ಅಲ್ಕಾ ನನ್ ಮಗನ್ ತಗೊಂಡು ನೀನೇನು ಹೆಂಗ್ ಬಿಡ್ತೀಯಾ? ಸರಿಗಾಕೋ, ಬಾ. ಊರಿಗೆ ಹೋಗ್ ಬರೋರ್ನೇ ನೋಡಕ್ಕೆ ಅಂತಾನೆ ಕಾಯ್ಕೊಂಡ್ ಕುಂತಿರಂಗದೆ. ನಮ್ಮ ಹಳ್ಳಿಗ್ ಯಾವನು ಕಾಲಾಗಿನ ಎಕ್ಕಳ ತಗೊಂಡ್ ಇಕ್ಲಿಲ್ಲ ಅಲ್ವಾ? ಅಯ್ಯೋ,
7: ಏನ್ಲ ಪುಟ್ರಂಗ
5: ಮೈ ತುಂಬ ಸರ್ಗ
7: ಮಗಳನ್ ಕರ್ಕೊಂಡು ಎಲ್ಗೊಂಟಿ?
5: ಇದೇಳ ನೀನು, ನಿನ್ಗೆ ಬುದ್ಧಿದೈತೋ ಇಲ್ವ? ನೀನ್ ಕಾಣ್ದಂಗ ನನ್ಗೆ ಎಲ್ಲಿದ ಮಕ್ಳು?
7: ಓ ಹೌದಲ್ಲ, ಯಾರು ನೆಂಟ್ರ
5: ವಸಿ ತಡ್ಕೊಳ್ಳೋ? ಒಳ್ಳೆ 6 ತಿಂಗಳು ಹುಡ್ತೋನ ಅರ್ಧಂಗ ಆಡ್ತೀಯಲ್ಲ ಅವಳು.
7: ಅದ್ಯಾಕಂಗ್ ನುಲಿತಿ ಹೇಳಲಿ?
5: ಅವಳು ಅಲ್ವಾ
7: 4ನೇ ಅವಳ? ಅಯ್ಯೋ ತಿರ್ಬೋಕೆ ನನ್ನ ಮಗನೇ, 4 ಕತ್ತೆ ವಯಸ್ಸಾಗಿದೆ, ಈ ವಯಸ್ಸಲ್ಲಿ ಈ ಸಣ್ಣ ಹುಡುಗಿನ ಮದುವೆ ಆಗಿದೆಯಲ್ಲೋ.
5: ಅಣ್ಣ ಗಂಡಸ್ಗೆ ಎಂತ ವಯಸ್ಸು ಅಣ್ಣ? ಅಷ್ಟಕ್ಕೂ ನನ್ಗೇನ್ ಮಹಾ ವಯಸ್ಸಾಗ್ಬಿಟ್ಟದೆ, ನಿನ್ಗಿಂತ 5-6 ವರ್ಷ ಜಾಸ್ತಿ ಆಗದೆ. ನೋಡು, ನೀನು ಬೇಕಾದ್ರೆ ಹೂವನ್ನು ನಿನ್ಗೂ ಒಂದು ಒಳ್ಳೆ ಶೆಟಪ್ ಮಾಡಿ ಕೊಟ್ಬಿಡ್ತೀನಿ. ಅಡಾ ತಿಗಿದ್ಬಿಟ್ಟ
7: ಮಾನಿಗೆಟ್ಟವನೆ, ಈ ವಯಸ್ಸಿನಲ್ಲಿ ಸಣ್ಣ ಹುಡುಗಿನ ಮದುವೆ ಆದ್ರೆ ಊರು ಉದ್ಧಾರ ಆದಂಗೆ.
5: ಈಗ ನಾ ಮದುವೆ ಮಾಡ್ಕೊಂಡ್ರೆ ಊರಿಗೆ ಏನಾಯ್ತದೆ? ನಷ್ಟ?
7: ನಷ್ಟ ಅಲ್ಲ, ಕಷ್ಟ.
5: ಕಷ್ಟ
7: ಅಲ್ಲಿ ನೋಡೋ, ಭ್ರಷ್ಟ.
5: ಹಸಿ ಮಾಂಸಕ್ಕೆ ರಣ ತುಂಬಕಂಡ ತುಂಬಿಟ್ಟವ್ರಲ್ಲಪ್ಪ. ಒಂದ್ ಮಿನಿಟ್ ನಲ್ಲಿ ಮಂಗ್ ಮಾಯ ಆಗ್ಬಿಟ್ರಲ್ಲಪ್ಪ ಅಲ್ಕಾರ ಮಕ್ಳು. ನನ್ ಕೈ ಸಿಗ್ಬೇಕಾಗಿತ್ತು. ಏಯ್, ನೀನೇನ್ ಹಿಂಗ್ ವಾಲ ಆಡ್ತಾ ಇದ್ಯಾ? ತಿಳಿದ್ರೆ ಪಗ್ಲಿಸ್ಕೊಂಡ್ಬಿಡ್ಬೇಕು. ನಡಿ ನಡಿ ಮನೆಗ್ ನಡಿ, ಅಲ್ಲೇ ಇತ್ತು ಮಾರಿ ಹಬ್ಬ ಛತ್ರಿಯಲ್ಲಿ.
8: ಅವ್ರ ಎತ್ಕೊಂಡು ಹೊಂಟೋದ್ರೆ?
5: ಅಯ್ಯೋ, ಛತ್ರಿಯೇನೋ ಎತ್ಕೊಂಡು ಪರವಾಗಿಲ್ಲ, ನಿನ್ನೆ ಏನಾರು ಎತ್ಕೊಂಡು ಹೋಗ್ಬಿಟ್ಟಿದ್ರೆ ನನ್ಗತ್ತಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸ್ವಾತಿ ಮುತ್ತು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮನಸ್ಸು ಬರೆದ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ. ರಾಜೇಶ್ ರಾಮನಾಥ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಕಿಚ್ಚ ಸುದೀಪ್ ಹಾಗೂ ಮೀನಾ ಅವರ ಒಂದು ನಟನೆಯ ಒಂದು ಗೀತೆ. ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಮನಸ್ಸು ಬರೆದ ಈ ಗೀತೆ ಇದೀಗ ನಿಮಗಾಗಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸಂತ ಶಿಶುನಾಳ ಶರೀಫ್ ಸಾಹೇಬರ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅದು ಸಿ ಅಶ್ವಥ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸಿ ಅಶ್ವಥ್ ಅವರದೇ ಆದಂತಹ ಸಂಗೀತ ನಿರ್ದೇಶನದ ಕುರುಬರು ನಾವು ಕುರುಬರು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಸರಕ್ಕ ಸರಿತಲ್ಲ ಎನ್ನುವಂತಹ ಒಂದು ಸುಮಧುರವಾದಂತಹ ಜನಪದ ಗೀತೆಯನ್ನ ಅನುರಾಧ ಶ್ರೀರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ MS ಮಾರುತಿ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಜನಪದ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಲಾಲಿ ಹಾಡು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಕೋಟಿ ಕೋಟಿ ಹೂವುಗಳಿಗೆ ಎನ್ನುವಂತಹ ಒಂದು ಗೀತೆಯನ್ನ ರಾಜೇಶ್ ಕೃಷ್ಣನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ. ಸಾಧು ಕೋಕಿಲ ಅವರ ಒಂದು ಸಂಗೀತ ನಿರ್ದೇಶನ, ಇದು ದರ್ಶನ್ ಹಾಗೂ ಅಭಿರಾಮಿ ಅವರ ಒಂದು ನಟನೆಯ ಚಿತ್ರ. ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಆಷಾಢ ಮಾಸದ ಒಂದು ಜನಪದ ಗೀತೆಯನ್ನ MS ರವಿಗೌಡ ಹಾಗೂ ಮಂಗಳ ಅಂಜನ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, MS ರವಿಗೌಡರ ಒಂದು ರಚನೆ, ಮನೋರಂಜನ್ ಪ್ರಭಾಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

0: ಹೆಂಗಪ್ಪ ಮೊಳ?
1: ಓ, ನಮ್ಮೂರಳಿ ಮಯ್ಯ. ಏನಪ್ಪಾ ಆಷಾಢದಲ್ಲಿ ಬಂದ್ಬಿಟ್ಟಿದ್ಯಾ? ಮೊಳ 10 ರೂಪಾಯಿ ಕಂಟಕೋ.
0: ಏನ್ ಮಾಡ್ಯಪ್ಪ, ಆಷಾಢ ನಾಳೆನೋ ಮದುವೆ ಮಾಡಿ ಕಳ್ಸ್ಬಿಟ್ರಿ, ನಮ್ಗೂ ಆಸೆ ಆಕಾಂಕ್ಷೆ ಅನ್ನೋದು ಇರೋದಿಲ್ವಾ? ಕೊಡುವನ್ ಮೊಳವ,
1: ಎಲ್ಲೋ ಬರ್ಗೆಟ್ ಬಂದ್ಬಿಟ್ಟಿದ್ಯಾಕಲ್ಲ ನೀನು.
0: ಮುಖನೇಳಪ್ಪ, ಆಷಾಢಗಳಿಲ್ಲ ಒಬ್ನೇ ಮನೆಗೆ ಕದ್ದೆ. ಕೊಡು
1: ತಗ, ಹೋಗಿದ್ ಬಾ.
0: ಬರ್ನೆ.
1: ಸರಿ ಮಗ, ಆಯ್ತು.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಮೋನಾಲಿಸಾ ಚಿತ್ರದ ಒಂದು ಗೀತೆಯನ್ನ, ಮೋನಾಲಿಸಾ ಮೋನಾಲಿಸಾ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಸೋನು ನಿಗಮ್ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ ಇದು. ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಚೆಂದು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಸೊಂಟದ ವಿಷಯ ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಸುದೀಪ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ನಾಗೇಂದ್ರ ಪ್ರಸಾದ್ ಬರೆದಿರುವಂತಹ ಒಂದು ಗೀತೆ, ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಕಿಚ್ಚ ಸುದೀಪ್ ಹಾಗೂ ಸೋನಾ ಅಗರ್ವಾಲ ಅವರ ಒಂದು ನಟನೆಯ ಚಿತ್ರ. ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀಮಸ್ತು ಶುಭಮಸ್ತು ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ದೂರ ದೂರ ನೋಡಿದಷ್ಟು ಎನ್ನುವಂತಹ ಒಂದು ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಹಾಗೂ ಅನು ಪ್ರಭಾಕರ್ ಅವರ ಒಂದು ಜೋಡಿಯ ಚಿತ್ರ. ಇದು 2000 ಇಸ್ವಿಯಲ್ಲಿ ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೊರಟಕ್ ಮುಂಚೆನೆ ನನ್ ಒಂಟಿಯಾಗಿ ಬರಕ್ ಹೇಳ್ದೆ, ಬೇಕ ಹೇಳೋ?
1: ಇವತ್ ನೀನ್ ಹುಟ್ಟಿದ್ದೀನ ಅಲ್ವಾ, ನನ್ನಿಂದ ಏನಿನ ಮೊದಲನೇ ಶುಭಾಶಯ. ತಗ ಈ ಪುಟ್ಟ ಕಾಣಿಕೆ, ನನ್ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ 7 ಬಣ್ಣಗಳು ನಮ್ಮ

0: ಈ ಮರದ ಒಂದು ಹನಿಯಲ್ಲೂ ನಿಮ್ ಮುಖಾನೇ ಕಾಣ್ತಾ ಇದೆ.
1: ಇದ್ಯಾವುದೋ ಕವಿ ಮಾತಿರ್ಬಹುದು, ಆದ್ರೆ ನಿನ್ ಒಂದೊಂದು ಹನಿಯಲ್ಲೂ ನನ್ ಭವಿಷ್ಯನೇ ಇದೆ.
0: ನಿನ್ ಪ್ರೀತಿನ ನಾನ್ ಮರೆತ ತಕ್ಷಣ ನನ್ ಜೀವ ನನ್ನನ್ನೇ ಮರೆಯುತ್ತೆ ಕಣೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿಗೆ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಸುಂದರ ಕಾಂಡ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಕುಕು ಕುಹು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆ, ಎಂ ಎಂ ಕಿರವಾಣಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಹಾಗೂ ರೋಜಾ ಅವರ ಒಂದು ನಟನೆಯ ಚಿತ್ರ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಕರುನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆ, ಅದುವೇ ಸುಂದರ ಕಾಂಡ ಚಿತ್ರದ ಈ ಒಂದು ಗೀತೆ ಇದೀಗ ನಿಮಗಾಗಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಜೋಗಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಬಿನ್ ಲಾಡನ್ನು ಮಾವ ನಾನು ಎನ್ನುವಂತಹ ಒಂದು ಸುಮಧುರವಾದಂತಹ ಗೀತೆ, ಇದು ಪ್ರೇಮ್ ಬರೆದಿರುವಂತಹ ಒಂದು ಗೀತೆ, ಗುರು ಕಿರಣ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಈ ಒಂದು ಗೀತೆ, ಇದು ಅಶ್ವಿನಿ ಆಡಿಯೋದಿಂದ ಮೂಡಿ ಬಂದಿರುವಂತಹ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ராணி.
1: ஆர்டர் ஆர்டர்
2: சாஹேபர்கே ಒಂದು ಬೆಣೆ ಮಸಾಲೆ ஆர்டர்
1: ஆ

ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು.

0: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧೀರೇಂದ್ರ ಗೋಪಾಲ್ ಅವರ ಕಂಚಿನ ಕಂಠದಲ್ಲಿ ಕೇಳಿ ನಾಟಕ ಶ್ರೀ ಮಹಾಯತಿ ಶಂಭುಲಿಂಗೇಶ್ವರ.

0: ಮಗು, ನಿನ್ನ ಸಂಕಲ್ಪ ಮೂರ್ತಿ ನಾನು ಪ್ರಸನ್ನನಾಗಿದ್ದೇನೆ. ಕಣ್ಬಿಟ್ಟು ನೋಡು.
1: ಜಯ ಜಯ ಈಶ ಮಹೇಶ ಕರ್ಮ ವಿನಾಶ. ಧನ್ಯನಾದೆ ದೇವ, ಧನ್ಯನಾದೆ. ನಿನ್ನನ್ನು ಆವಿರ್ಭವಿಸಿಕೊಂಡ ನಾನು ಧನ್ಯನಾದೆ ತಂದೆ, ಧನ್ಯನಾದೆ.
0: ಕಂದ, ನಿನ್ನ ಇಷ್ಟಾರ್ಥವೇನು? ಯಾಕಾಗಿ ನನ್ನನ್ನು ಸ್ಮರಿಸಿದೆ?
1: ನಿನ್ನನ್ನು ಕಾಣಬೇಕೆಂಬ ಹಂಬಲದ ತೃಷೆಯಿದ್ದ ದೇವ, ಈ ಜಗದ ಜಂಜಡದಿಂದ ದೂರಾದ ನಾನು ನಿನಗಾಗಿ ಪರಿತಪಿಸುತ್ತಿದ್ದೆ. ನೀನು ದೊರಕಿದ ಬಳಿಕ ಇನ್ನಾವ ಘನ ವಸ್ತುವಿದೆ ಈ ಲೋಕದಲ್ಲಿ ಬೇಡಲು ನನಗೆ ಮುಕ್ತಿ ದಯ ಪಾಲಿಸು ತಂದೆ.
0: ಮಗು, ಮರ್ತ್ಯಕ್ಕೆ ಬಂದು ಶಿವಸಂಕಲ್ಪ ಮರೆತು ಬಿಟ್ಟೆಯ? ಮಾನವನಾದೆಯ ನೀನೂ? ಸ್ವಾರ್ಥಿಯಾದೆಯ
1: ತಂದೆ? ನಾನು ಸ್ವಾರ್ಥಿಯೇ. ಹಲವು ವರ್ಷಗಳಿಂದ ಈ ನಿಂಗೋಳಗೋಳದ ದಟ್ಟದಡವಿಯಲ್ಲಿ ಪಂಚಭೌತಿಕ ವಸ್ತುಗಳಿಂದ ನಿರ್ಮಾಣಗೊಂಡ ಈ ನಶ್ವರ ದೇಹವನ್ನು ಪಂಚಲಿಂಗೇಶ್ವರನಲ್ಲಿ ಲೀನಗೊಳಿಸಿ ನೀನೇ ತನುಮರವೆಂದು ಧ್ಯಾನಿಸಿದ ನಾನು ಸ್ವಾರ್ಥಿಯೇ?
0: ನಿನ್ನೊಬ್ಬನ ಮುಕ್ತಿಗಾಗಿ ನಿನ್ನ ಅವತಾರ ಆದುದಲ್ಲ ಕಂದ. ಮಾನವನ ಮನದ ಮಾಲಿನ್ಯ ಕಳೆದು ಮುಕ್ತಿ ಹೊಂದುವ ಮಾರ್ಗ ತೋರಿ ನೀನು ಮುಕ್ತಿ ಮಂದಿರವಾಗಬೇಕು. ಮಗು, ಶರಣರು ಜೀವನದ ಮಧ್ಯದಲ್ಲೇ ನಿಂತವರು. ಅನುಭಾವ ಭಕ್ತಿಯನ್ನು ಆನಂದ ಭಕ್ತಿಯ ಮಟ್ಟಕ್ಕೆ ಏರಿಸಿ ಅಲ್ಲಿಂದ ಸಮರಸ ಭಕ್ತಿಯಲ್ಲಿ ಲೀನವಾದವರು. ಈಗ ನೀನು ಈ ಅಡವಿಯನ್ನು ಬಿಟ್ಟು ಜೀವನಕ್ಕೆ ಇಳಿದು ಕರ್ತವ್ಯ ನಿರತನಾಗಬೇಕು.
1: ದೇಹವೆಂಬ ದೇಗುಲದ ಚಿದಾಕಾಶ ಗ್ರಹದಲ್ಲಿ ಬೆಳಗುವ ಜ್ಞಾನಶಕ್ತಿಯೇ? ಹಾಗಿದ್ದರೆ ನನ್ನ ಕರ್ತವ್ಯವೇನು ತಂದೆ ಅರುಹು?
0: ಸಂಸಾರದ ಮಧ್ಯದಲ್ಲಿದ್ದು ಅದನ್ನು ಅಂಟಿಸಿಕೊಳ್ಳದಿರಬೇಕು. ಇದರಲ್ಲಿ ಸ್ತುತಿ ನಿಂದೆ ಸಮಸ್ಯೆಗಳು ಬರುತ್ತವೆ. ಆ ಕಹಿಯನ್ನು ಸವಿಯಬೇಕು. ಸಕ್ಕರೆ ತಿನ್ನುತ್ತಾ ನಾಲಿಗೆ ಚಪ್ಪರಿಸುವುದು ದೊಡ್ಡದಲ್ಲ. ದೇವನ್ನು ಅಗಿಯುವಾಗಲೂ ಆ ಅನುಭವ ತಂದುಕೊಳ್ಳಬೇಕು. ಬಾ, ಹತ್ತಿರ ಬಾ, ನನ್ನನ್ನು ಅಪ್ಪಿಕೋ. ನನ್ನೊಳು ನೀನಾಗು, ನೀನೇ ನಾನಾಗು. ಈಗ ನೀನು ಏನಾಗಿರುವೆ?
1: ನಾನಿಲ್ಲಿರುವೆ. ಇಲ್ಲ ಇಲ್ಲ, ನಾನಿಲ್ಲ. ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ, ನೀನೇ ನಾನು ಪ್ರಭು. ಅಂತರಂಗದ ಸುಪ್ತ ಭಾವನೆಯ ತೆರೆಹರಿದು ಆತ್ಮ ಚೈತನ್ಯ ಎಚ್ಚೆತ್ತಿತು. ನಾನು ದೇಹಿಯಾದರೂ ನಿರ್ದೇಹಿ.
0: ಮಗು, ನಿನ್ನ ಏಕಾಗ್ರತೆ ಘನೀಭವಿಸಿ ಮುತ್ತಾಗಿ ಮಣಿಯಾಗಿ ನಿನಗೆ ಕಂಡುದೇನು, ಕೇಳಿಸುವುದೇನು?
1: ಈಶ್ವರಾನುಗ್ರಹದಿಂದ ಭಕ್ತನನ್ನು ರಕ್ಷಿಸಲು ಶಕ್ತಿ ರೂಪದಿಂದ ಅವತರಿಸಿದಂತೆ ಪುಣ್ಯಸುಧೆ ಹೆಪ್ಪುಗಟ್ಟಿ ಸೂರ್ಯಕಿರಣಗಳಾಗಿ ಪತಂಜಲಿಯ ಋಷಿ ಅಂಜಲಿಗೆ ಬಿದ್ದಂತೆ ಮಧುರ ಸ್ವರಗಳೆಲ್ಲ ಒಂದಾಗಿ ನುಡಿದಂತೆ ಮಂಜುಳ ಗಾನವೆಲ್ಲ ಏಕತಾನದಲ್ಲಿ ಮಿಡಿದಂತೆ ವೀಣೆಯ ಝೇಂಕಾರದಂತೆ ಹಗುರವು ಕೊಳಲ ಧ್ವನಿಯಂತೆ ಭಾರವು ಗಂಟೆಯ ಶಬ್ದದಂತೆ ಗಂಭೀರವೂ ಆದ ಪ್ರಣವನಾದ ಓಂಕಾರವಲ್ಲದೆ ಮತ್ತೇನೂ ನನಗೆ ಕೇಳಿಸುತ್ತಿಲ್ಲ ತಂದೆ.
0: ಇಂದಿನಿಂದ ನೀನು ಶಂಭುಲಿಂಗ. ಶಂಭುಲಿಂಗ ನಾಮದಿಂದ ಮಹಾನ್ ಆರೂಢನಾಗಿ ಮೆರೆಯುವೆ. ನಿನ್ನ ನಡೆಯಿಂದ ಧರೆ ಪಾವನವಾಗಲಿ, ನುಡಿಯಿಂದ ನಾಡು ಬೆಳಗಲಿ. ಒಂದು ಕಡೆ ಶಿವ, ಇನ್ನೊಂದು ಕಡೆ ಮಾನವ, ಇವೆರಡನ್ನೂ ಬೆಸೆಯುವ ಶಿವ ಮಾನವ ನೀನಾಗು. ದೇಷ ಅಸೂಯೆಗಳಿಗೆ ಕಾರಣೀಭೂತವಾದ ಜಾತಿ ಭೇದಗಳನ್ನು ತೊಡೆದು ಹಾಕುವ ಚಿಂತಾಮಣಿಯಾಗು. ಮಗು, ಅದಕ್ಕಾಗಿಯೇ ನಿನಗೊಂದು ರಂಗ ಸಿದ್ಧವಾಗಿದೆ. ಕೇಳು ಕೇಳು ಆರ್ತನಾದ
2: ಶಂಭುಲಿಂಗ. ಶಂಭುಲಿಂಗ ಎಲ್ಲಿದೆಯೋ? ನನ್ನ ಕೂಗು ನೀನು ಕೇಳಿಸಕ್ಕಿಲ್ಲೇನೋ? ಬಾರೋಯಪ್ಪ, ನನ್ನನ್ನು ಉದ್ಧರಿಸು ತಂದೆ, ಉದ್ಧರಿಸು.
0: ಶಂಭುಲಿಂಗ, ಮತ್ತೇಕೆ ವಿಳಂಬ? ನಿನ್ನ ಕಾರ್ಯರಂಗದ ಮೊದಲ ದೃಶ್ಯವಿದು. ಹೊರಡು, ನಿಜವಾದ ಶಂಭುಲಿಂಗನಾಗು.
2: ಶಂಭುಲಿಂಗ
3: ಬಂದೇ ಬಂದೇ ಬರಕತ್ತೀನಿ, ಬಂದೇ ಬಂದೇ.
2: ಯಪ್ಪ ತಂದೆ, ಪರ್ಚಿ ಪಾಟೀಲ್ ಚೆನ್ನಪ್ಪ ಹಚ್ಚಿ ಮನೆತನದಾಗ ಹುಟ್ಟಿ ವಾಲಿ ಮನೆತನದ ಸೊಸೆಯಾಗಿ ಮುತ್ತಿನಂತ ಎಟ್ಟು ಮಕ್ಕಳನ್ನ ಹೆತ್ತು ವಂಶೋದ್ಧಾರದ ಕರ್ತವ್ಯನೂ ಮುಗಿಸಿನಿ. ನನಗ ಮುಕ್ತಿ ದಯಪಾಲಿಸು ತಂದೆ. ಶಂಭುಲಿಂಗ ಮುಕ್ತಿ ದಯಪಾಲಿಸು.
1: ನಾನೇ ಶಂಭುಲಿಂಗ ಬಂದಿದ್ದೀನಿ. ಏ ಗೌಡಶಾನೆ, ಹೇಳ, ನನ್ನಿಂದೇನಾಗ್ಬೇಕು ಹೇಳ.
2: ನಿನ್ನ ನೋಡಿದ ಮ್ಯಾಲ ಯಾನ್ ಹೇಳಕ್ಕೂ ನಾಲ್ಗೆನೆ ಹೊಳ್ಳದಂಗಾಗೈತಿ. ಬಾಯಿ ಪಟಪಟ ಅಂತ ಬಡಬಡಿಸ್ತಾವು. ಆದ್ರ ಅಕ್ಷರ ಹೊರಗ ಹೊಂಡವಲ್ಲೋ ಯಪ್ಪ.
1: ಅದೇನ್ ಹೇಳ್ಬೇಕು ತಿದ್ದೀಯ ಹೇಳ ಗೌಡ್ತಿ.
4: ಯಾನ್ ಹೇಳ್ತಾರ ಅವರು ಪಾಪ, ನಮ್ ಗೌಡ್ತಿಗೆ ಅದೇನು ಎದೆಗೆ ಗಡ್ಡಿ ಬೆಳೆದೈತಂತೆ. ಹಕೀಮರಿಗೆ ಗುಣ ಮಾಡಕ್ಕೆ ಆಗಿಲ್ಲ. ಪೂಜಿ ಪುನಸ್ಕಾರನ ಗೌಡ್ರು ಬೇಕಾದಷ್ಟು ಮಾಡಿಸ್ರೆ ಗೌಡ್ರಿ ಇದೇ ಒಂದು ತಲೆಬೇನೆ ಕುಂತದೆ. ಅದಕ್ಕೆ ಗೌಡ್ತಿ ನಿಮ್ ಪಾದಕ್ಕೆ ಬಿದ್ದಾರೆ.
1: ಗೌಡ್ಸೇನೆ ನಿಲ್ಸ, ಯಾಕೆ ಕಳಕ್ ಹತ್ತಿ? ಸಾಕ್ ಸಾಕ, ನಿನ್ಗೆ ಕಾಯಿಲೆ ಗುಣ ಆಗಕ್ ಬೇಕಲ್ಲ, ನೋವು ಹೋಗಬೇಕಲ್ಲ.
2: ಹೌದು ಹೊಡೆದಪ್ಪ ಹೌದು, ಈ ನೋವು ತಡ್ಕೊಳಕ್ ಆಗವಲ್ದು.
1: ತಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ಯಾಕೆ ಗೋಳಾಡಕ್ ಹತ್ತಿದಿ? ಅದನ್ನ ಕೊಟ್ಟು ಬಿಡು.
2: ಅಂದ್ರ ಏನು ಯಪ್ಪ ನೀ ಹೇಳುದು?
1: ಹೌದವ್ವ, ನಿನಗಿರೋ ನೋವನ್ನ ನನಗೆ ಕೊಟ್ಟು ಬಿಡು, ನಾನು ಅದನ್ನ ತಗೊಂತೀನಿ.
2: ಅಯ್ಯೋ, ಯಾನ್ ಕೇಳಿದ್ರು ಕೊಡ್ಬಹುದು, ಆದ್ರ ನನ್ನ ನೋವು ಇನ್ನೊಬ್ರಿಗೆ ಹೆಂಗ ಕೊಡಕ್ ಬರುತ್ತೋ ತಂದೆ?
1: ನೀನ್ ಕೊಡಕ್ಕೂ ಆಗಂಗಿಲ್ಲ, ಇಟ್ಕೊಂಡು ತಡ್ಕೊಳಕ್ಕೂ ಆಗಂಗಿಲ್ಲ. ಹಿಂಗ್ ಹೊಯ್ದಾಡ್ಬಾರ್ದವ್ವ, ಹೊಯ್ದಾಡ್ಬಾರ್ದು. ಒಂದೇ ಮನಸ್ಸಿರ್ಬೇಕು.
2: ನನಗಾಗ್ತಿರೋ ಸಂಕಟದಾಗ ನನಗೆ ಯಾರೂ ತಿಳಿವಲ್ದು, ಯಾರು ಹೊಳಿವಲ್ದು, ನಾ ಏನಾ ಮಾಡ್ಲಿ ಹೇಳ ತಂದೆ?
1: ತಿಳಿತೈತಿ, ಆದ್ರೆ ಹೇಳಕ್ ಬರ್ದಂಗೆ ನಿನಗೆ ಮಾಯೆ ಮುಸುಕಾಕೈತಿ. ನೀನು ತಾಯಿ, ನಾನು ಮಗ. ನಿನ್ನ ಮಗ ನಿನ್ ಎದೆ ಹಾಲು ಕೇಳ್ತಾನೆ, ಕೊಟ್ಟು ಬಿಡ.
2: ಅಯ್ಯೋ ತಂದೆ, ಯಾಕಪ್ಪ ನನ್ನ ಮನಸ್ಸು ಮತ್ತಷ್ಟು ನೋಯಿಸಿ ನನ್ನ ಜೀವಂತ ಸಾಯಿಸ್ತೀಯೋ?
1: ತಾಯಿ ಎದೆ ಹಾಲ್ನ ಮಗ ಕುಡಿಬಾರ್ದೇನ?
2: ಶಿವನ, ಶಂಭುಲಿಂಗ, ಹಾಲು ಕೊಡುವ ಎದೆಯೇ ಹುಣ್ಣಾಗೈತಿ ತಂದೆ. ಅದಕ್ಕಾಗಿ ಉಪಚಾರ ಮಾಡಿಸ್ಕೊಂಡು ಜೀವ ರೋಸ್ ಹೋಗೈತಿ. ನಾ ಯಾನ್ ಮಾಡ್ಲಿ? ಹಾಲು ಬರೋ ಬದ್ಲು ನನ್ನ ಎದೆಯಾಗ ಕೀವು ನೆತ್ರ ಸೋರ್ತೈತಿ, ಹೊಲಸು ನಾರ್ತೈತಿ ತಂದೆ.
1: ಹಾಗಿದ್ರೆ ಫಲ ಪಕ್ವವಾಗಿದೆ ಅನ್ನಂಗ. ನಿನ್ನ ಮಲೆಯೊಳಗಿನ ಹಣ್ಣನ್ನ ನಾನು ಉಣ್ಣಲೇಬೇಕು.
2: ಯಾನ್ ಮಾತು ಅಂತ ಹೇಳಕತ್ತೀಯು?
1: ತಾಯಿ ಎದೆಯಾಗೆ ಹುಣ್ಣಿದ್ರೆ ಜಗತ್ತು ಎಂದೂ ತಣ್ಣಗಿರೋದಿಲ್ಲ, ಕೊಟ್ಟು ಬಿಡು.
2: ಅಯ್ಯೋ ಬೇಡ ತಂದೆ, ಬೇಡ.
1: ಕೊಡವಾ ಕೊಡವಾ ಕೊಡ. ತಾಯಿಯ ಮಲೆ ಹಾಲಿನಲ್ಲಿ ವಿಷ ಇರಕ್ಕೆ ಸಾಧ್ಯನೇ ಇಲ್ಲ, ಕೊಟ್ಟು ಬಿಡು ಹಾಲು. ಕೊಡ
2: ಬೇಡ ತಂದೆ.
4: ಇವನ ಅಯ್ಯಪ್ಪ, ಅವರೆದಿಗ್ ಬಾ ಹೆಚ್ಚು ಮಲಿ ಕುಡಿಯಕ್ ಹತ್ತಲ್ಲಪ್ಪ ಇವ. ಹುಚ್ಚಿ ಧಾನ ಹೆಂಗೆ ಅವರೇ ಛಾಡ್ಸೋದಿರಿ ಅವನ್ನ. ಏ ಯಾವನು ಯಾವನು ನೀ?
1: ನಾನೇ, ನಾನು ನಿರಾಕಾರ, ಮಾಯೆಯಿಂದ ದೂರಾದವ.
4: ಮಾಯೆ? ಮಾಯೆ ಅಂದ್ರೆ?
1: ನಿಜವಲ್ಲದ ತೋರಿಕೆ.
4: ಏ ಮೈ ಮ್ಯಾಕ್ ಖಬರ್ ಐತೇನೆ ಒಂದಿನಗೆ? ನೀ ಮಾಡಿದ್ದೇನು, ನೀ ಮಾಡಿದ್ದೇನಾರ ಗೌಡ್ರಿಗೆ ಗೊತ್ತಾದ್ರೆ ನಿನ್ನ ಸುಟ್ಟು ಹಾಕ್ತಾರೆ. ಅಲ್ಲ, ಊರಾಗಿನ ಏಸೋ ಮಂದಿ ನಮ್ ಗೌಡ್ಶಾನಿ ಮಾರಿ ಇನ್ನೂ ನೋಡಿಲ್ಲ. ಅಂಥದ್ದು ಈ ಪರದೇಶಿ ಸಾಧುಗೆ ಎದಿ ಹಾಲು ಕುಡಿಸಿದ್ರಲ್ಲಪ್ಪ ಗೌಡ್ತಿ. ಅಲ್ಲಲೇ, ಏ ಪರದೇಶಿ, ಸಾವಿನ ಅಂಜಿಕೆಯಾರ ಐತಿಲ್ಲೋ ನಿನಗೆ?
1: ಅಗಾನೇನೇ, ಮೃತ್ಯಿಗೆ ಯಾರು ಅಂಜೋದಿಲ್ವೋ ಅವ್ರಿಗೆ ಜೀವನ ಮರಣ ಎರಡು ಒಂದೇ.
2: ಅವನ್ನ ಯಾರು ಅಂತ ತಿಳಿದಿದ್ದೀನಿ? ಯಾವ ಅಗಸಿದ್ಧಿ ಉಪಚಾರಕ್ಕೂ ಬಗ್ಗದ ನನ್ನ ಕಾಯಿಲೆನ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡಿದ ಬಹುರೋಗ ವೈದ್ಯ. ಅವ ಮನುಷ್ಯರ ಪೈಕಿ ಅಲ್ಲ, ದೇವರು ಶಿವ. ಜಗದ ನಂಜನೆಲ್ಲ ಉಂಡಾಕ ನಿಂತ ನಂಜುಂಡ, ನಂಜುಂಡೇಶ್ವರ.
4: ಅವರೇ ನೀವೇನೇನ್ರಿ, ಇಲ್ಲಿ ಸರಿಯಲ್ಲ.
2: ನಿಲ್ಲಿ, ಯಾರು ನಿಂತ ಜಾಗದಿಂದ ಕದಲ್ಬೇಡ್ರಿ.
4: ಗೌಡ್ರಿಗೆ ಸುದ್ದಿ ಮುಟ್ಸ ನಡೀರಿ.
1: ಸಂಗವ್ವ, ಈಗ ನಿನಗೆ ಏನ್ ಅನ್ನಿಸ್ತಾ ಐತಿ?
2: ನೀ ಎದಿಗ್ ಬಾಯಿ ಹಚ್ಚಿ ಹೀರಿದಾಗ ಎದೆಯಾಗ ಬೆಳೆದಿರೋ ಗಡ್ಡಿ ಮಾಯಾತು, ಬಾವಿಲ್ಲ, ನೋವಿಲ್ಲ, ಆರಾಮದೀನಿ.
1: ಸರಿ ಸಂಗವ್ವ, ನನ್ನ ಕೆಲಸ ಆತು, ನಾ ಇನ್ ಹೊಂಟ.
2: ಯಪ್ಪ ತಂದಿ, ನನ್ನು ನಿನ್ನ ಸಂಗಾಟವಯ್ಯೋ.
1: ನೀ ನನಕೂಟ ಹೋಗ ಹೋಗ್ತಿ ಪ್ಯಾಲಿ.
5: ನನಗೇನ್ ಮಠನ ಮನೇನ ಊರ ಕೇರಿನ, ನಿಂತಲ್ಲೇ ಮನೆ ಕುಂತಲ್ಲೇ ಮಠ, ನಾ ಬರೀ ಲಂಗೋಟಿ ತುಂಡ ಕಂಬಳಿ ಆರ್ಬಡ.
2: ತಂದೆ, ನಾ ಇದೋ ತನಕ ಗೌಡ್ತಿ ಸಂಗಮ ಆಗಿದ್ನಿ, ನೀ ನನಗ ಪುನರ್ಜನ್ಮ ಕೊಟ್ಟು ಕ್ಯಾಸಿಂದ ನಾ ಆ ವ್ಯಾಮೋಹ ಕಳ್ಕೊಂಡೆ. ಇನ್ನು ನಾ ಸಾಯೋತನ ನಿನ್ನ ಪಾದ ಸೇವ ಮಾಡಿ ಈ ಜನ್ಮ ಸಾರ್ಥಕ ಮಾಡ್ಕೋತೀನಿ, ನಿನ್ನ ಶಿಷ್ಯವೃತ್ತಿ ಮಾಡ್ತೀನಿ. ಅಷ್ಟು ದಯ ಮಾಡೋ ಯಪ್ಪ, ದಯ ಮಾಡೋ.
5: ಅಲ್ಲ, ಮೀನಕೇರಿ ಗ್ರಾಮದ ವಾಲಿ ಮನೆತನ ಅಂದ್ರೆ ಈ ಸುತ್ತ ಹತ್ತ ಹಳ್ಳಿಯಾಗಿ ಪ್ರಸಿದ್ಧ ಮನೆತನ. ಅದ್ರಾಗೂ ನೀ ಆ ಮನೆ ಸೊಸಿ, ನೀ ಈ ಆರೂಢ ಜಂಗಮ್ಮನ ಹಿಂಬಾಲೆ ಬಂದಿ ಅಂದ್ರೆ ಲೋಕ ಏನಂದಾತು, ಮಂದಿ ಏನಂದಾರು?
2: ಲೋಕಕ್ಕ ನೀ ಅಂಜತಿಯನ, ಮಂದಿ ಮಾತಕ್ಕೆ ಹೆದರ್ತಿಯನ? ನನಗೀಗ ಬೇಕಾಗಿರೋದು ಮುಕ್ತಿ, ಜೀವನ್ ಮುಕ್ತಿ, ಸಾರ್ಥಕ ಜೀವನ. ನನಗ ದೀಕ್ಷೆ ಕೊಟ್ಟು ಆಶೀರ್ವಾದ ಮಾಡೋ ತಂದೆ.
5: ದೀಕ್ಷೆ ಅದು ಕಠಿಣ, ದೀಕ್ಷೆ ತಗೊಂಡ ಮೇಲೆ ಹಿಂದೆ ಸರಿಯಂಗಿಲ್ಲ. ಆ ಆತ್ಮ ಬಲ ಐತೇನ್ ನಿನಗೆ?
2: ಪರೀಕ್ಷೆ ಬಾಡ ಕಡ್ಡಿ ಇಲ್ಲ. ಒಂದು ಮಾತು ನೆಪ್ಪಿರ್ಲಿ, ಸೂರ್ಯನ ತೇಜಸ್ಸು ಕಳೆಗುಂದಿದ್ರು, ಚಂದ್ರನ ತಂಪಾರಿ ಬಿಸಿ ಏರಿದ್ರು, ನಾ ನಿಂತು ಮೆಟ್ಟಿದ್ದ ಸರಿಯವಳಲ್ಲ. ನಂದು ಸುಸ್ಥಿರ ಮನ, ಸಮಾಧಿ ನಿಷ್ಠೆ,
5: ಭಾವಹೀನ ಜಗತ್ತಿನ ನಿಷ್ಠುರ ನಾನು.
2: ಯುಕ್ತ ಅಯುಕ್ತ, ನೀತಿ ಅನೀತಿ ಒಂದೂ ನನಗ ತಿಳಿಯಂಗಿಲ್ಲ. ನಿನ್ನ ಜ್ವಾಲೆಯಿಂದ ಸುಟ್ಟು ನನ್ನ ವೈರಾಗ್ಯ ಮೂರ್ತಿ ಮಾಡು, ಅಷ್ಟೇ ನಾ ಹೇಳಾಕೆ.
5: ಹಂಗಾರ ಇದೇ ದಿನ ಕಡೆ ತೀರ್ಮಾನ ಏನು?
2: ಹೌದು.
5: ಹಂಗ ಈಗ ನಾನು ಬಂದೆ.
2: ಎಲ್ಲಿ ಹೋಗ ಕತ್ತಿ ಬಿರ್ಬಿರ್ನೆ? ಅಲ್ಲಿ ಬರೀ ನಾಗರಪಡಿ ಬೆಳ್ದೈತಿ, ಮುಳ್ಳು ಮುಳ್ಳು ಚುಚ್ಚಾವು.
5: ನಾಗರಪಡಿ ಅದೇ ಬೇಕು ನನಗ.
2: ಮುಟ್ಟಿಗಿಟ್ಟಿ ಅದನ್ನ, ಆದ್ರ ಮುಳ್ಳು ಚೂಜಿ ಚೂಜಿ ಇದ್ದಂಗ, ಎಂಥ ಗಟ್ಟುಳವಾದ್ರೂ ತಾಕಿಂದ ಚೀರಾಡಕ್ಕೆ ಬೇಕು. ಬಾ ಈ ಕಡೆ.
5: ನಿನ್ನ ಆತ್ಮಬಲ ಪರೀಕ್ಷೆ ಮಾಡು ಅಂತ ಹೇಳಿದೆಲ್ಲ, ಅದನ್ನೇ ಮಾಡ್ತೀನಿ. ಈಗ ಸುಮ್ನೆ ಕೊಂಡ್ರ ನನಗೆ ಹೇಳಕ್ ಬಂದಾಳ.
2: ಏನಾಗೈತು ತಂದೆ? ಅಗ ನಾಗರಪಡಿ ಕಡಿಯ ಕತ್ತಿಯನ. ಯಪ್ಪ ಶಿವನೇ, ತಂದ ರಾಶಿ ಹಾಕದ್ನಲ್ಲಪ್ಪ.
5: ಗಪ್ಕೊಂಡ್ರ ಅಂದೆ ಅಗವಾ, ಈಗ ಹೆಂಗಾತು ರಾಶಿ?
2: ಮುಳ್ಳಿನ ಗದ್ದಿಗೆ ಆದಂಗಾತು, ಪಸಂದಾಗೈತಿ.
5: ಹಂಗ ಮಲ್ಗೋ ಅದ್ರ ಮ್ಯಾಗ.
2: ಅಯ್ಯೋ, ಏಸೊಂದ್ ರಾಶಿ ಹಾಕಿ ಹೆಂಗ್ ಹತ್ಲಿ? ಪಾವಟಿಗೆ ಇಲ್ಲ, ಏರಕ್ ಬರ್ದಾಗ ಆಗೈತಿ.
5: ಹಂಗ ನಾನೇ ನಿನ್ನ ಎತ್ತಿ ಅದ್ರ ಮೇಲೆ ಬಿಸಾಕ್ತೀನಿ, ನಾಗರಪಡಿ ಮೇಲೆ ಮಲಗೋ.
2: ಅಯ್ಯ ಶಂಭುಲಿಂಗ,
5: ಕಚ ಕಚ ಕುಣಿ ಅದ್ರ ಮ್ಯಾಗ ಕುಣಿ. ವಾ ವಾ ಸಂಗವ, ದುಷ್ಟ ಶಕ್ತಿನ ಸಂಹಾರ ಮಾಡಕ್ ನಿಂತ ಚಂಡಿ ಚಾಮುಂಡಿ ರುದ್ರ ಕಾಳಿ ಕೇಕೆ ಹಾಕಿ ಕುಣದಂಗ ಆತು. ಸಂಗವ, ನಾಗರ ಪಡಿ ಮುಳ್ಳು ಚುಚ್ಚಿ ನೋವಾಗ್ಲಿಲ್ವಾ ನಿನ್ನ ದೇಹಕ್ಕ?
2: ನೋವಾ ನನಗ? ಯಪ್ಪ, ಕುತ್ನಿ ಗಾದಿ ಮ್ಯಾಲ ನಿಂತಂಗಾತು, ನೀ ಕುಣಿ ಅಂತೆ ಕುಣದೆ. ಇನ್ನಾದ್ರೂ ದೀಕ್ಷೆ
5: ತಲಿ ಬೋಳ್ಸಾಕ ಬೇಕು ನೀನು.
2: ಒಪ್ಪಿದ್ನಿ ತಂದೆ.
5: ನಿನಗ ಈ ಹೊತ್ತಿನಿಂದ ಪುನರ್ಜನ್ಮ, ನೀನ್ ಸಂಗವಲ್ಲ ಬಸಮ್ಮ. ಬಸ್ಸಿ ಬಸ್ಸಿ ಬಸ್ಸಿ.
6: ನಿಂಗ
7: ಧಣರೇ,
6: ನೀ ಹೇಳೋ ಸುದ್ದಿ ಖರೆ ಖರೆನಾ?
7: ಖರೆ ರೀ ಧಣಿ ಖರೆ. ಅವ್ವ ಅವರು ಶಂಭುಲಿಂಗ ಸ್ವಾಮಿಗಳ ಸಂಗಟ ಹಾದ್ರಿ.
6: ಕೇಳಿರಾ ಕೇಳಿರಾ ನಂಟ್ರ, ಇದಕ್ಕ ನಿಮ್ಮನ್ನ ಕರ್ಸೀನಿ. ಆಮೇಲೆ ಏನಾದ್ರೂ ತಾಳಿ ಹೆಚ್ಚು ಕಮ್ಮಿ ಆತು ಅಂದ್ರೆ ನಾ ಕೇಳೋ ಮಗ ಅಲ್ಲ, ನಾ ಸಿಟ್ಟಿಗೆ ಬರೋ ಮನುಷ್ಯ ಅಲ್ಲ. ನಿಮಗ್ ಖೂನ್ ಐತಿ, ಆದ್ರೆ ಇದು ಎರಡು ಮಂಟಂದ ಇದ್ದತ್ತಿ ಮಸಿ ಮಸಿ ಬಳಿಯೋ ಕೆಲಸ. ದುನಿಯಾದಾಗ ಆಕಿ ಎಲ್ಲೇ ಇಲ್ಲಿ, ಆಕಿನ ಕಡಲ್ ಕ್ಯಾಸಿದ್ ಹೆಡಗಿ ತುಂಬಿಸ್ತೀನಿ. ನಂಬರ್ ಏನ್ ನನ್ನ ಮಾತನ್ನ?
8: ಜನ ಸಮಾಧಾನದಲ್ಲಿ ಇರ್ತಾ ಬರ್ರಿ ನೀವು. ಇದು ಹಕ್ಕಿಕತರ ಏನು? ಯಾನ್ ನಡೆದದ? ಆಕೆಲ್ಲಿದ್ರು ನಾ ಪತ ತೆಗಿತ.
6: ನಮ್ಮದ್ದ ಮುತ್ಯಾರ ಕಾಲದಿಂದ ಯಾವ ಮಗನ ಕಡೆಯಿಂದನೂ ಆ ಕಡೆ ಸರದ್ನಿಲ್ಲ ಅನ್ಸ್ಕೊಂಡಿಲ್ಲ, ಬಳ್ಳ ಮಾಡಿ ತೋರಿಸ್ಕೊಂಡಿಲ್ಲ. ಈ ಹುಚ್ಚುಮುಂಡಿ ಮಾಡಿದ ಕೆಲಸಕ್ಕ ಮಸಡಿ ಮಸಡಿ ಹತ್ತಲಾರ್ದಂಗ ಆತು.
8: ಮರ್ಯಾದೆ ನಿಮ್ದು ಬಿ ಹೋದ್ರು ಅಷ್ಟ, ನಮ್ದು ಹೋದ್ರು ಬಿ ಅಷ್ಟ ಅದ. ಆಕಿ ನಮ್ ತಂಗಿ ಅಂತ ಹೇಳಕ ನಾಚಿಕ್ ಬರ್ಲಾಕ ಹತ್ತದ. ರೇಕುಳಿಗೆ ಭರ್ಜಿ ಮನೆತನದ ಚನ್ನಪ್ಪ ಹಚ್ಚಿವರ ತಂಗಿ ಒಬ್ಬ ಸಾಧುರ ಸಂಕಟ ಹೊಡೆದು ಹಾದ್ಲು ಅಂದ್ರ ನಮ್ ಇಜ್ಜತ್ ಉಳ್ದದ ಅಂತೀರಿ? ಆಕಿಗೆ ಅಣ್ಣ ಆದ ತಪ್ಪಿಗೆ ನಮ್ ಮಣ್ಣು ತಿನ್ಬೇಕಾಗದ ಕುತ್ಕೊಂಡು.
6: ಯಾಡ್ ಮಕ್ಕಳ ತಾಯಿ ಅನ್ಸ್ಕೊಂಡು ಸುತ್ತ ಹತ್ತ ಹಳ್ಳಿ ಜನರ ಬಾಯ ಗೌಡಶಾನಿ ಅನ್ಸ್ಕೊಂಡು ಮತ್ತ ಈಕಿಗೆ ಯಾವ ಕಡೆಯಿಂದರೆ ಬಂದಿರಬೇಕು ಈ ಕೆಟ್ಟ ಬುದ್ಧಿ? ತಿನ್ನುಡಕ್ ಕಡಿಮಿಲ್ಲ, ದಾಗಿನಕ್ ಕಡಿಮಿಲ್ಲ, ದೌಲತ್ಗೆ ಕಡಿಮಿಲ್ಲ. ದಿನ ಬೆಳಗಾದ್ರ ಹತ್ತಾಳ ಹತ್ತಾಳ ದುಡಿತಾವ ನನ್ನ ಮನ್ಯಾಗ.
8: ಒಬ್ಬಾಕೆ ತಂಗಿ ಅಂತ ಮುದ್ದಿಲ ಬಾಯ ತುತ್ತ ತೆಗೆದು ಕ್ಯಾಸಿಂದ ತಿನಿಸಿ ಜೋಪಾನ ಮಾಡಿದ್ದಕ್ಕ ಸಂಜೆ ಕಲಿಸಿದ್ಲು ಬುದ್ಧಿ. ನಾ ಕರೆ ಹೇಳ್ತೀನಿ ನೆಂಟ್ರ, ಆಕೆ ಹೆಣ ನಾ ಕಣ್ಣಿಲ್ ನೋಡೋ ಬಟ ಬಾಯಗನ್ನ ನೀರ್ ಸುದ್ದ ಹಾಕಂಗಿಲ್ಲ.
6: ಇಂದ ಭೂಮಿ ಮ್ಯಾಲ ಆಕೆನೇ ಇರಬೇಕು ಒಂದು, ಇಲ್ಲ ನಾನು ಇರ್ಬೇಕು ಒಂದು, ಯಾಕ್ರಾಗ ಬಂದು ಆಗಾಕಬೇಕು ಇವತ್ತ
8: ನೆಂಟ್ರ. ಹತ್ತು ಮಂದಿ ಆಕೆನ ತಪಾಸ್ ಮಾಡಕ್ ಕಳಿಸಿ ನಾ ಈ ಕಡೆ ಬಂದಿನಿ, ಪತ್ತೆ ಹತ್ತುದಟೇ ತಡ.
6: ಥೂ, ಹೋಗಾಕಿ ಉಣ್ಣಾ ಕಿಡ್ತಿದ್ದ ಕೈಯಿಂದಲೇ ನನಗೊಂದಿಟ್ಟು ಮಕ್ಕಳಿಗೊಂದಿಟ್ಟು ವಿಷ ಕೊಡಬೇಕಿತ್ತು. ಎಲ್ಲರೂ ಮಶಾನ ಕಳಿಸಿ ಹೋಗ್ಬೇಕಾಗಿತ್ತು ಆರಾಮಿಲೆ. ತಪ್ಪು ಮಾಡಿದ್ಲು, ತಪ್ಪು ಮಾಡಿದ್ಲಿ.
8: ಬೈಲ ಸಾವು ಎಲ್ಲಾನ ಆ ಮಗನ ಪತ್ತ ತೆಗಿತ.
6: ಅವನ ಕಡೆಗೆ ಯಾರ್ ತಪ್ಪದರಿ? ಗಂಡ್ಸನವ ಈಕಿನ ಬೆನ್ನ ಹತ್ತಿ ಕ್ಯಾಸಿ ನಾನು ನಿನ್ ಸಂಗಾಟ ಬರ್ತೀನಿ ಅಂತ ಪೀಡಿಸಿದ್ರೆ ಬೇಚಾರ ಅವ ಏನ್ ಮಾಡ್ಬೇಕು? ಪದ್ಮಾಸ ವೈದಂದ
8: ಗಂಡ ಹೆಂಡ್ರ ನಡಬರ್ಕ ಯಾನರ ತೋಡೆ ತೆಪ್ಪು ನೆಪ್ಪು ಆಗಿರ್ತಾವ. ಹಂಗೇನಾರ ಆಗಿತ್ತಪ್ಪ ಅಂದ್ರ ಸಮಜಾಯಿಸಿ ಹೇಳಾದಿತ್ತು. ಕದ್ಕಂಗ ಕಿದಕಿಂಗ ತಾನೇ ಸಣ್ಣ ಪೋರ್ ಹಾಳ
6: ಬಂದ ಪಾಪ ಬರ್ವಲ್ಲಕ್ಕ. ಇಬ್ರು ತಲಾಶ್ ಮಾಡಿಸ್ಕ್ಯಾಸಿಂದ ಇಬ್ಬರಿಗೆ ಗುಂಡು ಹಾಕ್ತೀನಿ.
8: ಮೀನ್ ಕೇರಿ ರೇಕುಳಿಗೆ ಎಟ್ಲೂರ್ ಗೌಡಿಗೆ ಮನೆತನದ ಹಿಜ್ಜತಿಗೆ ಸವಾಲ ಕೂತದ ಈ ಪ್ರಶ್ನ. ದುನಿಯಾ ಆಗಲ್ದಾಕ ಇವತ್ತು ಇವತ್ತು ಇವತ್ತಾಗಿನ ಮುಗಿಸಿ ಮಣ್ಣಾಗಿಟ್ಟ ಮನೆಗೆ ಬರೋದು ನಡೀರಿ ನಟ್ರ.
6: ನಾಗ
8: ದಣಿ
6: ತತಾರಲ ಬಂದೂಕ ಲಾಕ್ ಲೇಕಾಗಿ ಹೋಗ್ಲಿ ಇವತ್ತ.
7: ದಣರೇ ದಣರೇ ಗೌಡಿ ಶಾರ ಬಾತಿ ಬಂದೈತ್ರಿ, ಪತ್ಯ ಹತ್ಯಾರೆ ಶಂಭುಲಿಂಗ ಸ್ವಾಮಿಗಳು ಕೊಟ್ಟಾರಂತ್ರಿ.
6: ನಡೀರಿ ನಂಟ್ರ.
7: ನೀವ್ಯಾಧಣಿ ಹತ್ತಗಳ ಕರ್ಕೊಂಡು ನಾನೇ ಹೊಕ್ಕಿ ಇವತ್ ನೀವ್ ಆರಾಮಲೆ ಕುಂದ್ರಿ ಮನೆಗೆ.
6: ಸಮಾಧಾನ ಇಲ್ಲ ಬಂದ್ರ ಆತು, ಇಲ್ಲಂದ್ರೆ ಕರ್ ಕ್ಯಾಶ್ ಅಡಗಿ ತುಂಬಿತ.
9: ಏರೇ ಹುಚ್ಚೊಳ ಮಕ್ಳ, ನಾವು ಬಂದಿರೋ ಸೂಚನಾ ಯಾರಿಗೂ ಭೀ ತಿಳಿಯಾಕ ಕೂಡುದು. ಹುಷಾರ್ಲಿ, ಆ ಭಜನೆ ಮಾಡಕತ್ತಿರಲ್ಲ ಅವ್ರ ಸಂಘಟನೆ ಕುಂತು ಆ ಸ್ವಾಮಿಲ್ಲದನೆ ಪತ್ತೆ ಹಚ್ಚಬೇಕು.
1: ತನು ಮನಗಳ ನಿನಗವನಿತ್ತರೇನು? ನೀ ನಿನ್ನ ಮನವನ್ನು ಕೊಡಲಿಲ್ಲ, ನಿನ್ನಂತಹ ದಾಸನ ಮೇಲೆ ಗುರುವೂ ನಂಬಿಕೆ ಇಡಲಿಲ್ಲ. ಬಸಿ
2: ಆಗ್ತಿ ತಂದೆ.
10: ಅಗ ಅಗ ಸ್ವಾಮಿನ ಆನ ಕೌಡ್ಸನ ಅದಾಳ ಲೇನಿಂಗೋ ಈಗಲೇ ಹೇಳಿಮ್ರಿ ಕಟ್ಟವ ಏನ
9: ಹೇಳಿ. ಅವಸರ ಮಾಡಕ್ ಹೋಗ್ಬೇಡ್ರಿ ಕುರುಸಾಲೆ ನನ್ನ ಮಕ್ಕಳ, ಎಲ್ಲ ಮಕ್ಕಂತಾರಲ್ಲ ಆಗ ನಮ್ ಕೆಲಸ.
10: ಇವನು ಈಗಲೇ ಸ್ವಾಮಿನ ಕಂಡೀನಿ, ಆಗ್ಲಿಲ್ಲ ಮಾಯಾ ಇವನು. ಏ ನಿಂಗ ಎಲ್ಲದನೋ ಸ್ವಾಮಿ.
1: ವಸ್ತುವು ಎಲ್ಲಿದೆ ನೀ ಹುಡುಕುವಿ ಎಲ್ಲಿ, ಹೀಗಾದ್ರೆ ನೀ ಪಡೆಯುವುದು ಎಂದು ಮಾರ್ಗದರ್ಶಕ ಗುರುವನ್ನು ಸೇರು. ವಸ್ತುವೇ ನಿಲ್ಲುವುದು ಮುಂದೆ ಬಂದು. ಬಸಿ ಎಲ್ಲರೂ ಬಂದಾರ?
10: ಏ ಬಸ್ಸಿ ಬಸ್ಸಿ ಅಂತಾರಲ್ಲ ಅಕಿನ ಗೌಡ್ಸಿನಿ ಅಲ್ಲ.
9: ಲೇ ಸುಮ್ನೆ ಕುಂದ್ರಲೇ ಮಗನೇ.
1: ಬಸಿ ಕಳ್ಳ ಬಂದಾನೆ ನಿನ್ನ ಕಟ್ಟಿ ಒಯ್ತಾನ.
2: ನೀ ಇರುವಾಗ ನನಗ್ಯಾಕೆ ಚಿಂತಿ?
1: ನಿನ್ನ ಚಿನ್ನದ ಸರಪಳಿಯಾಗ ಬಿಗದು ಬಂಗಾರದ ಪಂಜರದಾಗ ಬಂಧಿಸ್ತಾನಂತ.
2: ಅರ್ಥ ಆಗವಲ್ದು ತಂದೆ.
1: ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋ ಮಾಯಾ ಪಾಶದಾಗ ಬಿಗಿತಾರಂತ ಕಳ್ಳ ಸೊಳೆ ಮಕ್ಕಳು. ಹೊಕ್ಕೇನ
2: ಸಂಗೆ ಇದ್ದಿದ್ರೆ ಹೊಕ್ಕಿದ್ಲು. ನಾ ಬಸ್ಸಿ ಏನಿದ್ರು ಏನಾದ್ರೂ ಅದು ನಿಂದ
1: ಹಂಗ. ಲೇ ಪುರುಷಾರಿಗಳ್ರ ಅಲ್ಲಿ ಕಟ್ಟಿ ರಾಶಿ ಐತಿ, ಶಿಮಣಿ ಎಣ್ಣೆ ಒಗ್ಗೆ ಕೊಡ್ರಲ್ಲ ಅದಕ್ಕೆ ಬೆಂಕಿ. ಬಸಿ ಉಂಡ್ರತಿಯ ಬೆಂಕಿ ಮೇಲ.
2: ನೀ ಹೇಳದಂಗ್ ಕೇಳೋದ ನನ್ ಕೆಲ್ಸ ಅಲ್ಲೇನು?
1: ಲೇ ಹೊಟ್ಟಿದೇನ್ರಲೇ ಬೆಂಕಿ.
10: ಹೂನ್ರಿ ಉರಿ ಹಾಕತೈತಿ.
1: ಬಸಿ ನೀ ಈಗ ಉರಿಯುವ ಶಿವ ಜ್ವಾಲಿಯಾಗೆ ಕುಂದ್ರಕಾಬೇಕು. ಸೋಳೆ ಮಕ್ಳು ಯಾವನ ಬಂದು ಒಯ್ತಾನ ಒಯ್ಲಿ.
2: ಶಂಭುಲಿಂಗ ಶಂಭುಲಿಂಗ ನಿನ್ನ ದಯ ಕುಂತೇನೋ ಯಪ್ಪ ಬೆಂಕಿಯಾಗ ತಣ್ಣ ಕುಂತೇನು ಆರಾಮದೀನಿ.
7: ಲೇ ಗೌಡಿಶಾನಿನ ಬೆಂಕಿಯಾಗ ಕೊಟ್ಟೋ ಸ್ವಾಮಿ ಹಿಡಲಿ ಅವನ್ನ ಇಲ್ಲ ಅವನವ ಅಲ್ಲಿ ಇಲ್ಲಿ ಇಲ್ಲಿ
10: ಯಪ್ಪ ಯಪ್ಪ ಯಪ್ಪ. ತಂದೆ
7: ನಿನ್ನ ಮಹಿಮಾ ತಿಳಿದೆ ನಿನ್ನ ಹಿಡಿಯಕ್ ಬಂದದ್ದು ನಮ್ದು ಅಪರಾಧ ತಪ್ಪ ಶಂಭುಲಿಂಗ, ನಮ್ಮ ಅಪರಾಧ ಕ್ಷಮಾ ಮಾಡಿಬಿಡಪ್ಪ ತಂದೆ.
1: ಬಸಿ
2: ಅಪ್ಪಣೆ ಕೊಡು ತಂದೆ.
1: ನಾವಿ ಎಲ್ಲದೀವಿ
2: ರೇಕುಳಗಿ ಗ್ರಾಮದಾಗ.
1: ಬಾಯಿಲಿ ತಗೋ, ಇದು ಜೋಳಿಗೆ, ಇದು ಸಾಮಾನ್ಯವಾದ ಜೋಳಿಗೆ ಅಲ್ಲ. ಹಿಂದೆ ಬ್ರಹ್ಮ ಅಹಂಕಾರದಲ್ಲಿ ಮೆರೆಯುತ್ತಿದ್ದಾಗ ಪರಮೇಶ್ವರ ಅವನ ರುಂಡವನ್ನು ಕತ್ತರಿಸಿದ. ಆಗ ಬ್ರಹ್ಮ ಕಪಾಲ ಆ ಶಿವನ ಕೈಯನ್ನು ಕಚ್ಚಿ ಹಿಡಿಯಿತು. ಆ ಪಾಪ ವಿಮೋಚನೆಗಾಗಿ ಬ್ರಹ್ಮ ಹತ್ಯಾ ಶಾಪದಿಂದ ಬಿಡುಗಡೆ ಹೊಂದಲು ಶಿವ ಭಿಕ್ಷೆ ಬೇಡಬೇಕಾಯಿತು.
5: ಯಾರು ಎಷ್ಟು ಭಿಕ್ಷೆ ನೀಡಿದರೂ ತ್ರಿಷೆಯೇ ಅವನಿಗೆ ಹಿಂಗಲಿಲ್ಲ. ಆಗ ಲೋಕಮಾತೆ ಪಾರ್ವತಿ ತನ್ನ ಪತಿಗಾದ ಪರಿತಾಪ ನೋಡಲಾರದೆ ಅನ್ನಪೂರ್ಣೆಯ ಅವತಾರ ತಾಳಿ ತನ್ನ ಸರ್ವಸ್ವವನ್ನೂ ಶಿವನ ಜೋಳಿಗೆಗೆ ನೀಡಿ ಶಿವನನ್ನು ಪಾಪದಿಂದ ಮುಕ್ತಗೊಳಿಸಿದಳು. ಅಂದಿನಿಂದ ಇದು ಜೋಳಿಗೆಯಾಗಿ ಇಂದಿಗೂ ಉಳಿದಿದೆ. ಅದರ ಸಂಕೇತವಾಗಿ ಈ ಜೋಳಿಗೆಯಾಗೆ ನಾಲ್ಕು ವೇದ, ನಾಲ್ಕು ಯುಗ, ನಾಲ್ಕು ಕಾಲ, ನಾಲ್ಕು ದಿಕ್ಕು ಎಲ್ಲ ಸಂಕೀರ್ಣವಾಗೈತಿ. ಈ ಜೋಳಿಗೆ ಲೋಕ ಕಲ್ಯಾಣಕ್ಕೆ ಮಾತ್ರ ಉಪಯೋಗವಾಗಬೇಕು. ಸ್ವಾರ್ಥಕ್ಕೆ ತುತ್ತು ಕೂಳೆತ್ತುವ ಬಡ ಜೋಳಿಗೆಯಾಗಬಾರದು.
2: ಅಂತಿಮೆಯಾಗಿದ್ದನ್ನ ಭಿಕ್ಷೆ ಬೇಡಕ ಹೆಂಗ್ ಉಪಯೋಗಿಸ್ಲಿ ತಂದೆ?
5: ನಿನಗೆ ಬಂದಿರೋ ಸಂಶಯ ಸಹಜ. ಆದರೂ ತುಟಿ ಕೊಟ್ಟ ಶಿವ ತುತ್ತು ಕೊಟ್ಟೇ ಕೊಡ್ತಾನಂತ ಮನೆಯಾಗೆ ಕುಂತ್ರೆ ಹೊಟ್ಟೆ ತುಂಬ್ತವ ನೋಡು. ಆ ಮನಿ ಖೂನ್ ಹತ್ತುತ್ತದೇನ್ ನಿನಗೆ?
2: ಅದು ಅದು ಅದು ನಾ ಹುಟ್ಟಿ ಬೆಳೆದ ಮನೆ, ನಮ್ಮ ತವರು ಮನೆ.
5: ಅದೇ ಮನೆ ಬಾಗಲಾಗ ನಿಂತು ಭಿಕ್ಷೆ ಬೇಡಿ ಪ್ರಸಾದ ತಂದು ಅದನ್ನು ಶಿವಪ್ರಸಾದ ಮಾಡಿ ತಿನ್ನಬೇಕು.
2: ನಿನ್ನಾಜ್ಞೆ ನಿನ್ನಾಜ್ಞೆ ಗುರುಕಾಂತಿ ಭಿಕ್ಷಾ. ಏಸೊಂದು ವರ್ಷಾತು ನಾ ಹುಟ್ಟಿದ ಮನೆಗೆ ಬಂದು, ಆಹಾ ಸುಂದರವಾದ ಮನೆ, ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂಪತ್ ಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಇಷ್ಟಪಟ್ಟು ನಿತ್ಯ ಪೂಜೆಗೊಳ್ಳುವ ಮನೆ, ಹತ್ತಾರು ಜನರಿಗೆ ಕೈ ಎತ್ತಿ ದಾನ ಮಾಡುವ ಮನೆ, ಈ ಮಹಾಮನೆ ನನ್ನ ತವರು ಮನೆ, ನನ್ನ ತವರು ಮನೆ. ಹೊತ್ತು ಹೆತ್ತು ತುತ್ತಿಟ್ಟು ಎತ್ತಿ ಮುದ್ದಾಡಿದ ಮನೆ, ಬಣ್ಣದ ತೊಟ್ಟಿಲಿಗೆ ಚಿನ್ನದ ಹಗ್ಗ ಕಟ್ಟಿ ನನ್ನ ತೂಗಿ ಹಾಡಿ ಹೆಸರಿಟ್ಟ ಮನೆ, ಅಂಗಳದಿ ಆಡಿ ಬಂದಾಗ ಅಂಗಾಲ ತೊಳೆದು ದಣಿದೆಯಾ ಮಗಳೆಂದು ಮುದ್ದಿಟ್ಟು ಸಂತೈಸಿದ ಮನೆ, ನಿತ್ಯ ರತ್ನ ಖಚಿತ ದಿವ್ಯಾಭರಣ ಧರಿಸಿದ ಮನೆ, ಇದು ನನ್ನ ತವರು ಮನೆ, ನನ್ನ ತವರು ಮನೆ. ಎಳೆ ವಯದ ಹಳೇ ನೆನಪುಗಳು, ಅಂದು ಸಣ್ಣವಳಿದ್ದಾಗ ಮುಕ್ಕರಿಸಿ ಬಿದ್ದು ಕಾಲಿಗೆ ಪುಟ್ಟ ಗಾಯ ಮಾಡಿಕೊಂಡಿದ್ದೆ, ಆಗ ಅದನ್ನೇ ದೊಡ್ಡದಾಗಿ ಮಾಡಿ ನೀನು ಹಗಲು ರಾತ್ರಿ ನಿದ್ದೆ ಕೆಟ್ಟು ಔಷಧೋಪಚಾರ ಮಾಡಿ ಬಾಳ ಸಂಗೀ ಎಂದು ರಮಿಸಿದ ಮನೆ, ಈ ಮನೆ. ಅವ್ವ ಶಿವನ ಪಾದ ಸೇರಿದ ದಿನ ನಾನು ಅಮ್ಮ ಅಮ್ಮ ಅಂತ ಬೋರಾಡಿ ಅಳುತ್ತಿದ್ದಾಗ ನನ್ನನ್ನು ಎತ್ತಿ ನೀ ನಂದ ಮಾತು, ಸಂಗೀ ಮಗಳೇ ಇನ್ನು ನಿನ್ನ ಪಾಲಿಗೆ ಅವ್ವ ಅಪ್ಪ ನಾನವ್ವ ನಾನೇ ನಾನೇ ಎಂದು ಸಲಹಿದೆ. ನನಗೆ ಹರಿಯ ಬಂದಾಗ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಸಂಗೀ ತವರು ಮನೆ ಕೀರ್ತಿ ಬೆಳಗುತ್ತಾಯೇ ಬೆಳಗುತ್ತಾಯೇ ಎಂದೆ. ಆದರೆ ನಾನಿಂದು ಶರಣೆಯಾಗಿ ನನ್ನ ತವರು ಮನೆ ಮುಂದೆನೇ ನಿಂತು ಭಿಕ್ಷಾ ಭಿಕ್ಷಾ ಅಂತ ಕೇಳಬೇಕಾಯ್ತು. ನನಗೇನಾಯ್ತು? ನಾ ಏನ ಬಡಬಡಿಸ್ತೀನಿ? ಮಾಯೆ ಮಾಯೆ, ಈ ಮಾಯೆಯ ಪರದೆ ಹರಿಯಲೇಬೇಕು, ಇಲ್ಲ ಅಂದ್ರೆ ಈ ಸಾಧನೆ ಸಿದ್ಧಿಯಾಗಕ್ ಸಾಧ್ಯನೇ ಇಲ್ಲ. ಸ್ಥಿರವಾಗು ಮನಸ್ಸೇ ಸ್ಥಿರವಾಗು, ಅಸ್ಥಿರಗೊಳ್ಳದಿರು ಅಸ್ಥಿರಗೊಳ್ಳದಿರು. ಗುರುಕಾಂತಿ ಭಿಕ್ಷಾ ಗುರುಕಾಂತಿ ಭಿಕ್ಷಾ.
11: ಬಂದೇ.
2: ಯಾರು ನೀನು? ಸಂಗವ್ವ ಬಾರವ ಬಳಿಕ ಬಾರವ್ವ. ಬಾಗಲ್ದಾಗ ನಿಂತ್ಕೊಂಡು ನೀನು ಭಿಕ್ಷೆ ಕೇಳೋದ? ಬಾ ತಾಯಿ ಬಾರವ್ವ ಒಳಗ.
12: ಇಷ್ಟು ದಿನ ನಾ ಒಳಕ ಇದ್ದೆ, ಸದ್ಗುರುನಾಥ ಶಂಭುಲಿಂಗ ನನಗ ಹೊರಗ್ ಕರ್ತಂದ.
2: ಏನವ್ವ ನಿನ್ನ ಮಾತು? ಇದು ನಿಂದ ಮನೆ ಅಲ್ಲೇನವ್ವ? ನೀನು ಹುಟ್ಟಿ ಬೆಳೆದ ನಿನ್ ತವ್ರ ಮನೆಯವ್ವ, ನಿನ್ ತವ್ರ ಮನೆ.
12: ನೀ ಎನ್ನುತ್ತ ನೀನಾದೆನು ನಾನು, ನೀ ಎನ್ನುತ್ತ ನಾ ನಳಿದೆ. ನಿನಗೆ ಅರ್ಪಿಸಿ ನನ್ನಲ್ಲೇ ನಾನಿರೇ ಒಳಗು ಹೊರಗು, ಬರೀ ನೀ ಸುಳಿದೆ ಶಂಭುಲಿಂಗ. ಶಂಭುಲಿಂಗ ನಾನು ನನ್ನದು ಎಲ್ಲವನ್ನು ಶ್ರೀ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅತ್ತಿಗೆಮ್ಮ. ನಾನು ನುಡಿಯೋದು ನಡೆಯೋದು ಎಲ್ಲವೂ ಗುರುವಾಗ್ನಿಯಂತೆ, ಬೇಗ ಪ್ರಸಾದ ನೀಡಿ ಕಳಿಸವ.
11: ಸಂಗವ್ವ, ನೀನು ನಿನ್ನ ಮನೆಗೆ ಬಂದು ಭಿಕ್ಷೆ ಕೇಳ್ಬೇಕಾ? ನೋಡವ್ವ, ನಿನಗ ಬೇಕ ತಗೊಂಡು ಹೋಗು. ನೋಡಿದ ನಾಲ್ಕ ಮಂದಿ ಏನಂದಾರ, ಮೊದ್ಲ ಒಳಗ ಬಾರವ, ಬಾರವ ಒಳಗ. ಅಲ್ಲವ್ವ, ನೋಡವ್ವ, ನಿನ್ನ ಅಣ್ಣ ಸಿಟ್ಟನ್ಯಾಗ ಒಂದ್ ಮಾತಾಡಿರ್ಬೋದು, ಅದು ನಿನ್ ಮ್ಯಾಗಿನೇ ಪ್ರೀತಿಲೆ, ನಿನ್ ಮ್ಯಾಗಿಟ್ರೋ ಅಭಿಮಾನದಿಂದ. ನೀ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಹಠ ಮಾಡಕ್ ಹೋಗ್ಬೇಡ ತಾಯಿ. ಒಳಗ ಬಾರವ್ವ, ಒಳಗ ಬಾರವ್ವ. ನನ್ನವ್ವ
8: ಬರು. ಯಾರನ್ನ ಕರಿತೀಯ? ಸಂಗಿ, ನಡಿ ಮೊದ್ಲಿಂದ. ಮಾಡೋದೆಲ್ಲ ಮಾಡಿ ನನಗ ಊರಾಗ ಮಾರಿ ತೋರಿಸ್ಲಾರ್ದಂಗ ಮಾಡಿದ್ರು ಇನ್ನೂ ನೀನು ಸಮಾಧಾನ ಆಗಿಲ್ಲ. ಮತ್ ಹೊಳ್ಳಿ ಯಾಕೆ ಬಂದಿ? ನಾವ್ ಅದೀವೋ ಸತ್ತಿವೋ ಅಂತ ನೋಡಕ್ ಬಂದಿ?
13: ನನ್ನ ಮುಂದೆ ನಿಲ್ಬೇಡ,
8: ನಿಂದಷ್ಟು ನೀನ್ ನೋಡ್ಕೊಳ್ಳುವಾಕಿ.
12: ನಿಜ, ನೀನು ಮನುಷ್ಯ, ನಾನು ಮನುಷ್ಯಳೆ, ಇಂದಿಲ್ಲ ನಾಳೆ ಹಿಂದೆ ಮುಂದೆ ಸಾಯೋವ್ರೆ. ಅಂದಿಂದ ನಾ ನಂದಷ್ಟ ನೋಡಕ ಬೇಕು. ನಾ ನಿನಗ ಮಾತು ಕೊಟ್ಟೀನಿ, ತವರು ಮನೆ ಕೀರ್ತಿ ಬೆಳಗುತ್ತೀನಿ ಅಂತ. ನಾ ಫರ್ಜಿ ಪಾಟೀಲ್ ಹಚ್ಚಿ ಮನೆತನದಾಗ ಹುಟ್ಟಿ ವಾಲಿ ಮನೆಗೆ ಹೋದಾಕಿ, ಎರಡೂ ಮನೆತನದ ಕೀರ್ತಿ ಅಮರ ಆಗಾಕ ಬೇಕು. ಹೋಗ್ಲಿ, ಭಿಕ್ಷಾ ಅಂತ ಬಂದಾಕಿಗೆ ಭಿಕ್ಷಾ ನೀಡ್ತೀಯೋ ಇಲ್ಲ?
8: ಸಂಗೀ ಸಂಗೀ, ನಿನ್ನಿಂದ ನಮಗ ನಮ್ಮ ಮನೆತನಕ ಮಸಿ ಹಾಕ್ತು. ನಾ ಊರ ಮಾರಿ ಎತ್ತಿ ತಿರಿದಂಗಾತು. ನಮ್ಮ ಮಾನ ಮರ್ಯಾದೆ
12: ಧನ ದೌಲತ್ತು ಇದ್ರೇನೆ ಮಾನ ಮರ್ಯಾದೆ, ಆಸೆ ಇದ್ರೇನೆ ನಿರಾಸೆಗೆ ಬೆಲೆ. ಅದೇ ನನಗಿಲ್ಲ. ನಾ ಆ ಎಲ್ಲಾ ವ್ಯಾಮೋಹ ಬಿಟ್ಟಾಕಿ, ಒಂದಂತೂ ಖರೆ, ಶಂಭುಲಿಂಗ ಸದ್ಗುರುವಿನ ಕೃಪೆ ಹಚ್ಚಿ ಮನೆತನ ಕಾಯ್ತು ಗುರುಕಾಂತಿ ಭಿಕ್ಷಾ.
8: ಬಾರು ಬಾರು, ನನ್ನ ಸಹನೆ ನನ್ನ ತಾಳ್ಮೆಗೂ ಒಂದು ಮಿತಿ ಐತಿ. ನನ್ನ ಮನೆ ಮುಂದ ನನ್ನ ಬೆನ್ನಲ್ಲಿ ಬಿದ್ದಾಕಿ ಭಿಕ್ಷಾಂತ ಕೂಗಕತ್ತಾಳ ಅಂದಿಂದ ನಾ ಊರಾಗ ಸೈ ಅನಿಸ್ಕೊಂಡವ. ಬೇಡ ಬೇಡ, ಏನಾದ್ರೂ ನಾ ಐಕಿನ ಕಡ್ದು ಹೆಡೆಗೆ ತುಂಬತೀನಿ. ತಾ ತಾ ನನ್ ಕೊಡ್ರಿ.
11: ಬ್ಯಾಡ್ರಿ, ನನ್ ಮಾಸ ಕೇಳ್ರಿ, ಸಿಟ್ಟಿನ ಕೈಯಾಗ ಬುದ್ಧಿನ ಕೊಡ್ಬೇಡ್ರಿ
12: ಎಂದು ನನಗ ಗುರು ಶಂಭುಲಿಂಗನ ದರ್ಶನವಾಯಿತು. ಅಂದೇ ಈ ಭವಬಂಧನ ಅನ್ನೋ ಸರಪಣಿ ಕಳಚಿತು, ಪೂರ್ವಾಶ್ರಮದ ತೆರೆ ಸಡಲಿತು, ಪುನರ್ಜನ್ಮ ದೊರೆಯಿತು. ಅಂದು ನಾನು ಸಂಗಿ ಸಂಗಮ್ಮ, ಇಂದು ನಾನು ಬಸ್ಸಿ ಬಸ್ಸಮ್ಮ. ಆಸೆ ದೂರಾಗಿ ಮೋಹ ಅಳಿಯಿತು. ನಾನು ಹೋದೆನೋ ಅಥವಾ ಅವನೇ ಕರೆದನು, ಎಲ್ಲವೂ ದೈವ ಪ್ರೇರಣೆ, ದೈವ ಚಿತ್ತ. ಅದೆಲ್ಲ ಇರಲಿ, ನಾನಾಗಲೇ ಅಂದೆ ಗುರುಕಾಂತಿ ಭಿಕ್ಷಾ ಅಂತ. ಇನ್ನುಳಿದಿರುವುದು ಒಂದೇ ಬಾರಿ, ನೀಡುವ ಮನಸ್ಸಿದ್ರೆ ನೀಡಿ, ಇಲ್ಲ ಅಂದ್ರೆ ನಾ ಹೊಂಟೆ ಮುಂದಿನ ಮನೆಗೆ. ನಾನೀಗ ವಿರಾಗಿಣಿ, ನಿನ್ನ ಸಂಗವ್ವ ಅಲ್ಲ, ಅದನ್ನ ತಿಳಿಯಿರಿ. ಸ್ವೇಚ್ಛಾಚಾರದಿ ಸಾಗಿದವಳಲ್ಲ, ವೈರಾಗಿಣಿ ಆದಾಕೆ.
8: ಸೋತ್ನಿಲ್ಸು ನಿನ್ನ ವೇದಾಂತನ, ಯಾರನ್ನ ಕೇಳಿ ನೀ ಮನೆ ಬಿಟ್ಟು ಬಾರಿ? ನಿನ್ನ ಗಂಡನ ಕೇಳಿದ್ಯ?
12: ಸಾವು ಯಾರನ್ನಾದ್ರೂ ಕೇಳಿ ಬರುತ್ತೇನೆ.
8: ಹಂಗ್ ಸತ್ತದ್ರ ನನ್ನ ಪಾಲಿಗೆ ಜೀವಂತ ಇದ್ದ ತಂಗಿ ಸತ್ತು ಅಂತ ಕಣ್ಣೀರ್ ಹಾಕಿ ಋಣ ಬಗೆಹರಿತು ಅಂತ ಮೂರು ಹಿಡಿ ಮಣ್ಣ ಹಾಕ್ತಿದ್ದೆ
12: ಎಂದ ನಾ ಮನೆ ಬಿಟ್ಟು ಹೊಂಟೆ. ಅಂದೇ ನಿಮ್ಮ ಪಾಲಿಗೆ ನಾ ಸತ್ತೆ. ಸತ್ತವಳ ಬಗೆಗೆ ನೀವೇಕೆ ಮಾಡುವಿರಿ ಚಿಂತೆ? ಆಗ ಸಂಸಾರದ ಸುಳಿಯಲ್ಲಿ ಸಿಕ್ಕು ಸತ್ತಿದ್ದೆ, ಗುರುನಾಥನ ಕರುಣೆಯಿಂದ ಮತ್ತೆ ಎಚ್ಚತ್ತೆ.
8: ಗುರುನಾಥ ಗುರುನಾಥ ಗುರುನಾಥ, ಆ ನಿನ್ನ ಗುರುನಾಥನಿಗೆ ನೀನೇ ಬೇಕಿತ್ತ? ನನ್ನ ಮನೆಯೇ ಬೇಕಿತ್ತ? ಜಗತ್ತ ಬೇಕಾದಷ್ಟು ಮನೆ ಇತ್ತಲ್ಲ.
12: ಜಗತ್ತಿನಲ್ಲಿ ದಿನ ಸಾವಿರಾರು ಹೂಗಳು ಅರಳುತ್ತವೆ, ಆದರೆ ಕೆಲವು ಮಾತ್ರ ಶಿವನ ಪಾದ ಸೇರುತ್ತದೆ.
11: ಯಾಕ್ರಿ ಯಾಕ್ರಿ ನಿಮ್ ತಂಗಿ ಕೊಟ್ಟು ಸಿಟ್ಕಿರ್ತೀರಿ? ಸಾಕು ಮಾಡ್ರಿಣ್ಣ, ಇನ್ನಾದ್ರೂ ಸುಮ್ಕಿರ್ರಿ. ಸಂಗವ್ವ ಬಾರವ ಒಳಗ, ಬಾರವ ತಾಯಿ.
12: ನಾ ಒಳಗಿನಿಂದಲೇ ಹೊರಬಂದೆ, ಇನ್ನೆಂದು ಒಳಬರಲಾರೆ. ಶೂನ್ಯ ಮಂಡಲದಲ್ಲಿ ಮನೆಯನ್ನು ಮಾಡಿ ಸುಮಧುರ ನಾದವ ಕೇಳಿದೆನು. ರೋಮ ರೋಮಗಳು ದೀಪಗಳಾಗಿ ಬ್ರಹ್ಮವ ಬೆಳಕುತ ನಿಂತಿಯೇನು.
11: ನಿನ್ನೀ ಮಾತು ನಮಗೆ ಹ್ಯಾಂಗ್ ತಿಳಿತಾವ ಯೋವ? ಸಂಗವ್ವ ನಾವು ಅಜ್ಞಾನಿಗಳು, ನೀನು ಸುಜ್ಞಾನಿ ಆಗಿದ್ದಿ. ನೋಡವ್ವ, ಆಗ ಹೋದ ಘಟ್ನಾನ ಮನಸ್ಸಿನ ಮ್ಯಾಲ ತಗೊಂಡು ನಿನ್ನ ಅಣ್ಣ ಏನೇನೋ ಅಂದಾರ, ಆದ್ರ ಅದು ನಿನ್ ಮ್ಯಾಗಿನ ಕೋಪದಿಂದ ಅಲ್ಲ. ಏನಾದ್ರೂ ನೀನ್ ಈ ಮನಿ ತಂಗಿನ, ನೀ ತಾಪದಿಂದ ಏನಾದ್ರೂ ನುಡಿದಿ ಅಂದ್ರ ಈ ಮನಿ ವಂಶನ ಇಲ್ದಂಗ ಆಕೈತೆ ಯವ್ವ, ಇಲ್ದಂಗ ಆಕೈತಿ.
12: ನನ್ನ ಕೋಪ ತಾಪ ಅವು ಆಗಲೇ ಸದ್ಗುರು ಶಂಭುಲಿಂಗನ ಪಾದಕ್ಕೆ ಅರ್ಪಣೆ ಮಾಡಿನಿ ಅತ್ತಿಗೆಮ್ಮ. ಶಾಂತಿ ಸಮತೆಗಳಿದ್ದರೆ ಮನದಲ್ಲಿ ಸಮದೃಷ್ಟಿಯು ತಾನಾಗುವುದು. ಸಕಲ ಜೀವಿಗಳ ಆತ್ಮನಲ್ಲಿ ಪರಮಾತ್ಮನ ಅಂಶವೇ ಕಾಣುವುದು. ನನಗೆ ಗುರುವಿನ ಆಜ್ಞೆಯಾಗಿದೆ, ಮೊದಲ ಭಿಕ್ಷೆ ತವರು ಮನೆಯಿಂದಲೇ ಆಗಬೇಕು ಎಂದು. ಇಚ್ಛೆ ಇದ್ದರೆ ಭಿಕ್ಷೆ ನೀಡಿ ಕಳಿಸಿ.
14: ಕೇಳಾಕತ್ತೀರೇನ್ರಿ, ಕೇಳಾಕತ್ತೀರ ನಿಮ್ ತಂಗಿ ಮಾತು? ಇಂತ ಮಗಳನ್ ಹಡ್ದ್ ನಿಮ್ ಪುಣ್ಯ ರೀ, ನಿಮ್ ಪುಣ್ಯ. ಸಂಗವ್ವ, ನಿಮ್ಗ ತಂಗಿಯ ಹುಟ್ಟಿದ್ದು ನಿಮ್ ಭಾಗ್ಯ. ಆಕಿಗೆ ನೀವಿನ್ನೇನು ಅನ್ಬೇಡ್ರಿ, ಏನು ಅನ್ನಕ್ ಹೋಗ್ಬೇಡ್ರಿ. ಆಕಿಗೆ ಏನಾದ್ರು ಅಂದ್ರ ಕೆಡಕಿಗೆ ದಾರಿ ನಾವ ಮಾಡ್ಕೊಂಡಂಗ ಆಕೇತಿ. ರೀ ಕರೀರಿ ನಿಮ್ ತಂಗಿನ, ಕರೀರಿ ಆ ಮಹಾ ತ್ಯಾಗಿನ. ನೋಡ್ರಿ, ನಿಮ್ಗೊಂದ್ ಕಡೇ ಮಾತೊಂದ್ ಹೇಳ್ತೀನಿ. ನಿಮ್ ಮನಸ್ನಾಗ ಏನ ಇದ್ರು ತಗದ್ ಒಗಿರಿ, ಹಾಕಿರ ಒಳಗ್ ಕರೆದು ಸತ್ಕಾರ ಮಾಡ್ರಿ. ತಂಗಿಯಿಂದ ಒಪ್ಕೊಡ್ರಿ, ರೀ ಒಪ್ಕೊಡ್ರಿ. ನೀವು ಜನ್ಮ ಜನ್ಮಾಂತರನ ಎತ್ತಿ ತರಲಾರ್ದಂತ ಬಾಕಿದ ಹೇರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತೈತ್ರಿ, ವೈರಾಗ್ಯದ ತೇರು.
15: ನಿನ್ನ ಅರ್ಥ ಮಾಡ್ಕೊಳ್ಳಿಲ್ಲವ ನಾನು, ನನ್ನನ್ನ ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ಬಾಳ ದಿನಕ್ಕ ತಂಗಿ ಮನೆಗೆ ಬಂದಾಳ, ಅದು ತನ್ನ ತವರು ಮನೆಗೆ ಶರಣಮ್ಮಾಗಿ ಭಿಕ್ಷೆ ಬೇಡ ಕತ್ತಾಳ ನನ್ನ ತಂಗಿ ತುತ್ತ ಅನ್ನಾನ. ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಆಕೆ ಏನು ಬಿಡ್ಲಿಲ್ಲ, ಏನು ಒಯ್ದಿಲ್ಲ. ಒಬ್ಬಾಕೆ ತಂಗಿ ಅಂತ ಸೇರ್ ಬಂಗಾರದ ದಾಗಿನ ಮಾಡಿಸಿದ್ದೆ, ಬೇಕ್ ಬೇಕಾದ ಅರಿವಿ ತರಿಸಿದ್ದೆ. ಆದ್ರ ಆದ್ರ ಆಕೆ ನಕ್ಕುವಂತ ಇಲ್ಲೇ ಇರುವಲ್ಲಾಕ ಅಂತ ಏನೇನು ಒಯ್ಲಿಲ್ಲ. ಆಗ ನೀ ಅಂದ ಮಾತು ಇನ್ನೂ ನೆಪ್ಪೈತವ, ನೆಪ್ಪೈತು. ನನ್ನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚು ಜೋಪಾನ ಮಾಡಿದೆ. ಈ ಬೆಳ್ಳಿ ಬಂಗಾರ ನನಗ್ಯಾಕ, ನಿನ್ನ ಪ್ರೀತಿ ಹರಕೆ ಅಷ್ಟೇ ಸಾಕು ಅಂದಿದ್ದೆ. ಆದ್ರೆ ಆದ್ರೆ ಇವತ್ತು ಶರಣವಾಗಿ ಭಿಕ್ಷಾ ಬೇಡಕ್ ನಿನ್ನ ಅಣ್ಣನ ಮನೆ ಬಾಗಿಲಿ ಬರೋ ಹಾಗಾಗ್ತೀನವ್ವ. ಮಾಯಾದಿ ಈ ಮನೆಯಾಗ ಹುಟ್ಟಿ, ಗಾಯಾದಿ ಗಂಡನ ಎದೆ ಕುಟ್ಟಿ, ಛಾಯಾದಿ ಈಗ ತವರು ಮನೆ ಮೆಟ್ಟಿ. ಆ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಅದಾವಲ್ಲ, ಅವಳಿಗೇಂತ ಮಾಡಿಸಿದ ಬೆಳ್ಳಿ ಬಂಗಾರದ ದಾಗಿನ, ಅವನ್ನಷ್ಟೂ ತಂದು ಹಾಕಿ ಜೋಳಿಗೆ ಹಾಕು, ಹಾಕಿಬಿಡು. ತಂಗಿ ಋಣ ಬಗೆಹರಿತು ಅಂತ ನಮಸ್ಕಾರ ಮಾಡಿಬಿಡು.
14: ತಗೋ ತಾಯಿ ತಗೋ, ಇದು ನಿನ್ನ ತವರು ಮನೆ ಭಿಕ್ಷೆ ತಾಯಿ, ನಿನ್ನ ತವರು ಮನೆ ಭಿಕ್ಷೆ. ಇಡೀ ತಾಯಿ ಜೋಳಿಗೆ ಅಲ್ಪ ಭಿಕ್ಷೆಯಿಂದ ಸಂತೃಪ್ತಳಾಗಿ ಹರಸಮ್ಮ ನಿನ್ನ ತವರು ಮನೆಗೆ, ಹರಸಮ್ಮ ನಿನ್ನ ತವರು ಮನೆಗೆ.
12: ಬಂಗಾರ ಸಿಂಗಾರ ಇವು ನಿಮಗೆ, ಪ್ರಾಪಂಚಿಕರಿಗೆ ಅಲಂಕಾರ. ನನ್ನ ಗುರುವಿಗೆ ಬೇಕಾದ್ದು ಒಂದು ಹೊತ್ತಿನ ಆಧಾರ. ಬಂಗಾರ ಬೆಳ್ಳಿ ಬೇಡುವಳು ನಾನಲ್ಲ, ಶೃಂಗಾರ ಸೌಭಾಗ್ಯ ನನಗೆ ಬೇಕಿಲ್ಲ. ಸಂತರ ಸಂಘದೊಳು ನಳಿದಾಡಬಲ್ಲೆ, ಗುರುನಾಮ ಸ್ಮರಣೆಯಲ್ಲಿ ನಡೆದಾಡಬಲ್ಲೆ. ಬಲ್ಲವನ ಮಗಳಾಗಿ ಎಲ್ಲವನ್ನೂ ಅಳಿದಾಗಿ ಉಳಿದ ಮಿಕ್ಕುದೆಲ್ಲ ಶ್ರೀ ಗುರು ಶಂಭುಲಿಂಗ ಬಲ್ಲ. ನನಗೆ ಬೇಕಾದ್ದು ತುತ್ತನ್ನ, ಶ್ರೀ ಗುರು ಕಾಂತಿ ಭಿಕ್ಷ.
15: ತಂಬಿಗೆಯಲ್ಲಿ ಇಂಬಾಗಿ ತುಂಬಿ ಹಾಲಿಟ್ಟು ಅದಕ್ಕೆ ಕೇಸರಿ ಸಕ್ಕರೆ ಬೆರೆಸಿ ತಂಗಿಗೆ ಕೊಡಬೇಕಾದ ಕೈಯಲ್ಲಿ ತುತ್ತು ಕೂಳಿನ ಭಿಕ್ಷೆ. ಅದು ಅದು ಕೊಡಕ ಬೇಕು, ಕೊಡಕ ಬೇಕು. ಆಕೆ ಆಕೆ ಏನ್ ಬಿಡ್ತಾಳ, ಪೈಲೆ ಅದನ್ನ ಕೊಡು, ಕೊಡು ಅದನ್ನ.
14: ಅವ್ವ ಸಂಗವ್ವ, ನೀ ಕೇಳಿದ ಭಿಕ್ಷೆ ನಾನು ಹೇಳ್ತೀರವ್ವ, ತಗೋ ತಗೋರವ್ವ. ತವ್ರ ಮನೆ ಭಿಕ್ಷೆ ನಿನಗೆ ಅಕ್ಷಯವಾಗಲಿ, ಅವ್ರಿಗೆ ನಮಗಿರಲಿ ತಾಯಿ, ನಮಗಿರಲಿ.
12: ಗುರುಕಾಂತಿ ಭಿಕ್ಷ, ಗುರುಕಾಂತಿ ಭಿಕ್ಷ, ಗುರುಕಾಂತಿ ಭಿಕ್ಷ.
16: ಯವ ಪಾರ್ವತವ, ಚೌಕ್ನಾಗ ಬಾಳ ಮಂದಿ ಸೇರ್ಯಾರ್ರಿ, ನಮ್ ಗೌಡಶಾನಿ ತಲೆ ಪೋಳಿಸ್ತಾರಂತ ಕೂಡಿದ ಮಂದ್ಯಾಗ.
14: ಏನ್ರಿ ಏನ್ರಿ ಇದು, ನಡೀರಿ ನಾವು ಹೋಗವ.
12: ಗುರುವೇ, ನೀ ನನಗ ಆಜ್ಞೆ ಮಾಡಿದಂಗೆ ತವರು ಮನೆಯಿಂದಲೇ ಮೊದಲೇ ಭಿಕ್ಷ ತಂದೀನಿ.
5: ಎಷ್ಟಕ್ಕೆ ಮುಗೀತು ಅಂತ ತಿಳಿದೇನು? ಇನ್ನು ದೀಕ್ಷಾವಿಧಿ ಬಾಕಿ ಉಳಿದೈತಿ.
12: ಏನಿದ್ರು ಅದು ಗುರು ಶಂಭುಲಿಂಗನ ಕೃಪಾ ಪ್ರಸಾದ ಅಂತೀನಿ.
5: ಏ ಯಾರಿದ್ರಲ್ಲಿ ತಲೆ ಬೋಡ್ಸಾಕಿ ಯಾರನ್ನಾರು ಕರ್ಕೊಂಡ್ ಬಂದಿರೇನಲ್ಲಿ?
16: ಬಂದಾರ್ರಿ ಮುತ್ಯ.
5: ಬಸ್ಸಿ
16: ಏನ್ರಿ ಇದು ಅನ್ಯಾಯ? ಮುತ್ತೈದಿ ತಲೆನ ಕೂಡಿದ ಮಂದ್ಯಾಗ ಅದು ರಸ್ತದಾಗ ಬೋಳ್ಸದ? ಛೇ ಛೇ ಛೇ ಛೇ,
14: ನಾವ್ ಇದ್ರ ಕಣ್ಣಾರ ಹೆಂಗ್ ನೋಡದ ಶಿವನೇ? ಅಯ್ಯೋ
5: ಬಸ್ಸಿ, ಇನ್ನು ಯೋಚನೆ ಮಾಡು, ಹಂಗಿದ್ರೆ ಮಾಡು, ಬದಲಾಗ ಹಂಗೈತೇನು ನಿನ್ನ ಮನಸ್ಸು?
12: ಗುರು ಶಂಭುಲಿಂಗ ಕಾಪಾಡು ತಂದೆ.
5: ಮಾರಿ ಏನ್ ನೋಡಕತ್ತೀರಿ? ಶುರು ಹಚ್ಚ್ರಿ.
15: ಬೇಡೋ ಬೇಡೋ ಯಪ್ಪ ಬೇಡ, ಈ ಪಾಠಿ ಶಿಕ್ಷೆ ಯಾರಿಗೂ ಬೇಡೋ ಯಪ್ಪ. ನನ್ ಕಣ್ತ ಇದನ್ ನೋಡಕ್ ಆಗೋದಿಲ್ಲ. ನಾ ಹೆಂಗ್ ನೋಡ್ಲಿ, ನಾ ಹೆಂಗ್ ನೀಡ್ಲಿ?
5: ಹೋಗ್ತೀರಾ? ಬಸ್ಸಿ, ನಿನ್ನ ತಲೆ ಬೋಳಾಯ್ತು, ನೀ ಶರಣಿ ಆದಿ, ಇನ್ಯಾಕೆ ನಿನ್ನ ಕೈಯಾಗಿನ ಬಳಿ ಒಡ್ದ ಹಾಕ ಅದನ್ನ ಒಳ್ಳಾಗ ಯಾಕ ಮಂಗಳ ಸೂತ್ರ ಕೆತ್ತೋಗೆ ಅದನ್ನ ಆಚೆಗೆ?
12: ಶಂಭುಲಿಂಗ ತಂದೆ,
5: ನೀ ಈ ಗಳಿಗೆಯಿಂದ ಸಂಗವಲ್ಲ, ಶಿವ ಶರಣೆ ಬಸ್ಸಿ, ಶರಣೆ ಬಸ್ಸಿ, ಬಸ್ಸಿ ಶರಣೆ ಬಸ್ಸಿ. ಬಸ್ಸಿ
12: ಅಪ್ಪಣೆ ಕೊಡು ತಂದೆ.
5: ಹಚ್ಚಿ ಅಂದ್ರ ಏನು?
12: ಅದು ಈ ರೇಕುಳಗಿ ಗ್ರಾಮದ ದೊಡ್ಡ ಶ್ರೀಮಂತರಾದ ಚೆನ್ನಪ್ಪನವರ ಮನೆತನಕ್ಕೆ ಬಂದ ಹೆಸರು ಹಚ್ಚಿ.
5: ಅಂದ್ರೆ ನೀ ಇವನ್ನ ಇಲ್ಲಿ ರೇಕುಳಿಗೆ ತಂದ ಹಚ್ಚಿದಿ? ಬಸ್ಸಿ, ಈ ಹಚ್ಚಿಯವರ ಹೊಲದಾಗೆ ನಮ್ಮ ಆಶ್ರಮ ಕಟ್ಟಬೇಕು, ದೈವದ ಅಪ್ಪಣೆ ಇಲ್ಲೇ ಆಗಬೇಕು ಅಂತ ಆಗೈತಿ. ಆಶ್ರಮ ಅಂದ ಮೇಲೆ ಬರೋರು ಹೋಗೋರು ಹೆಚ್ಚಾಗ್ತಾರ. ನಡಿ, ಆ ಮುಳ್ಳು ಕಂಟಿ ನಾಗರಪಡಿ ಕಡ್ಡಿ ಎಲ್ಲ ಕಡ್ದು ಸ್ವಚ್ಛ ಮಾಡನು. ಇನ್ನ ಇವ ಇಲ್ಲೇ ಇರಬೇಕು ಅಂತ ಅವನ ಇಚ್ಛೆ ಆಗೈತಿ.
12: ತಂದೆ ನಿನ್ನ ಇಚ್ಛೆ ಇದ್ದಂಗಾಗ್ಲಿ.
5: ಬಸಮ್ಮ ಬಸಮ್ಮ.
12: ತಂದೆ
5: ಎಲ್ಲಿಗೆ ಹೋಗಿದ್ದೆ?
12: ಎಲ್ಲೂ ಹೋಗಿಲ್ಲ, ಇಲ್ಲೇ ನಿನ್ನೊಳಗ ಅದೀನಿ.
5: ನೀನು ಇವನಲ್ಲಿ ಇನ್ನಿರಬೇಡ, ಅವನಲ್ಲಿ ಇರು, ಅವನನ್ನ ಹಾಡು, ಅವನನ್ನ ಹೊಗಳು.
12: ಅಷ್ಟವರ್ಣದ ಜನ್ಮವು ಮಾನವ ಜನ್ಮ, ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟಾನು ಗುರು ನಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗುವಿಗೆ ಶಿವನೆಂದು ಕರೆಯಿರಿ.
5: ಅಷ್ಟವರ್ಣ ಜನ್ಮ ಹುಟ್ಟಿ ಬರೋದು ಬೇಡ.
15: ಬುದ್ಧಿ ಪಾದಕ್ಕೆ ಬಿದ್ದೆ.
17: ತಂದೆ ಆಶೀರ್ವಾದ ಮಾಡು.
5: ಹುಟ್ಟಿ ಬರೋದು ಬೇಡ ಅಂದ್ರು ಸೋಳೆ ಮಕ್ಳು ಬಂದೇ ಬಿಟ್ರು. ಲೇ, ಯಾಕಾಡ್ತಿರಲೇ ನೀವೆಲ್ಲ ಇವನ್ನ?
17: ನಾವು ತಂದೆ.
15: ತಂದೆ ನಾವು?
17: ನಾನು ವೀರಭದ್ರ ಕೋಳಾರ.
15: ನಾನು ತುಕಾರಾಮ.
5: ನಾ ಅನ್ನೋದು ಮದ್ದು ಅಳಸಿ ಹಾಕಿರ್ಲೇ ಸುಳೆ ಮಕ್ಳ, ನಾ ಅನ್ನೋದು ಅಳದು ನೀ ಅನ್ನೋದನ್ನ ಕಲಿಯಿರಿ. ಈ ಜಗದಾಗೆ ಅದು ನಡೆಯೋದಿಲ್ಲ, ಬರೇ ನಾ ಅಂತಾರೆ ಕಳ್ಳ ಸುಳೆ ಮಕ್ಳು.
12: ವೀರಭದ್ರಣ್ಣ ಬರ್ರಿ ಈ ಕಡೆ ಬರ್ರಿ. ಏನ್ರಪ್ಪ ಏನ್ ಕೆಲ್ಸ ಇತ್ತು?
17: ಗುರು ಸೇವಾದ ಕೆಲಸ. ಅಪ್ಪ ಅವ್ರ ಜಾತ್ರೆ ಮಾಡ್ಬೇಕು ಅಂತ ಸುತ್ತಮುತ್ತ ಹಳ್ಳಿ ಜನ ಬಿದರ, ಕಲ್ಬುರ್ಗಿ, ಹೈದರಾಬಾದ, ಹುಮ್ನಾಬಾದ, ಸೋಲಾಪುರ, ಮುಂಬೈಯಿಂದ ಭಕ್ತ ಮಂದಿ ಬೇಡಾಕತ್ಯಾರ. ಅದಕ್ಕ ಅಪ್ಪಾರ ಅಪ್ಪಣೆ ಕೊಡಿಸ್ಬೇಕು.
12: ಮಕ್ಕಳು ಬೇಡಿದ್ದು ಕೊಡವನೇ ತಂದೆ, ಅವನೇ ನಮ್ಮ ನಿಮ್ಮ ಮನಸ್ಸಿನಾಗ ಹೊಕ್ಕು ನಡೆಸ್ತಾನ. ಇದು ಅವನ ಇಚ್ಛಾನ. ಯಾರ್ ಬೇಡ ಅಂತಾರು? ಮೊದ್ಲು ಎಲ್ಲಾರು ಒಪ್ಪಿ ಸಜ್ಜ ಆಗ್ರಿ.
17: ಎಲ್ಲರೂ ಸಜ್ಜಾಗೆ ನಿಂತಾರ. ಗುಲ್ಬುರ್ಗಾದ ಕಾಳಪ್ಪ, ಸೋಲಾಪುರದ ನಾಗೇಂದ್ರ, ಹುಮ್ನಾಬಾದ್ ಚನ್ನಪ್ಪ ಶೆಟ್ಟಿ, ಬಿಜಾಪುರದ ಬಾಲಗೋಪಾಲ, ಹೈದರಾಬಾದ್ ಶಿವಗೊಂಡ, ಜಹೀರಾಬಾದ್ ರಾಜಪ್ಪ ವೈಶ್ಯ, ಎಲ್ರೂ ಕೂಡಿಕೆಸಿ ಅಪ್ಪುಗಳ ಅಪ್ಪಣ ಪಡಿಯಾಗ
12: ನಿಂತಾರೆ. ಗುರುವಿನ ಇಚ್ಛಾ.
5: ಬಸ್ಸಿ
12: ತಂದೆ,
5: ಇವನ ಜಾತ್ರೆ ಆಗಾಕ ಬೇಕು ಅಂತ ಇವರೆಲ್ಲ ಹಠ ಮಾಡ್ಯಾರಲ್ಲ. ಹೌದು, ಆಗಾಕೇ ಬೇಕು. ಜಾತ್ರೆ ಅಂದಿಂದ ಭಕ್ತರ ಬಾಯಿಗೆ ಬೆಲ್ಲ ಹಾಕಕ್ಕೆ ಬೇಕಲ್ಲ. ನಡಿ, ಬೆಲ್ಲ ತರಕ್ ಹೋಗೋಣ. ನಡಿ.
18: ಲೇ ಹನಿಮೆ, ಈಟತಿ ಆಣ ಬರಬೇಕಿತ್ತು. ಲೇ ಯಾವಾಗ ಸ್ವಾಗಿ ಹಾಕೋ, ಕಬ್ಬಿನಾರ ಕೊದ್ದು ಲಘು ಆಣ ಬರಲಿ.
15: ಹೂನ್ರಿ ಭೀಮಣ್ಣ, ಭೀಮಣ್ಣ ಅಕ್ಕ ಒಂದು ಶಂಭುಲಿ ಮುತ್ಯಗಳು ಬಸಂತಾಯಿ ಬರ್ಲಿಕ್ಕತ್ತಾರ.
18: ಇವ ಏನ ಗಂಟು ಬಿದ್ದಲೆ ನಮಗೆ ಯಾವಾಗ ಬೇಕಾವಾಗ ಬರೋದು, ಕೈ ಸಿಕ್ ತಗೊಂಡು ಹೋಗೋದು. ಅಜ್ಞಾ ಕೊಯ್ತಿ ಅಂತ ಕೇಳಿದ್ರೆ ನಿಮ್ಮ ಅಪ್ಪಂದಿರಲೇ ಮಗನೇ ಅಂತಾನೆ. ಇವ ಇಲ್ಲಿ ಒಯ್ಲಾಕ ಏನಿದೆ ಇವತ್ತು ಮಗನಿಗೆ? ಬರ್ಲಿ, ಏನು ಹೋಯ್ತಾನ ಇಲ್ಲಿ? ಕಡಾಯನ ಕಬ್ಬಿನಲ್ಲಿ ಕುದಿಯ ಗಟ್ಟಿ ಐತಿ, ಏನು ಹೋಯ್ತಾನೆ ಇಲ್ಲಿ ಮಗ? ಏನು ಮುತ್ತಾರು ಅಮ್ಮ ಅವರು ಬಲೇಟ್ ಈ ಕಡೆ ದಯ ಮಾಡಿಸಿದ್ರಿ, ಏ ಕದಕಿಲೆ ಕುಂದ್ರಿ. ಏನು ಸೇವಾ ಆಗಬೇಕಾಗಿತ್ತು ನನ್ನ ಕಡೆಯಿಂದ ಹುಕುಮ್ ಕೊಡ್ರಿ.
5: ಭೀಮ್ಯ, ವರ್ಷಕ್ಕಿಂತ ಈ ವರ್ಷ ಕಬ್ಬು ಬೆಳೆ ಬಹಳ ಬೆಳೆದೈತಲ್ಲ.
18: ಎಲ್ಲ ತಮ್ಮದೇ ಅದೆ,
5: ಎಲ್ಲಾನು ಬಹಳ ಆಗೈತಿ ಅಲ್ಲ.
18: ನಮ್ಮ ಆಶೀರ್ವಾದ ಐತೆ ಅಂತ ಈ ವರ್ಷ ಜಾಸ್ತಿ ಆಗೈತ್ ನೋಡ್ರಿ.
5: ಹಚ್ಚಿ ಮನತನದ ಹಿರೇ ಕಮತಿಯ ನೀನು, ಅದ್ರಾಗೆ ನೀನು ಭೀಮರೆಡ್ಡಿ. ರೆಡ್ಡಿ, ನೀ ಮುಟ್ಟಿದ್ದೆಲ್ಲ ಇನ್ನ ಮೇಲೆ ಬಂಗಾರದ ಗಡ್ಡಿ ಆಯ್ತದೆ. ಹೋಗಲೆ,
18: ಎಲ್ಲ ನಿನ್ನ ಆಶೀರ್ವಾದ ತಂದೆ.
5: ರೆಡ್ಡಿ, ಇವಾಗ ಈಗ ಬೆಲ್ಲ ಬೇಕೇ ಬೇಕಪ್ಪ ಮಗನ.
18: ಈಗ ನಾನು ಎಲ್ಲಿಂದ ತಂದು ಕೊಡ್ಲಿ ಮುಚ್ಚಾರೆ? ಬೆಲ್ಲ ಆಗಬೇಕಾದ್ರೆ ಇನ್ನೂ ಒಂದ್ ದಿನ ಬೇಕು. ಬೆಲ್ಲ ಇಲ್ಲ
5: ಇಲ್ಲ ಅಂದ್ರೆ ಮಗನ ಕಡೆತನ ಇಲ್ಲ ಇಲ್ಲ ಅಂತಾನೆ ಹೋಗಿದಿ. ನೀ ಏನ ನಿಮ್ಮ ಅಪ್ಪನ ಮನೆಯಾಗಿಂದ ಕೊಡ್ತೀಯನಲೇ ಪುರುಷ ಅಲ್ಲ ಮಗನ.
18: ಇದ್ರ ನಾ ಕೊಡ್ತಿದ್ದಿಲ್ಲ ಅಂದ್ರೆ ಮುಚ್ಚಾರೆ. ನೀವ್ ಯಾವಾಗ ಬಂದ್ರು ಏನ್ ಕೇಳಿದ್ರು ಕೊಟ್ಟು ಕಳಿಸಿಲ್ಲೇನು?
5: ನೀ ಏನ್ ಕೇಳಿದ್ರು ಕೇಳಂಗಿಲ್ಲ ಇವ. ಇವ ಇವತ್ತು ಬೆಲ್ಲ ಒಯ್ಲಕ್ ಬಂದಾನ. ಈಗ ಸದ್ದ ಇವಾಗ ಬೆಲ್ಲ ಬೇಕೇ ಬೇಕು.
18: ಹಠ ಮಾಡಿದ್ರೆ ನಾ ಎಲ್ಲಿಂದ ತಂದು ಕೊಡ್ಲಿ? ಈಗ ಕಬ್ಬಿನಾಲು ಕುದಿಯಕ್ಕೆ ಕಡಾಯಕ್ಕೆ ಹಾಕಿನಿ, ಇದೀಗ ಕುದಿ ಹಿಡಿದದೆ. ಈಗ ಇನ್ನೂ ಕಾಕಂಬಿ ಆಗಿದೆ.
5: ಬೆಲ್ಲದಂತ ಎರಡ ಮಾತಾಡದೆ ಮಗನ ಬಸೇ
2: ತಂದೆ.
5: ಇವಾಗ ಈಗ ಬೆಲ್ಲ ಬೇಕೇ ಬೇಕು. ಬೆಲ್ಲ ಇಲ್ಲದ ಇವ ಇಲ್ಲಿಂದ ಹೊರಗೆ ಹೋಗ ಹಂಗಿಲ್ಲ. ಬಸಿ ಬಾಯಿಲಿ, ಆ ಕಬ್ಬಿನ ಹಾಲು ಕುದಿಟ್ಟಿರೋ ಕಡಾಯದಾಗಿ ಇಳಿದು ನನಗೆ ಬೆಲ್ಲನ ತಂದು ಕೊಡು ಹಾಗು.
2: ನಿನ್ನಾಜ್ಞೆ ತಂದೆ. ಸದ್ಗುರುನಾಥ ಶಂಭುಲಿಂಗ, ಶಂಭುಲಿಂಗ.
18: ಸತ್ತು
10: ಯಾನಾತ್ರಿ,
18: ಅವರು ಕಡಾಯದಾಗಿಂದ ಬೊಗ್ಸಲೆ ಕುದಿ ಕುದಿ ಆಣನ ಕೊಡವಾಗ ನನ್ನ ಮೈಗೆಲ್ಲ ಸಿಡಿದು ಬೆಬ್ಬಸ ಬಂದವು. ಉರಿ ಉರಿ ನಾ ಸತ್ನು, ಗುರುವೇ ಶಂಭುಲಿಂಗ ಕಾಪಾಡು.
5: ನೀನ್ ಯಾಕ್ ವೈಕಂತಿಯಲ್ಲಿ ಹಲಕಟ್ಟು ಸೋಳೆ ಮಗನೇ?
18: ಕುದಿಯೋ ಆಣ ಮೈ ಸಿಡಿದು ನಾ ಸಾಯ ಹತ್ತಿನಿ. ಉಳಿಸೋಯಪ್ಪ ನನ್ನ
5: ಉಳಿಸೋ. ಉಳ್ಕೊಂಡಿ ಮಗನ, ಈ ಭವ ಬಂಧನ ನಾ ಕಳ್ಕೊಂಡಿ. ಕಾತ ಕಾತ ಕುದಿತಿರೋ ಕಡಾಯ್ದಾಗ ಇಳಿದು ಬಗಸಿಲೆ ಕುದಿಯೋ ಪಾಕ ಕೊಟ್ಟಾಕಿ ಸುಮ್ಮನೆ ಆದಾಳ ಈ ಘೋಸುಡಿ ಮಗ ಬಬ್ಬಿ ಕುಟ್ಟಾಕ ಹತ್ಯಾನೆ. ಬಸಿ ಕಡಾಯ್ದಾಗಿಂದ ಮ್ಯಾಲ ಬಾ ಬಾ. ಹೆಂಗದೀಗ
2: ಅರಾಮದಿದ್ರಿ?
5: ಈ ಸೂಳಿ ಮಗ ಸಾಯಕ್ ವಲ್ಲ ಅಂತಾನ ಉಳಸವನ್ನ.
2: ನಿನ್ನಾಗ್ದೆ ಸದ್ಗುರುನಾಥ ರಕ್ಷಿಸು. ಭೀಮರೆಡ್ಡಿ, ನಿನ್ನ ವಂಶ ಜನ್ಮ ಪಾವನಾತು. ಮುಂದಿನ ನಿನ್ನ ವಂಶ ಕೀರ್ತಿ ಪಡೆದು ಉದ್ಧಾರ ಆಗ್ತದೆ. ಹೋಗು ಹೋಗು ಶಂಭುಲಿಂಗ, ಶಂಭುಲಿಂಗ.

0: रे कमलापुर हुमनाबाद बीदर बीदर बीदर
1: ಬಸಿ ನನಗೆ ಒಂದೀಟು ಆಯಾಸ ಆದಂಗೆ ಆಗೈತಿ. ಇಲ್ಲೇ ಒಂದೀಟು ಕೂತು ದಣಿವು ಆರಿನ ಮ್ಯಾಗೆ ಮತ್ತೆ ಪ್ರಯಾಣ ಬೆಳೆಸೋನು.
2: ಗುರುಚಿತ್ತ ತಂದಿ, ಮೋಟಾರ್ ಗಾಡಿ ನಿಂತೈತಿ, ಹುಮನಾಬಾದಿಗೆ ಹೋಗ್ಕರಂತ. ಅದ್ರಾಗ ಹೋದ್ರೆ ಹಂಗ? ಆದ್ರ ನಮ್ ಕೈಯಾಗ ರೊಕ್ಕಿಲ್ಲ, ಅವ ಮೋಟಾರ್ ಗಾಡಿಯಾಗ ಹತ್ತಿಸ್ಕೊಂತಾನೋ ಇಲ್ಲೋ ಕೇಳಿ ಬಿಡವ. ಯಪ್ಪ ಕಂಡಕ್ಟ್ರ, ನಾವಿಬ್ರ ಅದೀವಿ, ನಮ್ಮನ್ನ ಹುಮನಾಬಾದಿಗೆ ಮುಟ್ಟಿಸ್ತೇನಪ್ಪ.
0: ಮೋಟಾರ್ ಗಾಡಿ ಇರೋದ ನಿಮ್ಮಂತವ್ರ ಸೇವಾ ಮಾಡ್ಲಾಕ.
2: ಹಂಗಾರ ನಮ್ಮನ್ನ ಬಾಂದಿ.
0: ಅಲ್ಲವ, ಮಂದಿನೇ ಬರೋದಿಲ್ಲ ಅಂದ್ರೆ ನಾವ್ ಯಾರ ಸಲುವಾಗಿ ಗಾಡಿ ಓಡಿಸ್ಬೇಕು? ಸರಿ ಸರಿ, ನಿನ್ ಕತಿ ಕೇಳ್ತಾ ಕುಂದ್ರಾಕ ನನಗ್ ಟೇಮ್ ಇಲ್ಲ. ಬರೋ ಹಂಗಿದ್ರೆ ಬರ್ರಿ, ತೆಗಿರಿ ರೊಕ್ಕ. ರೊಕ್ಕ ತೆಗಿರಿ.
2: ರೊಕ್ಕ ನಮ್ಮ ಹಂತಲ್ಲಿ ಇಲ್ಲಪ್ಪ.
0: ಬೇಸ್ ಗಂಟು ಬಿದ್ದೀಯವ ನೀನು. ರೊಕ್ಕ ಇಲ್ ಕ್ಯಾಸಿಂದ ಪುಕ್ಸಾಟೆ ಗಾಡಿ ಹತ್ತಕ್ ಬಂದಾರ. ಇದು ಗಾಡಿ ನಮ್ಮಪ್ಪಂದಲ್ಲ, ಕೇಳಿ ಇಲ್ಲ, ಇದು ಗದಗ ಮೋಟಾರ್ ಸರ್ವಿಸ್ ನವ್ರ ಗಾಡಿ. ಹಿಂಗ ಪುಕ್ಸಾಟೆ ನಾವು ಮಂದಿನ ಹತ್ತಿಸ್ಕೊಂತ ಹೋದ್ರ ನಮ್ಮನ್ ಪುಕ್ಸಾಟೆ ಮನಿಗೆ ಕಳಿಸ್ತಾರ. ನಡಿ ಡ್ರೈವರ, ಗಾಡಿ ಚಾಲು ಮಾಡ. ರೈಟ್ ರೈಟ್.
1: ಬಸ್ಸಿ
2: ರೊಕ್ಕ ಇಲ್ದೆ ಮೋಟಾರ್ ಗಾಡಿಲಿ ಹೋಗೋ ಹಂಗಿಲ್ಲ ತಂದೆ.
1: ಆತು ಬಿಡು, ಮುಂದಕ ಹೋಗ ಹಂಗಿಲ್ಲ.
2: ಗುರುಚಿತ್ತ
0: ಏ ಡ್ರೈವರ, ಗಾಡಿ ಚಾಲು ಮಾಡು. ರೈಟ್ ರೈಟ್. ಇಂಜಿನ್ ಕೆಟ್ಟ ಇರ್ಬೇಕು ನೋಡಲೆ ಕುಡ್ಸಾಳ. ನನ್ನ ಮಗನ್ ಇಟ್ಟೋತನ ಬರೋಬ್ಬರಿ ಐತಿ, ಈಗೇನಾಗಿತ್ತ ಏನ
3: ಇದಕ್ಕೆಪ್ಪ? ನಾವ್ ಹಿಂಗ್ ಮಾಡಿದ್ರೆ
4: ಹೆಂಗೆ ಕಂಡಕ್ಟರ್? ನಮ್ಮನ್ನ ಊರಿಗೆ ಮುಟ್ಟಿಸ್ತೀಯೋ ಇಲ್ಲೇ ಕೊಳೆ ಹಾಕ್ತೀಯೋ? ಹೆಂಗ್ಸಿರ್ ಮಕ್ಕಳ ಗತಿ ಏನಪ್ಪ? ಅಲ್ಲಲ್ಲ, ಆಗಲೆ ಯಾರೋ ಹೆಣ್ಮಗಳು ಹುಮನಾಬಾದ್ ಮುಟ್ಟಿಸ್ತೀಯ ಅಂತ ಕೇಳಿದ್ಲು. ಜೊತೆಗೆ ಯಾರೋ ಮುಖ್ಯನೂ ಇದ್ದ ನೋಡಿದ್ರ, ಅವ ಯಾರೋ ಪವಾಡ ಪುರುಷ ಇದ್ದಂಗಿತ್ತು. ಅಲ್ದೆ ಸರಿ ಸರಿ ಸರಿ ಸರಿ, ಅವನ ಪವಾಡನೇ ಇರಕ್ಬೇಕಿದು. ಹೋಗ್ಲಿ, ತಪ್ಪಾಯ್ತು ಅಂತ ಕೇಳ ಅಂದ್ರೆ ಇದು ಬಗೆಹರಿತಾವ್ ನೋಡು.
0: ಯಪ್ಪ ತಂದೆ, ನೀನ್ ಯಾರೋ ನನ್ ಸಣ್ಣ ಬುದ್ಧಿಗೆ ಹೊಳಿವಲ್ದು. ನಮ್ಮನ್ನ ಕ್ಷಮಾ ಮಾಡಿ ಗಾಡಿ ಚಾಲು ಆಗಂಗ್ ಮಾಡ್ರಿ. ಬರ್ರಿಯಪ್ಪ ಗಾಡಿ ಹತ್ರಿ, ರೊಕ್ಕ ಬ್ಯಾಡ್ರಿ ತಂದೆ.
1: ಬಸ್ಸಿ ಏನಂತಿ?
2: ಗಾಡಿಯಾಗೆ ಬಾಳ ಮಂದಿ ಅದರ, ಉಳಿಸೋ ತಂದೆ.
0: ಯವ್ವ ಇವ್ರು ಯಾರು ಅನ್ನೋದು ನಮಗ ತಿಳಿಲಿಲ್ಲವ.
2: ಅವರ ಅಂತರಂಗದ ಆಲಯದೊಳು ಸುಳಿದು ಮಂತ್ರ ತಂತ್ರಗಳಿಗೆ ಮೀಸಲಾಗಿ ಅಂತರಿಕ್ಷ ಜ್ಞಾನೋದಯ ಅರಿತ ಯೋಗಿ ಶಿವಯೋಗಿ ಶಂಭುಲಿಂಗೇಶ್ವರ.
1: ಇರ್ಲಿ ಇರ್ಲಿ ಬಿಡ್ರಪ್ಪ ಇರ್ಲಿ. ಬಸಿ
2: ತಂದೆ,
1: ಆ ಕುಂಬಳಕಾಯಿ ಸೋಟದಾಗಿರೋ ತೀರ್ಥನ ಗಾಡಿ ಮೇಲೆ ಸಿಂಪಡಿಸು. ಏ ಡ್ರೈವರ್, ಈಗ ಗಾಡಿ ಚಾಲು ಮಾಡಪ್ಪ.
0: ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ, ಮಹಾಯತಿ ಶಂಭುಲಿಂಗೇಶ್ವರ ಮಹಾರಾಜ್ ಕೀ.
1: ಬಸಿ ಬಸಿ, ಏನ್ ಮಳೆ ಹೊಡೆಯಕ್ ಹತ್ತೈತಿ, ಅದ್ರಾಗೆ ಗುಡುಗು ಸಿಡಿಲು ಬೇರೆ. ನಾರಂಜ ಹೊಳಿ ನೋಡಿ ಹೆಂಗ್ ತುಂಬಿ ಹರಿಯಕ್ ಹತ್ತೈತಿ.
2: ಆದ್ರ ಈ ಮಳಿಯಾಗ ಹೊಳಿ ಹೆಂಗ್ ದಾಟೋದ್ ತಂದಿ?
1: ಇಲ್ಲೇನು ಹೊಳೆ ದಾಟ್ಸಕ್ಕೆ ಅದಾನಲ್ಲ ಅವ. ಏ ಸಾಬಿ, ನಮ್ಮನ್ನಷ್ಟು ದಡ ಮುಡ್ಸೋ.
5: ಹೊಳಿ ತುಂಬಿ ಹರಿಯಕ್ ಹತ್ತೈತಿ, ಯಾವನ್ ದಾಟಿಸ್ತಾನ ಈಗ? ನನಗೂ ಬಿ ಹೆಂಡ್ರು ಮಕ್ಳ ಬಾರೆ ಜಾಜ.
1: ಹಂಗಾರೆ ಆಗುದಿಲ್ಲ ಅನ್ನು
5: ನೋಡ್ರಿ, ದಿನಾ ಹೊಳಿ ದಾಟವ್ರು ಆಣೆ ಎಡ್ಡಾಣೆ ಕೊಡ್ತಾರೆ. ಈಗ ನೀವಿಬ್ರು ರೂಪಾಯಿ ಕೊಡೋ ಹಂಗಿದ್ರ ಪ್ರಯತ್ನ ಮಾಡ್ತೀನಿ, ಆದ್ರೆ ಏನಾದ್ರೂ ಬಿ ಆದ್ರೆ ನನ್ನ ಏನು ಅನ್ನಂಗಿಲ್ಲ. ಹ್ಞೂ ತಗಿರಿ ರೊಕ್ಕ.
1: ರೊಕ್ಕ ಬಸಿ, ರೊಕ್ಕ ಕೇಳ್ತಾನೆ ಸಾಬ, ನಮ್ಮ ಹತ್ರ ಎಲ್ಲ ಐತಿ?
5: ರೊಕ್ಕ ಇಲ್ಲ ಅಂದ್ರೆ ಸುಮ್ಮನ್ ಕುಂಡ್ರಿ, ಬಂದಾರೆ ಹಳೆ ದಾಟ್ಸು ಅಂತ.
1: ಆಗ ಹಂಗಿಲ್ಲ ಹೌದಲ್ಲ ನಿನಗೆ?
5: ಇಲ್ರಿ
1: ಬಸಿ, ನಾವಂತೂ ಹೊಳೆ ದಾಟಕೇ ಬೇಕಲ್ಲ.
2: ಹೌದು ತಂದೆ, ದಾಟಕ ಬೇಕು.
1: ಸರಿ, ಗಂಗಾ ಗಂಗಾ ತಾಯಿ ಗಂಗಾ ಮಾಯಿ ನಾರಂಜಮ್ಮ, ನಾವು ಹೊಳೆ ದಾಟಿ ಆ ಕಡೆಗೆ ಹೋಗ್ಬೇಕು, ದಾರಿ ಬಿಡವಾ ತಾಯಿ. ಬಸಿ ಬಸಿ, ಗಂಗಾ ಮಾಯಿ ದಾರಿ ಮಾಡಿಕೊಟ್ಟಾಳ, ಬಾ ಹೋಗವ.
6: ನಾ ಇದನ್ ಏನ್ ನೋಡಾಕತ್ತೀನಿ? ಹೊಳಿ ಹೋಳಾಗಿ ಎಡ್ಡಾದ್ವು. ಅಯ್ಯೋ ನನ್ ಕಣ್ಣು, ನನ್ ಕಣ್ಣು, ಕಣ್ ಕಾಣಿಸಂಗಿಲ್ಲ. ನಾ ಗುಡ್ಡ ಗುಡ್ಡ ಶಂಭುಲಿಂಗ, ಶಂಭುಲಿಂಗ ಕಾಪಾಡಪ್ಪ ಶಂಭುಲಿಂಗ.
7: ಗುಂಡೇರಾವ್ ಲಗೇಜ ಬರ್ರಿ.
8: ಯಾನ್ರಿ ಎಷ್ಟು ಗಾಬ್ರಾಸಿ ನಡೆದಿರಿ? ಅಕ್ಕಿ ಕತ್ತಾರೆ ಯಾನು?
7: ನಿಮ್ಗೆ ಯಾನೋ ಖೂನ ಇಲ್ಲ?
8: ಇಲ್ಲ. ಏನಾಗದ?
7: ಮುತ್ಯಾನ್ ಜಾತ್ರೆ ಮಾಡಬಾರ್ದು, ನಿಲ್ಲಿಸ್ರಿ ಅಂತ ನಿಜಾಮ ಸರ್ಕಾರದಿಂದ ಹುಕುಂ ಬಂದದ.
8: ಯಾನ್ರಿ ಇದು ಸದ್ಯ ಜಾತ್ರೆ ಅದೆ, ಅದ್ರಾಗೆ ಅಪ್ಪವ್ರ ಬೇರೆ.
7: ಅದಕ್ಕರಿ ಚಿಂತೆ ಆಗ್ಲಿಕ್ ಹತ್ತದ. ಗುಂಡೇರಾವ ಈ ಸುದ್ದಿ ಅಪ್ಪಾರಿಗೆ ಮುಟ್ಸೋದು ಬೇಡ. ನಾವೆಲ್ಲ ಕೂಡಿಕೆಸಿಂದ ಹೈದರಾಬಾದ್ಗೆ ಹೋಗಿ ನಿಜಾಮ್ ಸಾಹೇಬ್ರಿಗೆ ಭೇಟಿಯಾಗಿ ಹುಕುಂ ತರಾನ. ಬೇಕಾದಾಗ್ವತಕ್ರಿ ಜಾತ್ರೆ ನಡಕ ಬೇಕು.
9: ವೀರಭದ್ರಪ್ಪ ನಡ್ರಿ ನಡ್ರಿ.
7: ಎಲ್ಲಿಗೆ ರೀ ನೂರಂದಪ್ಪನವ್ರ?
9: ಜಾತ್ರೆ ನಿಲ್ಲಿಸಬೇಕು ಅಂತ ಹುಕುಂ ತಂದಿದ್ನಲ್ಲ ಅಮೀನ್ ಸಾಬ, ಅವ ಉಳಿದುದ್ದು ಹೆಚ್ಚಿನ ಮಾತು.
7: ಅಂತದ್ದೇನಾಗಿದ್ರ?
9: ಭಾರಿ ಗಮ್ಮತ್ ಆಗಿದ. ಅಮೀನ ಉಳಿಯಪ್ಲೇ ಇದ್ದಿಲ್ಲ. ದೊಡ್ಡ ದೊಡ್ಡ ದಾಖ್ತಾರ ಎಲ್ಲಾದ್ ಮಾಡಿದ್ರು ಉಳಿಯಂಗಿಲ್ಲ ಅಂದ್ರು. ತಹಸೀಲ್ದಾರ ತಾಲೂಕ್ದಾರ ಸಾಹೇಬ್ರು ವಿಚಾರ ಮಾಡಿ ಇದು ಮುತ್ಯಾನ ಪವಾಡ, ನಾವು ಮಾಡಿದ ಅಪರಾಧ ಅಂತ ಕೇಳ್ಕೊಂಡ ಮೇಲೆ ಅವ ಬೇಷ ಆದ್ ನೋಡ್ರಿ ಹುಕುಂ ಬಂತು.
7: ತಂದೆ ಶಂಭುಲಿಂಗ, ಇದೆಲ್ಲ ನಿನ್ನ ಮಹಿಮೆ. ನಿನ್ನ ಲೀಲೆ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಎಷ್ಟು ಸಲ ಹುಟ್ಟಿ ಬರಬೇಕು?
8: ನೂರೊಂದಪ್ಪನಾರೆ, ಹೋದ ವರ್ಷದ ಜಾತ್ರೆಗಿಂತ ಈ ವರ್ಷದ ಜಾತ್ರೆ ಬಹಳ ಹುರುಪಿನ ನಡೆದೈತ್ ನೋಡ್ರಿ.
7: ಅದಕ್ಕ ಇನ್ನೂ ಒಂದು ಕಾರಣ ಐತ್ರಿ.
8: ಯಾನ್ರಿ ಅದು?
7: ಮುತ್ಯವ್ರು ಈ ವರ್ಷ ಜಾತ್ರೆ ರಥೋತ್ಸವಕ್ಕ ನಾನು ಇರೋದಿಲ್ಲ ಅಂತ ಅಪ್ಪ ಅವ್ರ ವಾಕ್ಯ ಆಗ್ಯದ.
9: ಏನ್ರಿ ಏನ್ರಿ ವೀರಭದ್ರಪ್ಪನವ್ರಿ ನೀವು ಬಂದದ್ದು? ನಾ ಭಕ್ತಿಲಿ ಅವರಿಗೆ ಹೊಸ ತೀರು ಮಾಡಿಸ್ಕೊಟ್ಟೆ. ಮುತ್ಯನ್ ಜಾತ್ರೆ ಭರ್ಜರಿ ಆಗ್ಬೇಕು, ಬಹಳ ಚಂದ ಆಗ್ಬೇಕು ಅಂತ ಮನಸ್ಸಿನಾಗ ಆಸೆ ಇಟ್ಕೊಂಡಿದ್ದೆ. ನನ್ನ ಭಕ್ತಿ ಮುತ್ಯನ್ ಮನಸ್ಸಿಗೆ ಬರಲಿಲ್ಲ ಅಂತ ಕಾಣುತ್ತ, ನನ್ನ ಸೇವಾ ಅವನಿಗೆ ಹಿಡಿಸಿಲ್ಲ ಅಂತ ಕಾಣುತ್ತ.
7: ನೂರಂದಪ್ಪನವ್ರ ಯಾಕನ್ ಹೊಂದ್ಕೋತೀರಿ? ಪರೇಶಾನ ಆಗಬೇಡ್ರಿ. ಮುತ್ಯಾನ ಮನುಷ್ಯನಾಗ ಆಟ ಅಲ್ಲ, ಅವನ ಚರಿತ್ರದಾಗ ಅಪ್ಪನ ತೇರಿಗೆ ಹಗ್ಗ ನಿಮ್ಮ ಮನೆಯಾಗಿಂದಲೇ ವರ್ಷ ವರ್ಷ ಬರಬೇಕು ಅಂತ ಆಗ್ಯದ. ಅವನ ಚರಿತ್ರದಾಗ ನಿಮ್ಮ ಭಕ್ತಿ ಉಳಿದು ಹೋತು. ನಡ್ರಿ ಮೊದಲು ಮುತ್ಯಾನ ದರ್ಶನ ಮಾಡಿ ಬರೋನ್ ನಡ್ರಿ.
4: ಅವರೇ ಸಜ್ಜಕ ಮಾಡಾಕ ಕಡಾ ಇಡು ಅಂದ್ರಿ, ನೀರು ಕುದಿಲಾಕ ಹತ್ತೈತಿ, ರವ ಎಷ್ಟ ಹಾಕಂದ್ರಿ?
2: ಶಿವ ಎಷ್ಟು ಕೊಟ್ಟಣ ಅದನ್ನಷ್ಟು ಹಾಕಿ ಪ್ರಸಾದ ಮಾಡು.
1: ಬರ್ಸಿ
2: ತಂದೆ,
1: ಸಾರ್ಥಕ ಮಾಡ್ಕೊಂಡಿ, ಆ ಶಿವನ ಅನುಗ್ರಹನ ಪಡ್ಕೊಂಡಿ, ಯಾವುದನ್ನು ಉಳಿಸಬೇಡ ಬಸಿ. ಉಳಿಸಿದ್ದು ಹಳಿಸಿ ಹೋಗ್ತೈತಿ, ಕಳಿಸಿದ್ದು ಬೆಳೆಸ್ತೈತಿ. ಬೆಳೆಸು ಬೆಳೆಸು, ಹಳಸಬೇಡ ಬೆಳೆಸು.
10: ಸ್ವಾಮಿಗಳ ಇವತ್ ನಿಮ್ ಪಾದನ ಬಿಡಾಕಿಲ್ಲ, ಯಾಸ್ ವರ್ಷ ಆತ ನಿಮ್ ಕೇಳಕ್ ಹತ್ತಿ. ಇಂದ ನಂಗೆ ದೀಕ್ಷಾ ಕೊಡಕ ಬೇಕು, ಕೋಟ್ಯಪ್ಪ ಕೂಡ ದೀಕ್ಷಾ ಕೊಡ್ರಿ.
1: ನೀನಿನ್ನೂ ಬೇಯಬೇಕು ಮಗನ, ಬೆಂದು ಪಕ್ವವಾಗಬೇಕು. ನಿನ್ನ ಒಳಗೆ ಇನ್ನೂ ಕಟುತ್ವ ಐತಿ, ಇನ್ನೂ ಕಸಿ ಐತಿ, ಇನ್ನೂ ಒಗರೈತಿ. ಅದು ಬೆಂದು ಮೃದುವಾಗಬೇಕು, ಮೆತ್ತಗಾಗಬೇಕು, ಬೆಂದು ಪರಿಪಕ್ವ ಆಗಬೇಕು ಮಗನ.
10: ಹಂಗಾರ ನಾ ಇನ್ನೂ ಬೆಂದೇ ಇಲ್ಲ ಅಂತೀಯ ತಂದೆ?
1: ಹುಚ್ಚ ಹುಚ್ಚ ಪ್ಯಾಲಿ, ಬಾಯಲ್ಲಿ ಮಾತ್ರ ಬೆಂದಿ, ಮೈಯಲ್ಲಿ ಮನದಲ್ಲಿ ನೀ ಇನ್ನೂ ಬಹಳ ಬೇಯಬೇಕಲ್ಲ ಮಗನ.
10: ತಂದಿ ನಿನ್ನಿಂದ ದೀಕ್ಷಾ ತಗೊಂಡು ಮೋಕ್ಷ ಪಡಿಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ನಿನ್ನ ಧ್ಯಾನದಾಗ ದಿನ ಕಳೆದೆ. ಆದ್ರೆ ಇವತ್ತ ನಿನ್ನ ಬಾಯಿಂದ ನಾ ಇನ್ನೂ ಬೇಯಬೇಕು ಅಂತ ಶಬ್ದ ಬಂತು. ನಿನ್ನ ಮಾತನ್ನ ಮೀರುದಿಲ್ಲ ತಂದಿ, ನಿನ್ನ ಮಾತನ್ನ ಮೀರುದಿಲ್ಲ. ನಿನ್ನ ಮಾತನಂತ ನನ್ನ ಮೈ ಮನಸ್ಸು ಬೇಯಿಸ್ತೀನಿ. ನಾನು ಬೆಂದು ಬಂದು ನಿನ್ನ ಬೇಡ್ತೀನಿ, ಬೇಯ್ತೀನಿ.
4: ಏ ಯಾರ್ಲೆ ನೀನು? ಇನ್ನೂ ಪ್ರಸಾದ ಆಗಿಲ್ಲೋಯಪ್ಪ, ಕಡಾಯ್ದಾಗ ಸಜ್ಜಕ ಇನ್ನೂ ಕುದಿ ಹಿಡ್ದೈತಿ.
10: ಜೈ ಸದ್ಗುರು ಶಂಭುಲಿಂಗ.
4: ಅಯ್ಯಯ್ಯಪ್ಪ ಏನ್ ಮನುಷ್ಯ ಇದೀಯೋ ನೀನು, ಮೈ ಮ್ಯಾಗ ಖಬರ್ ಅದೆಯೋ ಇಲ್ಲ ನಿನಗೆ? ಸಜ್ಜಕದ ಕಡಾಯ್ದಾಗ ಯಾವನೋ ಬಿದ್ದಾನೋ, ಲಗೇಜ್ ಬರ್ರಿಯೋ.

0: ವೀರಭದ್ರ ನೋರಂದಪ್ಪ ಅವನ ಶವನ ಆಶ್ರಮದ ಹಿಂದೆ ದಫನ್ ಮಾಡಿಬಿಡ್ರಪ್ಪ, ಅಂತ್ಯವಿಧಿ ಮಾಡಿ ಮುಗಿಸ್ಬಿಡ್ರಿ.
1: ಬರ್ರಪ್ಪ ಬರ್ರಿ, ಎಲ್ರೂ ಬರ್ರಿ, ಮುತ್ಯಾನ ಅಪ್ಪಣೆ ಆಗೈತೆ, ಲಗಚ್ಚಿ ಎಲ್ಲ ಮುಗಿಸೋಣ, ಬರ್ರಿ, ಗುದ್ಲಿ ಸಲ್ಕಿ ತಗೊಂಡ್ ಬರ್ರಿ.
2: ಅವ ಯಾವನು, ಎಲ್ಲಿ ಅವನು? ಕಡಿಕೆ ಇಲ್ಲೇ ಅವನು ಸಮಾಧಿ ಆಗಂಗಾತು, ಆದ್ರೂ ಅವಾಗ ಮೋಕ್ಷ ಆತು. ಹುಷಾರಿ, ಅವನ ದೇಹ ಎಲ್ಲ ಬೆಂದು ಎಲ್ಲ ವಾಟೆ ಉಳಿದಾವು, ಹುಷಾರಿಲ್ಲೆತ್ತಿ ಕುಣಿಯಾಗ ಹಾಕ್ರಿ.
3: ಯಾರ ಇದೀರೋ ಇಲ್ಲ
2: ಬರ್ರಿ. ಅಮೀನ್ ಸಾಹೇಬ್ರ, ಏನು ಏನಾಗ್ಬೇಕು?
3: ಈ ಆಶ್ರಮದಾಗ ಯಾವನ ಸಂತಾನ ಅಂತ ಅವನ ನೀವು ಎಲ್ಲಿ ಗಪ್ ಮಾಡಿರಿ? ಅದನ್ನ ನಮಗ್ ತಿಳಿಸ್ಬಾರ್ದ? ಎಲ್ಲಿ ಹೋಗ್ದಿರಿ? ಎಲ್ರು ಸೇರ್ ಕ್ಯಾಸಿಂದ ಅಂದೇರಿ ದರ್ಬಾರ ನಡೆಸಿರಿ, ಖಬರ್ ಅದ ಅವನ್ನ ಹೆಂಗ ಸಾಯಿಸಿದ್ರಿ?
2: ಯಾರು ಸಾಯಿಸಿಲ್ರಿ, ಅವನೇ ಕಡಾಯದಾಗ ಬಿದ್ದು
3: ತಾನೇ ಬಿದ್ದು ಸಹಾಯಕ ಅವನ ಬಾಗಲ್ಲಿದ್ದ. ನೀವೆಲ್ರು ಕೂಡ ಕ್ಯಾಸಿಂದ ಏನೋ ಬಾರ ಬಾನ್ಗಡಿ ನಡೆಸಿರಿ. ಮಕ್ಕಳ ಎಲ್ಲರನ್ನು ಒಯ್ದು ಜಬರ್ದಸ್ತ್ ಜೈಲ್ ಖಾನೆಗೆ ಹಾಕ್ತೀನಿ, ಬಂದಿ ಹುಕುಂ ತಂದಿನಿ ನಿಮ್ಗ ಎಲ್ಲಾನ. ನಿಮ್ ಮುತ್ಯ ಶಂಭುಲಿಂಗ ಕರ್ಕೊಂಡ್ ಬಾ, ಇಲ್ಲ ಇಲ್ಲ ಅಂದ್ರೆ ಒಬ್ಬೊಬ್ರಿಗೆ ಬೆನ್ನು ಬಾಯಿವಂಗ್ ಲಗಾಸ್ತ. ಆಟ ಹಚ್ಚಿಲ್ಲ ಮಕ್ಕಳ, ಕುಡಿಯೋದು ಗಾಂಜಾ ಸೇದು.
0: ಬಾರಪ್ಪ ಅಮೀನ್ ಸಾಹೇಬ,
3: ಈ ತೀನಿ ಚಾರಿ ಬೇಕಾಗಿಲ್ಲ, ಪೈಲ ಈಗ ಸತ್ತವಾ ಸದ್ದು ಬೇಕು ನನಗ.
0: ಏನಂದಿ ಸತ್ತವ್ರು ಬೇಕಾ ನಿನಗೆ? ಇದ್ದವ್ರು ಬೇಡ, ಬಾ ನನ್ನ ಹಿಂದೆ ಬಾ, ಸತ್ತವರನ್ನ ಅಷ್ಟೂ ಜನ ತೋರಿಸ್ತೀನಿ, ಅದ್ರಾಗ ನಿನಗೆ ಯಾರ್ಯಾರು ಬೇಕು ಅವ್ರನ್ನ ಕರ್ಕೊಂಡು ಹೋಗಿಬಿಡಪ್ಪ.
3: ಈ ಕಡೆ ಎಲ್ಲಿ ನಡೆದಿ? ಅಡಿಗೆ ಮನೆ, ದೇವ್ರ ಕೋಣಿ, ಕೋಲಿ, ಈ ಕೋಲಿಯಾಗಿ ಇಟ್ಟಿ ಅವನ್ನ. ತಗೇ ಬಾಗಿಲು,
0: ತಗೋ ತಗೋ, ನಿನಗೆ ಯಾವನ್ ಬೇಕು ಅವನ್ನ ಆರಿಸಿಕೊಂಡು ಕರ್ಕೊಂಡು ಹೋಗಿಬಿಡು.
3: ಶಂಭುಲಿಂಗ ಮುತ್ಯ, ನನ್ ತಪ್ಪಾಗೈತಪ್ಪ, ಕ್ಷಮ ಮಾಡೋ ತಂದೆ, ಕ್ಷಮ ಮಾಡಪ್ಪ.
1: ನೂರಂದಪ್ಪನವ್ರ ಮುತ್ಯಾರು
2: ಕೊಲೆದಾಗ ಆರ ವೀರಭದ್ರಪ್ಪ, ಮುಂದಿನ ಜಾತ್ರೆ ನಾನು ಇರೋದಿಲ್ಲ ಅಂತ ಹೇಳಿ ನಮ್ಮನ್ನ ದುಃಖನಾಗೆ ನೂಕ್ಬಿಟ್ರು.
1: ನೂರಂದಪ್ಪನವರ ಅವರು ನುಡಿದ್ದು ಇಲ್ಲಿ ತನಕ ನಡೆದದ, ಅವರ ವಾಕ್ಯ ನಾವು ತಪ್ಪದ ಪಾಲಿಸ್ತಾ ಬಂದೀವಿ. ನಿನ್ನೆ ಮಕರ ಸಂಕ್ರಾಂತಿ ಅಂದ್ರ ಅವರು ಇಲ್ಲಿ ಇರೋದಿಲ್ಲ ಅಂತ ಹೇಳ್ಯಾರ.
2: ಕೋಲಿ ಬಾಗಿಲು ತೆಗೆದು ಸ್ವಲ್ಪ ಮಾತಾಡಿಸಿ ಕೇಳುನು ಮುಂದೆ ಏನ್ ಮಾಡಬೇಕು ಅಂತ, ನಮಗ ಯಾವುದು ತಿಳಿವಲ್ದು.
1: ಬರ್ರಿ ಹಂಗಾರ, ಒಂದ್ ಕಟಿಗೆ ತಗೊಳ್ರಿ, ಅಲ್ಲಿ ನೋಡ್ರಿ ಅಪ್ಪಾರ ದೇಹನ ಇಲಿ ಹೆಗ್ಗಣ ಹರ್ದು ಹರ್ದು ತಿನ್ನಾಕತ್ತಾವ, ಹಡಿರಿ.
0: ಹೊಡಿಬೇಡ್ರಿ ಅವನ್ನ, ನಿಮ್ಮ ಮುತ್ಯಾನ ಇಲಿ ಹೆಗ್ಗಣ ತಿಂತಾವು ಅಂತ ನಿಮ್ಗೆ ನೋವಾಗೈತಿಯಲ್ಲ, ಹುಚ್ಚಪ್ಪಗಳ್ರಿ. ಎಲ್ರಿಗೂ ಕೊಟ್ಟು ಹೋಗ್ಬೇಕಲ್ರಿ ತಮ್ಮ, ಇಟ್ಕೊಂಡು ಹೋಗಬಾರ್ದು. ತಾನು ಗಳಿಸಿದ್ದು ಶಿವಗ ಕೊಟ್ರೆ ಶಿವ ಹೊಳ್ಳಿ ಇವಾಗ ಕೊಟ್ಟು ಇದನ್ನ ಲೋಕ ಹಂಚು ಅಂತ ಹೇಳಿ ಕಳಿಸ್ತಾನ. ಲೋಕ ತುಂಬಾ ಅಡ್ಡಾಡಿ ಇವ ಎಲ್ರಿಗೂ ಕೊಡಬೇಕಾಗಿತ್ತು, ಆದ್ರೆ ಅಷ್ಟರಾಗ ಈ ದೇಹ ಇವನ ಮಾತು ಕೇಳ್ದಂಗಾತು. ಇವ ಪಾಪ, ಇವ ಬರ್ತಾನ ನಮಗೆ ಕೊಡ್ತಾನ ಅಂತ ದಾರಿ ನೋಡ್ತಾ ಇದ್ವು. ಇವ ಬರ್ಲಿಲ್ಲ, ಅವು ತಮ್ಮದು ತಾವು ಒಯ್ತಾವು, ಅವನ್ನ ಅನ್ಯಾಯವಾಗಿ ಹೊಡಿಬ್ಯಾಡ್ರಿ. ಬರ್ರಿ, ಒಯ್ರಿ, ಉಂಡ್ರಿ, ಇವನ ಹತ್ರ ಏನು ಉಳಿಸ್ಬ್ಯಾಡ್ರಿಪ್ಪ. ಇಟ್ಕೊಂಡ್ರೆ ಇಟ್ಕೊಂಡು ಹೋದ, ಕಟ್ಕೊಂಡು ಹೋದ ಅಂತ ಮಾತು ಉಳಿದೇ ಬಿಡ್ತೈತಿ ಜಗತ್ನಾಗೆ. ಎಲ್ರು ಎಲ್ಲನು ಒಯ್ದು ಬಿಡ್ರಪ್ಪ.
2: ತಂದೆ ಜಾತ್ರಿ
0: ಜಾತ್ರಿ ಯಾತ್ರೆ ಬರುವಾಗ ಜಾತ್ರೆ ಇನ್ನಿಲ್ಲ ಐತಲೆ ತಮ್ಮ, ಇವ ಇರೋದಿಲ್ಲ, ಇವೊಂದು ಕಡೇ ಜಾತ್ರಿ, ನಿಮ್ಗೆ ಮೊದಲನೇ ಜಾತ್ರಿ. ಏರಿ ಶ್ರೀ ಶಿವನಿಗೆ ಹೂಪತ್ರಿ, ಊದ್ರಿ ಬಾಜ ಭಜಂತ್ರಿ, ಶಿವ ಧ್ಯಾನ ಮಾಡ್ರಪ್ಪ, ನೀವು ನನ್ನ ಕೂಡ ಕೈಲಾಸಕ್ಕೆ ಬರುವಂತ್ರಿ.
1: ತಾವು ನಮ್ಮನ್ನು ಬಿಟ್ಟು,
0: ನಿಮ್ಮನ್ನ ಬಿಟ್ಟು, ಇವ ನಿಮ್ಮನ್ನ ಬಿಟ್ಟು, ಇವ ನಿಮ್ಮನ್ನ ಬಿಟ್ಟ, ನೀವು ಬಿಡ್ತೀರೇನ್ರು, ಕಟ್ಟಿ ಹಾಕಿದಿರಲ್ರಪ್ಪ.
1: ತಂದೆ, ಇನ್ನೂ ಕೆಲ ದಿವಸ ತಾವು ಭಕ್ತರು ಉದ್ಧಾರ ಮಾಡಬೇಕು, ನಾವು

0: ಬೀಡ್ಲಕ್ ಹತ್ತೀನಿ.
1: ವೀರಭದ್ರಪ್ಪ, ಅವನ ಆಜ್ಞಾ ಹೆಂಗ್ ಮೀರ್ಲಕ್ ಬರ್ತೈತಿ? ಇವ ಅವನ ಜೀತದಾಳು, ಇವನು ಲೆಕ್ಕ ಎಲ್ಲ ಚುಕ್ತಾಗಿ ಐತಿ, ಬಾಕಿ ಸಾಕಿ ಯಾವುದು ಉಳಿದಿಲ್ಲ. ನೋಡಂದಪ್ಪ, ನೀನು ಮಾಲಿ ಪಾಟೀಲ, ನೀನ ಮನೆ ಮುಂದೆ ನಿಂತು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಮರುದಿನ ರಥೋತ್ಸವ ನಡೆಸು ಶಿವನ ಹೆಸರನಾಗೆ. ತೇರಿನ ಹಗ್ಗ ನಿನ್ನ ಮನೆಯಿಂದಲೇ ಬರ್ಲಿ, ಎಲ್ಲ ಅವನ ಇಚ್ಛಾ ಐತೆ, ಅದರಂತೆ ನಾನು ನೋಡಿದೀನಿ ನೋಡು. ಬಸಿ ಬಸಿ, ನಿನ್ನಲ್ಲಿ ಇನ್ನೂ ನಗೋದು ಅಳೋದು ಉಳದೈತೇನು? ಅದನ್ನ ಅಳದು ಬಿಡು, ಅಳದು ಬಿಡು.
2: ಇಪ್ಪ ತಂದೆ ಮುತ್ತಿಯಾರ, ನಮ್ಮನ್ನ ಬಿಟ್ಟು ಹೋಗ್ಬೇಡ್ರಿ ಇಪ್ಪ, ನಮ್ಮನ್ನ ಬಿಟ್ಟು ಹೋಗ್ಬೇಡ್ರಿ.
1: ಓಂ ಓಂ ಓಂ
2: ಶಾಂತರಾಗಿ, ಶಾಂತರಾಗಿ.
3: ಗೌಡ್ರ, ಬಸಂತ ಇವರು ತೀರ್ಥಕುಂಡದಾಗ ತೇರಕ್ ಹತ್ತೇರ್ರಿ.
2: ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ, ಸದ್ಗುರುನಾಥ ಶಂಭುಲಿಂಗ ಮಹಾರಾಜ್ ಕಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು

ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರಿದ್ದಾರೆ, ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇವೆ. ಹಾಗೂ ತಂಬೂರದಲ್ಲಿ ಶ್ರೀ ಬಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಕ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇರಲಿ ಅಂತ ಕೇಳ್ತಾ ರಾಗ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮ

ಇದುವರೆಗೆ ರಾಗ ಭೈರವನ ನಾವು ಇಷ್ಟತಂತ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ನನಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನ ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿಯನ್ನು ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟೋ ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ, ಹಾಗೂ ಕಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ, ಅವ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋ ತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು, ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ, ಮೀರಾಬಾಯಿ ಭಜನ್ ಅವರ ಬರ್ತಿರುವಂಥ ಮೀರಾಬಾಯಿ ಅವರು ಬರ್ತಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.
6: ಪ್ರೀತಿಯ ಕೇಳುಗರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇದೀಗ ನಿನಗೇಕೆ ಬಾರದೆ ತಿರುಪತಿ ವೆಂಕಟ ರಮಣ ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಶೇಷಾದ್ರಿ ವಾಸ ತ್ರೀ ತಿರುಮಲೇಶ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀಚೆ, ಹಾಗೆ ಕೋಟಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ವೆಂಕಟಾಚಲ ನಿಲಯಂ ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ ವಿಜಯ ಪ್ರಕಾಶ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ನಡೆ ನಡೆ ನಡೆ ಮನವಿ ಎನ್ನುವಂಥ ಒಂದು ವೆಂಕಟ ರಮಣನ ಮೇಲಿನ ಒಂದು ಅದ್ಭುತವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.